ಆಕಾಶವಾಣಿ ಮಂಗಳೂರು. ಇಂದು ಮಂಗಳವಾರ, 1948ನೇ ರಾಷ್ಟ್ರೀಯ ಶಕವರ್ಷ, ವೈಶಾಖ ಮಾಸದ 29ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 19ನೇ ತಾರೀಕು. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:59.06. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಮುಂಜಾವಿನ ಈ ಪ್ರಸಾರ ಕಾರ್ಯಕ್ಕೆ ನಿಲಯದ ಪರವಾಗಿ ಅಂಜನ ಮಾಡುವ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರ.

ಕಾರ್ಯಕ್ರಮದ ಕೊನೆಯದಾಗಿ ಪ್ರಕಾಶ್ ವರ್ಣೇಕರ್ ಮತ್ತು ವೃಂದಗಾನದಲ್ಲಿ ಹಾಡಿರುವ ದೇಶಭಕ್ತಿ ಗೀತೆ ಸುಭದ್ರ ಕುಮಾರಿ ಚೌಹಾಣ್ ಅವರ ರಚನೆ ವೀರೋಂಕ ಕೈಸಾ ಹೋ ವಸಂತ್.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಚಿಂತನ ಎನ್ ಪ್ರಕಾಶ್ ಅವರಿಂದ.
1: ನಮ್ಮೆಲ್ಲ ವರ್ತನೆ ಅಥವಾ ಸಂಭಾಷಣೆಗಳನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಮಾಡುತ್ತೇವೆಯಾ? ಖಂಡಿತ ಇಲ್ಲ. ಹಲವು ಹಾವಭಾವಗಳು ಅಥವಾ ಸಂಭಾಷಣೆಗಳು ನಮಗರಿವಿಲ್ಲದಂತೆಯೇ ವ್ಯಕ್ತವಾಗುವುದು ನಮ್ಮೆಲ್ಲರ ಅನುಭವ. ಅವುಗಳಲ್ಲಿ ಕೆಲವು ನಮ್ಮ ಸಹವಾಸಿಗಳಿಗೆ ಅಥವಾ ನಮಗೆ ನೋವುಂಟು ಮಾಡುತ್ತಿರುತ್ತವೆ. ಇವು ಮನಸ್ಸಿನ ಯಾವ ಮೂಲೆಯಲ್ಲಿ ಅವಿತುಕೊಂಡಿರುತ್ತವೋ ಏನೋ, ಧುತ್ತೆಂದು ಹೊರಬಂದು ಅಹಿತಕರ ವಾತಾವರಣಕ್ಕೆ ಕಾರಣವಾಗುತ್ತದೆ. ಇವು ಹೇಗೆಂದರೆ ನಾಟಕದ ಪಾತ್ರಧಾರಿಗಳು ತಮ್ಮ ಸರದಿಗಾಗಿ ನೇಪಥ್ಯದಲ್ಲಿ ಕಾದು ಕುಳಿತವರಂತೆ. ಸಂದರ್ಭಕ್ಕೆ ತಕ್ಕನಾಗಿ ಸಂಬಂಧಪಟ್ಟ ಪಾತ್ರಧಾರಿಗಳು ಸಭಾಂಗಣಕ್ಕೆ ಆಗಮಿಸಿ ತಮ್ಮ ಅಭಿನಯದೊಂದಿಗೆ ಸಂಭಾಷಣೆಯನ್ನು ಹೊರಹಾಕುತ್ತಾರೆ. ಈ ಪ್ರಕ್ರಿಯೆಗಳೆಲ್ಲ ನಿರ್ದೇಶಕರಿಂದ ಪೂರ್ವ ನಿಯೋಜಿತವಾಗಿರುತ್ತದೆ. ಅಂತೆಯೇ ನಮ್ಮ ವರ್ತನೆ ಹಾಗೂ ಅಭ್ಯಾಸಗಳು ಕೂಡ ಇವು ಸುಪ್ತ ಮನಸ್ಸಿನಲ್ಲಿ ಇರುತ್ತವೆ. ಸಂದರ್ಭ ಬಂದಂತೆ ನಮ್ಮ ಮನಸ್ಸಿನ ಪ್ರಜ್ಞಾವಸ್ಥೆಗೆ ಬಂದು ವ್ಯಕ್ತವಾಗುತ್ತವೆ. ಕೆಲವು ವಿಷಯಗಳನ್ನು ಮಾತ್ರ ನಾವು ಆ ಕ್ಷಣದಲ್ಲಿ ವಿಚಾರ ಮಾಡಿ ತೀರ್ಮಾನಿಸುತ್ತೇವೆ. ಕೆಲವನ್ನು ವಿಚಾರ ಮಾಡಲಾಗದೇ ಬಿಡುತ್ತೇವೆ. ಹೆಚ್ಚಿನವು ಯಾಂತ್ರಿಕವೇ. ಈ ಅಭ್ಯಾಸಗಳು ಎಲ್ಲಿಂದ ಬಂದವು, ಹೇಗೆ ರೂಢಿತವಾಯಿತೆಂಬ ಅರಿವೂ ನಮಗಿರುವುದಿಲ್ಲ. ಹೀಗಾಗಿ ಯಾಂತ್ರಿಕ ವರ್ತನೆಗಳೇ ನಮ್ಮ ಮೇಲೆ ಹತೋಟಿಯನ್ನು ಸಾಧಿಸುತ್ತಿವೆ. ಇವನ್ನು ಆಳವಾಗಿ ನೋಡಿದಾಗ ತಿಳಿಯುವುದೇನೆಂದರೆ ಕೆಲವೊಂದು ಅಭ್ಯಾಸಗಳನ್ನು ಪೋಷಕರ ಶಿಕ್ಷಕರ ಭಯದಿಂದ ಕಲಿತಿರುತ್ತೇವೆ. ಇನ್ನುಳಿದವು ನಮ್ಮ ಮತ್ತಿತರ ಸಹವರ್ತಿಗಳನ್ನು ನೋಡಿ ಅನುಕರಿಸಿರುತ್ತೇವೆ. ಇವುಗಳನ್ನು ವಿವೇಚಿಸುವ ಮುನ್ನವೇ ಇವು ನಮ್ಮದಾಗಿರುತ್ತವೆ. ನಂತರ ಇವೆಲ್ಲವನ್ನೂ ಪದೇ ಪದೇ ಮಾಡಿ ರೂಢಿಗತವಾಗಿರುತ್ತದೆ. ಸುಪ್ತ ಮನಸ್ಸಿನ ಆಳದಲ್ಲಿ ಕುಳಿತು ನಮ್ಮ ಸರದಿ ಬಂದಾಗ ಪ್ರಜ್ಞಾವಸ್ಥೆಗೆ ಬರುತ್ತವೆ. ಬದಲಾಯಿಸುವ ಮನಸ್ಸಿದ್ದರೂ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಸುಪ್ತ ಮನಸ್ಸಿನಲ್ಲಿರುವ ಈ ವರ್ತನೆಗಳು ಬದಲಾಗುವುದು ಸಾಧ್ಯವಿಲ್ಲವೇ? ಮನಸ್ಸಿದ್ದರೆ ಮಾರ್ಗವಿದೆಯಲ್ಲ. ನಮ್ಮ ಮುಖದ ಪ್ರತಿಬಿಂಬಕ್ಕೆ ಕನ್ನಡಿ ಹೇಗೋ ಹಾಗೆ ಕಾಣದ ಮನಸ್ಸಿಗೊಂದು ಕೈಗನ್ನಡಿ ಇದ್ದರೆ ಒಳ್ಳೆಯದಲ್ಲವೇ? ಕಣ್ಣಿಗೆ ಕಾಣದ ಕೈಗನ್ನಡಿ ಒಂದಿದೆ, ಅದಕ್ಕೆ ಆತ್ಮಾವಲೋಕನ ಅಥವಾ ಸ್ವಚಿಂತನ ಎನ್ನುತ್ತಾರೆ. ಸ್ವಚಿಂತನವೆಂಬ ಕೈಗನ್ನಡಿಯು ಬದಲಾವಣೆಯ ಕೀಲಿ ಕೈಯಂತೆ. ಆದರೆ ಇದಕ್ಕೆ ಮೊದಲು ಅಡ್ಡಿಯಾಗುವುದು ಸಮಯದ ಅಭಾವ ಮತ್ತು ಚಂಚಲ ಮನಸ್ಸು. ಏಕೆಂದರೆ ಮನಸ್ಸಿಗೆ ಬದಲಾವಣೆ ಬೇಕು, ಆದರೆ ಬದಲಾವಣೆಗೆ ಸ್ವಲ್ಪ ಕಷ್ಟಪಡಬೇಕಲ್ಲ. ಆದರೂ ಏಕಾಂತ ಹಾಗೂ ಶಾಂತ ಮನಸ್ಸಿದ್ದರೆ ಸುಲಭ ಸಾಧ್ಯ. ನಿಧಾನಗತಿಯ ದೀರ್ಘ ಉಸಿರಾಟ ಅಥವಾ ನಿಸರ್ಗದ ಪ್ರಶಾಂತ ವಾತಾವರಣ ಅಥವಾ ಅದರ ಚಿತ್ರಣದ ಮೂಲಕ ಮನಸ್ಸು ಶಾಂತವಾಗಬಲ್ಲದು.

0: ಮನಸ್ಸು ಶಾಂತವಾಗಿ ಅಂತರ್ಮುಖಿಯಾದಾಗ ಅನುಚಿತವಾದ ಯಾಂತ್ರಿಕ ಅಭ್ಯಾಸಗಳ ಚಿಂತನೆ ನಡೆಸಬಹುದು. ಅದಕ್ಕೆ ಸಂಬಂಧಿಸಿದ ಹಲವು ಘಟನೆಗಳು ನೆನಪಾಗುತ್ತವೆ. ನಮ್ಮಲ್ಲಿಯೇ ಪ್ರಶ್ನೋತ್ತರಗಳು ನಡೆಯುತ್ತವೆ. ಉತ್ತರ ಸಿಗಲು ಕಾಲಾವಕಾಶ ಬೇಕು. ಆ ಘಟನೆಯ ಬಗ್ಗೆ ಚಿಂತನೆ ನಡೆದಾಗ ಹಲವಾರು ಆಲೋಚನೆಗಳ ಜೊತೆ ಭಾವನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಭಯವೋ, ದುಃಖವೋ, ಜಿಗುಪ್ಸೆಯೋ, ಕೋಪವೋ ಆಗಿರಬಹುದು. ಏಕಿರಬಹುದು? ಅವುಗಳ ಹಿನ್ನೆಲೆಯೇನು? ಹೀಗೆ ಮುಕ್ತ ಮನಸ್ಸಿನಿಂದ ಪುನಃ ಹಳೆಯ ನೆನಪುಗಳ ಬಗ್ಗೆ ಆಳವಾಗಿ ಆಲೋಚಿಸಿದಂತೆ ಸುಪ್ತ ಮನಸ್ಸಿನ ಕೋಟೆಯನ್ನು ಭೇದಿಸುವುದು ಸಾಧ್ಯವಾಗುತ್ತದೆ. ಈ ರೀತಿಯ ಶೋಧನೆಗೆ ಮನಸ್ಸೇ ಒಂದು ರೀತಿ ಪ್ರತಿರೋಧ ಒಡ್ಡುತ್ತದೆ. ಕಾರಣ, ಘಟನೆಗಳು ನೆನಪಾಗುತ್ತಿದ್ದಂತೆಯೇ ಮನಸ್ಸಿಗೆ ಅಹಿತವಾಗಿ ಸಹಿಸಲು ಆಗುವುದಿಲ್ಲ, ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಅಹಿತವಾದ ಭಾವನೆಯನ್ನು ಕೊಂಚ ಸಹಿಸಿ ಮುಂದಾದಾಗ ಹೊಸ ಒಳನೋಟವೊಂದು ಗೋಚರವಾಗುತ್ತದೆ. ನಮ್ಮ ಸುಪ್ತ ಮನಸ್ಸಿನಲ್ಲಿ ಗೋಚರವಾದ ವಿಷಯವು ನಮಗೆ ಹೇಗೆ ಪ್ರತಿಕೂಲವಾಗಿದೆ, ಈಗಿನ ಸಂದರ್ಭಗಳಲ್ಲಿ ಹೇಗೆ ವರ್ತಿಸುತ್ತಿದ್ದೆ ಎನ್ನುವುದು ಗಮನಕ್ಕೆ ಬರುತ್ತದೆ. ನಮ್ಮ ಈ ಅನುಚಿತ ಅಭ್ಯಾಸಗಳು ಸುಪ್ತ ಮನಸ್ಸಿನಲ್ಲಿ ಹೇಗೆ ಬಲವಾಗಿ ಬೇರೂರಿದೆ ಎಂಬ ಅರಿವಾಗುತ್ತದೆ. ಈ ಚಿಂತನ ಮಂಥನಗಳು ನಮ್ಮಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತವೆ. ವರ್ತನೆ ಸರಿಯಾದರೆ ಸಂತೋಷ ಪಡೋಣ. ಬದಲಾದ ಅಭ್ಯಾಸಗಳನ್ನು ನಾವು ವಿಚಾರ ಮಾಡಿ ಒಪ್ಪಿ ಪಾಲಿಸುತ್ತೇವೆ ಮತ್ತು ಬೇಕಾದಲ್ಲಿ ಇದನ್ನು ಸುಲಭವಾಗಿ ಬದಲಾಯಿಸಬಹುದು. ಹೀಗೆ ನಮ್ಮ ವರ್ತನೆಗಳನ್ನು ಹತೋಟಿಗೆ ತರಲು ಆತ್ಮಾವಲೋಕನವು ಒಂದು ಉತ್ತಮ ಉಪಾಯ.
1: ಇದುವರೆಗೆ ಎನ್ ಪ್ರಕಾಶ್ ಅವರಿಂದ ಚಿಂತನೆ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಶಿಲ್ಪಾ ಸೂರಜ್. 6:50 ರೈತರಿಗೆ ಸಲಹೆ, 7:15 ಜಂಡು ಆಯುರ್ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಯೋಗದ ಮಹತ್ವ. ಈ ಕುರಿತು ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ವಿಜಯ ನೆಗಳೂರು ಅವರೊಂದಿಗೆ ಸಂದರ್ಶನ. 7:45 ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮುಡಿಪು ರಾಮರಾವ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದನೆ. 9:05 ವಿಜ್ಞಾನ ಭಾರತಿ ಕಾರ್ಯಕ್ರಮದಲ್ಲಿ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ನಡೆಸಿಕೊಡುತ್ತಾರೆ ಬೇದ್ರೆ ಮಂಜುನಾಥ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:35 ಹಿಂದಿ ಚಿತ್ರಗೀತೆಗಳು, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯರಾಗ ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ

11:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಡಿಕೆ ದಾತರ್ ಅವರಿಂದ ವಯಲಿನ್ ವಾದನದಲ್ಲಿ ರಾಗ್ ಆಹಿರ್ ಭೈರವ್ ಮತ್ತು ಮಿಶ್ರ ಭೈರವಿ ಕೇಳುವಿರಿ. 12:05ಕ್ಕೆ ವನಿತಾ ವಿಹಾರ ಮಿಸ್ ಪ್ಲಸ್ ಸೈಜ್ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಡನೆ ಮಾತುಕತೆ, ಭಾಗವಹಿಸುತ್ತಾರೆ ಕೀರ್ತನ ವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ ಪ್ರೀ ಎಕ್ಲಾಂಪ್ಸಿಯಾ. ಈ ದಿನದ ಸಂದರ್ಭದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಅಂದರೇನು, ಲಕ್ಷಣ, ಚಿಕಿತ್ಸೆ, ಈ ಕುರಿತು ಹುಬ್ಬಳ್ಳಿಯ KMCRI ಇದರ ಡಾಕ್ಟರ್ ಸಹನಾ ಕಿತ್ತೂರ ಹಾಗೂ ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಡನೆಯ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇಂದಿನ ವಿಷಯ ಪ್ರಧಾನಮಂತ್ರಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ.

ಇದ್ದೇನೆ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಸ್ವರ ಮಧುರೆ ಕಾರ್ಯಕ್ರಮದಲ್ಲಿ ಎಂಎಸ್ ಮುಕುಂದ ಹಾಡಿರುವ ವಚನಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಭಜನ್ಗಳು.

ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30ಕ್ಕೆ ಸಂಸ್ಕೃತ ಪಾಠ, ಗುರುಗಳು ಶಂಭು ಭಟ್, ವಿದ್ಯಾರ್ಥಿಗಳು ಅನಂತಮೂರ್ತಿ ಹೊಳ್ಳ ಮತ್ತು ಪಲ್ಲವಿ ಡಿ. 5:40ಕ್ಕೆ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಯಂತ್ರಗಳ ಬಳಕೆ ಈ ಕುರಿತು ಪುತ್ತೂರಿನ ಅವಿನಾಶ್ ಮಳಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಗಾಯತ್ರಿ ಎಂ, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಚಿತ್ರಗೀತೆಗಳು, 8:00ಕ್ಕೆ ಯುವವಾಣಿ, 8:30ಕ್ಕೆ ಕಾವ್ಯಧಾರೆ, ದಿವಾಕರ್ ಬಲ್ಲಾಳ್ ಎಬಿ ಅವರಿಂದ ಸ್ವರಚಿತ ಕವನಗಳ ವಾಚನ, 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ.

ಇಂದು ರಾತ್ರಿ 9:30 100.3 ಟೆಲಿಕ್ವಿಜ್ ಸರಣಿ ಕಾರ್ಯಕ್ರಮದ ಮೊದಲ ಭಾಗ. ಕ್ವಿಜ್ ಮಾಸ್ಟರ್ ಶ್ರೀ ಅಶೋಕ್ ಕೆಜಿ, ಸಹಾಯಕ ಪ್ರಾಧ್ಯಾಪಕರು, ವಾಣಿಜ್ಯ ವಿಭಾಗ, ಆಳ್ವಾಸ್ ಕಾಲೇಜ್, ಮೂಡುಬಿದಿರೆ. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ.

ಆಕಾಶವಾಣಿ ಮಂಗಳೂರು. ಇದೀಗ ಶಿವಮೊಗ್ಗ ಸುಬ್ಬಣ್ಣ ಮತ್ತು ಸಿ ಅಶ್ವಥ್ ಅವರು ಹಾಡಿರುವ ಶಿಶುನಾಳ್ ಶರೀಫರ ತತ್ವಪದ ಅಗ್ಗದ ಅರಿವಿ ತಂದು ಹಿಗ್ಗಿ ಹೊಲಿಸಿದೆ ಅಂಗಿಯೇ.

0: ಇದುವರೆಗೆ ಶಿವಮೊಗ್ಗ ಸುಬ್ಬಣ್ಣ ಮತ್ತು ಸಿ ಅಶ್ವಥ್ ಅವರು ಹಾಡಿರುವ ಶಿಶುನಾಳ್ ಶರೀಫರ ತತ್ವ ಪದ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಸ್ಥೂಲಕಾಯ ಅಥವಾ ಅಧಿಕ ಬೊಜ್ಜು. ಪ್ರಸ್ತುತಿ ಡಾಕ್ಟರ್ ಶಿಲ್ಪಾ ಸೂರಜ್.
1: ದೇಹವು ಆರೋಗ್ಯಕರ ತೂಕ ಹೊಂದಿರುವುದಕ್ಕಿಂತ ಹೆಚ್ಚು ತೂಕ ಹೊಂದಿದ್ದರೆ ಅದನ್ನು ನಾವು ಅಧಿಕ ಬೊಜ್ಜು ಅಥವಾ ಸ್ಥೂಲಕಾಯತೆ ಅಂತ ಕರಿತೇವೆ. ಇನ್ನು ನಿಖರವಾಗಿ ಹೇಳಬೇಕು ಅಂತಂದ್ರೆ, WHO ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿರುವಂತಹ BMI ಅಸೆಸ್ಮೆಂಟ್, ಬಾಡಿ ಮಾಸ್ ಇಂಡೆಕ್ಸ್, ದೇಹದ ತೂಕದ ಸೂಚಿ, ಇದನ್ನು ನಾವು ವೆಯ್ಟ್ ಇನ್ ಕೆಜಿ ಬೈ ಹೈಟ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್, ಈ ಕ್ಯಾಲ್ಕುಲೇಷನ್ ಪ್ರಕಾರ ಒಬ್ಬ ಮನುಷ್ಯನ BMI ಇಂಡೆಕ್ಸ್ 25ಕ್ಕಿಂತ ಮೇಲ್ಪಟ್ಟು 29.5 ಇದ್ದಾಗ ಅದನ್ನು ನಾವು ಓವರ್ ವೆಯ್ಟ್ ಅಂತ ಪರಿಗಣಿಸ್ತೇವೆ. ಹಾಗೆ 30-34.5 ತನಕ ಒಬೆಸಿಟಿ ಕ್ಲಾಸ್ 1, ಹಾಗೆ 35-39.5 ತನಕ ಒಬೆಸಿಟಿ ಕ್ಲಾಸ್ 2, ಹಾಗೂ 40 ಮೇಲ್ಪಟ್ಟು ಕ್ಲಾಸ್ 3 ಒಬೆಸಿಟಿ ಅಂತ ಹೇಳ್ತೆ. ಸಾಮಾನ್ಯವಾಗಿ ನೋಡೋದಾದ್ರೆ ವಯೋಮಿತಿ ಅನುಸಾರವಾಗಿ ಇದು ಮಧ್ಯ ವಯಸ್ಕರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ಇತ್ತೀಚೆಗೆ ಮಕ್ಕಳಲ್ಲಿಯೇ ಈ ಸಮಸ್ಯೆ ಅತಿಯಾಗಿ ನೋಡ್ತಾ ಇದ್ದೇವೆ. ಚೈಲ್ಡ್ಹುಡ್ ಒಬೆಸಿಟಿ ಅಂತ ನಾವೇನು ಹೇಳ್ತೇವೆ, ಸೊ ಮಕ್ಕಳಲ್ಲಿ ಇತ್ತೀಚೆಗೆ ತುಂಬ ಹೆಚ್ಚಾಗಿ ಕಂಡುಬರ್ತಾ ಇದೆ. ಅದೇ ರೀತಿ ಲೈಂಗಿಕತೆ ಆಧಾರದ ಮೇಲೆ ನೋಡೋದಾದ್ರೆ ಇದು ಪುರುಷರಿಗಿಂತ ಸ್ತ್ರೀಯರಲ್ಲಿ 2 ಪಟ್ಟು ಹೆಚ್ಚಾಗಿ ಕಂಡುಬರುತ್ತೆ. ಮುಂಚಿನ ಕಾಲಕ್ಕೆ ಹೋಲಿಸಿದ್ರೆ ಈ ಸಮಸ್ಯೆ ಕಳೆದ 10-20 ದಶಕಗಳಿಂದ 3 ಪಟ್ಟು ಹೆಚ್ಚಾಗಿ ಈಗ ಕಂಡುಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಹೇಳಬೇಕು ಅಂತಾದ್ರೆ ನಮ್ಮ ಜೀವನ ಶೈಲಿ, ಆಧುನಿಕ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೇವೆ ಅದು ಸೆಡೆಂಟ್ರಿ, ಅತ್ಯಂತ ಜಡ ಜೀವನ ಶೈಲಿ. ನಮ್ಮ ವರ್ಕ್ ಪ್ಲೇಸ್ಗಳಲ್ಲಿ ಆಗಿರ್ಬೋದು, 9-5 ನಿರಂತರವಾಗಿ ಕೂತ್ಕೊಂಡೇ ಕೆಲಸ ಮಾಡುವಂಥದ್ದು, ಯಾವುದೇ ವ್ಯಾಯಾಮ ನಡಿಗೆ ಮಾಡದೇ ಇರುವಂಥದ್ದು, ಅದೇ ರೀತಿ

0: ಸಾರ್ವಜನಿಕ ಆಹಾರ ಶೈಲಿ, ಫಾಸ್ಟ್ ಫುಡ್ಗಳ ಅತಿಯಾದ ಸೇವನೆ, ಹಾಗೆ ಸಂಸ್ಕಾರಿತ ಆಹಾರ ಪ್ರೊಸೆಸ್ಡ್ ಫುಡ್ ಅಂತ ನಾವೇನು ಕರಿತೇವೆ, ಚೀಸ್, ಸಾಸೇಜ್ ಇವುಗಳ ಅಧಿಕ ಬಳಕೆ, ಪ್ಯಾಕ್ಡ್ ಫುಡ್ ರೆಡಿ ಟು ಕುಕ್ ಫುಡ್ಗಳು, ಇವು ಎಲ್ಲ ಟ್ರಾನ್ಸ್ ಫ್ಯಾಟ್ಗಳಿಂದ ಕೂಡಿದ್ದು ಹಾಗೂ ನಾರಿನಾಂಶ ರಹಿತವಾಗಿರುತ್ತವೆ. ಇದರಿಂದಾಗಿ ಶರೀರದಲ್ಲಿ ಅಧಿಕ ಬೊಜ್ಜು ಶೇಖರಣೆಯಾಗುತ್ತದೆ. ಇದಲ್ಲದೆ ಇತ್ತೀಚೆಗೆ ಕಂಡುಬರುವಂತಹ ಇನ್ನೊಂದು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಅತಿಯಾದ ಮಾನಸಿಕ ಒತ್ತಡ, ವೈಯಕ್ತಿಕವಾಗಿರಬಹುದು ಅಥವಾ ಕೆಲಸದ ಅತಿಯಾದ ಒತ್ತಡ ಇರಬಹುದು, ಇವೆಲ್ಲ ದೇಹದಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಹೆಚ್ಚು ಸ್ರವಿಸಲು ಕಾರಣವಾಗಿ ಅದು ಈ ಚಯ ಅಪಚಯ ಕ್ರಿಯೆಯನ್ನ ಅದರಲ್ಲಿ ತೊಡಕು ಉಂಟು ಮಾಡಿ ಶರೀರದಲ್ಲಿ ಅತಿಯಾದ ಬೊಜ್ಜು ಶೇಖರಣೆಗೆ, ಸ್ಪೆಷಲಿ ಹೊಟ್ಟೆಯ ಭಾಗದಲ್ಲಿ ಶೇಖರಣೆ ಆಗುವುದಕ್ಕೆ ಇದು ಕಾರಣವಾಗುತ್ತೆ. ಇದರಿಂದ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತೆ. ಇನ್ನು ಸೆಕೆಂಡ್ರಿ ಕಾಸಸ್ಗಳನ್ನ ನೋಡೋದಾದ್ರೆ ಹಾರ್ಮೋನ್ ಸಮಸ್ಯೆ ಆಗಿರ್ಬೋದು, ಥೈರಾಯ್ಡ್ ಇಂದ ಇರ್ಬೋದು, PCOD, ಈ ಸ್ತ್ರೀಯರಲ್ಲಿ ಮುಟ್ಟಿನ ಸಮಸ್ಯೆ, ಇವುಗಳ ಕಾರಣದಿಂದ ದೇಹದ ತೂಕ ಹೆಚ್ಚಾಗುವಂಥದ್ದು, ಇತರ ಔಷಧಿಗಳ ಅಡ್ಡ ಪರಿಣಾಮ ಇರಬಹುದು, ಅಥವಾ ಅನುವಂಶಿಕವಾಗಿ ಕೂಡ ಅಧಿಕ ತೂಕದ ಸಮಸ್ಯೆ ಬರಬಹುದು.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ.

0: ಇಂದಿನ ವಿಷಯ ಸ್ಥೂಲಕಾಯ ಅಥವಾ ಅಧಿಕ ಬೊಜ್ಜು. ಪ್ರಸ್ತುತಿ ಡಾಕ್ಟರ್ ಶಿಲ್ಪಾ ಸೂರಜ್. ಕಾರ್ಯಕ್ರಮ ನಿರ್ಮಾಣ ಲತೇಶ್ ಪಾಲ್ದಾನೆ.
1: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
2: ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ಕೃಷಿ ವ್ಯವಸ್ಥೆಯನ್ನು ಹೆಚ್ಚಾಗಿ ಕೇಳುತ್ತಿದ್ದೇವೆ. ಇದು ತ್ಯಾಜ್ಯವನ್ನು ಕಡಿಮೆ ಮಾಡುತ್ತದೆ, ಉತ್ಪಾದಕತೆಯನ್ನು ಅಭಿವೃದ್ಧಿಪಡಿಸುತ್ತದೆ, ದೂರ ಸಂವೇದನೆಯ ಮೂಲಕ ಹೆಚ್ಚಿನ ಸಂಪನ್ಮೂಲಗಳ ನಿರ್ವಹಣೆ ಮಾಡುತ್ತದೆ. ಇದನ್ನು ಸ್ಮಾರ್ಟ್ ಫಾರ್ಮಿಂಗ್, ನಿಖರ ಕೃಷಿ ಅಂತಲೂ ಕೂಡ ಕರೆಯುತ್ತಾರೆ. ಇಂಟರ್ನೆಟ್ ಆಫ್ ಥಿಂಗ್ಸ್, IoT ಸಾಧನಗಳು, ರೋಬೋಟಿಕ್ಸ್, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವಾರು ತಂತ್ರಜ್ಞಾನಗಳನ್ನು ಇದು ಒಳಗೊಂಡಿದೆ. ಇವುಗಳ ಸಹಾಯದಿಂದ ನಿರ್ದಿಷ್ಟ ಸ್ಥಳ ಆಧಾರದ ಮೇಲೆ ಸಮಗ್ರ ಬೆಳೆ ಉತ್ಪಾದನೆಯ ನಿರ್ವಹಣೆಯನ್ನು ರೂಪಿಸಿ ಕೃಷಿಯಲ್ಲಿ ಹೆಚ್ಚಿನ ಲಾಭ ಪಡೆಯಲು, ತ್ಯಾಜ್ಯ ಕಡಿಮೆ ಮಾಡಲು, ಪರಿಸರವನ್ನು ಕಾಪಾಡಲು ಇದು ಸಹಾಯ ಮಾಡುತ್ತದೆ. ಸ್ಮಾರ್ಟ್ ಕೃಷಿ ಒಟ್ಟಾರೆ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ಉತ್ಪಾದನೆಯ ಮೇಲಿನ ನಿಯಂತ್ರಣವನ್ನು ಹೆಚ್ಚಿಸಿ ತ್ಯಾಜ್ಯ ಕಡಿತಕ್ಕೆ ಕಾರಣವಾಗುತ್ತದೆ, ಬೆಳೆ ಬೆಳವಣಿಗೆ ಮತ್ತು ಜಾನುವಾರುಗಳ ಆರೋಗ್ಯದಲ್ಲಿನ ವೈಪರೀತ್ಯಗಳನ್ನು ಕಂಡುಹಿಡಿಯುವ ಸಾಮರ್ಥ್ಯ, ಜೊತೆಗೆ ಯಾಂತ್ರೀಕೃತಗೊಂಡ ಸಾಧನಗಳಿಂದ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಸ್ಮಾರ್ಟ್ ಕೃಷಿಯ ವ್ಯವಸ್ಥೆಗಳು ಬೇಡಿಕೆಯ ಮುನ್ಸೂಚನೆಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ತ್ಯಾಜ್ಯವನ್ನು ಕಡಿಮೆ ಮಾಡಿ ಮಾರುಕಟ್ಟೆಗೆ ಒದಗಿಸಲು ಶಕ್ತವಾಗುತ್ತವೆ. ತೇವಾಂಶ, ರಸಗೊಬ್ಬರ, ಪೋಷಕಾಂಶಗಳನ್ನು ಸೂಕ್ತವಾದ ಬೆಳೆ ಉತ್ಪಾದನೆಗೆ ಒದಗಿಸುತ್ತದೆ. ಸಾಫ್ಟ್ವೇರ್ ಬಳಕೆಯನ್ನು ಅವಲಂಬಿಸಿ ಇದು ಕೆಲಸ ಮಾಡುತ್ತದೆ. ಸ್ಮಾರ್ಟ್ ಸಾಧನಗಳನ್ನು ಬಳಸುವ ಮೂಲಕ ಉತ್ಪಾದನಾ ಚಕ್ರದಲ್ಲಿ ಅನೇಕ ರೀತಿಯ ಪ್ರಕ್ರಿಯೆಗಳನ್ನು ಸ್ವಯಂಚಾಲಿತಗೊಳಿಸಬಹುದು. ಉದಾಹರಣೆಗೆ ನೀರಾವರಿ, ರಸಗೊಬ್ಬರ ಇತ್ಯಾದಿ. ಸಾಂಪ್ರದಾಯಿಕವಾಗಿ ರೈತರು ಜಮೀನಿನಲ್ಲಿ ಯಾವ್ಯಾವ ಅಂಶಗಳು ಎಲ್ಲಿ ಯಾವಾಗ ಬೇಕು ಎಂದು ನಿರ್ಧರಿಸದೆ ನೀರು, ರಸಗೊಬ್ಬರ, ಕೀಟನಾಶಕಗಳನ್ನು ಬಳಸುತ್ತಾರೆ. ಇದರಿಂದ ಉತ್ಪಾದನೆಯ ವೆಚ್ಚ ಹೆಚ್ಚಾಗುತ್ತದೆ. ಸ್ಮಾರ್ಟ್ ಕೃಷಿಯಿಂದ ನೀರು, ಕೀಟನಾಶಕ ಮತ್ತು ಇತರ ರಾಸಾಯನಿಕಗಳನ್ನು ಅಗತ್ಯವಿರುವಾಗ ಸೂಕ್ತ ಸ್ಥಳ, ಸರಿಯಾದ ಸಮಯ ಹಾಗೂ ಪ್ರಮಾಣದಲ್ಲಿ ಉಪಯೋಗಿಸುವುದರಿಂದ ಕೃಷಿಯ ವೆಚ್ಚ ಕಡಿಮೆಯಾಗಿ ಉತ್ಪಾದನೆ ಹೆಚ್ಚಾಗುತ್ತದೆ. ಸ್ಮಾರ್ಟ್ ಕೃಷಿಯಲ್ಲಿ ರೋಬೋಟಿಕ್ಸನ್ನು ಅನ್ವಯಿಸುವ ಬೆಳೆಗಳು, ಕೃಷಿ ಬಾಟ್ಗಳು, ಫಾರ್ಮ್ ಡ್ರೋನುಗಳು ಸೇರಿದಂತೆ ಎಲ್ಲ ಹಂತದ ಕೃಷಿ ಉತ್ಪಾದನೆಯಲ್ಲಿ ಸ್ವಯಂಚಾಲಿತ ವ್ಯವಸ್ಥೆ ನಿರ್ವಹಿಸುತ್ತದೆ. ಮಣ್ಣಿನ ಸ್ಕ್ಯಾನಿಂಗ್, ನೀರು, ಬೆಳಕು, ತಾಪಮಾನ, ದೂರ ಸಂಪರ್ಕ ತಂತ್ರಜ್ಞಾನಗಳಾದ ಸುಧಾರಿತ ನೆಟ್ವರ್ಕಿಂಗ್, GPS, ರೋಬೋಟಿಕ್ಸ್, ಆಟೋಮೇಷನ್, ಹಾರ್ಡ್ವೇರ್, ಸಾಫ್ಟ್ವೇರ್ ಅಂಶಗಳನ್ನು ಸ್ಮಾರ್ಟ್ ಕೃಷಿ ತಂತ್ರಜ್ಞಾನ ಒಳಗೊಂಡಿದೆ. ಸ್ಮಾರ್ಟ್ ಕೃಷಿಯನ್ನು ಫ್ಲೀಟ್ ನಿರ್ವಹಣೆಯಲ್ಲಿ ಕೃಷಿ ವಾಹಕಗಳ ಟ್ರ್ಯಾಕಿಂಗ್, ಕೃಷಿಯೋಗ್ಯ ಜಮೀನಿನ ದೊಡ್ಡ ಮತ್ತು ಸಣ್ಣ ಕೃಷಿ ಕ್ಷೇತ್ರಗಳಲ್ಲಿ ಉಪಯೋಗಿಸಲಾಗುತ್ತದೆ. ಜಾನುವಾರುಗಳ ಮೇಲ್ವಿಚಾರಣೆ, ಒಳಾಂಗಣ ಕೃಷಿಯಾದ ಹಸಿರುಮನೆ ಕೃಷಿಯಲ್ಲೂ ಕೂಡ ಇದನ್ನು ಉಪಯೋಗಿಸಬಹುದು. ಅರಣ್ಯ ಶೇಖರಣಾ ಮೇಲ್ವಿಚಾರಣೆ ಹಾಗೆಯೇ ಮೀನು ಸಾಕಾಣಿಕೆಯಲ್ಲಿ ಕೂಡ ಇದನ್ನು ಉಪಯೋಗಿಸಬಹುದು.

0: ಭಾರತದಲ್ಲಿ ಸ್ಮಾರ್ಟ್ ಕೃಷಿಯನ್ನು ರೈತರು ಹಲವಾರು ಸವಾಲುಗಳು ಮತ್ತು ಅನುಕೂಲತೆಗಳೊಂದಿಗೆ ಉಪಯೋಗಿಸುತ್ತಿದ್ದಾರೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದು ಬಳಕೆಯಾಗಬೇಕಾಗಿದೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ, ಇಂದು ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಯಂತ್ರಗಳ ಬಳಕೆ ಈ ಕುರಿತು ಪುತ್ತೂರಿನ ಅವಿನಾಶ್ ಮಳಿ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.
2: ಇದೇ May 19 ಪ್ರತಿ ಮಂಗಳವಾರ ರಾತ್ರಿ 9:30 10:30
3: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ May 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2221 STD code 08244.
2: ನಮ್ಮ ಮೊಬೈಲ್ ಸಂಖ್ಯೆ 8277038000.
4: 100.3 ಆಕಾಶವಾಣಿ ಟೆಲಿಕ್ವಿಸ್.

ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಈರಾನ್, ನೀದರ್ಲೆಂಡ್, ಸ್ವೀಡನ್, ಮಾರಿಷಸ್ ದೇಶಾನಾಂ ಪ್ರತಿನಿಧಿಭಿಃ ಸಮಕಕ್ಷೈಶ್ಚ ಸಹ ಉಚ್ಚಸ್ತರೀಯ ದ್ವಿಪಾಕ್ಷಿಕ ಮೇಲನಂ ಕೃತವಾನ್. ಜಿನೆವಾ ನಗರೆ ಏಷಾ ಸಭಾ ಅಭವತ್. ಸಾಮಾಜಿಕ ಪ್ರಸಾರ ಮಾಧ್ಯಮೆ ಶ್ರೀ ನಡ್ಡಾ ಅವದತ್ ಯತ್ ಚರ್ಚಾಸು ಡಿಜಿಟಲ್ ಸ್ವಾಸ್ಥ್ಯಂ, ಔಷಧ ನಿರ್ಮಾಣಂ, ಸಾರ್ವಜನಿಕ ಸ್ವಾಸ್ಥ್ಯ ವ್ಯವಸ್ಥಾ, ಸಾರ್ವತ್ರಿಕ ಸ್ವಾಸ್ಥ್ಯ ವ್ಯಾಪ್ತಿಂಚ ಪ್ರವರ್ಧಯಿತುಂ ಸಹಕಾರ್ಯಂ ಸುದೃಢಂ ಕರ್ತುಂ ಕೇಂದ್ರಿತಂ ಆಸೀದಿತಿ. ನ್ಯಾಯಾಧೀಶೇನ ಯಶವಂತವರ್ಮಣಾ ಸಂಬದ್ಧಾನಾಂ ಆರೋಪಾಣಾಂ ಅನ್ವೇಷಣಂ ಕುರ್ವತಿ ನ್ಯಾಯಾಧೀಶಾನ್ವೇಷಣ ಸಮಿತಿಃ ಹ್ಯಃ ಲೋಕಸಭಾಯಾಃ ಅಧ್ಯಕ್ಷಂ ಓಂ ಬಿರ್ಲಾಂ ಪ್ರತಿ ಸಂಸದರ್ ಭವನೆ ಸ್ವಸ್ಯ ಪ್ರತಿವೇದನಂ ಸಮರ್ಪಿತವತಿ. ಸ್ವಾಸ್ಥ್ಯ ಅಧಿಕಾರಿಣಃ ಮನ್ಯಂತೆ ಯತ್ ಕಾಂಗೋ ಲೋಕತಾಂತ್ರಿಕ ಗಣರಾಜ್ಯ ಈಬೋಲಾ ಪ್ರಕೋಪಃ ಕತಿಪಯ ಸಪ್ತಾಹ ಪೂರ್ವಂ ಆರಬ್ಧಃ ಇತಿ. ಅಧುನಾ ಮೃತಾನಾಂ ಸಂಖ್ಯಾ ಅಷ್ಟಾದಶೋತ್ತರೈಕಶತಂ ಯಾವತ್ ಸಂಭೂಯ ಇತೋಪಿ ವರ್ಧತೆ. ಸರ್ವಕಾರಃ ಅಂತರ್ಜಾಲ ಮಾಧ್ಯಮೇನ ಪ್ರಚಲಿತಂ ಏತದ್ ಅಭಿಯೋಗಂ ನಿಷ್ಕಾಶಯತ್ ಯತ್ ಮಂದಿರಸ್ಯ ಸ್ವರ್ಣ ಸಂಚಯಸ್ಯ ವಿನಿಮಯ ರೂಪೇಣ ಸರ್ವಕಾರಃ ದೇವಾಲಯಾನಾಂ ಕೃತೆ ಸ್ವರ್ಣ ಬಂಧಪತ್ರಾಣಿ ನಿರ್ಗಮಿಷ್ಯತಿ ಇತಿ. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಇತ್ಯಸ್ಯ ದ ಫ್ಯಾಕ್ಟ್ ಚೆಕ್ ಯೂನಿಟ್ ಇತ್ಯುಕ್ತೆ PIB ಇತ್ಯನೇನ ಉಕ್ತಂ ಯತ್ ಏತದ್ ಪ್ರತಿಪಾದನಂ ಮಿಥ್ಯಾ ಅಸ್ತಿ ಇತಿ. ಪ್ರಿಯಾಃ ಶ್ರೋತಾರಃ, ಅಂತೆ ಕ್ರೀಡಾವಾರ್ತಾಯಾಂ. IPL ಇತಿ ಕ್ರಿಕೆಟ್ ಕ್ರೀಡಾಯಾಂ ಸನ್ರೈಸರ್ಸ್ ಹೈದರಾಬಾದ್ ದಲಂ ಆತಿಥೇಯ ಚೆನ್ನೈ ಸೂಪರ್ ಕಿಂಗ್ಸ್ ಇತಿ ದಲಂ ಗತರಾತ್ರೋ ಪಂಚಸ್ತೋಭೈಃ ಪರಾಜಿತ್ಯ ಪ್ಲೇ ಆಫ್ ಇತಿ ಸ್ಥಾನಂ ಪ್ರಾಪ್ತವತ್. ಚೆನ್ನೈ ಸೂಪರ್ ಕಿಂಗ್ಸ್ ಇತ್ಯನೇನ ನಿರ್ಧಾರಿತಸ್ಯ ಏಕಾಶೀತ್ಯಧಿಕೈಕಶತಂ ಲಕ್ಷ್ಯಸ್ಯ ಅನುಸರಣಂ ಕುರುವತಾ ಸನ್ರೈಸರ್ಸ್ ಹೈದರಾಬಾದ್ ಇತ್ಯನೇನ ಏಕೋನವಿಂಶತಿಃ ಕಂದುಕಕ್ಷೇಪಣಚಕ್ರೇಷು ಏವ ಲಕ್ಷ್ಯಂ ಅತಿಕ್ರಾಮಿತಂ ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು.

ಪ್ರೀತಿಯ ಕೇಳುಗರೆ, ಇಂದು ಬೆಳಗ್ಗೆ 10:30 11:30 ಹೃದಯ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ ಹಲಸಿನ ಹಣ್ಣು ಅಥವಾ ಕಾಯಿಗಳಿಂದ ತಯಾರಿಸಬಹುದಾದಂತಹ ಖಾದ್ಯಗಳು. ಇತ್ತೀಚಿನ ದಿನಗಳಲ್ಲಂತೂ ಹಲಸಿನಿಂದ ಬೇಕಾದಷ್ಟು ಹೊಸ ಹೊಸ ರುಚಿಗಳು ಬರುತ್ತಿವೆ. ಅದರಲ್ಲಿ ಒಂದು ಅಡುಗೆ ವಿಧಾನವನ್ನಾದರೂ ನೀವು ಹೇಳಬಹುದು ಸ್ನೇಹಿತರೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 2223611. STD ಸಂಖ್ಯೆ 0824. ಗಮನಿಸಿ ಸ್ನೇಹಿತರೆ, ಅನಿವಾರ್ಯ ಕಾರಣಗಳಿಂದ ಇವತ್ತು ಒಂದೇ ಸಂಖ್ಯೆ ಚಾಲ್ತಿಯಲ್ಲಿದೆ. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2223611. STD ಸಂಖ್ಯೆ 0824. ಕರೆ ಮಾಡಿ ಇಂದು ಬೆಳಗ್ಗೆ 10:30 11:30

ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ ನಾವು.

0: ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡ್ದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ, ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಕೇಂದ್ರದ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತಾ ಅಭಿಯಾನವನ್ನು ಯಶಸ್ವಿಗೊಳಿಸಿ ಉತ್ಪಾದಕತೆ ಹೆಚ್ಚಿಸಿ ರೈತ ಕುಟುಂಬಗಳ ಸುಸ್ಥಿರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮುಂಗಾರು ಹಂಗಾಮು ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಕೃಷಿ ಭಾಗ್ಯ, ಹೈಟೆಕ್ ಹಾರ್ವೆಸ್ಟರ್ ಹಬ್ ಹಾಗೂ ಬೆಳೆ ವಿಮೆ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಆದ್ಯತೆ ನೀಡಲಾಗಿದೆ. ಮಳೆ ಅನಿಶ್ಚಿತತೆ, ಹವಾಮಾನ ವೈಪರೀತ್ಯ ಹಾಗೂ ಬದಲಾಗುತ್ತಿರುವ ಬೆಳೆ ಮಾದರಿಗಳನ್ನು ಗಮನದಲ್ಲಿರಿಸಿ ಜಿಲ್ಲಾ ಮಟ್ಟದಲ್ಲಿ ಮುಂಗಾರು ಹಂಗಾಮಿಗೆ ಮುಂಚಿತವಾಗಿ ಬೆಳೆ ಯೋಜನೆ ಮತ್ತು ಪರ್ಯಾಯ ಯೋಜನೆಗಳನ್ನು ರೂಪಿಸುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನವನ್ನು ಈ ತಿಂಗಳ 25ನೇ ತಾರೀಖಿನವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ಮಾಹಿತಿ ನೀಡಿ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ತಲುಪಿಸುವುದು ಹಾಗೂ ಸೂಕ್ತ ದಾಖಲಾತಿಗಳನ್ನು ಒದಗಿಸಲು 17 ಇಲಾಖೆಗಳ ಸಮನ್ವಯದೊಂದಿಗೆ ಈ ಅಭಿಯಾನ ನಡೆಯುತ್ತಿದೆ ಎಂದರು. ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರೂಪಿನಕೊಪ್ಪ, ಬಿಬೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವಪುರ ಗ್ರಾಮಗಳಲ್ಲಿ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಅಂಗವಾಗಿ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಜನಮನ ಹಾಗೂ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು

0: ವಿಧಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಗ್ಯಾರಂಟಿ ಹಬ್ಬ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಅಧಿಕಾರಾವಧಿ ಪೂರೈಸುತ್ತಿರುವ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 682 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಪೂರ್ವ ಸಿದ್ದತೆಗಳನ್ನು ಪರಿಶೀಲಿಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆಯಡಿ ಇ ಪೋತಿ ಖಾತೆ, ದರಖಾಸ್ತು ಪೋಡಿ, ಕಂದಾಯ ಗ್ರಾಮ ಹಕ್ಕುಪತ್ರಗಳು, ಪಿಂಚಣಿ ಸೇರಿದಂತೆ 1,52,492 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುತ್ತಿದೆ ಎಂದರು. ಬಿಜೆಪಿ ಆಡಳಿತ ಅವಧಿಯಲ್ಲಿ ರಾಜ್ಯದ ಕೃಷಿ ವೃದ್ಧಿ ದರ ಶೇಕಡ 17ರಷ್ಟಿತ್ತು. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಈ ಕಾಲಾವಧಿಯಲ್ಲಿ ಶೇಕಡ 10.4ಕ್ಕೆ ಕುಸಿದಿದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಹೈನುಗಾರರಿಗೆ ಹಾಲು ಪ್ರೋತ್ಸಾಹಧನದ 700 ಕೋಟಿ ರೂಪಾಯಿ ಬಾಕಿ ಇದೆ. ಬಿತ್ತನೆ ಬೀಜಗಳ ಬೆಲೆ ಶೇಕಡ 60ರಷ್ಟು ಏರಿಕೆಯಾಗಿದೆ. ರೈತರು ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ವಿಜಯನಗರ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಅಪರೂಪದ ಪ್ರಾಚೀನ ಹಸ್ತಪ್ರತಿಗಳನ್ನು ಈಗಾಗಲೇ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೂಲಕ ಸಂಗ್ರಹಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಈ ಕುರಿತು ಮಾಹಿತಿ ನೀಡಿದ್ದಾರೆ.
1: ಭಾರತ ಸರ್ಕಾರ ಜ್ಞಾನ ಭಾರತ ಮಿಷನ್ ಅಡಿಯಲ್ಲಿ ಡಿಜಿಟಲೀಕರಣ ಮಾಡಬೇಕು ಅಂತ, ಬಟ್ ಇಲ್ಲಿ ಆಗ್ಲೇ 90% ಕೆಲಸ ಆಗೋಗಿದೆ. ಏನಂದ್ರೆ ನಾವು ಅಪ್ಲೋಡ್ ಮಾಡಿ ಡಿಜಿಟಲೈಸ್ ಮಾಡ್ಬೇಕು ಅಷ್ಟು ಮಾತ್ರ ಇದೆ. ಕ್ರೆಡಿಟ್ ಎಲ್ಲ ನಮ್ಮ ಹಂಪಿ ಯೂನಿವರ್ಸಿಟಿಗೆ ಹೋಗ್ಬೇಕು, ಮತ್ತೆ ಇದಕ್ಕೆ ಪರಿಶ್ರಮ ಪಟ್ಟಂತ ಎಲ್ಲ ಏನು ಸಿಬ್ಬಂದಿ ಅಧಿಕಾರಿಗಳಿರ್ತಾರೆ ಅವ್ರಿಗೆ ಹೋಗುತ್ತೆ. ಏನ್ ಶೇಖರಣೆ ಮಾಡಿದ್ದಾರೆ ಅದನ್ನೆಲ್ಲ ನಾನು ನೋಡಿದೆ. ಇವರು ಫಸ್ಟ್ ಸರ್ವೆ ಮಾಡಿ ಐಡೆಂಟಿಫೈ ಮಾಡಿ ನಂತರ ಹಸ್ತಪ್ರತಿ ಇರುವಂತ ಮನೆಗಳಲ್ಲಿ ಹೋಗಿ ಅವ್ರಿಗೆ ಮನ ಒಲಿಸಿ ಅದನ್ನೆಲ್ಲ ತಗೊಂಡ್ಬಂದು ಶೇಖರಣೆ ಮಾಡಿರೋದು ಇಟ್ಸ್ ನಾಟ್ ಅ ಸ್ಮಾಲ್ ಜಾಬ್, ಸಣ್ಣ ವಿಷಯ ಅಲ್ಲ. ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲಬುರಗಿ ಜಿಲ್ಲೆ ಸೇಡಂ, ಜೇವರ್ಗಿ, ರಾಯಚೂರು ಜಿಲ್ಲೆ ಸಿಂಧನೂರು ಹಾಗೂ ರಾಯಚೂರಿನಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ GTTC ಆರಂಭಿಸಲು 73 ಕೋಟಿ ರೂಪಾಯಿ ಅನುದಾನ ಒದಗಿಸುವುದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಕಲಬುರಗಿಯ I1A ಶಾಹಿ ಅತಿಥಿಗೃಹದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ತಲಾ ಆದಾಯ ತುಂಬಾ ಕಡಿಮೆ ಇದೆ. ಕಲ್ಯಾಣ ಕರ್ನಾಟಕ ಎಕಾನಮಿ ಮಿಷನ್ ಅಡಿ ಹೂಡಿಕೆಗೆ ಪ್ರಯತ್ನಿಸಲಾಗುತ್ತಿದೆ. ಬೆಂಗಳೂರಿನಾಚೆ 2ನೇ ಮತ್ತು 3ನೇ ಹಂತದ ನಗರಗಳು ಬೆಳವಣಿಗೆ ಹೊಂದಿದಲ್ಲಿ ಮಾತ್ರ ಪ್ರಾದೇಶಿಕ ಅಸಮಾನತೆ ನೀಗಲಿದೆ ಎಂದರು. ನಿನ್ನೆ May 18ರಂದು ವಿಶ್ವ ಏಡ್ಸ್, ಆಕ್ವಾರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಲಸಿಕೆ ದಿನ ಹಾಗೂ HIV ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಯಿತು. ಡಾ ಶಿವಾಜಿ ಜಾಧವ್ ತಮ್ಮ ನವೋದ್ಯಮದ ಮೂಲಕ ಅತ್ಯಂತ ಕಡಿಮೆ ದರದ HIV ಪರೀಕ್ಷಾ ಕಿಟ್ ಅಭಿವೃದ್ಧಿಪಡಿಸಿದ್ದಾರೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಮೂಲಕ ಮಹತ್ವದ ಸಂಶೋಧನೆ ಕೈಗೊಂಡಿದ್ದು ವೈರಾಣು ರೋಗಗಳ ಪರೀಕ್ಷಾ ಕಿಟ್ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ವೈರಾಲಜಿ ಕಿಟ್ ಅನ್ನ

0: ಕಾಸ್ಟ್ ಎಫೆಕ್ಟಿವ್. ಆರ್ ಟಿ ಪಿ ಸಿ ಆರ್ ಕಿಟ್ ಅನ್ನ ಎಷ್ಟೋ ಜನಕ್ಕೆ ಕಾಸ್ಟ್ಲಿ ಬೀಳುತ್ತಿತ್ತು, 3,000-4,000. ಇವೆಲ್ಲ ನೋಡಿದ ಮೇಲೆ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ಡೆವಲಪ್ಡ್ ಅವರ್ ಓನ್ ಮೆಥಡ್ ಮಾಡಿ, ಸೊ ಯು ಕ್ಯಾನ್ ಗೆಟ್ ಟೆಸ್ಟೆಡ್ ಎಚ್ ಐ ವಿ ಮತ್ತು ಅದರ್ ವೈರಸಸ್ ಇನ್ ವೆರಿ ಕಾಸ್ಟ್ ಎಫೆಕ್ಟಿವ್, ಅರೌಂಡ್ 500-800 ರುಪೀಸ್ ಅಲ್ಲಿ ನೀವು ಮಾಡಬಹುದು. ಅಂಡ್ ಇಟ್ಸ್ ವೆರಿ ಹೈಲಿ ಸೆನ್ಸಿಟಿವ್ ಅಂಡ್ ಸ್ಪೆಸಿಫಿಕ್ ಕಿಟ್. ಇದನ್ನ ಈಗ ಆಲ್ರೆಡಿ ವ್ಯಾಲಿಡೇಷನ್ ಪೈಪ್ಲೈನ್ ಇದೆ, ಇದನ್ನ ಬೇಗ ನಾವು ತರ್ತೇವೆ, ಯಾಕಂದ್ರೆ ಯುರೋಪಿಯನ್ ಎಲ್ಲ ಮಾರ್ಕೆಟ್ ಗೆ ಇಂಡಿಯಾ ಮತ್ತೆ ಎಲ್ಲಾ ಕಡೆ ಕಳಿಸ್ಬೇಕಂತ ಇದು ಮಾಡ್ತಾ ಇದೀವಿ. ಅದ್ರ ಜೊತೆನೆ ಎಚ್ ಐ ವಿ ಜೊತೆ ಡ್ರಗ್ ರೆಸಿಸ್ಟೆನ್ಸಿ ಬರ್ತಾ ಇದೆ, ಯಾಕಂದ್ರೆ ಡ್ರಗ್ ರೆಸಿಸ್ಟೆನ್ಸಿ ಬಂದ್ರೆ ಎಚ್ ಐ ವಿ ಡಯಾಗ್ನೋಸ್ ಆದ ತಕ್ಷಣನೇ ಫಸ್ಟ್ ಲೈನ್ ಆಫ್ ಥೆರಪಿ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಆ ಟ್ರೀಟ್ಮೆಂಟ್ ಇಂದ ಇತರ ಜನರಿಗೆ ಎಫೆಕ್ಟಿವ್ ಆಗಲ್ಲ. ಸೊ ಅದಕ್ಕೆ ಡ್ರಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಿಂದ ಈಗ ಫಸ್ಟ್ ನಾವು ಏನ್ ಮಾಡ್ತಿದೀವಿ, ಎಚ್ ಐ ವಿ ಐಡೆಂಟಿಫಿಕೇಶನ್ ಡಯಾಗ್ನೋಸಿಸ್ ಅಂಡ್ ಡ್ರಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮೇಲೆ ಮಾಲಿಕ್ಯುಲರ್ ಪಾಯಿಂಟ್ ಆಫ್ ಕಿಟ್ ಅನ್ನ ಡೆವಲಪ್ ಮಾಡ್ತಾ ಇದೀವಿ.
1: ಧಾರವಾಡ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ 83 ಪೋಸ್ಕೋ ಪ್ರಕರಣಗಳು ದಾಖಲಾಗಿದ್ದು, ಸಖಿ ಒನ್ ಸ್ಟಾಪ್ ಕೇಂದ್ರದ ಮೂಲಕ ಸೂಕ್ತ ದಾಖಲೆಗಳನ್ನು ಪಡೆದಿದ್ದಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಗೆ ಭೇಟಿ ನೀಡಿ ವಿವಿಧೆಡೆ ಪರಿಶೀಲನೆ ಕೈಗೊಂಡಿರುವ ಅವರು, ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಯಿ ಮಕ್ಕಳ ವಿಭಾಗ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಳಗಾವಿ ಮಹಾನಗರ ಪಾಲಿಕೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭಿಸಿದೆ. 40 ಮೇಲ್ವಿಚಾರಕರ ಮಾರ್ಗದರ್ಶನದಲ್ಲಿ ಒಟ್ಟು 514 ಮತಗಟ್ಟೆ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತ ಡಾ ಸಿದ್ದು ಹುಲ್ಲೋಳಿ ತಿಳಿಸಿದ್ದಾರೆ. ಈಗಾಗಲೇ ಶೇಕಡ 90% ಮತದಾರರ ಮ್ಯಾಪಿಂಗ್ ಹಾಗೂ ಪ್ರೊಜಿನಿ ಕಾರ್ಯ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮಂಗಳೂರು. ಜಂಡು ಆಯುರ್ಸಿನ್ಸನ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
3: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುತ್ಪಾಡಿ ಉದ್ಯಾವರ ಉಡುಪಿಯು ಎನ್ಎಬಿಎಚ್ ಮಾನ್ಯತೆಯೊಂದಿಗೆ ಆಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವ ಆಸ್ಪತ್ರೆಯಾಗಿದ್ದು, ಸಂಪೂರ್ಣವಾಗಿ ಆಯುರ್ವೇದ ಚಿಕಿತ್ಸೆ ಹಾಗೂ ರೋಗ ಪರೀಕ್ಷಾ ವಿಭಾಗದೊಂದಿಗೆ ಸುಸಜ್ಜಿತವಾಗಿದೆ. ಮಕ್ಕಳಲ್ಲಿ ಅಸ್ತಮಾ ಕಾಯಿಲೆಯನ್ನು ಪತ್ತೆ ಹಚ್ಚಲು ಹಾಗೂ ನಿವಾರಿಸಲು ಬೇಕಾದ ನಮ್ಮ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಎಕ್ಸ್ರೇ, ಸುವ್ಯವಸ್ಥಿತ ರಕ್ತ ಪರೀಕ್ಷಾ ಲ್ಯಾಬ್, ಎಇಸಿ, ಐಜಿಇ, ಅಲರ್ಜಿ ಪ್ಯಾನಲ್, ದಿನಬಳಕೆಯ ವಸ್ತುಗಳಾದ ದವಸ ಧಾನ್ಯಗಳು, ಹಾಲು, ಹುಲ್ಲು, ಧೂಳು, ಪ್ರಾಣಿಗಳು ಇತ್ಯಾದಿಗಳಿಂದ ಅಲರ್ಜಿ ಇರುವುದನ್ನು ಪತ್ತೆ ಹಚ್ಚಬಹುದು. ನುರಿತ ಬಾಲರೋಗ ತಜ್ಞ ವೈದ್ಯರ ತಂಡ, ನರ್ಸ್, ದಾದಿಯರು 25% ರಿಯಾಯಿತಿ ದರದಲ್ಲಿ ಮಕ್ಕಳ ಒಳರೋಗಿ ವಿಭಾಗದ ಚಿಕಿತ್ಸೆಗಳು, ಬಾಲಪಂಚಕರ್ಮ, ರೋಗ ನಿರೋಧಕ ಶಕ್ತಿ ವೃದ್ಧಿಸಲು ಸ್ವರ್ಣಪ್ರಾಶನ.
2: ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವ, ಈ ಕುರಿತು ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ ಕುತ್ಪಾಡಿಯಲ್ಲಿನ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿಭಾಗ ಮುಖ್ಯಸ್ಥರಾಗಿರುವ ಡಾಕ್ಟರ್ ವಿಜಯ ನೆಗಳೂರು ಅವರೊಂದಿಗೆ ಸಂದರ್ಶನ ಕೇಳುವಿರಿ.
4: ಕೆಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿಭಾಗ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ವಿಜಯ ನೆಗಳೂರು ಅವರು. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ತೆ
4: ಡಾಕ್ಟ್ರೇ. ಈಗ ಈ ಯೋಗದ ಬಗ್ಗೆ ಮಾತಾಡೋದಾದರೆ, ಇವತ್ತಿನ ಒಂದು ಆಧುನಿಕ ಜೀವನ ಶೈಲಿ ಅಂತ ಏನಿದೆ ಅದಕ್ಕೆ ಹೋಲಿಸಿದಾಗ ಈ ಒಂದು ಯೋಗ ಎಷ್ಟು ಮಹತ್ವವನ್ನು ಪಡೆಯುತ್ತೆ?
5: ನಮ್ಮ ಆಹಾರ ಪದ್ಧತಿಗಳು ಚೇಂಜ್ ಆಗಿದೆ, ವಿಹಾರಗಳು ಚೇಂಜ್ ಆಗಿದ್ದಾವೆ, ಎಲ್ಲ ರಂಗದಲ್ಲಿ ಕೂಡ ಒಂದು ಒತ್ತಡ ಇದೆ. ಈ ಒತ್ತಡದಿಂದ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಅಸಮತೋಲನ ಉಂಟಾಗಿ ನಮಗೆ ಒಂದು ನೆಮ್ಮದಿ ಕಡಿಮೆ ಆಗಿದೆ. ಹೆಚ್ಚಾಗಿ ಹಿಂದಿನ ಕಾಲದಲ್ಲಿ ವ್ಯಾಯಾಮಗಳನ್ನು ಮಾಡ್ತಾ ಇದ್ರು, ಸರಿಯಾದ ರೀತಿಯಾದಂಥ ಆಹಾರ ಕ್ರಮಗಳನ್ನು ಪಾಲನೆ ಮಾಡ್ತಾ ಇದ್ರು. ಬಟ್ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ನಾವು ಸರಿಯಾದ ರೀತಿಯಂಥ ಆಹಾರಗಳನ್ನ ಸೇವನೆ ಮಾಡ್ತಾ ಇಲ್ಲ ಮತ್ತು ವ್ಯಾಯಾಮದ ಕೊರತೆ ಇದೆ. ಅದೇ ರೀತಿಯಾಗಿ ನಮ್ಮ ಈ ಆಧುನಿಕ ಜೀವನ ಶೈಲಿ ಕಾಯಿಲೆಗಳು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ,

ಫಾರ್ ಎಕ್ಸಾಂಪಲ್ ನಿಮಗೆ ಬೊಜ್ಜುತನ, ಒಬ್ಯಾಸಿಟಿ ಆಗಿರ್ಬೋದು, ಮಧುಮೇಹ, ಡಯಾಬಿಟಿಸ್ ಇರ್ಬೋದು, ಇತ್ತೀಚೆಗೆ ಮಾರಕವಾದಂತಹ ಈ ಕ್ಯಾನ್ಸರ್ ಅಂತ ಕಾಯಿಲೆಗಳು ಹೆಚ್ಚಾಗಿ ಉಲ್ಬಣ ಆಗ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ನಮ್ಮ ಆಧುನಿಕ ಜೀವನ ಶೈಲಿ. ಸೊ ಈ ಆಧುನಿಕ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಬೇಕಂದ್ರೆ ಯೋಗ ಬಹಳ ಮುಖ್ಯ. ಯಾಕಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳ್ತದೆ ಅಂದರೆ, ಆರೋಗ್ಯ ಅಂದರೆ ಕೇವಲ ದೈಹಿಕ ಆರೋಗ್ಯ ಅಲ್ಲ, ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಎಲ್ಲವೂ ಸಮತೋಲನದಲ್ಲಿ ಇದ್ದರೆ ಮಾತ್ರ ನಾವು ಆರೋಗ್ಯ ಅಂತ ಕರಿತೇವೆ.

0: ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಎಲ್ಲವೂ ಸಮತೋಲನದಲ್ಲಿ ಇದ್ದರೆ ಮಾತ್ರ ನಾವು ಆರೋಗ್ಯ ಅಂತ ಕರಿತೇವೆ. ಯೋಗ ಒಂದು ಒಂದು ಉತ್ತಮವಾದಂಥ ಸಾಧನ ಅಂತ ಹೇಳ್ಬೋದು. ನಮ್ಮ ಶರೀರ ಮತ್ತು ಮನಸ್ಸುಗಳನ್ನು ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ಬೋದು.
1: ಈಗ ನಮ್ಮ ಕೇಳುಗರಿಗೋಸ್ಕರ ಈ ಯೋಗ ಅಂದರೆ ಏನು, ಇದರ ಹಿನ್ನೆಲೆ ಏನು, ಇದರ ಬಗ್ಗೆ ನಮಗೆ ತಿಳಿಸಿ ಡಾಕ್ಟ್ರೇ.
0: ಹೆಚ್ಚಾಗಿ ಜನರಲ್ಲಿ ಯೋಗ ಅಂದರೆ ಕೇವಲ ಆಸನಗಳನ್ನು ಮಾಡೋದು ಅಥವಾ ಪ್ರಾಣಾಯಾಮಗಳನ್ನು ಮಾಡೋದು ಅಂತ ಒಂದು ಅಭಿಪ್ರಾಯ ಇದೆ, ಅದು ತಪ್ಪು. ಯೋಗ ಎನ್ನುವುದು ಒಂದು ಸಂಸ್ಕೃತದ ಮೂಲಧಾತುವಾದ ಯುಜ್ ಎಂಬ ಪದದಿಂದ ಉದಯಿಸಿದೆ. ಯುಜ್ ಅಂದರೆ ಬಂಧಿಸು, ಕೂಡಿಸು ಅಥವಾ ಸೇರಿಸು ಅಂತ ಅರ್ಥ ಮಾಡಿಕೊಳ್ಬೋದು. ಇದು ಶರೀರ ಮತ್ತು ಆತ್ಮಗಳನ್ನು ಒಂದು ಸಂಯೋಜನೆ ಮಾಡುವ ಒಂದು ಪ್ರಕ್ರಿಯೆ. ನೀವು ನೋಡಿರ್ಬೋದು ಹಲವಾರು ಯೋಗಗಳನ್ನು, ಯೋಗ ಪದ್ಧತಿಗಳು ನಮ್ಮ ಸಮಾಜದಲ್ಲಿ ಚಾಲ್ತಿಯಲ್ಲಿದೆ. ಭಕ್ತಿಯೋಗ, ಕರ್ಮಯೋಗ, ಹಠಯೋಗ, ರಾಜಯೋಗ ಅನ್ನುವ ವಿವಿಧ ಬಗೆಗಳಿದ್ದಾವೆ. ಸೊ ಅದರಲ್ಲಿ ಶ್ರೇಷ್ಠವಾದದ್ದು ಯಾವುದಂದರೆ ನಾವು ರಾಜಯೋಗ ಅಂತ ಕರಿತೀವಿ. ರಾಜಯೋಗ ಅಂದರೆ ಇಟ್ಸ್ ಕಿಂಗ್ ಆಫ್ ಆಲ್ ಯೋಗ ಅಂತ ಹೇಳ್ಬೋದು. ಇದರಲ್ಲಿ ವಿಶೇಷವಾಗಿ ನೀವು ನೋಡಿರ್ಬೋದು, ಇದು ನಮ್ಮ ಲೈಫಲ್ಲಿ ಬರ್ತಕ್ಕಂತಹ ಎಲ್ಲ ಸ್ತರಗಳು. ಮೊದಲನೇದಾಗಿ ಈ ಅಷ್ಟಾಂಗ ಯೋಗಗಳು ಶುರುವಾಗೋದು ಯಮ ನಿಯಮಗಳಿಂದ. ಈ ಯಮ ನಿಯಮಗಳಿಂದ ಏನಾಗ್ತದೆ ಅಂದರೆ ನಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ವ್ಯಕ್ತಿತ್ವವನ್ನು ಒಂದು ಕಂಟ್ರೋಲ್ಗೆ ತರಲಿಕ್ಕೆ ಸಹಾಯ ಆಗ್ತದೆ ಯಮ ನಿಯಮಗಳನ್ನು. ಅದರ ನಂತರ ಬರ್ತಕ್ಕಂಥದ್ದು ಆಸನ ಮತ್ತು ಪ್ರಾಣಾಯಾಮಗಳು, ಇದು ದೈಹಿಕ ಆರೋಗ್ಯಕ್ಕೆ ಬಹಳ ಸೂಕ್ತ. ಅದರ ನಂತರ ಬರ್ತಕ್ಕಂಥದ್ದು ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ಇದು ನಮ್ಮ ಇಂದ್ರಿಯಗಳ ನಿಗ್ರಹ, ಅದು ಕೂಡ ಬಹಳ ಮುಖ್ಯ ಯೋಗದಲ್ಲಿ. ನಂತರ ಬರ್ತಕ್ಕಂಥದ್ದು ಧಾರಣ, ಧ್ಯಾನ, ಸಮಾಧಿ, ಇದು ಮನಸ್ಸಿನ ಆರೋಗ್ಯಕ್ಕೆ ಬಹಳ ಮುಖ್ಯ. ಸೊ ಈ ರೀತಿಯಾಗಿ ಸಮಗ್ರವಾದ ಒಂದು ವ್ಯಕ್ತಿತ್ವವನ್ನು ನಿರೂಪಣೆ ಮಾಡಲಿಕ್ಕೆ, ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಈ ಅಷ್ಟಾಂಗ ಯೋಗ ಸಹಾಯಕ ಆಗ್ತದೆ. ಯಾಕಂದರೆ ಇಲ್ಲಿ ಅಷ್ಟಾಂಗ ಯೋಗ ಶುರುವಾಗೋದು 8 ಯೋಗಗಳಿಂದ. ಅದರಲ್ಲಿ ಮೊದಲನೇದಾಗಿ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ.
1: ಡಾಕ್ಟರ್, ಈಗ ಇಷ್ಟು ವಿಧದ ಯೋಗಗಳ ಬಗ್ಗೆ ತಾವು ತಿಳಿಸಿದ್ರಿ. ಈಗ ನಮ್ಮ ದಿನನಿತ್ಯದ ಇವತ್ತಿನ ಜೀವನ ಶೈಲಿಯನ್ನು ಗಮನಿಸಿದಾಗ ಯಾವ ರೀತಿಯಾದಂಥ ಯೋಗವನ್ನು ನಾವು ಮಾಡಬಹುದು ಮತ್ತು ಮಾಡಬೇಕು?
0: ಯೋಗಗಳನ್ನು ಮಾಡೋದಾದರೆ ಒಂದು ನಿಯಮಿತವಾದಂಥ ಸಮಯವನ್ನು, ಟೈಮನ್ನು ಮಾಡಿಕೊಳ್ಳಿ. ಮತ್ತು ವಿಶೇಷವಾಗಿ ನೀವು ಬೆಳಗಿನ ಜಾವ ಒಂದು ನಿಮ್ಮ ಎಲ್ಲ ದಿನನಿತ್ಯದ ಕರ್ಮಗಳನ್ನು ಮುಗಿಸಿ ಯೋಗಕ್ಕೋಸ್ಕರ ಒಂದು 45 ನಿಮಿಷದಿಂದ 1 ಗಂಟೆಯವರೆಗೆ ಸಮಯವನ್ನು ಮೀಸಲಿಡಿ. ಸೊ ಯೋಗವನ್ನು ನೀವು ಮಾಡಿ ಅದರಲ್ಲಿ ಒಂದು ಯಶಸ್ಸನ್ನು ಪಡಿಬೇಕು ಅಥವಾ ಅದರಿಂದ ತುಂಬ ಫಲ ಸಿಗಬೇಕಂದ್ರೆ ನೀವು ಅಷ್ಟಾಂಗ ಯೋಗಗಳನ್ನು ಫಾಲೋ ಮಾಡಿದರೆ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಯಮ ಫಸ್ಟ್ ಬರೋದು, ಯಮ ಅಂದರೆ ನಮ್ಮ ಅದರಲ್ಲಿ ಮತ್ತೆ 5 ವಿಧಗಳು ಬರ್ತದೆ: ಅಹಿಂಸೆ, ಸತ್ಯ, ಆಸ್ಥೆಯ, ಬ್ರಹ್ಮಚರ್ಯ, ಅಪರಿಗ್ರಹ ಎನ್ನುವ. ಇವೆಲ್ಲ ಏನಂದರೆ ನಮ್ಮ ನಡವಳಿಕೆ, ನಮ್ಮ ಉತ್ತಮ ನಡೆಗಳನ್ನು ಪಾಲನೆ ಮಾಡಲಿಕ್ಕೆ ಬಹಳ ಸಹಕಾರಿ ಆಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ನಿಯಮ. ನಿಯಮದಲ್ಲಿ ಬರ್ತಂಥದ್ದು ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಇದನ್ನು ಫಾಲೋ ಮಾಡೋದ್ರಿಂದ ಏನಾಗ್ತದೆ, ಒಂದು ನಿಯಮಗಳನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ, ಬೌಂಡ್ರೀಸ್ ಅಂತ ಮಾಡ್ಕೊಳ್ಬೇಕಾಗ್ತದೆ. ಇವುಗಳನ್ನು ಮಾಡೋದ್ರಿಂದ ನಮ್ಮ ಮೌಲ್ಯಗಳು, ವೈಯಕ್ತಿಕ ಮೌಲ್ಯಗಳು ವೃದ್ಧಿ ಆಗ್ತದೆ. ಅದರ ನಂತರ ಬರ್ತಕ್ಕಂಥದ್ದು ಆಸನ. ನೀವು ನೋಡಿರ್ಬೋದು ಎಷ್ಟೋ ಜನಗಳು ಟಿ ವಿ ನೋಡಿ ಆಸನಗಳನ್ನು ಮಾಡ್ತಾರೆ, ಏನೋ ಒಂದು ಪುಸ್ತಕ ನೋಡಿ ಆಸನಗಳನ್ನು ಮಾಡ್ತಾರೆ, ಅದು ತಪ್ಪು. ನೀವು ಒಂದು ಯೋಗ ಸಾಧಕರ ಅಡಿಯಲ್ಲಿ ನೀವು ಯೋಗವನ್ನು ಕಲಿತರೆ ಬಹಳ ಉತ್ತಮ. ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಯೋಗಕ್ಕೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ಪ್ರಕ್ರಿಯೆ ಇದೆ. ಕ್ರಮಬದ್ಧವಾದ ಶಾರೀರಿಕ ಚಾಲನೆಯ ನಂತರ ಅಂತಿಮ ಸ್ಥಿತಿಯಲ್ಲಿ ಸ್ಥಿರವಾಗಿ ಮತ್ತು ಸುಖವಾಗಿ ಇರಬಲ್ಲ ಭಂಗಿಗೆ ನಾವು ಆಸನ ಅಂತ ಹೇಳ್ತೇವೆ. ಆಸನ ಕೂಡೋದ್ರಿಂದ ಏನಾಗ್ತದೆ, ನಮ್ಮ ನಿಯಂತ್ರಣ, ದೇಹದ ನಿಯಂತ್ರಣ ಮತ್ತು ಉಸಿರಿನ ನಿಯಂತ್ರಣ ಎರಡನ್ನೂ ನಿಯಂತ್ರಣ ಮಾಡಿದಲ್ಲಿ ಮಾತ್ರ ನಾವು ಆಸನದ ಫಲ ನಮಗೆ ಸಿಗಲಿಕ್ಕೆ ಕಾರಣ ಆಗ್ತದೆ. ಸೊ ಅದರ ನಂತರ ಬರ್ತಕ್ಕಂಥದ್ದು ಪ್ರಾಣಾಯಾಮ. ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದೆ, ಒಂದು ಕ್ರಮಬದ್ಧವಾದ ಉಸಿರಾಟವನ್ನು ಮಾಡುವ ಹಂತ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ಮನಸ್ಸು ಮತ್ತು ಪಂಚ ಜ್ಞಾನೇಂದ್ರಿಯಗಳ ಸಹಾಯದಿಂದ ಹೊರಗಿನ ವಸ್ತು ವಿಷಯಗಳನ್ನು ಗಮನಿಸುತ್ತಾ ಇರೋದು. ಇದರಿಂದ ಏನಾಗ್ತದೆ ಅಂದರೆ ನಮ್ಮ ಇಂದ್ರಿಯಗಳು ವಿಚಲಿತ ಆಗ್ತದೆ. ಇಂದ್ರಿಯಗಳು ವಿಚಲಿತ ಆಗೋದ್ರಿಂದ ನಮಗೆ ಕೇಂದ್ರೀಕರಣ, ಮನಸ್ಸನ್ನು ಕೇಂದ್ರೀಕರಣ ಮಾಡೋದು ಕಷ್ಟ ಆಗ್ತದೆ. ಸೊ ಆದ್ದರಿಂದ ಪ್ರತ್ಯಾಹಾರ ಮಾಡೋದ್ರಿಂದ ನಮ್ಮ ಪಂಚ ಜ್ಞಾನೇಂದ್ರಿಯಗಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ನಂತರ ಬರ್ತಕ್ಕಂಥದ್ದು ಧಾರಣ. ಧಾರಣ ಅಂದರೆ ಕಾನ್ಸಂಟ್ರೇಷನ್, ಯಾವುದೇ ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸುವುದು. ಯಾವುದೇ ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸುವುದರಿಂದ ನಮ್ಮ ಮನಸ್ಸು ಹತೋಟಿಗೆ ಬರ್ತದೆ. ನಂತರ ಬರ್ತಕ್ಕಂಥದ್ದು ಧ್ಯಾನ. ಮತ್ತು ಧ್ಯಾನದಲ್ಲಿ ನಾವು ಏನು ಮಾಡಬೇಕಂದ್ರೆ ಆ ವಸ್ತುವಿನ ಮೇಲೆ ಕೇಂದ್ರೀಕರಿಸಿ ಆ ವಸ್ತುವಿನ ಮೇಲೆ ಹೆಚ್ಚು ಗ್ರಹಣ ಮಾಡ್ತಾ ಹೋದಲ್ಲಿ ನಮಗೆ ಧ್ಯಾನದ ಒಂದು ಫಲ ಸಿಗ್ತದೆ. ನಂತರ ಬರ್ತಕ್ಕಂಥದ್ದು ಸಮಾಧಿ. ಇದು ಸಮಾಧಿಯಾದ ಕೊನೆಯ ರೂಪ. ಇಲ್ಲಿ ಏನಾಗ್ತದೆ ಅಂದರೆ ಇದು 8ನೇ ಮೆಟ್ಟಿಲು ಅಂತ ಹೇಳ್ಬೋದು.

0: ಈ ಹಂತದಲ್ಲಿ ಏನಾಗ್ತದೆ, ವಸ್ತುವಿನಲ್ಲಿ ವ್ಯಕ್ತಿ ತಲ್ಲೀನಾಗ್ತಾನೆ, ಮನಸ್ಸಿನಲ್ಲಿ ಯಾವುದೇ ಯೋಚನೆ ವಿಚಾರಗಳಿಲ್ಲದ ಸ್ಥಿತಿಗೆ ನಾವು ಸಮಾಧಿ ಅಂತ ಹೇಳ್ತೇವೆ. ಸೊ ಈ ರೀತಿಯಾದಂಥ ಅಷ್ಟ ಯೋಗಗಳನ್ನು ಹೇಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮಗೆ ಪ್ರಶ್ನೆ ಬರ್ತದೆ, ಇಷ್ಟೆಲ್ಲ ಮಾಡಲಿಕ್ಕೆ ಸಮಯ ಉಂಟ ಅಂತ. ಸೊ ಅಲ್ಲಿ ನಾವು ಏನು ಥಿಂಕ್ ಮಾಡಬೇಕಂದ್ರೆ, ಹೆಚ್ಚಾಗಿ ಸೂರ್ಯ ನಮಸ್ಕಾರಗಳು, ಸೂರ್ಯ ನಮಸ್ಕಾರಗಳಲ್ಲಿ 12 ಬಗೆಯ ವಿವಿಧ ಆಸನಗಳಿದೆ. ಸೊ ಇಲ್ಲಿ ಏನಾಗ್ತದೆ, ಈ 12 ಆಸನಗಳನ್ನು ಮಾಡೋದ್ರಿಂದ ನಮ್ಮ ಎಲ್ಲ ಆಸನಗಳ ಒಂದು ಫಲ ಅದರಲ್ಲಿ ಸಿಗ್ತದೆ. ಉಸಿರಾಟದ ನಿಯಂತ್ರಣ ಆಗ್ತದೆ ಮತ್ತು ಮನಸ್ಸಿನ ಕೇಂದ್ರೀಕರಣ ಆಗ್ತದೆ. ಅದರಿಂದ ಯಾರಿಗೆ ಸಮಯ ಇಲ್ಲ ಅವರು ಕೇವಲ ಒಂದು ವಾರ್ಮಪ್ ಎಕ್ಸಸೈಸ್ ಮಾಡಿ ನಂತರ ನಾವು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸ್ಕೊಳ್ಬೋದು.
1: ಈಗ ತಾವು ಆಸನಗಳ ಬಗ್ಗೆ ಹೇಳಿದ್ರಿ, ಸೂರ್ಯ ನಮಸ್ಕಾರದ ಬಗ್ಗೆ ಹೇಳಿದ್ರಿ, ಯೋಗವನ್ನು ಪ್ರಾರಂಭಿಸುತ್ತಿರುವವರು ಇದನ್ನು ಹೊರತಾಗಿ ಬೇರೆ ಯಾವ ರೀತಿಯಾದಂಥ ಆಸನಗಳನ್ನು ಅವರು ಮಾಡಬಹುದು?
0: ಯೋಗಾಸನಗಳನ್ನು ಮಾಡೋದಕ್ಕಿಂತ ಮೊದಲು ನೀವು ಯೋಗ ಸಾಧಕರಿಂದ ಒಂದು ಸರಿಯಾದ ಕ್ರಮದಲ್ಲಿ ಯೋಗ ಮಾಡುವುದನ್ನು ಕಲಿತುಕೊಳ್ಳಿ. ಯೋಗ ಶಿಬಿರಗಳಿಗೆ ಹೋಗಿ ಕಲಿತುಕೊಂಡ್ರೆ ಏನಾಗ್ತದೆ, ಸರಿಯಾದ ರೀತಿಯಲ್ಲಿ ಮಾಡಿದರೆ ಮಾತ್ರ ಅದಕ್ಕೆ ಬೆನಿಫಿಟ್ ಸಿಗ್ತದೆ.
1: ಪ್ರಾಣಾಯಾಮ ಅಂತಲೂ ಹೇಳಿದ್ರಿ ತಾವು, ಈ ಪ್ರಾಣಾಯಾಮ ಅಂತ ಹೇಳಿದ್ರೆ ಏನು ಮತ್ತು ಇದರಿಂದ ಸಿಗುವಂತಹ ಲಾಭ ಏನು?
0: ಪ್ರಾಣಾಯಾಮ ಅಂದರೆ ಪ್ರಾಣದ ಆಯಾಮ ಅಂದರೆ ನಮ್ಮ ಉಸಿರಾಟದ ಕ್ರಿಯೆ. ಎಷ್ಟು ಹೊತ್ತು ನಾವು ಉಸಿರನ್ನು ಇಟ್ಟುಕೊಳ್ತೇವೆ ಅಷ್ಟು ನಮ್ಮ ಆಯುಷ್ಯ ವೃದ್ಧಿ ಆಗ್ತದೆ ಅಂತ ಹೇಳಿದ್ದಾರೆ.
1: ಇನ್ನು ಈ ಧ್ಯಾನದ ಬಗ್ಗೆ ಕೇಳೋದಾದರೆ, ಈ ಧ್ಯಾನವನ್ನು ಯಾವಾಗ ಮಾಡಬೇಕು ಮತ್ತು ಇದರಿಂದ ಸಿಗುವಂಥ ಲಾಭ ಏನು?
0: ಮೊದಲು ವಾರ್ಮಪ್ ಎಕ್ಸಸೈಸ್ ಮಾಡಬೇಕು, ಅಂದರೆ ಮೊದಲು ಶಿಥಿಲೀಕರಣ ವ್ಯಾಯಾಮ ಅಂತ ಹೇಳ್ತೇವೆ. ಶಿಥಿಲೀಕರಣ ವ್ಯಾಯಾಮ ಆದ ನಂತರ ಆಸನಗಳನ್ನು ಮಾಡಬೇಕು, ಆಸನಗಳ ನಂತರ ಪ್ರಾಣಾಯಾಮ ಮಾಡಬೇಕು, ಪ್ರಾಣಾಯಾಮ ನಂತರ ಕೊನೆಯದಾಗಿ ಧ್ಯಾನವನ್ನು ಮಾಡಬೇಕು. ಧ್ಯಾನದಲ್ಲಿ ಹಲವಾರು ವಿಧಗಳಿದೆ, ಅದು ನಿಮ್ಮ ಒಂದು ಯೋಗ ತಜ್ಞರಿಂದ ತಿಳಿದುಕೊಂಡು ಯಾವ ಧ್ಯಾನ ನಿಮಗೆ ಸೂಕ್ತ ಆಗ್ತದೆ ಅದನ್ನು ಮಾಡಬೇಕು. ಧ್ಯಾನ ಅಂದರೆ ಯಾವುದೇ ಒಂದು ವಸ್ತು ಅಥವಾ ವಿಷಯದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುತ್ತಾ ಹೋಗುವುದು. ಅಲ್ಲಿ ಏನಾಗ್ತದೆ ಅಂದರೆ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ, ಯಾವ ಮನಸ್ಸು ತಿಳಿಯಾಗ್ತದೆ ಮತ್ತು ಅಂತರ್ಗತ ಆಗ್ತದೆ. ಸೊ ಇಲ್ಲಿ ಏನಾಗ್ತದೆ, ನಮ್ಮನ್ನು ನಾವು ಅಸೆಸ್ ಮಾಡಲಿಕ್ಕೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶಗಳು ಯೋಚನೆಗಳು ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಗೆ ನಾವು ಏನಂತ ಹೇಳ್ತೀವಿ, ಧ್ಯಾನ ಅಂತ ಹೇಳ್ತೀವಿ.
1: ಈಗ ಈ ಧ್ಯಾನ ಅಂತ ಹೇಳುವಾಗ ಅದರಲ್ಲಿ ಮುದ್ರೆಗಳು ಅಂತ ನಾವು ಕೇಳ್ತೇವೆ, ಈ ಮುದ್ರೆಗಳ ಮಹತ್ವ ಏನು ಡಾಕ್ಟ್ರೆ?
0: ಹಲವಾರು ವಿಧಗಳಿವೆ ಮುದ್ರೆಗಳಲ್ಲಿ. ಮುದ್ರೆಗಳು ಅಂದರೆ ಗೆಸ್ಚರ್ಸ್ ಅಂತ ಹೇಳ್ತೇವೆ. ಗೆಸ್ಚರ್ಸ್ ಅಂದರೆ ಏನಂತಂದರೆ, ಇದು ನಮ್ಮ ಪ್ರಾಣಾಯಾಮಕ್ಕೆ ಒಂದು ಸಹಾಯಕವಾದಂಥ ಅಂಶಗಳು. ಇವನ್ನ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಕೇಂದ್ರೀಕರಣ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಅದರಲ್ಲಿ ಮುದ್ರೆಗಳಲ್ಲಿ ಶಾರೀರಿಕ ಮುದ್ರೆಗಳು ಮತ್ತು ಹಸ್ತ ಮುದ್ರೆಗಳು ಅಂತ ಬರ್ತದೆ. ಹಸ್ತ ಮುದ್ರೆಗಳು ಚಿನ್ ಮುದ್ರಾ, ಚಿನ್ಮಯ ಮುದ್ರಾ ಅಂತ ಹೇಳ್ತೇವೆ. ಹೀಗೆ ಹಲವಾರು ವಿಧದಂತಹ ಮುದ್ರೆಗಳಿದ್ದಾವೆ. ಈ ಮುದ್ರೆಗಳು ಏನು ಮಾಡ್ತದೆ ಅಂದರೆ, ಈ ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಮುದ್ರೆಗಳು ಸಹಕಾರಿ. ಈ ಮುದ್ರೆಗಳನ್ನು ಮಾಡೋದ್ರಿಂದ ಈ ಪ್ರಾಣಾಯಾಮ ಮಾಡಲಿಕ್ಕೆ ಮತ್ತು ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯಕ ಆಗ್ತದೆ.
1: ಡಾಕ್ಟರ್, ಈ ಯೋಗವನ್ನು ದಿನದ ಯಾವ ಸಮಯದಲ್ಲಿ ಮಾಡಿದರೆ ಉತ್ತಮ ಅಂತ ಹೇಳ್ತೀರಾ?
0: ವಿಶೇಷವಾಗಿ ಬೆಳಗಿನ ಜಾವ ಉತ್ತಮ. ಎಲ್ಲ ನಮ್ಮ ಶೌಚಕರ್ಮಗಳನ್ನು ಮುಗಿಸಿ ಬೆಳಗಿನ ಜಾವ ಒಂದು ಉತ್ತಮವಾದ ಪರಿಸರ ಇರ್ತದೆ, ಗಾಳಿ ಬೆಳಕು ಇರತಕ್ಕಂಥ ಒಂದು ಪ್ಲೇಸಲ್ಲಿ ಒಳ್ಳೆ ವಾತಾವರಣದಲ್ಲಿ ಮಾಡೋದು ಬಹಳ ಮುಖ್ಯ.
1: ಇನ್ನು ವಯಸ್ಸಿನ ಬಗ್ಗೆ ಹೇಳೋದಾದರೆ, ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರು ಇದನ್ನು ಮಾಡಬಹುದು?
0: ಹಾಗೆ ಯೋಗಶಾಸ್ತ್ರದಲ್ಲಿ ನಿಯಮಗಳಿಲ್ಲ. 10 ವರ್ಷ ಮೇಲ್ಪಟ್ಟವರು ಅಂದರೆ 10 ವರ್ಷದಿಂದ ಕೆಳಗಡೆ ಇರುವವರಿಗೆ ಇನ್ನೂ ಅವರಲ್ಲಿ ದೇಹ ಬೆಳವಣಿಗೆ ಹಂತದಲ್ಲಿರ್ತದೆ ಮತ್ತು ಅಂಗಾಂಗಗಳ ಬೆಳವಣಿಗೆ ಇರ್ತದೆ. ಆದ್ದರಿಂದ 10 ವರ್ಷ ಮೇಲ್ಪಟ್ಟವರು ಮತ್ತು 80 ವರ್ಷ ಒಳಗಿನವರು. ಯಾಕಂದರೆ 80 ವರ್ಷದ ನಂತರ ನಮಗೆ ಒಂದು ದೇಹದ ನಿಯಂತ್ರಣ ಮತ್ತು ಕಂಟ್ರೋಲ್ ಮಾಡೋ ಶಕ್ತಿ ಕಡಿಮೆ ಆಗೋದ್ರಿಂದ, ಸೊ ಇನ್ ಜನರಲ್ ಅವರು 80ರಲ್ಲಿ ಕೂಡ ಗಟ್ಟಿಮುಟ್ಟಾಗಿದ್ದರೆ ಮಾಡ್ಬೋದು, ಹಾಗಂತ ಅದಕ್ಕೆ ನಿಯಮ ಇಲ್ಲ. ಸೊ ನಿಮ್ಮ ದೇಹ ಸ್ಥಿತಿ ಸರಿಯಾಗಿದ್ದರೆ ಖಂಡಿತ ನೀವು ಒಂದು ಯೋಗ ತಜ್ಞರಿಂದ ಸಲಹೆ ಪಡ್ಕೊಂಡು ಯೋಗಗಳನ್ನು ಮಾಡ್ಬೋದು.
1: ಈಗ ಈ ಪ್ರತಿನಿತ್ಯ ಯೋಗ ಮಾಡೋದ್ರಿಂದ ಅವರಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ?
0: ಸ್ಮರಣಶಕ್ತಿ, ಗ್ರಹಣಶಕ್ತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ಮತ್ತು ದಿನಂಪ್ರತಿ ಯೋಗಾಸನಗಳನ್ನು ಮಾಡುವುದರಿಂದ ಏನಾಗ್ತದೆ, ದೇಹದ ಮಾಂಸಖಂಡಗಳು ಬಲಗೊಳ್ಳುತ್ತದೆ ಮತ್ತು ಮಿದುಳಿನ ಕಾರ್ಯಕ್ಷಮತೆ ಹೆಚ್ಚಾಗ್ತದೆ. ದಿನನಿತ್ಯ ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ನಾಡಿ ಶುದ್ಧಿ ಆಗ್ತದೆ. ಈ ಪ್ರಾಣಾಯಾಮ ಮಾಡೋದ್ರಿಂದ ಇನ್ನೂ ಅನೇಕ ಬೆನಿಫಿಟ್ಗಳಿದೆ. ಈ ಯೋಗಾಭ್ಯಾಸ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಉತ್ತಮಗೊಳ್ಳುತ್ತದೆ ಮತ್ತು ವಿಶೇಷವಾಗಿ ಬರ್ತಕ್ಕಂಥ ಅಲರ್ಜಿ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಈಗ ನೋಡಿರ್ಬೋದು, ಸಣ್ಣದೊಂದು ಮಳೆ ಬಂದರೆ, ಧೂಳು ಬಂದರೆ ಅಲರ್ಜಿ ಶುರುವಾಗಿ ಕೆಮ್ಮು, ನೆಗಡಿ, ಅಸ್ತಮದಂಥ ಕಾಯಿಲೆಗಳು ಬರ್ತದೆ. ಸಿ ಇಂತಹ ಅಲರ್ಜಿ ಅಂಶಗಳಿಂದ ದೂರ ಇರಲಿಕ್ಕೆ ಕೂಡ ಯೋಗ ಸಹಾಯ ಆಗ್ತದೆ. ಸೊ ಇವೆಲ್ಲ ಬೆನಿಫಿಟ್ಟು ಯೋಗದಿಂದ ಸಿಗ್ತದೆ.
1: ಈಗ ತಮ್ಮ ಕಾಲೇಜಿನಲ್ಲಿ ಈ ಯೋಗಕ್ಕೆ ಇರುವಂತಹ ವ್ಯವಸ್ಥೆಗಳು ಏನೆಲ್ಲ?
0: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಮತ್ತು ಕಾಲೇಜಿನಲ್ಲಿ, ವಿಶೇಷವಾಗಿ ಆಸ್ಪತ್ರೆಯಲ್ಲಿ ಯೋಗ ವಿಭಾಗದಲ್ಲಿ ನಾವು ಅನೇಕ ವಿಧದಂತಹ ಯೋಗಾಸನಗಳನ್ನು, ಪ್ರಾಣಾಯಾಮಗಳನ್ನು ಹೇಳಿಕೊಡ್ತೇವೆ.

0: ಯೋಗಾಸನಗಳು ಪ್ರಾಣಾಯಾಮಗಳು ಬರೀ ಕಾಯಿಲೆ ಬಂದವರಿಗೆ ಅಷ್ಟೇ ಅಲ್ಲ, ನೀವು ಆರೋಗ್ಯವಂತರಾಗಿದ್ದರೂ ಕೂಡ ನಿಮ್ಮ ಆರೋಗ್ಯವನ್ನು ಉತ್ತಮ ಪಡಿಸ್ಕೊಳ್ಳಿಕ್ಕೆ ನೀವು ಬರ್ಬೋದು. ಇಲ್ಲಿ ನಿಮಗೆ ವಿಶೇಷವಾದಂತಹ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅನ್ನು ಹೇಳಿಕೊಡ್ತೇವೆ, ಧ್ಯಾನ ಮೆಡಿಟೇಷನ್ ಅನ್ನು ಹೇಳಿಕೊಡ್ತೇವೆ. ನಿಮಗೆ ಮಾನಸಿಕ ಸ್ಥಿರತೆ ಕಡಿಮೆ ಇದ್ದಲ್ಲಿ, ಏಕಾಗ್ರತೆ ಕಡಿಮೆ ಇದ್ದಲ್ಲಿ, ಒತ್ತಡ ಇದ್ದಲ್ಲಿ ಕೂಡ ನಮ್ಮ ಒಂದು ಸಂಸ್ಥೆಗೆ ಬಂದು ಯೋಗದ ಒಂದು ತರಬೇತಿಯನ್ನು ಪಡ್ಕೊಂಡು ಹೋಗಬೇಕಂತ ಕೇಳ್ಕೊಳ್ತೇನೆ.
1: ಧನ್ಯವಾದಗಳು ಡಾಕ್ಟ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವ ಈ ಕುರಿತು ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ ಕುತ್ವಾಡಿಯಲ್ಲಿನ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿಭಾಗ ಮುಖ್ಯಸ್ಥರಾಗಿರುವ ಡಾಕ್ಟರ್ ವಿಜಯ ನೆಗಳೂರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
3: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುತ್ಪಾಡಿ ಉದ್ಯಾವರ ಉಡುಪಿಯು ಎನ್ಎಬಿಎಚ್ ಮಾನ್ಯತೆಯೊಂದಿಗೆ ಆಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವ ಆಸ್ಪತ್ರೆಯಾಗಿದ್ದು ಸಂಪೂರ್ಣವಾಗಿ ಆಯುರ್ವೇದ ಚಿಕಿತ್ಸೆ ಹಾಗೂ ರೋಗ ಪರೀಕ್ಷಾ ವಿಭಾಗದೊಂದಿಗೆ ಸುಸಜ್ಜಿತವಾಗಿದೆ. ಇಲ್ಲಿ ಮಾನಸಿಕ ಅಸಮತೋಲನೆಯ ಕಾರಣವನ್ನು ಪತ್ತೆ ಹಚ್ಚಿ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ದೈಹಿಕ ಮತ್ತು ಮಾನಸಿಕ ಶುದ್ಧಿಗಾಗಿ ಪಂಚಕರ್ಮ ಚಿಕಿತ್ಸೆ, ಮನಸ್ಸನ್ನು ಶಾಂತ ಸ್ಥಿತಿಯಲ್ಲಿಡಲು ಶಿರೋಧಾರ, ಶಿರೋಲೇಪ, ಯೋಗ, ಪ್ರಾಣಾಯಾಮ, ಆಪ್ತ ಸಮಾಲೋಚನೆಯಂತಹ ಸಮಗ್ರ ವಿಧಾನಗಳನ್ನು ಅಳವಡಿಸಿ ಖಿನ್ನತೆಯಿಂದ ಹೊರಬರುವಲ್ಲಿ ಸಹಕರಿಸುತ್ತದೆ.
4: ತರಂಗಾಂತರ 275.5 meters, 1089 kilohertz ಹಾಗೂ ಎಫ್ಎಂ ಕಂಪನಾಂಕ 100.3 megahertz. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300000 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.

ಪ್ರೀತಿಯ ಕೇಳುಗರೆ, ಇಂದು ಬೆಳಗ್ಗೆ 10:30-11:30 ಹೃದಯ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ ಹಲಸಿನ ಹಣ್ಣು ಅಥವಾ ಕಾಯಿಗಳಿಂದ ತಯಾರಿಸಬಹುದಾದಂತಹ ಖಾದ್ಯಗಳು. ಇತ್ತೀಚಿನ ದಿನಗಳಲ್ಲಂತೂ ಹಲಸಿನ ಹಣ್ಣಿನಿಂದ ಬೇಕಾದಷ್ಟು ಹೊಸ ಹೊಸ ರುಚಿಗಳು ಬರ್ತಾ ಇವೆ. ಅದರಲ್ಲಿ ಯಾವುದಾದ್ರೂ ಒಂದು ರುಚಿಯನ್ನಾದರೂ ನೀವು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಸ್ನೇಹಿತರೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 2223611. STD ಸಂಖ್ಯೆ 0824. ಗಮನಿಸಿ ಸ್ನೇಹಿತರೆ, ಅನಿವಾರ್ಯ ಕಾರಣಗಳಿಂದ ಇಂದು ಒಂದೇ ಸಂಖ್ಯೆ ಚಾಲ್ತಿಯಲ್ಲಿದೆ. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2223611. ಕರೆ ಮಾಡಿ ಇಂದು ಬೆಳಗ್ಗೆ 10:30-11:30

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
1: ನಮ್ಮ ಮೊಬೈಲ್ ಸಂಖ್ಯೆ 8277038000.
0: 100.3 ಆಕಾಶವಾಣಿ ಟೆಲಿಕ್ವಿಸ್.

ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ, ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಫುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟ್ರಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ನಿಯೋಜಿತ ದಾಳಿ ತಡೆ ಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇ ಆಫ್ ಪ್ರವೇಶ. ವಾರ್ತೆಗಳ ವಿವರ. ವಿದೇಶಿ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಓಸ್ಲಾದಲ್ಲಿ ನಿನ್ನೆ ನಡೆದ ಭಾರತ ನಾರ್ವೆ ವ್ಯಾಪಾರ ಮತ್ತು ಸಂಶೋಧನಾ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ರಾಜಕುಮಾರ ಹಾಕಾನ್ ಮತ್ತು ನಾರ್ವೆಯ ಪ್ರಧಾನಿ ಜೋನಾಸ್ ಸ್ಟೋರ್ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದರು. ಶೃಂಗವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಟಿಇಪಿಎ ಜಾರಿಗೆ ಬಂದ ತರುವಾಯ ದ್ವಿಪಕ್ಷೀಯ ವಾಣಿಜ್ಯ ಮತ್ತು ಹೂಡಿಕೆಯ ಬೆಳವಣಿಗೆಯನ್ನು ಶ್ಲಾಘಿಸಿದರು. ಟಿಇಪಿಎಯ ಅಡಿಯಲ್ಲಿ 100 ಶತಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆಯ ಗುರಿಯನ್ನು ಸಾಧಿಸಲು ಮತ್ತು ಅದರ ಪರಿಣಾಮವಾಗಿ ಭಾರತದಲ್ಲಿ 1 ದಶಲಕ್ಷ ಉದ್ಯೋಗಗಳ ಸೃಷ್ಟಿಗೆ ಎರಡೂ ಕಡೆಯ ಪಾಲುದಾರರು ಪ್ರಯತ್ನಗಳನ್ನು ಮಾಡಬೇಕು ಎಂದು ಅವರು ಒತ್ತಿ ಹೇಳಿದರು. ಭಾರತದ ಬಲವಾದ ಬೆಳವಣಿಗೆಯ ಪಥ, ಜನಸಂಖ್ಯಾ ಲಾಭಾಂಶ, ಪ್ರತಿಭಾವಂತ ಮತ್ತು ಮಹತ್ವಾಕಾಂಕ್ಷೆಯ ಯುವಕರು, ದೃಢವಾದ ವ್ಯಾಪಾರ ಅಭ್ಯಾಸಗಳು, ಹೂಡಿಕೆದಾರ ಸ್ನೇಹಿ ನಿಯಂತ್ರಕ ಚೌಕಟ್ಟು ಮತ್ತು ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆಯ ಮನೋಭಾವವನ್ನು ಅವರು ಬಿಂಬಿಸಿದರು. ನೀಲಿ ಆರ್ಥಿಕತೆ, ಹಡಗು ನಿರ್ಮಾಣ, ಹಸಿರು ಪರಿವರ್ತನೆ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ತಂತ್ರಜ್ಞಾನ, ನಿರ್ಣಾಯಕ ಖನಿಜಗಳು ಮತ್ತು ನವೋದ್ಯಮಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಭಾರತದಲ್ಲಿ ವಿಪುಲ ಅವಕಾಶಗಳಿವೆ ಎಂದು ನಾರ್ವೆ ಹೂಡಿಕೆದಾರರಿಗೆ ಮನವರಿಕೆ ಮಾಡಿಕೊಟ್ಟರು. ದೇಶದ ಪ್ರಮಾಣ ಹೆಚ್ಚುತ್ತಿರುವ ಇಂಧನ ಬೇಡಿಕೆಗಳು, ಹವಾಮಾನ ಬದ್ಧತೆಗಳು ಮತ್ತು ನವೀಕರಿಸಬಹುದಾದ ಇಂಧನ, ಗ್ರಿಡ್ ಮೂಲಸೌಕರ್ಯ, ಹಸಿರು ಹೈಡ್ರೋಜನ್ ಮತ್ತು ಶುದ್ಧ ಇಂಧನದಲ್ಲಿ ತ್ವರಿತ ವಿಸ್ತರಣೆಯನ್ನು ಒತ್ತಿ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತದ ಮಹತ್ವಾಕಾಂಕ್ಷೆಯ ಹಸಿರು ಪರಿವರ್ತನೆಯ ಕಾರ್ಯಸೂಚಿಯನ್ನು ಒತ್ತಿ ಹೇಳಿದರು. ಶುದ್ಧ ಇಂಧನ ಹೂಡಿಕೆಗಳು ಕಡಲ ವಲಯದ ಡಿಕಾರ್ಬೋನೈಸೇಷನ್, ಸಾಗರ ಸುಸ್ಥಿರತೆ ಮತ್ತು ಹವಾಮಾನ ಹಣಕಾಸು ಕ್ಷೇತ್ರದಲ್ಲಿ ನಾರ್ವೆಯ ಜಾಗತಿಕ ನಾಯಕತ್ವವನ್ನು ಅವರು ಶ್ಲಾಘಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಾರತವನ್ನು ಬಲವಾದ, ಆತ್ಮವಿಶ್ವಾಸದ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಲು ಸಾಕ್ಷಿಯಾಗಿದೆ ಎಂದು ಬಣ್ಣಿಸಿದ್ದಾರೆ. ಹನೋಯ್ನಲ್ಲಿ ನಿನ್ನೆ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತವು ಮೊದಲು ಬಳಸದಿರುವ ನೀತಿಗೆ ಬದ್ಧವಾಗಿದ್ದರೂ ಪರಮಾಣು ಬ್ಲಾಕ್ಮೇಲ್ಗೆ ಮಣಿಯುವುದಿಲ್ಲ ಮತ್ತು ಯಾವುದೇ ಶತ್ರುಗಳ ದುಸ್ಸಾಹಸಕ್ಕೆ ದೃಢವಾಗಿ ಪ್ರತಿಕ್ರಿಯಿಸಲು ಸಿದ್ಧವಾಗಿದೆ ಎಂದು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸಾಧಿಸಿದ ಅಭೂತಪೂರ್ವ ಪ್ರಗತಿಯಿಂದಾಗಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ಹೆಚ್ಚುತ್ತಿರುವ ಸ್ಥಾನಮಾನವನ್ನು ಅವರು ಬಿಂಬಿಸಿದರು. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತವು ವೇಗವಾಗಿ ಮುನ್ನಡೆಯುತ್ತಿದೆ ಎಂದು ಒತ್ತಿ

0: ಹೇಳಿದ ಸಚಿವರು, ಇದು ಕೇವಲ ತಾಂತ್ರಿಕ ಪ್ರಗತಿಯ ಕಥೆಯಲ್ಲ, ನವಭಾರತದ ಕಥೆಯೂ ಆಗಿದೆ ಎಂದು ಅವರು ಹೇಳಿದರು. ಜಾಗತಿಕ ಶಾಂತಿ ಹಂಚಿಕೆಯ ಬೆಳವಣಿಗೆ ಮತ್ತು ಸಮೃದ್ಧಿಗಾಗಿ ಭಾರತದೊಂದಿಗೆ ಪಾಲುದಾರರಾಗಲು ಸಚಿವರು ಅಂತಾರಾಷ್ಟ್ರೀಯ ಸಮುದಾಯವನ್ನು ಆಹ್ವಾನಿಸಿದರು. ಹಾಗೆಯೇ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುವಂತೆ ಭಾರತೀಯ ವಲಸಿಗರನ್ನು ಒತ್ತಾಯಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಔಪಚಾರಿಕ ಅನುಮತಿ ನೀಡಿದೆ. ಅಖ್ತರ್ ಅಲಿ ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ ಮತ್ತು ಇತರರ ಪ್ರಕರಣದಲ್ಲಿ 2024 ಆಗಸ್ಟ್ 23 ಕೋಲ್ಕತ್ತಾ ಹೈಕೋರ್ಟ್ ನೀಡಿದ ಆದೇಶದ ನಂತರ ಈ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಸಿಬಿಐನ ಭ್ರಷ್ಟಾಚಾರ ನಿಗ್ರಹ ಘಟಕವು 2024 ಆಗಸ್ಟ್ 24 ನಿಯಮಿತ ಪ್ರಕರಣವನ್ನು ದಾಖಲಿಸಿತ್ತು. ಸಂದೀಪ್ ಘೋಷ್ ಮತ್ತು ಇತರ 3 ಸಂಸ್ಥೆಗಳನ್ನು ಒಳಗೊಂಡ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ವಿವಿಧ ಖರೀದಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಆರ್ಥಿಕ ಅಕ್ರಮಗಳು ನಡೆದಿವೆ ಎಂದು ತನಿಖೆ ನಡೆಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕತಾರ್, ಸೌದಿ ಅರೇಬಿಯಾ ಮತ್ತು UAE ನಾಯಕರ ಮನವಿಯ ಮೇರೆಗೆ ಇರಾನ್ ಮೇಲೆ ಯೋಜಿತ ಮಿಲಿಟರಿ ದಾಳಿಯನ್ನು ತಡೆ ಹಿಡಿದಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ರೂತ್ ಸೋಷಿಯಲ್ನಲ್ಲಿ ನಿನ್ನೆ ಮಾಹಿತಿ ಹಂಚಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್, ಕತಾರ್ನ ಅಮೀರ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ, ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಮತ್ತು UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೀದ್ ಅಲ್ ನಹ್ಯಾನಿ ಅವರು ಮಂಗಳವಾರ ನಿಗದಿಯಾಗಿದ್ದ ದಾಳಿಯನ್ನು ಮುಂದೂಡುವಂತೆ ಕೇಳಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಅಮೆರಿಕ ಮತ್ತು ಪಶ್ಚಿಮ ಏಷ್ಯಾದ್ಯಂತ ದೇಶಗಳಿಗೆ ಸ್ವೀಕಾರಾರ್ಹವಾದ ಒಪ್ಪಂದವನ್ನು ಶೀಘ್ರದಲ್ಲಿ ತಲುಪಬಹುದು ಎಂದು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಪ್ರಸ್ತಾವಿತ ಒಪ್ಪಂದವು ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿಲ್ಲ ಎಂದು ಖಚಿತಪಡಿಸುತ್ತದೆ ಎಂದು ಅವರು ಹೇಳಿದರು. ಆದಾಗ್ಯೂ ಮಾತುಕತೆಗಳು ವಿಫಲವಾದರೆ ಅಲ್ಪಾವಧಿಯಲ್ಲಿ ಇರಾನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ಪ್ರಾರಂಭಿಸಲು US ಮಿಲಿಟರಿ ಸಿದ್ಧವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ದಾರೆ. ಅಗತ್ಯವಿದ್ದರೆ ತಕ್ಷಣದ ಕ್ರಮಕ್ಕೆ ಸಿದ್ಧರಾಗಿರುವಂತೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಎಕ್ಸೆತ್, ಜಂಟಿ ಮುಖ್ಯಸ್ಥರ ಅಧ್ಯಕ್ಷ ಜನರಲ್ ಡೇನಿಯಲ್ ಕೇನ್ ಮತ್ತು US ಮಿಲಿಟರಿಗೆ ಸೂಚನೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದಲ್ಲಿ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದಿಬ್ರುಗಢವನ್ನು ಯೋಜನೆಯ 2ನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಸಚಿವಾಲಯವು ಏಕಕಾಲದಲ್ಲಿ ಕರಡು ರಾಷ್ಟ್ರೀಯ ಜಲ ಮೆಟ್ರೋ ನೀತಿ 2026 ಅಂತರ ಸಚಿವಾಲಯ ಸಮಾಲೋಚನೆಗಳಿಗಾಗಿ ವಿತರಿಸಿದೆ. ಇದು ನಗರ ಜಲ ಸಾರಿಗೆಗಾಗಿ ರಾಷ್ಟ್ರೀಯ ಚೌಕಟ್ಟನ್ನು ಔಪಚಾರಿಕಗೊಳಿಸುವ ಪ್ರಯತ್ನವನ್ನು ಸೂಚಿಸುತ್ತದೆ. ಉದ್ದೇಶಿತ ಜಾರಿ ಒಳನಾಡು ಜಲಮಾರ್ಗಗಳನ್ನು ದಕ್ಷ, ಸುಸ್ಥಿರ ಮತ್ತು ಆಧುನಿಕ ಸಾರ್ವಜನಿಕ ಸಾರಿಗೆ ಕಾರಿಡಾರ್ಗಳಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ಧದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣೆ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ಧ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ 12 ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ BV ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು.

0: ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 5 ವಿಕೆಟ್ಗಳ ಜಯ ಸಾಧಿಸಿತು. ಈ ಮೂಲಕ ಪ್ಲೇಆಫ್ಗೆ ಅರ್ಹತೆ ಪಡೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 20 ಓವರ್ಗಳಲ್ಲಿ 7 ವಿಕೆಟ್ಗಳಿಗೆ 180 ರನ್ ಗಳಿಸಿತು. ಗೆಲುವಿನ ಗುರಿ ಬೆನ್ನತ್ತಿದ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಇಶಾನ್ ಕಿಶೋರ್ ಅವರ 70 ರನ್ಗಳ ಸಹಾಯದಿಂದ 19 ಓವರ್ಗಳಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡು ಗೆಲುವಿನ ನಗೆ ಬೀರಿತು. ಈ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡವು 16 ಅಂಕಗಳನ್ನು ಹೊಂದಿದ್ದು ಪ್ಲೇಆಫ್ಗೆ ಪ್ರವೇಶ ಪಡೆಯಿತು. ಇದಕ್ಕೂ ಮೊದಲು ಗುಜರಾತ್ ಟೈಟನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಈಗಾಗಲೇ ಪ್ಲೇಆಫ್ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿವೆ. ಉಳಿದಿರುವ ಒಂದು ಸ್ಥಾನಕ್ಕಾಗಿ 5 ತಂಡಗಳಿಂದ ಪೈಪೋಟಿ ಏರ್ಪಟ್ಟಿದೆ. ಜೈಪುರದಲ್ಲಿ ನಡೆಯಲಿರುವ ಇಂದಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಮಹಾರಾಷ್ಟ್ರದ ರಾಜ್ಯಪಾಲರಾದ ಜಿಷ್ಣುದೇವ್ ವರ್ಮಾ ನಿನ್ನೆ ಮುಂಬೈನ ಪಿಎಲ್ ದೇಶಪಾಂಡೆ ಅಕಾಡೆಮಿಯಲ್ಲಿ ಆಯೋಜಿಸಲಾಗಿದ್ದ ಮರಗೆಲಸದ ಪ್ರದರ್ಶನಕ್ಕೆ ಭೇಟಿ ನೀಡಿದರು. ಈ ಪ್ರದರ್ಶನದಲ್ಲಿ ಶಂಕರ್ ಬಾಬಾ ಪಾಪಲ್ಕರ್ ಅವರು ನಡೆಸುತ್ತಿರುವ ಆಶ್ರಯಧಾಮದಲ್ಲಿ ವಾಸಿಸುತ್ತಿರುವ ವಿಶೇಷಚೇತನ ಯುವ ಕಲಾವಿದರು ರಚಿಸಿದ ಅತ್ಯಂತ ಜಿಜ್ಞಾಸೆಯ ಮರದ ಶಿಲ್ಪಗಳು ಮತ್ತು ಕಲಾತ್ಮಕ ಕೃತಿಗಳನ್ನು ಪ್ರದರ್ಶಿಸಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟ್ರಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ಯೋಜಿತ ದಾಳಿ ತಡೆಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇಆಫ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು. ರಾಗರಂಜಿನಿ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
2: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
3: ಸಿಕ್ಕಿಬಿದ್ರು.
4: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡೋ.
7: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಮಾಡ್ಲಿಕತ್ತದ?
6: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
8: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಇದೀಗ ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ರಂಗನಾಯಕಿ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ವಿಜಯ ನಾರಸಿಂಹ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಹಂಸಲೇಖ ಅವರು ಸಾಹಿತ್ಯ ಮತ್ತು ಸಂಗೀತ ನೀಡಿರುವ ಶ್ರೀರಾಮಚಂದ್ರ ಚಿತ್ರದ ಗೀತೆ, ಗಾಯಕರು ಮನು ಮತ್ತು ಚಿತ್ರ.

ಕಾರ್ಯಕ್ರಮದ ಕೊನೆಯದಾಗಿ ಉಪಾಸನೆ ಚಿತ್ರಕ್ಕಾಗಿ ಬಿಕೆ ಸುಮಿತ್ರ ಅವರು ಹಾಡಿರುವ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ವಿಜಯ ಭಾಸ್ಕರ್.

0: Japan. And with that, it's back to you, Abhishek.
1: Thank you, Nina. And now, before we end the bulletin, the headlines once again. Prime Minister Narendra Modi calls for $100 billion investment and 1 million jobs under India EFTA agreement at Business and Research Summit in Oslo, Norway. Prime Minister Modi to meet leaders of all five Nordic nations at the third India-Nordic summit today. Defence Minister Rajnath Singh describes Operation Sindoor as testament to India's transformation into strong, confident and capable nation. Judges Inquiry Committee investigating allegations against Justice Yashwant Verma submits report to Lok Sabha Speaker Om Birla. West Bengal government allows ED to prosecute former principal of RG Corps Medical College, Sandeep Ghosh, for financial irregularity case. And in IPL cricket, Sunrisers Hyderabad secure playoff berth, beating Chennai Super Kings by 5 wickets. And with that, we end the morning news. Have a nice day.
2: Tarangantara 275.5 meter, 1089 kilohertz, Hagu FM Kampananka 100.3 megahertz kadali. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇದರಲ್ಲಿ ಲೀಡರ್ ಟ್ರೈನರ್ ಆಗಿದ್ದಂತಹ ಮುಡಿಪು ರಾಮರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ.
3: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಶ್ರೀ ಮುಡಿಪು ರಾಮರಾವ್ ಅವರು. ಇವರು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕರ್ನಾಟಕ ಇದರಲ್ಲಿ ಲೀಡರ್ ಟ್ರೈನರ್ ಕಬ್ ಆಗಿದ್ದಾರೆ. ಇವರಿಗೆ 34 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂತಹ ಅನುಭವ ಇದೆ. ಹಾಗೆಯೇ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ಇವರು ಪಡೆದಿರ್ತಾರೆ. ಇವರ ಬಗ್ಗೆ ಇವತ್ತು ತಿಳಿದುಕೊಳ್ಳುವ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ತಮಗೆ ಒಂದು ಸುದೀರ್ಘ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂತಹ ಅನುಭವ ಇದೆ, ಅದು ಕೂಡ ಒಂದೇ ಶಾಲೆಯಲ್ಲಿ,
4: ಕಲಿತ ಶಾಲೆ.
3: ಹೌದು, ಕಲಿತ ಶಾಲೆಯಲ್ಲಿ. ಸೊ ತಮ್ಮ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ನಾವು ಮುಖ್ಯವಾಗಿ ನಿಮ್ಮ ಬಾಲ್ಯವನ್ನು ತಿಳಿದುಕೊಳ್ಳುವಂಥದ್ದು ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಬಹಳ ಹಿರಿಯರು ತಾವು. ತಮ್ಮ ಒಂದು ಬಾಲ್ಯ ಜೀವನ ಹೇಗಿತ್ತು, ಎಲ್ಲಿ ಹುಟ್ಟಿದ್ದು ತಾವು, ತಾವು ಬೆಳೆದಿದ್ದು ಹೇಗೆ, ಆಗಿನ ದಿನಗಳು ಹೇಗಿತ್ತು, ಇದರ ಬಗ್ಗೆ ನಮಗೆ ಮೊದಲಿಗೆ ತಿಳಿಸಿ ಸರ್.
4: ನಾನು 1953 ಜೂನ್ 1 ಮುಡಿಪಿನಲ್ಲೇ ಹುಟ್ಟಿ ಬೆಳೆದ. ಆನಂತರ 6ನೇ ವರ್ಷಕ್ಕೆ ಶ್ರೀ ಭಾರತ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಪು ಇಲ್ಲಿ ಸೇರಿಸಿದರು. ಅಲ್ಲಿ 1-7 ನಾನು ವಿದ್ಯಾಭ್ಯಾಸವನ್ನು ಮಾಡಿದೆ. ಆನಂತರ ಅಲ್ಲಿ 10 ಕುರ್ನಾಡ್ ಬೋರ್ಡ್ ಹೈಸ್ಕೂಲ್, ಈಗ ಅದು ಜೂನಿಯರ್ ಕಾಲೇಜ್ ಆಗಿದೆ, ಅಲ್ಲಿ 8, 9, 10, 11 ಅಂದರೆ PUC ಕೂಡ ನಾನು ಅಲ್ಲೇ ಮಾಡಿದ್ದೆ. ಆನಂತರ ಕೊಡಿಯಾಲ್ ಬೈಲಿನಲ್ಲಿ ಟೀಚರ್ ಟ್ರೈನಿಂಗ್ ಮಾಡಿದೆ. ಟೀಚರ್ ಟ್ರೈನಿಂಗ್ ಮಾಡಿ 1-2 ಮನೆಯಲ್ಲೇ ಇದ್ದೆ. ಆನಂತರ ನಾನು ಕಲಿತ ಶಾಲೆಯಲ್ಲಿ ನನಗೆ ಕೆಲಸ ಸಿಕ್ಕಿತ್ತು.
3: ಈಗ ಆ ಕಾಲದಲ್ಲಿ ಶಾಲೆ ಅಂದರೆ ಹೇಗಿರ್ತಾ ಇತ್ತು?
4: ಆಗ ಶಾಲೆ ಅಂದರೆ ಶಾಲೆಯ 5-6 ಮೈಲು ದೂರದಿಂದ ಮಕ್ಕಳು ನಡ್ಕೊಂಡು ಶಾಲೆಗೆ ಬರ್ತಿದ್ದರು. ಯಾವ ವ್ಯವಸ್ಥೆಗಳು ಕೂಡ ಇರಲಿಲ್ಲ, ಹತ್ತಿರ ತುಂಬ ಶಾಲೆಗಳು ಕೂಡ ಇರಲಿಲ್ಲ. ಮತ್ತು ಪಾಠ ಪ್ರವಚನ ಕೂಡ ಹಾಗೆ, ಈಗಿನ ಸಿಲೆಬಸ್ ನೋಡಿದರೆ ಆಗ ನಮಗೆ ಪಾಠ ಕಡಿಮೆ, ಶಿಕ್ಷಕರಂದರೆ ನಮಗೆ ಸ್ವಲ್ಪ ಆಗ ಭಯಭಕ್ತಿ ಇತ್ತು. ಒಳ್ಳೆ ಚೆನ್ನಾಗಿ ಕಲಿಸ್ರಿ ಅವರ ಕೆಲವು ಮಾತುಗಳು ನಮ್ಗೆ ಈಗಲೂ ನೆನಪಾಗ್ತಾ ಇರ್ತದೆ.
3: ಯಾರಾದರೂ ಶಿಕ್ಷಕರನ್ನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ?
4: ಹೌದು, ನಮ್ಮ ಶಾಲೆಯಲ್ಲಿ ರಾಮ ಅಂತ ಹೇಳುವಾಗ ಭಾಳ ಹೆಸರುವಾಸಿ, ಅಂದರೆ ನಾನು ಸೇರುವಾಗ ಎಂ ರಾಮರ್ಸ್ ಅಂತ ಹೇಳಿದ್ರು. ಆನಂತರ ಪಿ ರಾಮರ್ಸ್ ಅಂತ ಬಂದರು, ಅವರು ಹೆಡ್ ಮಾಸ್ಟರ್ ಆದರು. ಆಮೇಲೆ ಕೆ ರಾಮರ್ಸ್ ಅಂತ ಹೇಳಿ, ಅವರು ನನ್ನ ಗುರುಗಳು, ಭಾಳ ಫೇವ್ರೇಟ್ ಅವರು. ಆಮೇಲೆ ನಾನದೇ ರಾಮ, ಮತ್ತೊಬ್ಬರು ರಾಮಕೃಷ್ಣ ಭಟ್ ಅಂತ, ಅಂತೂ ಎಲ್ಲ ರಾಮಮಯವೇ ನಮ್ಮ ಶಾಲೆ.
3: ಹಾಗೆ ತಮ್ಮ ಮನೆಯ ಬಗ್ಗೆ ಹೇಳೋದಾದ್ರೆ ಅದು ಯಾವ ಥರ ಇತ್ತು, ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು?
4: ನಮ್ಮ ಮನೆ ಸ್ವಲ್ಪ ಬಡ ಕುಟುಂಬವೇ, ನನ್ನ ತಂದೆಗೆ 10 ಬಡತನ ಆದರೂ ನಮ್ಗೆ ಇಷ್ಟು ಜನರಿಗೆ ಒಳ್ಳೆ ಕಲಿಸಿದ್ದಾರೆ, ಒಳ್ಳೆ ವಿದ್ಯೆ ಕೊಟ್ಟಿದ್ದಾರೆ, ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ, ನಮ್ಮನ್ನೊಂದು ಮನುಷ್ಯರನ್ನಾಗಿ ಮಾಡಿದ್ದಾರೆ, ಭಾಳ ಕಷ್ಟಪಟ್ಟಿದ್ದಾರೆ.
3: ಈಗ ಆ ಕಾಲದಲ್ಲಿ ನಿಮಗೆ ಶಿಕ್ಷಕನಾಗಬೇಕು ಅನ್ನುವಂಥ ಕನಸಿತ್ತ, ಅಥವಾ ಅದು ಒಂದು ಆಕಸ್ಮಿಕವಾಗಿ ಶಿಕ್ಷಕರಾಗಿದ್ದ ಹೇಗೆ?
4: ಇಲ್ಲ, ಕನಸಿತ್ತು. ಕನಸಿದ್ದಾಗ ಒಂದು ಸಲ ನಮ್ಮ ಶಾಲೆಯಲ್ಲಿ ಒಂದು ಕ್ಯಾಂಪ್ ಆಯಿತು. ಕ್ಯಾಂಪ್ ಆದಾಗ ಅಲ್ಲಿ ವಾರ್ಡನ್ಗೆ ನನ್ನ ಮೇಲೆ ನಾನು ಮಾಡಿದ ಸೇವೆ, ನಾನು ಶಾಲೆಗೆ ಹೋಗ್ತಿದ್ರೆ ಅಲ್ಲಿ ಅವರಿಗೆ ಹೆಲ್ಪ್ ಮಾಡ್ತಿದ್ದೆ ಸಂಜೆ ಎಲ್ಲ ಬಂದು. ಆಗ ಅವರು ಹೇಳಿದ್ರು, ನೀವು ನಮ್ಮ ಸೇವೆ ಬರ್ತೀರಿ, ಮಾಸ್ಟರ್ ಆಗ್ತೀರಾ, ನೀವು ಬಂದರೆ ನಿಮಗೆ ಇಂಟರ್ವ್ಯೂ ಇಲ್ಲ, ನಿಮಗೆ ಕೂಡಲೇ ನಾನು ಕೊಡ್ತೇನೆ ಅಂತ. ಆಗ 1 ನಾನು ಮನಸ್ಸು ಮಾಡಲಿಲ್ಲ. 2ನೇ ವರ್ಷ ನನಗೆ ಆ್ಯಕ್ಚುಲಾಗಿ ಹೇಳ್ತಿದ್ರೆ ಇಂಟರ್ವ್ಯೂ ಕೂಡ ಮಾಡಲಿಲ್ಲ, ನನಗೆ ಕೂಡಲೇ ಅಲ್ಲಿ ಯಾವುದೊಂದು ಸೀಟ್ ಕೊಟ್ಟು 2 ಭಾಳ ಚೆನ್ನಾಗಿ ನೋಡಿಕೊಂಡು ಟೀಚರ್ ಟ್ರೈನಿಂಗ್ ಆಯಿತು.
3: ಟೀಚರ್ ಟ್ರೈನಿಂಗ್ ದಿನಗಳು ಹೇಗಿತ್ತು ಆಗ?
4: ಟೀಚರ್ ಟ್ರೈನಿಂಗ್ನಲ್ಲಿ ಕೂಡ ಹಾಗೆ, ಆಗ 24 ಅಲ್ಲೇ ಇರೋದು, ಒಳ್ಳೆಯ ಸ್ಟಾಫ್ ನಮಗೆ, ನಮಗೆ ಅಂದರೆ ಬಾಲ್ಯದಿಂದ ಅಲ್ಲಿವರೆಗೂ ನಮ್ಮನ್ನೊಂದು ಒಳ್ಳೆ ಮಾರ್ಗದರ್ಶಿ ಸಿಕ್ಕಿದ್ದಾರೆ, ಅದು ನಾವು ಮರೀಲಿಕ್ಕಿಲ್ಲ.
3: ಈಗ ತಾವು ಕಲಿತ ಶಾಲೆಯಲ್ಲೇ ತಾವು ಶಿಕ್ಷಕರಾಗಿ ಹೋದ್ರಿ, ಆಗಿನ ಅನುಭವ ಹೇಗಿತ್ತು, ಹೇಗೆ ಅನ್ನಿಸ್ತು ಮೊದಲ ದಿನ?
4: ಅಂದರೆ ಶುರುವಿಗೆ ಎಲ್ಲ ನಮ್ಮ ಗುರುಗಳೇ ಇರ್ತದ್ದು ಯಾರು ನಾವು, ಆದರೂ ಸ್ವಲ್ಪ ಭಯಭಕ್ತಿ ಇದ್ದರೂ ನಾವು ಒಂಚೂರು ತಪ್ಪಿದಾಗ ನಮಗೆ ಅವರು ನಮ್ಮ ಮಾರ್ಗದರ್ಶನ ಮಾಡ್ತಿದ್ರು. ಮತ್ತೆ ಅವರಿಗೆ ಹೆಮ್ಮೆ, ನಮ್ಮ ಶಾಲೆಯ ಹುಡುಗ ಹೀಗೆ ಕೆಲಸ ಮಾಡ್ತಾನೆ. ನಮ್ಮ ಮ್ಯಾನೇಜರ್ಗೂ ಕೂಡ ಹಾಗೆ, ಅವರು ಕೂಡ ಹಾಗೆ, ಯಾರು ಸಿಕ್ಕಿದ್ರು ಹೇಳ್ತಿದ್ದರು

0: ಕೌಂಟ್ನಲ್ಲಿ ಒಳ್ಳೆ ಕೆಲಸ ಮಾಡ್ತಾನೆ, ಶಾಲೆಯಲ್ಲಿ ಕೂಡ ಹಾಗೆ. ಬೇಕಾದ್ರೆ ನಾವು ಅವ್ರತ್ತ ಕೇಳ್ತಿದ್ದೆವು, ಹೀಗೆ ಏನಾದರೂ ಬರದೆ ಸರಿದಲ್ಲಿ ಏನು ತಪ್ಪಿದ್ರೆ ಹೇಳಿ, ಆಗ ಅವ್ರು ನಮಗೆ ಸಹಾಯ ಮಾಡ್ತಿದ್ರು.
1: ಆಗ ವಿದ್ಯಾರ್ಥಿಗಳು ಯಾವ ಥರ ಇದ್ರು ಸರ್?
0: ವಿದ್ಯಾರ್ಥಿಗಳು ಕೂಡ ಹಾಗೆ, ಅಂದರೆ ಭಾಳ ಬಡತನದ ವಿದ್ಯಾರ್ಥಿಗಳು. ಅಂದರೆ ಎಷ್ಟು ಬರಬೇಕಾದ್ರೆ ಅವ್ರತ್ತರಿಗೆ ನಾವು ಸ್ಕೌಟ್ ಅಂದ್ಕೊಳ್ಳಿ ಯೂನಿಫಾರ್ಮ್ಗೆ ಹೇಳ್ತೇವೆ, ಯೂನಿಫಾರ್ಮ್ಗೆ ಹಾಕಲಿಕ್ಕೆ ಕೂಡ ಸ್ಕೌಟ್ಗೆ ಬರ್ತಿರಲಿಲ್ಲ. ಆದರೆ ನಾನೇನು ಮಾಡ್ತಿದ್ದೆ, ನೀವು ಯೂನಿಫಾರ್ಮ್ ಹಾಕೋದು ತೊಂದರೆ ಇಲ್ಲ, ಕ್ಲಾಸಿಗೆ ಬನ್ನಿ ಅಂತೇಳಿ ಅವ್ರಿಗೆ ಶಿಕ್ಷಣ ಕೊಡ್ತಿದ್ದೆ ನಾನು. ಮತ್ತು ಎಲ್ಲಿಯಾರು ಹೋಗ್ತಿದ್ರೆ ಬೇರೆ ಕಡೆಯಿಂದ ನಾವು ಅಂಗಿ ಜಡ್ಡಿಯೆಲ್ಲ ತಗೊಂಡು ಬಂದು ಆ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದೆವು. ಅಂದರೆ ಅವರು ಬಡವರು ಅಂತೇಳಿ ನಾವು ಬಿಡಲಿಲ್ಲ, ಒಂದು ಸಲಕ್ಕೆ ನಮ್ಗೆ ಕೊಡ್ತಾರೆ ಯಾರಾದರೂ ಬೇರೆ ಶಾಲೆಯವರು. ಹಾಗೆ ನಾವು ಅಂತಾರಾಷ್ಟ್ರ ಮಟ್ಟಕ್ಕೂ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೇನೆ. ಇಲ್ಲಿ ಮುರುಡೇಶ್ವರದಲ್ಲಿ ಅದು ಆಗ ಟಿವಿಯಲ್ಲಿ ಬಂದಿದೆ ನಮ್ಮ ಮಕ್ಕಳ ಕಾರ್ಯಕ್ರಮ, ಅದು ಸಂತೋಷ.
1: ನೀವು ಶಿಕ್ಷಕರಾಗಿ ಯಾವೆಲ್ಲ ವಿಷಯಗಳನ್ನು ಕಲಿಸ್ತಾ ಇದ್ರಿ ಆಗ?
0: ನಾನು 5ನೇ ಕ್ಲಾಸ್ಗೆ ಇಂಗ್ಲೀಷು ವಿಜ್ಞಾನ ಸಮಾಜ, ಮತ್ತೆ ಲಾಸ್ಟ್ಗೆ ಏನಂತ ಹೇಳಿದ್ರೆ 1ನೇ ಕ್ಲಾಸ್ಗೆ ಹೋಗುವವರು ಸ್ವಲ್ಪ ಹಿಂದೇಟಾಗುವವರು ಇದ್ರು. ಆಗ ನಾನು ಹೇಳಿದೆ 1ನೇಗೆ ನಾನು ಮಾಡ್ತೇನೆ. ಒಂದು 10-12 ವರ್ಷ 1ನೇಗೆ ನಾನು ಪಾಠ ಮಾಡಿದ್ದು. ನಾನು ಪಾಠ ಮಾಡುವಾಗ ಒಂದ್ಸಲ ಕಾನಸ್ಮಾರಿಗೆ ಹೋದಾಗ ಒಂದು ಬಾಯಿ ಬಾರದ ಮತ್ತೊಂದು ಕಿವಿಗಳದ ಹುಡುಗಿದ್ಲು, ಅವಳು ಶಾಲೆಗೆ ಹೋಗ್ತಿರಲಿಲ್ಲ. ಆಗ ನಾನು ಹೇಳಿದೆ, ನೀನು ಬಾ, ಅವಳಿಗೆ ಬೇಕಾಗಿ ನಾನು 1ನೇ ಕ್ಲಾಸಿಗೆ ಪಾಠಕ್ಕೆ ಹೋದ್ದು. 2 ವರ್ಷ 1-3 ವರೆಗೆ ಅವಳಿಗೆ ನಾನು ಅವಳ ಸನ್ನೆಯೆಲ್ಲ ಅರ್ತು ಪಾಠ ಮಾಡಿ ಹೋಗುವಾಗ ನನ್ನ ಹತ್ರ ಹೇಳಿ ಕೂಗಿ ಹೋಗಿದ್ದಾಳೆ ಅವಳು. ಅಂದರೆ ಆ ಮಕ್ಕಳ ಮೇಲೆ ನಮಗೆ ಅಷ್ಟು ಪ್ರೀತಿ.
1: ಮತ್ತು ನಿಮಗೆ ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ ಏನಿದೆ, ಇದರ ಬಗ್ಗೆ ಆಸಕ್ತಿ ಯಾವಾಗ ಬಂತು?
0: ನಾವು ಶಾಲೆಗೆ ಸೇರುವಾಗಲೇ ಉಜಿರೆಯಲ್ಲೇ ಅದ್ದು. 1ನೇದು ನಮಗೆ ಕಾವಂದರ ಆಶೀರ್ವಾದ, ಸರ್ಟಿಫಿಕೇಟನ್ನು ಕೊಟ್ಟದ್ದು ಅವರು. ಉಜಿರೆ ಅಂದರೆ ಧರ್ಮಸ್ಥಳ ಅಂದ ಕೂಡಲೇ ನಮಗೆ ಇತ್ತಲಾಗಿನವರಿಗೆ ಅವರ. ಆಮೇಲೆ ಅದಕ್ಕೆ ಸರಿಯಾಗಿ ಅಲ್ಲಿ ಒಂದು ರಾಜ್ಯ ಮಟ್ಟದ ಕಬ್ಬು ಉತ್ಸವವಾಗುವಾಗ ನಾವು ನಮ್ಮ ಶಾಲಿನ ಮಕ್ಕಳನ್ನು ಕರ್ಕೊಂಡೋಗಿದ್ದೆವು. ಆಗ ಕಾವಂದರು ಒಂದು ಇದು ಮಾಡಿದರು, ಇಲ್ಲಿ 2 ದೀಪವನ್ನು ಹಚ್ಚಿ, ಆ ದೀಪ ಮತ್ತೆ ಹಚ್ಚಿ, ಹಾಗೆ ಅದು ಇಡೀ ನಮ್ಮ ಕರ್ನಾಟಕಕ್ಕೆ ಹೋಗಬೇಕು ಅಂತೇಳಿ. ಆಗ ನಮ್ಮ ಶಿಬಿರದ ನಾಯಕರ ಹತ್ರ ಹೇಳಿದ್ರು, ಯಾರಾಗಬಹುದು ಅಂತೇಳಿ. ಆಗ ಅವರು ಹೇಳಿದ್ರು, ನನ್ನ ಹತ್ರ ಹೇಳಿದರು, ನನ್ನ ಮಗ ಇದ್ದ ಅಲ್ಲಿ ಸೀನಿದಿ ಅಂತೇಳಿ. ಆಗ ಹುಡುಗಿಯರಲ್ಲಿ ದಾವಣಗೆರೆ ಕೃಪಾ ಅಂತೇಳುವಳು. ಹಾಗೆ ನಾವು 2 ಮಕ್ಕಳನ್ನು ಫಸ್ಟು ಕಾವಂದರು ದೀಪವನ್ನು ಬೆಳಗಿಸಿ ಅವರ ಕೈಯಲ್ಲಿ ಕೊಟ್ಟದ್ದು. ಕಾಕತಾಳಿ ಅಂದರೆ ನಮ್ಮ ಮನೆ ಹೆಸರು ಕೂಡ ಸೀನಿದಿ ಕೃಪಾವೇ. ಆಗಲೇ ನಾನು ಹೇಳಿದೆ, ಇದೆಲ್ಲ ನಾವು ಮನುಷ್ಯ ಮಾಡೋದಲ್ಲ, ಇದು ಪ್ರತಿಯೊಂದನ್ನು ನಾನು ಈ ಸಂಸ್ಥೆಗೆ ಸೇರಿದ ಕಾರಣ ನನಗೆ ದೇವರು ಕೊಟ್ಟಂಥ ಒಂದು ವರ ಅಂತೇಳಿ ನಾನು ಗ್ರಹಿಸಿದೆ. ಹಾಗೆ ಭಾಳ ಖುಷಿಯಾಯಿತು. ಅಂದರೆ ನಮ್ಮ ಶಾಲೆಗೆ ಒಂದು ಏನೋ ಒಂದು ಅವಕಾಶ ಸಿಕ್ಕಿತ್ತು ದೀಪವನ್ನು ಬೆಳಗಿಸುವಂತಹದ್ದು.
1: ಈಗ ಈ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತ ಏನು ಹೇಳ್ತೇವೆ, ಏನಿದು ಇದರ ಒಂದು ಮುಖ್ಯ ಉದ್ದೇಶ ಏನು, ಯಾಕಾಗಿ ಶುರುವಾಯಿತು, ಇದರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ.
0: ಇದರ ಬಗ್ಗೆ ಅಂದರೆ ಇದು ವಿಶ್ವವ್ಯಾಪಿ ಇರುವಂತಹದ್ದು. 1907 ಆಗಸ್ಟ್ 1 ಇಂಗ್ಲೆಂಡ್ನಲ್ಲಿ ಹುಟ್ಟಿತ್ತು. ಇದರ ಸ್ಥಾಪಕ ಲಾರ್ಡ್ ಬ್ಯಾಡನ್ ಪೆವಲ್ ಅಂತೇಳಿ ಅವರು ಸ್ಕೌಟಿಂಗ್ ಫಾರ್ ಬಾಯ್ಸ್ ಅಂತೇಳಿ ಒಂದು ಪುಸ್ತಕವನ್ನು ಬರೆದರು. ಪುಸ್ತಕ ಮಾರಾಟ ಆಯಿತು, ಮಾರಾಟ ಆಗಿ ಇದನ್ನು ಎಲ್ಲರೂ ಓದಲಿಕ್ಕೆ ಶುರು ಮಾಡಿದರು. ಹುಡುಗರು ಓದಿ ಅದನ್ನು ಓದಿ ಅವರಾಗಿ 1907 ಒಂದು ಬ್ರೌನ್ ಸೀ ಐಲ್ಯಾಂಡ್ ಅಂತೇಳಲ್ಲಿ ಪ್ರಾಯೋಗಿಕ ಶಿಬಿರವನ್ನು ಮಾಡಿದರು. ಶಿಬಿರ ಭಾಳ ಒಳ್ಳೆಯದಾಯಿತು. ಆಮೇಲೆ ಇದನ್ನು ಹುಡುಗಿಯರು ಕೂಡ ಓದಿ ನಮಗೂ ಇಂಥದ್ದೇ ಬೇಕು ಅಂತೇಳಿ ಅವರಲ್ಲಿಗೂ ಪ್ರಚೋದನೆ ಆಯಿತು. ಇದು ಈಗ 3-5 ವರ್ಷದವರೆಗೆ ಬನ್ನೀಸ್ ಅಂತೇಳಿ ಅವರಿಗೆ ಅವರ ಶಾಲೆಯ ಯೂನಿಫಾರ್ಮಿನಾಗೆ ಒಂದು ಆಪ್ರಾನ್ ಯಾವುದು ಕ್ಯಾರೆಟ್ ಅಂತ ತಿನ್ನುವಂಥ ಒಂದು ಮೊಲ ಅಷ್ಟೇ ಯೂನಿಫಾರ್ಮ್ ಅವರಿಗೆ ಪದ್ಯ ಆಗಿದ್ದಲ್ಲಿ. ಆಮೇಲೆ 5-10 ವರ್ಷದವರೆಗೆ ಕಬ್ ಮತ್ತು ಬುಲ್ಬುಲ್, ಹುಡುಗರಾದರೆ ಕಬ್ಸ್ ಹುಡುಗಿಯರಾದರೆ ಬುಲ್ಬುಲ್ ಅಂತೇಳಿ. ಆಮೇಲೆ 10-16 ವರ್ಷದವರೆಗೆ ಸ್ಕೌಟ್ ಮತ್ತು ಗೈಡ್ ಹುಡುಗರು ಮತ್ತು ಹುಡುಗಿಯರಿಗೆ. ಆಮೇಲೆ 16-25 ವರ್ಷ ರೋವರ್ ಆ್ಯಂಡ್ ರೇಂಜರ್ ಅಂತೇಳಿ. ಈ ಇಷ್ಟು ಸಮಯದಲ್ಲಿ ಒಂದು ಮಗು ಎಲ್ಲಿಯಾದರೂ ಇದು ಮಾಡಿದರೆ ಖಂಡಿತ ಅವ ಉತ್ತಮ ಒಂದು ನಾಗರಿಕನಾಗ್ತಾನೆ, ಅವನಲ್ಲಿ ನಾಯಕತ್ವದ ಗುಣ ಬರ್ತದೆ. ಇನ್ನು ಸ್ಕೌಟ್ನಲ್ಲಿ ನಾವು ಏನೆಲ್ಲ ಇದೆ ಅದನ್ನೆಲ್ಲ ಅವನು ಪಾಲಿಸಿ ಖಂಡಿತ ಉತ್ತಮ ನಾಯಕನಾಗ್ತಾನೆ ಅಂತೇಳಿ. ಇನ್ನು ಇದು ಈಗ ಜಗತ್ತಿನ ಒಂದು 216 ದೇಶಗಳಂತೂ ಜಾಸ್ತಿ ದೇಶದಲ್ಲಿ ಉಂಟು. ಇದು ವಿಶ್ವಸಂಸ್ಥೆಗೆ 6 ವಲಯ ಇದೆ ಇಡೀ ಜಗತ್ತಿನಲ್ಲಿ. ಆಫ್ರಿಕಾ, ಅರಬ್, ಏಷ್ಯಾ ಪೆಸಿಫಿಕ್, ಯುರೇಷಿಯಾ, ಯುರೋಪಿಯನ್ ಮತ್ತು ಅಂತರ ಅಮೇರಿಕಾ ಅಂತೇಳಿ. ಇದು ಸ್ಕೌಟ್ ಲೆಕ್ಕದಲ್ಲಿ ಅಂದರೆ ಎಲ್ಲ ಕಡೆ ಉಂಟು ಇದು. ಇನ್ನು ಗೈಡ್ ಕೂಡ ಹಾಗೆ 5 ವಲಯದಲ್ಲಿ ಗೈಡಿಂಗ್ ಉಂಟು. ಅಂದರೆ ಇದು ವಿಶ್ವವ್ಯಾಪಿ ಆದ ಕಾರಣ ಇಲ್ಲಿ ನಾವು ಈ ಬ್ಯಾಜನ್ನು ಹಾಕಿದವರು ವಯಸ್ಕರಿಗೆ ನಾವು ಇಡೀ ವಿಶ್ವದ ಸಹೋದರ ಸಹೋದರರು ಅಂತೇಳಿ ಇದು ನೆನಪಿಸ್ತದೆ ನಮ್ಗೆ. ಯಾವಾಗಲೂ ನಾವು ಎಲ್ಲಿ ಹೋದರೂ ನಮ್ಮ ಸ್ಕೌಟ್ ಸೈನನ್ನು ಅಲ್ಲಿ ಅವರು ನಮಗೆ ಕೂಡಲೇ ಇದು ಮಾಡ್ತಾರೆ. ಅಂದರೆ ಅಲ್ಲಿ ಬಾಂಧವ್ಯ ಸಹೋದರತೆ ವಿಶ್ವ ಸಹೋದರತೆ ಬರ್ತದೆ. ಈಗ ನಾವು ಇದನ್ನು ನೋಡುವಾಗ ಇದೆ ಅಂದರೆ ಅಷ್ಟೊಂದು ಆತ್ಮೀಯತೆ ಬರ್ತೇವೆ ನಮ್ಮ ಹೇಳುವಂಥದ್ದು. ಇನ್ನು ಕಿರಿಯ ವಯಸ್ಸಿನ ಸಮುದಾಯದವರ ಶಕ್ತಿ ಮತ್ತು ಸಾಮರ್ಥ್ಯಗಳಿಗೆ ಶಿಸ್ತು, ಸಂಘಟನೆ ಮತ್ತು ಸೇವೆಯ ಸ್ವರೂಪವನ್ನು ಕೊಡುವುದೇ ಸ್ಕೌಟ್ನ ಉದ್ದೇಶ. ಶಿಸ್ತು ಬೇಕು, ಶಿಸ್ತು ಇಲ್ಲದಿದ್ದರೆ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸಂಘಟನೆ, ಸಂಘಟನೆ ಕೊಡಬೇಕು, ಇನ್ನು ಸೇವೆ.

0: ಇದರ ಅದನ್ನು ಹೇಳಲಿಕ್ಕೆ ತುಂಬ ಇದೆ, ಅದು ಸೇವೆಯನ್ನು ಹೇಗೆಲ್ಲ ಮಾಡಬಹುದು ಅಂತೇಳಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1922ರಲ್ಲಿ ಆರಂಭ ಆದ್ದು. ಮೈಸೂರಿನ ಒಡೆಯರು ಇದನ್ನು ಅಲ್ಲಿ ಸ್ಥಾಪನೆ ಮಾಡಿ ಅವರ ಮಗ ಕಬ್ಬ ಆಗಿದ್ದರು, ಜಯಚಾಮರಾಜ ಒಡೆಯರು ಅಂತ ಹೇಳುವವರು, ಅಂದರೆ ಅಷ್ಟು ಫೇಮಸ್ ಆಗಿದೆ ಅದು. ಇನ್ನು ಈ ಸ್ಕೌಟಿಗೆ ಅದರದೇ ಆದೊಂದು ನಿಯಮ ಇದೆ, ಆ ನಿಯಮದಂತೆ ನಾವು ನಡೀಬೇಕು. ಆ ನಿಯಮವನ್ನು ನಾವು ಆಗಾಗ ನೆನಪಿಸುತ್ತಿರ್ತೇವೆ. ಅವನಿಗೆ ಬ್ಯಾಜ್ ಕೊಡುವವರಿಗಿರ್ಬೋದು, ಉನ್ನತ ಪದಕಗಳು ಸಿಕ್ಕುವಾಗಿರ್ಬೋದು, ಮುಂದೆ ಮುಂದೆ ಅಡಲ್ಟ್ ಟೀಚರ್ಸ್ನವ್ರಿಗೂ ಅಷ್ಟೇ. ಅವರು ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ಮೇಲೆ ಅವರು ಒಂದು ಮಕ್ಕಳಿಗೆ ಹೈಯರ್ ಎಜುಕೇಷನ್ ಕೊಡಬೇಕಾದ್ರೆ ಉಡುಬ್ಯಾಜ್ ಅಂತ ಆಗಬೇಕು. ಉಡುಬ್ಯಾಜ್ ಅಂತ ಆಗಬೇಕಾದ್ರೆ ಅವ್ರಿಗೆ ಎರಡು ಬೀಡ್ಸ್ ಸಿಗ್ತದೆ, ವೃಕ್ಷಮಣಿ ಅಂತೇಳಿ ಬೀಡ್ಸ್. ಅದು ಅಷ್ಟನ್ನು ಮಾಡಬೇಕಾದ್ರೆ ಒಂದು 5-6 ವರ್ಷ ಅವರು ಸತತ ಕ್ಲಾಸ್ ಮಾಡಬೇಕು, ಬೇರೆ ಬೇರೆ ಟ್ರೈನಿಂಗ್ ಹೋಗಬೇಕು, ಪರೀಕ್ಷೆ ಬರೀಬೇಕು. ಆಮೇಲೆ ಅವರಿಗೆ ನಮ್ಮ ಪಚ್ಚುಮಡಿ ಅಂದರೆ ರಾಷ್ಟ್ರ ಸಂಸ್ಥೆಯಿಂದ ಬರ್ತದೆ. ಆಮೇಲೆ ಮತ್ತು ಸೇವೆಯನ್ನು ಗಣಿಸಿದರೆ ನಮ್ಮನ್ನು ರೆಕಮೆಂಡ್ ಮಾಡಿ ಅಸಿಸ್ಟೆಂಟ್ ಲೀಡರ್ ಟ್ರೈನರ್ ಅಂದರೆ ಆಗ 3 ಬಿಡ್ ಸಿಗ್ತದೆ. ಆಮೇಲೆ ಮತ್ತು ಒಳ್ಳೆ ಕೆಲಸ ಮಾಡಿದರೆ ಲೀಡರ್ ಟ್ರೈನರ್ ಅಂದರೆ ನಾಯಕ ತರಬೇತುದಾರ ಅಂತೇಳಿ, ಇದು ಇದ್ದದರಲ್ಲಿ ಟಾಪ್ ಮೋಸ್ಟ್ ಹುದ್ದೆ.
1: ಈಗ ತಾವಿರುವಂಥದ್ದು ಹೌದು. ಈಗ ಸರ್, ಇದರಲ್ಲಿ ಏನೆಲ್ಲ ಕಲಿಸ್ತಾರೆ, ಏನೆಲ್ಲ ಇದರಲ್ಲಿ ಟ್ರೈನಿಂಗ್ ಕೊಡ್ತಾರೆ?
0: ಒಂದನೇದು ಶಿಸ್ತು, ಮತ್ತೊಂದನೇ ಪಂಕ್ಚುಯಾಲಿಟಿ. ಎಲ್ಲಿ ಹೋಗಬೇಕಾದ್ರೆ ನಾವು ಒಂದು 5-10 ನಿಮಿಷ ನಾವು ಅಲ್ಲಿ ಮೊದಲೇ ಇರಬೇಕು. ಆಮೇಲೆ ಅಬ್ಸರ್ವೇಷನ್. ಈ ನಮ್ಮ ಲಾರ್ಡ್ ಬರ್ಡನ್ ಪೌಲ್ ಅವರು ಸೈನಿಕ, ಅವರು ಸೇನಾಧಿಕಾರಿ ಆಗ ಇದ್ದದ್ದು ಕಾಡಿನಲ್ಲಿ. ಕಾಡಿನಲ್ಲಿ ಇದ್ದವರಿಗೆ ಎಷ್ಟು ಕಷ್ಟ ಉಂಟು ಏನು, ಮತ್ತು ಅವರು ಶಿಸ್ತಿನ ಸಿಪಾಯಿ. ಅವರು ಅಲ್ಲಿಯ ಕೆಲವು ಸಂಕೇತಗಳಾಗಿರ್ಬೋದು, ಜಾಡಿ ಹಿಡಿದು ಹೋಗುವಂಥದ್ದಾಗುದು, ಶಿಳ್ಳೆ ಹಾಕೋದಾಗಿರ್ಬೋದು, ಇದನ್ನೆಲ್ಲ. ಆಮೇಲೆ ಗ್ಯಾಜೆಟ್, ಮರಗಳಿಂದ ಬೇರೆ ಬೇರೆ ನಾಟು ಹಾಕಿ ಸೇತುವೆಗಳನ್ನು ಮಾಡೋದು, ಆಮೇಲೆ ಅಟ್ಟಳಿಗೆಯನ್ನು ಮಾಡೋದು, ಆಮೇಲೆ ಟೆಂಟು ಮಾಡೋದು, ಟೆಂಟ್ ವಾಸ, ಇದನ್ನೆಲ್ಲ ಮಕ್ಕಳಿಗೆ. ಇನ್ನು ಪ್ರಥಮ ಚಿಕಿತ್ಸೆ, ಒಬ್ಬನಿಗೆ ತಾಗಿದರೆ ಏನು ಮಾಡಬೇಕು, ಫಸ್ಟ್ ಏಡ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು, ಅದನ್ನು ನಾವು ಕಲಿಸ್ತೇವೆ. ಆಮೇಲೆ ಸೇವೆ ಮಾಡೋದು. ಸೇವೆ ಅಂದರೆ ಈಗ ನಮ್ಮಲ್ಲಿ ಕೊರೋನಾ ಬಂತು. ಕೊರೋನಾ ಬಂದಾಗ ಅಲ್ಲಿ ಬಂದ ಜನರನ್ನು ನಿಲ್ಲಿಸೋದು, ಅಥವಾ ಅವರಿಗೆ ಚೀಟ್ ಕೊಡೋದು, ಅಥವಾ ಈಗ ರಕ್ತದಾನ ಮಾಡುವಾಗ ರಕ್ತದಾನಿಗಳನ್ನು ಅವರನ್ನು ಅಂತ ಸೇವೆಗಳನ್ನು ಮಾಡೋದು. ಈಗ ಬಾಲ್ಯದಲ್ಲಿ ಮಾಡಿದರೆ ಮುಂದೆ ಅವನಿಗೆ ಹೇಳಿದರೆ ಅದು ಚಿಕ್ಕಂದಿನ ವಿದ್ಯೆ ಪರಗು ಅಂತೇಳಿ ಚೂಡಾರತ್ನ ಹೇಳಿದ್ದಾನೆ. ಸಣ್ಣದಲ್ಲಿ ನಾವು ಏನನ್ನು ಕಲಿಸ್ತೇವೆ ಅದು ದೇಶಕ್ಕೆ ಪೂರಕವಾಗ್ತದೆ. ಇದನ್ನೆಲ್ಲ ಕಲಿಯದಿದ್ದರೆ ಈಗಿನ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಕೆಲವು ವಿಷಯಗಳು ಮಾರಕವಾಗಿ ಬರ್ತದೆ. ಸ್ಕೌಟ್ನ ಉದ್ದೇಶ ಅಂತ ಹೇಳಿದರೆ ನಮ್ಮ ಮೊದಲಿನವರು ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಬೇಡಿ ಅಂತೇಳಿ. ನಾವು ಅದನ್ನು ಉಳಿದದನ್ನು ಹೇಳುವುದಿಲ್ಲ, ಇದನ್ನು ಒಳ್ಳೆಯದು ಮಾಡಬೇಕು ಅಂತೇಳಿದರೆ ಈ ಸ್ಕೌಟ್ನಂಥ ಈ ಸಂಘ ಸಂಸ್ಥೆಗಳು ಸೇರಬೇಕು. ಇದರ ನಿಯಮ ಮತ್ತು ಏನು ಭಾಷೆ, ಒಂದು ಸಲ ನಾವು ಭಾಷೆ ಕೊಟ್ಟೇವೆ, ಭಾಷೆಗೆ ತಪ್ಪುವುದಿಲ್ಲ. ನಾನು ನನ್ನ ದೇಶಕ್ಕೆ ಮತ್ತು ದೇವರಿಗೆ ನನ್ನ ಕರ್ತವ್ಯವನ್ನು ಮಾಡುತ್ತೇವೆ. ಇಲ್ಲಿ ನಾವು ದೇ 3 ಸಲ ಹೇಳ್ತೇವೆ. ಒಂದು ದೇಹ, ಈ ದೇಹವನ್ನು ಕೊಟ್ಟದ್ದು ಯಾರು ನಮಗೆ? ದೇವರು. ಈ ದೇಹ ಯಾವ ದೇಶಕ್ಕೆ ಸೇರಿದ್ದು? ಈಗ ನಾನು ನನಗೆ ದೇವರು ನನ್ನ ದೇಹವನ್ನು ಕೊಟ್ಟ. ಈ ದೇಹ ಯಾವ ದೇಶಕ್ಕೆ ಸೇರಿದ್ದು? ಭಾರತಕ್ಕೆ. ಆದ್ದರಿಂದ ದೇಶಾಭಿಮಾನ ಬೇಕು, ದೇವರ ಮೇಲೆ ಪ್ರೀತಿ ಬೇಕು, ಆಮೇಲೆ ನಮ್ಮಲ್ಲಿ ನಮಗೆ ವಿಶ್ವಾಸ ಬೇಕು. ನನಗೆ ನನ್ನ ಮೇಲೆ ವಿಶ್ವಾಸ ಇದ್ದರೆ ನಾನು ಖಂಡಿತ ಏನನ್ನು ಸಾಧಿಸಬಲ್ಲೆ. ಇನ್ನು ನಂದು ಕಬ್ಬು ಸೆಕ್ಷನ್, 5+ 10 ವರ್ಷ ಹುಡುಗರು, ಅವರ ವಯೋಮಿತಿಗೆ ನಾವು ಏನು ಹೇಳಬೇಕು? ನಾವು ಅವರಿಗೆ ಕಬ್ಬು ಗ್ರೀಟಿಂಗ್ ಅಂತ ಮಾಡ್ತೇವೆ. ಆಗ ನಾವು ಅಲ್ಲಿ ಅವರಿಗೆ ನೀವು ಸಾಧಿಸಿ ಅಂತ ಹೇಳುವಾಗ ಆ ಮರಿಗಳು ನಮಗೆ ಉತ್ತರ, ನಾವು ಸಾಧಿಪೇವು. ಅವರು ಈಗ ಸಾಧಿಸಲಿಕ್ಕೆ ಶುರು ಮಾಡಿದರೆ, ಕಬ್ಬು ಸೆಕ್ಷನ್ ಸಾಧಿಸಿದವ ಸ್ಕೌಟ್ನಲ್ಲಿ ಸಾಧಿಸ್ತಾನೆ, ರೋವರ್ ಆದಮೇಲೂ ಸಾಧಿಸ್ತಾನೆ, ಆಮೇಲೆ ಅವ ರಾಜಕೀಯ ವ್ಯಕ್ತಿ ಆಗಿರ್ಬೋದು ಅಥವಾ ಯಾವುದೇ ಫೀಲ್ಡಲ್ಲಿ ಹೋದರೂ ಸಾಧಿಸಲಿಕ್ಕೆ ಅವನಿಗೊಂದು ದಾರಿ ಆಗ್ತದೆ. ಇನ್ನು ಮಕ್ಕಳ ವಯೋಮಿತಿಗೆ ಸರಿಯಾಗಿ ಈ ಕಬ್ಬು ಸೆಕ್ಷನಲ್ಲಿ ಕಾಡಿನ ಕಥೆಗಳು ಮತ್ತು ಕಾಡು ಕುಣಿತಗಳು ಅಂತ ಉಂಟು. ಅದಕ್ಕೊಂದು ಆ ಕಥೆಯನ್ನು ಮಕ್ಕಳಿಗೆ ಹೇಳಿದಾಗ ಅದು ಭಾಳ ಖುಷಿಯಾಗ್ತದೆ, ಅದನ್ನು ಫಾಲೋ ಮಾಡ್ತಾರೆ ಅವರು. ಅದರಲ್ಲಿ ಬೇರೆ ಬೇರೆ ಪಾರ್ಟ್ಗಳು ಬರ್ತವೆ. ಶೇರ್ ಖಾನ್ ಅಂತ ಒಬ್ಬ ಇದ್ದಾನೆ ಹುಲಿ, ಅವ ಬೇಟೆಯಾಡುವಾಗ ಅವನ ಗಡಿಯನ್ನು ಬಿಟ್ಟು ಆಚೆ ಬರಬಾರ್ದು. ಪ್ರಾಣಿಗಳಿಗೆ ಒಂದು ನಿಯಮ ಇದೆ, ಅವನಿಗೆ ಈ ಸಿಯೋನಿ ನದಿಯ ಆಚೆ ಬದಿಯಿಂದ ಬಿಟ್ಟು ಈಚೆ ಬದಿಗೆ ಬರಬಾರ್ದು. ಅವ ಈಚೆ ಬದಿಗೆ ಬಂದರೆ ನಿಯಮಕ್ಕೆ ತಪ್ಪಾಯಿತು. ಆಮೇಲೆ ಅವನೊಟ್ಟಿಗೆ ತಬಾಕಿ ಅಂತ ಒಂದು ನರಿ ಉಂಟು, ಅದರ ಬುದ್ಧಿ ಏನು? ಎಂಜಲು ತಿಂದುಕೊಂಡು ಚಾಡಿ ಹೇಳಿಕೊಂಡು ಕೆಲಸ ಮಾಡದೆ ಯಾರ್ದಾರು ಎಂಜ, ಅದು ಕೆಟ್ಟ ಗುಣ ಅಂತೇಳಿ ಮಕ್ಕಳಿಗೆ ತಿಳಿಸೋದು. ಇನ್ನು ಬಾಲು ಮತ್ತು ಬಗೀರ ಅಂತೇಳಿ ಇಲ್ಲಿ ಮೌಗುಲಿ ಅಂತ ಒಂದು ಹುಡುಗ ಸಿಗ್ತಾನೆ. ಅಂದರೆ ಅವನ ತಂದೆ ತಾಯಿ ಕಟ್ಟಿಗೆ ತರಲಿಕ್ಕೆ ಹೋಗುವಾಗ ಈ ಹುಲಿ ಬಂದು ಅಲ್ಲಿ ಒಂದು ಅಟ್ಯಾಕ್ ಮಾಡುವಾಗ ತಂದೆ ತಾಯಿ ಊರಿಗೆ ಓಡ್ತಾರೆ, ಮಗು ಅನಾಥವಾಗಿ ಅಲ್ಲಿರ್ತದೆ. ಆ ಮಗುವನ್ನು ರಕ್ಷಾ ಎಂಬ ತೋಳ 4 ತೋಳಗಳ ಮರಿಯೊಟ್ಟಿಗೆ ಈ ಮಗುವನ್ನು ಸಾಕ್ತಾರೆ. ಈ ಮಗುವಿಗೆ ನಮ್ಮ ಊರಿನಾಗೆ ಅವಕ್ಕೆ ಹಂಗೆ ಜಡ್ಡಿ ಇಲ್ಲ, ಎಂಥದ್ದಿಲ್ಲ. ಆದರೆ ಹೇಳಿಕೊಡೋದು ಯಾರು? ಈ 4 ಮರಿಗಳು, ಈ ತೋಳದ ತಾಯಿ ತೋಳ, ಆಮೇಲೆ ಬಾಲು ಮತ್ತು ಬಗೀರ, ಅವರು ಹೇಳಿಕೊಡ್ತಾರೆ. ಬಂದರ್ ಲೋಗು ಅಂತ ಉಂಟು, ಅಂದರೆ ಮಂಗಗಳು.

0: ಅವಕ್ಕೆ ಸರಿಯಾದ ನಾಯಕ ಇಲ್ಲ, ನಾಯಕತ್ವ ಇಲ್ಲ, ಬುದ್ಧಿ ಇಲ್ಲ, ಸಹನೆ ಇಲ್ಲ, ಶಿಸ್ತು ಇಲ್ಲ, ಅವರೊಟ್ಟಿಗೆ ಸೇರಬಾರದು ಅಂತೇಳಿ ನಾವು ಕಥೆಯಲ್ಲಿ ಹೇಳಿದರು. ಇದು ಲಗವಾಗುದು ಯಾರಿಗೆ ಹೇಳಿ?
1: ಮಕ್ಕಳಿಗೆ,
0: ಈ ಮರಿಗಳಿಗೆ, ಮಕ್ಕಳಿಗೆ. ಅವರು ಅದನ್ನು ಸ್ವರ್ಗಕ್ಕೆ ಕತೆ ಅಂತೇಳಿ, ಮತ್ತೆ ಇದನ್ನು ನಾವು ಆಟದಲ್ಲಿ ಆಟದ ಮುಖಾಂತರ ಅವನಿಗೆ ಧೈರ್ಯ ಮಾಡುವ ಹಾಗೆ, ಇನ್ನು ಚಿತ್ರ ಮಾಡುವುದು, ಚಿತ್ರ ಮಾಡಿದಾಗ ಆಮೇಲೆ ಅವನಿಗೆ ಕೆಲವು ನಾವು ಕೊಡ್ತೇವೆ ಆ್ಯಕ್ಟ್ ಮಾಡಲಿಕ್ಕೆ. ಒಂದೊಂದು ಇದನ್ನು ಮಾಡಬೇಕು ಅವರು, ಮೂರು ಮೂರು ದಿವಸದಲ್ಲಿ ಒಂದೊಂದು ಪಾತ್ರವನ್ನು ಮಾಡಬೇಕು ಅವರು. ಪುಣ್ಯ ಕೊಟ್ಟಿದ್ದು ಮಾಡ್ಬೋದು, ಅಥವಾ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಮಾಡ್ಬೋದು. ಆಗ ಮಕ್ಕಳಿಗೆ ಏನಾಗ್ತದೆ, ಆಟಕ್ಕೆ ಆಟ ಹೋಗ್ತದೆ, ಆಟದ ಮೂಲಕ ಪಾಠ ಕೂಡ ಆಗ್ತದೆ. ಇದು ಬರೀ ಕಬ್ಬು ಸೆಕ್ಷನ್ ಆಯಿತು. ಇನ್ನು ಹುಡುಗಿಯರಿಗೆ ಬುಲ್ಬುಲ್ನವರಿಗೆ ಶಿಕ್ಷಣ ಸ್ವಲ್ಪ ಬೇರೆ ರೀತಿಯಲ್ಲಿ ಇರುತ್ತೆ. ಸ್ಕೌಟ್ನವರಿಗೆ ಅವರ ಪ್ರಾಯ ಆಗ ಅವರು ದೊಡ್ಡವರಾಗಿರ್ತಾರೆ, ಇದನ್ನು ಕೇಳಿದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವರಿಗೆ ಸಾಹಸಮಯದೇ ಆಗಬೇಕು, ಚಾರಣ ಹೋಗುವುದು, ಆಮೇಲೆ ಇದನ್ನು ಯಾವುದು ದೊಡ್ಡ ಸೇತುವೆ ಮಾಡುವುದು, ಅದರಲ್ಲಿ ಹೋಗುವುದು, ಆಮೇಲೆ ಆಗ ಅವರಿಗೆ ಖುಷಿ ಆಗ್ತದೆ.
1: ಅಂದರೆ ಜಾಸ್ತಿ ದೈಹಿಕ ಚಟುವಟಿಕೆಗಳು ಅವರಿಗೆ ಬೇಕು.
0: ಆಮೇಲೆ ಅವರಿಗೆ ಬ್ಯಾಜ್ ಸಿಗ್ತದೆ, ಕಬ್ಬಿನಲ್ಲಿ ಕೂಡ ಹಾಗೆ, ಪ್ರಥಮ ಚರಣ, ದ್ವಿತೀಯ ಚರಣ, ತೃತೀಯ ಚರಣ, ಚತುರ್ಥ ಚರಣ ಅಂತೇಳಿ. ಆಮೇಲೆ ಚತುರ್ಥ ಚರಣಕ್ಕೆ ರಾಜ್ಯಪಾಲರ ಸಹಿ ಇರುವಂಥ ಒಂದು ಇದು ಸಿಗ್ತದೆ. ಆಮೇಲೆ ಗೋಲ್ಡನ್ ಏರ್ ಅಂತ ಸಿಗ್ತದೆ, ಗೋಲ್ಡನ್ ಏರ್ ಅಂದರೆ ರಾಷ್ಟ್ರಪತಿಯವರದ್ದು ಅಂಕಿತವುಳ್ಳ ಸರ್ಟಿಫಿಕೇಟ್. ಇದು ಸಿಕ್ಕಿದ್ದರ ಕೂಡಲೇ, ಈಗ ನನಗೂ ರಾಷ್ಟ್ರಪತಿಯವರದ್ದು ಅಂಕಿತ ಸಿಗಲಿಲ್ಲ, ರಾಜ್ಯಪಾಲರದ್ದು ಸಿಕ್ಕಿದ್ದು, ಅದಕ್ಕೆ ನಾನೇ ಸಂತೋಷ ಪಟ್ಟಿದ್ದೇನೆ ತುಂಬ. ಹಾಗಾದರೆ ಮಕ್ಕಳಿಗೆ ಎಷ್ಟು ಖುಷಿಯಾಗ್ಬೋದು ರಾಷ್ಟ್ರಪತಿ ಅವಾರ್ಡ್ ಸಿಕ್ಕಿದರೆ.
1: ಹೌದು
0: ಹೌದಲ್ಲ, ಇದು ಸಿಗಬೇಕಾದ್ರೆ ನಮ್ಮ ಈ ಸಂಸ್ಥೆ ಏನಿಲ್ಲ ಅಂದರೆ, ಇನ್ನು ಇದರಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ. ಒಂದು ಮಗುವಿಗೆ ರಾಷ್ಟ್ರಪತಿ ಸಿಗಬೇಕಾದ್ರೆ ಅದನ್ನು ತರಬೇತಿ ತೆಗೆದುಕೊಂಡಂಥ ಶಿಕ್ಷಕರು ಎಷ್ಟು ಮಗುವಿಗೆ ಬೇಕಾಗಿ ಪ್ರಯತ್ನ ಮಾಡಬೇಕು, ಅದನ್ನು ಈ ಮಗು ಎಷ್ಟು ಪಾಲಿಸಬೇಕು, ಈ ಮಗುವಿಗೆ ಪೋಷಕರು ಎಷ್ಟು ಬೆಲೆ ಕೊಡಬೇಕು, ಎಷ್ಟು ಸಹಕಾರ ಕೊಡಬೇಕು. ಆನಂತರ ನೋಡಿ, ಅವ ಮರೆಯುವುದಿಲ್ಲ ಅವನ ಜೀವಮಾನ ಇಡೀ.
1: ಸರ್, ಹಾಗೆ ಇದರಲ್ಲಿ ಏನಾದರೂ ಕ್ಯಾಂಪ್ಗಳು ಅಥವಾ ಸಮ್ಮೇಳನಗಳು ಆಗ್ತಾ ಇರ್ತವೆ?
0: ತುಂಬ ಆಗ್ತದೆ ನೋಡಿ, ನಮ್ಮದು ಲೋಕಲ್ ಅಸೋಸಿಯೇಷನ್ನಲ್ಲಿ ಶುರು ಆಗ್ತದೆ. ಈಗ ನಮ್ಮದು ಮಣಿಪುರ ಲೋಕಲ್ ನಾನು ಸ್ಥಾಪಕ ಕಾರ್ಯದರ್ಶಿ, ಈಗ ಅದರ ಉಪಾಧ್ಯಕ್ಷನಾಗಿದ್ದೇನೆ. ಲೋಕಲಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಲ್ಲಿ ನಾನು ಕಾರ್ಯಕಾರಿ ಸಮಿತಿಯಲ್ಲಿದ್ದೇನೆ. ಇನ್ನು ರಾಜ್ಯದಲ್ಲಿ, ರಾಜ್ಯದ ಕೂಡ ಕೌನ್ಸಿಲಿಂಗ್ ನಾನಿದ್ದೇನೆ. ಇಲ್ಲಿ ನಾವು ಲೋಕಲ್ನಲ್ಲಿ ಟೆಸ್ಟ್ ಕ್ಯಾಂಪ್ ಮಾಡ್ತೇವೆ, ಮಕ್ಕಳನ್ನ ಟೆಸ್ಟ್ ಕ್ಯಾಂಪಿಗೆ ಕರೆದು ಅದೊಂದು ರೀತಿಯಲ್ಲಿ ಮುಂದೆ ಮೇಲೆ ಮೇಲೆ ಹೋಗ್ತಾರೆ. ಆಮೇಲೆ ವರ್ಷಕ್ಕೊಂದು ರ್ಯಾಲಿ ಮಾಡ್ತೇವೆ, ಜಿಲ್ಲೆಯಲ್ಲಿ ಕೂಡ ಹಾಗೆ ಕ್ಯಾಂಪರಿ ಮಾಡ್ತೇವೆ, ರ್ಯಾಲಿ ಮಾಡ್ತೇವೆ, ಕಬ್ಬು ಬುಲುವಲು ಉತ್ಸವ ಮಾಡ್ತೇವೆ. ಇದಕ್ಕೆ ಸ್ಟೇಟಲ್ಲಿ ಮಾಡುವಾಗ ಇಡೀ ರಾಜ್ಯದ ಜನರು ಬರ್ತಾರೆ, ಜಾಮರೇಟ್ ಮಾಡುವಾಗ ಇಡೀ ಭಾರತದಿಂದ ಬರ್ತಾರೆ. ಮೊನ್ನೆ ಉತ್ತರ ಪ್ರದೇಶದಲ್ಲಿ ಆಗುವಾಗ ಅಂತಾರಾಷ್ಟ್ರದಿಂದ ಕೂಡ ಬಂದಿದ್ದಾರೆ. ನಮಗೆ ಅದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಆಗ ಸ್ವಲ್ಪ ಚಳಿ ಇದ್ದ ಕಾರಣ. ಮೊದಲು ಇಂಗ್ಲೆಂಡ್ಗೆಲ್ಲ ನಮ್ಮ ಇಲ್ಲಿಂದ ಹೋಗಿದ್ದಾರೆ. ಮೊನ್ನೆ ಉತ್ತರ ಪ್ರದೇಶದಲ್ಲಿ ಅದು ಕೂಡ ಹಾಗೆ, ಜಾಮರೇಟು ಭಾಳ ವಿಜೃಂಭಣೆಯಿಂದ ಆಗಿದೆ ಅದು. ಅಂದರೆ ಅದೆಲ್ಲ ಅದು ನೋಡೋದೇ ಒಂದು ಚಂದ, ಅದು ಅದು ಭಾಗವಹಿಸ್ಬೇಕಾದ್ರೆ ನಮ್ಗೆ ಅಷ್ಟು ನಮ್ಮಲ್ಲಿ ಬೇಕು, ಯಾವುದು ನಾವು ಆ ಮಟ್ಟಕ್ಕೆ ಹೋಗಬೇಕು. ಅದು ಇದೆಲ್ಲ ಮಾಡಬೇಕಾದ್ರೆ ಎಷ್ಟು ಎಷ್ಟು ಜನರದ್ದು ಇದರಲ್ಲಿ ಸೇವೆ ಇದೆ, ಎಷ್ಟು ಜನರು ಕಷ್ಟಪಟ್ಟಿದ್ದಾರೆ, ಎಷ್ಟು ಜನರು ಮಾರ್ಗದರ್ಶನ ಮಾಡಿದ್ದಾರೆ. ನಾವು ನಮ್ಮ ಶಿಕ್ಷಣ ಸಂಸ್ಥೆಗೂ, ನಮ್ಮ ಜಿಲ್ಲಾ ಸಂಸ್ಥೆಗಳಿಗೂ, ಸ್ಕೌಟ್ ಸಂಸ್ಥೆಗೂ ಎಲ್ಲರಿಗೂ ನಾವು ಆಭಾರಿಗಳು. ಯಾಕಂತ ಹೇಳಿದರೆ ಇಲ್ಲದೆ ನಾವು ಎಲ್ಲೋ ಇರ್ತಿದ್ದೆವು, ಶಿಕ್ಷಕರಾಗಿ ನಮ್ಮ ಸ್ಥಳಕ್ಕೆ ಇರ್ತಿದ್ದೆವು.
1: ಈಗ ಈ ತಾವು ಹೇಳಿದಾಗೆ ಇದು ಜಾಂಬೂರಿ ಏನಾಗಿತ್ತು, ಕಳೆದ ಕೆಲ ವರ್ಷಗಳ ಹಿಂದೆ ಮೂಡುಬಿದಿರೆಯಲ್ಲೂ ಆಗಿತ್ತು. ಆಗ ತಮ್ಮ ಅನುಭವಗಳು ಹೇಗಿದ್ದವು, ಅದರ ಒಂದು ವ್ಯವಸ್ಥೆ ಮಾಡುವಂಥದ್ದಾಗಿರ್ಬೋದು, ಮತ್ತು ಆಗ ಬೇರೆ ಬೇರೆ ಕಡೆಯವರು ಬಂದಿದ್ದಿರ್ಬೋದು, ಇದರ ಬಗ್ಗೆ ಸ್ವಲ್ಪ ಹೇಳಿ.
0: ಅದಂದರೆ ಮೂಡುಬಿದಿರೆಯಲ್ಲಿ ಈಗಲೂ ಆಗಿ ಅದು ನಿತ್ಯೋತ್ಸವ ಅಲ್ಲಿ, ಅಲ್ಲಿ ಅದರ ಬಗ್ಗೆ ಪ್ರತಿಯೊಂದು ಕಾರ್ಯಕ್ರಮಗಳು ಆಗ್ತಾ ಇರ್ತದೆ. ಈಗ ನಮ್ಮ ಜಿಲ್ಲಾ ಸಂಸ್ಥೆಯ ಮುಖ್ಯಸ್ಥರವರು ಇಲ್ಲಿ ಬೇಕಾದಷ್ಟು ಈಗ ಅಭಿವೃದ್ಧಿ ಮಾಡಿದ್ದಾರೆ, ಅಲ್ಲಿ ಕೂಡ ಆಗ್ತಾ ಉಂಟು. ಜಾಂಬೆರೆಟ್ನಲ್ಲಿ ಕೂಡ ಹಾಗೆ, ಬೇಕಾದರೆ ಒಂದು ಮೂರು ತಿಂಗಳ ಮೊದಲೇ ಅಲ್ಲಿ ಕಾರ್ಯಕಲಾಪಗಳು ಶುರುವಾಗಿದೆ. ಅದಕ್ಕೆ ಬೇಕಾದ್ದೆಲ್ಲ ವ್ಯವಸ್ಥೆಗಳನ್ನ ಮಾಡಿ, ಯಾರೇ ಡ್ಯೂಟಿಯೆಲ್ಲ ಹಂಚಿ ಹಾಕಿ, ಯಾರೇ ಎಲ್ಲ ಒಂದು ಅಚ್ಚುಕಟ್ಟಾಗಿ ಮಾಡಿ, ಅದು ಇಡೀ ಜಗತ್ತಿನ ಮನಸ್ಸನ್ನು ಅವರು ಜಗತ್ತನ್ನು ಸೆಳೆದಿದ್ದಾರೆ. ಭಾರತ ಮಾತ್ರ ಅಲ್ಲ, ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮೊನ್ನೆ ನಾನು ಇಲ್ಲಿಗೆ ಹೋದೆ, ಬೆಳಗಾವಿಯಲ್ಲಿ ಜಾಂಬೆರೆಟ್ ಆಯಿತು, ಬೆಳಗಾವಿಯಲ್ಲಿ ಕೂಡ ಅಲ್ಲಿ ಕೂಡ ಹಾಗೆ ಭಾಳ ಒಳ್ಳೆಯದಾಗಿದೆ.
1: ಸರ್, ಹಾಗೆ ಇದಕ್ಕೆ ಸರ್ಕಾರದಿಂದ ಯಾವ ರೀತಿಯಾದಂತಹ ಸಹಾಯ ಅಥವಾ ಮಾನ್ಯತೆ ದೊರಕ್ತದೆ ಹೇಗೆ?
0: ಸರ್ಕಾರದ ಮೊದಲು ಬರ್ತಿತ್ತಂತೆ, ಈಗ ಸ್ವಲ್ಪ ಅನುದಾನ ಎಲ್ಲ ಕಡಿಮೆ ಆಗಿದೆ ಅಂತೇಳಿ ಹೇಳ್ತಾರೆ. ಆದರೂ ನೋಡಿ, ನಮ್ಮ ಒಂದು ಯೋಗ ಅಂತ ಹೇಳಿದರೆ, ಇಲ್ಲಿ ರಾಜ್ಯಪಾಲರ ಮತ್ತು ಮುಖ್ಯಮಂತ್ರಿಗಳು ನಮಗೆ ಪೋಷಕರು, ಅಲ್ಲಿ ರಾಷ್ಟ್ರಪತಿಯವರು ಮತ್ತು ನಮ್ಮ ಪ್ರಧಾನಮಂತ್ರಿಗಳು. ನಾವು ಏನಾದರೂ ದೊಡ್ಡ ಒಂದು ಪ್ರಶಸ್ತಿಯನ್ನು ತಗೊಳ್ಬೇಕಾದ್ರೆ ಅವರ ಹತ್ರ ಹೋಗಬೇಕಾದ್ರೆ, ಅದು ನಮಗೆ ಮಾತ್ರ ಅಲ್ಲ, ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಶಾಲೆ ಮನೆ ಅದು ಗೆಳೆಯರು ಎಲ್ಲರಿಗೂ ಏನಾಗ್ತದೆ, ಒಂದು ಖುಷಿ ಆಗ್ತದೆ ಅಲ್ಲಿ ಹೋಗಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ.
1: ಈಗ ಪ್ರಶಸ್ತಿ ಅಂತ ಹೇಳುವಾಗ ತಮಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಬಂದಿವೆ, ಯಾವುದೆಲ್ಲ ಬಂದಿದೆ ಸರ್, ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿ.
0: ನನಗೆ ಅಂದರೆ ನಾನು ಹೇಳಿದೆ ಯೋಗ ಅಂತ ಹೇಳಿದರೆ, ನಾನು ಸೇರಿದ ಕೂಡಲೇ ಆಗ ಬಂಟ್ವಾಳದಲ್ಲಿದ್ದದ್ದು, ಅಲ್ಲಿಯ ಕಾರ್ಯದರ್ಶಿ ನಮ್ಮ ನನಗೆ ಸುರು ಹೇಳಿದ್ರು ಎಂ ರಾಮಾಷ್ಟು ಅಂತ, ಅವರು ಮತ್ತು ಅವರು ಕ್ಲಾಸ್ಮೇಟ್ ಅಂತೆ, ಅವರು ನನ್ನ ಮೇಲೆ ಭಾಳ ಪ್ರೀತಿ ತೋರಿಸಿದರು. ಅಂದರೆ ಆಗ ಒಂದು ಮೂರು ವರ್ಷದಲ್ಲಿ

0: ನನ್ನ ಪ್ರಗತಿಯನ್ನು ನೋಡಿ ನನಗೆ ಕೂಡಲೇ ಉಡುಪಿ ಆಜ್ ಆಯಿತು. ಈ ಬಿಡ್ಸ್ ನನಗೆ 3 ವರ್ಷದಲ್ಲಿ ಸಿಕ್ಕಿದೆ ಉಡುಪಿ ಆಜ್ ಇದೆ. ಆನಂತರ ನಾನು ಒಂದು 10-20-30 ತರಬೇತಿಗೆ ಅಸಿಸ್ಟೆಂಟ್ ಸಹಾಯಕನಾಗಿ ಹೋದೆ. ತುಂಬ ಅನುಭವವನ್ನು ಪಡೆದೆ. ಆಮೇಲೆ ಅಸಿಸ್ಟೆಂಟ್ ಲೀಡರ್ ಟ್ರೈನ್ ಆದೆ. ಆಮೇಲೆ ಲೀಡರ್ ಟ್ರೈನ್ ಆದೆ. ಈಗಲೂ ನಮ್ಮನ್ನು ಕರೀತಾರೆ. ಈಗ ನನಗೆ ಇಷ್ಟು ವರ್ಷ ಆದರೂ ಒಂದು 7 ದಿವಸ ಇರಬೇಕು, ಬನ್ನಿ ನಿಮ್ಮ ಅನುಭವವನ್ನು ಕೊಡಿ ಅಂತೇಳಿ ಈಗಲೂ ಕರೀತಾರೆ. ನಾವು ಸಂದರ್ಭದಾಗ ಹೋಗ್ತೇವೆ. ನಮ್ಮ ನಿಯಮ ಅಷ್ಟೇ, ನಾನು ನನ್ನ ಕೈಲಾದ ಮಟ್ಟಿಗೆ ದೇವರಿಗೆ ಮತ್ತು ದೇಶಕ್ಕೆ ನನ್ನ ಕರ್ತವ್ಯ ಮಾಡ್ತೇನೆ. ನನಗೆ ಎಷ್ಟು ಕೂಡ್ತದೆ ಅಷ್ಟು ಮಾಡ್ತೇನೆ. ಆ ಮಗು ಅಷ್ಟೇ, ಮಗು ಹೇಳುದು ಅದನ್ನೇ, ದೊಡ್ಡವರು ಹೇಳುದು ಅದನ್ನೇ, ಪ್ರತಿಯೊಬ್ಬರು ಹೇಳುದು ಅದನ್ನೇ, ನನ್ನ ಕೈಲಾದಷ್ಟು ಮಾಡ್ತೇನೆ ಅಂತೇಳಿ.
1: ಈಗ ತಾವು ಮಾನ್ಯ ರಾಜ್ಯಪಾಲರ ಕೈಯಲ್ಲೂ ಕೂಡ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ರಿ. ಆ ಒಂದು ಅನುಭವ ಹೇಗಿತ್ತು?
0: ನಮಗೆ ಆಗೊಟ್ಟು ಅಲ್ಲಿ 3 ಕ್ಯಾಟಗರಿಲಿ ಕೊಟ್ಟಿದ್ದಾರೆ. ಒಂದು ಜಿಲ್ಲೆಯ ಮುಖ್ಯಸ್ಥರಿಗೆ, ಆಮೇಲೆ ಲೀಡರ್ ಟ್ರೈನ್ ಆದವರಿಗೆ, ಆಮೇಲೆ ಕಾರ್ಯದರ್ಶಿಯವರಿಗೆ ಕೊಟ್ಟಿದ್ದಾರೆ. ಆಗ ನಮಗೆ 6-6 ಜನರ ಬ್ಯಾಚ್ ಬಿಟ್ಟದ್ದು. ಅಂದರೆ ಒಬ್ಬರಿಗೆ ನಾವು ಸಹ 300-400 ಜನ ಇದ್ದೆವು. ಅಲ್ಲಿ ಹೋಗುವಾಗಲೇ ನಮಗೆ ಮೈಪುಳಕ್ಕಾಗಿದೆ. ಗಾಜಿನ ಮನೆಗೆ ಹೋಗುವಾಗಲೇ ಯಾವುದು ಅಷ್ಟೊಂದು ಖುಷಿಯಾಗಿದೆ. ಅವರು ಬಂದ ಕೂಡಲೇ 6-6 ಜನರನ್ನು, 3 ಜನ ಅವರ ಈಚೆ, 3 ಜನ ಅವರ ಈಚೆ ನಾವು ನಿಲ್ಲೋದು.
1: ಸರ್, ಹಾಗೆ ಈಗ ಇತ್ತೀಚೆಗೆ ಏನಾಗ್ತಾ ಇದೆ, ಮಕ್ಕಳು ಸ್ವಲ್ಪ ಈ ಮೊಬೈಲ್ ಅಡಿಕ್ಷನ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಹೇಳೋದನ್ನು ಕೇಳ್ತೇವೆ. ಈಗ ನಿಮ್ಮ ಕಬ್ಸ್ ಆ್ಯಂಡ್ ಗುಲ್ಬುಲ್ ಬಗ್ಗೆ ಮಾತಾಡೋದಾದರೆ, ಅದಕ್ಕೆ ಮಕ್ಕಳ ಪ್ರತಿಕ್ರಿಯೆ ಹೇಗಿರ್ತದೆ ಶಾಲೆಗಳಲ್ಲಿ?
0: ಅಂದರೆ ಒಂದೇನು ಗೊತ್ತುಂಟು, ಈಗ ನಾನು ಹೇಳಿದೆಲ್ಲ ಈ ಮೌಗುಲಿ ಸ್ಟೋರಿ ಅಂತೇಳಿ ಕಾಡಿನ ಕಥೆಗಳು. ಮೊದಲು ನಾವು ಹೇಳ್ತಿದ್ದನ್ನು ಮಾತ್ರ ಶಿಕ್ಷಕರು ಕೇಳ್ತಿದ್ರು, ಮಕ್ಕಳು ಕೇಳ್ತಿದ್ರು. ಈಗ ನಾವು ಟ್ರೈನಿಂಗ್ ಕೊಡುವಾಗ ಶಿಕ್ಷಕರು ಹೇಳ್ತಾರೆ, ಸರ್ ಇದು ನಾನು ನೋಡಿದೆ, ನಮ್ಮ ಮೊಬೈಲ್ಗೆ ಬಂದಿದೆ, ಯಾವುದು ಮೌಗುಲಿ ಸ್ಟೋರಿ ಬಂದಿದೆ, ಕಾಡಿನ ಕಥೆಗಳು ಬಂದಿದೆ. ಮಕ್ಕಳು ಕೂಡ ಹೇಳ್ತಾರೆ, ಸರ್ ಇದು ನಮ್ಗೆ ಗೊತ್ತುಂಟು ಸರ್, ನಾವು ನೋಡಿ ಆಗಿದೆ ಅಂತೇಳಿ.
1: ಜಂಗಲ್ ಬುಕ್ಕಲ್ಲಿ ಬಂದಿದೆ.
0: ಮೊದಲಾದ್ರೆ ಪುಸ್ತಕ ಓದುವುದು, ಈಗ ಆಗಿಲ್ಲ. ಈಗ ಇಂಟರ್ನೆಟ್ನಲ್ಲಿ, ಮತ್ತೆ ಈಗ ಒಂದು ಮಾಡಿದ್ದಾರೆ, ನಮ್ಮಲ್ಲಿ ಯೋಗ ಶುರು ಮಾಡಿದ್ದಾರೆ, ಯಾವುದು ಕ್ಲಾಸ್ನಲ್ಲಿ ಕೂಡ. ಆಮೇಲೆ ನೀವು ಏನಾದರೂ ನೋಡ್ತಿದ್ರೆ ಯೋಗದಲ್ಲಿ ಇದ್ದ ಮೊಬೈಲಲ್ಲಿ ನೋಡಿ ಅಂತೇಳಿ ಶಿಕ್ಷಕರು ಹೇಳ್ತಾರೆ. ಆದರೆ ಗೀಳು ಉಂಟು. ಅದೀಗ ವಿಜ್ಞಾನ ಯುಗ, ಮುಂದೆ ಮುಂದೆ ಹೋಗುವಾಗ ಈಗ ಏನು, ಈಗ AI ಬಂದಿದೆ. ಈಗ ಇನ್ನೊಂದು 10 ವರ್ಷ ಹೋದರೆ ಶಿಕ್ಷಕರೇ ಇರಲಿಕ್ಕಿಲ್ಲ, ಎಲ್ಲ ಯಾವುದು ಮಾಧ್ಯಮಗಳಲ್ಲಿ ಬರ್ತಾ ಇರುವ ಕಾರಣ ನಾವು ಪಾಶ್ಚಾತ್ಯವನ್ನು ಅನುಕರಣೆ ಮಾಡ್ತೇವೆ. ಆದರೆ ಒಳ್ಳೇದೌದು, ಆದರೆ ಇದನ್ನು ಯಾರು ಪಾಲಕರು ನೋಡಬೇಕು.
1: ಹಾಗೆ ಈಗ ಏನಾಗ್ತದೆ, ಹೆಚ್ಚಾಗಿ ಪೋಷಕರು ಏನು ಮಾಡ್ತಾ ಇದ್ದಾರೆ, ಮಕ್ಕಳು ಹೆಚ್ಚು ಮಾರ್ಕ್ಸ್ ತಗೋಬೇಕು, ಶೈಕ್ಷಣಿಕವಾಗಿ ಒಳ್ಳೆಯ ಪ್ರದರ್ಶನ ತೋರಿಸ್ಬೇಕು ಅಂತ ಹೇಳಿ ಅಂದ್ಕೋತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಈಗ ಅವರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ಸೇರೋದ್ರಿಂದ ಅವರ ಶಿಕ್ಷಣಕ್ಕೆ ಆಗಲಿ ಅವರ ಮಾರ್ಕ್ಸ್ಗೆ ಆಗಲಿ ಎಫೆಕ್ಟ್ ಆಗ್ತದೆ ಅಂತ ಅಂದುಕೊಳ್ಳೋರು ಇರಬಹುದು, ಅದಕ್ಕೇನು ಹೇಳ್ತೀರಾ ತಾವು?
0: ನಾವಂದ್ರೆ ನೋಡಿ, ನಮ್ಮ ಕೈಗಳಿಗೆ ಬಂದಾಗ ಮರಿಯು ಹಿರಿಯರಿಗೆ ವಿಧೇಯನು, ಮರಿಯು ನಿರ್ಮಲನು ಮತ್ತು ವಿನಯ್, ಇದನ್ನು ನಾವು ಹೇಳಿಕೊಡ್ತೇವೆ ಪ್ರತಿ ಸಲ. ನಾವು ಬೈಲಿಕ್ಕಿಲ್ಲ, ನಾವು ಜೋರು ಮಾಡಲಿಕ್ಕಿಲ್ಲ. ನಾವು ಇಷ್ಟೇ ಹೇಳೋದು, ತಪ್ಪು ಮಾಡದೆ ಕೂಡಲಿ ಮರಿಯು ಹಿರಿಯರಿಗೆ ವಿಧೇಯನು ಅಷ್ಟೇ ಹೇಳೋದು. ಆಗ ಯಾಕೆ ಹೇಳಿದರು, ಯಾಕೆ ಆಗ ನಾನು ಏನು ಅವಿಧೇಯತೆ ಮಾಡಿದೆ? ನಾವು ಹೀಗೆ ಬೈದೆ ಕೂಡ ಸಿಟ್ಟು ಬರೋದು. ನಾವು ಇಂಡೈರೆಕ್ಟಾಗಿ ಅವನಿಗೆ ಹೇಳೋದು, ಮರಿಯು ನಿರ್ಮಲನು, ಅವೇನಾದರೂ ಒಂದು ಚೂರು ಸರಿ ಹಾಕದೆಲ್ಲ ಬಂದು ಕೊಳಕೆಲ್ಲ ಇದ್ದರೆ ಹೇಳೋದು ಮರಿಯು ನಿರ್ಮಲನು, ಒಂದು 2-3 ಸಲ ಹೇಳುವಾಗ. ಇದು ಈಗ ಪಾಠದಲ್ಲಿ ಇಲ್ಲ, ಯಾಕೆ ನಾನು ಹೇಳಿದರು ಅಂದರೆ, ಮಕ್ಕಳಿಗೆ ನಾವು ಸಣ್ಣದಿರುವಾಗಲೇ ಅವರನ್ನು ಸ್ವಲ್ಪ ಬದಲಾವಣೆ ಮಾಡಿದರೆ ಖಂಡಿತ ಈಗ ನೀವು ಹೇಳಿದಂಥದ್ದು ಯಾವುದು ಅವರಿಗೆ ಏನು ತೊಂದರೆ ಉಂಟು. ಮತ್ತು ಒಂದು ಮಗುವಿನ ಮುಖ ಸಪ್ಪಗೆ ಮಾಡಿದರೆ ನಾವು ಅವನನ್ನು ಕರೆದು, ಎಂತಾಯ್ತು ಮಗನಿಗೆ, ಏನು ಹಸಿವಾಗ್ತದ, ತಲೆನೋವಾಗ್ತದ, ಕಳೆದು ಹೋಯ್ತಾ, ಅಥವಾ ಉತ್ತರ ಗೊತ್ತಾಗಿಲ್ಲ, ಒಂದು ಚೂರು ಕೇಳಿದೆ ಸಾಕು, ಕಣ್ಣಲ್ಲಿ ನೀರು ಬರ್ತದೆ. ಅಂದರೆ ಈಗ ಪ್ರೀತಿಯಲ್ಲಿ ಮಾತನಾಡಿಸುವವರು ಕಡಿಮೆ ಅಂತ ನಾನು ಅಂದಾಜು ಮಾಡಿದ್ದೇನೆ. ಎಲ್ಲ ಕಡೆ ಒತ್ತಡ, ಯಾವುದು ಶಿಕ್ಷಕರಿಗೂ ಒತ್ತಡ, ಮಕ್ಕಳಿಗೂ ಒತ್ತಡ ಆಗ್ತದೆ, ಮನೆಯಲ್ಲಿ ಒತ್ತಡ. ಹಾಗಾದರೆ ಈ ಮಗುವನ್ನು ಯಾರು, ಅದನ್ನು ಓಲೈಸೋದು ಯಾರು, ಅದು ಹೇಳಿದನ್ನು ಆಲೈಸೋದು ಯಾರು?
1: ಅಂದರೆ ಒಂದು ರೀತಿಯಲ್ಲಿ ಈ ರೀತಿಯಾದಂಥ ಆಕ್ಟಿವಿಟಿಗಳಿಂದ ಅವರ ಶಿಕ್ಷಣಕ್ಕೂ ಕೂಡ ಲಾಭ ಇದೆ.
0: ಖಂಡಿತ ಲಾಭ ಇದೆ.
1: ಈಗ ಸರ್, ಈಗ ಇಷ್ಟು ವರ್ಷ ತಾವು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಇದ್ದೀರಾ, ತೊಡಗಿಸಿಕೊಂಡಿದ್ದೀರಾ, ತಾವು ನೋಡಿದ ಹಾಗೆ ಮಕ್ಕಳಲ್ಲಿ ಇರುವಂತಹ ಒಂದು ದೊಡ್ಡ ಸಮಸ್ಯೆಗಳು ಏನು, ನಿಮಗೆ ಒಂದು ಆ್ಯಸ್ ಅ ಟ್ರೈನರ್ ನಿಮಗಿರುವಂಥ ಸವಾಲುಗಳೇನು?
0: ಮಕ್ಕಳು ಅನುಕರಣೆ ಮಾಡ್ತಾರೆ. ಈಗ ಎಲ್ಲಿ ಹೋದರೂ ಉತ್ತಮ ಶಿಕ್ಷಕರನ್ನು ಕಂಡರೆ ಅವಗಿರಿಸ್ತೇನೆ, ನಾನು ಹಾಗೆ ಆಗಬೇಕು. ನಾವು ಕೇಳಲಿಕ್ಕುಂಟು, 20 ಮಕ್ಕಳಿದ್ದರೆ ದೊಡ್ಡವನಾದ ಮೇಲೆ ನೀನು ಏನು ಆಗ್ತೀನಿ? ಒಬ್ಬ ಹೇಳ್ತಾನೆ, ನಾನು ಪೊಲೀಸ್ ಆಗ್ತೇನೆ. ಯಾಕೆ? ನನಗೆ ಖಾಕಿ ಪ್ಯಾಂಟ್ ಹಾಕಿ, ಬೆಲ್ಟ್ ಹಾಕಿ, ಟೊಪ್ಪಿ ಹಾಕಿ, ಇದನ್ನ ಹಿಡ್ಕೊಂಡು ವಿಸಿಲೆಲ್ಲ ಉಳ್ಕೊಂಡು ಅವನು ಹೇಳ್ತಾನೆ, ಸಿನಿಮಾದಲ್ಲಿ ನೋಡ್ತೇನೆ, ಗನ್ನೆಲ್ಲ ಇದ್ದು ನಾನು ದೇಶವನ್ನು ಕಾಪಾಡ್ತೇನೆ, ನಾನು ಸೇನೆಗೆ ಸೇರ್ತೇನೆ. ಮಕ್ಕಳು ಹೇಳ್ತಾರೆ, ಕೆಲವರು ಹೇಳ್ತಾರೆ ನಾನು ಡಾಕ್ಟರ್ ಆಗ್ತೇನೆ, ಕೆಲವರು ನಾನು ಶಿಕ್ಷಕ ಆಗ್ತೇನೆ, ಶಿಕ್ಷಕಿ ಆಗ್ತೇನೆ ಅಂತ. ಅಂದರೆ ಮಕ್ಕಳು ಅನುಕರಣೆ ಮಾಡೋದು ಜಾಸ್ತಿ. ಅದರಿಂದಾಗಿ ಅವರಿಗೆ ಎನ್ವೈರ್ಮೆಂಟ್ ನಾವು ಒಳ್ಳೆಯದನ್ನು ಕೊಡಬೇಕು. ನಾವು ಕ್ಯಾಂಪ್ ಮಾಡುವಾಗ ಮೊದಲು ಹೇಳ್ತೇವೆ, ನೀವು ಮನೆಯಿಂದ ಏನೆಲ್ಲ ತಗೊಂಡು ಬಂದಿದ್ದೀರಿ ಒಂದು ಪಟ್ಟಿ ಮಾಡಿ, ಹೋಗುವಾಗ ಆ ಪಟ್ಟಿಯಲ್ಲಿ ಇದ್ದದ್ದು ಉಂಟಾ ನೋಡಿ, ಜಾಸ್ತಿ ಇದ್ದರೆ ಅದನ್ನು ಇಲ್ಲಿ ತಂದು ಕೊಡಿ ಅಂತ ಹೇಳೋದು ಎಲ್ಲೊಂದು ಕಡೆ. ಆಗ ಮಗು ಏನಾಗ್ತದೆ, ನನ್ನದಲ್ಲದ ವಸ್ತುವನ್ನು ಮುಟ್ಟುವುದಿಲ್ಲ. ಹಾಗೆ ಅವನಿಗೆ

0: ಒಂದು ಅಭಿಮಾನ ಬರ್ತದೆ. ಇನ್ನು ದೇಶಾಭಿಮಾನ ಬೇಕು ಮಕ್ಕಳಿಗೆ. ಒಂದು ಕ್ಲಾಸ್ ಮಾಡಬೇಕಾದ್ರೆ ಒಂದು ಸಣ್ಣ ಆಟ, ಒಂದು ಎರಡು ಆಟಗಳು, ಒಂದು ಸಣ್ಣದು ವಿಗರಸ್ ಮತ್ತು ಮೌನ ಆಟ ಅಂತೇಳಿ ಒಂದು ಕತೆ, ಇದೆಲ್ಲ ಈಗ ಐದಾರು ಬಗೆಯನ್ನು ಹೇಳಿ ಅವನಿಗೆ 10 ನಿಮಿಷದ ಪಾಠ ಮಾಡೋದಷ್ಟೆ, ಹೊಸ ಪಾಠಗಳು. ಆಮೇಲೆ ನಾವು ಸ್ವಂತ ಕಲಿಸೋದಿಲ್ಲ, ಷಟ್ಕ ಪದ್ಧತಿಯಲ್ಲಿ ಕಲಿಸೋದು. ನಾನು ನಾಲ್ಕು ಲೀಡರ್ಗಳಿಗೆ ನಾನು ಕಲಿಸೋದು. ಈ ಲೀಡರು ಅದರಲ್ಲಿ ಕಪ್ಪಣ್ಣ, ಬೂದಣ್ಣ, ಕೆಂಪಣ್ಣ ಮತ್ತು ಬೆಳ್ಳಣ್ಣ ಅಂತ ಇರ್ತಾರೆ ಲೀಡರ್ಗಳು. ಅವರು ಅವರು 5 ಜನಕ್ಕೆ ಇವರು ಹೇಳಿಕೊಡಬೇಕು. ಅಲ್ಲಿ ನಾಯಕತ್ವ ಬಂತು. ನಾನು ಹೇಳಿದನ್ನು ಈ 4 ನಾಯಕರು ಕೇಳಬೇಕು. ಈ 4 ನಾಯಕರಿಗೆ ಒಬ್ಬೊಬ್ಬನಿಗೆ 5 ಜನ ಸಿಗ್ತಾರೆ. ಹಾಗೇನಾಗ್ತದೆ, ಅವರಲ್ಲಿ ಬಾಂಧವ್ಯ ಜಾಸ್ತಿ ಬರ್ತದೆ. ಏನು ಒಬ್ಬ ಹೇಳಿದನ್ನು ಕೇಳಬೇಕು, ಗೊತ್ತಿಲ್ಲದವ ಗೊತ್ತಿರುವವನಿಗೆ ಹೇಳಿಕೊಡ್ಬೇಕು, ಗೊತ್ತಿರುವವನಿಗೆ ಗೊತ್ತಿರುವವ ಗೊತ್ತಿಲ್ಲದವನಿಗೆ ಹೇಳಿಕೊಡ್ಬೇಕು. ಹಾಗಾದ್ರೆ ಅವ್ರಿಗೆ ಗೆಳೆತನ ಆಗ್ತದೆ. ಇನ್ನು ಮತ್ತೆ ನಾವು ಹೇಳ್ತೇವೆ, ಒಂದು ಆಟದಲ್ಲಿ ಸೋತರೂ ನಾವು ಬೇಜಾರು ಮಾಡಲಿಕ್ಕಿಲ್ಲ. ಆಟದಲ್ಲಿ ಕೂಡ ಹಾಗೆ, ನಿಯಮ ತಪ್ಪಬಾರದು. ಔಟ್ ಆದರೆ ಔಟ್ ಅಂತ ಹೇಳಿ ಸುಮ್ಮನೆ ನಿಲ್ಲಬೇಕು ಅಲ್ಲಿ, ಅಲ್ಲಿ ಜಗಳ ಮಾಡಲಿಕ್ಕಿಲ್ಲ. ಆಟದಲ್ಲಿ ಕೂಡ ಹಾಗೆ, ಏನು ಒಂದು ಆಟ ಮಾಡಬೇಕಾದ್ರೆ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಉಂಟು ಎಲ್ಲ ನಾವು ಮಕ್ಕಳಿಗೆ ಹೇಳಿಕೊಡಬೇಕು. ಆಗ ಅಲ್ಲಿ ಕೂಡ ನಾಯಕತ್ವ ಬರ್ತದೆ. ಪ್ರತಿಯೊಂದು ವಿಷಯದಲ್ಲಿ ಶಿಸ್ತು ಮತ್ತು ನಾಯಕತ್ವ ಬಂದೇ ಬರ್ತದೆ.
1: ಈಗ ಸರ್, ತಾವು ಯಾವ ವರ್ಷ ನಿವೃತ್ತರಾದ್ರಿ, ಆಮೇಲೆ ಅದರ ನಂತರದ ಜೀವನ ಹೇಗಿದೆ?
0: ನಾನು 2013 June 1 ಮನೆಯಲ್ಲಿದ್ದೇನೆ. ಅದರ ಮುಂಚೆ ಸರ್ ರಿಟೈರ್ಡ್ ಆದ್ದು. ರಿಟೈರ್ಡ್ ಆಗಿ ಹತ್ತಿರದಲ್ಲಿ ಪುಣ್ಯಕೋಟಿ ಶಾರದಾ ಗಣಪತಿ ಪುಣ್ಯಕೋಟಿ ಶಾಲೆಯ ಸಂಚಾಲಕರು ನನ್ನನ್ನು ಬರಲಿಕ್ಕೆ ಹೇಳಿದರು. ಆಗ ನಾನು ಹೇಳಿದ್ದು, ನಾನು ನಿವೃತ್ತ ಅಲ್ಲ, ತುಂಬ ಇಡೀ ದಿವಸ ಆಗಲಿಕ್ಕಿಲ್ಲ, ನಿಮಗೆ ಎಷ್ಟು ಆಗ್ತದೆ ಅಷ್ಟು ಮಾಡು ಅಂತ ಹೇಳಿ. ಅಲ್ಲಿ ನಾನು 2 ಬನ್ನಿ, 2 ಕಬ್ಬು, 2 ಬುಲ್ಬುಲ್, 2 ಸ್ಕೌಟು, 2 ಗೈಡ್, 10 ದಳ ಆಗುವಾಗೆ ನಾನು ಕರೆಸ್ಪಾಂಡೆಂಟ್ ಹತ್ರ ಹೇಳಿ 10 ಜನರನ್ನು ತರಬೇತಿ ಕಳಿಸಿ, ಅಂದರೆ ಕೆಲವು ಜನ ತರಬೇತಿ ಹೋಗಿದ್ದರು. ಅಲ್ಲಿ ಒಂದು ಸಲಕ್ಕೆ 10 ದಳ ಇತ್ತು. ಆಗ ನಮ್ಮ ಜಿಲ್ಲೆಯಲ್ಲೇ ಭಾಳ ಖುಷಿಯಾಗಿತ್ತು. ಮತ್ತೊಂದು, ಪ್ರೈವೇಟ್ ಶಾಲೆಯಲ್ಲಿ ಈ ವರ್ಷ 2 ವರ್ಷ ಇರ್ತಾರೆ, ಮತ್ತಿನ ವರ್ಷ ಬೇರೆ ಕಡೆಗೆ ಹೋಗ್ತಾರೆ, ಹಾಗೆಲ್ಲ ಕಷ್ಟ ಆಗ್ತದೆ. ಇಲ್ಲದಿದ್ದರೆ ಉಂಟಲ್ಲ. ಆಗ ನಾನು ತುಂಬ ಕೆಲಸ ಮಾಡಿದೆ. ಅದು ಆ ಮಕ್ಕಳಿಗೂ ಭಾಳ ಖುಷಿಯಾಯಿತು. ಅಲ್ಲಿದ್ದವರಿಗೂ ಒಂದು ಶಾಲೆಯಲ್ಲಿ 10 ದಳ ಇರುವ ಶಾಲೆ ಅಂತೇಳಿ ಫೇಮಸ್ ಕೂಡ ಆಯ್ತು.
1: ಈಗ ಈ ವಯಸ್ಸಿನಲ್ಲೂ ಕೂಡ ತಾವು ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಾ, ಇದರ ಹಿಂದಿನ ಗುಟ್ಟೇನು?
0: ಒಂದನೇದು ನನ್ನ ಶ್ರೀಮತಿ. ನಾನು ತರಬೇತಿ ಹೋಗ್ಬೇಕಾದ್ರೆ ಒಂದೊಂದು ಸಲ 10 ದಿವಸ 15 ದಿವಸ ಕೆಲಸಲ್ಲ ತಿಂಗಳಗಟ್ಟಲೆ ಕೂಡ ಕ್ಯಾಂಪಿಗೆ ಹೋದ್ದುಂಟು. ಆಗ ಮನೆ ವಹಿವಾಟು ನೋಡಬೇಕು, ಮಕ್ಕಳ ವಹಿವಾಟು ನೋಡಬೇಕು, ಶಾಲಾ ವಹಿವಾಟು ಎಲ್ಲ ನೋಡಬೇಕು. ನೋಡಿ ನನಗೆ ಸಪೋರ್ಟ್ ಮಾಡಿದ ಕಾರಣ ನಾನು ಈ ತರಬೇತಿಗೆ ಹೋಗ್ಲಿಕ್ಕೆ ಆಯಿತು. ಆಮೇಲೆ ನಮ್ಮ ಸಂಸ್ಥೆಯವರು, ಮೊದಲು ಮನೆಯವರು, ಆಮೇಲೆ ಸಂಸ್ಥೆಯವರು ಕೂಡ ನನಗೆ ಕಳಿಸಿದಾರೆ. ನನಗೆ ಆಮೇಲೆ ನಮ್ಮ ಇಲಾಖೆಯವರು, ಇಲಾಖೆಯವರು ಕೂಡ ನೋಡ್ತಾರೆ ಒಳ್ಳೆ ಕೆಲಸ ಮಾಡೋ ಕಾರಣ. ಅವರು ಆಯಿತು ಹೋಗಿ, ಏನು ನಮಗೆ ಇದು ಮಾಡಲಿಲ್ಲ. ಬೆಳಿಲಿಕ್ಕೆ ದೇವರ ಅನುಗ್ರಹ ಬಂತು, ಮತ್ತು ಉಳಿಯವರ ಒಂದು ಪ್ರೀತಿ ಮತ್ತು ವಿಶ್ವಾಸ ನನಗೆ ಸಿಕ್ಕಿತ್ತು.
1: ಸರ್, ಈಗ ಕಡೆಯದಾಗಿ ಈ ಕಾರ್ಯಕ್ರಮನ ಬಹಳಷ್ಟು ಮಂದಿ ಪೋಷಕರು ಕೂಡ ಕೇಳ್ತಾ ಇರ್ತಾರೆ, ಅವರಿಗೆ ತಮ್ಮ ಕಡೆಯಿಂದ ಒಂದು ಸಂದೇಶ ಕೊಡೋದಾದರೆ ಏನು ಹೇಳ್ತೀರಾ?
0: ನಾನು ಹೇಳೋದು, ಇದು ವಿಜ್ಞಾನ ಯುಗ ಇದು. ಈ ವರ್ಷ ಇದ್ದದ್ದು ಇನ್ನು 1 ವರ್ಷ ಹೋದಾಗ ಅದೆಲ್ಲ ಭಾಳ ನಾಗಾಲೋಟದಲ್ಲಿ ಹೋಗ್ತದೆ. ಈಗ ನಾವು 3 ವರ್ಷದ ಮಕ್ಕಳನ್ನು LKG UKGಗೆ ಆಗುವ ಸಂದರ್ಭದಲ್ಲಿ ಅಲ್ಲಿಂದಲೇ ಮಗುವನ್ನು ಶುರು ಮಾಡಲಿ, ತುಂಬ ಖರ್ಚು ಬೀಳುದಿಲ್ಲ, ಒಂದು ಆಪರನ್ನು ಮಾತ್ರ. ಈಗ ತರಬೇತಿಗೆ ಹೋಗ್ತಾರೆ, ಅಲ್ಲಿಂದಲೇ ಮಗುವನ್ನು ಸ್ಕೌಟ್ ಮತ್ತು ಗೈಡ್ಗೆ ಸೇರಿಸಿ ಉತ್ತಮ ನಾಗರಿಕನಾಗಿ ಮಾಡಬೇಕು, ಅವರು ದೇಶ ಸೇವೆಯನ್ನು ಮಾಡಬೇಕು, ಅವರಲ್ಲಿ ದೇಶಾಭಿಮಾನ ಬರಬೇಕು. ಒಟ್ಟು ನಮಗೆ ನಮಗೆ ಎಲ್ರಿಗೂ ಒಂದು ಖುಷಿ ತರುವಂಥ ಒಂದು ವಾತಾವರಣ ಈಗಿನ ಮಕ್ಕಳಿಂದ ಬರ್ತದೆ. ಆದ್ದರಿಂದ ಇದಕ್ಕೆ ಸಹಾಯ ಮಾಡಬೇಕಾದ್ರೆ ಈಗಿನ ಮುದ್ದು ಪೋಷಕರು, ಅವರ ಅಜ್ಜ ಅಜ್ಜಿಯವರು, ಅವರಿಗೂ ಸಣ್ಣ ಮೊಮ್ಮಕ್ಕಳು ಯೂನಿಫಾರ್ಮ್ ಹಾಕುವಾಗ ಖುಷಿಯಾಗೋದು ಅಜ್ಜ ಅಜ್ಜಿಗೆ ಫಸ್ಟು, ಆಮೇಲೆ ಅಪ್ಪ ಅಮ್ಮನಿಗೆ, ಆಮೇಲೆ ಬಂಧು ಬಳಗದವರಿಗೆ. ಅದರಿಂದಾಗಿ ಅವರು ಅದರಲ್ಲಿ ಸಾಧನೆ ಮಾಡಿದಾಗ ಮತ್ತೆ ನೆರೆಗರವರು ಕೇಳ್ತಾರೆ, ಇದೆಂತ ಸಿಕ್ಕಿತ್ತು, ಇದೆಂತ ಸಿಕ್ಕಿತ್ತು, ಹಾಗಾದ್ರೆ ನನ್ನ ಮಗುವನ್ನು ನಾನು ಕಳಿಸ್ತೇನೆ. ಈ ವಾತಾವರಣ ಬರಬೇಕು. ಆಗ ಖಂಡಿತ ಇದು ವಿಶ್ವವ್ಯಾಪಿ ಇದು ಹರಡಿದೆ. ಅಂತೂ ಇನ್ನು ಒಂದು ಹೆಮ್ಮೆ ವಿಷಯ ಅಂತ ಹೇಳಿದರೆ, ಭಾರತದಲ್ಲಿ ಕರ್ನಾಟಕ ಭಾಳ ಮುಂದೆ ಉಂಟು. ಯಾವುದು ಸ್ಕೌಟಿಂಗ್ ಗೈಡ್ನಲ್ಲಿ ಕರ್ನಾಟಕದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮುಂದೆ ಉಂಟು. ಮೊನ್ನೆ ಕೂಡ ನಮಗೆ ಅಬ್ದುಲ್ ಗಫಾರ್ ಖಾನ್ ಎಂಬ ಶೀಲ್ಡ್ ಅದು ಸಾಧಾರಣ 1 ಸಲ ನಮ್ಮ ಕೈ ತಪ್ಪಿ ಹೋಗಿದೆ. ಈಗ 10-20 ವರ್ಷದಿಂದ ನಮ್ಮ ಕೈಯಲ್ಲೇ ಉಂಟು, ಅದು ಬೇರೆ ಯಾರಿಗೂ ಹೋಗಲಿಲ್ಲ. ನಾವು ಮೊನ್ನೆ ಕೂಡ ಬೆಳಗಾವಿಯಲ್ಲಿ ನಾವು ತಗೊಂಡು ಬಂದಿದ್ದೇವೆ, ಜಿಲ್ಲೆಯಲ್ಲಿ ಉಂಟು. ಅದು ಅಬ್ದುಲ್ ಗಫಾರ್ ಖಾನ್ ಶೀಲ್ಡ್ ಬರೆದಂದ್ರೆ ಟಾಪ್ ಮೋಸ್ಟ್ ಅಂತ ಹೇಳಿ. ಇದಕ್ಕೆ ನಮ್ಮ ಸಂಸ್ಥೆಯಲ್ಲಿ ಇದ್ದವರೆಲ್ಲ ಕೆಲಸ ಮಾಡಿದ ಕಾರಣ ಬರ್ತದೆ.
1: ಒಳ್ಳೇದು ಸರ್, ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ.
2: ಇದುವರೆಗೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇದರಲ್ಲಿ ಲೀಡರ್ ಟ್ರೈನರ್ ಕಬ್ ಆಗಿದ್ದಂತಹ ಮುಡಿಪು ರಾಮರಾವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಲತೇಶ್ ಪಾಲ್ದನೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

ಪ್ರೀತಿಯ ಕೇಳುಗರೆ, ಇಂದು ಬೆಳಗ್ಗೆ 10:30 to 11:30 ಹೃದಯರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ ಹಲಸಿನ ಹಣ್ಣು ಅಥವಾ ಕಾಯಿಗಳಿಂದ ತಯಾರಿಸಬಹುದಾದಂತಹ ಖಾದ್ಯಗಳು. ಇತ್ತೀಚಿನ ದಿನಗಳಲ್ಲಂತೂ ಹಲಸಿನಿಂದ ಬೇಕಾದಷ್ಟು ಹೊಸ ಹೊಸ ರುಚಿಗಳು ಬರ್ತಿವೆ. ಅದರಲ್ಲಿ ನೀವು ಯಾವುದಾದ್ರೂ ನಿಮ್ಮ ನೆಚ್ಚಿನ ರುಚಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 2223611. STD ಸಂಖ್ಯೆ 0824. ಗಮನಿಸಿ ಸ್ನೇಹಿತರೆ, ಅನಿವಾರ್ಯ ಕಾರಣಗಳಿಂದ ಇಂದು ಒಂದೇ ಸಂಖ್ಯೆ ಚಾಲ್ತಿಯಲ್ಲಿದೆ. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2223611. STD ಸಂಖ್ಯೆ 0824. ಕರೆ ಮಾಡಿ ಇಂದು ಬೆಳಗ್ಗೆ 10:30 to 11:30.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
1: ನಮ್ಮ ಮೊಬೈಲ್ ಸಂಖ್ಯೆ 8277038000.
0: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಕೇಳುಗರೆ, ಇಂದು ಬೆಳಗ್ಗೆ 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಡಿಕೆ ದಾತಾರ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಆಹಿರ್ ಭೈರವ್ ಮತ್ತು ಮಿಶ್ರ ಭೈರವಿ ಕೇಳುವಿರಿ.

0: ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ನಾಳೆ ಪೂರ್ವಾಹ್ನ 11 ಗಂಟೆಗೆ.
1: ಹೊರಗೆ ಕೂತ ನೆಂಟರನ್ನ ವಿಚಾರಿಸುತ್ತಿದ್ದ ಅಮ್ಮನಿಗೆ ಒಳಗೊಳಗೆ ಪುಕ್ಕು ಪುಕ್ಕು. ಹೆಚ್ಚಿಗೆ ಬೇಕೆಂದು ಕೇಳಿದರೆ ಒಳಗಿದ್ದದ್ದು ಒಂದೇ ದೋಸೆ. ವಿಚಾರಿಸದಿದ್ದರೆ ಹೇಗೆ ಎನ್ನುವ ಗೊಂದಲದಲ್ಲಿರುವಾಗಲೇ ಅಡುಗೆ ಮನೆಯಲ್ಲಿ ಉಣ್ಣಲು ಕೂತ ಶೀಣನ್ನ ಮಣೆ ಸಮೇತ ಹಿಡಿದ ಬಟ್ಟಲಿನೊಂದಿಗೆ ಹೊರಚಾವಡಿಗೆ ಬಂದು ನೆಂಟರ ಬದಿಯಲ್ಲೇ ಕುಳಿತುಕೊಳ್ಳಬೇಕೆ?
0: ತಪ್ಪದೆ ಕೇಳಿ ನಾಳೆ ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.

ಕೇಳುಗರೆ, ಇಂದು ಸಂಜೆ 5:30 ಸಂಸ್ಕೃತ ಪಾಠ. ಗುರುಗಳು ಶಂಭು ಭಟ್, ವಿದ್ಯಾರ್ಥಿಗಳು ಅನಂತಮೂರ್ತಿ ಹೊಳ್ಳ ಮತ್ತು ಪಲ್ಲವಿ ಡಿ. 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಯಂತ್ರಗಳ ಬಳಕೆ ಕುರಿತು ಪುತ್ತೂರಿನ ಅವಿನಾಶ್ ಮಳಿ ಅವರೊಂದಿಗೆ ಸಂದರ್ಶನ. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ 9:05 ಆಗಲಿದೆ. ಇನ್ನು ಮುಂದೆ ವಿಜ್ಞಾನ ಭಾರತಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ವಿಜ್ಞಾನ ಭಾರತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್.
2: ಕೇಳುವರಿಗೆಲ್ಲ ನಮಸ್ಕಾರ. ಇಂದಿನ ವಿಜ್ಞಾನ ಭಾರತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವರೆ, ಇತ್ತೀಚೆಗೆ ಇಂಧನದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಇಂಧನದ ಕೊರತೆ ಕಾಣ್ತಾ ಇದೆ. ಹಾಗಾಗಿ ಬೇರೆ ಮೂಲಗಳಿಂದ ನಾವು ಏನಾದರೂ ಇಂಧನವನ್ನು ಪಡ್ಕೋಬಹುದೇ? ಸಾಲು ಸಾಲು ಕ್ಯೂ ನಿಂತ್ಕೊಳ್ಳೋ ಬದಲಾಗಿ ನಾವೇ ಬೇರೆ ರೀತಿಯಲ್ಲಿ ಉತ್ಪಾದನೆ ಮಾಡಬಹುದೇ? ಈ ಪರ್ಯಾಯ ಇಂಧನ ಮೂಲಗಳನ್ನು ಹುಡುಕೊಳ್ಳೋದು ಹೇಗೆ? ಬರೀ ಪರ್ಯಾಯ ಅಲ್ಲ, ಅದನ್ನು ನವೀಕರಿಸಬಹುದಾದ್ದು ಅಥವಾ ಇರುವಂತಹ ಪರ್ಯಾಯ ಮೂಲಗಳಲ್ಲಿ ಹೊಸದನ್ನು ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ಏನೆಲ್ಲ ರೀತಿಯಲ್ಲಿ ನಮಗೆ ಈ ಇಂಧನದ ಅಗತ್ಯವನ್ನು ಪೂರೈಸತಕ್ಕಂಥ ಹೊಸ ವಿಧಾನಗಳು ಬಂದಿದ್ದಾವೆ? ಇವನ್ನೆಲ್ಲ ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಇಬ್ಬರು ಇಂಧನ ಕ್ಷೇತ್ರದ ಎಕ್ಸ್ಪರ್ಟ್ಸ್ ಇದ್ದಾರೆ. ಒಬ್ಬರು ಅನಿಲ್ ಕುಮಾರ್ ನಾಡಿಗೇರ್ ಅವರು, ಇವರು ಎನರ್ಜಿ ಸ್ಪೆಷಲಿಸ್ಟ್ ಅಥವಾ ಇಂಧನ ತಜ್ಞರು. ಮತ್ತೊಬ್ರು ವಿಶ್ವಜಿತ್ ಎಲ್, ಇವರು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್. ಅನಿಲ್ ಕುಮಾರ್ ಮತ್ತೆ ವಿಶ್ವಜಿತ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಅನಿಲ್ ಕುಮಾರ್ ನಾಡಿಗೇರ್ ಅವರೇ, ಈ ಇಂಧನ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ತಾವು ಕೆಲಸ ಮಾಡ್ತಾ ಇದ್ದೀರಿ. 1990-91 ಯುದ್ಧದ ಸಂದರ್ಭದಲ್ಲಿ, ಆವಾಗ್ಲೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇತ್ತು, ಈಗಲೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದ ಇಂಧನದ ಬಗ್ಗೆ ಮತ್ತೆ ಜನಕ್ಕೆ ಎಚ್ಚರ ಜಾಸ್ತಿ ಆಗಿದೆ. ಯಾಕಂದ್ರೆ ಕೊರತೆ ಉಂಟಾಗಿದೆ. ಆವಾಗ್ಲೂ ಕೂಡ ನಾವು ಹೊಸದನ್ನ ಹುಡುಕೋಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ಇವಾಗ ಹೊಸದನ್ನ ಕೈಗೆ ಕೊಡ್ಲಿಕ್ಕೆ ಅನೇಕ ರೂಪಗಳು ನಮಗೆ ಒದಗಿ ಬರ್ತಾ ಇದ್ದಾವೆ. ಸ್ವಲ್ಪ ರಿಕಲೆಕ್ಟ್ ಮಾಡ್ಕೋಬಹುದಾ ನೀವು?
3: ಖಂಡಿತ. ನಮ್ಮ ಅಗತ್ಯ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಎಷ್ಟೇ ಅಗತ್ಯ ಜಾಸ್ತಿ ಆದರೂ ಕೂಡ ನಾವು ಅದರ ತೀವ್ರತೆ ಬರಲಿಲ್ಲ ಅಂತಂದ್ರೆ ಆ ಕಡೆ ಹೆಚ್ಚು ಗಮನ ಕೊಡಲ್ಲ. ನೀವು ಹೇಳಿದಾಗೆ 1990 ವಾರ್ ಏನಾಗಿತ್ತು, ಅವಾಗ ನಮ್ಮ ಹತ್ರ ಬದಲಿ ಇಂಧನ ಮೂಲಗಳು ಹೆಚ್ಚು ಲಭ್ಯ ಇರಲಿಲ್ಲ, ಆ ಬಗ್ಗೆ ಹೆಚ್ಚು ಸಂಶೋಧನೆಗಳು ಕೂಡ ಆಗಿರಲಿಲ್ಲ, ಮತ್ತೆ ಜನರ ಇಂಧನ ಅಗತ್ಯ ಕೂಡ ಅಷ್ಟರ ಮಟ್ಟಿಗೆ ಇರಲಿಲ್ಲ. ಇವತ್ತು ಪ್ರತಿ ಹಂತದಲ್ಲೂ, ಮನೆಯಿಂದ ಹಿಡಿದ್ಬಿಟ್ಟು ಪ್ರತಿ ಹಂತದಲ್ಲೂ ಕೂಡ ಇಂಧನ ಅಗತ್ಯ ಜಾಸ್ತಿ ಆಗ್ತಾ ಹೋಗಿದೆ. ಬದಲಿ ಇಂಧನ ಮೂಲಗಳು ಕೂಡ ಕೈಗೆ ಎಟುಕುವ ಮಟ್ಟಕ್ಕೆ ತಂತ್ರಜ್ಞಾನವೇ ಆಗಲಿ ಕಮರ್ಷಿಯಲ್ ವಯಬಿಲಿಟಿನೇ ಆಗಲಿ ಎರಡಕ್ಕೂ ಕೂಡ ಸಾಧ್ಯ ಆಗಿದೆ. ಹಾಗಾಗಿ ಅವಾಗ ನಮಗೆ ಕಂಡಂತಹ ಕೊಲ್ಲಿ ಯುದ್ಧ ಆದಾಗ, ಅದನ್ನ ಕೊಲ್ಲಿ ಯುದ್ಧ ಅಂತ ಕರಿತೀವಿ ನಾವು, ಇರಾನ್ ಇರಾಕ್ ಯುದ್ಧ ಅಂತಾನು ಕರಿತೀವಿ, ಆವಾಗ ನಮಗೆ ಹೆಚ್ಚಾಗಿ ಕಾಣಿಸಿದ್ದು ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ. ಆದ್ರೆ ಈಗ ಅದನ್ನ ಮೀರಿ ಗ್ಯಾಸ್ ನ ಕೊರತೆನೂ ಒಂದು ಕಾಣ್ಕೊಳ್ಳಕ್ ಶುರುವಾಗಿದೆ. ಹೀಗಾಗಿ ಇದು ಮನೆ ಮಟ್ಟಿಗೆ ಕೂಡ ಹೆಚ್ಚು ಬಂದಿದೆ. ಈ ಹಂತದಲ್ಲಿ ಬಹಳಷ್ಟು ಕೆಲಸಗಳಾಗಿದೆ, ಇನ್ನೂ ಕೆಲಸಗಳು ಆಗ್ಬೇಕಾಗಿದೆ.
2: ನಮ್ಮ ಬುಡಕ್ಕೆ ಬೆಂಕಿ ಹತ್ತದಾಗ್ಲೇನೆ ನಾವು ಹೊಸದನ್ನ ಹುಡುಕ್ಲಿಕ್ಕೆ ಹೋಗ್ತಿವೇನೋ ಅನ್ನೋ ಮಟ್ಟಕ್ಕೆ ಇವತ್ತು ಜನಕ್ಕೆ ಎಚ್ಚರ ಆಗ್ಬಿಟ್ಟು.
3: ಹೌದು, ಗಡ್ಡಕ್ಕೆ ಬೆಂಕಿ ಹತ್ತದ ಬಾವಿ ತೋಡೋದು ಅಂತೀವಲ್ಲ, ಆತರ ಕೆಲಸಗಳನ್ನ ನಾವು ಇವತ್ತು ಮಾಡ್ತಾ ಇದೀವಿ. ಇದರಿಂದ ಬಹುಶಃ ನಾವು ಬದುಕನ್ನ ಹೆಚ್ಚು ಅಸಹನೀಯಗೊಳಿಸ್ಕೊಳ್ತಾ ಇದೀವಿ. ನಾವು ಆ ರೀತಿ ಮಾಡ್ದೇನೆ, ಯುದ್ಧಕಾಲ ಶಸ್ತ್ರಾಭ್ಯಾಸ ಅಂತ ಮಾಡ್ದೇನೆ, ಬಹುಶಃ ಈಗಿರೋದನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದು, ಹಾಗೆ ನಮ್ಮ ಮನೆಗಳನ್ನ ಅನುಷ್ಠಾನಗೊಳಿಸೋದು ಮಾಡಿದಾಗ ಬರೋ ದಿವಸಗಳು ಇತರ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ಹೆಚ್ಚು ಒತ್ತಡಕ್ಕೆ ಒಳಗಾಗಲ್ಲ ಅಂತ ನನಗೆ ಅನ್ಸುತ್ತೆ.
2: ಬಹುಶಃ ಎಲ್ಲೋ ಒಂದ್ ಕಡೆ ಅಗತ್ಯ ಬಿದ್ದಾಗ ಇವರು ಅನ್ವೇಷಣೆಗೆ ಹೊರಡ್ತಾರೆ. ಸೊ ಅಗತ್ಯ ಅಥವಾ ಅನಿವಾರ್ಯತೆಯೇ ಅನ್ವೇಷಣೆಯ ತಾಯಿ ಅಂತ ಕರೀತಾರಲ್ಲ, ಹಾಗಾಗಿ ಹೊಸ ಹೊಸ ಸಾಧ್ಯತೆಗಳನ್ನು ಈಗ ಹುಡುಕ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇನ್ನೂ ಹೊಸ ರೂಪದಲ್ಲಿ, ಅಯ್ಯೋ ಇಷ್ಟು ಸುಲಭ

0: ನಾವ್ ಯಾಕೆ ನೋಡ್ಲಿಲ್ಲ, ನಮ್ಮನೆ ಹತ್ರ ಇತ್ತಲ್ವೇ ಇವೆಲ್ಲ ಅಂತ ಹೇಳಿ ಯೋಚನೆ ಮಾಡುವಂತದ್ದು ಬರ್ತದೆ. ಯಾವ ಯಾವ ರೂಪದಲ್ಲಿ ಪರ್ಯಾಯ ಇಂಧನವನ್ನ ನಾವೀಗ ಬಳಸ್ತಾ ಇದ್ದೇವೆ, ಮತ್ತೆ ವಿಶ್ವಸಂಸ್ಥೆ ಒಂದಷ್ಟು ಸಸ್ಟೈನಬಲ್ ಗೋಲ್ಸ್ ಅಂತ ಹೇಳಿ 2030 ವೇಳೆಗೆ ನಾವು ಅಚೀವ್ ಮಾಡಬೇಕು ಅಂತ ಹೇಳಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಆದ್ರೆ ಇಂಧನ ಕ್ಷೇತ್ರದಲ್ಲಿ ಭಾರತ ಈಗಾಗಲೇ ಆ ಹೆಜ್ಜೆಯನ್ನು ಸಾಧಿಸಿದೆ ಅನ್ನೋ ಒಂದು ಸಂತೋಷ ಮತ್ತೆ ಅಭಿವೃದ್ಧಿಯ ಒಂದು ಆಶಾಕಿರಣ ನಮ್ಮಲ್ಲಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ.
1: ನಾವು 2030 ನಮ್ಮ ಒಟ್ಟಾರೆ ಇಂಧನ ಮೂಲಗಳೇನಿದೆ ಅದರ 50% ನವೀಕರಣ ಇಂಧನಗಳಿಂದನೇ ತಗೊಳ್ಬೇಕು ಅಂತ ಅನ್ಕೊಂಡಿದ್ವಿ. ಯಾಕೆಂದ್ರೆ ನಾವೀಗ ಹೆಚ್ಚು ಅವಲಂಬಿತರಾಗಿದ್ದು ನವೀಕರಣ ಅಲ್ಲದೇ ಇರುವಂತಹ ಇಂಧನಗಳಾದಂತಹ ಕಲ್ಲಿದ್ದುಗಳಾಗಿರಬಹುದು, ಹಾಗೇನೆ ಆಯಿಲ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಅಂತ ಹೇಳ್ತೀವಲ್ಲ, ಕ್ರೂಡ್ ಆಯಿಲ್ ಆಗಿರ್ಬೋದು, ಹಾಗೆ ನ್ಯಾಚುರಲ್ ಗ್ಯಾಸ್, ಈ ಮೂರೇ ಸೋರ್ಸ್ಗಳು. ಇವತ್ತು ನಾವು LPG ಅಂತ ಏನು ಹೇಳ್ತೀವಿ ಅದು ಕ್ರೂಡ್ ಆಯಿಲ್ ನಿಂದ ಬಂದಂತಹ ಒಂದು ಉತ್ಪನ್ನವೇ ಹೊರತು ಈ ಮೂರ ಮೇಲೆ ನಾವು ಅವಲಂಬಿತರಾಗಿದ್ದು ಇದು 90% ನಾವು ಅದ್ರ ಮೇಲೆ ಅವಲಂಬಿತರಾಗಿದ್ವಿ. ಎಲ್ಲದನ್ನು ಕೂಡ ತುಂಬಾ ಸಂತೋಷದ ವಿಚಾರ ಅಂದ್ರೆ ಇವತ್ತು ನಮ್ಮ ಸ್ಥಾಪಿತ ಸಾಮರ್ಥ್ಯ ಏನಿದೆ ಅದಕ್ಕೆ 50% ಹೆಚ್ಚು ನಾವು ನವೀಕರಣ ಇಂಧನಗಳಿಂದ ಬರ್ತಾ ಇದೆ. ಆ ನವೀಕರಣ ಇಂಧನದಲ್ಲಿ ಸೋಲಾರ್ ಅಗ್ರಮಾನ್ಯವಾಗಿದೆ ಇವತ್ತಿರೋದ್ರಲ್ಲಿ, ಹಾಗೆ ವಿಂಡ್ ಇದೆ, ಹಾಗೆ ಮೈಕ್ರೋ ಹೈಡ್ರೋ ಅಂತ ಕರಿತೀವಿ ಸಣ್ಣ ಮಟ್ಟಿನ ಜಲ ಸ್ಥಾವರಗಳೇನಿದೆ ಅದ್ರ ಮೂಲಕ ತಗೊಳ್ಳೋದಾಗಿರ್ಬೋದು, ಬಯೋಗ್ಯಾಸ್ ಆಗಿರ್ಬೋದು, ಬಯೋಗ್ಯಾಸ್ ಅಂದ್ರೆ ವೇಸ್ಟ್ ಇಂದ ಎನರ್ಜಿ ತಗೊಳ್ತೀವಲ್ಲ, ವೇಸ್ಟ್ ಇಂದ ಎನರ್ಜಿ ಆಗಿದೆ. ಹಾಗೇನೆ ಇದೇ ರೀತಿ ಹಲವಾರು ಇನ್ನೂ ಸಂಶೋಧನೆಗಳು ಆಗ್ತಾ ಇದೆ. ಆ ಸಂಶೋಧನೆಗಳ ಮೂಲಕ ನಾವು 50% ಹೆಚ್ಚು ನಮ್ಮ ಸ್ಥಾಪಿತ ಸಾಮರ್ಥ್ಯ ಏನಿದೆ ಅದು ಬದಲಿ ಇಂಧನ ಮೂಲಗಳಿಂದ ನವೀಕರಣ ಇಂಧನ ಮೂಲಗಳಿಂದ ಪಡಿತಾ ಇದ್ದೀವಿ. ಇದು ನಾವು ಮಾಡಿರುವಂತಹ ಇವತ್ತಾಗಿರುವಂತಹ ಸಾಧನೆ. ಆದರೆ ಇದನ್ನು ಅನುಷ್ಠಾನಗೊಳಿಸುವ ಹಂತದಲ್ಲಿ ಇನ್ನೂ ಒಂದಿಷ್ಟು ಬದಲಾವಣೆಗಳು ಆಗಬೇಕಾಗಿದೆ ಅಂತ ಅನ್ನೋದನ್ನ ಇವತ್ತಿನ ಗ್ಯಾಸ್ ಕೊರತೆಯಿಂದ ಜನ ಏನು ಅನುಭವಿಸ್ತಾ ಇದ್ದಾರೆ ಅದನ್ನ ಹೇಳುತ್ತೆ.
0: ಆ ಕೊರತೆಯನ್ನು ನೀಗಿಸ್ಲಿಕ್ಕೆ ಹೊಸ ಮಾರ್ಗಗಳನ್ನು ಕಂಡುಹಿಡ್ಕೊಳ್ತಾ ನಿಮ್ಮಲ್ಲೇ ಇದ್ದದನ್ನ ಆವಿಷ್ಕಾರ ಮಾಡಿ ಅನ್ನೋ ಒಂದು ಮೆಸೇಜು ಹೋಗಿದೆ.
1: ಖಂಡಿತ ಹೋಗಿದೆ. ಇವತ್ತು ನಾವು ಬಯೋಗ್ಯಾಸ್ ಅಂತ ಏನು ಹೇಳ್ತಾ ಇದ್ದೀನಿ, ಬಯೋಗ್ಯಾಸ್ ಅನ್ನೋದು ನಾವು ಉತ್ಪಾದನೆ ಮಾಡಿರುವಂತ ಗ್ಯಾಸ್, ನ್ಯಾಚುರಲ್ ಗ್ಯಾಸ್ ಅನ್ನೋದು ಭೂಮಿನಲ್ಲಿ ಸಿಗ್ತಾ ಇದ್ದಿದ್ದು, ಎರಡು ಕೂಡ ಕೆಮಿಕಲಿ ಒಂದೇ, ಮೀಥೇನ್ ಅಂತ ಕರಿತೀವಲ್ಲ ಒಂದೇ, ನೆಲ್ಲಿಂದ ಬರಲಿ ಇದರಿಂದ ಬರಲಿ. ಇದನ್ನ ಗೋಬರ್ ಗ್ಯಾಸ್ ಅಂತ ನಾವು ಎಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿಲ್ಲ, ಶತಮಾನಗಳಿಂದ ಮಾಡ್ಕೊಂಡ್ ಬಂದಿದ್ದೀವಿ,
0: 100 ವರ್ಷ ಹತ್ತತ್ರ ಮಾಡ್ಕೊಂಡ್ ಬಂದಿದ್ದೀವಿ.
1: ಆದ್ರೆ ಯಾವಾಗ ನಾವು ಬದಲಿ ಇಂಧನಗಳು ನಮಗೆ ಸುಲಭವಾಗಿ ಸಿಗುವ ಹಾಗಾಯ್ತು, ಅವಾಗ ಮೂಲ ಇಂಧನದ ಅಗತ್ಯಗಳನ್ನು ತಪ್ಪಿಸ್ಕೊಳ್ತಾ ಹೋದ್ವಿ. ತಪ್ಪಿಸ್ಕೊಳ್ತಾ ಹೋದಾಗ ನಮ್ಗೆ ಏನಾಯ್ತು, ಈ ತರ ಕೊರತೆ ಬಂದಾಗ ನಮ್ಮ ಹತ್ರ ಬದಲಿ ಮೂಲಗಳು ಇರಲಿಲ್ಲ. ಹಾಗೆ ಸೋಲಾರ್ ವಿಚಾರಕ್ಕೂ ಬಂದ್ರೂ ಕೂಡ ಸೋಲಾರ್ ಅನ್ನೋದು ಮುಂದಿನ ದಿನಗಳಲ್ಲಿ ಬಹುಶಃ ಪ್ರತಿ ಮನೆಗಳ ಮೇಲೂ ಕಾಣಲೇಬೇಕಾದ ಅಗತ್ಯತೆಗಳು ಬರುತ್ತೆ. ಆ ಅಗತ್ಯತೆಗಳನ್ನು ನಮಗೆ ಈ ಸೋಲಾರ್ ಕಂಡುಹಿಡಿದು ಸಾಧಾರಣ 100 ವರ್ಷಗಳಾದರೂ ಕೂಡ ಬಳಕೆಗೆ ಬಂದು 50 ವರ್ಷಗಳ ಮೇಲಾದರೂ ಕೂಡ ಹೆಚ್ಚು ಪ್ರತಿಲಿತಿಗೆ ಬಂದಿದ್ದು ಈ ಒಂದು 10 ವರ್ಷಗಳಲ್ಲಿ ಮಾತ್ರ. ಹಾಗಾಗಿ ಅನುಷ್ಠಾನಗೊಳಿಸೋದಲ್ಲಿ ನಾವು ಬಹಳಷ್ಟು ಹಿಂದೆ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ.
0: ಬಹುಶಃ ಪ್ರಧಾನ ಮಂತ್ರಿಗಳ ಒಂದು ಕನಸಿನ ಯೋಜನೆ ಹರ್ ಘರ್ ಸೂರ್ಯ ಯೋಜನೆ ಇವತ್ತು ಎಲ್ಲ ಕಡೆ ಅನುಷ್ಠಾನ ಆಗ್ತಾ ಇದೆ. ಸಬ್ಸಿಡಿ ತಗೊಳ್ಳಿ, ಸಬ್ಸಿಡಿ ತಗೊಳ್ಳದೇ ಇರಿ, ಆದ್ರೆ ಮನೆ ಮನೆಯ ಛಾವಣಿಯ ಮೇಲೆ ಅಥವಾ ಅದಕ್ಕಾಗಿ ಟೆರೆಸ್ಗಳ ಮೇಲೆ ಒಂದಷ್ಟು ಜಾಗವನ್ನ ಈ ಸೋಲಾರ್ ಎನರ್ಜಿ ಪ್ಯಾನಲ್ಗಳನ್ನು ಹಾಕುವ ಒಂದು ಟ್ರೆಂಡ್ ಮೈಸೂರಲ್ಲಂತೂ ಕಂಡು ಬರ್ತಾ ಇದೆ. ಯಾಕಂದ್ರೆ ಮೀಟರ್ಗಳ ಕೊರತೆ ಉಂಟಾಗ್ತಾ ಇದೆ. ಮೊದಲು ಎಷ್ಟು ಇತ್ತೋ ಅದರ 10 ಪಟ್ಟು ಬೇಡಿಕೆನೂ ಜಾಸ್ತಿ ಆಗಿದೆ. ಬಹುಶಃ ಆ ವಿಚಾರವಾಗಿ ನಮ್ಮ ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಅವರು ಹೇಳಬಹುದು. ಹೇಗಿದೆ ಸರ್ ಇವಾಗ ಟ್ರೆಂಡ್?
2: ತುಂಬಾ ಚೆನ್ನಾಗಿದೆ ಸರ್ ಸೋಲಾರ್ ಟ್ರೆಂಡ್ ಎಲ್ಲ. ಇವಾಗ ಕಳೆದ 2 ವರ್ಷದಿಂದ ಸಬ್ಸಿಡಿ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಚೆನ್ನಾಗಿ ಎಲ್ಲರೂ ಎನ್ಕರೇಜ್ಮೆಂಟ್ ಇದೆ, ಕಸ್ಟಮರ್ಸ್ ವಾಕಿಂಗ್ ಆಗ್ತಾ ಇದ್ದಾರೆ ಎಲ್ಲ ಕಡೆ, ಎಲ್ಲ ಗೌರ್ಮೆಂಟ್ ಇಂದ ತುಂಬಾ ಸಹಕಾರ ಇದೆ. ಸಬ್ಸಿಡಿ ಎಲ್ಲ ಬೇಗ ಪ್ರೋಸೆಸ್ ಫುಲ್ ಎಲ್ಲ ಆನ್ಲೈನ್ ಮಾಡಿದ್ದಾರೆ, ಯಾವುದೇ ತರದ ಮುಂಚೆ ತರ ಕಷ್ಟ ಎಲ್ಲ ಏನಿಲ್ಲ, ಪ್ರತಿಯೊಂದು ಆನ್ಲೈನ್ ಅಲ್ಲಿ ಇರೋದ್ರಿಂದ ಫೈಲ್ ಎಲ್ಲ ಬೇಗ ಮೂವ್ ಆಗುತ್ತೆ, ಸಬ್ಸಿಡಿ ಕೂಡ ಅಕೌಂಟ್ ಬೇಗ ಬರುತ್ತೆ.
0: ಈ ಪ್ಯಾನೆಲ್ಗಳನ್ನೆಲ್ಲ ತುಂಬಾ ಕಾಸ್ಟ್ಲಿ ಅಂತ ಹೆದರ್ಕೊಂಡು ಬಹಳಷ್ಟು ಜನ ಹಾಕ್ತಾ ಇರ್ಲಿಲ್ಲ. ಎಲ್ಲ ಒಂದು ಲೈಟು, ಒಂದು ಸ್ಟ್ರೀಟ್ ಲೈಟಿಗೆ ಅಥವಾ ಒಂದು ಸಣ್ಣ ಮೊಬೈಲ್ ಚಾರ್ಜರಿಗೆ ಅಥವಾ ಒಂದು ಬ್ಯಾಟರಿ ತರಹ ಒಂದು ಬ್ಯಾಕಪ್ಪು, ಸಾಮಾನ್ಯ ನಾವೇನು ಮಾಡ್ತಿದ್ವಿ ಎಮರ್ಜೆನ್ಸಿ ಲೈಟ್ ಅಂತ ಏನು ಕರಿತೀವಿ, ಅದನ್ನೆಲ್ಲ ಚಾರ್ಜ್ ಮಾಡಲಿಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲ ಬಳಕೆ ಇಟ್ಕೊಂಡಿದ್ರು. ಆದರೆ ಇವತ್ತು ಇಡೀ ಮನೆ ಮನೆಗೆ ಅವ್ರಿಗೆ ಎಷ್ಟು ಕಿಲೋವ್ಯಾಟ್ ಸಾಮರ್ಥ್ಯ ಬೇಕೋ ಅಷ್ಟು ಸಾಮರ್ಥ್ಯವನ್ನು ಅವರೇ ಪ್ರೊಡ್ಯೂಸ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ.
2: ಇವಾಗ ಮನೆಗಳಷ್ಟೇ ಅಲ್ಲ ಸರ್, ದೊಡ್ಡ ದೊಡ್ಡ ಇಂಡಸ್ಟ್ರಿ ಕೂಡ ಸೋಲಾರ್ ರನ್ ಆಗ್ತಿದೆ, 100% ಪ್ಯೂರ್ ಗ್ರೀನ್ ಎನರ್ಜಿ ರನ್ ಆಗ್ತಿದೆ. ಎಂಥ ದೊಡ್ಡ ಮೆಷಿನರಿ ಆಗ್ಬೋದು ಸೋಲಾರ್ ರನ್ ಆಗುತ್ತೆ. ಚಿಕ್ಕದ ಬಲ್ಪ್ ಇಂದ ಹಿಡಿದು 20 HP 30 HP ಮೋಟರ್ ತನಕ ಸೋಲಾರ್ ರನ್ ಆಗ್ತಿದೆ. ಅಗ್ರಿಕಲ್ಚರ್ ಕಸ್ಟಮರ್ಗಳು ತುಂಬಾ ಜನ ಬರ್ತಾರೆ. ಇವಾಗ ಏನಾದ್ರೆ ರೈತರುಗಳೆಲ್ಲ ನೀರಿನ ಕಷ್ಟ ಆಗಿದೆ ತುಂಬಾ, ಬೇಸಿಗೆಗೆಲ್ಲ ಕರೆಂಟ್ ಕನೆಕ್ಷನ್ ಬರೀ 6 ಗಂಟೆಗಳು ಅಷ್ಟೇ ಇರುತ್ತೆ, ನೈಟ್ ಟೈಮಲ್ಲಿ ಕರೆಂಟ್ ಬರುತ್ತೆ, ಡೇ ಟೈಮ್ ಫುಲ್ ಎಲ್ಲ ನೀರು ಬರೋದಕ್ಕೋಸ್ಕರ ಒಂದ್ ಸೋಲಾರ್ ಪಂಪ್ ಅಳವಡಿಸ್ಕೊಂಡ್ರೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಗೆ ನೀರು ಬರ್ತಾನೆ ಇರುತ್ತೆ ಸೋಲಾರ್ ಅಲ್ಲಿ. ಅದು ಬಿಟ್ರೆ ಮನೆಗಳಿಗೆ ಅಂತ ಬಂದ್ರೆ ಇವಾಗ ಎಲ್ಲರ ಮನೆ ಬಿಲ್ ಒಂದು 30-40 ಮನೆ ಇತ್ತು ಅಂದ್ರೆ ಅವ್ರ ಮನೆ ಬಿಲ್ ಬಂದು 2,000 ರೂಪಾಯಿ ಮೇಲೆ ಇರುತ್ತೆ. ಅದೇ 60-40 ಇರೋ 5,000 ರೂಪಾಯಿ 6,000 ರೂಪಾಯಿ ತನಕ ಬರುತ್ತೆ ಲಿಫ್ಟ್ ಅಲ್ಲಿ ಇದ್ದವ್ರ ಮನೆ. ಅವರು ಸಿಂಪಲ್ ಆಗಿ ಒಂದು 3 kW 10 kW ತನಕ ಇನ್ಸ್ಟಾಲ್ ಮಾಡ್ಕೊಂಡು ಕೂಡ ಮನೆ ಮೇಲೆ ಸೋಲಾರ್ ಪ್ಯಾನಲ್ನ ಪ್ರತಿ ತಿಂಗಳು ಕರೆಂಟ್ ಬಿಲ್ ಮೈನಸ್ ಆಗಿ ಅವರು

0: ಖಾತೆಗೆ ಒಂದಿಷ್ಟು ದುಡ್ಡು, ಒಂದು 500 ಒಂದ್ 2000 ತನಕ ಬರಷ್ಟು ಸೋಲಾರ್ ಇದಾಗುತ್ತೆ.
1: ಒಂದು ಉತ್ಪಾದನೆ ಜೊತೆಗೆ ಒಂದಷ್ಟು ಲಾಭವೂ ಆಗುತ್ತೆ, ಸಂಪಾದನೆಯೂ ಆಗುತ್ತೆ ಅಂತೇಳಿ. ಇದು ಟೆಕ್ನಾಲಜಿ ಹೇಗೆ ತುಂಬಾ ಕಷ್ಟವಾಗಿದೆಲ್ಲ, ಯಾಕಂದ್ರೆ ತುಂಬಾ ಜನಕ್ಕೆ ಅಯ್ಯೋ ಅದೇನೋ ಬಹಳ ಕಣ್ರಿ ಅಂತೇಳಿ ಕತೆ ಕಟ್ತಿರ್ತಾರೆ.
0: ಒಂದು ಸೋಲಾರ್ ಅಲ್ಲಿ ಸರ್ ಯಾವುದೇ ಮೂವಿಂಗ್ ಪಾರ್ಟ್ಸ್ ಇಲ್ಲ, ಮೇಂಟೆನೆನ್ಸ್ ಜೀರೋ. ಕಂಪ್ನಿ ಕಡೆಯಿಂದ 25-30 ವರ್ಷದ ವ್ಯಾರಂಟಿ ಇದೆ, ಸರ್ಕಾರದಿಂದ 25 ವರ್ಷ ಅಗ್ರಿಮೆಂಟ್ ಇದೆ. ಆಮೇಲೆ ಇನ್ವರ್ಟರ್ ಅಂತ ಒಂದು ಕಾಂಪೊನೆಂಟ್ ಬರುತ್ತೆ ಮೇನ್ ಕಂಪ್, ಅದಕ್ಕೆ ಇವಾಗೆಲ್ಲ 10 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದಾರೆ ಇನ್ವರ್ಟರ್ಗೆ. ಇದ್ರ ಜೊತೆ ನಾವು ಕೆಲಸ ಮಾಡಬೇಕಾದ್ರೆ ಹೇಗೆ ಕೆಲಸ ಮಾಡ್ತೀವಿ ಅಂತ ಡಿಪೆಂಡ್ ಆಗುತ್ತೆ. ಸ್ಟ್ರಕ್ಚರ್ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರಕ್ಚರು ಸೋಲಾರ್ ಪ್ಯಾನಲ್ ಗಟ್ಟಿ ಹಿಡಿದುಕೊಳ್ಳೋಕೆ ರೂಫ್ ಮೇಲೆ. ನೆಕ್ಸ್ಟ್ ಬಂದು ಇನ್ವರ್ಟರ್ ಬರುತ್ತೆ. ಇನ್ವರ್ಟರ್ಗೆ ಪ್ರೊಟೆಕ್ಷನ್ ಅಂತ ಹೇಳಿ ಎಡಗಡೆಯಲ್ಲಿ ACDB, ಬಲಗಡೆ DC DB ಅಂತ ಹಾಕ್ತೀವಿ. DC ಡಿಸ್ಟ್ರಿಬ್ಯೂಷನ್ ಬಾಕ್ಸ್, AC ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂತ. DC ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂದ್ರೆ ಸೋಲಾರ್ ಪ್ಯಾನಲ್ ಇಂದ ಹೈ ವೋಲ್ಟೇಜ್ ಬಂದ್ರೆ ಅದು ಗ್ರೌಂಡ್ ಆಗಕ್ಕೋಸ್ಕರ ಸೇಫ್ಟಿಗೋಸ್ಕರ ಹಾಕೋದು. ACDB ಅಂದ್ರೆ AC ಸೈಡ್ KB ಇಂದ ಏನಾದ್ರು ಹೈ ವೋಲ್ಟೇಜ್ ಬಂತು ಏನಾರು ಆಯ್ತು, ಸೆಲ್ಫ್ ಕನ್ಸ್ಯೂಮರ್ SPD ಟ್ರಿಪ್ ಆಗುತ್ತೆ ಅವೆಲ್ಲ. ಇನ್ನೊಂದು ಅದು ಬಿಟ್ಟರೆ ಮೂರು ಅರ್ಥಿಂಗ್ ಮಾಡಬೇಕಾಗತ್ತೆ. ಅರ್ಥಿಂಗ್ ಜೊತೆ ಲೈಟ್ನಿಂಗ್ ಅರೆಸ್ಟ್ ಅಂತ ಮಾಡ್ತೀವಿ. ಅದೇನಂದ್ರೆ ಸಿಡ್ಲು ಬಂದ್ರೆ ಗ್ರೌಂಡ್ ಆಗೋತರ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ. ಇವಾಗ ಸರ್ಕಾರದಿಂದ ಸ್ಮಾರ್ಟ್ ಮೀಟರ್ ಅಳವಡಿಕೆ ಆಗ್ತಿರೋದ್ರಿಂದ ಮುಂಚೆ ಎಲ್ಲ ಮೀಟರ್ ಇಡ್ರೆ ಬಂದು ಬಿಲ್ ಕೊಡಬೇಕಿತ್ತು. ಇವಾಗ ಆ್ಯಪ್ ಮುಖಾಂತರ ಕಸ್ಟಮರ್ಗಳಿಗೆ ಇವತ್ತೆಷ್ಟು ಉತ್ಪಾದನೆ ಆಗಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಎಕ್ಸ್ಪೋರ್ಟ್ ಆಗಿದೆ ಅಂತ ಮೊಬೈಲ್ನ ಸಂಜೆಗೆ ನೋಡ್ಕೋಬಹುದು. ಇವಾಗ
1: ಅಲ್ಲೇ ಗೊತ್ತಾಗುತ್ತೆ ತಿಂಗಳಲ್ಲಿ ಎಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೆಕ್ಕ ಹಾಕಂದ್ರೆ ದುಡ್ಡು ಎಷ್ಟು ನಮಗೆ ಬರುತ್ತೆ ಅಥವಾ ನಾವೆಷ್ಟು ಅವ್ರಿಗೆ ಕಟ್ಟಬೇಕು.
0: ಹೌದು,
1: ಎರಡು ಕೂಡ ಇದೆ.
0: ಆಮೇಲೆ ಇವಾಗ ಬರೋ ಇನ್ವರ್ಟರ್ಸ್ ಎಲ್ಲ ವೆಬ್ ಬೇಸ್ಡ್ ಬಂದಿದೆ, ಅದರಿಂದ ನಿಮ್ ಮೊಬೈಲ್ ಅಲ್ಲೇ ನಾವು ರೀಡಿಂಗ್ಸ್ ಚೆಕ್ ಮಾಡಬಹುದು. ಇನ್ ಕೇಸ್ ಫಾಲ್ಟ್ ಏನಾದ್ರು ಬಂತು ಅಂದ್ರೆ ನಿಮ್ಮ ಯೂಸರ್ ಪಾಸ್ವರ್ಡ್ ನಾನು ಲಾಗಿನ್ ಮಾಡಿ ನೋಡಿದ್ರೆ ಎಲ್ಲಿ ಫಾಲ್ಟ್ ಆಯ್ತು ಚೆಕ್ ಮಾಡಿ ಅಲ್ಲೇ ಕೂತ್ಕೊಂಡು ರಿಪೇರಿ ಮಾಡಬಹುದು ನಾವು ಇನ್ವರ್ಟರ್ಸ್.
1: ಅಲ್ಲಿಯೇ ಮಾಡುವಂತ
0: ಟೆಕ್ನಾಲಜಿ ಕೂಡ ಇದೆ.
1: ಈಗ 1 kW ಸಾಕಾಗಲ್ಲ, ಸಾಮಾನ್ಯ 2 kW ಮನೆಯ LT2 ಯಾವುದು ಕನ್ಸಂಪ್ಷನ್ ಇದೆ ಅವರು, ಅಥವಾ ಅವರು 3 kW ಡಿಪೆಂಡಿಂಗ್ ಆನ್ ದ ಯೂಸೇಜ್ ಅಂತ ಇಟ್ಕೊಂಡ್ರೆ 1 kW ಸಾಮರ್ಥ್ಯ ಈ ಮನೆಗೆ ನಾನು ಹಾಕಬೇಕು ಅಂದ್ರೆ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ?
0: ಹಾ, ಇನ್ವೆಸ್ಟ್ಮೆಂಟ್ ವೈಸ್ ಆದ್ರೆ ಅಪ್ ಟು 3 kW ಇನ್ವೆಸ್ಟ್ಮೆಂಟ್ ಕಾಸ್ಟ್ ಸೇಮ್ ಇರುತ್ತೆ. ಯಾಕಂದ್ರೆ ಪ್ಯಾನಲ್ ಕಾಸ್ಟ್ ಅಷ್ಟೇ ಕಮ್ಮಿ ಆಗಿದೆ, ಮಿಕ್ಕಿದೆಲ್ಲ ಖರ್ಚು ಸೇಮ್ ಇರೋದ್ರಿಂದ ಒಂದುವರೆ ಲಕ್ಷದಿಂದ 2 ಲಕ್ಷ ತನಕ ಖರ್ಚಾಗುತ್ತೆ 1-3 kW ತನಕ. ಅದು ಬಿಟ್ರೆ 5 kW ಮೇಲೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅಂದ್ರೆ ತಿಂಗಳಲ್ಲಿ ನಿಮ್ದು ಎಷ್ಟು ಬರ್ತಿದೆ ಆವರೇಜ್ ಬಿಲ್ ನೋಡ್ಕೋಬೇಕು. ಬಿಲ್ ಅಲ್ಲಿ ಅವರೇ ಕೊಡ್ತಿದಾರೆ ಎಲ್ಲ, ಇಂದ ಆವರೇಜ್ ಕನ್ಸಂಪ್ಷನ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ನಮ್ 1 kW ಸೋಲಾರ್ ರೂಫ್ ಟಾಪ್ ಅಲ್ಲಿ ದಿನಕ್ಕೆ 4 ಯೂನಿಟ್ ಜನರೇಟ್ ಆಗುತ್ತೆ ಸೋಲಾರ್ ಇಂದ. ಹಾಗೆ ಒಂದು ನಮ್ದು ಕನ್ಸಂಪ್ಷನ್ ಬಂದು 400 ಯೂನಿಟ್ ಇದೆ ಅಂದ್ರೆ ಒಂದು 5 kW ಇನ್ಸ್ಟಾಲೇಷನ್ ಹೋಗೋದು ಒಳ್ಳೇದಾಗತ್ತೆ. ಹೇಗೆ ಅಂದ್ರೆ 1 kW ಇಂದ 4 ಯೂನಿಟ್ ಜನರೇಟ್ ಆಗಿ ಹಂಗೆ 5 kW ಇಂದ ದಿನಕ್ಕೆ 20 ಯೂನಿಟ್ ಜನರೇಷನ್ ಆಗುತ್ತೆ ಸೋಲಾರ್ ಅಲ್ಲಿ. ಇಂಟು ತಿಂಗಳು 30 ದಿನ ಇರೋದ್ರಿಂದ ತಿಂಗಳಿಗೆ 600 ಯೂನಿಟ್ ತನಕ ಜನರೇಷನ್ ಆಗುತ್ತೆ. ಅದರಲ್ಲಿ ಕನ್ಸಂಪ್ಷನ್ 400 ಯೂನಿಟ್ ಮೈನಸ್ ಆದ್ರೂ ಕೂಡ
1: ಬರುತ್ತೆ.
0: ಆ 200ಗೆ ಗವರ್ಮೆಂಟ್ ಅವರು 3 ರೂಪಾಯಿ 80 ಪೈಸೆ ಕೊಡ್ತಾರೆ. ಸಬ್ಸಿಡಿ ತಗೊಂಡಿಲ್ಲ ಅಂದ್ರೆ ಸಬ್ಸಿಡಿ ಕ್ಲೇಮ್ ಮಾಡಿದ್ರೆ 2.5 ರೂಪಾಯಿ ಕೊಡ್ತಾರೆ ಒಂದ್ ಯೂನಿಟ್ಗೆ. 78,000 ಸಬ್ಸಿಡಿನೇ ಕೊಡ್ತಾರೆ. ಅಪ್ ಟು 3 kW ತನಕ 78,000 ಡೈರೆಕ್ಟ್ ನಿಮ್ಮ ಅಕೌಂಟ್ ಬಂದ್ಬಿಡುತ್ತೆ ಸಬ್ಸಿಡಿ.
1: ಸೊ ಹಾಗಾಗಿ ಅದು ಹೋಗೋದು ಒಳ್ಳೇದು. ಮೈಸೂರಲ್ಲಿ ಯಾಕೆ ಇದ್ದಕ್ಕಿದ್ದಂಗೆ ಈ ಬೂಮ್ ಬಂತು ಅಂತ?
0: ಒಂದು ಅವೇರ್ನೆಸ್ ಇದೆ ಮೈಸೂರಲ್ಲಿ, ಚೆಸ್ಕಾಮ್ ಮಟ್ಟದಲ್ಲಿ ಒಳ್ಳೆ ಅವೇರ್ನೆಸ್ ತರ್ತಾ ಇದಾರೆ ಎಲ್ಲ ಪ್ರತಿಯೊಬ್ಬರು.
1: ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಎಲ್ಲರೂ ಹಾಕಿಸ್ಕೊಳ್ಳಿ.
0: ಹೌದು, ಸಹಕಾರಗಳಿದೆ. ಅದು ಬಿಟ್ರೆ ಇಲ್ಲಿ ಅವೇರ್ನೆಸ್ ತುಂಬಾ ಇದೆ. ಮೈಸೂರು ಅವತ್ತು ಮಾದರಿ ಸಿಟಿ ಇಡೀ ದೇಶಕ್ಕೆ, ಎಲ್ಲಾ ವಿಷಯದಲ್ಲೂ ಅಷ್ಟೇ ಮಾದರಿ ಸಿಟಿ
1: ಆಗಿದೆ.
0: ಸ್ವಲ್ಪ ಬುದ್ಧಿಜೀವಿಗಳು ಇದಾರೆ, ಯೋಚನೆ ಮಾಡೋರು ಇದಾರೆ,
1: ಹಾಗಾಗಿ ಒಂದು ಲಾಭ ಅಂತ.
0: ಹೌದು,
1: ಸೋಲಾರ್ ಹೋಗೋದು ಒಳ್ಳೇದು,
0: ತುಂಬಾ ಒಳ್ಳೇದು.
1: ಯಾಕಂದ್ರೆ ಈ ಕ್ಷಣಕ್ಕೆ ಮನೆಗೆ ಹೀಟಿಂಗ್ ಇಂದ ಹಿಡಿದು ಅಡಿಗೆ ಮನೆಯಿಂದ ಹಿಡಿದು ಎಲ್ಲದಕ್ಕೂ ಬರುತ್ತದೆ.
0: ಇವಾಗ ಏನಾಗಿದೆ ಅಂದ್ರೆ ಮುಂಚೆ ಎಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ ಸೌದೆ ವಲಯದಿಂದ ಗ್ಯಾಸ್ ಸ್ಟೌವ್ ಅಪ್ಗ್ರೇಡ್ ಆದ್ರು, ನೆಕ್ಸ್ಟ್ ಜನರೇಷನ್ ಕುಕಿಂಗ್ ಎಲ್ಲ ಇಂಡಕ್ಷನ್ ಸ್ಟೌವ್ ಗೆ ಮೈಕ್ರೋವೇವ್ ಅಪ್ಗ್ರೇಡ್ ಆಗ್ತಾ ಇದಾರೆ. ಬರ್ತಾ ಬರ್ತಾ ಯಾವುದೇ ಮನೆಯಲ್ಲಿ ಎಲೆಕ್ಟ್ರಿಕಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ, ಆಗಲಿ ಕಮ್ಮಿ ಆಗ್ತಿಲ್ಲ. ಒಂದು ಮೊಬೈಲ್ ಇಂದ ಹಿಡಿದು ಒಂದು ಮನೆ ಕ್ಲೀನ್ ಮಾಡಿ ರೋಬೋಟ್ ತುಂಬ ಎಲ್ಲದಕ್ಕೆ ಕರೆಂಟ್ ಚಾರ್ಜ್ ಬೇಕು,
1: ಜೊತೆಗೆ ನಮ್ಮ ವೆಹಿಕಲ್ ಗೂ ಚಾರ್ಜ್ ಮಾಡ್ಬೇಕಲ್ಲ.
0: ವೆಹಿಕಲ್
1: ಇವಿ ವೆಹಿಕಲ್ಸ್ ಜಾಸ್ತಿ
0: ಇವಿದು ಅವೇರ್ನೆಸ್ ತುಂಬಾ ಆಗೋದ್ರಿಂದ ಸೋಲಾರ್ ಗೆ ತುಂಬಾ.
1: ಸೊ ಒಟ್ಟು ನಾವೇ ಪ್ರೊಡ್ಯೂಸ್ ಮಾಡಿ ನಾವೇ ಬಳಸ್ಕೊಂಡ್ಬಿಡೋಣ, ಸಾಧ್ಯ ಆಗುತ್ತೆ ಅಷ್ಟು ಅಂತ ಹೇಳಿ ಅದು ಲಾಭ. ಇನ್ನು ಅನಿಲ್ ಕುಮಾರ್ ನಾಡಿಗೇರವರೇ, ಈ ಪರ್ಯಾಯ ರೂಪದಲ್ಲಿ ಬಂದಾಗ ವಿದ್ಯುತ್ತನ್ನು ಕೂಡ ಗ್ಯಾಸ್ ತರ ಬಳಸೋದು, ಮೊನ್ನೆ ಪೇಪರ್ ಅಲ್ಲಿ ಓದ್ದೆ, ಒಂದು ವಿಡಿಯೋನು ನೋಡಿದೆ ನಾನು, ಎಂತ ಪ್ಲಾಸ್ಮಾ ಎನರ್ಜಿ ಅಂತ, ವಾಟ್ ಇಸ್ ದಿಸ್?
2: ಖಂಡಿತ, ಈಗ ನಮಗೆ ಏನೇನು ವಿದ್ಯುತ್ತಿನ ಮೂಲಕ ಕಣ್ಣಿಗೆ ಕಾಣುವಂತಹ ಜ್ವಾಲೆ ಏನಿದೆ ಅದನ್ನ ಮಾಡೋದನ್ನ ನಾವು ಎಲೆಕ್ಟ್ರಿಕಲ್ ಗ್ಯಾಸ್ ಅಂತ ಹೇಳಿ ಮಾಮೂಲಾಗಿ ನಾವು ಮಾತಾಡ್ತಾ ಕೂತ್ಕೊಳ್ತೀವಿ. ಇದು ನಿಜವಾಗ್ಲೂ ಏನು ಅಂತಂದ್ರೆ, ಯಾವಾಗ ಹೈ ವೋಲ್ಟೇಜ್ ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಹೈ ವೋಲ್ಟೇಜ್ ನ ಪ್ರೊಡ್ಯೂಸ್ ಮಾಡಿದಾಗ ಅದು ಗ್ಯಾಸ್ ನ ಅಯೋನೈಸ್ ಮಾಡುತ್ತೆ, ಅದನ್ನ ನಾವು ಪ್ಲಾಸ್ಮಾ ಅಂತ ಕರಿತೀವಿ, ಅಥವಾ ಫೋರ್ಸ್ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕರಿತೀವಿ. ಯಾವಾಗ ಆ ಪ್ಲಾಸ್ಮಾ ಎನರ್ಜಿ ಇದೆ ಅದು ಹತ್ಕೊಂಡು ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ನಿಮಗೆ ಫ್ಲೇಮ್ ರೂಪದ

0: ಅಲ್ಲಿ ಕಾಣುತ್ತೆ. ತಮಾಷೆಗೆ ನಾವು ಹೇಳ್ತಾ ಇರ್ತೀವಿ, ಎಷ್ಟೋ ಸಲ ಲೈಟ್ ಕಂಬಗಳಲ್ಲಿ ಮೇಂಟೆನೆನ್ಸ್ ಕಾಣಿಸಿದ್ರು ಕೂಡ ಅದ್ರಲ್ಲಿ ಬೆಂಕಿ ಎತ್ಕೊಂಡು ಉರಿತಾ
1: ಇದೆ.
0: ಅದೇ ತಂತ್ರಜ್ಞಾನದ ವಿಚಾರದಲ್ಲಿ ಅದೇ ಹೆಚ್ಚಿನ ವೋಲ್ಟೇಜ್ ಉಪಯೋಗಿಸಿ ಫೋರ್ ಸ್ಟೇಟ್ ಆಫ್ ಮ್ಯಾಟರ್ ಅಂದ್ರೆ ಪ್ಲಾಸ್ಮಾ ಎನರ್ಜಿ ಮೂಲಕ ಮಾಡೋದು, ಕಣ್ಣಿಗೆ ಕಾಣುವಂತ ಜ್ವಾಲೆ ಕಾಣುತ್ತೆ. ಅದಲ್ದೇನೆ ಈಗ ಬೇರೆ ಬೇರೆ ತಂತ್ರಜ್ಞಾನಗಳು ಬೇಕಾದಷ್ಟಿದೆ. ಐಆರ್ ತಂತ್ರಜ್ಞಾನ ಇದೆ, ಇನ್ಫ್ರಾ ರೇಡಿಯೇಷನ್ ತಂತ್ರಜ್ಞಾನ ಇದೆ, ಹಾಗೆ ಇಂಡಕ್ಷನ್ ಸ್ಟವ್ ಅಂತೂ ನಾವು ಕೇಳ್ತಾನೆ ಇದ್ದೀವಿ. ಸೊ ಈ ಬರೋ ದಿವಸಗಳಲ್ಲಿ ಈ ತಂತ್ರಜ್ಞಾನ ಇವೆಲ್ಲದಕ್ಕಿಂತ ಹೆಚ್ಚಿನ ಶಾಖ ಕೊಡುತ್ತೆ ಅನ್ನೋಂತ ಒಂದು ವಿಧಾನ ಇದೆ. ಬಹುಶಃ ಉಪಯೋಗಿಸ್ತಾ ಉಪಯೋಗಿಸ್ತಾ ಗೊತ್ತಾಗಬಹುದು.
1: ಜೊತೆಗೆ ವೇಗವನ್ನು ಜಾಸ್ತಿ ಇದೆ ಇವಾಗ, ಹೆಚ್ಚೊತ್ತು ಕಾಯಂಗಿಲ್ಲ, ಅದಕ್ಕೆ ಟೈಮಿಂಗ್ ಸೆಟ್ ಮಾಡಿದ್ರೆ ಮುಗಿಸಿಟ್ಬಿಡುತ್ತೆ. ಮೈಕ್ರೋವೇವ್ ಅಲ್ಲೂ ಅಷ್ಟೇ, ಇಷ್ಟು ಮಿನಿಟ್ಸ್ ಅಂತ ಸೆಟ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ
0: ನಿಂತ್ಕೊಳ್ಳುತ್ತೆ. ಹೌದು,
1: ಒಂದ್ ಕಡೆ ಎನರ್ಜಿ ಸೇವ್ ಕೂಡ ಆಗುತ್ತೆ, ಬಳಕೆನೂ ಆಗಿರುತ್ತೆ
0: ಹೌದು.
1: ಇನ್ನು ಹೊಸ ರೀತಿ ಏನ್ ಬರ್ತಾ ಇದೆ?
0: ನಾವು ಗ್ಯಾಸ್ ವಿಧಾನಕ್ಕೆ ಹೇಳೋದಾದ್ರೆ, ಮೊದಲನೇ ನಾವೀಗ ಏನು ಗ್ಯಾಸ್ ನ ಬಳಕೆ ಮಾಡ್ತಾ ಇದೀವಿ, ನಮ್ಗೆ ಗ್ಯಾಸ್ ನ ಸಿಲಿಂಡರ್ ರೂಪದಲ್ಲೇ ನೋಡಿದೀವಿ, ಸಿಲಿಂಡರ್ ರೂಪದಲ್ಲೇ ಬೇಕು ಅನ್ನೋದು.
1: ಮನೆ ಮನೆಗೆ ಸಿಲಿಂಡರ್ ಕೊಟ್ಟೋಗ್ತಾ ಇದೆ.

0: ಹೇಳ್ತಾನೆ ಇದ್ದೀವಿ. ಸೊ ಈ ಬರೋ ದಿವಸಗಳಲ್ಲಿ ಈ ತಂತ್ರಜ್ಞಾನ ಇವೆಲ್ಲದಕ್ಕಿಂತ ಹೆಚ್ಚಿನ ಶಾಖ ಕೊಡುತ್ತೆ ಅನ್ನೋಂತಹ ಒಂದು ವಿಧಾನ ಇದೆ. ಬಹುಶಃ ಉಪಯೋಗಿಸ್ತಾ ಗೊತ್ತಾಗಬಹುದು.
1: ಜೊತೆಗೆ ವೇಗವನ್ನು ಜಾಸ್ತಿ ಇದೆ ಇವಾಗ, ಹೆಚ್ಚೊತ್ತು ಕಾಯಂಗಿಲ್ಲ, ಅದಕ್ಕೆ ಟೈಮಿಂಗ್ ಸೆಟ್ ಮಾಡಿದ್ರೆ ಮುಗಿಸಿಟ್ಬಿಡುತ್ತೆ. ಮೈಕ್ರೋವೇವ್ ಅಲ್ಲೂ ಅಷ್ಟೇ, ಇಷ್ಟು ಮಿನಿಟ್ಸ್ ಅಂತ ಸೆಟ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ
0: ನಿಂತ್ಕೊಳ್ಳುತ್ತೆ. ಹೌದು,
1: ಒಂದ್ ಕಡೆ ಎನರ್ಜಿ ಸೇವ್ ಕೂಡ ಆಗುತ್ತೆ, ಬಳಕೆನೂ ಆಗಿರುತ್ತೆ ಇನ್ನು ಹೊಸ ರೀತಿ ಏನ್ ಬರ್ತಾ ಇದೆ.
0: ನಾವು ಗ್ಯಾಸ್ ವಿಧಾನಕ್ಕೆ ಹೇಳೋದಾದ್ರೆ, ಮೊದಲನೇ ನಾವೀಗ ಏನು ಗ್ಯಾಸ್ ನ ಬಳಕೆ ಮಾಡ್ತಾ ಇದೀವಿ, ನಮ್ ಗ್ಯಾಸ್ ನ ಸಿಲಿಂಡರ್ ರೂಪದಲ್ಲೇ ನೋಡಿದೀವಿ, ಸಿಲಿಂಡರ್ ರೂಪದಲ್ಲೇ ಬೇಕು ಅನ್ನೋದು.
1: ಮನೆ ಮನೆಗೆ ಸಿಲಿಂಡರ್ ಕೊಟ್ಟೋಗ್ತಾ ಇದ್ದಾರೆ ಇಷ್ಟು ವರ್ಷ, ಅದೇ
0: ತಾನೇ. ಅದಲ್ದೇನೆ ದೊಡ್ಡ ದೊಡ್ಡ ಕಡೆಯಲ್ಲಿ ಪಿ ಎನ್ ಜಿಗಳು ಬರ್ತಾ ಇದೆ, ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಒಂದು ಕಡೆಯಿಂದ ಗ್ಯಾಸ್ ಪ್ರೊಡ್ಯೂಸ್ ಆಗಿದ್ದು ಪೈಪ್ ಗಳಿಗೆ ಮನೆಗಳಲ್ಲಿ ಬರ್ತಾ ಇದೆ.
1: ಮೈಸೂರಲ್ಲೂ ಒಂದ್ ಲೈನ್
0: ಬಂದಿದೆ, ತುಂಬಾ ಕಡೆಗಳಲ್ಲಿ ಬಂದಿದೆ. ಈ ಗ್ಯಾಸ್ ಗೆ ಬರೋ ದಿವಸಗಳಲ್ಲಿ ಬಯೋಗ್ಯಾಸ್ ಗಳನ್ನ ಮಿಕ್ಸ್ ಮಾಡ್ತಾರೆ. ಬಯೋಗ್ಯಾಸ್ ಅಂದ್ರೆ ಜೈವಿಕ ಇಂಧನಗಳನ್ನ ಮಿಕ್ಸ್ ಮಾಡಿದಾಗ ನಮಗೆ ಇನ್ನಷ್ಟು ಇದು ಸುಸ್ಥಿರ ತಂತ್ರಜ್ಞಾನದ ಕಡೆ ಹೋಗುತ್ತೆ. ಈ ತಂತ್ರಜ್ಞಾನ ಆಲ್ರೆಡಿ ಪ್ರಚಲಿತಕ್ಕೆ ಬಂದಿದೆ, ಇನ್ನಷ್ಟು ಜನರ ಬಳಕೆ ಹೆಚ್ಚಾಗಬೇಕಾಗಿದೆ. ಹಾಗೆ ಡೈಮೀಥೈಲ್ ಈಥರ್ ಅಂತ ಕರಿತೀವಿ, ಡಿಎಂಇ ಅಂತ ಕರಿತೀವಿ, ಅದನ್ನು ಪ್ರಾಯೋಗಿಕ ಹಂತದಲ್ಲಿದೆ. ಅದು ಬಂದರೂ ಕೂಡ ಗ್ಯಾಸ್ ಗೆ ಪರ್ಯಾಯವಾಗಿ ಕೆಲಸ ಮಾಡಲಿದೆ. ಹಾಗೆಯೇ ಈ ಬಯೋಗ್ಯಾಸ್ ಗಳನ್ನ, ಪೂರ್ತಿ ಬಯೋಗ್ಯಾಸ್ ಗಳನ್ನ ಮಿಶ್ರಣವಾಗಿ ಹೇಳಿದೆ, ಪೂರ್ತಿ ಬಯೋಗ್ಯಾಸ್ ಗಳನ್ನ ತಯಾರು ಮಾಡಿ ಅದನ್ನು ಒತ್ತಡಗಳಲ್ಲಿ ಸಿಲಿಂಡರ್ ಗಳಲ್ಲಿ ತುಂಬಿಸಿ ಮನೆ ಮನೆಗಳಿಗೆ ಕೊಡಬಹುದಾದ ಪ್ರಯತ್ನ ಸಾಕಷ್ಟು ಪ್ರಗತಿಯಲ್ಲಿದೆ. ಇದನ್ನು ಬರೋ ದಿವಸಗಳಲ್ಲಿ 10 ದಿವಸಗಳಲ್ಲೇ ನಾವು ಇದನ್ನ ನೋಡ್ತಾ ಇದೀವಿ.
1: ಹರಿಯಾಣದಲ್ಲಿ ಯಾರೋ ಒಬ್ರು ಮಾಡಿ ಅದನ್ನ ಮನೆ ಮನೆಗೆ ಕೊಟ್ಟು ಬಂದಿದ್ದಾರೆ.
0: ಹೌದು. ಹಾಗೇನೆ ಗೋಬರ್ ಗ್ಯಾಸ್ ಅನ್ನೋದೇನಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಹಂತದಲ್ಲಿ ಹೇಗೆ ನಿಂತೋಗಿತ್ತು, ಇದು ಎಷ್ಟೊಂದು ಎನ್ ಜಿ ಒಗಳ ಸಹಾಯಗಳಿಂದ ಇದು ಇನ್ನಷ್ಟು ಮುಂದೆ ಬರಕ್ಕೆ ಪ್ರಾರಂಭ ಆಗೋಗಿದೆ. ಇದು ಮೈಸೂರು ಹತ್ತಿರದಲ್ಲೇ 2-3 ಗ್ರಾಮಗಳಲ್ಲಿ ಇದ್ರ ಬಗ್ಗೆ ಪ್ರಾಯೋಗಿಕ ಹಂತಗಳಾಗಿ, ಅದಕ್ಕೆ ಅವರಿಂದ ಬರೀ ಒಂದಿಷ್ಟು ಹಣ, ಕಡಿಮೆ ಹಣಗಳನ್ನ ತಗೊಂಡ್ಬಿಟ್ಟು ಉಳಿದ ಹಣಗಳನ್ನ ಎನ್ ಜಿ ಒಗಳು ಬಳಸಿ ಸುಮಾರು 100 ಹೆಚ್ಚು ಬಯೋಗ್ಯಾಸ್ ಪ್ಲಾಂಟ್ಗಳು ಮೈಸೂರು ಸುತ್ತಮುತ್ತಲು ಸರ್ಗೂರು ಅಂತ ಗ್ರಾಮಗಳಲ್ಲಿ ಆಲ್ರೆಡಿ ಆಗಿದೆ. ಬಹುಶಃ ಇದು ಒಂದು ರೀತಿಯ ಒತ್ತಡವನ್ನ ಗ್ಯಾಸ್ ಮೇಲೆ ಅವಲಂಬತೆಯನ್ನು ತಪ್ಪಿಸುತ್ತೆ. ಇದಿಷ್ಟು ಕಣ್ಣಿಗೆ ಕಾಣುವಂತಹ ಬದಲಾವಣೆಗಳು ನಮ್ಮ ಮಟ್ಟದಲ್ಲಿ.
1: ಎಲ್ಲೋ ಒಂದ್ ಕಡೆ ಸಹಕಾರಿ ತತ್ವದ ಮೇಲೆ ಇವೆಲ್ಲ ನಡೀತಾ ಇದಾವೆ, ನಾವು ಒಂದಷ್ಟು ಕೊಡ್ತೀವಿ ನೀವು ಮಾಡಿ.
0: ಹೌದು
1: ಹೇಳಿ,
0: ಅಂದ್ರೆ ಅವ್ರಿಗೂ ಒಂದಿಷ್ಟು ಬದ್ಧತೆ ಇರುತ್ತೆ, ಪ್ರೋತ್ಸಾಹನ ಕೊಟ್ಟಂಗೆ ನಿಜವಾದ ಆಸಕ್ತರು ಮುಂದೆ ಬರ್ತಾರೆ. ಈ ಕಾರಣಗಳಿಂದ ಎನ್ ಜಿ ಒಗಳು CSR ಫಂಡಿಂಗ್ ಅಲ್ಲಿ, CSR ಫಂಡಿಂಗ್ ಗಳನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. CSR ಫಂಡಿಂಗ್ ಗಳಲ್ಲಿ ಎಷ್ಟೊಂದು ಹಣಗಳನ್ನ ಅವರು ಈ ಸುಸ್ಥಿರತೆಗೆ ವ್ಯಯಿಸ್ತಾ ಇರೋದ್ರಿಂದ ನಾವು 2070 ಏನು ಗುರಿ ಇಟ್ಕೊಂಡಿದ್ವಿ, 2070 ಏನು ಗುರಿ ಇಟ್ಕೊಂಡಿದೀವಿ, ಇಂಡಿಯಾ ಇಸ್ ಗೋಯಿಂಗ್ ಟು ಬಿಕಮ್ ಕಾರ್ಬನ್ ನ್ಯೂಟ್ರಲ್, ಅಂದ್ರೆ ನಮ್ಮಲ್ಲಿಂದ ಇಂಗಾಲದ ಹೊರಸೂಸುವಿಕೆ ಇರೋದೇ ಇಲ್ಲ, ಆ ಗುರಿನ ಬಹುಶಃ ನಾವು ತಲುಪ್ತೀವಿ ಅನ್ನೋ ಆತ್ಮವಿಶ್ವಾಸನ ಇದೆಲ್ಲ ಮೂಡಿಸುತ್ತೆ.
1: ಓಕೆ, ಸಸ್ಟೈನಬಲ್ ಎನರ್ಜಿ ಅಚೀವ್ ಮಾಡೋದ್ರಲ್ಲಿ ಆಗ್ಲೇ ನಾವು ದಾಪುಗಾಲು ಇಟ್ಬಿಟ್ಟಿದ್ದೀವಿ, ಮೋರ್ ದನ್ 50% ವಿ ಹ್ಯಾವ್ ಅಚೀವ್ಡ್. ಇನ್ನು ಮಾಡೋದು ತುಂಬಾ ಇದೆ. ಇದ್ರ ಮಧ್ಯದಲ್ಲಿ ಮನೆಯ ವೇಸ್ಟ್ ಅನ್ನು ಬಳಸಿ ಏನ್ ನಾವು ಹೊರಗಡೆ ಹಾಕ್ತಾ ಇದ್ವಿ, ಅದರದೇ ಒಂದು ವಿದ್ಯುತ್ ಉತ್ಪಾದನಾ ಘಟಕಗಳು, ಮಿನಿ ಯೂನಿಟ್ಗಳು ಬಂದಿದ್ದಾವೆ.
0: ಇಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೇಕಂದ್ರೆ, ಪ್ರಾಥಮಿಕ ಹಂತದಲ್ಲಿ ಕಸ ಬೇರ್ಪಡಿಸುವ ವಿಧಾನದಲ್ಲಿ ಇನ್ನೂ ಜಾಗೃತಿ ಆಗಬೇಕಿದೆ, ಆಗಿದೆ.
1: ಅದು ಸರಿಯಾಗಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ
0: ಅಂದ್ರೆ,
1: ಕಸ ಬೇರ್ಪಡಿಸೋದು ಅಂದ್ರೆ ಹೇಗೆ? ಯಾಕಂದ್ರೆ ನಮ್ಮಲ್ಲಿ 2 ಬಕೆಟ್ ಇಡ್ತೀವಿ, ಟೆಂಪೋನಲ್ಲಿ ಹಾಕೊಂಡು ಹೋಗೋದು, 2
0: ಎಲ್ಲಾ ಹಂತಗಳಲ್ಲೂ ಜಾಗೃತಿ ಮೂಡಿಸುವಂತ ಕೆಲಸನ ಬಹುಶಃ ಆಗಬೇಕಾಗಿದೆ. ಪ್ರಾಥಮಿಕ ಹಂತದಲ್ಲಿ ಕಸ ಬೇರ್ಪಡಿಸುವಿಕೆ, ಸಾಗಾಣಿಕೆಯಲ್ಲೂ ಬೇರೆ ಬೇರೆ ಆಗಿ ಸಪರೇಟ್ ಆಗಿ ಹೋಗೋದು. ಆ ರೀತಿ ಸಪರೇಟ್ ಆಗಿ ಹೋದಾಗ ನಮ್ಮ ವೆಟ್ ವೇಸ್ಟ್ ಏನಿದೆ ಇದನ್ನ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಬಹುದು. ಇದಕ್ಕೆ ಆಲ್ರೆಡಿ ಸರ್ಕಾರ ಬೃಹತ್ ಯೋಜನೆಯಾಗಿ ಸತತ್ ಅನ್ನುವಂತ ಒಂದು ಯೋಜನೆ ರೂಪಿಸಿದೆ, ಸಸ್ಟೈನಬಲ್ ಆಲ್ಟರ್ನೇಟಿವ್ ಫಾರ್ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್ ಅಂತ. ಅಂದ್ರೆ ಇದಿಷ್ಟನ್ನು ಒಟ್ಟಾರೆ ಒಂದು ಕಡೆ ಸೇರಿಸಿ ಇದರಿಂದ ಗ್ಯಾಸ್ ಉತ್ಪಾದನೆ ಮಾಡಿ ಅದನ್ನ ಟ್ರಾನ್ಸ್ಪೋರ್ಟೇಷನ್ ನಾವು ಏನ್ ಬಳಸ್ತಾ ಇದೀವಿ ಡೀಸೆಲ್ ಮತ್ತೆ ಪೆಟ್ರೋಲ್ ಗಳಿಗೆ, ಅದಕ್ಕೆ ಪರ್ಯಾಯವಾಗಿ ಆಗಬೇಕು. ಸತತ್ ಯೋಜನೆ ಪ್ರಾಯೋಗಿಕ ಹಂತದಲ್ಲಿ ಉತ್ತರ ಭಾರತಗಳಲ್ಲಿ ಕೆಲವೊಂದು ಪ್ಲಾಂಟ್ಗಳೆಲ್ಲ ಆಗಿದೆ. ಆದ್ರೂ ಕಸ ಬೇರ್ಪಡಿಸುವಿಕೆನೆ ಇದಕ್ಕೆ ಮೂಲವಾಗಿ ಬೇಕಾದ ಅಗತ್ಯ. ಅದಾಯ್ತು ಅಂದ್ರೆ ಈ ಸತತ್ ಯೋಜನೆ ಯಶಸ್ವಿ ಆಗತ್ತೆ, ಬಯೋಗ್ಯಾಸ್ ಯೋಜನೆ ಯಶಸ್ವಿ ಆಗತ್ತೆ, ಇದು ಎನರ್ಜಿ ಜನರೇಷನ್ ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗತ್ತೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಇದರಿಂದ ಆಗತ್ತೆ.
1: ನಮ್ಮ ಆಕಾಶವಾಣಿ ಕೇಂದ್ರದಿಂದ ಸಿವಿಲ್ ಕನ್ಸ್ಟ್ರಕ್ಷನ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಇಂದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಅವರು ಈ ಮಿನಿ ಪ್ಲಾಂಟ್ ಗಳನ್ನ, ಈ ತರದ ವೇಸ್ಟ್ ಅನ್ನ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರುವ ಒಂದಷ್ಟು ಪ್ಲಾಂಟ್ ಮೈಸೂರಿನ ಸುತ್ತಮುತ್ತ ಇದ್ದಾವೆ ಅನ್ನೋ ಮಾಹಿತಿ ಕೊಟ್ಟಿದ್ರು. ಅವಾಗ ಅನ್ನಿಸ್ತು, ಹೌದಲ್ವೇ, ಸಣ್ಣ ಸಣ್ಣ ಪ್ರಯತ್ನ ದೊಡ್ಡದಕ್ಕೆ ಒಂದು ದಾರಿ ಆಗೇ ಆಗುತ್ತೆ.
0: ಖಂಡಿತವಾಗ್ಲಾಗತ್ತೆ. ನೀವು ಹೇಳಿದಾಗ ಗ್ಯಾಸ್ ಉಪಯೋಗಿಸಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು ಒಂದು ವಿಧಾನ, ಯಾಕಂದ್ರೆ ಎಲೆಕ್ಟ್ರಿಸಿಟಿ ನಮಗೆ ಪ್ರತಿಯೊಂದಕ್ಕೂ ಮೂಲ ಅಗತ್ಯ ಆಗಿದೆ. ನೀವು ಹೇಳಿದಾಗೆ ಇವಿ ಚಾರ್ಜಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಇವಿ ಚಾರ್ಜಿಂಗ್ ಗಳು ಬರೋ ದಿವಸದಲ್ಲಿ ಹೆಚ್ಚು ಪ್ರಚಲಿತ ಆದಾಗ ಇದಕ್ಕೆ ಮತ್ತೆ ವಿದ್ಯುತ್ ಎಲ್ಲಿಂದ ಬರುತ್ತೆ ಅನ್ನೋ ಸಮಸ್ಯೆ ಆಗುತ್ತೆ. ಸೋಲಾರ್ ಮೂಲಕ ಪಡೀತೀವಿ ಅನ್ಕೊಳ್ಳೋದಾದ್ರೆ ನಿಜವಾಗ್ಲೂ ನಾವು ಚಾರ್ಜಿಂಗ್ ಹಾಕೋದು ಯಾವಾಗ? ಸಾಯಂಕಾಲದ ಹೊತ್ತಲ್ಲಿ. ಆದ್ರೆ ಒಂದಿಷ್ಟು ನಮಗೆ ಗ್ರಿಡ್ ಮೇಲೆ ಅವಲಂಬನೆ ಇದ್ದೇ ಇರುತ್ತೆ. ಎಷ್ಟು ಗ್ರಿಡ್ ಮೇಲಿನ ಅವಲಂಬನೆ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ, ಗ್ರಿಡ್ ಮೇಲೆ ಒತ್ತಡ ಹೆಚ್ಚಾಗುತ್ತೆ.

0: ಸೊ ಹೀಗಾಗಿ ನಾವು ಬದಲಿ ಮೂಲಗಳನ್ನು ಪರ್ಯಾಯ ಮೂಲಗಳನ್ನು ಹುಡುಕ್ಬೇಕಾದ್ರೆ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಏನು ಒತ್ತಡ ಬೀಳುತ್ತೆ ಅದ್ರ ಬಗ್ಗೆ ಕೂಡ ಗಮನ ಕೊಡಬೇಕಾಗಿದೆ.
1: ನಿನ್ನೆ ತಾನೇ ಒಂದು ಪ್ರಾಡಕ್ಟ್ ಮಾರ್ಕೆಟಿಗೆ ಪರಿಚಯ ಮಾಡಿದ್ದಾರೆ, ಅದರ ವಿಡಿಯೋ ನೋಡ್ತಾ ಇದ್ದೆ ನಾನು. ಒಂದು ಪುಟಾಣಿ, ಈ ಸುವೇಗ ಅಂತ ಬಹಳ ಹಿಂದೆ ನಾವು ಬಳಸ್ತಾ ಇದ್ವಿ, ಸುವೇಗ ಈ ತರದ ಒಂದು ಸಣ್ಣ ಮೋಟರ್ ವೆಹಿಕಲ್ ಅಂತ ಇಟ್ಕೊಳ್ಳೋಣ, ಸೈಕಲ್, ಈ ತರದ ಒಂದು ಸಣ್ಣ ಮೋಟರ್ ಸೈಕಲ್, ಅದಕ್ಕೆ ಛಾವಣಿಯಾಗಿಯೇ ಬಳಸ್ಕೊಂಡಂತಹ ಸೋಲಾರ್ ಪ್ಯಾನಲ್, ಬೆಳಗಿನ ಬೆಳಕಿದ್ರು ಸಾಕು, ಬಿಸಿಲಿದ್ರು ಸಾಕು, ಅದು ಅದ್ರ ಮೇಲೇನೆ, ಸೋಲಾರ್ ಎನರ್ಜಿ ಮೇಲೇನೆ ನಡೆಯುತ್ತೆ. ಸಂಜೆ ಅದರಿಂದ ಚಾರ್ಜ್ ಆಗಿರೋ ಬ್ಯಾಟರಿ ಕೆಳಗಡೆ ಇರುತ್ತೆ, ಅದರಿಂದ ಬ್ಯಾಟರಿ ಮೂಲಕ ನಡೆಯುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಇದು ಬೀದಿ ಬೀದಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ, ಸೈಕಲ್ ತರ ಇದು ಬಳಕೆಗೆ ಬರುತ್ತೆ ಅಂತ ಹೇಳಿ ಆ ಒಂದು ಮುನ್ನೋಟ ಇತ್ತು. ಈ ತರದ ಒಂದು ಪರ್ಯಾಯ ವೆಹಿಕಲ್ಗಳು, ಮೇ ಬಿ ಸ್ಪೀಡ್ ಕಾಂಪ್ರಮೈಸ್ ಆಗಬಹುದು, ಆದರೆ ಇಂಧನದ ಬಳಕೆ ವಿಚಾರದಲ್ಲಿ ಇತ್ತಲಾಗೆ ಗ್ರಿಡ್ ಮೇಲೂ ಅವಲಂಬನೆ ಇಲ್ಲ, ಅಥವಾ ಇನ್ಯಾವುದೋ ಇಂಧನಕ್ಕೆ ಅವಲಂಬನೆ ಇಲ್ಲ, ತನ್ನ ಎನರ್ಜಿಯನ್ನು ತಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಇದರ ಒಂದು ಎಕ್ಸ್ಪೆರಿಮೆಂಟ್ ರೈಲ್ವೆನಲ್ಲೂ ಆಗಿದೆ,
0: ಖಂಡಿತ ಆಗಿದೆ,
1: ಕಂಟಿನ್ಯೂಸ್ ಆಗಿ ಆ ರೈಲ್ವೆ ಇಂಜಿನ್ ಎಲೆಕ್ಟ್ರಿಸಿಟಿ ತಾನೇ ಪ್ರೊಡ್ಯೂಸ್ ಮಾಡ್ಕೊಂತ ಓಡ್ತಾ ಇದೆ.
0: ಖಂಡಿತ ಆಗ್ತಾ ಇದೆ. ಸರ್, ರೀಜನರೇಷನ್ ಅಂತ ಹೇಳ್ತೀವಿ, ಈವನ್ ಯಾವಾಗಾದ್ರೂ ವೇಗ ಕರ್ಷ ಕಡಿಮೆ ಆಗುತ್ತೆ ಅದನ್ನು ಎಲೆಕ್ಟ್ರಿಸಿಟಿನ ರೀಜನರೇಟ್ ಮಾಡ್ತಾರೆ. ಹಾಗೆ ಹೇಗೆ ನಮ್ಮ ರೈಲ್ವೆ ಲೈನ್ ಟೋಟಲಿ ವಿದ್ಯುತೀಕರಣ ಆಗ್ತಾ ಹೋಗ್ತಾ ಇದೆ, ಅದಕ್ಕೆ ಪ್ಯಾರಲಲ್ ಆಗಿ ಅದಕ್ಕೆ ಸಪೋರ್ಟಿಂಗ್ ಆಗಿ ಸೋಲಾರ್ ಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ರೈಲ್ವೇಸ್ ನ ಎನರ್ಜಿ ಆಡಿಟ್ ಮಾಡೋದ್ರಲ್ಲಿ ನಾನು ಒಬ್ಬ, ಸೊ ಹಾಗಾಗಿ ಇದ್ರ ಬಗ್ಗೆ ನನಗೊಂದಿಷ್ಟು ಮಾಹಿತಿ ಇದೆ. ಆದ್ರೆ ಬರೋ ದಿವಸಗಳಲ್ಲಿ ಇನ್ನೂ ಒಂದು ಹೊಸ ತಂತ್ರಜ್ಞಾನ ಬರುತ್ತೆ, ಅದು ಹೈಡ್ರೋಜನ್ ಬೇಸ್ಡ್. ಹೈಡ್ರೋಜನ್ ಬೇಸ್ಡ್ ವೆಹಿಕಲ್ ಗಳು ಬಂದಾಗ ಹೇಗೆ ನಾವೀಗ ಪೆಟ್ರೋಲ್ ನ ಟ್ಯಾಂಕರ್ ಅಲ್ಲಿ ತುಂಬಿಕೊಂಡು ಬರ್ತೀವಿ, ಹಾಗೆ ಹೈಡ್ರೋಜನ್ ಗಳನ್ನು ತುಂಬಿಕೊಂಡ್ಬಂದು ಪೆಟ್ರೋಲ್ ತರನೇ ಆಗದ್ರೆ ಬಹುಶಃ ಚಾರ್ಜಿಂಗ್ ಈಗ 15 ನಿಮಿಷ ಕಾಯೋದು ಜಾಸ್ತಿ ಅಂತ ಅನ್ಕೊಳ್ತೀವಲ್ಲ, ಈಗ ಅದು 1 ಸೆಕೆಂಡ್ ಅಲ್ಲಿ ಹೈಡ್ರೋಜನ್ ನ ತುಂಬಿಸ್ಕೊಳತ್ತೆ. ಆ ಹೈಡ್ರೋಜನ್ ಮತ್ತೆ ಮೂಲವಾಗಿ ಶುರುವಾಗೋದು ನಮ್ಮ ನವೀಕರಣ ಇಂಧನದಿಂದ, ಹೈಡ್ರೋಜನ್ ಹೈಡ್ರೋಜನ್ ವೆಹಿಕಲ್ ಗಳು ಓಡುತ್ತೆ. ಇದನ್ನು ಕೂಡ ಈಗ ಮನೆ ಮನೆಗಳಲ್ಲಿ ಅಡಿಗೆ ಮಾಡೋದಕ್ಕೆ ಈ ವಿಧಾನನೂ ತರ್ತಾ ಇದ್ದಾರೆ. ಒಂದು ಸಣ್ಣ ಟ್ಯಾಂಕ್ ಇರುತ್ತೆ, ಟ್ಯಾಂಕ್ ಅಲ್ಲಿ ನೀವು ನೀರ್ ಹಾಕಿ, ನೀರ್ ಹಾಕಿದಾಗ ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ, ಆ ಹೈಡ್ರೋಜನ್ ಇಂದ ನಿಮ್ ಗ್ಯಾಸ್ ಒಂದು ಅರ್ಥದಲ್ಲಿ ನೀರಿನಿಂದ ಓಡ್ತು ನಂಗೆ ಕಾಣುತ್ತೆ. ಅದಕ್ಕೆ ಬೆಂಬಲವಾಗಿ ನವೀಕರಣ ಇಂಧನ ವಿದ್ಯುತ್ ಶಕ್ತಿ ಇದ್ದೇ ಇರುತ್ತೆ.
1: ಅದು ಪ್ಯಾರಲಲ್
0: ಆಗಿ,
1: ಯಾಕಂದ್ರೆ ನಿನ್ನೆ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಅದರ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದ ಒಂದು ವಿಡಿಯೋ ನಮ್ಮ ದೂರದರ್ಶನ ಪ್ರಸಾರ ಮಾಡ್ತಾ ಇತ್ತು, ನೋಡಿದ್ವಿ. ಇದೇ ಒಂದು ಲೋಟ ನೀರನ್ನ ಹಾಕಿದ್ದಾರೆ ಡೆಮಾನ್ಸ್ಟ್ರೇಷನ್ ಗಾಗಿ, ಅಲ್ಲಿ ಆನ್ ಮಾಡಿದಾಗ ಅದು ಹೈಡ್ರೋಜನ್ ಆಗಿ ಕನ್ವರ್ಟ್ ಆಗಿ ಅದು ಇಂಧನವಾಗಿ ಬಳಕೆಯಾಗಿ ಅವರು ಅಡಿಗೆ ಮಾಡಿದ್ರು. ಸೊ ಅನೇಕ ರೀತಿಯ ಹೊಸ ಏನು ಇಂಧನ ಮೂಲಗಳನ್ನು ನಾವು ಪರಿಚಯಿಸ್ತಾ ಇದೀವಿ, ಇವುಗಳ ಪರಿಚಯ ನಿಜವಾಗ್ಲೂ ಯಾರಿಗಾಗಬೇಕು?
0: ನಮ್ಮ ಇಂಧನ ಉಳಿತಾಯ ಅಥವಾ ನವೀಕರಣ, ನಾವು ಇಂಧನ ಅಂತ ಏನ್ ಮಾತಾಡ್ತಾ ಇದೀವಿ, ಇದು ಯಾರಿಗೋಸ್ಕರ ಮಾಡ್ತಾ ಇದೀವಿ? ಮುಂದಿನ ಜನಾಂಗಕ್ಕೋಸ್ಕರ ಮಾಡ್ತಾ, ನಮ್ಮ ಕಾಲಕ್ಕಲ್ಲ, ಮುಂದಿನ ಜನಾಂಗಕ್ಕೆ ಮಾಡ್ಬೇಕಾದ್ರೆ ಅವರಿಗೆ ಅದರ ಅರಿವು ಮೂಡಬೇಕು. ಹಾಗಿದ್ದಾಗ ನಾವು ಪ್ರಾಂತಿಕ ಹಂತ ಮನೆಯಲ್ಲಿ ಅನಗತ್ಯವಾದ ದೀಪವನ್ನ ಆರಿಸೋದ್ರಿಂದ ಹಿಡಿದು ಅಥವಾ ಅನಗತ್ಯವಾಗಿ ನೀರನ್ನ ವ್ಯರ್ಥ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಸಂಪನ್ಮೂಲಗಳ ಸುರಕ್ಷೆ ಏನಾಗಬೇಕು ಅನ್ನೋ ಮಕ್ಕಳಿಗೆ ನಾವು ಸಂಸ್ಕೃತಿಯಾಗಿ ಬೆಳೆಸಬೇಕು.
1: ಜೊತೆಗೆ ತಂದೆ ತಾಯಿಗಳು ಅದಕ್ಕೆ ಒಂದು ಪೂರಕವಾಗಿ ನಿಂತ್ಕೋಬೇಕು. ಆಟದ ಸಾಮಾನು ಕೊಡಿಸೋದು ಸುಮ್ಮನೆ ಏನೋ ಒಂದು ಬೊಂಬೆ ಪಿಪಿ ಕೊಡಿಸೋದಲ್ಲ. ಇವತ್ತು ಈ ಕನ್ಸ್ಟ್ರಕ್ಷನ್ ತರದ ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ಬಂದಾಗ ಮಗುಗೆ ಆ ಕಲ್ಪನೆಯೇ ಬೇರೆ. ಸಣ್ಣ ಪುಟ್ಟ ಬ್ಲಾಕ್ ಗಳಿಂದ ಅದೇನೇನೋ ಹೊಸ ವಿಧಾನಗಳನ್ನು ಕಂಡುಹಿಡಿತಾ ಇತ್ತು. ಈಗ ಸೋಲಾರ್ ಪ್ಯಾನಲ್ ಇಟ್ಕೊಂಡು ಆಟ ಆಡ್ತಾ ಆಡ್ತಾ ಹೊಸ ಹೊಸ ಗ್ಯಾಜೆಟ್ಸ್ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕಲ್ಪನೆ ಬಂದ್ರೆ
0: ಖಂಡಿತ
1: ಅದ್ರ ಥಿಂಕಿಂಗ್ ಹೊರೈಸನ್ ಬದಲಾಗುತ್ತೆ.
0: ಸುರಕ್ಷತೆ ಇದೆಯಲ್ಲ, ವಿದ್ಯುತ್ ಮತ್ತೆ ಕೆಲಸ ಮಾಡ್ತಾ ಇದೀವಿ ಅನ್ನೋ ಆತಂಕ ಬೇಡ. ನೀವು ಸೋಲಾರ್ ಪ್ಯಾನಲ್ ಬೇಕಾದ್ರೆ 500 ವ್ಯಾಟ್ದೇ ಆಗ್ಲಿ, ಅದು 12 ಅಥವಾ 24 ಅವರ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ ಎರಡು ಕೈಯಿಂದ ಹಿಡ್ಕೊಂಡ್ರೆ ಶಾಕ್ ಹೊಡಿಯಲ್ಲ. ಸೊ ಆ ಮಟ್ಟಿಗೆ ಮಕ್ಕಳಿಗೆ ಕಲಿಸುವಂತ 5 ವ್ಯಾಟ್ 10 ವ್ಯಾಟ್ಗಳೇನಿದೆ ಸಂಪೂರ್ಣ ಸುರಕ್ಷಿತ ಮತ್ತೆ ಅಷ್ಟೇ ಮಟ್ಟಿಗೆ ಆಸಕ್ತಿ ಹುಟ್ಟಿಸುವಂತದ್ದು. ಒಂದು ಸಣ್ಣ ಪ್ಯಾನಲ್ ಬರುತ್ತೆ, ಅದನ್ನ ನೀರೊಳಗಿಟ್ರೆ ಫೌಂಟನ್ ತರ ಚಿಮ್ಮತ್ತೆ ನೀರು,
1: ಖುಷಿಯಾಗುತ್ತೆ,
0: ನೀರು ಚಿಮ್ತಾ ಇರೋದು. ಆಸಕ್ತಿ ಮೂಡಿಸುವಂತ ಕೆಲಸ ಬೇಕು. ಬರೋ ದಿವಸಗಳಲ್ಲಿ ಅವ್ರು ಹೆಚ್ಚಿನ ವಿದ್ಯಾಭ್ಯಾಸ ಮುಗಿಸಿದಾಗ ಅವರಿಗೆ ಇದರಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕು. ಅದು ಆಗ್ತಾ ಇದೆ,
1: ಅದ್ರ ಜೊತೆ ಜೊತೆಗೆ ಹೋಗಬೇಕು, ಇವರು
0: ಜೊತೆಲಿ ಹೋಗ್ಬೇಕು. ಹೌದು, ಖಂಡಿತವಾಗಿ.
1: ಇನ್ನು ವಿಶ್ವಜಿತ್ ಅವರೇ, ನಿಮ್ಮನ್ನು ಮರ್ತೇ ಬಿಟ್ವಿ, ಮುಂದಿನ ದಿನಗಳಲ್ಲಿ ಈ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಏನೋ ಬಂದವರಿಗೆ ನೀವು ಒಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಡ್ತಾ ಇದ್ದೀರಿ, ಇನ್ನು ಮಾಡಿ ಅಂತ ಮೋಟಿವೇಟ್ ಮಾಡ್ಲಿಕ್ಕೆ ಹೊಸದ್ ಏನಾದ್ರು ಕೊಡಬೇಕು. ಇಲ್ಲ ಅಂದ್ರೆ ಜನಕ್ಕೆ ಅರ್ಥ ಆಗಲ್ಲ, ಏ ಅವ್ರು ಬರ್ತಾರ್ರಿ, ಪ್ಯಾನಲ್ಸ್ ಹಾಕ್ತಾರೆ, ಕನೆಕ್ಟ್ ಮಾಡ್ತಾರೆ, ಅದೇನೋ ಪ್ರೊಡಕ್ಷನ್ ದುಡ್ಡು ಅಂತಾರೆ. ಅಲ್ಲಿಗೆ ನಿಲ್ಲಲ್ಲ ಅದು. ಇದು ಪ್ರತಿ ಮನೆಯಲ್ಲಿ ನಾನ್ ಮಾಡಿಸಿದ್ನಿ, ನೀವು ಮಾಡಿ, ನೀವು ಮಾಡಿದಿರಿ ಮತ್ತೊಬ್ರು ಮಾಡಿ, ಹಿಂಗೆ ಇದೊಂಥರ ಸರ್ಪಟಾಕಿ ಇದ್ದಂಗೆ. ಎಲ್ಲ ಒಂದ್ ಕಡೆ ಬೆಂಕಿ ಹತ್ತಿದ್ರೆ ಸಾಕು, ಇಡೀ ಸರ ಹತ್ತುತ್ತೆ. ಒಂದು ನೀವು ಬಡಾವಣೆಗೆ ಹೋಗಿ ಒಬ್ರು ಮನೆಗೆ ಕ್ಯಾನ್ವಾಸ್ ಮಾಡಿದ್ರೆ ಸಾಕು, ಅದ್ರಲ್ಲಿ ಯಾರೋ ಲೀಡರ್, ಒಪಿನಿಯನ್ ಲೀಡರ್ ಇರ್ತಾರೆ, ಅವರು ಏ ನಾವೆಲ್ಲ ಮಾಡ್ತೀವಿ, ನೀವು ಮಾಡ್ರಿ ಅಂದ್ಬಿಟ್ರೆ ಮುಗೀತು, ಎಲ್ಲರೂ ಲೈನ್ ನಿಂತ್ಕೋತಾರೆ. ಈ ತರದೊಂದು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಹೇಗಿದೆ?

0: ಖಂಡಿತ ಸರ್, ನೀವು ಹೇಳಿ 100% ಒಂದು ಇಂಡಸ್ಟ್ರಿ ಹೋದ ಆ ಇಂಡಸ್ಟ್ರಿಯಲ್ಲಿ ಇರೋ ಎಲ್ಲರೂ ಹಾಕ್ಸ್ತಾ ಇದಾರೆ ಇವಾಗ ಸೋಲಾರ್. ಒಬ್ರು ಕ್ಲೈಂಟ್ 6 MPR ಸಿಕ್ಕರು, ಅವ್ರು 6 MPR 5 ಜನ ಹಾಕ್ಸಿದ್ರು ಸೋಲಾರ್. ಅದೇ ರೀತಿ ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲೂ ಎಲ್ಲ ಹಾಸ್ಪಿಟಲ್ ಸರ್ ಸೋಲಾರಿಗೆ ಬರ್ತಾ ಇದಾರೆ. ಬೇರೆ ಬೇರೆ ಕಂಪ್ನಿಗಳವರು ಅಷ್ಟೇ, ಎಲ್ಲ ಇಂಡಸ್ಟ್ರಿ ಸೋಲಾರಿಗೆ ಬರ್ತಾ ಇದಾರೆ. ಒಂದೊಂದ್ಸಲ ಅವ್ರ ಸ್ವಂತ ಬಿಲ್ಡಿಂಗ್ ಆಗಿರೋದಿಲ್ಲ ಅಂತ ಕನ್ಸ್ಟೆನ್ಸ್ ಎಲ್ಲ ಬರುತ್ತೆ. ಅದಕ್ಕೆ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಇರೋದ್ರಿಂದ ಅಲ್ಲಿ ಕೂಡ ಮಾಡಿಸ್ಕೋಬಹುದು. ಅದಕ್ಕಿಂತ ಹೆಚ್ಚಾಗಿ ಏನಂದ್ರೆ ತುಂಬಾ NBFCಗಳು ಮುಂದೆ ಬರ್ತಿದ್ದಾರೆ ಲೋನ್ ಕೊಡೋದಕ್ಕೋಸ್ಕರ. ಇನ್ ಕೇಸ್ ದುಡ್ಡು ಇಲ್ಲ ಅಂದ್ರೂ ಕೂಡ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ತೊಂದರೆ ಇಲ್ಲದಂಗೆ 80% ಫಂಡಿಂಗ್ ಮಾಡ್ತಾ ಇದಾರೆ. ಆಮೇಲೆ 10 ವರ್ಷಕ್ಕಿಂತ ಇವಾಗ ಕಂಪೇರ್ ಮಾಡ್ಕೊಂಡ್ರೆ ಮುಂಚೆ 10 ವರ್ಷ ಹಿಂದೆ ಕೆಲಸ ಮಾಡ್ಬೇಕಾದ್ರೆ ಸೋಲಾರ್ 5 kW ಆರ್ ಚದರ ಜಾಗ ಬೇಕಿತ್ತು, ಇವಾಗ 2.5 ಚದರ ಜಾಗ ಸಾಕು. ಜಾಗ ಕಾಂಪ್ಯಾಕ್ಟ್ ಆಗಿದೆ ತುಂಬಾ, ಟೆಕ್ನಾಲಜಿ ವೈಸ್ ತುಂಬಾ ಇಂಪ್ರೂವ್ ಆಗಿದೆ, ಜನರೇಷನ್ ವೈಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೋಲಾರ್ ಪ್ಯಾನಲ್ ಅಲ್ಲಿ, ಇನ್ವರ್ಟರ್ ಅಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ಇವಾಗ ಏನಂದ್ರೆ ಅವೈಲಬಿಲಿಟಿ ಆಫ್ ಸ್ಪೇರ್ಸ್ ತುಂಬಾ ಈಸಿ ಆಗಿದೆ. ಮುಂಚೆ ನಮ್ಗೆ ಯಾವುದೇ ಒಂದು ಸ್ಪೇರ್ ಬೇಕಿತ್ತು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕಿತ್ತು, ಇಲ್ಲ ಗುಜರಾತಿಗೆ ಹೋಗ್ಬೇಕಿತ್ತು, ಅದು ಡೆಲ್ಲಿಂದ ಬರಬೇಕಿತ್ತು. ಇವಾಗ ಮೈಸೂರಲ್ಲೇ ಎಲ್ಲಾ ಕಡೆ ಎಲ್ಲ ಸಿಗುತ್ತೆ ಸೋಲಾರ್ ಬಗ್ಗೆ, ತುಂಬಾ MC4 ಕನೆಕ್ಟರ್ಸ್ ಅಂತ ಸಿಗುತ್ತೆ, ಎಲ್ಲ ಪ್ರತಿಯೊಂದು ಮೈಸೂರಲ್ಲೇ ಸಿಗುತ್ತೆ ಇವಾಗ. ಅದರಿಂದ ಯಾವುದೇ ತರ ಸಮಸ್ಯೆ ಇಲ್ಲ, ಧೈರ್ಯವಾಗಿ ಯಾರು ಬೇಕಾದ್ರೆ ಹಾಕ್ಸ್ಕೋಬಹುದು. ಮೇಂಟೆನೆನ್ಸ್ ಬಗ್ಗೆ ವರಿ ಮಾಡಬೇಡಿ, ಯಾಕಂದ್ರೆ ಇವಾಗ ಏನಂದ್ರೆ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಸೋಲಾರ್ ಫೀಲ್ಡ್ ಇಂದಾನೆ ಹೊರಗೆ ಬರ್ತಾ ಇದಾರೆ. ನಾಳೆ ದಿನ ರೋಡಿಗೊಬ್ಬ ಸೋಲಾರ್ ರಿಪೇರಿ ಮಾಡುವ ಟೆಕ್ನಿಷಿಯನ್ ಇರ್ತಾರೆ. ಇನ್ನು 5 ವರ್ಷಕ್ಕೆ ಸರ್ವಿಸ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೇ ತರದ್ದು ಸರ್ವಿಸ್ ಬರೋದೇ ಇಲ್ಲ ಇದು ಸೋಲಾರ್ ಅಲ್ಲಿ.
1: ಜೀರೋ ಮೇಂಟೆನೆನ್ಸ್. ಜೊತೆಗೆ ಇವಾಗ ಸ್ಟ್ರೀಟ್ ಲೈಟ್ಸ್ ಎಲ್ಲ ಅವರವ್ರದೇ ಮನೆ ಮುಂದೆ ಕಂಬಗಳು ಹಾಕೊಂಡಿದ್ದಾರೆ, ಅದ್ರ ಮೇಲೆ ಒಂದು ಸಣ್ಣ ಪ್ಯಾನಲ್ ಇರುತ್ತೆ. ಹಳ್ಳಿ ಹಳ್ಳಿಗಳಲ್ಲಿ ತುಂಬಾ ಇದೆ ಸ್ಟ್ರೀಟ್ ಲೈಟಿಗೆ, ಮತ್ತೆ ಅವರು ಪಂಚಾಯತ್ನವರು ಒಂದ್ಸರ್ತಿ ಇನ್ವೆಸ್ಟ್ ಮಾಡ್ತಾರೆ ಯಾವ್ದೋ ಸ್ಕೀಮ್ ಅಲ್ಲಿ ಬಂದಿರೋದನ್ನ ತಟ್ ಅಂತ ಹೇಳಿ, ಅದು ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಏನಾದ್ರೆ ಕಾಲಕಾಲಕ್ಕೆ ಮೇಂಟೈನ್ ಮಾಡಬೇಕು, ಅಥವಾ ಬಲ್ಬ್ ಹೋಗಿದ್ರೆ ಬದಲಾಯಿಸಬೇಕಾಗ್ತದೆ ಅಷ್ಟೇ.
0: ಇವಾಗ ಏನಂದ್ರೆ ಮುಂಚೆ ಲೆಡ್ ಆಸಿಡ್ ಬ್ಯಾಟ್ರಿ ಆಗ್ಲೇ ಹೋಗ್ತಾ ಬರ್ತದೆ, ಹೊಸ
1: ಲಿಥಿಯಂ ಬಂದಿದ್ದಾವೆ.
0: ಲಿಥಿಯಂ ಬಂದಿರೋದ್ರಿಂದ 5 ವರ್ಷ ವ್ಯಾರಂಟಿನೇ ಕೊಡ್ತಾ ಇದಾರೆ. ಸ್ಟ್ರೀಟ್ ಲೈಟ್ ಗಳು 5 ವರ್ಷ ತನಕ ಬಾಳ್ಕೆ ಬರ್ತಾ ಇದೆ ಆರಾಮಾಗಿ. ಅದೇ ಬಿಟ್ಟರೆ ದೊಡ್ಡ ದೊಡ್ಡ ಮನೆಗಳಿಗೂ, ಮೊನ್ನೆ ಒಬ್ರು ನಮ್ಮ ಕಸ್ಟಮರ್ ಮನೆಗೆ ಒಂದು ಲಿಫ್ಟ್ ಇದೆ, ಲಿಫ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಕೂಡ ಲಿಥಿಯಂ ಅನ್ ಬ್ಯಾಟ್ರಿ ಹಾಕಿ ಸೋಲಾರ್ ಚಾರ್ಜ್ ಮಾಡ್ತಾ ಇದೀವಿ. ಅವ್ರ ಮನೆಗೆ ಕರೆಂಟ್ ಕನೆಕ್ಷನ್ ಸಿಕ್ಕಿಲ್ಲ, ಸಿಗೋ ತನಕ ಸೋಲಾರ್ ಅಲ್ಲಿ ಪ್ರತಿಯೊಂದು ಚಾರ್ಜ್ ಮಾಡ್ತಾ ಇದಾರೆ. ಇವಾಗ 4 ಫ್ಲೋರ್ ಬಿಲ್ಡಿಂಗ್ ಲಿಫ್ಟ್ ರನ್ ಆಗುತ್ತೆ, ಎಲೆಕ್ಟ್ರಿಕಲ್ ಕಾರ್ ಚಾರ್ಜ್ ಆಗುತ್ತೆ, ಅದ್ ಬಿಟ್ಟು ಇಡೀ ಮನೆ ಫುಲ್ ರನ್ ಆಗುತ್ತೆ.
1: ಇನ್ನು ಅನಿಲ್ ಕುಮಾರ್ ನಾಡಿಗೇರ್ ಅವರೇ, ತಾವು ನಿಮ್ಮ ರಚನಾ ಎನರ್ಕೇರ್ ಅನ್ನುವ ಒಂದು ಆಡಿಟ್ ಕಂಪನಿ ಇಟ್ಕೊಂಡಿದ್ದೀರಿ. ಇದು ಎನರ್ಜಿ ಆಡಿಟ್ಗೆ ಬಹುಶಃ ನಮ್ಮ ದೇಶದಲ್ಲೇ ಒಂದು ವಿಶಿಷ್ಟವಾದ್ದು, ಕರ್ನಾಟಕದಲ್ಲಂತೂ ಬಹಳ ಯುನಿಕ್ ಅಂತ ಕರೀತೇವೆ. ಎನರ್ಜಿಗೂ ಆಡಿಟ್ ಮಾಡ್ತಾರೇನ್ರಿ, ಬರೀ ದುಡ್ಡು ಕಾಶಿಗೆ ಅನ್ಕೊಂಡಿದ್ವಿ ಅಂತ.
2: ಖಂಡಿತ ಸರ್, ಇದು ಇದು ಹೊಸ ವಿಚಾರ ನಮಗೆ, ಬಹಳಷ್ಟು ಗ್ರಾಹಕರು ಇದ್ರ ಬಗ್ಗೆ ಕೇಳ್ತಾರೆ ಹಾಗಂದ್ರೆ ಏನು ಅಂತ. ಅಲ್ಲ, ಇದು ಕಡ್ಡಾಯನ ಅಂತ ಕೇಳ್ತಾರೆ, ಯಾಕಂದ್ರೆ ಜನಕ್ಕೆ ಹೇಗಾಗಿದೆ ಅಂದ್ರೆ ಕಡ್ಡಾಯ ಇದ್ರೆ ಮಾತ್ರ ಮಾಡಬೇಕು, ಇಲ್ಲ
1: ಇನ್ಕಮ್ ಟ್ಯಾಕ್ಸ್ ಕಟ್ ಮಾಡಿದಾಗ ನಾನು ವಾಪಸ್ ಇದಾರು ಬರುತ್ತಾ ರಿಟರ್ನ್ಸ್ ಅಂತ ಕ್ಲೈಮ್ ಮಾಡ್ತೀನಿ ಮಾಡ್ತೀವಿ, ಅದರ್ವೈಸ್ ನಾವು ಆಡಿಟ್ ಮಾಡಿಸಕ್ಕೆ ಹೋಗೋದು.
2: ಹೇಗೆ ನೀವು ಹಣ ಎಲ್ಲಿಂದ ಬಂತು ಹೇಗೆ ಹೋಯ್ತು ಅನ್ನೋ ವಿಚಾರಕ್ಕೆ ಆಡಿಟ್ ಮಾಡಿಸ್ತೀರಾ, ಹಾಗೆ ವಿದ್ಯುತ್ ಎಲ್ಲಿಂದ ಬಂತು ಎಲ್ಲೇ ಹೋಯ್ತು ಅನ್ನೋದನ್ನ ನಾವು ಎನರ್ಜಿ ಆಡಿಟ್ ಅಂತ ಕರಿತೀವಿ. ಆದ್ರೆ ಇದರಿಂದ ಲಾಭ ಏನು ಅಂತಂದ್ರೆ, ನಿಮಗೆಲ್ಲರೂ ವಿದ್ಯುತ್ ವ್ಯರ್ಥ ಆಗ್ತಾ ಇದ್ರೆ, ಸೋರಿಕೆ ಆಗ್ತಾ ಇದ್ರೆ, ಅಥವಾ ನಿಮ್ಮ ಉಪಕರಣಗಳ ಕಾರ್ಯಕ್ಷಮತೆ ಕಡಿಮೆ ಇದ್ರೆ, ನಾವು ಇದನ್ನು ಗುರುತಿಸ್ತೀವಿ. ಅದನ್ನು ಗುರುತಿಸಿದಾಗ ನೀವು ಅದನ್ನು ಹೆಚ್ಚು ಕಾರ್ಯಕ್ಷಮ ಮಾಡಿದಾಗ ಉಳಿತಾಯ ನಿಮಗೆ ಬಹುಶಃ ಸೋಲಾರ್ ಹಾಕೋದಕ್ಕಿಂತ ಹೆಚ್ಚಿನ ಲಾಭ ತಂದ್ಕೊಡುತ್ತೆ.
1: ಕರೆಕ್ಷನ್ಸ್ಗಳು
2: ನೀವು ಬಂಡವಾಳ ಹೂಡಿ ಮಾಡುವಂತಹದ್ದು ಏನಿದೆ, ಇದು ಬಂಡವಾಳ ರಹಿತವಾಗಿ ನೀವು ನಿಮ್ಮಲ್ಲಿ ನಿಮ್ಮನ್ನು ತಿದ್ದುಪಡಿ ಮಾಡ್ಕೊಳ್ಳೋದ್ರಿಂದ ವಿದ್ಯುತ್ ಉಳಿತಾಯ ಆಗುತ್ತೆ. ಹಾಗೆ ವಿದ್ಯುತ್ ಉಳಿತಾಯ ಎಲ್ಲೆಲ್ಲಿ ಮಾಡಬಹುದನ್ನು ಗುರುತಿಸೋದೇ ಎನರ್ಜಿ ಆಡಿಟ್. ಇದ್ರ ಜೊತೆನಲ್ಲಿ ನಾವು ಪವರ್ ಕ್ವಾಲಿಟಿ ಹೇಗಿದೆ, ವೋಲ್ಟೇಜ್ ವೇರಿಯೇಷನ್ ಇದೆಯಾ, ಲೋಡ್ ಅನ್ಬ್ಯಾಲೆನ್ಸ್ ಇದೆಯಾ, ಪವರ್ ಫ್ಯಾಕ್ಟರ್ ಸರಿ ಇದೆ, ಇತರ ಹಲವಾರು ಇದನ್ನು ಗಮನಿಸಿದ್ರೆ ನಿಮಗೆ ಉಪಕರಣಗಳ ಬಾಳಿಕೆ ಕೂಡ ಹೆಚ್ಚಾಗುತ್ತೆ. ಇದ್ರ ಜೊತೆಲಿ ವಿದ್ಯುತ್ ಸುರಕ್ಷೆ ಕೂಡ ಸೇರ್ಕೊಳ್ಳುತ್ತೆ. ವಿದ್ಯುತ್ ಸುರಕ್ಷೆ ಶಾಕ್ ಹೊಡೆದು ಬೀಳುವಂತ ಚಾನ್ಸ್ ಇದೆಯಾ, ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸ್ ಇದೆಯಾ, ಇವನ್ನೆಲ್ಲ ಒಟ್ಟಾಗಿ ಕ್ರೋಢೀಕರಿಸಿ ನಾವು ಎನರ್ಜಿ ಆಡಿಟ್ ಅಂತ ಕರಿತೀವಿ. ಈ ಎನರ್ಜಿ ಆಡಿಟ್ ಮಾಡಿಸೋದ್ರಿಂದ ಯಾವ ಮಟ್ಟಿನ ಉಳಿತಾಯ ಆಗುತ್ತೆ ಅಂದ್ರೆ, ನಿಮ್ಮ ವಿದ್ಯುತ್ ಬಿಲ್ನಲ್ಲಿ 20-25% ವಿದ್ಯುತ್ ಉಳಿತಾಯದ ಸಾಧ್ಯತೆಗಳಿದೆ.
1: ಒಂದ್ ಕಡೆ ಉಳಿತಾಯ, ಒಂದ್ ಕಡೆ ಲಾಭ, ಒಂದ್ ಕಡೆ ನಮ್ಮ ಉಪಕರಣಗಳ ದೀರ್ಘ
2: ಬಾಳಿಕೆ ಕೂಡ ಬರುತ್ತೆ.
1: ಇವೆಲ್ಲವೂ ಲಾಭವೇ.
2: ಕರೆಕ್ಟ್
1: ಅಲ್ವಾ? ಬಹುಶಃ ನಾವು ಈ ಪರ್ಯಾಯ ಇಂಧನ ಮೂಲಗಳು, ಹಾಗೆ ನವೀಕರಿಸಬಹುದಾದ ಇಂಧನ ಮೂಲಗಳು ಇವನ್ನೆಲ್ಲ ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಹೊಸದು ಬರ್ತಾನೇ ಇದೆ, ಆ ಹೊಸದನ್ನು ಸ್ವಾಗತಿಸುವ ಮನಸ್ಥಿತಿಯೂ ಬೆಳೀತಾ ಇದೆ. ವಿಶ್ವಸಂಸ್ಥೆ ಅಂದ್ಕೊಂಡಿರ್ತಕ್ಕಂಥ ಈ ಸಸ್ಟೈನಬಲ್ ಗೋಲ್ಸ್ ನಾವು ಈಗಾಗಲೇ ಸಾಧಿಸೋ ಮಟ್ಟದಲ್ಲಿ ಆ ಒಂದು ಹೆಜ್ಜೆ ಇಟ್ಟಾಗಿದೆ. ಮುಂದಿನ ಜನರೇಷನ್ ಇದನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ ಅನ್ನೋ ಹೋಪ್ ಕೂಡ ಇದೆ. ಈ ಒಂದು ಆಶಾಕಿರಣ ಎಲ್ಲರಿಗೂ ತಲುಪಲಿ ಅನ್ನೋ ದೃಷ್ಟಿಯಿಂದ ಇವತ್ತಿನ ಈ ವಿಜ್ಞಾನ ಭಾರತಿಯಲ್ಲಿ ಪರ್ಯಾಯ ಇಂಧನ ಮೂಲಗಳ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು. ಜೊತೆಗೆ ಕೊರತೆ ಆದಾಗ ಪರ್ಯಾಯವನ್ನು ಹೇಗೆ ನಾವು ಹುಡುಕೋಬೇಕು ಅನ್ನೋದು ಕೂಡ ಅವರಿಗೆ ತಿಳುವಳಿಕೆ ಬಂತು ಅಂತ ಅಂದ್ಕೊಳ್ತೀವಿ. ಈ ಮಾತುಕತೆಯಲ್ಲಿ ಭಾಗವಹಿಸಿ ಮಾಹಿತಿ ಹಂಚಿಕೊಂಡಂಥ ಅನಿಲ್ ಕುಮಾರ್ ನಾಡಿಗೇರ್ ಅವರೇ ಮತ್ತು ವಿಶ್ವಜಿತ್ ಅವರೇ, ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.

0: ಇದುವರೆಗೆ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ ಈ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ತರಂಗಾಂತರ 275.5 meters 1090 kHz ಹಾಗೂ ಎಫ್ಎಂ ಕಂಪನಾಂಕ 100.3 MHz. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
3: ಸಿಕ್ಕಿಬಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

ಕೇಳುಗರೆ, ಇಂದು ಬೆಳಗ್ಗೆ 10:30 11:30 ಹೃದಯರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ ಹಲಸಿನ ಹಣ್ಣು ಅಥವಾ ಕಾಯಿಗಳಿಂದ ತಯಾರಿಸಬಹುದಾದಂತಹ ಖಾದ್ಯಗಳು. ಇತ್ತೀಚಿನ ದಿನಗಳಲ್ಲಂತೂ ಬೇಕಾದಷ್ಟು ರೀತಿಯಲ್ಲಿ ಹೊಸ ಹೊಸ ರೀತಿಯಲ್ಲಿ ಹೊಸ ಹೊಸ ರುಚಿಯಲ್ಲಿ ಖಾದ್ಯಗಳು ತಯಾರಾಗ್ತವೆ. ನೀವು ನಮ್ಮೊಂದಿಗೆ ನಿಮ್ಮ ನೆಚ್ಚಿನ ತಿಂಡಿಯನ್ನು ಹಂಚಿಕೊಳ್ಳಬಹುದು. ಸ್ನೇಹಿತರೆ, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 2223611. STD ಸಂಖ್ಯೆ 0824. ಗಮನಿಸಿ, ಇಂದು ಅನಿವಾರ್ಯ ಕಾರಣಗಳಿಂದ ಒಂದೇ ಸಂಖ್ಯೆ ಚಾಲ್ತಿಯಲ್ಲಿರುತ್ತದೆ. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2223611. STD ಸಂಖ್ಯೆ 0824. ಕರೆ ಮಾಡಿ ಇಂದು ಬೆಳಗ್ಗೆ 10:30 11:30

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
1: ನಮ್ಮ ಮೊಬೈಲ್ ಸಂಖ್ಯೆ 8277038000.
0: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಸೋನು ಕೆ ಟಿ ಟು ಕಿ ಸ್ವೀಟಿ ಚಿತ್ರಕ್ಕಾಗಿ ಅರ್ಜಿತ್ ಸಿಂಗ್, ಪ್ರಕೃತಿ ಕಾಕರ್ ಮತ್ತು ಅಮಲ್ ಮಲ್ಲಿಕ್ ಅವರು ಹಾಡಿರುವ ಗೀತೆ. ಕುಮಾರ್ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ಅಮಲ್ ಮಲ್ಲಿಕ್.

ಕಾರ್ಯಕ್ರಮದ ಮುಂದಿನ ಗೀತೆ ಕಾಬಿಲ್ ಚಿತ್ರದಿಂದ ನಾಸಿರ್ ಫರಾಜ್ ಅವರ ರಚನೆಯನ್ನು ಹಾಡಿದ್ದಾರೆ ಜುಬಿನ್ ನೌಟಿಯಾಲ್ ಮತ್ತು ಪಲಕ್ ಮುಚ್ಚಲ್, ಸಂಗೀತ ರಾಜೇಶ್ ರೋಷನ್.

ಟಾಯ್ಲೆಟ್ ಎಕ್ ಪ್ರೇಮ್ ಕಥಾ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆ, ಸಿದ್ಧಾರ್ಥ್ ಸಿಂಗ್ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ವಿಕ್ಕಿ ಪ್ರಸಾದ್.

0: ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಆಕಾಶವಾಣಿ ಟೆಲಿಕ್ವಿಸ್.
2: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
3: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ

0: ದೂರವಾಣಿ ಸಂಖ್ಯೆಗಳು 2211999221211. ಎಸ್ಟಿಡಿ ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
1: 100.3 ಆಕಾಶವಾಣಿ ಟೆಲಿಕ್ವಿಸ್.
2: ಆಕಾಶವಾಣಿ ಮಂಗಳೂರು ಇದೀಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್.

ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಇಂದಿನ ಹೃದಯ ರಾಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಅಂಜನ ಮತ್ತು ಮೋಹಿನಿ ವಿಟ್ಲ. ಕೇಳುಗರೆ, ಇಂದಿನ ವಿಷಯ ನಿಮಗೆ ಗೊತ್ತೇ ಇದೆಯಲ್ವಾ? ಹಲಸಿನಿಂದ ತಯಾರಿಸಬಹುದಾದಂತಹ ವಿವಿಧ ಖಾದ್ಯಗಳು, ಅದು ಹಲಸಿನ ಹಣ್ಣು, ಕಾಯಿ ಅಥವಾ ಅದರ ಬೀಜಗಳು ಯಾವುದೂ ಆಗಿರಬಹುದು. ಈಗಂತೂ ಸಾಂಪ್ರದಾಯಿಕ ಪಾಕಗಳಿಗೆ ಆಧುನಿಕ ಟಚ್ಅಪ್ಸ್

0: ಸಿಗ್ತಾ ಇದೆ. ಹಲಸಿನ ಐಸ್ ಕ್ರೀಮ್, ಅದರ ಬೀಜದ ಕಾಫಿ ಹುಡಿ, ಹಲಸಿನ ಕಬಾಬ್, ಹೀಗೆ ಹಲಸಿನ ಸಾಂಬಾರ್, ಪಲ್ಯ, ದೋಸೆಯ ಸಾಲಿಗೆ ಹೊಸ ಹೊಸ ಪಟ್ಟಿಗಳು ಸೇರ್ಪಡೆಗೊಂಡಿದೆ. ಇದರಲ್ಲಿ ನೀವು ನಿಮ್ಮ ಪಾಕವನ್ನು ಇವತ್ತು ಸೇರಿಸಿಕೊಳ್ಳಬಹುದು ಸ್ನೇಹಿತರೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 2223611. ಎಸ್ ಟಿ ಡಿ ಸಂಖ್ಯೆ 0824. ಗಮನಿಸಿ, ಅನಿವಾರ್ಯ ಕಾರಣಗಳಿಂದ ಇಂದು ಒಂದೇ ಸಂಖ್ಯೆ ಚಾಲ್ತಿಯಲ್ಲಿದೆ. ಈಗ ಮೊದಲಿನ ಕರೆ ಯಾರ್ದು ಅಂತೇಳಿ ನೋಡುವ. ಹಲೋ,
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ವರಂಗದಿಂದ ರಾಮಣ್ಣ ಅಂತ ಮಾತಾಡುದು.
0: ರಾಮಣ್ಣ ಅವರೇ, ಹೇಳಿ.
1: ಹೌದು,
0: ಈಗ
1: ನನಗೆ ತಿಂಡಿ ಮಾಡ್ಲಿಕ್ಕೆ ಬರುದಿಲ್ಲ ಮೇಡಮ್.
0: ಸರಿ, ಈಗ ನೀವು ಮಾಡ್ತೀರಾ? ಮನೆಯಲ್ಲಿ ಮಾಡ್ತಾರಲ್ಲ?
1: ಹೌದೌದು, ಮಾಡ್ತಾರೆ. ನನ್ನ ಅಮ್ಮ ಮೊದಲು ನಾವು ಸಣ್ಣದಿರುವಾಗ ಹಳಸಿನಕಾಯಿ ಹಪ್ಪಳ ಮಾಡ್ತಾ ಇದ್ರು ಮೇಡಮ್.
0: ಹೌದು, ಹಪ್ಪಳ, ಚಿಪ್ಸ್.
1: ಮತ್ತು ಹಲಸಿನಕಾಯಿಯ ಬೀಜ ಇತ್ತಲ್ಲ,
0: ಹೌದು,
1: ಅದನ್ನೊಂದು ತುಳುವಿನಲ್ಲಿ ಒಂದು ಹೇಳ್ತಾರೆ ಸಾಂತನಿ ಅಂತ.
0: ಮಳೆಗಾಲಕ್ಕೆ
1: ಅದನ್ನು ಬೇಯಿಸಿ ಮತ್ತು ಒಣಗುವುದು, ಅದಕ್ಕೆ ಬೇಯಿಸುವಾಗ ಉಪ್ಪು ಹಾಕುವುದು, ಮತ್ತು ಉಪ್ಪು ಹಾಕಿ ಒಣಗಿ ನಮ್ಗೆ
0: ಉಪ್ಪು ಹಾಕಿ ಬಿಸಿಲಲ್ಲಿ ಒಣಗಿಸ್ಬೇಕು ಅದನ್ನು.
1: ಅಲ್ಲ, ಬೇಯಿಸುವಾಗ ಉಪ್ಪು ಹಾಕ್ಬೇಕು ಮೇಡಮ್.
0: ಹೌದು, ಉಪ್ಪು ಹಾಕಿ ಬೇಯಿಸಿ ಮತ್ತೆ ಬಿಸಿಲಲ್ಲಿ ಒಣಗಿಸುದು.
1: ಬಿಸಿಲಲ್ಲಿ ಫುಲ್ ಒಣಗಿಸ್ಬೇಕು. ಬಿಸಿಲಲ್ಲಿ ಒಂದು 7-8-9 ದಿವಸ ಆದ್ರೂ.
0: ಓ ಸರಿ, ಒಳ್ಳೆ ಬಿಸಿಲು ಬೇಕು ಅದಕ್ಕೆ ಒಣಗಿಸ್ಲಿಕ್ಕೆ, ಹಪ್ಪಳದ ಹಾಗೇನೆ.
1: ಹೌದೌದು, ಹಪ್ಪಳದ ಹಾಗೆ. ಸಾಂತನಿ ಅಂದ್ರೆ ನಾವು ಸಣ್ಣದಿರುವಾಗ ಮೇಡಮ್, ಈಗ ತಿನ್ಲಿಕ್ಕೆ ನಮ್ಗೆ ಆಗುದಿಲ್ಲ ಆರೋಗ್ಯದ ಸಮಸ್ಯೆಯಿಂದ. ಆಗ ನಾವು ಸಣ್ಣದಿರುವಾಗ ಎಷ್ಟು ಎಷ್ಟು ತಿಂತಿದ್ದೇವೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಮೇಡಮ್.
0: ಅದು ಸುಲಭದಲ್ಲಿ ಸಿಗ್ತದಲ್ಲ, ದುಡ್ಡು ಕಾಸು ಖರ್ಚೇ ಇಲ್ಲ ಅದಕ್ಕೆ
1: ಸಿಗ್ತದೆ. ಮತ್ತು ಮಳೆಗಾಲಕ್ಕೆ ತಿನ್ನುವಾಗ ಮೇಡಮ್ ಬಾರಿ ಒಂದು ಖುಷಿ ಆಗ್ತದೆ.
0: ಅದು ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಉಪ್ಪು ಇರ್ತದಲ್ವ, ಅದಕ್ಕೆ ಉಪ್ಪು ಒಳ್ಳೆ ಹೀರ್ಕೊಂಡಿರ್ತದೆ. ಅದು
1: ಉಪ್ಪು ಚೂರು ಹಾಕ್ಬೇಕು.
0: ಹೌದು, ಅದು ತುಂಬಾ ಗಟ್ಟಿ ಇರುದಿಲ್ವ ಅದು ಒಣಗಿಸಿದ್ಮೇಲೆ?
1: ಗಟ್ಟಿ ಅಂತ ನಮ್ಗೆ ಹಳ್ಳಿತ್ತಲ್ಲ ಮೇಡಮ್.
0: ಸರಿ ಸರಿ,
1: ಬರುವಾಗ ಅದರ ಖುಷಿ ಬೇರೆ.
0: ಅದು ಹೇಳಿ.
1: ಮತ್ತು ಸಪ್ಪಳ, ಹಪ್ಪಳ.
0: ಹೌದು ಹೌದು, ಅದು ಎಣ್ಣೆಯಲ್ಲಿ, ಅದು ಬೆಂಕಿಯಲ್ಲಿ ಸುಟ್ಟರು ಆಗ್ತದೆ, ಎಣ್ಣೆಯಲ್ಲಿ ಒಮ್ಮೆ ಕಾಯಿಸಿದ್ರು.
1: ನಾವು ಜಾಸ್ತಿ ಆಗ ಸಂದಿರುವಾಗ ಎಣ್ಣೆಯಲ್ಲಿ ಎಲ್ಲ ಸುಡ್ಲಿಕ್ಕೆ ಆಗುದಿಲ್ಲ ಮೇಡಮ್, ಜಾಸ್ತಿ ಬೆಂಕಿಯಲ್ಲಿ
0: ಸುಡುದು. ಹೌದು,
1: ರುಚಿಯೇ ಬೇರೆ, ಎಳ್ಳು ಹಾಕಿ ಎಲ್ಲ ಮಾಡ್ತಾರಲ್ಲ.
0: ಹೌದು ಹೌದು. ಮತ್ತೆ ಹಣ್ಣಿದ್ದು ಸಹ ಮಾಡ್ತಾರಲ್ಲ, ಹಪ್ಪಳ ಮತ್ತೆ ಮಾಂಬಳ ಅಂತೇಳಿ ಹಣ್ಣಿದ್ದು.
1: ಹೌದು, ಮಾಂಬಳ ಅಂತ ಎಲ್ಲ ಮಾಡ್ತೇವೆ ನಾವು. ಗಾರಿಯ ದೋಸೆ ಅಂತ ಮಾಡಿದ್ದೇವೆ. ದೋಸೆ ಅಂತ ನಾವು ಹೋದ ವರ್ಷ ಎಲ್ಲ ಸಹ ಮಾಡಿದ್ದೇವೆ.
0: ಅದು ಆಗಿಂದಾಗ್ಲೇ ಮಾಡುವಂತದಲ್ಲ ಅದನ್ನು.
1: ಮತ್ತೆ ಹಳಸಿನ ಮುಳ್ಕ ಮೇಡಮ್, ಮುಳ್ಕ ಒಳ್ಳೇದಾಗ್ತದೆ.
0: ಹೌದು ಹೌದು. ನಿಮ್ಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್, ನಿಮ್ಮ ಮನೆಯಲ್ಲಿ ಈ ತರ ಮಾಡುವಂತದ್ದು ಯಾವ್ದಾದ್ರು ಒಂದು ಅಡಿಗೆ ಗೊತ್ತಿದ್ಯಾ ನಿಮ್ಗೆ? ನಿಮ್ಮ ಅಕ್ಕ ತಂಗಿ ಯಾರಾದ್ರು ಮಾಡ್ತಿರುವಂತದ್ದು?
1: ತಂಗಿ ಮಾಡ್ತಾ ಇದ್ಲು ಹಲಸಿನ ಗಟ್ಟಿ. ಹಲಸಿನ ಗಟ್ಟಿ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ಹಲಸಿನ ಗಟ್ಟಿ ಅಂದ್ರೆ ಬಾರಿ ಇಷ್ಟ, ಅದು ಈ ಚಟ್ನಿಗೆಲ್ಲ ಹಾಕಿ ತಿಂದ್ರೆ.
0: ಹೌದೌದು,
1: ಮತ್ತು ಕೋಳಿ ಪದಾರ್ಥಕ್ಕೆಲ್ಲ ಹಾಕಿ ತಿಂದ್ರೆ ಸಹ ಒಳ್ಳೇದಾಗ.
0: ಸರಿ ಸರಿ. ನಿಮ್ಗೆ ಯಾವ ಗೀತೆ ಬೇಕಿತ್ತು ರಾಮಣ್ಣವರೇ?
1: ನಮ್ಗೆ ಬೆಂಕಿಯಲ್ಲಿ ಅರಳಿದ ಹೂ ಫಿಲ್ಮ್ ಅಲ್ಲಿ ಮೇಡಮ್, ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ, ಮುಂದೆ ಬನ್ನಿ ಟಿಕೆಟ್ ಟಿಕೆಟ್ ಹಾಡಬೇಕು.
0: ಸರಿ, ಖಂಡಿತ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದೀಗ ಸರಿ, ಥ್ಯಾಂಕ್ ಯು. ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಎಂ ಎಸ್ ವಿಶ್ವನಾಥನ್.

ನಿನ್ನು ದಾರಿಯಲ್ಲಿ ಎಂದು ಮುಂದೆ ಸಾಗದು, ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು, ಮುಂದಕ್ಕೆ ಬನ್ನಿ ಎಂದು ಕುಗುರು ಇಲ್ಲ. ನನ್ನಂಥ ಕಂಡಕ್ಟರ್ ಎಂದರು ಕಾಣಲ್ಲ, ನನ್ನಂಥ ಕಂಡಕ್ಟರ್ ಎಂದರು.

ಲಕ್ಷ ಲಕ್ಷ ಇದ್ದೋರೆಲ್ಲ ಕಾರಿನಲ್ಲಿ ಹೋಗೋದು, ಅಲ್ಪ ಸ್ವಲ್ಪ ಗಳಿಸೋರೆನ್ನೆ ಬಸ್ಸಿನಲ್ಲಿ ಕೊಡೋದು. ಚಿಲ್ರೆ ಕೊಡಿ, ಸರಿಯಾದ ಚಿಲ್ರೆ ಕೊಡಿ ಪ್ಲೀಸ್. ಎಲ್ಲೋ ಜಗಳ, ಎಲ್ಲೋ ಕದನ, ಕಲ್ಲು ಇಲ್ಲೇ ಬೀಳೋದು. ಯಾರ ಕೋಪ ಯಾರ ಮೇಲೋ, ನ್ಯಾಯ ಯಾರ ಕೇಳೋದು? ನಿಮ್ಮ ದುಡ್ಡಲ್ಲೇ ನಮ್ಮ ವಾಹನ ಬೋಳೋದು. ನೀವೇನೆ ತೆರಿಗೆ ಹೆಚ್ಚಿ ಅಯ್ಯೋ ಅನ್ನೋದು. ನೀವೇನೆ ತೆರಿಗೆ

0: ಮುಂದೆ ಯಾವ ಖಾದ್ಯ ತಯಾರಾಗ್ತಾ ಇದೆ ಅಂತೇಳಿ ನೋಡುವ. ಹಲೋ,
1: ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನೀರಜ
0: ಕಿನ್ನಿಗೋಳಿಯಿಂದ. ನಿಮ್ಗೆ ಯಾವ ಗೀತೆ ಬೇಕಿತ್ತು ನೀರಜ ಅವರೇ?
1: ನನಗೆ ಕುಟುಂಬ ಸಿನಿಮಾದಿಂದ ರಕ್ಕು ಬೆಳಕಿನ ಹಾಲೂರಲ್ಲಿ.
0: ಹಾ ಸರಿ, ಅದು ಪ್ರಸಾರ ಮಾಡ್ತೇವೆ. ಮತ್ತೆ ಇದೀಗ ಹೇಳಿ ನೀರಜ ಅವರೇ, ನಿಮ್ಮ ಮನೆಯಲ್ಲಿ ಯಾವ ಹಲಸಿನದ್ದು ಯಾವ ಪಾಕ ತಯಾರಾಗಿದೆ, ತಯಾರಾಗ್ತಾ ಇದೆ, ತಯಾರಾಗ್ಲಿಕ್ಕಿದೆ?
1: ಹಲಸಿನ ಹಣ್ಣಿನಿಂದ ದೋಸೆ ಮಾಡಬಹುದು, ಮತ್ತೆ ಗಟ್ಟಿ ಮಾಡಬಹುದು, ಮತ್ತೊಂದು ಗಾರಿ ಅಂತ ಉಂಟು ಅದು ಮಾಡಬಹುದು, ಮತ್ತೆ ಹಲಸಿನ ಕಾಯಿಯಿಂದ ಪಲ್ಯ ಮಾಡಬಹುದು.
0: ಅದು ಬಿಟ್ಟು ನೀವು ಏನಾದ್ರೂ ಬೇರೆ ಏನಾದ್ರೂ ತಯಾರು ಮಾಡಿದಿರಾ? ಈಗ ಹಲಸಿನ ಹಣ್ಣಿಂದ ಐಸ್ ಕ್ರೀಮ್ ಬರ್ತದೆ, ಜ್ಯೂಸ್ ಬರ್ತದೆ, ಮತ್ತೆ ಇನ್ನೊಂದೇನೋ ಹಲಸಿನ ಬೀಜದಿಂದ ಕಾಫಿ ಪುಡಿ ಅಂತೆ, ಹಲಸಿನ ಕಾಯಿಂದ ಕಬಾಬ್ ಅಂತೆ, ಹೀಗೇನಾದ್ರೂ ನೀವು ತಯಾರು ಮಾಡಿದಿರಾ? ನೀವು
1: ಮಾಡಲಿಲ್ಲ ಮೇಡಮ್.
0: ಹೌದಾ, ಹಲಸಿನ ಕಾಯಿಂದ ಕಬಾಬ್ ಏನಾದ್ರೂ ಮಾಡಿದಿರಾ?
1: ಇಲ್ಲ, ಇದು ಅದು ಉಪ್ಪು ಹಾಕಿ ಸ್ವಲ್ಪ ಅರಸಿನ ಅದು ಮೆಣಸು ಹುಡಿಯಲ್ಲಿ ಅದು ಕಾಯಿಸಿದ್ದು,
0: ಎಣ್ಣೆಯಲ್ಲಿ ಕಾಯಿಸಿ ತೆಗೆದ್ರೆ ತುಂಬಾ ಒಳ್ಳೇದಾಗ್ತದೆ ಅಂತ.
1: ಹೌದು ಹೌದು.
0: ಮತ್ತೆ ನಿಮ್ ಸಿಗ್ತದ ನಿಮ್ಮಲ್ಲಿ ಹಲಸಿನ ಹಣ್ಣು ಬೇಕಾದಷ್ಟು ಸಿಗ್ತದ?
1: ಸಿಗ್ತದೆ, ಉಂಟು ಈಚೆ. ಈಗ ತುಂಬಾ ಕಡಿಮೆ ಆಗಿತ್ತು, ತುಂಬಾ ಮುಂದೆ ಎಲ್ಲ ತುಂಬಾ ಮರ ಇತ್ತು, ತುಂಬಾ ಹಲಸಿನ ಹಣ್ಣು ಸಿಕ್ತಿತ್ತು. ಮರಗಳೆಲ್ಲ ಕಡಿಮೆ ಆಗಿ ಸ್ವಲ್ಪ ಅಲ್ಪ ಸ್ವಲ್ಪ ಸಿಗ್ತದೆ.
0: ಬಿದ್ದು ಹಾಳು ನಿಮ್ಮಲ್ಲೆಲ್ಲ ಬಿದ್ದು.

0: ಹಾಳಾಗುದೇ ಜಾಸ್ತಿ ಅಲ್ಲ.
1: ಹೌದು, ಇದು ತುಂಬಾ ಹಾಳಾಗಿ ಹೋಗ್ತದೆ ಮಳೆಗಾಲದಲ್ಲಿ, ಮತ್ತು ಹೇಳೋದೇ ಬೇಡ.
0: ಹಪ್ಪಳ ಎಷ್ಟು ರೆಡಿ ಆಗಿದೆ ನೀರಜ್ ಅವರೇ?
1: ಮೇಡಮ್ ಈಗ ಹಪ್ಪಳ ಮಾಡುದ್ರಿ, ಮುಂಚೆ ಎಲ್ಲ ನಾವು ಚಿಕ್ಕ ಇರುವಾಗ ಅಮ್ಮ ಮಾಡ್ತಿದ್ರು, ಈಗ ಇಲ್ಲ ಇಲ್ಲ, ಯಾರು ಈಚೆ ತುಂಬಾ ಕಡಿಮೆ ಹಪ್ಪಳ ಮಾಡುದು.
0: ಅಯ್ಯೋ ಮಾಡ್ಲೇ ಇಲ್ವಾ ಈ ಸರ್ತಿ?
1: ಇಲ್ಲ ಇಲ್ಲ,
0: ಅಯ್ಯೋ ಹೇಳಿದ್ರೆ ನಾವು, ಮೊದಲೇ ಹೇಳಿದ್ರೆ ನಾವು ಬರ್ತಿದ್ವು ಮಾಡ್ಕೊಳ್ಳಿಕ್ಕೆ.
1: ಮತ್ತೆ ಹಲಸಿನ ಅದರದ್ದು ಇದು ಉಂಟಲ್ಲ, ಹಲಸು ಹಣ್ಣು ತೆಗೆದ ಮೇಲೆ ಅದರ ಗಡಿ.
0: ಹೌದು ಹೌದು.
1: ಅದರ ಮೇಲಿನ ಮುಳ್ಳನ್ನು ತೆಗೆದು ಮತ್ತೆ ಅದನ್ನು ಅದರ ಉಳಿದ ಭಾಗವನ್ನು ಸ್ವಲ್ಪ ಬಿಸಿ ಬೇಯಿಸಿ ಅದಕ್ಕೆ ಉಪ್ಪು ಹಾಕಿ ಅದನ್ನು ನೀರಿನಲ್ಲಿ ಹಾಕಿ ಇಡ್ತಾರಲ್ಲ.
0: ಹೌದು, ಅದು ಹಲಸಿನದ್ದು ಯಾವ ಭಾಗವನ್ನು, ಸಿಪ್ಪೆ ಅಲ್ಲ, ಅಡಿದು ಸಿಪ್ಪೆ ಅಲ್ಲ, ಮತ್ತೆ ಮೇಲಿದಲ್ಲ ಅದರ ಮಧ್ಯದ ಭಾಗ.
1: ಮಧ್ಯದ ಭಾಗದ
0: ಹೌದು,
1: ಮುಳ್ಳು ಮುಳ್ಳಿದ
0: ಹೌದು,
1: ಅದರ ಮೇಲಿನ ಸ್ವಲ್ಪ ಭಾಗವನ್ನು ತೆಗೆದು ಮತ್ತೆ ಉಳಿದ ಭಾಗವನ್ನು ಬೇಯಿಸಿ ಉಪ್ಪು ನೀರಲ್ಲಿ ಹಾಕಿ ಇಡ್ಬೇಕು. ಅದು ಮಳೆಗಾಲದಲ್ಲಿ ಅದರ ಚಟ್ನಿ ಎಲ್ಲ ಮಾಡ್ಲಿಕ್ಕೆ ತುಂಬಾ.
0: ಓ ಸರಿ ಸರಿ, ಗೊತ್ತಿರಲಿಲ್ಲ ಅದು. ಹಾಗಾದ್ರೆ ಹಲಸಿನಲ್ಲಿ ಯಾವುದು ಬಿಸಾಡುವಂತ ಭಾಗಗಳೇ ಇಲ್ಲ ಅಲ್ವಾ? ಹಾಗಿದ್ರೆ ಎಲ್ಲ ಬಹು ಉಪಯೋಗಿ ಅಲ್ಲ?
1: ಉಳಿದ ಭಾಗವನ್ನು ದನಗಳಿಗೆ ಎಲ್ಲ ಹಾಕಿದ್ರೆ
0: ಉಳಿತದೆ ಏನು? ಈಗ ಹಲಸಿನ ಹಣ್ಣು ತಿಂದಾಯ್ತು, ಬೀಜ ತಿಂದಾಯ್ತು, ಇನ್ನು ಅದ್ರ ನೀವು ಮಧ್ಯದ ತಿರುಳನ್ನು ಬಿಡ್ತಾ ಇಲ್ಲ, ಅದು ತಿಂದಾಯ್ತು, ಇನ್ನು ಮುಳ್ಳು ಮಾತ್ರ ಉಳಿಯುದು ಅದ್ರಲ್ಲಿ.
1: ಮುಳ್ಳು ಮತ್ತೆ ಅದರಲ್ಲಿ ಅದರ ಇದು ಉಂಟಲ್ಲ ಬೀಜ, ಬೀಜದ ಮೇಲೆ ಒಂದು
0: ಸರಿ, ಆ ಸಿಪ್ಪೆಗಳೆಲ್ಲ ಉಳಿತದೆ ಅಷ್ಟೇ, ಮತ್ತೆ ಯಾವ್ದು ಉಳಿಯುವಂತ ಭಾಗಗಳೇ ಇಲ್ಲ ಹೀಗಿದ್ರೆ.
1: ಅದನ್ನು ದನಗಳಿಗೆ ಹಾಕ್ತಾರೆ.
0: ಹೌದು,
1: ಹಾಲು ಕೊಡ್ತದೆ ಅಂತೆ.
0: ಸರಿ ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ಧನ್ಯವಾದಗಳು ನೀರಜ್ ಅವರೇ. ಇದೀಗ ಕುಟುಂಬ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಅವರು ಹಾಡಿರುವ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಸಂಗೀತ ಗುರು ಕಿರಣ್.

0: ಇದೀಗ ಮುಂದಿನ ಕರೆ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಇಸ್ಮಾಯಿಲ್ ಕಲ್ಲಡಿ.
0: ಇಸ್ಮಾಯಿಲ್ ಕಲ್ಲಡಿ ಅವರು, ಹಾ ಹೇಳಿ. ಈಗ
1: ಹೌದು, ಹಳೆ ಬಗ್ಗೆದ್ದು ಎಲ್ಲರೂ ಹೇಳ್ತಾರೆ, ಅದು ನಾನೊಂದು ಹಳೆ ಬಗ್ಗೆದ್ದು ಒಂದು ಹೇಳ್ತೇನೆ ವಿಷಯ ಅಂದ್ರೆ, ಇದು ನನ್ನ ಅಮ್ಮ ಅವರ ಕಾಲದಲ್ಲಿ ಇದನ್ನು ನಮ್ಗೆ ತುಂಬಾ ಮಾಡಿ ತಿನ್ನಿಸುತ್ತಿದ್ರು.
0: ಸರಿ,
1: ಎಂತದು ಹಲಸಿನ ನೀವು ತುಳುವಲ್ಲಿ ಪೊಡಿ ಕಜಿಪ್ಪು ಆಜಾದ ನಂತರ ಅದೆಂತದು ಗೊಜ್ಜು ಅಂತ.
0: ಹಲಸಿನ ಗೊಜ್ಜು
1: ಅಂದ್ರೆ ಹೇಗೆ? ಅವರಂದ್ರೆ ಆಗ ಮಿಕ್ಸಿ ಎಲ್ಲ ಇರ್ಲಿಲ್ಲ, ಅವರು ತಿರುವ ಕಲ್ಲುಂಟಲ್ಲ ಅದರ ಎಂತದು ಮೇಲಿದ್ದು ಕಲ್ಲು ತೆಗೆದು ಹಾಕಿ ಅದರಲ್ಲ ಇದೆಲ್ಲ ಇದೆಲ್ಲ ಹಾಕಿ ಅದನ್ನು ಜಜ್ಜಿ ಇದು ಮಾಡಿ ಎಲ್ಲ ನಮಗೆ ಕೊಡ್ತಿದ್ರು. ಅದನ್ನು ಈಗ ಹೇಳ್ತೀನಿ, ಈಗ ನಾವು ಮಾಡುದಾದ್ರೆ ಮಿಕ್ಸಿಯಲ್ಲಿ ಮಾಡುದು. ಈಗ
0: ಹೇಳಿ ಹೇಳಿ.
1: ಚಿಕ್ಕ ಹಲಸಿನ ಮಿಡಿ,
0: ಮಿಡಿ ಮಿಡಿ
1: 2 kg ಅಷ್ಟು ಭಾರ ಇದ್ರೆ ಸಾಕಾಗುತ್ತದೆ, ಅದಕ್ಕಿಂತ ಕಮ್ಮಿ ಇದ್ರೆ ಪರವಾಗಿಲ್ಲ.
0: ಮಿಡಿ ಅಲ್ವಾ, ಚಿಕ್ಕದು ದೊಡ್ಡದಲ್ವಾ? ಕಾಯಿ
1: ಅಂದ್ರೆ ಚಿಕ್ಕ ಮಿಡಿ ಅಲ್ಲ, ಸ್ವಲ್ಪ ಅದರಲ್ಲಿ ಚಿಕ್ಕ ಚಿಕ್ಕ ಸೊಳೆ ಹುಟ್ಟಬೇಕು.
0: ಸರಿ ಸರಿ.
1: ಅದನ್ನು ತೆಗೆದು ಮೇಡಮ್ ಅದ ಚೆನ್ನಾಗಿ ಚಿಕ್ಕ ಇದ ಕುಯ್ದು ಮತ್ತೆ ಚೆನ್ನಾಗಿ ಒಂದು ಹದೋ ಪೀಸ್ ಮಾಡಿ ಅದನ್ನು ಮುಳ್ಳು ತೆಗೆದು ಕೊಯ್ಯುದು. ಆಮೇಲೆ
0: ಸರಿ,
1: ಅದನ್ನು ಪಾತ್ರೆ ಒಳಗೆ ಇಟ್ಟು ನೀರಾಕಿ ಬೇಯಲಿಕ್ಕೆ ಇಡುದು.
0: ಸರಿ.
1: ಬೆಂಕಿಯಲ್ಲಿ ಬೇಯಲಿಕ್ಕೆ ಇಟ್ಟ ಮೇಲೆ ಏನ್ ಮಾಡ್ಬೇಕು, ಅದಕ್ಕೊಂದು ಇಡ್ಲಿ ಕಪ್ಪಲ್ಲಿ ಒಂದಿಷ್ಟು ಕೊತ್ತಂಬರಿ ಅದರ ಮೇಲೆ ಬೇಯಲಿಕ್ಕೆ ಇಡ್ಬೇಕು. ಅದಕ್ಕೊಂದು ಏಳೆಂಟ ಎಷ್ಟು ನಿಮಗೆ ಎಷ್ಟು ಬೇಕಾಗುತ್ತೆ ಆಕಾರ ನೋಡಕ್ಕೆ, ಒಂದು ಅಂಗಡಿಯಲ್ಲಿ ಮೆಣಸು ಸಿಗ್ತದಲ್ಲ, ಸಾಲಿನ ಮೆಣಸು, ಅದರ ಮೇಲೆ ಬೇಯಲಿಕ್ಕೆ ಇಡ್ಬೇಕು.
0: ಗಾಂಧಾರಿ ಮೆಣಸು, ಚಿಕ್ಕದು ಕೆಂಪು ಮೆಣಸು?
1: ಗಾಂಧಾರಿ ಅಲ್ಲ, ಸಾಲಿನ ಮೆಣಸು ಉಂಟಲ್ಲ ಅಂಗಡಿ.
0: ಸರಿ ಸರಿ, ಕೆಂಪು ಮೆಣಸು.
1: ಕೆಂಪು ಮೆಣಸನ್ನು ಬೇಯಲಿಕ್ಕೆ ಇಡ್ಬೇಕು. ಇದು ಹಳಸಿನ ತುಂಡು ಬೇಯುವಾಗ ಅದು ಅದರಲ್ಲಿ ಬೇಯುತ್ತದೆ.
0: ಸರಿ, ಅದೆಲ್ಲ ಇಷ್ಟೆಲ್ಲ ಒಟ್ಟಿಗೆ ಬೇಯಿಸ್ಲಿಕ್ಕೆ ಇಡುದಲ್ಲ,
1: ಅರೆಬಿಂದು ಅದು ಸ್ವಲ್ಪ ಎಂತದು ಗಟ್ಟಿ ಎಲ್ಲ ಹೋಗ್ತದೆ. ಅದನ್ನು ಏನ್ ಮಾಡ್ಬೇಕಂದ್ರೆ ಅದನ್ನು ಮತ್ತೆ ತೆಗೆದು ಬೇರೆ ಇಟ್ಟು ಇದನ್ನು ನೀರು ಬಸಿಬೇಕು.
0: ಸರಿ,
1: ಹಾಕ್ಲಿಕ್ಕೆ ಬೇಕು ರುಚಿಗೆ ತಕ್ಕಷ್ಟು. ನಾವು ಉಪ್ಪು ಹಾಕ್ಬೇಕು ಅದಕ್ಕೆ ಬೇಯುವಾಗ, ಅದ ಬಂದ ಮೇಲೆ.
0: ಸರಿ,
1: ಅದನ್ನು ಮತ್ತೇನು ಮಾಡ್ಬೇಕಂದ್ರೆ ಅದನ್ನು ನೀರು ಬಸಿದು ಸ್ವಲ್ಪ ತಣ್ಣಗೆ ಆಗ್ಲಿಕ್ಕೆ ಬಿಡ್ಬೇಕು, ಸ್ವಲ್ಪ ನಮಗೆ ಮುಟ್ಟಿದ್ರೆ ಬಿಸಿ ಆಗಬಾರ್ದು ಹಾಗೆ.
0: ಸರಿ ಸರಿ.
1: ಅದನ್ನು ಆಮೇಲೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕೊಯ್ದು ಎಲ್ಲ ಒಂದು ತಟ್ಟೆಗೆ ಹಾಕಿ ಅದನ್ನು ಈ ಮಿಕ್ಸಿ ಒಳಗಡೆ ಹಾಕಿ ಅದಕ್ಕೆ ಒಂದು ಮೆಣಸು ಮತ್ತೊಂದು ನಾಲ್ಕೈದು ಕೊತ್ತಂಬರಿಯನ್ನು ಹಾಕಿ ಒಟ್ಟಿಗೆ ಒಂದು ನಾಲ್ಕೈದು ಸುತ್ತು ತಿರುಗಿಸಬೇಕು ಇದನ್ನು.
0: ಸರಿ, ಅದು ಕೊತ್ತಂಬರಿ ನಾವು ಬೇಯುವಾಗ್ಲೇ ಹಾಕಿರ್ತೇವಲ್ಲ?
1: ಅದು ಅಲ್ಲ, ಅದು ಅದಕ್ಕೆ ಹಾಕಿದ್ರೆ ಅದು ಚಿಕ್ಕ ಚಿಕ್ಕ ತುಂಡು, ಅಷ್ಟು ಚಿಕ್ಕ ತುಂಡು ಮಾಡ್ಲಿಕ್ಕಿಲ್ಲಲ್ಲ, ಇದನ್ನು ಸ್ವಲ್ಪ ದೊಡ್ಡ ತುಂಡು ಮಾಡಿ ಬೇಯಲಿಕ್ಕೆ ಇಡುದು.
0: ಸರಿ ಸರಿ.
1: ಇದನ್ನು ಅದರ ಮೇಲೆ ಮತ್ತೆ ಕೊಯ್ದು ಅಷ್ಟು ಚಿಕ್ಕ ಚಿಕ್ಕ ತುಂಡು ಮಾಡುದು.
0: ಸರಿ ಸರಿ ಸರಿ.
1: ಅದನ್ನು ಎಲ್ಲವನ್ನ ಹಾಗೆ ಮಾಡಿ ಕೊಯ್ತಾ ಕೊಯ್ತಾ ಇದು ಮಿಕ್ಸ್ ಮಾಡಿ ಒಂದು ನಾಲ್ಕೈದು ಸುತ್ತು ಸಿದ್ದು ತಿರುಗುವಾಗ ಅದು ಹಾಗೆ ಆಗ್ತದೆ. ಅದನ್ನು ತೆಗೆದು ಎಲ್ಲ ಒಂದು ಪಾತ್ರೆಗೆ ಹಾಕಿ ಆದ ಮೇಲೆ ಅದಕ್ಕೆ ಒಗ್ಗರಣೆ ಕೊಡ್ಬೇಕಲ್ವ, ಎಲ್ಲ ಒಗ್ಗರಣೆ ಸಾಮಾನು ಹಾಕಿ ತೆಂಗಿನ ಎಣ್ಣೆಲ್ಲಿ ಒಗ್ಗರಣೆ ಕೊಟ್ಟು ಒಂದು ಅಂತ ಅರ್ಧ ತೆಂಗಿನಕಾಯಿ ಉಂಟಲ್ವ ಅದರ ತುರಿ, ತೆಂಗಿನ ತುರಿ.
0: ಹೌದು ಸರಿ.
1: ಅದನ್ನು ಅದಕ್ಕೆ ಹಾಕಿ ಬೇವು ಸೊಪ್ಪು ಎಲ್ಲ ಹಾಕಬೇಕು ಒಗ್ಗರಣೆಗೆ ಪರಿಮಳಕ್ಕೆ. ಅದಕ್ಕೆ ಇಂಗು ಎಲ್ಲ ಸ್ವಲ್ಪ ಹಾಕಬೇಕು. ಅದಕ್ಕೆ ಈ ಒಗ್ಗರಣೆ ಹಾಕಿ ಇದನ್ನು ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಗಂಜಿ ಊಟಕ್ಕೆ ತಿನ್ನುವುದು ಮೇಡಮ್.
0: ಸರಿ.
1: ನಾವು ಚಿಕ್ಕದಿರುವಾಗ ಅಂದ್ರೆ ಅದು ನಮಗೆ ಅನ್ನ ಸ್ವಲ್ಪ ಸಾಕಾಗ್ತಿತ್ತು, ಅಕ್ಕಿ ಬರಾವಾಗ ಇದು ಬೇಕಾದಷ್ಟು ತಿಂತಿದ್ದೆವು ತಟ್ಟೆಯಲ್ಲಿ ಹಾಕಿ.
0: ನೀವೀಗ ಹೇಳುವಾಗ್ಲೇ ಬಾಯಲ್ಲಿ ನೀರ್ ಬರ್ತಾ ಇದೆ ಇಸ್ಮಾಯಿಲ್.

0: ನೋಡಿ ಮೇಡಮ್, ಮತ್ತೆ ಎಲ್ರು ಅದನ್ನು ನೆಚ್ಚಿಕೊಳ್ತಾರೆ, ಒಳ್ಳೇದಾಗ್ತದೆ ಅಂತ ಹೇಳಿ.
1: ಸರಿ, ಖಂಡಿತ ಖಂಡಿತ. ಅದು ಅದಕ್ಕೆ ಚಿಕ್ಕ ಚಿಕ್ಕ ಇದು ಹಲಸಿನ ಕಾಯಿ ಚಿಕ್ಕದಾಗ್ಬೇಕಲ್ಲ, ಮಿಡಿ ಆಗಿರ್ಬೇಕು. ಗೊತ್ತಾಯ್ತು, ಎಳೆಯದು ಅದು. ಹಾ ಹೌದು, ಅದು ಹುಟ್ಟುತ್ತಾ ಇರ್ಬೇಕಷ್ಟೇ. ಅದು
0: ಇದು ಹುಟ್ಟಬಾರ್ದು, ಅದು ಅಷ್ಟು ಇದಾಗಬೇಕು. ಎರಡು ಕೆಜಿ ಒಳಗಡೆ, ಒಂದೂವರೆ ಕೆಜಿ ಒಳಗಡೆ ಇದ್ರೆ
1: ಚಿಕ್ಕದು. ಸರಿ ಸರಿ ಸರಿ. ಹಾ ಸರಿ. ಈಗ ನಿಮ್ಗೆ ಯಾವ ಗೀತೆ ಬೇಕಿತ್ತು?
0: ರಾಚಿಕ ಚಿತ್ರದ ಮೇಡಮ್, ಈ ಹಾಡು ಇಷ್ಟ ತನಕ ಪ್ರಸಾರ ಆಗಿಲ್ಲ, ಬೇರೆ ಹಾಡು ಪ್ರಸಾರ ಮಾಡಿದ್ರಿ. ಹಾಡು ಹೆಸರು ಹೇಳಿದ್ದೆ, ಅದೇ ಹಾಡು ಪ್ರಸಾರ ಮಾಡಿ.
1: ಹಾ ಸರಿ, ಆಯ್ತು, ಖಂಡಿತ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಇಸ್ಮಾಯಿಲ್ ಅವರೇ.
0: ಆಯ್ತು, ಆಗಲಿ ಮೇಡಮ್.
1: ಇದೀಗ ರಸಿಕ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಹಾಡಿರುವ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಮುಂದಿನ ಕರೆ ನೋಡುವ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಸತೀಶ್ ಅಂತ, ಕಾಸರಗೋಡಿಂದ.
0: ಕಾಸರಗೋಡಿಂದ ಸತೀಶ್ ಅವರು. ನಿಮ್ಗೆ ಯಾವ ಗೀತೆ ಬೇಕಿತ್ತು ಸತೀಶ್ ಅವರೇ?
1: ನನಗೆ ಅಂಜದ ಗಂಡು ಚಿತ್ರದಿಂದ ಏಕೆ ಹೀಗಾಯ್ತು.
0: ಹಾ ಸರಿ, ಪ್ರಸಾರ ಮಾಡ್ತೇವೆ. ಈಗ ಮೊದಲಿಗೆ ಹೇಳಿ, ನೀವು ಈ ಸರ್ತಿ ಯಾವ ಹಲಸಿನ ಕಾಯಿಂದ ಅಥವಾ ಹಣ್ಣಿಂದ ಏನು ತಯಾರು ಮಾಡಿದ್ರಿ?
1: ಮೇಡಮ್, ಈ ಸರಿ ಏನು ಮಾಡಿಲ್ಲ, ಅಂದ್ರೆ ಮಾಡ್ತಿದ್ವಿ ಮೊದ್ಲೆಲ್ಲ, ಹಪ್ಪಳ ಎಲ್ಲ ಮಾಡ್ತಾರೆ. ಮತ್ತೆ ಹಪ್ಪಳ ಅಂದ್ರೆ ಅದನ್ನು ಕಡಿದ್ರೆ ಎಲ್ಲ
0: ಹೌದು ಹೌದು ಗೊತ್ತು.
1: ಆ ರೀತಿ ಮಾಡ್ತಾರೆ. ಮತ್ತೆ ಏನಂದ್ರೆ ಈ ಅದನ್ನು ಅದರ ಏನು ಸೋಲೆ ಇರ್ತದಲ್ಲ,
0: ಹೌದು.
1: ಅದನ್ನು ಸ್ವಲ್ಪ ಸ್ವಲ್ಪ ಬೇಯಿಸಿ ಉಪ್ಪೆಲ್ಲ ಹಾಕಿ ಮತ್ತೆ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಇರ್ತಾರೆ. ಮತ್ತೆ ಅದನ್ನು ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅದು ತುಂಬಾ ಒಳ್ಳೇದಾಗ್ತದೆ ತಿನ್ನೋದಕ್ಕೆ.
0: ಈಗ ಒಬ್ರು ಹೇಳಿದ್ರು ಹಲಸಿನ ಬೀಜದಿಂದ ಬೀಜವನ್ನು ಬೇಯಿಸಿ ಅದನ್ನು ಒಣಗಿಸಿ ಸಾಂತಣಿ ಮಾಡೋದು. ಇದು ಯಾವ್ದು? ಇದು
1: ಸಾಂತಣಿ
0: ಬೀಜ
1: ಮಾಡಿ
0: ಅಲ್ಲ,
1: ಅದು ಕೂಡ. ಹೌದೌದು, ಅದು ಕೂಡ ಮಾಡ್ತಾರೆ.
0: ಇದು ಬೀಜ ಅಲ್ಲ, ಇದು ನೀವು ಹೇಳ್ತಿರೋದು ಹಲಸಿನ ಸೊಳೆ.
1: ಹೌದೌದೌದು.
0: ಆ ಸೊಳೆಯನ್ನು,
1: ಅದನ್ನ ಸ್ವಲ್ಪ ಬೇಯಿಸಿ, ಅದು ಅದೇನು ಹಣ್ಣಲ್ಲ, ಕಾಯಿ ಕಾಯಿ
0: ಕಾಯಿ ಕಾಯಿಯನ್ನು
1: ಕಾಯಿ ಕಾಯಿ
0: ಸೊಳೆ ಮಾತ್ರ, ಅದ್ರ ಬೀಜ ತೆಗಿಬೇಕು.
1: ಬೀಜ ತೆಗಿಬೇಕು, ಬೀಜ ತೆಗಿಬೇಕು,
0: ಬೀಜ ತೆಗೆದು ಅದನ್ನು ಸ್ವಲ್ಪ ಬೇಯಿಸಬೇಕು. ಅದು ತುಂಬಾ ಬೇಗ ಬೆಂದು ಹೋಗ್ತದಲ್ಲ.
1: ಮತ್ತೆ ಬಿಸಿಲಲ್ಲಿ ಒಣಗಿಸಿ ಮತ್ತೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ತಿನ್ಬೇಕು.
0: ಓ ಸರಿ, ಬಿಸಿಲಲ್ಲಿ ಒಣಗಿಸಿ ಇಡುದು ಅದನ್ನು.
1: ಹೇಳಿ.
0: ಬಿಸಿಲಲ್ಲಿ ಒಣಗಿಸಿ ಇಟ್ಟಿರ್ಬೇಕು ಅದನ್ನು.
1: ಹೌದು,
0: ಬಿಸಿಲಲ್ಲಿ ಒಣಗಿ ಇಮಿಡಿಯೇಟ್ ಅದನ್ನು ಕೂಡಲೇ, ಆ ಕೂಡಲೇ ಬಿಸಿಲಲ್ಲಿ ಒಣಗಿಸಿ ಆ ಕೂಡಲೇ ಅದನ್ನು ಫ್ರೈ ಮಾಡ್ಬೇಕು.
1: ನಾವು ಸ್ಟಾಕ್ ಮಾಡಿ ಇಡ್ಬಹುದು.
0: ಓಹ್, ಬಿಸಿಲಲ್ಲಿ ಒಣಗಿಸಿ ಇಟ್ಟಿರ್ಬೋದು ಅದನ್ನು.
1: ಹೌದೌದು.
0: ಅದು ಹಾಳಾಗುದಿಲ್ಲ.
1: ಮಳೆಗಾಲದಲ್ಲೆಲ್ಲ ಇದು ಅದನ್ನು ಫ್ರೈ ಮಾಡಿ ತಿನ್ಬಹುದು.
0: ಓಹ್ ಸರಿ ಸರಿ, ಅದು ಒಂದು ರೀತಿಯ ಹಪ್ಪಳದ ಹಾಗೇನೆ. ಆದ್ರೆ ಅದನ್ನು, ಇದು ತುಂಬಾ ಕೆಲಸ ಕಡಿಮೆ ಅಲ್ವಾ? ಇದನ್ನೇನು ಸೊಳೆ ಬಿಡಿಸುವ ಕೆಲಸ ಒಂದುಂಟು, ಅದು ಬಿಟ್ಟರೆ ಅದನ್ನು ಗುದ್ದುದು ಹಪ್ಪಳದಾಗಿ ಒತ್ತುದು ಅದಿಲ್ಲ, ಏನು ಕೆಲಸ ಇಲ್ಲ, ಕಡಿಯುವ ಕೆಲಸಗಳೆಲ್ಲ ಇಲ್ಲ. ತುಂಬಾ ಒಳ್ಳೆ, ನೋಡ್ಬೇಕಿದು, ಒಳ್ಳೆ ಅಡಿಗೆ ಹೇಳಿದ್ರಿ. ಬೇರೆ ಯಾವ್ದು ಮಾಡ್ತೀರಿ ನೀವು?
1: ಮತ್ತೆ ಅದನ್ನು ಹಾಗೇನೆ ಕೂಡ ಇದು ಏನೋ ಫ್ರೈ ಮಾಡುವವರು ಇದ್ದಾರೆ.
0: ಹೌದು, ಚಿಪ್ಸ್ ಮಾಡ್ತಾರೆ.
1: ಹೌದೌದು,
0: ಹಾಗೇನೆ ಮಾಡ್ತಾರೆ.
1: ಮತ್ತೆ ಅದು ಉಪ್ಪಲ್ಲಿ ಹಾಕಿ ಇಡ್ತಾರಲ್ಲ, ಸ್ಟಾಕ್ ಮಾಡಿ.
0: ಅದೇ ಈಗ ಒಬ್ರು ಹೇಳಿದ್ರು ಅದನ್ನು ಉಪ್ಪಲ್ಲಿ ಹಾಕಿ ಇಡ್ತೇವೆ ಅದನ್ನು ಅಂತೇಳಿ.
1: ಹಲಸಿನಕಾಯಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಏನು ಐಸ್ ಕ್ರೀಮ್ ಅದೆಲ್ಲ ಮಾಡ್ತಾರೆ.
0: ಹಲಸಿನ ಹಣ್ಣಿಂದ ಐಸ್ ಕ್ರೀಮ್ ಮಾಡ್ತಾರೆ, ಮತ್ತೆ ಅದು ಹಲಸಿನ ಬೀಜದಿಂದ ಅದರಿಂದ ಕಾಫಿ ಪುಡಿ ಮಾಡ್ತಾರಂತೆ.
1: ನಿಜ? ಅಂದ್ರೆ ಏನಂದ್ರೆ ನಮ್ಗೆ ಅಲ್ಲಿ ಇರುವವರಿಗೆ ಅದ ಇದು ಏನು ಗೊತ್ತಿಲ್ಲ,
0: ಬೆಲೆ ಗೊತ್ತಿಲ್ಲ.
1: ಅದು ಸಂಶೋಧನೆಗೆ ಬಂದ ಮೇಲೆ ಅದರಿಂದ ಬರುವಂತ ಇದು ಎಲ್ಲ ನಮ್ಗೆ ಬೇಕಾಗ್ತದೆ.
0: ಹೌದು ಹೌದು ಹೌದು. ಆಮೇಲೆ ನಾವು ಮಾರ್ಕೆಟ್ ಇಂದ ದುಡ್ಡು ಕೊಟ್ಟು ತಗೊಂಡ್ ಬರ್ತೇವಲ್ಲ ಅದನ್ನು,
1: ಮತ್ತೆ ನಾವು ದುಡ್ಡು ಕೊಟ್ಟು ತಗೊಂಡ್ ಬರ್ತೇವೆ.
0: ಹೌದು, ಮನೇಲಿ ಅದನ್ನು ತೆಗೆದು ಬಿಸಾಕ್ತೇವೆ. ಬಿಸಾಕಿ ಕೇಳುವವರು ಇರೋದಿಲ್ಲ ಅದಕ್ಕೆ.
1: ಹೌದೌದೌದು
0: ಹೌದು. ಈಗಂತೂ ತುಂಬಾ ವಿಧ ವಿಧ ರೀತಿಯಲ್ಲಿ ಹಲಸಿನ ಹಣ್ಣು ಸಿಗ್ತಾ ಇದೆ ನೋಡಿ. ಚಂದ್ರ ಹಲಸು ಅಂತ ಹೇಳಿ, ಆ ಕಲರ್ ತುಂಬಾ ಆಕರ್ಷಕವಾಗಿರ್ತದೆ ನೋಡ್ಲಿಕ್ಕೆ. ನೋಡುವಾಗ್ಲೇ ಬಾಯಲ್ಲಿ ನೀಟ್ ಬರ್ತದೆ ಅದನ್ನು, ಕಲರ್ ಕಲರ್ ಆಗಿ.
1: ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಎಷ್ಟೋ ಇದೆ, ಆದ್ರೂ ಯಾರಿಗೂ ಬೇಡ.
0: ಹೌದು ಹೌದು,
1: ನಮ್ಮಿಂದ ಈ ಪೇಟೆಗೆ ತಗೊಂಡು ಹೋಗೋದಾದ್ರೆ ಎಲ್ಲಿ ಒಳ್ಳೆ ಬೆಲೆ ಇದೆ ಅದಕ್ಕೆ.
0: ಹೌದು ಹೌದು, ಖಂಡಿತ ಹೌದು. ಈಗ ತುಂಬಾ ಒಂದು ಕಾಲ್ ಕೆಜಿಗೆ 150 ರೂಪಾಯಿ ಅಷ್ಟು ಬೆಲೆ ಇದೆ ಅದಕ್ಕೆ.
1: ಹಲಸಿನ ಹಣ್ಣಿಗೂ ಕೂಡ ಇಷ್ಟ ಅಂತ ಕೊಡ್ತಾರೆ, ಮತ್ತೆ ಅದರ ಸೋಲೆಗೆ ಇಷ್ಟ ಅಂತ ಕೊಡ್ತಾರೆ.
0: ಹೌದು ಹೌದು,
1: ಮಂಗಳೂರಲ್ಲಿ ಒಳ್ಳೆ ಬೆಲೆ ಇದೆ ಅಂತ ಕೇಳಿದೆ ನಾನು.
0: ಹೌದು, ಎಲ್ಲ ಊರಲ್ಲೂ ಇದೆ, ಮಂಗಳೂರಲ್ಲಿ ಬೆಂಗಳೂರಲ್ಲಿ ತುಂಬಾ ಇದೆ, ಮಾಲ್ ಗಳಲ್ಲೆಲ್ಲ ತುಂಬಾ ಅದಕ್ಕೆ ಬೆಲೆ ಇದೆ.
1: ಹೌದೌದು
0: ಹೌದು. ಅಲ್ಲ, ಇನ್ನು ಅದು ಬರ್ಬೇಕು.
1: ಹಳ್ಳಿಗಳಲ್ಲಿ ಇರುವವರಿಗೆ ಅದೆಲ್ಲ ಬೇಡ
0: ಬೇಡ. ಹೌದು ಹೌದು,
1: ಇಲ್ಲ ಇಲ್ಲ, ಅದು ತಿನ್ನುದಿಂದ ಅವರಿಗೆ ಏನೋ ಇದಾಗಿ ಹೋಗಿದೆ.
0: ಹೌದು ಹೌದು. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಸರಿ, ಬಾಯ್ ಬಾಯ್.
0: ಸರಿ, ಇದೀಗ ಅಂಜದ ಗಂಡು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಬಿ ಆರ್ ಛಾಯಾ ಅವರು ಹಾಡಿರುವ ಗೀತೆ, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಸಂಗೀತ ಹಂಸಲೇಖ.

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ಯಾರಿದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡುದು ಮೇಡಮ್.
0: ಹಾ ಸರಸ್ವತಿ ಅವರಿಗೆ ಯಾವ ಹಾಡು ಬೇಕಾಗಿತ್ತು?
1: ನನಗೆ ಜೀವನ ಚೈತ್ರ ಚಿತ್ರದಿಂದ ಮೇಡಮ್ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಆಡ್ಬೇಕು ಮೇಡಮ್.
0: ಸರಿ ಸರಸ್ವತಿ ಅವರೇ, ನೀವು ಹಲಸಿನಿಂದ ಯಾವ ಯಾವ ಖಾದ್ಯಗಳನ್ನು ತಯಾರು ಮಾಡಿದಿರಿ?
1: ಒಳ್ಳೆಯ ವಿಷಯ ಕೊಟ್ಟಿದ್ರಿ, ಈಗ ಹಲಸಿನಕಾಯಿ ಆಗುತ್ತೆ.
0: ಹೌದು,
1: ಹಾಗೆ ನಾವು ಅದರ ತೊಲೆಯನ್ನು ಹಣ್ಣು ಇದು ಬರಿಕ್ ಅಂತ ಹೇಳುದು, ಅದನ್ನು ತೆಗೆದು ಹಣ್ಣನ್ನು ಒಣಗಿಸ್ತೇವೆ ಮೇಡಮ್. ಸ್ವಲ್ಪ ತಣ್ಣಗೆ ತೆಳುವಾಗಿ ಮಾಡಿ ತೊಲೆಯನ್ನು ಒಣಗಿಸಿ ಅದು ಸೋಟೆಯಾಗಿ ಮಾಡ್ತೇವೆ.

0: ಮಾಡಿದ್ರೆ ಅದನ್ನು ಎಣ್ಣೆಯಲ್ಲಿ ಕರಿಯುತ್ತೇವೆ, ಮತ್ತೆ ಅದರ ಪೊಲ್ಲನ್ನು ಸಹ ಒಣಗಿಸ್ತೇವೆ ಮೇಡಮ್, ಉಪ್ಪೆಲ್ಲ ಹಾಕಿ.
1: ಅದು ಯಾಕೆ?
0: ಅದು ಸಹ ಅದನ್ನು ಎಣ್ಣೆಯಲ್ಲಿ ಕರೀಲಿಕ್ಕೆ ಆಗ್ತದೆ ಮೇಡಮ್.
1: ಹಾ ಹೌದಾ, ಅದು ಅವಾಗವಾಗಲೇ ತಯಾರು ಮಾಡ್ಬೇಕಾ?
0: ಅರಸಿನ ಎಲ್ಲ ಹಾಕಿ ಅದನ್ನು ಉಪ್ಪೆಲ್ಲ ಹಾಕಿ ಒಣಗಿಸ್ಲಿಕ್ಕೆ ಇಡ್ಬೇಕು, ಬೇಯಿಸ್ಲಿಕ್ಕಿಲ್ಲ ಅದನ್ನು. ಹಾಗೆ ಒಣಗಿಸ್ಲಿಕ್ಕೆ ಇಡ್ಬೇಕು, ಎಲ್ಲದನ್ನು ಬೇಯಿಸ್ಲಿಕ್ಕಿಲ್ಲ, ಹಾಗೆ ಒಣಗಿಸ್ಲಿಕ್ಕೆ ಇಟ್ಟು ಅದು ಚೆನ್ನಾಗಿ ಒಣಗಿದ ಮೇಲೆ ಕಟ್ಟಿಟ್ಟು ಅದನ್ನು ಮಳೆಗಾಲದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಿನ್ಲಿಕ್ಕೆ ಆಗ್ತದೆ.
1: ಚಿಪ್ಸಿನ ಹಾಗೆ ಅಲ್ವಾ?
0: ಹಾ ಚಿಪ್ಸ್ ಹಾಗೆ
1: ಅಂದ್ರೆ ಇದಕ್ಕೆ ಬರಿಕಾ ಹಲಸಿನ ಹಣ್ಣೆ ಆಗ್ಬೇಕು ಅಲ್ವಾ?
0: ಹೌದು, ಬರಿಕದ್ದು ಆಗ್ತದೆ, ತುಳುವದ್ದು ಸಹ ಆಗ್ತದೆ, ಪುಳ್ಳು ಅದರದ್ದು ತುಳುವದ್ದು ಸಹ ಆಗ್ತದೆ. ಇದನ್ನು ತುಳುವದ್ದು ಈ ಸ್ವಲ್ಪ ಸೆಕೆ ಬರಿಸಿ ಅದನ್ನು ಒಣಗಿಸ್ಲಿಕ್ಕೆ ಆಗ್ಬೇಕು ಮೇಡಮ್, ಚಂದ ಆಗ್ತದೆ ಅಪ್ಪಳ ಸಹ, ಚಂದ ಆಗ್ತದೆ.
1: ಹೌದಾ, ಇದು ಹೊಸ ವಿಷಯ. ಆಗೊಬ್ರು ಹೇಳಿದ್ರು ಇದು ಅದರ ಹಲಸಿನ ಮೇಲಿನ ಪದರದಿಂದ ಅದರ ಒಳಗಿನ ಪದರ ಅದನ್ನು ಉಪ್ಪಲ್ಲಿ ಹಾಕಿ ಬೇಯಿಸಿ ಒಣಗಿಸಿ ಇಡ್ಲಿಕ್ಕೆ ಆಗ್ತದೆ ಅಂತ. ಈಗ ನಿಮ್ಮದು
0: ಹಲಸಿನಕಾಯಿಯನ್ನು ಹಾಗೆ ಮಾಡಿದ್ರೆ ಚಂದ ಆಗ್ತದೆ, ಇದು ಬರಿಕದ್ದು ಬೇಯಿಸ್ಲಿಕ್ಕಿಲ್ಲ ಮೇಡಮ್, ಸೆಕೆ ಬರಿಸಲಿಕ್ಕಿಲ್ಲ,
1: ಡೈರೆಕ್ಟ್ ಹಾಗೆ ಇಡುದು,
0: ಹಾಗೆ ಹಾಗೆ ಒಣಗಿಸ್ಬೇಕು, ಚಂದ ಆಗ್ತದೆ ಫ್ರೈ ಮಾಡುವಾಗ ರುಚಿ ಆಗ್ತದೆ.
1: ಹೌದಾ,
0: ಇರ್ತದಲ್ಲ ಮೇಡಮ್. ಮೆಣಸು ಖಾರಕ್ಕೆ ಸ್ವಲ್ಪ ಮೆಣಸು ಸಹ.
1: ಹಾ ಅಲ್ಲ, ಇನ್ನೊಂದು ನಾನು ನಿಮ್ಮಲ್ಲಿ ಕೇಳುದು, ತುಳುವ ಹಲಸಾದ್ರೆ ಬೇಯಿಸ್ಬೇಕಾ?
0: ಅದನ್ನು ಸ್ವಲ್ಪ ಅದೆಯಲ್ಲಿ, ತುಂಬಾ ಬೇಯಿಸಬಾರ್ದು, ಸ್ವಲ್ಪ ಅದೆಯಲ್ಲಿ ಬೇಯಿಸ್ಬೇಕು.
1: ಅಂದ್ರೆ ಸೆಕೆ ಬರಿಸುದು ಅಂತ ಹೇಳ್ತಾರಲ್ಲ ಹಾಗೆ ಅಲ್ವಾ?
0: ಹೌದೌದು, ಅದನ್ನು ಅಪ್ಪಳಕ್ಕೆ ನಾವು ಸ್ವಲ್ಪ ಬೇಯಿಸುತ್ತೇವಲ್ಲ.
1: ಹಾ ಹೌದು,
0: ಅದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡ್ಬೇಕು ಇದಕ್ಕೆ.
1: ಹಾ ಹೌದು, ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗ್ತದೆ.
0: ಉಪ್ಪೆಲ್ಲ ಹಾಕಿ ಒಣಗಿಸ್ಲಿಕ್ಕೆ ಆಗ್ತದೆ, ಮೆಣಸೆಲ್ಲ ಹಾಕಿ ಒಣಗಿಸ್ಲಿಕ್ಕೆ ಆಗ್ಬೇಕು.
1: ಹೋ ಹೌದಾ, ಹೊಸ ವಿಷಯ ಇದು ಸರಸ್ವತಿ ಅವರಿಗೆ.
0: ಇದು ನಾವು ಚಿಪ್ಸ್ ತಿಂದಾಗೆ ಬಾಳೆಕಾಯಿಯ ಚಿಪ್ಸ್ ತಿಂತೇವಲ್ಲ.
1: ಹೌದು ಹೌದು ಹೌದು,
0: ಹಾಗೆ ಆಗ್ತದೆ. ಮತ್ತೆ ಇದು ಅಪ್ಪಳ ಮಾಡ್ಲಿಕ್ಕೆ ಆಗ್ತದೆ, ಇದು ತುಳುವದ್ದು
1: ಅದು ಎರಡು ಹಣ್ಣಿನಿಂದಲೂ ಆಗ್ತದೆ ಅಂತ ಅನಿಸ್ತದೆ, ಹೌದಲ್ವಾ?
0: ಆದ್ರೆ ಅದು ಬರಿಕದ್ದಷ್ಟು ಒಳ್ಳೇದಾಗುದಿಲ್ಲ ಮೇಡಮ್, ತುಳುವದ್ದು ನೀವು ಮಾಡಿ ನೋಡಿ ಚಂದ ಆಗ್ತದೆ ಅಂದ್ರೆ, ಅದನ್ನು ಊಟಕ್ಕೆ ನಾವು ಸ್ವಲ್ಪ ಖಾರ ಎಲ್ಲ ಹಾಕಿ ಮಾಡಿದ್ರೆ ಊಟಕ್ಕೆ ಸಾಕ್ಬಹುದು ಮೇಡಮ್.
1: ಹಾ ಹಾ ಹಾ, ನಮಗೆ ಹಲಸಿನ ಹಣ್ಣು ಇಲ್ಲ, ನಾವು ಎಲ್ಲಿಂದಾದ್ರೂ ತಂದು.
0: ಹೌದು, ತುಳುವದ್ದು ಒಳ್ಳೇದು ಮೇಡಮ್, ತುಳುವದ್ದು ಅಪ್ಪಳಕ್ಕೆ ಒಳ್ಳೇದು, ಒಣಗಿಸಲಿಕ್ಕೆ ಬರಿಕದ್ದು ಒಳ್ಳೇದು.
1: ಹಾ ಹೌದಾ, ಸರಿ ಸರಸ್ವತಿ ಅವರೇ, ನಿಮಗೆ ಧನ್ಯವಾದಗಳು. ಹೊಸ ಖಾದ್ಯದ ಬಗ್ಗೆ ನಮಗೆ ಹೇಳಿದ್ರಿ, ಹಲಸಿನಿಂದ ತಯಾರಿಸಬಹುದಾದಂತಹ.
0: ಥ್ಯಾಂಕ್ ಯು ಮೇಡಮ್, ನಮಸ್ತೆ.
1: ನಮಸ್ತೆ. ನಿಮಗಾಗಿ ಜೀವನ ಚೈತ್ರ ಚಿತ್ರದ ಗೀತೆ ಸಂಗಡಿಗರೊಂದಿಗೆ ಈ ಹಾಡನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್.

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ,
1: ಮಂಗಳೂರು
0: ನಮಸ್ತೆ.
1: ಚಿಕ್ಕಮಗಳೂರು ಆಕಾಶವಾಣಿಗೆ ಮತ್ತು ನಿರೂಪಕರಿಗೆ ಬೆಳಗಿನ ಶುಭೋದಯ ಮೇಡಮ್.
0: ಹಲೋ ನಮಸ್ತೆ, ಯಾರಿದು?
1: ಮೇಡಮ್ ಗಂಗಾವತಿಯಿಂದ ಈರಣ್ಣ ಮೇಡಮ್.
0: ಗಂಗಾವತಿಯಿಂದ ಈರಣ್ಣ ಅವರು.
1: ಮೇಡಮ್ ನಮ್ಮ ನೆಚ್ಚಿನ ಮಂಗಳೂರು ಆಕಾಶವಾಣಿಗೆ ಮತ್ತು ಎಲ್ಲ ಸಿಬ್ಬಂದಿ ನಿರೂಪಕರಿಗೆ ಶುಭೋದಯ ಮೇಡಮ್.
0: ನಿಮಗೂ ಸರ್, ನಿಮಗೂ ಶುಭೋದಯ. ಹೇಳಿ, ಹಲಸಿನಿಂದ ಯಾವ ಖಾದ್ಯ ತಯಾರು ಮಾಡಿದಿರಿ ಇವತ್ತು?
1: ಮೇಡಮ್ ನಾವು ನಮ್ಮ ಭಾಗದಾಗ ಭಾಳ ಕಡಿಮೆ ರೀ ಮೇಡಮ್. ನಮ್ಗೆ ಅಲ್ಲಿಂದ ಮಾರ್ಕೆಟಿಗೆ ಇಲ್ಲಿ ತೊಗೊಂಬಂದು ಮಾರತಾರ ರೀ ಮೇಡಮ್.
0: ಹಾ,
1: ಆದ್ರೆ
0: ನಿಮ್ಮಲ್ಲಿ ಬೆಳೆ ಅಲ್ವಾ?
1: ಒಂದು ಇಲ್ಲ ಮೇಡಮ್,
0: ಹೋ,
1: ನಮ್ಮದು ಉತ್ತರ ಕನ್ನಡಕ್ಕೆ ಭತ್ತ ಮೇಡಮ್, ಗಂಗಾವತಿ.
0: ಭತ್ತದ ನಾಡು.
1: ಭತ್ತದ ನಾಡು
0: ಹಾ,
1: ಮೇಡಮ್.
0: ಅದು ಗೊತ್ತು,
1: ಇಲ್ಲಿ
0: ಗಂಗಾವತಿ ಭತ್ತದ ನಾಡು. ಆದ್ರೆ ಹಲಸು ಇಲ್ಲ ಅನ್ನೋದು ಈಗ ಹೊಸ ವಿಷಯ ನನಗೆ.
1: ಇಲ್ಲ ಮೇಡಮ್, ಆ ಥರ ಇಲ್ಲ. ಈಗ ಬಂದಿದೆ ಮೇಡಮ್ ಮಾರ್ಕೆಟ್ನಾಗ.
0: ಹಾ,
1: ಆದ್ರೆ
0: ಮಾರ್ಕೆಟ್ನಾಗ ಬಂದಿರ್ತದೆ ಬಿಡಿ, ಎಲ್ಲ ಕಡೆ ಇರುತ್ತೆ ಅದು.
1: ಒಂದು ಮಂತ್ ಆಯ್ತು ರೀ ಮೇಡಮ್. ಹಾಗಾಗಿ ನಮ್ಮ ಭಾಗದಲ್ಲಿ ಜಾಸ್ತಿ ಈಗ ಅಕ್ಕಿ ಭತ್ತ ಬೆಳೆಯೋದ್ರಿಂದ ಭತ್ತದಲ್ಲಿ 108 ನಮೂನಿ ಊಟಗಳ ತಯಾರು ಮಾಡ್ಬೋದು ರೀ. ಆದ್ರೆ ಹಲಸಿನಿಂದ ನಮಗೆ ಬೇರೆಯವ್ರು ಮಾಡ್ಬೋದು, ಆದ್ರೆ ನಮಗ್ ಗೊತ್ತಿಲ್ಲರಿ ಮೇಡಮ್.
0: ಹಾ,
1: ನಾವಂದ್ರೆ ಈ ಹಲಸಿನ ಹಣ್ಣು ತಿಂತೀವ್ರಿ ಮೇಡಮ್, ನಮ್ ಕಡೆ 10 ರೂಪಾಯಿಗೆ 2 ಪೀಸ್ ಮಾರ್ತಾರ ರೀ ಅದನ್ನ ತೆಗ್ದು ಹಲಸಿನ ಹಣ್ಣು.

0: ಬೀಜ ಇರ್ತಾವ ಸುಟ್ಟು ತಿಂತೀವಿ ರೀ ಮೇಡಮ್.
1: ಸುಟ್ಟು ತಿಂತೀರಿ?
0: ಸುಟ್ಟು ತಿಂತೀವಿ, ಬಾರಿ ರುಚಿ ಇರ್ತದ್ರಿ. ನಮ್ಗ ಅನಸ್ತದ್ರಿ ಅಯ್ಯಪ್ಪ ವರ್ಷದಾಗ ಇದು ಒಟ್ಟ ಜಾಸ್ತಿ ಸಿಗಂಗಿಲ್ಲ, ಇದು ಬರೇ ಮಳೆಗಾಲ ಮುಂದಕ್ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ದಿನ ಸಿಗ್ತೈತಿ ನಮ್ಗ ಅನಸ್ತಿರ್ತೈತ್ರಿ. ಆದ್ರ ಬಾಳ ಅಂದ್ರ ಬಾಳ ರುಚಿ ಇರ್ತದ ಬಿಡ್ರಿ. ಹಳಸಿ ಹಣ್ಣು ತಿನ್ನಕ್ ರುಚಿ ಇರ್ತೈತಿ, ಆಮೇಲೆ ಅದ್ರ ಬೀಜ ಸುಟ್ಟು ತಿಂದ್ರು ಇನ್ನೂ ರುಚಿ ಇರ್ತೈತ್ರಿ.
1: ಬೇಯಿಸಿ ತಿನ್ನಲ್ಲ, ಸುಟ್ಟು ತಿನ್ನೋದು ನೀವು?
0: ಸುಟ್ಟು ತಿಂತೀವಿ, ಗೊತ್ತಿಲ್ಲ. ಆದ್ರ ನಮ್ ಭಾಗದಾಗ ದಿನ ಸಿಗುತ್ತಪ್ಪ ಅಂದ್ರೆ ಏನಾರ ವೆರೈಟಿ ವೆರೈಟಿ ಮಾಡ್ಬೋದು, ಆದ್ರೆ ನಮ್ಗೆ ಸಿಗಲ್ರಿ ಮೇಡಮ್, ಅದು ನಮಗ್ ಸಿಗೋಂಗಿಲ್ರಿ. ಹಂಗಾಗಿ ನಮಗ ಅದ್ರ ಸೀಸನ್ ಈ ಕಡೆ ಯಾವಾಗ ಅಂದ್ರೆ ಈಗ ಚಾಲು ಆಗೈತ್ರಿ, ಒಂದ್ ತಿಂಗಳಾಯ್ತು ಚಾಲು ಆಗೈತಿ. ಮಾರ್ಕೆಟ್ ನಾಗೆಲ್ಲ
1: ದುಡ್ಡು ಕೊಟ್ಟು, ಮಾರ್ಕೆಟ್ ಇಂದ ದುಡ್ಡು ಕೊಟ್ಟು ತಗೊಂಡ್ಬರ್ಬೇಕು.
0: ತಗೊಂಡ್ಬರ್ಬೇಕ್ರಿ. ಮಾವಿನ ಹಣ್ಣು, ಈ ಕಲ್ಲಂಗಡಿ, ಸೇಬು, ಆಪಲ್, ದಾಳಿಂಬೆ ಹೆಂಗ್ ತರ್ತೀವಿ ಆ ರೀತಿ
1: ದುಡ್ಡು ಕೊಟ್ಟು ತರ್ಬೇಕು.
0: ಎರಡು ಒಳಗಡೆ ಪೀಸ್ ಇರ್ತಾವಲ್ಲ ಮೇಡಮ್?
1: ಹೌದು,
0: ಒಳಗಡೆ ಎರಡು ಪೀಸ್ 10 ರೂಪಾಯಿಗೆ ಎರಡು ಕೊಡ್ತಾರೆ, ದೊಡ್ಡದಿದ್ರೆ ಒಂದ್ ಕೊಡ್ತಾರೆ.
1: ಅಂದ್ರೆ ಹಲಸಿನ ಸೊಳೆಯನ್ನು ಮಾರ್ತಾರೆ, 10 ರೂಪಾಯಿಗೆ ಎರಡು ಪೀಸ್ ನಾಗೆ ಮಾರ್ತಾರೆ.
0: ಎರಡು ಪೀಸ್ ದೊಡ್ಡದಿದ್ರೆ ಒಂದೇ, ಸಣ್ಣದಿದ್ರೆ ಎರಡು. ಆಮೇಲೆ ಅದೇನಾದ್ರೂ ನಿಮ್ಗೆ ದೊಡ್ಡದೇ ಬೇಕು ಹಣ್ಣು ಅಂದ್ರೆ 200 ರೂಪಾಯಿ, 250 ರೂಪಾಯಿ, 300 ರೂಪಾಯಿ ಹಿಂಗ್ ಮಾರ್ತಾರೆ.
1: ಇದು ಬ್ಯಾಂಗ್ಳೂರ್ ಕಡೆ ಎಲ್ಲ ಇದೇ ರೇಟ್ ಅನ್ಸುತ್ತೆ, ಜಾಲ್ತಿಯಲ್ಲಿರೋದು.
0: ಹೌದು ಮೇಡಮ್, ಹೌದು. ನಮ್ಮ ಭಾಗದಲ್ಲಿ ಗಂಗಾವತಿಯಲ್ಲಿ ಹೇಳ್ತೀನಿ, ನಮ್ಮ ಫ್ರೆಂಡ್ ತರಿಸ್ತಾರೆ ಮಂಗಳೂರಿಂದ, ಬೇರೆ ಬೇರೆ ಬೆಟ್ಟಗಳ ಭಾಗದಿಂದ, ಆಮೇಲೆ ಉಡುಪಿ ಭಾಗದ ಆ ಕಡೆ ಏನು ಬೆಳೀತಾರಲ್ಲ ಪುತ್ತೂರು ಈ ಕಡೆಯಿಂದ, ಏನ್ ಮಾಡ್ತಾರೆ ಅಲ್ಲಿ ಲೋಡ್ ಗಟ್ಟಲೆ ತರಿಸ್ತಾರೆ ಮೇಡಮ್, ಗಾಡಿಯಲ್ಲಿ ತರಿಸ್ಬಿಟ್ಟು ಮಾರ್ತಾರೆ. ಆದ್ರೆ ಅದರಿಂದ ನಮಗೆ ಮಾಡುವಂತ ಆಹಾರ ಪದಾರ್ಥ ನಮಗೆ ಮನೆಯಲ್ಲಿ ಗೊತ್ತಿಲ್ಲ. ಆದ್ರೆ ನಮ್ಮ ಭಾಗದವ್ರಿಗೆ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಇದ್ದವ್ರಿಗೆ ಏನಾದ್ರು ಗೊತ್ತಿದ್ರೆ ಮಾಡ್ಕೊಂಡ್ ತಿನ್ಬೋದು ಮೇಡಮ್. ಅದು ನಮ್ಗೆ ಗೊತ್ತಿಲ್ಲ, ನಮಗೆ ಹೋಳು ತಿನ್ನೋದು ಮತ್ತೆ ಅದನ್ನ ಸುಟ್ಟು ತಿನ್ನೋದು ಬೀಜ ಅಷ್ಟೇ ಗೊತ್ತಿರಿ ಮೇಡಮ್.
1: ಅಂತೂ ಮಾರ್ಕೆಟ್ ಅಲ್ಲಿ ಅಂತೂ ಸಿಗುತ್ತೆ. ಅಂತೂ ಹಲಸಿನ ಬೀಜವನ್ನು ಸುಟ್ಟಾದ್ರೂ ತಿಂತೀರಿ, ಹಲಸಿನ ಹಣ್ಣು ತಿಂದಿದ್ದೀರಿ ಹಣ ಕೊಟ್ಟು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ನಿಮ್ಮ ಇಷ್ಟದ ಹಾಡು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಅಂಜದ ಗಡ್ಡು ಚಿತ್ರದಿಂದ ಹಾಡಿರುವವರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

0: ಹಲೋ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ತೆ.
1: ಹಲೋ, ಗಣೇಶ್ ಸಂತೆಗಟ್ಟೆ.
0: ಗಣೇಶ್ ಅವರು ಎಲ್ಲಿಂದ?
1: ಸಂತೆಗಟ್ಟೆ.
0: ಸಂತೆಗಟ್ಟೆಯಿಂದ ಹೇಳಿ ಗಣೇಶ್ ಅವರೇ, ನಿಮಗೆ ಯಾವ ಹಾಡು ಬೇಕಾಗಿತ್ತು?
1: ನಮಗೆ ಆಕಸ್ಮಿಕೆಯಿಂದ ಆಗುಂಬೆಯ.
0: ಆಕಸ್ಮಿಕ ಚಿತ್ರದ ಆಗುಂಬೆಯ ಆ ಹಾಡು. ಸರಿ, ಇವತ್ತು ಹಲಸಿನ ಹಣ್ಣಿನ ಖಾದ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೇಳಿ, ನಿಮ್ಮ ಮನೆಯಲ್ಲಿ ತಯಾರು ಮಾಡಿದ?
1: ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಮೂರ್ನಾಲ್ಕು ನಮೂನೆದುಂಟು.
0: ಹಾ, ನಿಮ್ಮ ಮನೆಯಲ್ಲೇ ಇದೆ?
1: ಅದೆಲ್ಲ ಇದೆ.
0: ಹಾ,
1: ಅದರಲ್ಲಿ ಈಗ ನಾವು ಮೊನ್ನೆ ಒಂದು ಗಟ್ಟಿ ಮಾಡಿದ್ದೆ ಹಲಸಿನ ಹಣ್ಣಿದ್ದು.
0: ಹಾ,
1: ವರ್ಷದ ದೋಸೆ ಹಲಸಿನ ಹಣ್ಣಿದ್ದು ದೋಸೆ ಮಾಡಿದ್ದು.
0: ಹಾ,
1: ಮತ್ತೆ ಮತ್ತೆ ಬೇರೆ ಮಾಡೋದಿಲ್ಲ ನಾವು.
0: ಹಾ, ಹೊಸದು ಈಗೆಲ್ಲ ಹೊಸ ಹೊಸ ತಿಂಡಿಗಳು ತಯಾರಾಗ್ತಾ ಇದೆ, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ವಾ ನಿಮಗೆ?
1: ಅದ್ರ ಬಗ್ಗೆ ಅಷ್ಟು ಬರ್ಲಿಕ್ಕೆ ಹೋಗಿಲ್ಲ.
0: ಹಾ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತಂತೆ. ಐಸ್ ಕ್ರೀಮ್ ಚೆನ್ನಾಗಿರುತ್ತಂತೆ. ಅದು ಹಲಸಿನ ಬೀಜದಿಂದ ಒಬ್ಬಟ್ಟು ತಯಾರು ಮಾಡ್ತಾರೆ, ಇದೊಂದು ಹೊಸ ವಿಷಯ ಕೂಡ.
1: ಹಾ,
0: ನೋಡಿ ಟ್ರೈ ಮಾಡಿ. ಹೌದು ಹೌದು, ಹೊಸ ಹೊಸತ್ತೇ ಸುಮಾರು ಇದೆ. ಹಳೇದು ದೋಸೆ ಗಟ್ಟಿ ಮಾಮೂಲಿ ಮಾಡುವಂಥದ್ದು, ನಾವು ಉಪ್ಪಿನ ಸೊಳೆ ಇದೆಲ್ಲ ಮಾಡ್ತೀವಿ ನಾವು, ಆದರೆ ಇದು ಹೊಸತು. ಯಾವುದು, ಐಸ್ ಕ್ರೀಮ್ ತಯಾರಿ, ಒಬ್ಬಟ್ಟು ತಯಾರಿ, ಆಮೇಲೆ ಹಲಸಿನ ಬೀಜವನ್ನು ಏನು ಅದರ ಸಿಪ್ಪೆ ತೆಗೆದು ಒಣಗಿಸಿ ಅದೇನೋ ಮಾಡ್ತಾರೆ. ಹಾಂ, ಕಾಫಿ ಪುಡಿ ಮಾಡ್ತಾರಂತೆ ಅಂತ ಸುಮಾರಿದೆ. ಏನೇ ಆಗಲಿ, ಹಲಸಿನಿಂದ ಹಲವು ವಿಧದ ಖಾದ್ಯಗಳನ್ನು ನಾವು ತಯಾರು ಮಾಡ್ಬೋದು ಅಂತ ನಮಗೆ ಗೊತ್ತಾಯಿತು. ಸರ್ ಗಣೇಶ ಅವರ ನಿಮಗಾಗಿ ಆಕಸ್ಮಿಕ ಚಿತ್ರದ ಈ ಹಾಡು ಹಾಡಿರುವ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್.

ವಿಟಮಿನ್, ಪ್ರೋಟೀನ್ ಹಾಗೂ ನಾರಿನಂಶ ಎಲ್ಲದರ ಆಗರವೇ ಹಲಸು. ಪೌಷ್ಟಿಕಾಂಶದ ಆಗರ ಅಂತಲೇ ಹೇಳ್ತಾರೆ ಹಲಸು. ಹಲಸಿನಿಂದ ಹಲವು ವಿಧದ ಖಾದ್ಯಗಳನ್ನು ತಯಾರು ಮಾಡಬಹುದು ಅಂತ ಕೇಳುಗರು ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಅನಿಸಿಕೆಗಳನ್ನು ಹಾಗೂ ಖಾದ್ಯ ತಯಾರಿಯನ್ನು ಮಾಡಿದ ರೀತಿಯನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕರೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ತಾಂತ್ರಿಕ ಸಹಕಾರ ಸಿನಿ ಪೌಲ್ ಹಾಗೂ ಉಮೇಶ್ ಜಾಡಿಮನೆ.

ಹೃದಯರಾಗ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಡಿ ಕೆ ದಾತಾರ್ ಅವರ ವಯಲಿನ್ ವಾದನ ಕೇಳಿ, ರಾಗ್ ಆಹಿರ್ ಭೈರವ್, ವಿಳಂಬಿತ್ ತೀನ್ ತಾಳ್, ಧೃತ್ ಏಕ್ತಾಳ್.

ಪಂಡಿತ್ ಡಿಕೆ ದಾತಾರ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಆಹಿರ್ ಭೈರವ್ ಪ್ರಸಾರವಾಯಿತು. ಇದೀಗ ಕೇಳಿ ರಾಗ್ ಮಿಶ್ರ ಭೈರವಿ ಕೆಹರ್ವಾ ತಾಳ್.

ಪಂಡಿತ್ ಡಿ ಕೆ ದಾತಾರ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಮಿಶ್ರ ಭೈರವಿ ಪ್ರಸಾರವಾಯಿತು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆಯಾಗಲಿದೆ. ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ 24ನೇ ತಾರೀಕು ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ.

0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಹೊಸದಿಲ್ಲಿಯಲ್ಲಿ ಅಂದು 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ಲಕ್ಷ ವನವಾಸಿಗರು ಗಿರಿಜನರ ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಕರ್ನಾಟಕದಿಂದ 1200 ಜನ ಹಾಗೂ ಧಾರವಾಡದಿಂದ 48 ಜನ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರು ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ರಾಜ್ಯದ ವಿವಿಧೆಡೆ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಮೈಸೂರು, ಧಾರವಾಡ ಸೇರಿದಂತೆ ರಾಜ್ಯದ ಜಿಲ್ಲಾಡಳಿತಗಳು ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ತೊಂದರೆಯಾಗದಂತೆ ಅಗತ್ಯ ಮತ್ತು ಪರ್ಯಾಯ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿವೆ. ಇಂಧನಗಳ ಹಿತಮಿತ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ಹಿನ್ನೆಲೆ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ, ವಿಷನ್ ಕರ್ನಾಟಕ ಫೌಂಡೇಶನ್ ಮತ್ತು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಕುರಿತು ನಾಳೆ ಸಂಜೆ 5 ಗಂಟೆಗೆ ಸಂಸ್ಥೆ ಸಭಾಂಗಣದಲ್ಲಿ ಮಾಹಿತಿ ಕಾರ್ಯಾಗಾರ ಆಯೋಜಿಸಿದೆ. ವಿಜಯಪುರ ಜಿಲ್ಲೆಯಲ್ಲಿ 2030ರೊಳಗೆ 5 ಕೋಟಿ ಗಿಡಗಳನ್ನು ಬೆಳೆಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 2016-17ರಲ್ಲಿ ಆರಂಭಿಸಲಾದ ಕೋಟಿ ವೃಕ್ಷ ಅಭಿಯಾನದ ಮೂಲಕ ಜಿಲ್ಲೆಯಲ್ಲಿ ಈವರೆಗೆ 1,55,38,000 ಸಸಿಗಳನ್ನು ನೆಡಲಾಗಿದೆ. ಸಾಮಾಜಿಕ ಅರಣ್ಯೀಕರಣ ಯೋಜನೆ ಕುರಿತು ವಿಜಯಪುರ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಮಲ್ಲಿನಾಥ್ ಕುಸನಾಳ್ ಮಾಹಿತಿ ನೀಡಿದ್ದಾರೆ.
1: ವಿಜಯಪುರ ಜಿಲ್ಲೆ ರಾಜ್ಯದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆಯಾಗಿದ್ದು ಇಲ್ಲಿ ಒಟ್ಟು 1,805.99 ಹೆಕ್ಟರ್ ಅರಣ್ಯ ಪ್ರದೇಶವಿದ್ದು ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಒಟ್ಟು ಭೂ ಪ್ರದೇಶದ 33% ಅರಣ್ಯ ಪ್ರದೇಶ ಇರಬೇಕಾಗಿದ್ದು ವಿಜಯಪುರ ಜಿಲ್ಲೆಗೆ ಹೊಂದಿಕೊಂಡಂತೆ ಇದು ತುಂಬಾ ಕಡಿಮೆ ಪ್ರದೇಶವಾಗಿರುತ್ತದೆ. 2016-17 ಸಾಲಿನಿಂದ ಎಂಬಿ ಪಾಟೀಲ್ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಆಕಾಂಕ್ಷೆ ಕಲ್ಪನೆಯಂತೆ ಕೋಟಿ ವೃಕ್ಷ ಅಭಿಯಾನ ಪ್ರಾರಂಭಿಸಲಾಗಿದ್ದು ಇಲ್ಲಿಯವರೆಗೆ ಒಟ್ಟು 155 ಲಕ್ಷ ಸಸಿಗಳನ್ನು ಬೆಳೆಸಲಾಗಿದ್ದು ಅದರಲ್ಲಿ ಆಲ್ಮಟ್ಟಿ ಕೆಬಿಜೆನಲ್ ವತಿಯಿಂದ ಮಾತ್ರ 65.513 ಲಕ್ಷ ಸಸಿಗಳನ್ನು ಬೆಳೆಸಿ ರೈತರಿಗೆ ರಿಯಾಯಿತಿ ದರದಲ್ಲಿ ಹಂಚಲಾಗಿರುತ್ತದೆ. ರೈತರಿಗೆ ಉಪಯುಕ್ತವಾಗುವಂತಹ ಮಾವು, ಪೇರಲ, ಸೀತಾಫಲ, ರಾಮಫಲ, ಅರ್ಜುನ್ ಫಲ, ತೆಂಗು ಬೆಳೆಸಿ ವಿತರಿಸಲಾಗಿದೆ. ವಿವಿಧ ರಸ್ತೆ ಬದಿ, ಸರ್ಕಾರಿ ಗೋಮಾಳ, ಸ್ಕೂಲು ಕಾಲೇಜುಗಳ ವ್ಯಾಪ್ತಿಯಲ್ಲಿ ಸಸಿಗಳನ್ನು ನೆಡಲಾಗಿದ್ದು ಈಗ 4-5 ವರ್ಷಗಳಲ್ಲಿ 2% ಹಸಿರು ಹೊದಿಕೆ ಕೂಡ ಹೆಚ್ಚಾಗಿರುತ್ತದೆ.
0: ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು. ಕೊಪ್ಪಳ ತಾಲೂಕು ಬಿ ಹೊಸಳ್ಳಿ, ಹ್ಯಾಟಿ ಹಾಗೂ ಮೆಳ್ಳಿಕೇರಿ ಗ್ರಾಮಗಳಲ್ಲಿ ಸುರಿದ ರಭಸದ ಮಳೆಗೆ ಅಂದಾಜು 500 ಎಕರೆಗಳಷ್ಟು ಬಾಳೆ ಬೆಳೆ ಹಾನಿಯಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕುಂದ ತಿಳಿಸಿದ್ದಾರೆ. ಬೆಳೆ ಹಾನಿಯಾದ ಸ್ಥಳಗಳಿಗೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ವಿಧಾನ ಪರಿಷತ್ ಶಾಸಕಿ ಹೇಮಲತಾ ನಾಯಕ್ ತೆರಳಿ ಬೆಳೆ ಹಾನಿ ಪರಿಶೀಲಿಸಿದರು. ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ಸಂಸ್ಕರಣಾ ಘಟಕಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಗದಗ್ ಜಿಲ್ಲೆಯಾದ್ಯಂತ ದ್ವಿದಳ ಧಾನ್ಯಗಳ ಮೌಲ್ಯವರ್ಧಿಸಿ ಸಂಸ್ಕರಣಾ ಘಟಕಗಳನ್ನು ಪ್ರಾರಂಭಿಸಲು ರೈತರು, ರೈತ ಉತ್ಪಾದಕರ ಸಂಸ್ಥೆಗಳು, ಕೃಷಿಕ ಮಹಿಳೆಯರ ಸ್ವಸಹಾಯ ಸಂಘಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು 15 ಕೊನೆ ದಿನ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ದುಬಾರೆ ಮತ್ತು ಬರಪೊಳೆಯಲ್ಲಿ ಜಲಸಾಹಸ ಕ್ರೀಡೆಗಳನ್ನು ನಡೆಸುವವರು ಕಡ್ಡಾಯವಾಗಿ ಜನರಲ್ ತಿಮ್ಮಯ್ಯ ರಾಷ್ಟೀಯ ಸಾಹಸ ಅಕಾದೆಮಿಯಿಂದ ರಾಫ್ಟ್ ಫಿಟ್ನೆಸ್ ಪ್ರಮಾಣಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಿ ಅಪರ ಜಿಲ್ಲಾಧಿಕಾರಿ ಡಾ ಸಹನಾ ಹಾದಿಮನಿ ಆದೇಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಸಮಯ ಸರಿಯಾಗಿ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ.
1: ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ವಿಜೇತರಾದ ಅಂಜಲಿ ಬಿ ಗುಪ್ತಾ ಅವರು ಇದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಸೋ ಮಚ್ ಕೀರ್ತನಾ, ನಂಗೆ ತುಂಬಾ ಖುಷಿ ಇದೆ ಇಲ್ಲಿ ಬಂದಿದ್ದಕ್ಕೆ.
1: ನಮ್ಮ ಕೇಳುಗರಿಗೆ ಒಂದು ಅನ್ನಿಸ್ತಾ ಇರುತ್ತೆ, ನಾನು ಮಿಸ್ ಇಂಡಿಯಾ ಕೇಳಿದ್ದೀನಿ, ಮಿಸ್ ಯೂನಿವರ್ಸ್ ಕೇಳಿದ್ದೀನಿ, ಮಿಸ್ ಪ್ಲಸ್ ಸೈಜ್ ಇಂಡಿಯಾ ಏನು ಈ ಕಾಂಟೆಸ್ಟ್ ಅಂತ ಅನ್ಕೊಳ್ತಾ ಇರಬಹುದು. ಅವರಿಗೆ ನೀವು ಈ ಕಾಂಟೆಸ್ಟ್ ಏನು ಅನ್ನೋದನ್ನ ಹೇಳ್ಬೋದಾ ಮೊದಲಿಗೆ?
2: ಸೊ ಏನಂದ್ರೆ, ಪ್ಲಸ್ ಸೈಜ್ ಅಂತ ಅಂದ್ರೆ ಸ್ವಲ್ಪ ದೊಡ್ಡಕ್ಕಿರೋರು ಜನಕ್ಕೆ ಅವ್ರದ್ದು ರೂಲ್ಸ್ ಅಲ್ಲಿ, ಪ್ಲಸ್ ಸೈಜ್ ರೂಲ್ಸ್ ಅಲ್ಲಿ ಸೊಂಟ 34 inches ಗಿಂತ ಜಾಸ್ತಿ ಇದ್ರೆ ಅವ್ರಿಗೆ ನಾವು ಪ್ಲಸ್ ಸೈಜ್ ಅಂತ ಹೇಳ್ತೀವಿ. ನಾವೆಲ್ಲರೂ ಸ್ವಲ್ಪ ಗುಂಡು ಗುಂಡಕ್ಕೆ ದಪ್ಪ ದಪ್ಪಕ್ಕೆ ಇರ್ತೀವಲ್ಲ, ಸೊ ಆ ತರ ಜನಕ್ಕೆ ಈ ಕಾಂಟೆಸ್ಟ್ ನಡೆಸಲಾಗಿದೆ.
1: ಓಕೆ, ನೀವು ನಿಮ್ಮ ಬಾಲ್ಯನ ನೆನಪಿಸ್ಕೊಳ್ಳೋದಾದ್ರೆ ನೀವು ಆಗ್ಲಿಂದಾನು ಏನಾದ್ರೂ ಈ ತರ ಡ್ರೀಮ್ ಇತ್ತ, ನಾನು ಒಂದು ದಿನ ಈ ತರ ಇಂಡಿಯಾನ ಯಾವ್ದಾದ್ರೂ ಒಂದು ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ, ಏನಾದ್ರೂ ಕನಸು ನಿಮ್ಗೆ ಇತ್ತ ಬಾಲ್ಯದಿಂದ?
2: ಸೊ ಐ ಥಿಂಕ್ ಎಲ್ಲಾರು ಹುಡುಗಿರ್ಗೆ ಕನಸಲ್ಲಿರುತ್ತೆ ದಟ್ ನಾನು ಯಾವತ್ತಾದ್ರೂ ರಾಜಕುಮಾರಿ ಆಗ್ತೀನಿ, ಅಥವಾ ನನ್ಗೆ ಕಿರೀಟ ಹಾಕಕ್ಕೆ ಇಷ್ಟ. ಆತರ ಎಲ್ಲ ಮಕ್ಕಳು, ಎಲ್ಲ ಎಸ್ಪೆಷಲಿ ಹುಡುಗಿರು ನಮ್ ಮನ್ಸಲ್ಲಿರುತ್ತೆ. ಸೊ ಅದ್ ಯಾವಾಗ್ಲೂ ಇತ್ತು, ಚಿಕ್ಕವಳಿರುವಾಗ ನಾನು ಮಹಾರಾಣಿ ಆಗ್ತೀನಿ ಆಟ ಎಲ್ಲ ಆಟ ಆಡ್ತಾ ಇರ್ಬೇಕಾದ್ರೆ. ಬಟ್ ನಾನು ಯಾವಾಗ್ಲೂ ಸ್ವಲ್ಪ ಗುಂಡ್ ಗುಂಡಕ್ಕೆ ದಪ್ಪ ದಪ್ಪಕ್ಕೆ ಇರೋದ್ರಿಂದ ನೀವೆಲ್ಲ ಮಿಸ್ ವರ್ಲ್ಡ್ ಮಿಸ್ ಇಂಡಿಯಾ ಎಲ್ಲ ನೋಡಿದ್ರೆ ನಿಮ್ಗೆ ಎಲ್ಲರೂ ಸಣ್ಣಕ್ಕೆ ಉದ್ದಕ್ಕೆ ಕಾಣ್ತಾರೆ. ಸೊ ಅದಕ್ಕೆ ನಾನು ಆ ಕನಸನ ಎಲ್ಲ ಬಿಟ್ಬಿಟ್ಟೆ, ಆಮೇಲೆ ಬಿಟ್ಬಿಟ್ಟೆ ಚಿಕ್ಕವಳಿರುವಾಗ್ಲೇನೆ.
1: ಅಂದ್ರೆ ಈಗ ನೀವು ಹೇಳದ್ ಕೇಳಿದ್ರೆ ನಮ್ಮ ದೇಹ ನಮ್ಮ ಕನಸನ್ನ ಯಾವತ್ತಿಗೂ ನಿಲ್ಲಿಸಬಾರ್ದು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ನೀವಿವಾಗ ಅನ್ಕೊಂಡ್ರಿ ನಾನು ಹೀಗಿರೋದ್ರಿಂದ ನಾನು ಯಾವುದೇ ರೀತಿ ಕಾಂಟೆಸ್ಟ್ ಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ, ಆದ್ರೆ ಅದೇ ನಿಮ್ಮನ್ನ ಮುಂದೆ ಒಂದು ದಿನ ಒಂದು ಕಾಂಟೆಸ್ಟ್ ಗೆ ಕರ್ಕೊಂಡು ಹೋಗಿದೆ ಅಲ್ವಾ?
2: ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ನಿಮ್ಮ ಹತ್ರ ಆಪರ್ಚುನಿಟಿ ಬಂದ್ರೆ, ಅಂದ್ರೆ ಯಾರಾದ್ರೂ ಕೇಳಿದ್ರೆ ಇದು ಮಾಡ್ತೀಯಾ ಅದು ಮಾಡ್ತೀಯಾ ಅಂತ, ಸೊ ಸುಮ್ನೆ ಮಾಡ್ಬಿಡ್ಬೇಕು, ಅದು ಏನಾಗುತ್ತೆ ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಈ ಪ್ಲಸ್ ಸೈಜ್ ಕಾಂಪಿಟೇಷನ್ ಅಲ್ಲಿ ನೀನ್ ಭಾಗವಹಿಸ್ತೀಯಾ ಅಂತ ಏನಾದ್ರೂ ಬಂದ ತಕ್ಷಣ ನಾನು ಎಸ್ ವೈ ನಾಟ್ ಮಾಡೋಣ, ಏನಾಗುತ್ತೆ ಅದರಲ್ಲಿ ಅಂತ ನಾನು ಸುಮ್ನೆ ಮುಂದೆ ಹೋಗ್ಬಿಟ್ಟೆ.
1: ಮಿಸ್ ಪ್ಲಸ್ ಸೈಜ್ ಇಂಡಿಯಾ ಕಾಂಟೆಸ್ಟ್ ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಏನೆಲ್ಲ ತಯಾರಿ ಮಾಡ್ಕೊಂಡ್ರಿ?
2: ಸೊ ಫಸ್ಟ್ ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನನಗೆ ಇದರಲ್ಲಿ ನಾನು ಸಿಲೆಕ್ಟ್ ಆಗ್ತೀನಿ ಏನೋ ಬರತ್ತೆ ಇದ್ದದ್ದು ನನ್ಗೆ ಏನು ಐಡಿಯಾ ಇರ್ಲಿಲ್ಲ. ಕಾಂಟೆಸ್ಟ್ ನ ನಾನು ಬರೀ ಟಿವಿಯಲ್ಲಿ ನೋಡಿದ್ದೆ. ಸೊ ನಾವು ಟಿವಿಯಲ್ಲಿ ನೋಡೋದು ಬರೀ ಎಂಡ್ ಮೂಮೆಂಟ್, ಹಿಂದೆ ಏನಾಗುತ್ತೆ ಗೊತ್ತಿರಲ್ಲ ನಮ್ಗೆ. ಸೊ ಆಕ್ಚುಲಿ ಫಸ್ಟ್ ಏನಾಗುತ್ತೆ, ಕಾಲ್ ಫಾರ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಸೊ ವೆದರ್ ಇಟ್ ಇಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಬೋದು, ಅಥವಾ ರೇಡಿಯೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ಬೋದು, ಅಥವಾ ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ಬೋದು. ಸೊ ಆತರ ಕಾಲ್ ಫಾರ್ ಮಾಡೆಲ್ಸ್, ಕಾಲ್ ಫಾರ್ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಅಪ್ಲೈ ಮಾಡಕ್ಕೆ ಆತರ ಬರುತ್ತೆ. ಸೊ ಅದ್ ಒಂದ್ಸತಿ ನೀವು ಅಪ್ಲೈ ಮಾಡ್ಬೇಕು. ಸೊ ನಾನು ಅದೇ ಮಾಡಿದೆ. ಜನ ಎಲ್ಲ ನನ್ನ ಸ್ವಲ್ಪ ದಪ್ಪ ದಪ್ಪ ಹಾಕಿದ್ಯಾ ಅಂತ ಒಂದೊಂದ್ಸತಿ ಡುಮ್ಮಿ ಡುಮ್ಮಿ ಅಂತ ಹೇಳುವಾಗ ಒಂಚೂರು ಚುಚ್ಚುತ್ತಲ್ಲ. ಸೊ 2-3 ದಿನ ಮುಂಚೆ ನನಗೆ ಅದಾಗಿತ್ತು. ಸೊ 2-3 ದಿನ ನಂತರ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ತರ ಆಡ್ ಬಂತು, ದಟ್ ಬ್ಯೂಟಿ ಕಾಂಟೆಸ್ಟ್ ಗೆ ಅಪ್ಲೈ ಮಾಡು ಅಂತ. ಸೊ ಅದ್ ಆಡ್ ನ ಓಪನ್ ಮಾಡುವಾಗ ನಾನು ಫಸ್ಟ್ ಪ್ಲಸ್ ಸೈಜ್ ಅಂದ್ರೆ ಏನು ಅಂತ ನನ್ಗೂ ಅಷ್ಟು ಕ್ಲಿಯರ್ ಆಗಿ ಗೊತ್ತಿರ್ಲಿಲ್ಲ. ಸೊ ನಾನು ಆಯ್ತು, ನಾನು ಅಪ್ಲೈ ಮಾಡ್ತೀನಿ ಅಂತ ಅಲ್ಲೊಂದು ನಿಮ್ ಹೆಸರು, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ಟು 1200 rupees ಏನೋ ಇತ್ತು ಅಪ್ಲೈ ಮಾಡಕ್ಕೆ. ಸೊ ಆಯ್ತಪ್ಪ ಜೈ ಅಂತ ಹೇಳ್ಬಿಟ್ಟು ನಾನು ಅಪ್ಲೈ ಮಾಡ್ಬಿಟ್ಟೆ. ನನ್ಗೆ ನಿಜವಾಗ್ಲೂ ಅದರಿಂದ ಏನೋ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಸೊ ಸುಮ್ನೆ ಅಪ್ಲೈ ಮಾಡಿದೆ. ಆಮೇಲೆ 2 weeks ಲೇಟರ್ ನನಗೆ ಕಾಲ್ ಬಂತು ದಟ್ ನಿಮ್ಮನ್ನ ನಾವು ಫಸ್ಟ್ ಆಡಿಷನ್ ಮಾಡ್ತೀವಿ ಅಂತ. ಅದು ಅವರು ಆನ್ಲೈನ್ ಆಡಿಷನ್. ಸೊ ಆನ್ಲೈನ್ ಆಡಿಷನ್ ಅಲ್ಲಿ ಪ್ರೀವಿಯಸ್ ಇಯರ್ದು ಯಾರ್ಯಾರು ಗೆದ್ದಿದ್ರು ಮತ್ತೆ ನಮ್ದು ಮೇನ್ ಡೈರೆಕ್ಟರ್ ಒಬ್ರು

0: ಹರ್ದೀಪ್ ಅರೋರಾ ಸಿಂಗ್ ಅಂತ. ಸೊ ಅವರು ಮೂರ್ನಾಲ್ಕು ಜನ ಪ್ಯಾನೆಲ್ ತರ ಇದ್ರು. ಸೊ ಝೂಮ್ ಕಾಲ್ ಮೇಲೆ ಮಾಡಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಕ್ವೆಶ್ಚನ್ಸ್ ಕೇಳಿದ್ರು, ಯಾಕೆ ಅಪ್ಲೈ ಮಾಡಿದ್ಯಾ ಆ ತರ ಎಲ್ಲ ಕ್ವೆಶ್ಚನ್ಸ್ ಕೇಳಿದ್ರು. ಸೊ ಅದಕ್ಕೆ ನಾನು ಉತ್ತರ ಕೊಟ್ಟೆ. ಮತ್ತೆ 2 weeks ಲೇಟರ್ ಅವ್ರು ಕಾಲ್ ಮಾಡಿಬಿಟ್ಟು, ಇಲ್ಲ ಸೆಕೆಂಡ್ ಆಡಿಷನ್ ಇದೆ, ಮತ್ತೆ ಆನ್ಲೈನ್ ಆಡಿಷನ್. ಸೊ ಮತ್ತೆ ಆನ್ಲೈನ್ ಆಡಿಷನ್ಗೆ ಕೂರ್ದೆ. ಎಲ್ಲರೂ ಮತ್ತೆ ಕ್ವೆಶ್ಚನ್ ಕೇಳಿದ್ರು, ನೆಕ್ಸ್ಟ್ ಲೆವೆಲ್ ಕ್ವೆಶ್ಚನ್ ಸ್ವಲ್ಪ ಕೇಳಿದ್ರು. ಸೊ ಅದಕ್ಕೆಲ್ಲ ಉತ್ತರ ಕೊಟ್ಟೆ. ಮತ್ತೆ ಅವರು ಕಾಲ್ ಮಾಡಿದ್ರು, ಅವರಂದ್ರು December 21st ಲೈವ್ ಆಡಿಷನ್ಗೆ ನಿಮ್ ಬೆಂಗಳೂರ್ ಬರ್ಬೇಕು ಅಂತ.
1: ಓಕೆ.
0: ಸೊ December 21st ನಂದು ಇನ್ನೊಂದು ಫ್ಯಾಮಿಲಿ ಫಂಕ್ಷನ್ ಇತ್ತು. ಸೊ ಅದನ್ನ ಇದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನಂಗೆ ಫುಲ್ ತಲೆನೋವು. ಅವ್ರು ಅನ್ಬಿಟ್ರು, ನೀವ್ ಯಾವಾಗ ಬರ್ತಿರೋ ಬಂದ್ಬಿಡಿ ಅಂತ. ಸೊ ಫಂಕ್ಷನ್ ನ ನಾನು 1:30 ಊಟ ತಿಂದೆ, ಹಂಗೆ ಓಡ್ಬಿಟ್ಟೆ ನಾನು ಅಲ್ಲಿ. ನಾನು 4:15 ರೀಚ್ ಆದೆ. ಅವರೆಲ್ಲ ವೇಟ್ ಮಾಡ್ತಾ ಇದ್ರು. ಸೊ ಅಲ್ಲಿ ಮತ್ತೆ ನಾನು ಫೇಸ್ ಟು ಫೇಸ್ ಆಡಿಷನ್ ಕೊಟ್ಟೆ. ಸೊ ಅವಾಗ್ಲೂ ಫುಲ್ ನಡಕ್ತಾ ಇದ್ದೆ ನಾನು. ತುಂಬಾ ಚೆನ್ನಾಗಿತ್ತು ಆಡಿಷನ್ ಅಂತ ಎಲ್ಲರೂ ಹೇಳ್ತಾ ಇದ್ರು, ನನಗೆ ಅನ್ಸ್ಲಿಲ್ಲ. ಬಿಕಾಸ್ ನಾನು ಫುಲ್ ನರ್ವಸ್ ಆಗಿಬಿಟ್ಟಿದ್ದೆ. ನಾನು ನಮ್ಮ ಫ್ಯಾಮಿಲಿ ಫಂಕ್ಷನ್ ಡೆಲ್ಲಿಯಲ್ಲಿತ್ತು, ಅಲ್ಲಿ ಹೋಗಿದ್ದೆ. ಆವಾಗ ನನಗೆ ಮೆಸೇಜ್ ಬಂತು ದಟ್ ನೀನು ಫೈನಲಿಸ್ಟ್ ಆಗಿ ನೀನು ಸೆಲೆಕ್ಟ್ ಆಗಿದ್ಯಾ ಅಂತ. ಸೊ ಮೈಸೂರು ಬಂದಾದ್ಮೇಲೆ ಮತ್ತೆ ಅವ್ರು ಮೆಸೇಜ್ ಹಾಕಿದ್ರು, ನೀನು ಫೈನಲಿಸ್ಟ್ಗೆ ಬರ್ತಾ ಇದೀಯಾ ಅಂತ. ಇದು ಚಂಡೀಗಢ್ಗೆ ಹೋಗ್ಬೇಕಾಗಿತ್ತು ನಾವು, ನಾರ್ತ್ ಇಂಡಿಯಾ, ಪಂಜಾಬಲ್ಲಿ. ಸೊ ನಾನು ಇವೆಂಚುಲಿ ಹ್ಞೂ ಬರ್ತೀನಿ ಅಂತ ಅಂದೆ. ಬಟ್ ಬೈ ದ ಟೈಮ್ ನಾನು ರೆಸ್ಪಾನ್ಸ್ ಕೊಟ್ಟೆ, ಅದು ಬಿಗಿನಿಂಗ್ ಆಫ್ ಜಾನ್ ಇತ್ತು. ಸೊ ನನಗೆ ಆಕ್ಚುಲಿ ಬರೀ 3 ವಾರ ಇತ್ತು ರೆಡಿ ಆಗಕ್ಕೆ. ಅದಾದ್ಮೇಲೆ ಶುರು ಆಯ್ತು, ತಲೆ ತುಂಬಾ ಕೆಟ್ಟ ಹೋಯ್ತು. ಯಾವ ತರ ಡ್ರೆಸ್ ಹಾಕೋದು? ನನ್ನ ಒಂದು ಫ್ರೆಂಡ್ ಇದಾರೆ, ಅವ್ರನ್ನ ಕಾಲ್ ಮಾಡಿದೆ ನಾನು. ನಾನಂದೆ, ನನ್ ಯಾರಾದ್ರೂ ಡಿಸೈನರ್ ಮೈಸೂರಲ್ಲಿ ಗೊತ್ತಾ, ಪ್ಲೀಸ್ ನನ್ಗೆ ಹೇಳಿ, ನನ್ಗೆ ಆಗ್ತಾ ಇಲ್ಲ, ನನ್ ಡ್ರೆಸ್ ಎಲ್ಲ ಮಾಡಿಸ್ಬೇಕು ಅಂತ. ಸೊ ಆವಾಗ ಅವರು ಅವ್ರ ಕಸಿನ್ ಹೆಸರು ಅಂದ್ರು, ರೈನಾ ಅಂತ, ಅವಳ ಹತ್ರ ಹೋಗಿ ಅಂತ. ಅವಳು ನನಗೆ ಎಷ್ಟು ಗೈಡ್ ಮಾಡಿದ್ಲು ಅಂತ ಅಂದರೆ, ಯಾವ ದಿನ ಏನು ಹಾಕೋಬೇಕು, ಹೆಂಗೆ ಹಾಕೋಬೇಕು, ಎಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡಿ ಡ್ರೆಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮೇವಿನ್ ಪ್ರೊಡಕ್ಷನ್ಸ್ ಯಾರಿದ್ರಲ್ವಾ, ಅವ್ರೇನಂದ್ರು ಅಂದರೆ, ಅವರೇ ನಮಗೆ ಬಟ್ಟೆ ಕಳಿಸ್ತಾರೆ. ಓಕೆ, 5 meters ಕ್ಲಾತ್ ಕಳಿಸ್ತೀವಿ, ಅದರಿಂದ ನಿಮ್ಮದು ಫಿನಾಲೆ ಲುಕ್ ನೀವೇ ಮಾಡಬೇಕು ಅಂತ.
1: ಓಕೆ.
0: ಕ್ಲಾತ್ ಬಂತು. ರಿಯಲಿ ಎಂತ ಕ್ಲಾತ್ ಅಂತ ಅಂದ್ರೆ, ನಾವ್ ಲೈನಿಂಗ್ ಏನ್ ಯೂಸ್ ಮಾಡ್ತೀವಲ್ಲ ಆತರ ಕ್ಲಾತ್. ಅದ್ ಯಾವಾಗ ಬಂತು? ನನ್ ಕಾಂಪಿಟಿಷನ್ ಹೊಡ್ಬೇಕಾಗಿರೋದು 21st of January, ನನಗೆ ಅದು 19th ಬಂದಿದೆ.
1: ಓಕೆ.
0: ಸೊ 19th ಕೂತ್ಕೊಂಡು ರೈನಾ ಮತ್ತೆ ನಾನು ಎಲ್ಲ ಡಿಸೈನ್ ಮಾಡಿ, ಅವರು ಇಲ್ಲ ಈ ಕ್ಲಾತ್ ನ ಹಿಂಗ್ ಯೂಸ್ ಮಾಡೋಣ, ಹಂಗ್ ಯೂಸ್ ಮಾಡೋಣ, ಎಕ್ಸ್ಟ್ರಾ ಕ್ಲಾತ್ ತಗೊಂಡು ನಾವು ಅವಾಗ ನನ್ ಫಿನಾಲೆ ಡ್ರೆಸ್ ನ ಮಾಡಿದ್ವಿ.
1: ಓಕೆ.
0: ಮೇಕಪ್ಗೆ ಫ್ರೆಂಡ್ ಮಗಳೂನುವೆ ನಂಗೆ ಎಲ್ಲ ಹೇಳ್ಕೊಟ್ಲು. ಸೊ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ರೆಡಿ ಆಗಬೇಕು ಅಂತ ಹೇಳಿದ ತಕ್ಷಣ ಎಲ್ಲ ಮಹಿಳೆಯರು ನನ್ನ ಜೀವನದಲ್ಲಿ ಯಾರ್ಯಾರಿದ್ರು, ಯಾರ ಜೊತೆನು ಮಾತಾಡಿದ್ರೆ ಎಲ್ಲರೂ ಹೆಲ್ಪ್ ಮಾಡಿದ್ರು. ಇದು ನಾವು ಯೂಶ್ವಲಿ ಹೇಳ್ತೀವಿ, ಜಾಸ್ತಿ ಮಹಿಳೆ ಒಟ್ಟಿಗೆ ಇದ್ರೆ ಒಬ್ಬಕ್ಕೊಬ್ರು ಅವರು ಜಗಳ ಆಡ್ತಾರೆ, ಸರಿ. ಬಟ್ ನನ್ನ ಕೇಸಲ್ಲಿ ಏನಾಯ್ತು ಅಂತಂದ್ರೆ, ನಾನು ಹೇಳಿದ ತಕ್ಷಣ ಎಲ್ಲ ನನ್ನ ಲೈಫಲ್ಲಿರೋ ಎಲ್ಲ ಮಹಿಳೆಯರು ಬಂದ್ಬಿಟ್ಟು, ಆಯ್ತು ಅಂಜಲಿ ನೀನು ಹೋಗ್ತಾ ಇದೀಯಲ್ಲ, ನಿಂಗೆ ಗೆದ್ದೆ ಬರಬೇಕು ಅಂತ ನಾವ್ ಬರ್ತೀವಿ ನಿನ್ ಜೊತೆ. ಹೌದು ಹೌದು. ಸೊ ಕಾಂಪಿಟಿಷನ್ ಇದ್ದಿದ್ದು 4 days. ಓಕೆ. ಫಸ್ಟ್ 3 days ನಮ್ದು ಇಟ್ ವಾಸ್ ನಾವು ಹೇಗ್ ರೆಡಿ ಆಗ್ಬೇಕು ಅಂತ. ಸೊ ಕಾಂಪಿಟಿಷನ್ ಅಲ್ಲಿ ಅವರು ಅವ್ರದೇನೆ ಸ್ವಲ್ಪ ಬಟ್ಟೆ ಕೊಟ್ಟಿರ್ತಾರೆ, ಲೈಕ್ ಲೆಹಂಗಾ ಹಾಕೋಬೇಕು ಆತರ. ಸೊ ಅದನ್ನ ಕೊರಿಯೋಗ್ರಾಫಿ ಮತ್ತೆ ಕ್ಯಾಟ್ ವಾಕ್ ಹೇಗ್ ಮಾಡೋದು. ಸೊ ಆ ಕ್ಯಾಟ್ ವಾಕ್ ಅಲ್ಲಿ ಬಟ್ಟೆನ ನಾವು ತೋರಿಸ್ತಾ ಇದೀವಿ, ಓಕೆ ಎಷ್ಟು ಚೆನ್ನಾಗಿದೆ ಬಟ್ಟೆ, ನೀವು ತಗೊಳ್ಳಿ ಆತರ. ಸೊ ಅದನ್ನ ಹೇಗೆ ಹಾಕ್ಬಿಟ್ಟು ನಾವ್ ಹೇಗ್ ನಡಿಬೇಕು, ಸೊ ದಟ್ ನಾವೆಲ್ಲ ಶೋಕೇಸ್ ಆಗ್ತಾ ಇರೋದು, ಬಟ್ಟೆ ಶೋಕೇಸ್ ಆಗ್ತಾ ಇರೋದು. ಸೊ ಆತರ ಹೇಗ್ ನಡಿಬೇಕು ಅಂತ ಬೆಳಗಿಂದ ರಾತ್ರಿವರೆಗೂ ನಮ್ಗೆ ಕ್ಲಾಸಸ್ ಇತ್ತು ಆತರ. ಆಯ್ತಾ. ಸೊ ನಾವೆಲ್ಲರೂ, ಎಲ್ಲಾ ಕಾಂಟೆಸ್ಟೆಂಟ್ಸ್ 50 ಬಂದಿದ್ರು, ನಾವೆಲ್ಲರೂ ಫುಲ್ ಇಂಡಿಯಾ ದಾಟಿ ಬಂದಿದ್ದಾರೆ ಎಲ್ಲರೂ. ಸೊ ನಾವೆಲ್ಲರೂ ಫಸ್ಟ್ ಡೇ ಆರೆಂಜ್ ಹಾಕ್ಬೇಕಾಗಿತ್ತು. ಓಕೆ. ಸೊ ಎಲ್ಲರೂ ಆರೆಂಜ್ ಡ್ರೆಸ್ ಹಾಕ್ಬಿಟ್ಟು ಸ್ವಲ್ಪ ವಿಡಿಯೋಸ್ ಎಲ್ಲ ತಗೊಂಡ್ರು, ಮತ್ತೆ ನಮ್ಗೆ ಮೆಂಟರ್ಸ್ ಎಲ್ಲ ಇದ್ರು. ಸೊ ಮೆಂಟರ್ಸ್ ಬಂದ್ಬಿಟ್ಟು ಏನ್ ಮಾತಾಡ್ತಾ ಇದ್ರು ಅಂದ್ರೆ, ಸ್ಕಿನ್ ಕೇರ್ ಹೇಗ್ ಮಾಡ್ಬೇಕು, ಮತ್ತೆ ನೀವು ಪ್ಲಸ್ ಸೈಜ್ ಇರುವಾಗ ಬಾಡಿಯಲ್ಲಿ ಹೇಗೆ ನೀವು ಬಟ್ಟೆ ಹಾಕ್ಬೇಕು ಸೊ ದಟ್ ನೀವು ಚೆನ್ನಾಗಿ ಕಾಣ್ಬೇಕು. ಮಾಡಬೇಕು ಅಂತಿತ್ತು. ಮತ್ತೆ ಕ್ಯಾಟ್ ವಾಕ್, ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಮಸ್ಟ್ ಅಂಡ್ ಶುಡ್. ಆಯ್ತಾ, ಸೊ ಸೆಕೆಂಡ್ ಡೇ ನಾವೆಲ್ಲರೂ ಬ್ಲಾಕ್ ಡ್ರೆಸ್ ಹಾಕಬೇಕಾಗಿತ್ತು. ಆಮೇಲೆ ನಮ್ದು ಎರಡ್ ಮೂರ್ ಸ್ಪಾನ್ಸರ್ಸ್ ಇದ್ರು. ಸೊ ಸ್ಪಾನ್ಸರ್ಸ್ ನಮ್ಗೆ ಬಟ್ಟೆ ಕೊಟ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಹೇಗ್ ಮಾಡ್ಬೇಕು ಅಂತ ನಮ್ಗೆ ಹೇಳ್ಕೊಟ್ರು. ಓಕೆ, ಆಮೇಲೆ ಥರ್ಡ್ ಡೇ ನಮ್ಗೆ ಏನ್ ಬೇಕಾದ್ರೂ ನಾವ್ ಹಾಕ್ಬೋದಾಗಿತ್ತು.

0: ಆ್ಯಂಡ್ ಥರ್ಡ್ ಡೇ ಅಲ್ಲಿ ಮತ್ತೆ ನಾವು ಫೈನಲ್ ಫಿನಾಲೆ ಏನಿತ್ತು ನೆಕ್ಸ್ಟ್ ಡೇ 25th ಏನ್ ಫಿನಾಲೆ ಇತ್ತು ಅದಕ್ಕೆ ತುಂಬಾನೇ ಪ್ರಾಕ್ಟಿಸ್ ಇತ್ತು. ಅದಿಲ್ದೆ ನಮ್ದು ಒಂದು ಎಥ್ನಿಕ್ ರೌಂಡ್ ಇತ್ತು, ಅದ್ರಲ್ಲಿ ಎಲ್ಲಾರ್ಗೂ ಲೆಹೆಂಗಾ ಕೊಟ್ಟಿದ್ರು. ಸೊ ಆಮೇಲೆ ಇನ್ನೊಂದ್ ಏನಂದ್ರೆ ಅವರು ಒಂದು ಪರ್ಫ್ಯೂಮ್ ಬ್ರ್ಯಾಂಡ್ ಜೊತೆ ಅವರು ಟೈಅಪ್ ಆಗಿದ್ರು. ಸೊ ನಮ್ಗೆ ಎಲ್ಲಾರ್ಗೂ ಆ ಪರ್ಫ್ಯೂಮ್ ಬಗ್ಗೆ ಮಾತಾಡೋದು ಮತ್ತೆ ಅಡ್ವರ್ಟೈಸ್ಮೆಂಟ್ ಹೇಗ್ ಮಾಡೋದು, ಸೊ ಇದು ಈ ಪರ್ಫ್ಯೂಮು ಇದಿಷ್ಟು ಚೆನ್ನಾಗಿ ಸ್ಮೆಲ್ ಆಗುತ್ತೆ ಅದೆಲ್ಲ ಹೇಳ್ಬೇಕಾಗಿತ್ತು. ಸೊ ಅದು ನಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತರ ಆಗಿತ್ತು ನಮ್ಗೆ.
1: ಆಮೇಲೆ ಈ ನಾಲ್ಕು ದಿನ ನೀವು ಏನ್ ಫಿನಾಲೆ ಇತ್ತು ಅದಕ್ಕೆ ನೀವು ಹೇಗ್ ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರಿ. ಈಗ ನಮ್ಮ ಸಮಾಜದಲ್ಲಿ ನಾವು ನೋಡೋದಾದ್ರು ಹೆಣ್ಣು ಮಕ್ಕಳಿಗೆ ಇರುವಂತಹ ಮೇನ್ ಒಂದು ಅಂದ್ರೆ ಫ್ಯಾಮಿಲಿನೂ ಬ್ಯಾಲೆನ್ಸ್ ಮಾಡ್ಬೇಕು, ಈ ಕಡೆ ನಮ್ಮ ಕೆರಿಯರ್ನೂ ಬ್ಯಾಲೆನ್ಸ್ ಮಾಡ್ಬೇಕು. ಈಗ ನೀವು ಹೇಳಿದ ಮಾತನ್ನ ಕೇಳ್ತಾ ಇದ್ರೆ ಈ ಕಡೆ ಫಂಕ್ಷನ್ ಅಟೆಂಡ್ ಮಾಡಿ ನೀವು ಏನು ಹೋಗಿ ಅಲ್ಲಿ ನಿಮ್ಮ ಇಂಟರ್ವ್ಯೂ ಕೊಟ್ರಿ, ಅದ್ರ ಮೇಲೆ ನಮ್ಮ ಕೇಳುಗರು ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು ನಮಗೆ ಫ್ಯಾಮಿಲಿ ಅನ್ನೋದು ಒಂದು ಬ್ಯಾರಿಯರ್ ಅಲ್ಲ. ನಾವು ಖಂಡಿತವಾಗ್ಲೂ ಎರಡನ್ನು ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ರೇನೆ ಒಬ್ಬ ಮಹಿಳೆಯಾಗಿ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಅಂತ ನಿಮ್ಮ ಮಾತುಗಳಲ್ಲಿ ಅರ್ಥ ಆಗ್ತಾ ಇದೆ ನನಗೆ. ಆಲ್ಸೋ ಈ ಮಲ್ಟಿ ಟಾಸ್ಕಿಂಗ್ ವುಮೆನ್ ಅಂತಾರಲ್ಲ, ಆ ರೀತಿ ನೀವ್ ಇವಾಗ ಏನು ಕಾಂಟೆಸ್ಟ್ ಆಯ್ತು, ಫ್ಯಾಮಿಲಿ ಆಯ್ತು, ಆಮೇಲೆ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ರಿ, ಎಲ್ಲದಕ್ಕೂ ಸಮಯ ಮಾಡಿಕೊಂಡು ನಿಮ್ಮ ಕೆರಿಯರ್ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿಕೊಂಡು ನಿಮ್ಮ ಒಂದು ಡಿಸೈನರ್ ಹತ್ರ ಮಾತಾಡ್ಕೊಂಡು ಮೇಕಪ್ ಕಲ್ತ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಫಿನಾಲೆಗೆ ಹೋಗಿರೋದು ಖಂಡಿತವಾಗ್ಲೂ ಸಣ್ಣ ಮಾತಲ್ಲ.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ನನ್ಗೆ ಈಗ್ಲೂ ಮಾತಾಡುವಾಗ ನನ್ನ ಹೃದಯ ಸ್ವಲ್ಪ ಡಬ್ ಡಬಾ ಡಬ್ ಡಬಾ ಅಂತ ಅಂತ ಇದೆ. ನನ್ಗೆ ಒಂದು ಚೂರು ಐಡಿಯಾ ಗೊತ್ತಿತ್ತು. ಏಕೆ ಅಂತ ಅಂದ್ರೆ ಎರಡನೇ ದಿನ ನಮ್ದು ಟ್ಯಾಲೆಂಟ್ ಶೋ ಇತ್ತು. ಸೊ ಆ ಟ್ಯಾಲೆಂಟ್ ಶೋ ನಂತರ ಎಲ್ಲ ಮೆಂಟರ್ಸ್ ಯಾರಿದ್ರಲ್ವಾ, ನಾನ್ ಏನಾದ್ರೂ ಮಾಡಿದ್ರೆ ತುಂಬಾ ಕರೆಕ್ಷನ್ ಕೊಡ್ತಾ ಇದ್ರು. ಓಕೆ ಅಂಜಲಿ ಹಿಂಗಲ್ಲ ಹಂಗ್ ಮಾಡೋ, ಅಂಜಲಿ ಹಿಂಗಲ್ಲ ಹಂಗ್ ಮಾಡೋ. ಸೊ ನಾನ್ ಯೋಚನೆ ಮಾಡ್ತಾ ಇದ್ದೆ ನನ್ ಮೇಲೆ ಯಾಕೆ ಕಣ್ಬಿದ್ದಿದೆ ಅಂತ. ಸೊ ನಾನು ಸ್ವಲ್ಪ ಸ್ಪೋರ್ಟ್ಸ್ ಮಾಡ್ತೀನಲ್ವಾ, ಆ ಸ್ಪೋರ್ಟ್ಸ್ ಏರಿಯಾದಲ್ಲಿ ನೋಡಿದ್ರೆ ಯಾರಾದ್ರೂ ಚೆನ್ನಾಗ್ ಮಾಡ್ತಾ ಇದ್ರೆ ಯಾರ್ ಕೋಚ್ಗಳಿರ್ತಾರೆ ಅವರು ನಿಮ್ನ ತುಂಬಾನೇ ಕ್ರಿಟಿಕಲ್ ಅಲ್ಲಿ ನೋಡ್ತಾರೆ, ಇಲ್ಲ ನೀನ್ ಇದನ್ನ ಸರಿ ಮಾಡಿದ್ರೆ ಅದ್ ಸರಿ ಹೋಗತ್ತೆ ಅಂತ. ಸೊ ನೀವು ಡ್ಯಾನ್ಸ್ ಮಾಡಿದ್ರು ಕೂಡ ನಿಮ್ಮ ಟೀಚರ್ ಯಾರಿರ್ತೋ ಗುರು ಯಾರಿರ್ತಾರೋ ಅವರು ಅದೇ ಮಾಡ್ತಾರೆ. ನೀವ್ ಏನೋ ಒಂದ್ ಲೆವೆಲ್ ಗೆ ಹೋಗ್ತಾ ಇದ್ರೆ ಅವ್ರಿಗೆ ಕಾಣಿಸ್ಬಿಟ್ರೆ ಅವರು ಕರೆಕ್ಷನ್ ಕೊಡಕ್ ಶುರು ಮಾಡ್ತಾರೆ ಸ್ವಲ್ಪ ಜಾಸ್ತಿ. ನಮ್ಗೆ ಒಂದೊಂದ್ಸತಿ ಏನ್ ಅನ್ಸುತ್ತೆ ನಮ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ. ಅದು ಟಾರ್ಗೆಟ್ ಅಲ್ಲ, ಅದು ನೀವು ಇನ್ನು ಕರೆಕ್ಟ್ ನಿಮ್ನ ಇನ್ನು ಮೇಲೆ ತಗೋ ಬರ್ಬೇಕು ಅಂತ ಆ ಐಡಿಯಾದಲ್ಲಿ ಅವರು ನಿಮ್ನ ಇನ್ನು ಜಾಸ್ತಿ ಕರೆಕ್ಷನ್ ಕೊಡ್ತಾರೆ. ಸೊ ನನ್ಗೆ ಥರ್ಡ್ ಡೇ ಈವ್ನಿಂಗ್ ಅಲ್ಲಿ ನಂಗೊಂಥರ ಅನ್ಸ್ಬಿಡ್ತು ನನ್ಗೆ ಏನೋ ಆಗ್ತಾ ಇದೆ ಅಂತ. ಬಟ್ ಅಗೇನ್ ನಾನು ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರ್ತೀನಿ. ಸೊ ನೀವ್ ಹೇಳಿದ್ರಲ್ಲ ನಂದು ಪರ್ಸನಲ್ ಲೈಫು, ಪ್ರೊಫೆಷನಲ್ ಲೈಫು, ಮತ್ತೆ ಇವಾಗ ಈ ಲೈಫು ಶುರು ಆಗ್ಬಿಟ್ಟಿದೆ. ಸೊ ಇದನ್ನೆಲ್ಲ ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು. ಒಂದ್ಸತಿ ಒಂದ್ ಕಡೆ ಜಾಸ್ತಿ ಗಮನ ಇಡಬೇಕು, ಲೈಕ್ ನನ್ನ ಮಗಳದು ಎಕ್ಸಾಮ್ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಅದ್ರ ಮೇಲೆ ನಾನು ಇನ್ ಎಲ್ಲದನ್ನು ಸ್ವಲ್ಪ ಕ್ವೈಟ್ ಮಾಡ್ಬೇಕು. ಆ ಎಕ್ಸಾಮ್ ಬರ್ತಾ ಇರೋದು ಸಮಯದಲ್ಲಿ ನಾನು ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ಬೇಕು. ಆಯ್ತು ಇವಾಗ ಕೆಲ್ಸದಲ್ಲಿ ಯಾರೋ ಆಡಿಟ್ ಗೆ ಬರ್ತಾ ಇದಾರೆ ಅಂತ ಅನ್ಕೊಂಡು ಇನ್ ಎಲ್ಲ ನಾನು ಸ್ವಲ್ಪ ಕ್ವೈಟ್ ಡೌನ್ ಮಾಡ್ಬಿಟ್ಟು ಆಯ್ತು ಆಡಿಟ್ ಮೇಲೆ ಸ್ವಲ್ಪ ಗಮನ ಕೊಡೋಣ ಅಂತ. ಸೊ ಆ ತರ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಸೊ ಹಾಗಾಗಿ ನಾನು ಕಾಂಪಿಟಿಷನ್ ಗೆ ಹೋಗುವಾಗ ಫಸ್ಟ್ ಆಫ್ ಆಲ್ ನಾನು ಇದು ಕಾಂಪಿಟಿಷನ್ ಮೈಂಡ್ ಸೆಟ್ ಅಲ್ಲೇ ಹೋಗಿದ್ದು. ಇದು ಆಯ್ತು ಫ್ರೆಂಡ್ಸ್ ಆಗ್ತಾರೆ, ಕೂಳೆ ಮಾಡ್ತೀವಿ, ಎಲ್ಲ ಎಲ್ಲ ಚೆನ್ನಾಗಿರತ್ತೆ, ಬಟ್ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಇದು ಕಾಂಪಿಟಿಷನ್.
1: ಹೌದು.
0: ಸೊ ಆ ಮೈಂಡ್ ಸೆಟ್ ಅಲ್ಲಿ ನಾನು ಆಲ್ರೆಡಿ ಹೋಗಿದ್ದೆ. ಸೊ ಹಾಗಾಗಿ ನನಗೆ ಇದು ಮೆಂಟರ್ಸ್ ಎಲ್ಲ ಜಾಸ್ತಿ ನನ್ನ ಮೇಲೆ ಕಣ್ಣು ಹಾಕಿ ಇದು ಸರಿ ಮಾಡು ಅದು ಸರಿ ಮಾಡು ನನ್ನ ಪುಷ್ ಮಾಡಕ್ ಶುರು ಮಾಡುವಾಗ ನಂಗೆ ಅವಾಗ ಏನೋ ಅನಿಸ್ತು ದಟ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ನನ್ನನ್ನ ಸಿಂಗಲ್ ಔಟ್ ಮಾಡ್ತಾ ಇದ್ದಾರೆ, ಇದ್ರಲ್ಲಿ ಏನೋ ಇದೆ. ಸೊ ಅದಕ್ಕೆ ನಾನು ಇನ್ನೂ ಜಾಸ್ತಿ ಉತ್ಸಾಹದಿಂದ ಎಲ್ಲ ಮಾಡಕ್ಕೆ ಶುರು ಮಾಡಿಬಿಟ್ಟೆ ನಾನು. ಸೊ ಈ ತರ ಕಾಂಟೆಸ್ಟ್ ನಾನು ಮೊದ್ಲೇನೆ ಹೇಳಿದ್ದೀನಿ, ಇದನ್ನ ನೀವು ಕಾಂಪಿಟಿಷನ್ ಮೈಂಡ್ ಸೆಟ್ ಅಲ್ಲಿ ಹೋಗ್ಬೇಕು. ಓಕೆ, ಬಿಕಾಸ್ ನನಗೆ ಆಮೇಲೆ ಗೊತ್ತಾಯ್ತು ಈ ನಾಲ್ಕ್ ದಿನ ನಾನೇನು ಕಾಂಪಿಟಿಷನ್ ಗೆ ಹೋಗಿದ್ದೆ, ಫಸ್ಟ್ ಡೇ ಫಸ್ಟ್ ಮಿನಿಟ್ ಇಂದ ಮೆಂಟರ್ಸ್ ನಮ್ಮನ್ನ ಜಡ್ಜ್ ಮಾಡ್ತಾ ಇದ್ರು. ನಾವ್ ಹೇಗೆ ಊಟ ತಿಂಡಿ ಮಾಡ್ತೀವಿ ಅದನ್ನು ಜಡ್ಜ್ ಮಾಡ್ತಾ ಇದ್ರು, ಒಬ್ಬಕ್ಕೊಬ್ರು ಹೇಗೆ ನಾವ್ ಇಂಟ್ರಾಕ್ಟ್ ಮಾಡ್ತೀವಿ, ಹೇಗೆ ಹೆಲ್ಪ್ ಮಾಡ್ತೀವಿ ಅದನ್ನು ಜಡ್ಜ್ ಮಾಡ್ತಾ ಇದ್ರು ಅವರು. ಸೊ ನೀವ್ ಹೋದ್ರೆ ಇಲ್ಲ ಒಂದ್ ಮಿನಿಟ್ ಹಿಂಗೆ ಹಂಗೆ ನಾನ್ ಸುಮ್ನೆ ಇದ್ಬಿಡ್ತೀನಿ ಅಂತ ಯಾವತ್ತೂ ಅನ್ಕೋಬಾರ್ದು. ಓಕೆ, ಸೊ ಅವ್ರು ನಮ್ಗೆ ಹೇಳ್ತಾ ಇದ್ರು ನೀವು ಕಂಫರ್ಟಬಲ್ ಕ್ಲೋತ್ಸ್ ಹಾಕೋ ಬನ್ನಿ ಅಂತ ಹೇಳ್ತಾ ಇದ್ರು. 7-8

0: ಗಂಟೆ ರಾತ್ರಿ ಆದಾದ್ಮೇಲೆ ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಆಗ್ಬೇಕಾಗಿತ್ತಲ್ಲ. ಸೊ ಅವಾಗ ಹೇಳ್ತಾ ಇದ್ರು ಅವರು, ಬಟ್ ನಾನ್ ಯಾವತ್ತೂ ಕಂಫರ್ಟಬಲ್ ಆಗಿ ಯಾವತ್ತೂ ಹಾಕಿಲ್ಲ, ಹೀಲ್ಸ್ ಹಾಕೊಂಡೇ ಹೋಗಿದ್ದೀನಿ, ಮೇಕಪ್ ಹಾಕೊಂಡೇ ಹೋಗಿದ್ದೀನಿ, ಪ್ರೆಸೆಂಟ್ ಮಾಡಿಬಿಟ್ಟು ನಾನು ಹೋಗಿದ್ದೀನಿ. ಬೇರೆ ಅವರು ಪಾಪ ಅಲ್ಲಿ ಚಳಿ ಇತ್ತು ಅಂತ ಅನ್ಬಿಟ್ಟು ಸ್ವಲ್ಪ ಪಜಾಮ ಆತರ ಎಲ್ಲ ಹಾಕೊಂಡು ಹೋಗಿದ್ದಾರೆ, ನಾನು ಒಂದ್ಸತಿನೂ ಮಾಡ್ಲಿಲ್ಲ, ಬಿಕಾಸ್ ಇದು ಕಾಂಪಿಟೇಷನ್.
1: ಹೌದು, ನೀವು ಯಾವ್ದ್ರಲ್ಲಿ ಅಭ್ಯಾಸ ಮಾಡ್ತೀರಾ ಅದೇ ನಿಮಗೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ಸಡನ್ ಆಗಿ ನೀವು ಫ್ಲಾಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಹೋಗಿ ಹೀಲ್ಸ್

0: ನೀವು ವಿನ್ನರ್ ಅಂತ ಗೊತ್ತಾಗಿದ್ದ ಕ್ಷಣ ನಿಮ್ಗೆ ಹೇಗಿತ್ತು?
1: ಸೊ ಆಕ್ಚುಲಿ ನಾವು 50 people, ಸೊ 50 ಇದ್ವಿ ಫಿನಾಲೆಯಲ್ಲಿ. ಸೊ ಆ ಫೈನಲ್ 50 people ಇಂದ 15 people ನ ಸ್ಟೇಜ್ ಮೇಲೆ ತರಿಸ್ತಿದ್ರು. ಆ ಸ್ಟೇಜ್ ಮೇಲೆ ತರ್ಸಾದ್ಮೇಲೆ ನಮ್ಗೆ ಜಡ್ಜಸ್ ಏನಿದ್ರು ಅವರು ಕ್ವೆಶ್ಚನ್ ಕೇಳಿದ್ರು. ಸೊ ಎಲ್ಲರಿಗೂ ಬೇರೆ ಬೇರೆ ಕ್ವೆಶ್ಚನ್. ಸೊ ಪಾಪ ಒನ್ ಲೇಡಿಗೆ ಅವ್ರು ಏನ್ ಕೇಳಿದ್ರು ಅಂದ್ರೆ, ನಿಮ್ ಲೈಫ್ಗೆ ಸೌಂಡ್ ಟ್ರ್ಯಾಕ್ ಇದ್ರೆ ಯಾವ ಸೌಂಡ್ ಟ್ರ್ಯಾಕ್ ಇರುತ್ತೆ ಅಂತ. ಆಯ್ತಾ? ಸೊ ಒಂದ್ ಸಾಂಗ್ ಇರುತ್ತೆ ನಮ್ಗೆ ನಮ್ ತಲೆಯಲ್ಲಿ, ಇಲ್ಲ ಕೆಲ್ಸ ಮನೆ ಕೆಲ್ಸ ಮಾಡ್ತಾ ಇರ್ಬೇಕಾದ್ರೆ ಸಾಂಗ್ ನ ಸುಮ್ನೆ ಹಾಡ್ತಾ ಮಾಡ್ತೀವಿ, ಆ ತರ ಇರತ್ತೆ. ಸೊ ಅವ್ರನ್ನ ಆತರ, ಸೊ ಆತರ ಸ್ವಲ್ಪ ಒನ್ ಕ್ವೆಶ್ಚನ್ಸ್ ತುಂಬಾ ಹಾರ್ಡ್ ಆಗಿತ್ತು, ಒನ್ ಕ್ವೆಶ್ಚನ್ಸ್ ತುಂಬಾ ಈಸಿ ಆಗಿತ್ತು. ನನ್ಗೆ ಹಾರ್ಡ್ ಕ್ವೆಶ್ಚನ್ ಕೇಳ್ಬಿಟ್ಟಿದ್ದಾರೆ, ನಿನಗೆ ಸೂಪರ್ ಪವರ್ ಇದ್ರೆ ಯಾವ್ದಿರತ್ತೆ, ಬಟ್ ಆ ಸೂಪರ್ ಪವರ್ ಎಲ್ಲಾರ್ಗೂ ಒಳ್ಳೇದ್ ಮಾಡ್ಬೇಕು, ಸೊ ಅದ್ ಯಾವುದು ಅಂತ. ಸೊ ನಾನ್ ಅಲ್ಲಿ ಮೈಕ್ ಇಟ್ಕೊಂಡು ನಾನ್ ಜಡ್ಜಸ್ ನ ನೋಡ್ತಾ ಇದ್ದೀನಿ, ಸೊ ಸ್ವಲ್ಪ ಟೈಮ್ ಬೇಕಲ್ಲ. ಫಸ್ಟ್ ಹೇಳಿದ್ದು, ಥ್ಯಾಂಕ್ ಯು ಫಾರ್ ಯುವರ್ ಕ್ವೆಶ್ಚನ್ ಜಡ್ಜಸ್ ಅಂತ ಹೇಳ್ದೆ ನಾನು. ಸೊ ಆಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ, ಆಮೇಲೆ ಆಲ್ ಆಫ್ ಅ ಸಡನ್ ನಿಂತವಾಗ್ಲೇ ನನ್ನ ತಲೆಯಲ್ಲಿ ಬಂತು, ನನಗೆ ಬೇರೆ ಅವ್ರಿಗೆ ಶಿಕ್ಷೆ ಕೊಡಕ್ಕೆ ಇಷ್ಟ. ಬಿಕಾಸ್ ಒಂದು ಗಾದೆ ಇದೆಯಲ್ಲ, ಯು ಕ್ಯಾನ್ ಗಿವ್ ಅ ಮ್ಯಾನ್ ಅ ಫಿಶ್, ಹಿ ವಿಲ್ ಈಟ್ ಫಾರ್ ಒನ್ ಡೇ, ಬಟ್ ಇಫ್ ಯು ಟೀಚ್ ಅ ಮ್ಯಾನ್ ಟು ಫಿಶ್ ಹಿಸ್ ಲೈಫ್ ಇಸ್ ಸೆಟ್. ಸೊ ನಾನು ಆತರ ಆನ್ಸರ್ ಕೊಟ್ಟೆ. ಅವಾಗ ಜಡ್ಜಸ್ ಒನ್ ಜಡ್ಜ್ ಅಂತ ಅಂದ್ರು, ವಾವ್ ದಟ್ಸ್ ಬ್ರಿಲಿಯಂಟ್ ಅಂತ ಅಂದ್ರು. ಸೊ ಆವಾಗ ವಾಪಸ್ ನಡೀತಾ ಹೋಗ್ತಾ ಇರ್ಬೇಕಾದ್ರೆ ನಂಗೆ ಅವಾಗ್ಲೇ ಫುಲ್ಲು ಮೈಯೆಲ್ಲ ಜುಮ್ ಅನ್ಬಿಡ್ತು. ದೆನ್ ನಮ್ಮನ್ನೆಲ್ಲ ಸ್ಟೇಜ್ ಇಂದ ಇಳಿಸಿದ್ರು. ಆಮೇಲೆ ಅವರು ಒನ್ ಬೈ ಒನ್ ಕಾಲ್ ಮಾಡಕ್ ಶುರು ಮಾಡಿದ್ರು. ಬಿಕಾಸ್ ಅವರು ಝೋನಲ್ ಕ್ರೌನ್ಸ್ ಕೊಡ್ತಾರೆ, ಸೊ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ. ಸೊ ಸೌತ್ ಅಲ್ಲಿ ನಮ್ಮ ಅನನ್ಯ ಅಂತ ಒಬ್ರು ಇದಾರೆ, ಅವ್ರು ಬೆಂಗಳೂರು ಅವರು, ಶಿ ಒನ್ ದ ಸೌತ್ ಝೋನ್ ಕ್ರೌನ್. ಸೊ ಅವಾಗ ಇದ್ದಿದ್ದು ರನ್ನರ್ ಅಪ್ ಮೇನ್ ಕ್ರೌನ್. ಸೊ ನಂದ್ರಲ್ಲಿ ನಾನು ರನ್ನರ್ ಅಪ್ ಆಗ್ತೀನಿ ಮೇನ್ ಕ್ರೌನ್ ಆಗ್ತೀನಿ ಅಂತ ಗೊತ್ತಿರ್ಲಿಲ್ಲ, ಎಲ್ಲೋ ಪ್ಲೇಸ್ ಆಗ್ತೀನಿ ಅಂತ ಗೊತ್ತಿತ್ತು. ಸೊ ರನ್ನರ್ ಅಪ್ಗೆ ಇನ್ನೊಬ್ರನ್ನ ಕರೆದ್ರು. ಆಮೇಲೆ ನಾನು ಫುಲ್ಲು ಬೆವರ್ತಾ ಇದ್ದೆ, ಏನಾಗುತ್ತೋ ಅಲ್ಲಿ. ಫಸ್ಟ್ ಆಫ್ ಆಲ್ ಚಳಿ, ಆ ಚಳಿಯಲ್ಲಿ ನಂಗೆ ಬೆವರು, ಬಿಕಾಸ್ ನಾನು ಅಷ್ಟು ನರ್ವಸ್ ಆಗ್ಬಿಟ್ಟಿದ್ದೆ. ಆಮೇಲೆ ಮೇನ್ ಆಂಕರ್ ಯಾರಿದ್ರು ಅವ್ರು ಹೇಳಿದ್ರು, ಸೊ ನಂದು ನಂಬರ್ ಕಾಂಪಿಟೇಷನ್ ಅಲ್ಲಿ 27 ಅಂತ ಇತ್ತು. ಅವರು MC ಅವರು ಕೇಳಿದ್ರು, ಸೊ ಹೂ ಡು ಯು ಥಿಂಕ್ ಇಸ್ ದ ವಿನ್ನರ್ ಅಂತ ಎಲ್ಲರು ಬಂದಿದ್ರಲ್ಲ. ಸೊ ಆಡಿಯನ್ಸ್ 27 ಅಂತ ಎಲ್ಲರೂ ಒಟ್ಟೊಟ್ಟಿಗೆ ಹೇಳಕ್ ಶುರು ಮಾಡಿದ್ರು. ನನ್ ಫುಲ್ಲು ಅಬ್ಬಾ ಜುಮ್, ಫುಲ್ ಮೈ ಜುಮ್ ಅಂತ ಅನ್ಬಿಡ್ತು. ಮತ್ತೆ ನನ್ನ ಕರೆದ್ರು, 27 has won ಅಂತ ನನ್ನ ಮೇಲ್ ಕರೆದ್ರು. ಆವಾಗ ನನ್ಗೆಲ್ಲಿ ಕನ್ಸಲ್ಲಿದ್ದೀನೋ, ನಿಜ್ವಾಗ್ಲು ಜೀವನನ ಇದು, ನಂಗೆ ನಿಜ್ವಾಗ್ಲು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟೆ. ಆವಾಗ ನೀವ್ ನೋಡ್ಬೋದು ಆ ವಿಡಿಯೋಸ್ ಅಲ್ಲೂ, ನನ್ ಫುಲ್ ಕನ್ಫ್ಯೂಸ್, ನಂಗೆ ಅಳುನು ಬರ್ತಾ ಇಲ್ಲ, ನಗುನು ಬರ್ತಾ ಇಲ್ಲ, ಫುಲ್ ಮಿಕ್ಸ್ಡ್ ಎಮೋಷನ್ಸ್, ಫುಲ್ ಕೈ ಕಾಲು ಎಲ್ಲ ನಡಕ್ತಾ ಇತ್ತು. ಅವಾಗ ಕ್ರೌನ್ ಹಾಕಿದ್ರು, ಇನ್ನು ಯಾವ್ದರ ಬಗ್ಗೆ ನಾನ್ ಯೋಚನೆ ಮಾಡಿದ್ರೆ ಫುಲ್ ಮೈಯೆಲ್ಲ ಈಗ್ಲೂ ಜುಮ್ ಅಂತ ಅನ್ಸುತ್ತೆ.
0: ಖಂಡಿತ, ನೀವ್ ಹೇಳ್ತಾ ಇರೋದ್ ಕೇಳಿದ್ರೇನೆ ನಮ್ಗೆ ಹಾಗೆ ಅನ್ನಿಸ್ತಾ ಇದೆ. ಅಂಡ್ ಈಗ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದೆ ಅಂದ್ರೆ ಖಂಡಿತವಾಗ್ಲೂ ಆ ಮನೆಗೆ ಅದು ರಾಣಿನೇ. ಬರೀ ಇಮ್ಯಾಜಿನರಿ ಕ್ರೌನ್ ಅನ್ನ ತೊಡಸ್ಕೊಳ್ತಾ ಇರೋ ಹೆಣ್ಣು ಮಕ್ಳು ಒಂದಲ್ಲ ಒಂದು ದಿನ ಈ ರೀತಿ ನಿಜವಾದ ಕ್ರೌನ್ ಅನ್ನ ಧರಿಸ್ಕೊಳ್ಳೋದು ಖಂಡಿತವಾಗ್ಲೂ ಸಣ್ಣ ಮಾತು ಅಲ್ವೇ ಅಲ್ಲ. ಈಗ ನಿಮ್ಮ ಮಾತನ್ನ ಕೇಳಿ ನಾನು ಈ ರೀತಿ ಯಾವ್ದಾದ್ರು ಒಂದು ಕಾಂಟೆಸ್ಟ್ ಗೆ ಹೋಗಬಹುದಲ್ವಾ ಅಂತ ಅನ್ಕೊಳ್ಳೋರಿಗೆ ನಿಮ್ಮ ಟಿಪ್ಸ್ ಏನಾದ್ರು ಅಂದ್ರೆ ಏನ್ ಹೇಳ್ಬೋದು?
1: ಸೊ ಫಸ್ಟ್ ಆಫ್ ಆಲ್, ನಾನ್ ನಡೆದಿರೋದು ಪ್ಲಾಟ್ಫಾರ್ಮ್ ಅಲ್ಲಿ ಆ ಕಾಂಪಿಟೇಷನ್ ಅಲ್ಲಿ ಅಂದ್ರೆ, ಸ್ಟ್ರೆಂತ್ ಕಮ್ಸ್ ಇನ್ ಆಲ್ ಶೇಪ್ಸ್ ಅಂಡ್ ಸೈಜಸ್. ಸೊ ಹಾಗಾಗಿ ನೀವು ಪ್ಲಸ್ ಸೈಜ್ ಇದ್ರು ಕೂಡ ನೀವು ನಿಮ್ ಹೆಲ್ತ್ ನ ನೋಡ್ಕೋಬೇಕು, ನಿಮ್ ಸ್ಟ್ರೆಂತ್ ನ ನೋಡ್ಕೋಬೇಕು. ಸೊ ಎಲ್ಲಾ ಮಹಿಳೆಯರು ನಾನೇನ್ ನೋಡ್ತೀನಿ ಅಂತ ಅಂದ್ರೆ, ಒಂದ್ಸತಿ 40 ದಾಟ ಮೇಲೆ ಅಥವಾ 45 years ದಾಟ ಮೇಲೆ ಅವ್ರ ಹೆಲ್ತ್ ಮೇಲೆ ಅವರು ತುಂಬಾ ಗಮನ ಕೊಡಲ್ಲ. ಇಲ್ಲ ವಾಕ್ ಹೋಗ್ಬೇಕು, ಏನಾದ್ರೂ ಲಿಫ್ಟಿಂಗ್ ಮಾಡ್ಬೇಕು ಅಂದ್ರೆ ಸ್ಮಾಲ್ ಸ್ಮಾಲ್ ವಸ್ತುಗಳನ್ನ ಬ್ರಿಕ್ಸ್ ಇದ್ರು ಲಿಫ್ಟಿಂಗ್ ಮಾಡ್ಕೋಬಹುದು. ಸೊ ಅದನ್ನೆಲ್ಲ ಅವ್ರು ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಅವರು 50 years ದಾಟ ಮೇಲೆ ಅಥವಾ 55 years ದಾಟ ಮೇಲೆ ಅವ್ರಿಗೆ ತುಂಬಾ ದೇಹದಲ್ಲಿ ಬ್ಲಡ್ ಪ್ರೆಷರ್ ಆಗ್ಬಿಡತ್ತೆ, ಡಯಾಬಿಟೀಸ್ ಆಗ್ಬಿಡತ್ತೆ, ಏನೇನೋ ಆಗ್ಬಿಡತ್ತೆ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವ್ ಏನಾದ್ರೂ ಸೈಜ್ ಇರ್ಲಿ, ಓಕೆ, ನಿಮ್ ದೇಹನ ನೀವೇ ನೋಡ್ಕೋಬೇಕು. ಇನ್ ಯಾರು ಇಲ್ಲ. ಸೊ ದಟ್ ಇಸ್ ಮೈ ಫಸ್ಟ್ ಟಿಪ್. ಸೆಕೆಂಡ್ ಟಿಪ್, ನೀರು ಚೆನ್ನಾಗಿ ಕುಡೀರಿ ಎಲ್ಲರೂ. ನೀವೆಲ್ಲರೂ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ತೀರಾ, ಇಲ್ಲ ಪಿಂಪಲ್ ಬರುತ್ತೆ ಅಥವಾ ಸ್ಮೂತ್ ಸ್ಕಿನ್ ಇಲ್ಲ ಅಂತ ಎಲ್ಲ ಹೇಳ್ತೀರಾ, ಇದೆಲ್ಲ ಇರೋದು ಬಿಕಾಸ್ ನೀವು ನೀರು ಕುಡಿಯಲ್ಲ. ಸೊ ಆವ್ರೇಜ್ ಆಗಿ 2.5 to 3.5 liters ಪರ್ ಡೇ ನೀರು ಕುಡಿಲೇಬೇಕು. ಓಕೆ, ದೆನ್ ಫೈನಲ್ ಥಿಂಗ್ ಇಸ್, ನೀವು ಮಲಗುವಾಗ

0: ಮೇಕಪ್ನ ಎಲ್ಲ ತೆಗ್ದ್ಬಿಟ್ಟು ಮಲಗಿ. ಈವನ್ ಇಫ್ ಇಟ್ಸ್ ಕಾಜಲ್ ಅದನ್ನು ತೆಗಿಬೇಕು, ಫುಲ್ ಮುಖನ ತೊಳೆದ್ಬಿಟ್ಟು ನೀವು ಮಲಗಬೇಕು. ಅವಾಗ್ಲೇನೆ ನಿಮ್ಮ ಫೇಸ್ ಎಲ್ಲ ತುಂಬಾ ಸ್ಮೂತ್ ಆಗಿರುತ್ತೆ. ಸೊ ಇದೆಲ್ಲ ಸ್ಮಾಲ್ ಸ್ಮಾಲ್ ಕರೆಕ್ಷನ್ಸ್, ಬಟ್ ಲಾಂಗ್ ಟರ್ಮ್ ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ.
1: ಓಕೆ, ಖಂಡಿತ.
0: ಇನ್ನೊಂದು ನಾನು ಏನ್ ಹೇಳ್ಬೇಕು ಅಂತ ಅಂದ್ರೆ, ದಾಟ್ ಸಮಾಜ ಅಥವಾ ನಿಮ್ ಫ್ಯಾಮಿಲಿ ಅವ್ರು ಏನ್ ಬೇಕಾದ್ರೂ ಹೇಳಿ, ಓಕೆ, ನಿಮ್ ಜೀವನ ನಿಮ್ಗೇನೆ, ನಿಮ್ ಜೀವನ ಒಂದೇ ಸತಿ ಬರೋದು. ಸೊ ಆ ಜೀವನದಲ್ಲಿ ನಿಮ್ಗೆ ಎಲ್ಲ ಮಾಡ್ಬೇಕು, ನೀವು ಆ ತರ ಮೈಂಡ್ ಸೆಟ್ ನ ಇಟ್ಕೋಬೇಕು. ಇಲ್ಲ ನಾನು ಎಲ್ಲಾನು ಮಾಡ್ತೀನಿ, ನನ್ ದಪ್ಪ ಇರ್ಲಿ ಸಣ್ಣ ಇರ್ಲಿ ಕುಳ್ಳಕ್ಕಿರ್ಲಿ ಉದ್ದಕ್ಕಿರ್ಲಿ ನನ್ ಸ್ಕಿನ್ ಕಲರ್ ಏನ್ ಬೇಕಾದ್ರೂ ಇರ್ಲಿ, ನಾನ್ ಹೋಗ್ಬಿಟ್ಟು ಮಾಡ್ಲೇಬೇಕು. ನೀವು ಆ ಮೈಂಡ್ ಸೆಟ್ ಅಲ್ಲಿ ಮಾಡಿದ್ರೆ ನಿಮ್ ಲೈಫ್ ಅಲ್ಲಿ ಎಲ್ಲಾನು ಸಾಧ್ಯ. ಇಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ, ಅಲ್ಲೇ ಇರ್ತೀರ. 5 ವರ್ಷ ಆದ್ಮೇಲೆ ನೀವು ಕಾಲೇಜ್ ನ ದಾಟಿ ಮಾಸ್ಟರ್ಸ್ ಮಾಡ್ತಾ ಇರ್ಬೋದು ಅಥವಾ ನೀವು ಪಿ ಯು ಸಿ ಪಾಸ್ ಇರ್ಬೋದು. ಯಾವ್ದು ಒಳ್ಳೇದು? ಕಾಲೇಜ್ ದಾಟಿ ಮಾಸ್ಟರ್ಸ್ ಮಾಡ್ತಾ ಇದ್ರೆ ಅದು ಒಳ್ಳೇದು ತಾನೆ. ಸೊ ಅದೇ ನಾನ್ ಪ್ರೋತ್ಸಾಹ ಮಾಡ್ತಾ ಇರೋದು ಏನು ಅಂತ ಅಂದ್ರೆ, ಪಿ ಯು ಸಿ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ, ನೀವು ಬಿ ಎ ಮಾಡಿ ಏನು ಆಗಲ್ಲ. ಸೊ 3 ವರ್ಷ ಆದ್ಮೇಲೆ ನೀವು ಬಿ ಎ ಪಾಸ್ ಇರ್ಬೋದು.
1: ಹೌದು,
0: ನೀವು ಇಲ್ಲೇ ಕೂತ್ಕೊಂಡು ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ನನ್ನ ತಲೆ ಇಲ್ಲ ಇದ್ದಿಲ್ಲ ಅದಿಲ್ಲ, ನೀವು ನಿಮ್ಮನ್ನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತಂದ್ರೆ ಬೇರೆ ಅವ್ರು ಯಾಕೆ ಪ್ರೋತ್ಸಾಹ ಕೊಡ್ತಾರೆ?
1: ಹೌದು, ಕರೆಕ್ಟ್.
0: ಸೊ ಅದಕ್ಕೆ ನಿಮ್ ಮನ್ಸಲ್ಲಿ ಏನಿದೆ ನೀವ್ ಖಂಡಿತ ಮಾಡಿ, ಎಲ್ಲ ನಿಮ್ ಕೈಯಲ್ಲಿ ಆಗತ್ತೆ. ನಾವು ಲೇಡೀಸ್ ಎಷ್ಟು ಹ್ಯಾಂಡಲ್ ಮಾಡ್ತೀವಿ ಲೈಫ್ ಅಲ್ಲಿ, ಇದು ಆಗತ್ತೆ. ನಿಮ್ ಮನ್ಸಲ್ಲಿ ಏನಿದೆ ಅದನ್ನ ಮಾಡ್ಲೇಬೇಕು ನೀವು.
1: ಆಗ್ಲಿ, ಖಂಡಿತ. ನಿಮ್ಮ ಈ ಮಾತುಗಳನ್ನ ಕೇಳಿ ಅವರ ಮೇಲೆ ಅವರು ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳ್ಳಿ ನಮ್ಮ ಮಹಿಳೆಯರು ಅಂತ ಆಶಿಸ್ತಾ, ಕೊನೆಯದಾಗಿ ನೀವು ಈ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಏನು ಮೋಟಿವೇಶನ್ ಅಂತ ಕೇಳ್ಬೋದಾ?
0: ಸೊ ನನ್ ಮೋಟಿವೇಶನ್ ಏನಂದ್ರೆ, ನನ್ ಲೈಫ್ ಅಲ್ಲಿ ಇರೋರು ಎಲ್ಲ ಮಹಿಳೆಗಳಿಂದಾನೇ ನನ್ಗೆ ಮೋಟಿವೇಶನ್ ಬಂದಿದೆ. ಬಿಕಾಸ್ ನಾನು ಬೆಳೀತಾ ಇರಬೇಕಾದ್ರೆ ನಿನ್ ದಪ್ಪ ನೀನೇನ್ ಮಾಡ್ತೀಯ ಆತರ ತುಂಬಾ ಕೇಳಿದೀನಿ. ಯಾಕಷ್ಟು ತಿಂತಾ ಇದೆಯಾ, ಅದೊಂದು ದೊಡ್ಡ ವಿಷಯ ನಮ್ದ್ರಲ್ಲಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ನ ಅಜ್ಜಿನ ಕೆಲಸ ಮಾಡ್ತಾ ಇರೋದನ್ನ ನಾನು ನೋಡಿದೀನಿ ಮನೆಯಲ್ಲಿ. ಅಷ್ಟೊಂದು ಅವರು ಉಪ್ಪಿನಕಾಯಿ ಮಾಡ್ತಾ ಇರೋದು, ಅದ್ ಕಮ್ಮಿ ಕೆಲಸನಾ? ತುಂಬಾ ದೊಡ್ಡ ಕೆಲಸ ಅದು. ಅದನ್ನ ಕಟ್ ಮಾಡಿ ಡ್ರೈ ಮಾಡಿ ಸಾಲ್ಟ್ ಹಾಕಿ ಇದು ಮಾಡಿ ಅದು ಮಾಡಿ ಯಾರು ಮಾಡ್ತಾರೆ ಇವಾಗೆಲ್ಲ? ನಾವೆಲ್ಲ ರೆಡಿಮೇಡ್ ಉಪ್ಪಿನಕಾಯಿ ತಗೋ ಬರ್ತೀವಿ, ಮನೇಲಿ ಯಾರು ಮಾಡ್ತಾರೆ? ಸೊ ಅದೇ. ಸೊ ನಮ್ದೆಲ್ಲ ಹಿಂದಿನ ಜನರೇಷನ್ ನೋಡ್ಬಿಟ್ಟು ನನಗೆ ಹೆಂಗ ಅನ್ಸುತ್ತೆ ಅಂದ್ರೆ, ನಾವ್ ಇವಾಗ ತುಂಬಾ ಲೇಜಿ ಆಗ್ಬಿಟ್ಟಿದೀವಿ. ಸೊ ಇವತ್ತಿನ ಜನರೇಷನ್ಗೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಏನಾದ್ರೂ ಅನ್ಸಿದ್ರೆ ನೀವ್ ಮಾಡ್ಬೇಕು ಅದನ್ನ. ಬಿಕಾಸ್ ಇವಾಗ ನಾವ್ ಉಪ್ಪಿನಕಾಯಿ ಮಾಡ್ತಾ ಕೂತ್ಕೋತಾ ಇಲ್ಲ, ಅಷ್ಟು ಟೈಮ್ ಇದೆ. ಸೊ ಆ ಟೈಮ್ ನ ಒಳ್ಳೇದಕ್ಕೆ ನೀವ್ ಉಪಯೋಗಿಸಿ. ಎಲ್ಲಾದ್ರೂ ಟೀಚಿಂಗ್ ಮಾಡ್ತೀರಾ, ನರ್ಸರಿಗೆ ಹೋಗ್ಬಿಟ್ಟು ಮಕ್ಳ ಜೊತೆ ಆಟ ಆಡ್ತೀರಾ, ಏನಾದ್ರೂ ಒಂದ್ ಮಾಡಿ, ಬಟ್ ಮಾಡಿ, ಸುಮ್ನೆ ಕೂರ್ಬೇಡಿ.
1: ಖಂಡಿತ. ಇಷ್ಟು ಹೊತ್ತು ನಮಗಾಗಿ ನಿಮ್ಮ ಸಮಯವನ್ನ ಮೀಸಲಿಟ್ಟು ನಮ್ಮ ಜೊತೆ ಕಾಲ ಕಳೆದು ನಿಮ್ಮ ಒಂದು ಆ ಕಾಂಟೆಸ್ಟ್ ಜರ್ನಿ ಏನಿತ್ತು, ನಿಮ್ಮ ಒಂದು ಖುಷಿ ಕ್ಷಣಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.
2: ಇದುವರೆಗೂ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಂಗಳೂರು.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449924

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ನಾಳೆ ಪೂರ್ವಾಹ್ನ 11:00.
2: ಹೊರಗೆ ಕೂತ ನೆಂಟರನ್ನ ವಿಚಾರಿಸುತ್ತಿದ್ದ ಅಮ್ಮನಿಗೆ ಒಳಗೊಳಗೆ ಪುಕ್ಕುಪುಕ್ಕು. ಹೆಚ್ಚಿಗೆ ಬೇಕೆಂದು ಕೇಳಿದರೆ ಒಳಗಿದ್ದದ್ದು ಒಂದೇ ದೋಸೆ. ವಿಚಾರಿಸದಿದ್ದರೆ ಹೇಗೆ ಎನ್ನುವ ಗೊಂದಲದಲ್ಲಿರುವಾಗಲೇ ಅಡುಗೆ ಮನೆಯಲ್ಲಿ ಉಣ್ಣಲು ಕೂತ ಶೀಣನ್ನ ಮಣೆ ಸಮೇತ ಹಿಡಿದ ಬಟ್ಟಲಿನೊಂದಿಗೆ ಹೊರಚಾವಡಿಗೆ ಬಂದು ನೆಂಟರ ಬದಿಯಲ್ಲೇ ಕುಳಿತುಕೊಳ್ಳಬೇಕೆ?
1: ತಪ್ಪದೆ ಕೇಳಿ ನಾಳೆ ಪೂರ್ವಾಹ್ನ 11:00 ವನಿತಾವಾಣಿಯಲ್ಲಿ.

ಕೇಳುವರೆ, ಇನ್ನು ಮುಂದೆ 12:35 ಆರೋಗ್ಯ ಕಾರ್ಯಕ್ರಮ. ಪ್ರೀ ಎಕ್ಲಾಂಪ್ಸಿಯಾ ದಿನದ ಸಂದರ್ಭದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಅಂದರೇನು, ಲಕ್ಷಣ, ಚಿಕಿತ್ಸೆ ಈ ಕುರಿತು ಹುಬ್ಬಳ್ಳಿ KMCRIನ ಡಾಕ್ಟರ್ ಸಹಜಾ ಕಿತ್ತೂರ ಹಾಗೂ ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಂದಿಗೆ ಸಂದರ್ಶನ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ,

0: ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಮ್ಸಿಯಾ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಸ್ತ್ರೀರೋಗ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾ ಸಹಜಾ ಕಿತ್ತೂರ್ ಹಾಗೂ ಬೆಳಗಾವಿಯ ಕೆಎಲ್ಇ ರಿಸರ್ಚ್ ಯೂನಿಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ ಶ್ರೀದೇವಿ ವಾಲಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
3: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, May 22 ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಆಚರಿಸ್ತೀವಿ. ಏನಿದು ಪ್ರೀ ಎಕ್ಲಾಂಪ್ಸಿಯಾ ಅಂತ ನಿಮಗೆ ಪ್ರಶ್ನೆ ಆಗಬಹುದು. ಪ್ರೀ ಎಕ್ಲಾಂಪ್ಸಿಯಾ ಅಂತಂದ್ರೆ ಸಾಮಾನ್ಯವಾಗಿ ಮಹಿಳೆ ಗರ್ಭಿಣಿಯಾಗಿದ್ದಾಗ ಅವಳಿಗೆ ಹಲವಾರು ತೊಂದರೆಗಳು ಕಾಡ್ತವೆ, ಅದರಲ್ಲಿ ಅಧಿಕ ರಕ್ತದ ಒತ್ತಡ ಕೂಡ ಒಂದು. ಈ ಗರ್ಭಾವಸ್ಥೆಯ 9 ಅವಳು ಅಧಿಕ ರಕ್ತದ ಒತ್ತಡದಿಂದ ಬಳಲ್ತಾ ಇದ್ರೆ ಅದರ ದುಷ್ಪರಿಣಾಮ ಅವಳ ಆರೋಗ್ಯದ ಮೇಲೂ ಆಗ್ತದೆ, ಜೊತೆಗೆ ಅವಳ ಮಗುವಿನ ಮೇಲೂ ಕೂಡ ದುಷ್ಪರಿಣಾಮ ಆಗ್ತದೆ. ಈ ತರ

0: ಆಗಬಾರದು. ಗರ್ಭಾವಸ್ಥೆಯಲ್ಲಿ ಮಹಿಳೆ ಸುರಕ್ಷಿತವಾಗಿರಬೇಕು, ಉತ್ತಮ ಆರೋಗ್ಯವಂತ ಮಗುವಿಗೆ ಜನ್ಮ ಕೊಡಬೇಕು, ಈ ಪ್ರೀ ಎಕ್ಲಾಂಪ್ಸಿಯಾದ ಬಗ್ಗೆ ಅವಳಿಗೆ ಅರಿವು ಮಾಹಿತಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಮೇ 22ನ್ನ ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಆಚರಿಸ್ತಾರೆ. ಈ ದಿನದ ವಿಶೇಷತೆ ಮತ್ತೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಕಾಡುವ ಈ ಅಧಿಕ ರಕ್ತದೊತ್ತಡದಿಂದಾಗುವ ತೊಂದರೆಗಳು, ಅದರಿಂದ ಹೇಗೆ ದೂರ ಇರಬೇಕು ಅನ್ನೋದರ ಜೊತೆ ಜೊತೆಗೆ ಇತ್ತೀಚಿನ ದಿನದಲ್ಲಿ ಈ ವಿಷಯದ ಬಗ್ಗೆ ಆಗ್ತಾ ಇರುವಂತ ಸಂಶೋಧನೆಗಳು, ಇದರ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನ ಮಾಡಿಕೊಳ್ಳೋದು ಇವತ್ತು ಅತ್ಯಗತ್ಯ. ಈ ವಿಷಯದ ಬಗ್ಗೆ ನಮಗೆ ವಿವರವಾದ ಮಾಹಿತಿಯನ್ನ ನೀಡೋದಕ್ಕೆ ಹುಬ್ಬಳ್ಳಿಯ KMCRIನಲ್ಲಿ ಸ್ತ್ರೀ ರೋಗ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು ಹಾಗೂ ಬೆಳಗಾವಿಯ KLE ರಿಸರ್ಚ್ ಯೂನಿಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಪ್ರಸ್ತುತ ಹುಬ್ಬಳ್ಳಿಯಲ್ಲಿ ಸಂಶೋಧನಾ ಅಧಿಕಾರಿಯಾಗಿ ಕಾರ್ಯ ಮಾಡ್ತಾ ಇರುವಂತ ಡಾಕ್ಟರ್ ಶ್ರೀದೇವಿ ವಾಲಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಸಹಜಾ. ಡಾಕ್ಟರ್ ಶ್ರೀದೇವಿ
1: ನಮಸ್ಕಾರ ಮೇಡಮ್.
0: ಡಾಕ್ಟರ್ ಸಹಜಾ ಅವರೇ, ಸಾಮಾನ್ಯವಾಗಿ ಈ ಗರ್ಭಾವಸ್ಥೆ ಅನ್ನೋದು ಮಹಿಳೆಯ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಪ್ರತಿಯೊಂದು ಹೆಣ್ಮಗಳು ಈ ಅವಧಿಯನ್ನ ಎಂಜಾಯ್ ಮಾಡಬೇಕು, ಆನಂದಿಸಬೇಕು, ಹೆಣ್ತನವನ್ನ ಅನುಭವಿಸಬೇಕು ಅಂತ ಬಯಸೋದು ಸಹಜ. ಈ ಗರ್ಭಾವಸ್ಥೆಯಲ್ಲಿ ಅವಳಿಗೆ ಬೇರೆ ಬೇರೆ ತೊಂದರೆಗಳು ಕಾಡ್ತಾ ಇರ್ತವೆ, ಅದರ ಹಾಗೆ ಈ ಅಧಿಕ ರಕ್ತದೊತ್ತಡ ಕೂಡ ಒಂದು. ಈ ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ಏನು, ಅದು ಗರ್ಭಿಣಿಯನ್ನ ಹೇಗೆ ತೊಂದರೆ ಮಾಡ್ತದೆ ಅಂತ ಹೇಳ್ತೀರಿ?
1: ಇದು ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ನಾವು ಗರ್ಭಿಣಿಯಲ್ಲಿ BP ಜಾಸ್ತಿ ಆದ್ಮೇಲೆ ಮತ್ತು ಅದರ ಜೊತೆ ಬೇರೆ ಬೇರೆ ಸೈನ್ಸ್ ಸಿಂಪ್ಟಮ್ಸ್ ಬರೋದಕ್ಕೆ ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ. ಈಗ ಯೂಶುವಲಿ ಮೆಜಾರಿಟಿ ಆಫ್ ದ ಕೇಸ್ ನಲ್ಲಿ ಅದು ಸ್ಟಾರ್ಟ್ ಆಗೋದು 5th ಮಂತ್ ಆದ್ಮೇಲೆ. 5th ಮಂತ್ ವರೆಗೂ ಅದು ಕಾಣುವುದು ತುಂಬಾ ಕಡಿಮೆ ಇತ್ತು. ಒಂದ್ಸತಿ ತಾಯಿಗೆ ಈಗ ಕಾಲ ಊತ ಬರಲಿ, BP ಜಾಸ್ತಿ ಆಗ್ಲಿ ಅಥವಾ ಯೂರಿನ್ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಇದೆ ಅಂದ್ರೆ ಇವನ್ನೆಲ್ಲ ಇನ್ಡೈರೆಕ್ಟ್ ಸೈನ್ಸ್ ಇರ್ತೀವಿ. ಸೊ ಅದು ಬಂತು ಅಂತಂದ್ರೆ ಅದರಿಂದ ಮಗು ಬೆಳವಣಿಗೆನೂ ಎಫೆಕ್ಟ್ ಆಗುತ್ತೆ, ಯಾಕಂದ್ರೆ ಪ್ಲಸೆಂಟಾ ಇಂದ ಬ್ಲಡ್ ಸರ್ಕ್ಯುಲೇಷನ್ ಹ್ಯಾಂಪರ್ ಆಗ್ತಾ ಇರುತ್ತೆ. ಸೊ ಇದು ಮಗು ಕಂಡೀಷನ್ ಕಿಂತ ಜಾಸ್ತಿ ನಾವು ಎದಕ್ಕೆ ಇದಕ್ಕೆ ಜಾಸ್ತಿ ಈಗ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ, ಯಾಕಂದ್ರೆ ಮುಂಚೆ ಮೆಟರ್ನಲ್ ಮಾರ್ಟಾಲಿಟಿ ಅಂತಂದ್ರೆ ತಾಯಿ ಮರಣದ ಕಾರಣ ಅನೀಮಿಯಾ ಅಂದ್ರೆ ರಕ್ತಹೀನತೆ ಅಥವಾ ಡೆಲಿವರಿ ಆದ್ಮೇಲೆ ರಕ್ತ ಸ್ರಾವದಿಂದ ಸಾಯೋ ಪೇಷಂಟ್ಸ್ ತುಂಬಾ ಇರ್ತಿದ್ರು. ಬಟ್ ಅದರನ್ನು ನಾವು ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿ ಆಗಿದ್ದೀವಿ. ಬಟ್ ಈಗ ಜಾಮ್ಗು ಜಾಸ್ತಿ ಕಂಡು ಬರೋದು ಇದು ಪ್ರೀ ಎಕ್ಲಾಂಪ್ಸಿಯಾ. ತುಂಬಾ ತಾಯಿಂದರು ಸಾಯೋದು ಈಗ ಪ್ರೀ ಎಕ್ಲಾಂಪ್ಸಿಯಾ ಮತ್ತು ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ದಿಂದ. ಇದು ಮುಂಚೆ ಇರಲಿಲ್ಲ, ಈಗ ಯಾಕೋ ಇದೆ ಅಂತ ಅದೆಲ್ಲ ವಿವರವಾಗಿ ಹೇಳ್ತೀವಿ. ಬಟ್ ನಾವು ಈಗ ಅದಕ್ಕೆ ನಾವು ಇಷ್ಟೊಂದು ಅದಕ್ಕೆ ನಾವು ಮಹತ್ವ ಕೊಡ್ತಾ ಇದ್ದೀವಿ ಅಂದ್ರೆ ಅದು ತುಂಬಾನೇ ಲೈಫ್ ಥ್ರೆಟ್ನಿಂಗ್ ರೀಸನ್ ಆಗ್ಬಿಟ್ಟಿದೆ. ಯಾವ ತಾಯಿಗೆ ಯಾವ ತರ ಎಫೆಕ್ಟ್ ಆಗ್ಬೋದು, ಯಾವ ಮಗುಗೆ ಯಾವ ತರ ಎಫೆಕ್ಟ್ ಆಗ್ಬೋದು, ಅದು ಹೀಗೆ ಆಗತ್ತ ಅಂತ ಹೇಳೋದು ತುಂಬಾ ಕಷ್ಟ. ಕೆಲವ್ರಿಗೆ BP ಜಾಸ್ತಿ ಇದ್ರು ಅವ್ರಿಗೆ ಏನು ಕಷ್ಟ ಆಗಲ್ಲ, ಕೆಲವ್ರಿಗೆ BP ನಾರ್ಮಲ್ ಇದ್ರು ಕೂಡ ಆತರದ ಎಫೆಕ್ಟ್ ಆಗುತ್ತೆ. ಸೊ ಇದು ನಮ್ಗೆ ಯಾಕೋ ಇತರ ರೀಸನ್ ಏನೂ ಶೋಧನೆಯಲ್ಲಿದೆ. ಅದಕ್ಕೋಸ್ಕರ ನಾವು ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಈಗ ಅದಕ್ಕೆ ನಾವು ಜನರಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ವರ್ಲ್ಡ್ ಪ್ರೀ ಎಕ್ಲಾಂಪ್ಸಿಯಾ ಡೇ ದಿನದಿಂದ ಕಮ್ಯುನಿಟಿಗೆ ಎಜುಕೇಟ್ ಮಾಡಕ್ಕೆ ನಾವು ಈ ಪ್ರೋಗ್ರಾಮ್ ನ ನಡೆಸ್ತಾ ಇದೀವಿ.
0: ಈಗ ಡಾಕ್ಟರ್ ಶ್ರೀದೇವಿ ಅವರೇ, ಡಾಕ್ಟರ್ ಸಹಜಾ ಹೇಳಿದಂಗೆ ಇದಕ್ಕೆ ಎಕ್ಸಾಕ್ಟ್ ಕಾರಣ ಏನು ಅನ್ನೋದು ಈವರೆಗೂ ಪತ್ತೆ ಆಗಿಲ್ಲ. ಈ ನಿಟ್ಟಿನಲ್ಲಿ ಏನೆಲ್ಲ ಸಂಶೋಧನೆಗಳು ನಡೀತಾ ಇವೆ?
2: ಈ ಪ್ರೀ ಎಕ್ಲಾಂಪ್ಸಿಯಾ 8-10% ಪ್ರೆಗ್ನೆಂಟ್ ವುಮನ್ಗೆ ಇಫೆಕ್ಟ್ ಆಗುತ್ತೆ. ವರ್ಲ್ಡ್ ನಲ್ಲೂ ಅಷ್ಟೇ ಮತ್ತೆ ಇಂಡಿಯಾದಲ್ಲೂ ಜಾಸ್ತಿ ಇದೆ ಇದರದ್ದು. ಅದಕ್ಕೆ ಈಗ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಹೇಗೆ ನಾವು ಶುಗರ್ ಹೇಗೆ ಟೆಸ್ಟ್ ಮಾಡ್ತೇವಲ್ಲ ಆ ತರ ಬ್ಲಡ್ ಟೆಸ್ಟ್, ಅದು ಮಷೀನ್ ಇರುತ್ತೆ, ಅದರಲ್ಲಿ ಬ್ಲಡ್ ತೆಗೆದ್ಬಿಟ್ಟು ಹಾಕ್ತಾರೆ. ಅದೆಲ್ಲ ಕಾಸ್ಟ್ಲಿ ಇದೆ, ಇನ್ನು ಸಂಶೋಧನೆ ಹಂತದಲ್ಲೇ ನಡೀತಿದೆ. ಇದನ್ನ ಕಿಂಗ್ಸ್ ಕಾಲೇಜ್ ಲಂಡನ್ ಮಾರ್ಗದರ್ಶನದಿಂದ ನಾವು ಈ ಸಂಶೋಧನೆಯನ್ನು KLE ರಿಸರ್ಚ್ ಯೂನಿಟ್ ಅವರ ಸಹಾಯದಿಂದ ನಾವು ಈ ಸಂಶೋಧನೆಯನ್ನು ಹುಬ್ಬಳ್ಳಿ KMC ನಲ್ಲಿ ಮಾಡ್ತಿದ್ದೀವಿ.
0: ಇದಕ್ಕೆ ಜನರ ಒಂದು ಸಹಕಾರ ಹೇಗಿದೆ? ಯಾಕೆಂದ್ರೆ ಇದು ಬೇರೆ ತರದ ಒಂದು ಟೆಸ್ಟ್ ಅಂದಾಗ ನಾರ್ಮಲ್ ಪ್ರೆಗ್ನೆನ್ಸಿ ಟೆಸ್ಟ್ ರೂಟೀನ್ ಆಗಿರೋದಕ್ಕೆ ಒಪ್ಪಿಕೊಳ್ತಾರೆ, ಇದೊಂದು ಬೇರೆ ಅಂದ ತಕ್ಷಣ ನನಗೆ ಏನೋ ಆಗಿದೆ ಅನ್ನೋ ಒಂದು ಭಯ ಕಾಡುದು ಸಹಜ.
2: ಭಯ ಇದ್ದೇ ಇರುತ್ತೆ. ನಾವು ಅವರಿಗೆ ಸರಿಯಾಗಿ ಮಾಹಿತಿಯನ್ನು ನಮ್ಮ ಮಾಹಿತಿ ಪತ್ರದಲ್ಲಿರುತ್ತೆ ಅಂದ್ರೆ ಕನ್ಸಂಟ್ ಪೇಪರ್ ನಲ್ಲಿ ಇದ್ದೇ ಇರುತ್ತೆ. ನಾವು ಅವ್ರನ್ನ ಕನ್ಸಂಟ್ ತಗೊಂಡು ಅವ್ರಿಗೆಲ್ಲ ತಿಳಿ ಹೇಳ್ತೀವಿ ಯಾವ ತರ ನಿಮ್ಗೆ ಇಫೆಕ್ಟ್ ಆಗುತ್ತೆ ಮಗುಗೆ ತಾಯಿಗೆ, ಮಾರ್ಬಿಡಿಟಿ ಅಂಡ್ ಮಾರ್ಟಾಲಿಟಿ ಅಂತಂದ್ರೆ ರೋಗ ಮತ್ತು ಸಾವು ಹೇಗೆ ಅದರಿಂದ ಇಫೆಕ್ಟ್ ಆಗುತ್ತೆ, ಅದರಿಂದ ಅದೇ ತರ ನಾವು ಹೇಗೆ ಅದನ್ನ ಸರಿಪಡಿಸಬಹುದು, ತಾಯಿ ಅಥವಾ ಮಗುವಿನ ರೋಗವನ್ನು ಹೇಗೆ ಸರಿಪಡಿಸಬಹುದು ಅಂತ ನಾವು ಹೇಳ್ತೀವಿ. ಒಂದಷ್ಟು ಜನ ಒಪ್ತಾರೆ, ಒಪ್ಪಿ ತಮ್ದು ಏನಿದೆ ನೀವು ಮಾಡಿ ನಾವು ಸೈನ್ ಮಾಡ್ತೀವಿ ಅಂತ ಕನ್ಸಂಟ್ ತಗೊಂಡೇನೆ ಇದನ್ನ ನಾವು ಸಂಶೋಧನೆ ಮಾಡ್ತಿರೋದು.
0: ಈಗ ಡಾಕ್ಟರ್ ಸಹಜಾ ಅವರೇ, ಒಬ್ಬ ಮಹಿಳೆಗೆ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ಅಧಿಕ ರಕ್ತದೊತ್ತಡ ಆಗುವುದು ಸಾಮಾನ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ತಾವು ಮಾತಾಡ್ತಾ ಹೇಳಿದಾಗೆ ಪಾದಗಳ ಮೇಲೆ ಊತ ಆಗಿರ್ಬೋದು, ಮುಖದಲ್ಲಿ ಸ್ವಲ್ಪ

0: ಬಾವು ಕಾಣಿಸ್ಕೊಳ್ಬಹುದು. ಅಂತ ಸಮಯದಲ್ಲಿ ಗೈನಕಾಲಜಿಸ್ಟ್ ಹೇಳ್ತಾರೆ ಉಪ್ಪನ್ನ ಕಡಿಮೆ ಸೇವಿಸ್ರಿ ಅಂತ. ಈ ಒಂದು ಅಧಿಕ ರಕ್ತದ ಒತ್ತಡಕ್ಕೂ ಈಗ ತಾವ್ ಹೇಳಿದ ಈ ಎಕ್ಲಾಂಪ್ಸಿಯಾಗೂ ಏನು ವ್ಯತ್ಯಾಸ ಇದೆ?
1: ಈಗ ನಾವು ಮುಂಚೆ ಹೇಳ್ತಿರು ಉಪ್ಪು ಕಡಿಮೆ ತಿನ್ಬೇಕು, ಬಟ್ ಈಗ ಪ್ರೂವ್ ಆಗಿದೆ ಉಪ್ಪು ತಿನ್ನೋದಕ್ಕೆ ಅದಕ್ಕೂ ಏನು ರಿಲೇಷನ್ ಇಲ್ಲ. ಅದು ಎದಕ್ಕೆ ಆಗ್ತಾ ಇದೆ ಅಂದ್ರೆ ಅದು ಜೆನೆಟಿಕ್ ಫ್ಯಾಕ್ಟರ್ ಇರ್ಬೋದು. ಮತ್ತೆ ಈಗ ತುಂಬಾ ಜನನು ಕೇಳ್ತಾರೆ ಮುಂಚೆ ಇಷ್ಟು ಇರ್ತಿರ್ಲಿಲ್ಲ ಈಗ ಯಾಕೆ ಇರ್ತಾ ಇದೆ, ಯಾಕಂದ್ರೆ ಇದು ನಮ್ಮ ಜೀವನ ಶೈಲಿ ತುಂಬಾ ಬದಲಾಗಿದೆ. ಈ ಲೈಫ್ ಸ್ಟೈಲ್ ಎಲ್ಲರದು ಚೇಂಜ್ ಆಗ್ಬಿಟ್ಟಿದೆ. ಆಮೇಲೆ ನಾವು ಊಟ ಮಾಡೋದು ಸಹ ಎಷ್ಟು ಮಟ್ಟಿಗೆ ಅದು ಆಹಾರ ಜನಕ್ಕಿದೆ, ಎಷ್ಟು ಮಟ್ಟಿಗೆ ಅದರಲ್ಲಿ ಪೆಸ್ಟಿಸೈಡ್ಸ್ ಮಿಕ್ಸ್ಡ್ ಆಗಿದೆ ಅದು ಗೊತ್ತಿಲ್ಲ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಂಡೋಕ್ರೈನ್ ಡಿಸ್ಟ್ರಪ್ಟರ್ಸ್ ಅಂತೀವಿ. ಅಂದ್ರೆ ಈಗ ಪ್ರತಿಯೊಂದು ಸೇವನೆ ನಾವು ಪ್ಲಾಸ್ಟಿಕ್ ನಲ್ಲಿ ಮಾಡ್ತಾ ಇದೀವಿ. ಈ ಪ್ಲಾಸ್ಟಿಕ್ ಕೂಡ ಕೆಲವೊಂದು ಟಾಕ್ಸಿಕ್ ಕೆಮಿಕಲ್ಸ್ ರಿಲೀಸ್ ಮಾಡೈತೆ. ಇವೆಲ್ಲ ಸೇರ್ಬಿಟ್ಟು ನಮ್ಮ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದು ಒಂದು ರೀಸನ್ ಇರಬಹುದು ಅಂತಾನೂ ಇದೆ. ಇನ್ನೊಂದಿದೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ. ಇದು ಚಿಕ್ಕ ಮಕ್ಕಳಿಂದಾನೇ ಬರ್ತಾ ಇದೆ. ಈಗ ನಾವು ಮುಂಚೆ ಮಕ್ಕಳು ತುಂಬಾ ಆಕ್ಟಿವ್ ಇರ್ತಾ ಇದ್ರು, ಇದು ಈಗ ನಾವು ನೋಡ್ತಾ ಇದೀವಿ. ಅವ್ರು 6ನೇ 7ನೇ ಬಂದ್ರು ಅಂತಂದ್ರೆ ಅವರು ಹೊರಗಡೆ ಆಟಕ್ಕೆ ಹೋಗೋದಿಲ್ಲ. ಇದರಿಂದ ಏನಾಗ್ತಾ ಇದೆ, ಒಬೆಸಿಟಿ ಬೆಳೀತಾ ಇದೆ. ಆಮೇಲೆ ಇದೇ ಒಬೆಸಿಟಿ ದಿಂದ ಏನಾಗ್ತಾ ಇದೆ, ಅವ್ರದ್ದು ಋತುಚಕ್ರ ಎಫೆಕ್ಟ್ ಆಗ್ತಾ ಇದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಸೊ ಎಲ್ಲಾನು ಫ್ಯಾಕ್ಟರ್ಸ್ ಆಕ್ಟ್ ಆಗ್ತಾ ಇದೆ. ಒಂದು ಒಬೆಸಿಟಿ ಆಗ್ತಾ ಇದೆ, ಒಂದು ಲೈಫ್ ಸ್ಟೈಲ್ ಅಂದ್ರೆ ಸ್ವಲ್ಪನೂ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಆಗಿದೆ ಈಗಿನ ಮಕ್ಕಳಲ್ಲಿ. ಪ್ಲಸ್ ನಾವು ಉಣ್ಣೋ ತಿನ್ನೋದಲ್ಲಿ ಪೆಸ್ಟಿಸೈಡ್ಸ್ ಇದೆ, ಪ್ಲಸ್ ಈ ಎಂಡೋಕ್ರೈನ್ ಡಿಸ್ಟ್ರಪ್ಟಿವ್ಸ್, ಇವೆಲ್ಲ ಸೇರ್ಬಿಟ್ಟು ಏನ್ ಮಾಡ್ತಾ ಇದೆ, ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾಸ್ ಮಾಡಿ ಈ ತರಕ್ಕೆ ಜಾಸ್ತಿ ಚಾನ್ಸಸ್ ಕೊಡ್ತಾ ಇದೆ. ಅದಕ್ಕೆ ನಾವು ಈಗ ಪ್ರೆಗ್ನೆನ್ಸಿನಲ್ಲಿ ನಾವು ಈಗ ಮುಂಚೆ ನಾವು 100 ಜನರಲ್ಲಿ ಒಬ್ರು ಅಥವಾ ಇಬ್ರು ಡಯಾಬಿಟಿಕ್ಸ್ ನೋಡ್ತಿದ್ವಿ, 5-6 ಪ್ರೀ ಎಕ್ಲಾಂಪ್ಸ್ ಪೇಷಂಟ್ ನೋಡ್ತಾ ಇದೀವಿ. ಬಟ್ ಈಗ ನಾವು 5-10 ವರ್ಷದಿಂದಾನೇ ನಮ್ KMCRI ನಲ್ಲಿನೇ ಟ್ರೀಟ್ಮೆಂಟ್ ಕೊಡೋದು ಮ್ಯಾಕ್ಸಿಮಮ್ ಸುತ್ತಮುತ್ತ ನಮ್ಮ ಡಿಸ್ಟ್ರಿಕ್ಟ್ಸ್ ವಿಲೇಜ್ ಇಂದ. ನಾವು ಈ KMCRI ನಲ್ಲಿ ಕೂಡ ಪ್ರತಿ 5th or 6th person ಇಸ್ ಅ ಡಯಾಬಿಟಿಕ್ ಪೇಷಂಟ್ ಅಂಡ್ ಎವ್ರಿ 12th or 14th person ಕಮಿಂಗ್ ವಿತ್ ಹೈ ರಿಸ್ಕ್ ಫಾರ್ ಪ್ರೀ ಎಕ್ಲಾಂಪ್ಸಿಯಾ. ಸೊ ಇದರಿಂದ ನಾವು ಇದಕ್ಕೂ ಎಷ್ಟೆಲ್ಲ ಚೇಂಜ್ ಆಗೋದ್ರಿಂದ, ಇನ್ನು ಇದರಿಂದ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ಸ್ ಆಗೋದ್ರಿಂದ ನಾವು ಇದಕ್ಕೆ ಈಗಿಂತ್ರೂ ನಾವು ಮಕ್ಕಳಿಗೆಲ್ಲ ಲೈಫ್ ಸ್ಟೈಲ್ ಹೇಳಿದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಎಕ್ಸಸೈಸ್ ಇದನ್ನೆಲ್ಲ ನಾವು ಇಂಪಾರ್ಟೆನ್ಸ್ ಕೊಟ್ರೆ ಮುಂದೆ ಅವರು ಗರ್ಭಿಣಿ ಆದಾಗ ಇತರ ಇನ್ಸಿಡೆಂಟ್ಸ್ ಕಡಿಮೆ ಆಗಬಹುದು ಅಂತ ಅದಕ್ಕೆ ನಾವು ಅವೇರ್ನೆಸ್ ತರ್ತಾ ಇದೀವಿ.
0: ಈಗ ಡಾಕ್ಟರ್ ಸಹಜ ಅವರೇ, ಒಬ್ಬ ಗರ್ಭಿಣಿಯಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಆಗಿದೆ ಅಂದಾಗ ಅವಳ ಒಂದು ದೇಹದಲ್ಲಿ ಏನು ಲಕ್ಷಣಗಳು ಕಂಡು ಬರ್ತವೆ?
1: ಈಗ ಜನನಿ ಸುರಕ್ಷಾ ಯೋಜನಾ ಅಂತ ಏನು ಬಂದಿದೆ, ಅವರಿಗೆ ಫಸ್ಟ್ ವಿಸಿಟ್ಗೆನೆ ಅವರು ರಿಜಿಸ್ಟ್ರೇಷನ್ ಮಾಡಿದರೆ ಗೌರ್ಮೆಂಟ್ ಅವರಿಗೆ ಪ್ರತಿ 3 ಮಂತ್ಸ್ಗೆ 500 rupees ತಮ್ಮ ಬರೀ ಆರೋಗ್ಯ ಮಾಡಕ್ಕೆ ತಗೋತಾ ಇದೆ. ಅದಕ್ಕೋಸ್ಕರ ನೋಂದಿನಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಆಮೇಲೆ ಪ್ರತಿಯೊಬ್ಬರಿಗೆ ಹಳ್ಳಿಯಲ್ಲಿ ಆಶಾ ವರ್ಕರ್ ಇದ್ದಾರೆ. ಸೊ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಪ್ರತಿ 4 ವಾರಗೆ ಅವ್ರ BP ಟೆಸ್ಟ್ ಮಾಡಿಸ್ಬೇಕು ಮತ್ತು ಯೂರಿನ್ ಟೆಸ್ಟ್ ಮಾಡಿಸ್ಬೇಕು. ಸೊ ಪ್ರೀ ಎಕ್ಲಾಂಪ್ಸಿಯಾ ನಲ್ಲಿ ಏನಾಗುತ್ತೆ ಅಂದ್ರೆ ಇವ್ರದ್ದು BP ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಕಟ್ ಆಫ್ ತಗೋತೀವಿ 140/90. ಸೊ 5th month ಆದ್ಮೇಲೆ ಯಾವ ಪ್ರೆಗ್ನೆಂಟ್ ವುಮನ್ ಗೂ ಕೂಡ ಒಂದ್ BP ರೀಡಿಂಗ್ ಮೋರ್ ದೆನ್ 140/90 ಬಂತು ಅಂದ್ರೆ, ಅಥವಾ ಯೂರಿನ್ ನಲ್ಲಿ ಆಲ್ಬುಮಿನ್ ಅಂತ ಇರುತ್ತೆ. ಸೊ ಈ ಪ್ರೀ ಎಕ್ಲಾಂಪ್ಸಿಯಾದಿಂದ ಫಸ್ಟ್ ಎಫೆಕ್ಟ್ ಆಗೋದು ಕಿಡ್ನಿ. ಸೊ ಕಿಡ್ನಿ ಎಫೆಕ್ಟ್ ಆಗೋದ್ರಿಂದ ಆಲ್ಬುಮಿನ್ ಯೂರಿನಲ್ಲಿ ಕಂಡು ಬರುತ್ತೆ. ಸೊ ನಾವು ಎಲ್ಲಾ ಆಶಾ ವರ್ಕರ್ಸ್ ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಏನ್ ಹೇಳುವುದಂದ್ರೆ ಪೇಷಂಟ್ ನ ಕ್ಲೋಸ್ ಆಗಿ ಮಾನಿಟರ್ ಮಾಡಬೇಕು. ಆಮೇಲೆ ತುಂಬಾ ಕಾಲು ಊತ ಬಂತು, ಹೊಟ್ಟೆ ಊತ ಬಂದಿದೆ, ಅಥವಾ ಯೂರಿನ್ ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ ಅಂದ್ರೆ ಇವರೆಲ್ಲ ಪೇಷಂಟ್ಸ್ ನ ಹೈಯರ್ ಸೆಂಟರ್ಗೆ ಅಂದ್ರೆ KMCRI ಅಥವಾ ಎನಿ ಟರ್ಷರಿ ಮೆಡಿಕಲ್ ಕೇರ್ ಸೆಂಟರ್ಗೆ ರೆಫರ್ ಮಾಡಬೇಕು. ನಾವು ಎದಕ್ಕೆ ಇನ್ಸಿಸ್ಟ್ ಮಾಡ್ತೀವಿ ಕಿ ಅವರು ಹೈಯರ್ ಸೆಂಟರ್ಗೆ ರೆಫರ್ ಮಾಡಬೇಕು ಅಂತಂದ್ರೆ, ಯಾಕಂದ್ರೆ ಯಾವ ತರ ಪೇಷಂಟ್ಗೆ ಯಾವ ತರ ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಆಂಟಿಸಿಪೇಟ್ ಮಾಡೋದು ತುಂಬಾ ಕಷ್ಟ. ಆಮೇಲೆ ಒಮ್ಮೆ ಕಾಂಪ್ಲಿಕೇಶನ್ ಆದ್ಮೇಲೆ ಅವರು ಟ್ರೀಟ್ಮೆಂಟ್ ಆ ಪ್ರೈಮರಿ ಹೆಲ್ತ್ ಸೆಂಟರ್ ನಲ್ಲಾಗ್ಲಿ ಕಮ್ಯುನಿಟಿ ಸೆಂಟರ್ ನಲ್ಲಿ ಇರಬಹುದು ಇರದೇ ಇರಬಹುದು. ಫಾರ್ ಎಕ್ಸಾಂಪಲ್ ಈಗ ಪಲ್ಮರಿ ಇಡಿಮಾ ಅಂತೀವಿ, ಒಮ್ಮೆ ಲಂಗ್ಸ್ ನಲ್ಲಿ BP ಜಾಸ್ತಿ ಆಗಿ ನೀರು ತುಂಬಿಕೊಂಡ್ರೆ ಅವ್ರಿಗೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗುತ್ತೆ, ಅರವಳಿಕೆ ಡಾಕ್ಟರ್ ಬೇಕಾದ ಅದೆಲ್ಲೂ ಇರಬಹುದು ಇರಲೇ ಇರಬಹುದು. ಸೊ ಆದ ರಿಸ್ಕ್ ಬೇಡ ಅಂತಂದ್ರೆ ನಾವು ಅದಕ್ಕೆ ಪ್ರತಿ ಆಶಾ ವರ್ಕರ್ ಆಗ್ಲಿ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ ನಲ್ಲಾಗ್ಲಿ ಅವ್ರಿಗೆ ನಾವು ಹೇಳುದು ಅಷ್ಟೇ, ನಿಮ್ಗೆ ಒಮ್ಮೆ ಪೇಷಂಟ್ ಪ್ರೀ ಎಕ್ಲಾಂಪ್ಸಿಯಾ ಬಂದಿದೆ ಅಂದ್ರೆ ಅವರಿಗೆ ಹೈಯರ್ ಸೆಂಟರ್ಗೆ ವಿಚ್ ಹ್ಯಾಸ್ ICU ಫೆಸಿಲಿಟೀಸ್, ICU ಫೆಸಿಲಿಟೀಸ್ ರೌಂಡ್ ದ ಕ್ಲಾಕ್ ಅನೆಸ್ಥೆಟಿಸ್ಟ್ ಇರೋ ಸೆಂಟರ್ಗೆ ರೆಫರ್ ಮಾಡಬೇಕು. ಸೊ ಯೂಶಲಿ ನಮ್ KMCRI ಎಲ್ಲ ಬರುದು ಎಲ್ಲ ಸುತ್ತಮುತ್ತ PHC CHC ಇಂದ 108 ಆಂಬ್ಯುಲೆನ್ಸ್ ಸರ್ವಿಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅವರೆಲ್ಲ ಪೇಷಂಟ್ಸ್ ಬಂದು ನಮ್ಗೆ ರೆಫರ್ ಆಗ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ನಾವು ಅವ್ರಿಗೆ ಇವ್ಯಾಲ್ಯೂಯೇಟ್ ಮಾಡಿ.
0: ಈಗ ಈ ತರ ಪ್ರೀ ಎಕ್ಲಾಂಪ್ಸಿಯಾ ಇರುವಂತಹ ಗರ್ಭಿಣಿಯರಿಗೆ ಏನು ರಿಸ್ಕ್ ಫ್ಯಾಕ್ಟರ್ ಇದೆ?
1: ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಮುಂಚೆ ಫಸ್ಟ್ ಇಸ್ ಲೇಟ್ ಮ್ಯಾರೇಜ್, ಅಂದ್ರೆ ಯಾರು ಫಸ್ಟ್ ಪ್ರೆಗ್ನೆನ್ಸಿ 30 ಅಥವಾ 35 ವರ್ಷ ಆದ್ಮೇಲೆ ಆಗ್ತಾ ಇದ್ದಾರೆ, ಅಥವಾ ಯಾರು 10-15 ವರ್ಷ ಆದ್ಮೇಲೆ ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ. ಕೆಲವ್ರಿಗೆ ಲೇಟ್ ಆಗುತ್ತೆ ಪ್ರೆಗ್ನೆನ್ಸಿನಲ್ಲಿ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರ್ಬೋದು, ಇನ್ ಕೆಲವರಿಗೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಇರ್ಬೋದು, ಅವ್ರು ಪ್ರೆಗ್ನೆಂಟ್ ಆಗಿದ್ದಾರೆ, ಅವ್ರಿಗೂ

0: ಹೈ ರಿಸ್ಕ್ ಇರುತ್ತೆ. ಇನ್ನು ಕೆಲವರಿಗೆ ತುಂಬಾನೇ ದಪ್ಪ ಇರುತ್ತಾರೆ, ಒಬೆಸಿಟಿ ಇರುತ್ತೆ, ಡಯಾಬಿಟಿಕ್ಸ್ ಇರ್ತಾರೆ, ಅವ್ರಿಗೂ ಕೂಡ ಈ ತರ ಪ್ರಾಬ್ಲಮ್ ಇರುತ್ತೆ. ಅಥವಾ ಏನಾದ್ರೂ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ, ಅಥವಾ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಇದೆ, ಇವರು ಎಲ್ಲ ಹೈ ರಿಸ್ಕ್ ಫ್ಯಾಕ್ಟರ್ಸ್. ಸಿಂಗಲ್ ಪ್ರೆಗ್ನೆನ್ಸಿ ಇರೋ ಬದಲು ಟ್ವಿನ್ ಜೆಸ್ಟೇಷನ್, ಮಲ್ಟಿಪಲ್ ಪ್ರೆಗ್ನೆನ್ಸಿ ಇದ್ರೆ ಪ್ರೆಗ್ನೆನ್ಸಿ ಚೇಂಜಸ್ ತುಂಬಾ ಜಾಸ್ತಿ ಇರುತ್ತೆ, ಅವರು ಕೂಡ ರಿಸ್ಕ್ ಫ್ಯಾಕ್ಟರ್ ಆಗ್ತಾರೆ ಪ್ರೀ ಎಕ್ಲಾಂಪ್ಸಿಯಾಗೆ.
1: ಈಗ ಬೆಳಗಾವಿಯ ಕೆಎಲ್ಇನಲ್ಲಿ ಇದರದು ಒಂದು ಯೂನಿಟ್ ಇದೆ, ಇದರ ಒಂದು ವಿಭಾಗವಾಗಿ ತಾವು ಹುಬ್ಬಳ್ಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈ ಸಂಶೋಧನೆಯಿಂದ ಏನನ್ನ ನೀವು ಜನರಿಗೆ ಮುಟ್ಟಿಸ್ಲಿಕ್ಕೆ ಹೊಂಟಿರಿ
2: ಅಂದ್ರೆ, ಈಗ ಪ್ರೀ ಎಕ್ಲಾಂಪ್ಸಿಯಾದಿಂದ ಮಾರ್ಬಿಡಿಟಿ ಅಂಡ್ ಮೋರ್ಟಾಲಿಟಿ ಏನ್ ಇದೆಯಲ್ಲ ಅದನ್ನ ನಾವು ತಡೆಗಡಿಬಹುದು. ಆಮೇಲೆ ಮಗು ಅದು ಪ್ರಸವ ಪೂರ್ವ ಜನನ ಏನಾಗ್ತದಲ್ಲ ಅದನ್ನ ಕಂಡುಹಿಡಿಬಹುದು. ಈಗ ಅವರಿಗೆ ಪ್ರೀ ಎಕ್ಲಾಂಪ್ಸಿಯಾ ಇದೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅದರಲ್ಲಿ ನಾವು ಒಂದಿಷ್ಟು ವ್ಯಾಲ್ಯೂಸ್ ನೋಡ್ತೇವೆ. ಅದೇನಾದ್ರೂ ನಾರ್ಮಲ್ ಇದ್ರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬಹುದು 37 ವಾರ ಅಲ್ಲಿವರೆಗೆ. ಇಲ್ಲ ಅಂದ್ರೆ ಅದು ವ್ಯಾಲ್ಯೂಸ್ ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಡೆಲಿವರಿ ಮಾಡಿಸ್ಲೇಬೇಕು, ಯಾಕಂದ್ರೆ ತಾಯಿಗೂ ಕಷ್ಟ ಮಗುಗೂ ಕಷ್ಟ. ಆಮೇಲೆ ಅದ್ರ ಜೊತೆ ಅವಳಿಗೆ ಏನಾದ್ರೂ ಲಿವರ್ ಡ್ಯಾಮೇಜ್ ಆಗುತ್ತೆ, ಆಮೇಲೆ ಇನ್ನ ಅದರ್ ಆರ್ಗನ್ಸ್ ಡ್ಯಾಮೇಜ್ ಆಗ್ತವೆ, ಆಮೇಲೆ ಮಾರ್ಬಿಡಿಟಿ ಅಂಡ್ ಮೋರ್ಟಾಲಿಟಿ ನಾವು ಕಂಡುಹಿಡಿಬಹುದು ತಾಯಿದು ಹಾಗೆ ಮಗುವಿಂದು.
1: ಅಂದ್ರೆ ಈ ಎಲ್ಲ ಅಡ್ವಾಂಟೇಜ್ ಇದೆ
2: ಇದೆ
1: ಇದನ್ನ ಮಾಡಿಸ್ಕೊಳ್ಳೋದ್ರಿಂದ. ಈಗ ಡಾಕ್ಟರ್ ಸಹಜ ಅವರೇ, ವೈದ್ಯಕೀಯವಾಗಿ ಈ ಪ್ರೀ ಎಕ್ಲಾಂಪ್ಸಿಯಾ ಇರುವಂತಹ ಗರ್ಭಿಣಿಗೆ ಏನು ಚಿಕಿತ್ಸಾ ವಿಧಾನ ಇದೆ?
0: ಈಗ ನಮ್ಗೆ ಅದು ಎಕ್ಸಾಕ್ಟ್ ಕಾಸ್ ಯಾಕೆ ಬರ್ತಾ ಇದೆ ಅಂತ ಇನ್ನುವರೆಗೂ ನಾವು ಕಂಡು ಹಿಡ್ದಿಲ್ಲ. ನಮ್ಗೆ ಓನ್ಲಿ ಏನ್ ಗೊತ್ತು, ಈ ತರ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ. ಸೊ ಟ್ರೀಟ್ಮೆಂಟ್ ಅನ್ನ ಬರೀ ಬಿ ಪಿ ಜಾಸ್ತಿ ಇತ್ತು ಅಂದ್ರೆ ಅವ್ರಿಗೆ ಬಿ ಪಿ ಟ್ಯಾಬ್ಲೆಟ್ಸ್ ಹಾಕ್ಬಿಟ್ಟು ನಾವು ಹಾಸ್ಪಿಟಲ್ ನಲ್ಲೇ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಮಾನಿಟರ್ ಮಾಡ್ತೀವಿ. ಯಾವಾಗ ಅವ್ರಿಗೆ ತಲೆನೋವು ಬರುವುದು ಅಥವಾ ಕಣ್ಣು ಮಂಜು ಕಾಣೋದು, ಎದೆ ಉರಿಯುವುದು, ಇವೆಲ್ಲ ನಾವು ಅದಕ್ಕೆ ಇಮಿನೆಂಟ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತೀವಿ. ಅಂದ್ರೆ ಇದು ಬಿ ಪಿ ನಾವು ಪ್ರೆಗ್ನೆನ್ಸಿನಲ್ಲಿ ಕಂಟ್ರೋಲ್ ಪ್ರೀ ಎಕ್ಲಾಂಪ್ಸಿಯ ಕಂಟ್ರೋಲ್ ಮಾಡಲಿಲ್ಲ ಟ್ಯಾಬ್ಲೆಟ್ಸ್ ಇಂದ ಅವ್ರಿಗೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾವು ಎಕ್ಲಾಂಪ್ಸಿಯ ಅಂತೀವಿ. ಸೊ ಯಾವಾಗ ತಾಯಿ ಬಿ ಪಿ ಜಾಸ್ತಿ ಇದೆ, ಕಾಲು ಊತ ಇದೆ, ಅದ್ರ ಜೊತೆ ಅವಳಿಗೆ ಕಣ್ಣು ಮನ್ಸ್ ಕಾಣಿಸ್ತಾ ಇದೆ, ತಲೆನೋವು ಅಂತಿದ್ದಾಳೆ ಅಥವಾ ಎದೆ ಉರಿ ಅಂತಿದೆ, ಅಂತವ್ರಿಗೆ ನಾವು ಹೀಗೆ ಬಿಟ್ರೆ ಮುಂದೆ ಫಿಟ್ಸ್ ಬರೋ ಚಾನ್ಸಸ್ ಇದೆ ಅಂದ್ಕೊಂಡು ನಾವು ಏನ್ ಮಾಡ್ತೀವಿ, ಅವ್ರಿಗೆ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡಿ. ಸೊ ನಾವು ಎದಕ್ಕೆ ಅಡ್ಮಿಟ್ ಮಾಡ್ಕೋತೀವಿ ಅಂತಂದ್ರೆ, ಎದಕ್ಕೆ ಅವ್ರನ್ನ ನಾವು ಓ ಪಿ ಡಿ ಬೇಸಿಸ್ ನಲ್ಲಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತಂದ್ರೆ, ಈ ತರ ಕಾಂಪ್ಲಿಕೇಶನೇ ಆಗತ್ತೆ ಅಂದ್ರೆ ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ. ಕೆಲವರಿಗೆ ಫಿಟ್ಸ್ ಬರುತ್ತೆ, ಅದಕ್ಕೆ ವಾಸ್ಕ್ಯುಲರ್ ಥ್ರಂಬೋಸಿಸ್ ಆಗ್ಬಿಟ್ಟು ಕೆಲವ್ರಿಗೆ ಫಿಟ್ಸ್ ಬರುತ್ತೆ, ಸೆರೆಬಲ್ ಇಡೀಮ್ ಆಗುತ್ತೆ. ಇನ್ ಕೆಲವರಿಗೆ ಲಿವರ್ ಎಫೆಕ್ಟ್ ಆಗ್ಬಿಟ್ಟು ಡೆಲಿವರಿ ಟೈಮ್ ರಕ್ತ ಸ್ರಾವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೆಲವರಿಗೆ ಪ್ಲೇಟ್ಲೆಟ್ಸ್ ಕೌಂಟ್ ತುಂಬಾ ಕಡಿಮೆ ಆಗುತ್ತೆ. ಸೊ ಯಾವ ಪೇಷಂಟ್ ಗೆ ಏನಾಗುತ್ತೆ ಅಂತ ಹೇಳೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಅವ್ರಿಗೆ ನಾವು ಅಡ್ಮಿಟ್ ಮಾಡಿಬಿಟ್ಟು ದಿವಸಕ್ಕೆ 4 ಸತಿ ಅವ್ರದ್ದು ಬಿ ಪಿ ನೋಡ್ಬಿಟ್ಟು ಯೂರಿನ್ ಟೆಸ್ಟ್ ಡೈಲಿ ಮಾಡಿ, ಅವ್ರ 1 in 2 days, 3 days ಬ್ಲಡ್ ಟೆಸ್ಟ್ ಮಾಡಿ, ಪ್ಲಸ್ ಈ ಪ್ರೀ ಎಕ್ಲಾಂಪ್ಸ್ ಅಂದ್ರೆ ಮಗು ಎಷ್ಟು ಮಟ್ಟಿಗೆ ಎಫೆಕ್ಟ್, ಯಾಕಂದ್ರೆ ಬಿ ಪಿ ಇರೋದ್ರಿಂದ ಮಗುಗೂ ಕೂಡ ರಕ್ತ ಸರಿಯಾಗಿ ಹೋಗ್ತಾ ಇರೋಲ್ಲ, ಅದಕ್ಕೋಸ್ಕರ ಅದಕ್ಕೆ ಬೆಳವಣಿಗೆ ಕಡಿಮೆ ಇರುತ್ತೆ, ನೀರು ಕಡಿಮೆ ಆಗುತ್ತೆ. ಸೊ ಒಂದ್ ಲೆವೆಲ್ ರೀಚ್ ಆಗ್ಬೋದು ಕಿ ಮಗು ಇನ್ನೇ ನಾವು ಡೆಲಿವರಿ ಮಾಡಲಿಲ್ಲ ಅಂತಂದ್ರೆ ಸಾಯೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ಮಾನಿಟರ್ ಮಾಡಬಹುದು, ಅದಕ್ಕೋಸ್ಕರ ಅವ್ರನ್ನೇ ಅಡ್ಮಿಟ್ ಮಾಡಿಬಿಟ್ಟೇನೆ ನಾವು ಡಿಸೈಡ್ ಮಾಡ್ತೀವಿ. ಇಲ್ಲ ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಇದೆ, ಇನ್ನು ವೇಟ್ ಮಾಡಿದ್ರೆ ಅವಳ ಜೀವನಕ್ಕೆ ಅಪಾಯ ಆಗ್ತಾ ಇದೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ತಾಯಿಗೆ, ಆಮೇಲೆ ಮಗುಗೆ. ಇಲ್ಲ ಮಗುಗೆ ಆಲ್ರೆಡಿ ಎಫೆಕ್ಟ್ ಆಗಿದೆ ಅಂತಂದ್ರೆ ಇನ್ ನೋಡ್ತೀವಿ, ಮೋರ್ ದೆನ್ 2 kg ಇತ್ತು, ಮೋರ್ ದೆನ್ 1.5 kg ಇತ್ತು, ಈಗ ನಾವು ಡೆಲಿವರಿ ಮಾಡಿದ್ರೆ ನಾವು ಫಸ್ಟ್ ಸ್ಟಿರಾಯ್ಡ್ಸ್ ಅಂತ ಕೊಡ್ತೀವಿ. ಸ್ಟಿರಾಯ್ಡ್ಸ್ ಕೊಟ್ರೆ ಮಗು ಲಂಗ್ಸ್ ಮೆಚೂರ್ ಆಗುತ್ತೆ. ಸೊ ಸ್ಟಿರಾಯ್ಡ್ಸ್ ಕೊಟ್ಟಾದ್ಮೇಲೆ ನಾವು ಡೆಲಿವರಿ ಮಾಡ್ಕೋತೀವಿ. ಎಲ್ಲ NICU ನಲ್ಲಿ ಡಿಪೆಂಡ್ಸ್, NICU ಅವರ ಬೇಬಿ ಕಂಡೀಷನ್ ಮೇಲೆ ಅವರ ಇತರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ನಮ್ ಮದರ್ ಕಾಂಪ್ಲಿಕೇಶನ್ಸ್ ನ ನಾವು ಆದಷ್ಟು ಬೇಗ ಕಂಡು ಹಿಡಿದು ಅದನ್ನ ನಾವು ಟ್ರೀಟ್ ಮಾಡಬೇಕು. ಸೊ ಆ ಕಾಂಪ್ಲಿಕೇಶನ್ ಯಾರಿಗೆ ಏನಾಗುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ.
1: ಇದನ್ನೆಲ್ಲ ನೀವು ಮಾನಿಟರ್ ಮಾಡಬೇಕು, ಅವಳಿಗೆ ಬೇಕಾದಂತ ಚಿಕಿತ್ಸೆ ನೀಡಬೇಕು ಅಂದಾಗ ಆ ಗರ್ಭಿಣಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗುವುದು
0: ಅನಿವಾರ್ಯ
1: ಅಂತ ಹೇಳಿ.
0: ನಮ್ ಕೆಎಂಸಿ ನಲ್ಲಿ ತುಂಬಾ ಪೇಷಂಟ್ಸ್ ಬರೋರು, ಅವ್ರು ಏನ್ ಅನ್ಕೋತಾರೆ, ಅವ್ರಿಗೂ ಅಲ್ಲಿ ಹೆಲ್ತ್ ಸೆಂಟರ್ ನಲ್ಲಿ ಬಿ ಪಿ ಜಾಸ್ತಿ ಇದೆ ಅಂತ ಕಳ್ಸಿಕೊಡ್ತಾರೆ, ಅವ್ರೇನ್ ಅನ್ಕೋತಾರೆ ಈಗ ನಾವು ಬಂದಿದೀವಿ ಬಿ ಪಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ ನಾವು ಮನೆ ಹೋಗ್ಬೋದು ಅಂತ. ಬಟ್ ಅದು ಆ ತರ ಇರೋದಿಲ್ಲ. ಒಂದ್ಸತಿ ಪ್ರೆಗ್ನೆನ್ಸಿ ನಲ್ಲಿ ಬಿ ಪಿ ಬಂದ್ರೆ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿ ಕರೆಕ್ಟ್ ಆಗಿ ಎಷ್ಟು ಮಟ್ಟಿಗೆ ಅವ್ರ ಪ್ರೆಗ್ನೆನ್ಸಿಗೆ ಎಫೆಕ್ಟ್ ಆಗಿದೆ ಅಂತ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಡೆಲಿವರಿ ಮಾಡ್ಕೊಂಡು ಹೋಗುವುದನ್ನೇ ಇಸ್ ದ ಸೇಫೆಸ್ಟ್ ಆಪ್ಷನ್.
1: ಈಗ ಡಾಕ್ಟರ್ ಸಹಜ ಅವರು ತಾವು ಮಾತಾಡ್ತಾ ಹೇಳಿದ್ರಿ, ಈ ಎಲ್ಲ ಬರ್ಲಿಕ್ಕೆ ನಮಗೆ ಕಾರಣ ಅಂದ್ರೆ ನಮ್ಮ ಲೈಫ್ ಸ್ಟೈಲು ತುಂಬಾ ಬದಲಾಗಿದೆ, ಮತ್ತೆ PCOS PCOD ಅಂತ ಸಮಸ್ಯೆಗಳು ಕಾಡ್ತಾ ಇದೆ, ಒಬೆಸಿಟಿ, ಲ್ಯಾಕ್ ಆಫ್ ಆಕ್ಟಿವ್ನೆಸ್ ಇದೆಲ್ಲಾನು ಅಂತ. ಈಗ ಗರ್ಭಿಣಿಯರು ಸಾಮಾನ್ಯ ಗರ್ಭಿಣಿಯರ ತರಾನೇ ಒಂದು ಗರ್ಭಾವಸ್ಥೆಯ ಕಾಲ ಕಳಿಬೇಕು, ಆರೋಗ್ಯವಂತ ಶಿಶುವನ್ನ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತೀರಿ?
0: ಮುಂಚೆ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಇದು ಜಸ್ಟ್ ನಾ ಪ್ರೆಗ್ನೆಂಟ್ ಆದ್ಮೇಲೆ ಮಾಡ್ತೀನಿ ಅಂತ ಆಗೋದಿಲ್ಲ. ಇದಕ್ಕೆ ಏನಿದ್ರು ನಾವು ಮುಂಚೆ 10 ವರ್ಷ ಮುಂಚೆಯಿಂದಾನೇ ಸ್ಟಾರ್ಟ್ ಮಾಡ್ಬೇಕು. ಸೊ ನಾವು ಯಾರಿಗೂ ಏನಾದ್ರು ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ಸರಿಯಾಗಿ ಹೆಲ್ದಿ ಊಟ

0: ಮಾಡಬೇಕು. ಇದು ಆಯಿಲಿ ಮೈದಾ ಐಟಮ್ಸ್ ಅವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಇಸ್, ನಮ್ಗೆ ಇನ್ನೂವರೆಗೂ ಎದಕ್ಕೆ ಈ ತರ ಆಗತ್ತೆ ಅಂತ ಗೊತ್ತಿಲ್ಲ. ಎಕ್ಸಾಕ್ಟ್ ಕಾಸ್ ಇನ್ನೂ ಕಂಡು ಹಿಡಿತಾ ಇದ್ದಾರೆ. ಸೊ ನಾವು ಏನ್ ಮಾಡಬಹುದು ಅಂದ್ರೆ, ಅಟ್ ದ ಅರ್ಲಿಯೆಸ್ಟ್ ಕೆಲವೊಂದು ಪ್ರೆಗ್ನೆಂಟ್ ಆದ ತಕ್ಷಣ ಕೆಲವೊಂದು ಟೆಸ್ಟ್ ಇರ್ತಾವೆ. ಅವು ಇನ್ಡೈರೆಕ್ಟ್ಲಿ ಹೇಳ್ಬೋದು ಕಿ ಈ ಪೇಷಂಟ್ಗೆ ಬರೋ ಸಾಧ್ಯತೆ ಇದೆ, ಈ ಪೇಷಂಟ್ಗೆ ಬರೋ ಚಾನ್ಸಸ್ ಇದೆ. ಸೊ ಅವನ್ನ ನಾವು ಡಾಪ್ಲರ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಸೊ ಅವೆಲ್ಲ ಇನ್ಡೈರೆಕ್ಟ್ ಟೆಸ್ಟ್ ಇರ್ತಾವೆ. ಸೊ ಅದು ಕಂಡು ಹಿಡಿದ್ರೆ ನಮ್ ಥರ್ಡ್ ಮಂತ್ ನಲ್ಲಿನೇ ಗೊತ್ತಿರುತ್ತೆ, ಇಲ್ಲ ಇವಳನ್ನ ನಾವು ತುಂಬಾ ಕ್ಲೋಸ್ ಆಗಿ ಮಾನಿಟರ್ ಮಾಡಬೇಕು. ಯಾಕಂದ್ರೆ ಮುಂದೆ ಇವಳಿಗೆ ಸೆವೆಂತ್ ಮಂತ್ ನಲ್ಲಾಗ್ಲಿ, ಏಟ್ ಮಂತ್ ನಲ್ಲಾಗ್ಲಿ, ನೈನ್ತ್ ಮಂತ್ ನಲ್ಲಿ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ. ಮತ್ ಇನ್ ಕೆಲವು ಡೋಸ್ ಆಸ್ಪ್ರಿನ್ ಅಂತ ಟ್ಯಾಬ್ಲೆಟ್ ಇರುತ್ತೆ, ಆ ಟ್ಯಾಬ್ಲೆಟ್ ಕೂಡ ನಾವು ಹಾಕ್ತೀವಿ ಯಾರಿಗೆ. ಬಟ್ ಇವ್ಯಾಲ್ಯೂಯೇಷನ್ ತುಂಬಾ ಇಂಪಾರ್ಟೆಂಟ್. 90% ಆಫ್ ದ ವುಮನ್ ಅವರು ಪೀರಿಯಡ್ ಮಿಸ್ ಆದ ತಕ್ಷಣನೇ ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಫಾರ್ ಮದರ್ ಅಂಡ್ ಚೈಲ್ಡ್ ಹೆಲ್ತ್, ಅವ್ರು ತುಂಬಾ ಕಷ್ಟಪಟ್ಟು ಟ್ರೈ ಮಾಡ್ತಿದ್ದಾರೆ. ಆನ್ಲೈನ್ ಎಲ್ಲ ಬಸರಿ ಹೆಂಗಸರನ್ನೆಲ್ಲ ಆನ್ಲೈನ್ ಪೋರ್ಟಲ್ ನಲ್ಲಿ ಮಾನಿಟರ್ ಮಾಡಬೇಕು. ಸೊ ಅವ್ರಿಗೇನು ರಕ್ತಹೀನತೆ ಅಂದ್ರೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಇದೆಲ್ಲ ಅರ್ಥವಾಗಿ ಇನ್ನೊಂದು ಕಂಡೀಷನ್, ಅನೀಮಿಯಾ ಇದ್ರೂ ಕೂಡ ಪ್ರೀ ಎಕ್ಲಾಮ್ಸ ಚಾನ್ಸಸ್ ಜಾಸ್ತಿ ಇರುತ್ತೆ. ಮುಂಚೆ ಟ್ಯಾಬ್ಲೆಟ್ಸ್ ಇರ್ತಿತ್ತು, ಬ್ಲಡ್ ಇತ್ತು, ಬಟ್ ಈಗ ನಮ್ಮ ಹತ್ರ ಇಂಜೆಕ್ಷನ್ಸ್ ಇದಾವೆ. ಸೊ ಅದು ಫ್ರೀಲಿ ಅವೈಲೇಬಲ್ ಇನ್ ಆಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್, ಎಫ್ ಸಿ ಎಂ ಇಂಜೆಕ್ಷನ್ ಅಂತ ಇರುತ್ತೆ. ಸೊ ಅದು ನಮ್ಮ ಕೈಯಲ್ಲಿ ಇದೆ ಟ್ರೀಟ್ಮೆಂಟ್ ತಗೊಂಡು ಅದು ಕರೆಕ್ಟ್ ಮಾಡ್ಕೊಳ್ಳಕ್ಕೆ. ಡಯಾಬಿಟೀಸ್, ವೇಟ್ ಕಂಟ್ರೋಲ್ ಇದು ನಮ್ಮ ಕೈಯಲ್ಲಿ ಇದೆ. ಸೊ ಏನೇ ನಮ್ಮ ಕೈಯಲ್ಲಿ ಇದೆ ಅದನ್ನು ನಾವು ನೋಡಿಕೊಂಡು ಮಿಕ್ಕಿದ ಪ್ರೆಗ್ನೆಂಟ್ ಆದ್ಮೇಲೆ ಥರ್ಡ್ ಮಂತ್ ನಲ್ಲಿ ಸ್ಕ್ರೀನಿಂಗ್ ಅಂತ ಇರುತ್ತೆ. ಸ್ಕ್ರೀನಿಂಗ್ ನೋಡಿಕೊಂಡು ಆಮೇಲೆ ಹೈ ರಿಸ್ಕ್ ಇದ್ರೆ ಫ್ರೀಕ್ವೆಂಟ್ ಆಗಿ ಡಾಕ್ಟರ್ ತೋರಿಸೋದು, ಕೆಲವೊಂದು ಬೇರೆ ಟೆಸ್ಟ್ ಇರುತ್ತೆ, ಕರೆಕ್ಟ್ ಆಗಿ ಮಾನಿಟರ್ ಮಾಡ್ಕೊಂಡು ಹೋದ್ರೆ ಬೋತ್ ತಾಯಿ ಮತ್ತೆ ಮಗುಗೆ ಇಬ್ಬರಿಗೂ ಸುರಕ್ಷಿತವಾಗಿ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಮಾಡೋ ಚಾನ್ಸಸ್ ಇರುತ್ತೆ.
1: ಈಗ ಡಾಕ್ಟರ್ ಶ್ರೀದೇವಿ ಅವರು, ಅಂದ್ರೆ ಇದು ಗರ್ಭಿಣಿ ಆದ್ಮೇಲೆ ಕಂಡು ಬರುವಂತ ಒಂದು 50% ಆದ್ರೆ, ಮೊದಲಿಂದನೂ ಕೂಡ ಆ ಮಹಿಳೆ ಅವಳ ಜೀವನ ಶೈಲಿ ಹೆಂಗಿದೆ, ಅವಳ ಲೈಫ್ ಸ್ಟೈಲ್ ಯಾವ ತರ ನಡೀತಾ ಇದೆ ಅನ್ನೋದ್ರ ಮೇಲೂ ಅವಲಂಬಿಸ್ತದೆ ಅಂತ ಹೇಳಿದ್ರು. ಈಗ ಪ್ರಸ್ತುತವಾಗಿ ಇನ್ನೂ ಹದಿಹರೆಯದಲ್ಲಿ ಇರ್ತಾರೆ ಮಕ್ಕಳು, ಇನ್ನೂ ಅವರು ತಾಯಿಯಂದ್ರು ಆಗುವ ಹಂತದಲ್ಲಿ ಇರ್ತಾರೆ, ಅಂತವ್ರಿಗೆ ತಾವೇನ್ ಹೇಳಕ್ ಬಯಸ್ತೀರಿ?
2: ಸಾತ್ವಿಕ ಆಹಾರ ತಗೋಬೇಕು, ಆಮೇಲೆ ನಡೆ ನುಡಿ, ಈಗೆಲ್ಲ ಮೊಬೈಲ್ ಯುಗ ಇದೆ, ಮೊಬೈಲ್ ಆದಷ್ಟು ಕಡಿಮೆ ಬಳಸಬೇಕು. ಅದರಿಂದ ಯಾವುದು ಒಳ್ಳೇದಿದೆ ಅದನ್ನಷ್ಟೇ ತಗೋಬೇಕು. ಅದ್ರಲ್ಲಿ ಎಷ್ಟು ಕೊಂಡೇ ಮಾಹಿತಿರ್ತಾವ ಅವನ್ನೆಲ್ಲ ಬಿಟ್ಟು ಬಿಡ್ಬೇಕು. ಸಾತ್ವಿಕ ಆಹಾರ ವಿಚಾರ ಎಲ್ಲವೂ ನಾವು ಒಂದು ಹಂತದಲ್ಲಿ, ಮುಂಚೆ ಕಾಲದಲ್ಲಿ ಹೇಗಿದ್ರು ತಾಯಿಯಂದಿರು ಆ ತರ ನಾವು ಅದನ್ನ ನಮ್ ರೂಢಿ ಮಾಡ್ಕೊಂಡ್ರೆ ಈ ತರ ತಡೆಗಟ್ಟಬಹುದು, ಆದಷ್ಟು ಕಡಿಮೆ ಆಗತ್ತೆ, ರೋಗ ಮತ್ತು ಮರಣ ಕಡಿಮೆ ಆಗಬಹುದು.
1: ಈಗ ಡಾಕ್ಟರ್ ಸಹಜಾ ಅವರೇ, ತಾವು ವೈದ್ಯಕೀಯವಾಗಿ ಸ್ತ್ರೀ ರೋಗ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ನಮ್ಮ ಗರ್ಭಿಣಿ ಮಹಿಳೆಯರು ಮೊದಲನೇ ತಿಂಗಳ ಶುರು ಆದಾಗಿನಿಂದ ಅವರು ಬರ್ತಾರೆ ತಮ್ಮ ಹತ್ರ ತಪಾಸಣೆಗೆ, ಅವಾಗ ಅವರಿಗೆ ಯಾವ ಸಮಸ್ಯೆ ಇರುವುದಿಲ್ಲ. ಮುಂದೆ ಅವರು 9 ತಿಂಗಳ ಗರ್ಭಾವಸ್ಥೆಯಲ್ಲಿ ಒಂದು ಆರೋಗ್ಯವಂತ ಗರ್ಭಿಣಿ ಆಗಿರ್ಬೇಕು ಅಂದ್ರೆ ಅವ್ರು ಏನ್ ಪಾಲಿಸಬೇಕು?
0: ಅವ್ರ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂತಂದ್ರೆ ನಾವು ಅವ್ರಿಗೆ ರಿಜಿಸ್ಟ್ರೇಷನ್ ಅಂತೀವಿ. ಈಗ ANC ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಎವ್ರಿ 4 ವೀಕ್ಸ್ ಆಂಟಿನಿಟಲ್, 7 ಮಂತ್ಸ್ ಆಗುವವರೆಗೂ ಆಂಟಿನಿಟಲ್ ಚೆಕ್ಅಪ್ ಇರುತ್ತೆ. ಸೊ ಆ 7 ಮಂತ್ಸ್ ಅಲ್ಲಿ ನಾವೆಲ್ಲ ಡೀಟೇಲ್ ಹಿಸ್ಟ್ರಿ ತಗೋತೀವಿ, ಎಷ್ಟು ರಿಸ್ಕ್ ಇದೆ ಅವ್ರಿಗೆ, ಪ್ರೀವಿಯಸ್ ಪ್ರೆಗ್ನೆನ್ಸಿನಲ್ಲಿ ಅವ್ರ ಫಿಟ್ಸ್ ಬಂದಿದ್ರೆ, BP ಜಾಸ್ತಿ ಇದ್ರೆ, ಅವ್ರಿಗೆ ಮುಂಚೆನೆ ಮೆಡಿಕೇಶನ್ಸ್ ಹಾಕ್ತೀವಿ, ಅವ್ರ ಎಕ್ಸ್ಟ್ರಾ ಕಾಶಿಯಸ್ ಮಾಡ್ತೀವಿ ಕಿ ಈ ತರ ಲಾಸ್ಟ್ ಟೈಮ್ ಪ್ರೆಗ್ನೆನ್ಸಿಗಿಂತ ಜಾಸ್ತಿ ಚಾನ್ಸ್ ಇರುತ್ತೆ ಅವ್ರಿಗೆ ತಿರ್ಗಾ ಈ ಸತಿನೂ BP ಬರಕ್ಕೆ. ಆಮೇಲೆ ಕರೆಕ್ಟ್ ಆಗಿ ಅವ್ರಿಗೆಲ್ಲ ಸ್ಕ್ಯಾನ್ಸ್ ಏನೇನು ಅವ್ರಿಗೆ ಬೇಕಾಗುತ್ತೆ ಟು ಐಡೆಂಟಿಫೈ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಪೇಷಂಟ್ ಆಗಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ಆಕ್ಟಿವ್ ಇರಬೇಕು, ಫಿಸಿಕಲ್ ಆಕ್ಟಿವಿಟಿ ಮಾಡಿರಬೇಕು. ಈಗ ತುಂಬಾ ಯೂಟ್ಯೂಬ್ನಲ್ಲಿ ನಿಮ್ಗೆ ಯೋಗಾಸನ ಬರುತ್ತೆ ಪ್ರೆಗ್ನೆಂಟ್ ಪೇಷಂಟ್ಸ್ಗೆ, ಯೋಗಾಸನ, ಪ್ರಾಣಾಯಾಮ ಎಲ್ಲರೂ ಮುಂಚೆ ನಾವು ಅನ್ಕೋತಿದ್ವಿ ಅದರಿಂದ ಏನೂ ಆಗಲ್ಲ, ಬಟ್ ಈಗ ಸೈನ್ಸ್ ಪ್ರೂವ್ ಮಾಡಿದೆ ಕಿ ನಮ್ಮ ಹಿರಿಯರು ಅದೇನು ಯೋಗ ಶಾಸ್ತ್ರ ಮಾಡ್ತಾ ಇದ್ರು, ಅದರಿಂದ ತುಂಬಾನೇ ಅಡ್ವಾಂಟೇಜಸ್ ಇದೆ ಹೊರತು ಡಿಸ್ಅಡ್ವಾಂಟೇಜಸ್ ಏನೂ ಇಲ್ಲ. ಸೊ ಸಿಂಪಲ್ ಆಗಿ ಸಿಂಪಲ್ ಪ್ರೆಗ್ನೆನ್ಸಿ ಯೋಗ, ಪ್ರಾಣಾಯಾಮ, ಒನ್ ಡೈಲಿ ರುಟೀನು, ಕರೆಕ್ಟ್ ಡಯಟು, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಅರಿವು ಮಾಡ್ಕೋಬೇಕು ಕಿ ಈ ತರ ನಂಗೆ ಸಿಂಪ್ಟಮ್ಸ್ ಬಂತು ಅಂದ್ರೆ ಆದಷ್ಟು ಬೇಗ ನಾನು ಡಾಕ್ಟರ್ ಹತ್ರ ಹೋಗ್ಬೇಕು. ಕಾಲೂತ ಪ್ರೆಗ್ನೆನ್ಸಿನಲ್ಲಿ ಬರೋದು ಕಾಮನ್, ಬಟ್ ಅದು ಯಾವಾಗ ಬರುತ್ತೆ ಅಂತಂದ್ರೆ ಸಾಯಂಕಾಲ ಕೆಲಸವಾರು ಕರ್ತೇವೆ, ಬಟ್ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅವಾಗ ಕಾಲೂತ ಇರಂಗಿಲ್ಲ, ಅದು ನಾರ್ಮಲ್ ಫಿಸಿಯಾಲಜಿಕಲ್ ಇಡಿಮಾ ಆಫ್ ಪ್ರೆಗ್ನೆನ್ಸಿ ಅಂತೀವಿ, ಅಂದ್ರೆ ಎಲ್ಲ ಮೆಜಾರಿಟಿ ಪ್ರೆಗ್ನೆಂಟ್ ಪೇಷಂಟ್ ಬರೋದೇ. ಬಟ್ ಯಾವಾಗ ನಿಮ್ ಈ ಕಾಲೂತ ಬೆಳಿಗ್ಗೆ ಆದ್ರೂ ಕೂಡ ಇನ್ನು ಕಂಟಿನ್ಯೂ ಇರುತ್ತೆ, ಮತ್ ದಿನಕ್ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ, ಫಸ್ಟ್ ಬರೀ ಪಾದ ಮೇಲೆ ಇರುತ್ತೆ, ಆಮೇಲೆ ಆಂಕಲ್ ಬರುತ್ತೆ, ಆಮೇಲೆ ನೀ, ಸೊ ಇದು ನಾರ್ಮಲ್ ಅಲ್ಲ, ಇದು ಎಬ್ನಾರ್ಮಲ್. ಅಥವಾ ನಿಮ್ಗೆ ಮುಂಚೆ ಚೆನ್ನಾಗಿ ಯೂರಿನ್ ಪಾರ್ಸೆಂಟ್ ಯೂರಿನ್ ಕಡಿಮೆ ಆಗ್ತಾ ಇದೆ, ಅದು ಎಬ್ನಾರ್ಮಲ್. ಪ್ಲಸ್ ನಿಮ್ಗೆ ತಲೆನೋವು ಬರ್ತಾ ಇದೆ, ಕಣ್ಣು ಮಂಜ್ ಒಂಥರ ಅನಿಸ್ತಾ ಇದೆ, ಅಥವಾ ಎದಿ ಉರಿತಾ ಇದೆ, ಇವೆಲ್ಲ ಎಬ್ನಾರ್ಮಲ್ ಸೈನ್ಸ್. ನಾವು ಇದಕ್ಕೆ ವಾರ್ನಿಂಗ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಪ್ರೆಗ್ನೆನ್ಸಿ ಅಂತೀವಿ. ಸೊ ಎಲ್ಲ ತಾಯಿಂದಿರಿಗೆ ಇತರದು ಮಾಹಿತಿ ಇರಲಿ ಅಂತ ನಾವು ತಾಯಿ ಕಾರ್ಡಿನಲ್ಲಿ ಕೂಡ ಇತರ ಪಿಕ್ಚರ್ಸ್ ಕೂಡ ಹಾಕಿದೀವಿ. ಸೊ ಈ ತರ ಏನಾದ್ರೂ ಪ್ರಾಬ್ಲಮ್

0: ಇದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ ಇಮೇಜ್ ನಿಯರೆಸ್ಟ್ ಪಿ ಎಚ್ ಸಿ ಅಥವಾ ಸಿ ಎಚ್ ಸಿ ಅಥವಾ ಹಾಸ್ಪಿಟಲ್ ಹೋಗ್ಬಿಟ್ಟು ಇವ್ಯಾಲ್ಯೇಟ್ ಮಾಡಿಕೊಂಡು ಚೆಕಪ್ ಮಾಡಿಸ್ಕೋಬೇಕು.
1: ಇದಲ್ಲದೆ ಗರ್ಭಿಣಿಯರು ನಿಯಮಿತ ತಪಾಸಣೆಯನ್ನಂತೂ ಮಾಡಲೇಬೇಕು ಅಂತ ತಾವು ಹೇಳಿದ್ರಿ. ಒಟ್ಟಾಗಿ ಈ 22ನೇ ತಾರೀಕಿನ ದಿನ ಅಂದ್ರೆ ಪ್ರಿ ಎಕ್ಲಮ್ಸಿಯಾ ದಿನದ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಹಿಳೆಯರಿಗೆ ತಾವು ಒಂದು ಅರಿಕೆಯನ್ನ ಮಾಡಿಕೊಳ್ತಾ ಇದ್ದೀರಿ. ಅಂದ್ರೆ ಸುರಕ್ಷಿತ ತಾಯ್ತನವನ್ನ ಅವರು ಅನುಭವಿಸಬೇಕು, ಆರೋಗ್ಯವಂತ ಶಿಶುವನ್ನ ಪಡಿಬೇಕು. ಆ ನಿಟ್ಟಿನಲ್ಲಿ ಏನಾದ್ರೂ ನಮ್ಮಲ್ಲಿ ಅಸಹಜವಾದ ಸೂಚನೆಗಳು ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣದಲ್ಲೇ ವೈದ್ಯರನ್ನ ಸಂಪರ್ಕಿಸಬೇಕು, ವೈದ್ಯರ ಚಿಕಿತ್ಸೆಯ ಪ್ರಕಾರ ನಡಿಬೇಕು ಅಂತ. ತಾವು ಒಂದು ರಿಸರ್ಚ್ ವಿಂಗ್ ಅಲ್ಲಿ ಕಾರ್ಯ ಮಾಡ್ತಾ ಇರೋದ್ರಿಂದ ಡಾಕ್ಟರ್ ಶ್ರೀದೇವಿ ಅವರೇ, ಇಲ್ಲಿ ಏನ್ ಹೇಳ್ತಾರೆ, ಯಾವ ತಪಾಸಣೆಯನ್ನು ಹೇಳ್ತಾರೆ, ಅದಕ್ಕೆ ಒಂದು ಸಂಶಯನ್ನ ವ್ಯಕ್ತಪಡಿಸದೆ ಅದು ನಮ್ಮ ಒಳ್ಳೇದಕ್ಕೆ ಅನ್ನೋ ಭಾವನೆಯನ್ನು ಇಟ್ಕೊಂಡು ಅಲ್ಲಿ ಕೂಡ ಅವರು ತಪಾಸಣೆ ಮಾಡಿಕೊಂಡ್ರೆ ಉತ್ತಮ ಮಗುವನ್ನು ಪಡಿಬಹುದು, ತಾಯ್ತನವನ್ನು ಆನಂದಿಸಬಹುದು ಅಂತ. ಧನ್ಯವಾದಗಳು ಡಾಕ್ಟರ್ ಸಹಜಾ ಹಾಗೂ ಡಾಕ್ಟರ್ ಶ್ರೀದೇವಿ ಅವರೇ. ಈ ಪ್ರಿ ಎಕ್ಲೆಮ್ಸಿಯಾ ದಿನದ ಮಹತ್ವ ಏನು, ಇದಕ್ಕೆ ಒಂದು ಜನರಲ್ಲಿ ಅರಿವು ಮಾಹಿತಿ ಮಾರ್ಗದರ್ಶನ ನೀಡುವ ಅಗತ್ಯತೆ ಇವತ್ತು ಎಷ್ಟಿದೆ, ಜೊತೆಗೆ ಇದರ ಲಕ್ಷಣಗಳು ಚಿಕಿತ್ಸಾ ವಿಧಾನ ಈ ಎಲ್ಲ ವಿಷಯಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಧನ್ಯವಾದ ಮೇಡಮ್.
3: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರಿ ಎಕ್ಲಮ್ಸಿಯಾ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸಹಜಾ ಕಿತ್ತೂರ್ ಹಾಗೂ ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನುಡಿ.
1: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
2: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
0: ಚಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ.
1: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
2: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಇವತ್ತಿನ ಕೇಂದ್ರ ಸರ್ಕಾರಗಳ ಅಭಿವೃದ್ಧಿ ಕುರಿತಾದಂತಹ ಒಂದು ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ಈ ಕುರಿತು ರಾಯಚೂರು ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮಸ್ಕಾರ ಸುಧೀಂದ್ರ ಅವರೇ.
3: ನಮಸ್ತೆ.
2: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಇದು ಯಾವಾಗಿಂದ ಬಂತು? ಇದರ ಮೂಲ ಉದ್ದೇಶ, ರೂಪುರೇಷೆಗಳು, ವ್ಯಾಪ್ತಿ?
3: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಅನ್ನೋದು 2015 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇದ್ರ ಮೂಲ ಉದ್ದೇಶ ಬಂದು ಬಂಗಾರದ ಆಮದನ್ನ ಕಡಿಮೆ ಮಾಡಬೇಕು ಅಂತಂದು. ಹೆಚ್ಚಾಗಿ ಭಾರತ ದೇಶದ ಬಂಗಾರಕ್ಕೆ ಪರದೇಶಗಳನ್ನ ಅವಲಂಬಿಸಿದೆ. ಸೊ ಹಾಗಾಗಿ ಅದು ಆಮದನ್ನ ಕಡಿಮೆ ಮಾಡಬೇಕು, ಮತ್ತೆ ಇದರಿಂದ ನಮ್ಮ ದುಡ್ಡು ಹೊರದೇಶಗಳಿಗೆ ಹೋಗ್ತಿದೆ ಅದನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಥವಾ ಚಿನ್ನ ನಗದೀಕರಣ ಯೋಜನೆಯನ್ನ ಕೇಂದ್ರ ಸರ್ಕಾರ

0: ಉದ್ಘಾಟಿಸಿದೆ.
1: ಅಂತಂದ್ರೆ ಮನೆಯಲ್ಲಿರುವಂತಹ ಒಂದು ಚಿನ್ನ ಅದು ಮರಳಿ ಬ್ಯಾಂಕಿಗೆ ಹೋಗಬೇಕು, ವಿದೇಶಿ ವಿನಿಮಯ ನಮ್ಮ ಒಂದು ಫಾರಿನ್ ಎಕ್ಸ್ಚೇಂಜ್ ಉಳಿಬೇಕು ಎಂಬಂತಹ ಒಂದು ಮೂಲ ಉದ್ದೇಶ.
0: ಮೂಲ ಉದ್ದೇಶ ಹೌದು. 2015 ಮೂರು ಸ್ಕೀಮ್ಗಳನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು. ಸಾವರಿನ್ ಗೋಲ್ಡ್ ಬಾಂಡ್, ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಮತ್ತೆ ಇಂಡಿಯನ್ ಗೋಲ್ಡ್ ಕಾಯಿನ್. ಅದರಲ್ಲಿ ಇಂಡಿಯನ್ ಗೋಲ್ಡ್ ಕಾಯಿನ್ ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ. ಸಾವರಿನ್ ಗೋಲ್ಡ್ ಬಾಂಡ್ ಮತ್ತು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ತುಂಬಾ ಪ್ರಚಲಿತವಾಗಿ ನಡೀತಿದೆ. ಬಟ್ ಸಾವರಿನ್ ಗೋಲ್ಡ್ ಬಾಂಡ್ ಬಂಗಾರದಲ್ಲಿ ದಿಢೀರಾಗಿ ಬೆಲೆ ಇರೋ ಕಾರಣ ಅದು ಆರ್ಥಿಕವಾಗಿ ಹೊರಗಿರೋದ್ರಿಂದ ಸದ್ಯ ಅದನ್ನ ನಿಲ್ಲಿಸಲಾಗಿದೆ. ಬಟ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮು ಇನ್ನೂ ಪ್ರಚಲಿತದಲ್ಲಿ ಇರೋಂತ ಒಂದು ಯೋಜನೆಯಾಗಿದೆ.
1: ಹೇಳಿ ಸುಧೀಂದ್ರ ಅವರು, ಈಗ ಚಿನ್ನ ನಗದೀಕರಣ ಯಾರು ಮಾಡ್ಕೋಬಹುದು, ಅದರ ವ್ಯಾಪ್ತಿ, ಅದರ ಒಂದು ಕನಿಷ್ಠ ನಮ್ಮ ಸಾರ್ವಜನಿಕರು ಬ್ಯಾಂಕಿನಿಂದ ಹಣವನ್ನ ಪಡಿಬಹುದು?
0: ಸೊ ಇದರಲ್ಲಿ ಮೂಲತಃ ಬಂದು ಚಿನ್ನವನ್ನ ಗ್ರಾಹಕರು ಬ್ಯಾಂಕಲ್ಲಿ ಇಡಬೇಕಾಗುತ್ತೆ. ಯಾವುದೇ ಭಾರತೀಯ ಪ್ರಜೆಗಳು ಇದರಲ್ಲಿ ಹೂಡಿಕೆ ಮಾಡೋ ಅವಕಾಶ ಇದೆ. ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಅಥವಾ ಅವಿಭಕ್ತ ಕುಟುಂಬ ಅಂತ ಏನು ಕರಿತೀವಿ ಅವರು ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ಅದೇ ರೀತಿ ಟ್ರಸ್ಟು, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸು, ಯೂನಿವರ್ಸಿಟೀಸು, ಸೊ ಇವೆಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡೋ ಒಂದು ಅವಕಾಶ ಇದೆ.
1: ಒಂದು ಟ್ರಸ್ಟ್ ಅಥವಾ ಒಂದು ಅವಿಭಕ್ತ ಕುಟುಂಬ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರಿ, ಎಷ್ಟು ಚಿನ್ನವನ್ನು ಅವರು ನಗದೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ?
0: ಕನಿಷ್ಠ ಪಕ್ಷ 10 ಗ್ರಾಮ್ ಬಂಗಾರನ ಹೂಡಿಕೆ ಮಾಡಬೇಕಾಗುತ್ತೆ. ಗರಿಷ್ಠವಾಗಿ ಯಾವುದೇ ಒಂದು ಮಿತಿ ಇಲ್ಲ.
1: ಹೌದು,
0: ಅವರು ಅಲ್ಲಿ ಎಷ್ಟು ಬಂಗಾರ ಇದೆಯೋ ಅದನ್ನ ಮಾಡಬಹುದು. ಆದ್ರೆ ಕನಿಷ್ಠವಾಗಿ ಒಂದೊಬ್ಬ ವ್ಯಕ್ತಿ ಅಥವಾ ಒಂದು ಟ್ರಸ್ಟ್ ಅಥವಾ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ 10 ಗ್ರಾಮ್ ಅಷ್ಟು ಬಂಗಾರ, ಬಿಸ್ಕತ್ ಆಗಿರ್ಬೋದು, ಗಟ್ಟಿ ಬಂಗಾರ ಆಗಿರ್ಬೋದು ಅಥವಾ ಆಭರಣ ಬಂಗಾರ ಆಗಿರ್ಬೋದು, ಅದನ್ನ ಕನಿಷ್ಠ ಪಕ್ಷ 10 ಗ್ರಾಮ್ ಅಷ್ಟು ಹೂಡಿಕೆ ಮಾಡಬೇಕಾಗುತ್ತೆ.
1: ಅಂದ್ರೆ ಪ್ರತಿಶತ 10 ಗ್ರಾಮ್ಗೆ ಅದರ ಒಂದು ಮೌಲ್ಯ ಎಷ್ಟು ನಾವು ಅದನ್ನ ನಗದೀಕರಣ ಮಾಡಬಹುದು, ಅಥವಾ ಪೂರ್ತಿಯಾಗಿ ಅದರ ಮೌಲ್ಯವನ್ನು ಮಾರುಕಟ್ಟೆ ದರ ಏನಿದೆ ಅದನ್ನ ಅವರು ನಗದೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹೇಗೆ?
0: ಇದರಲ್ಲಿ ಬಂಗಾರನ ನೀವೊಂದು ಡಿಪಾಸಿಟ್ ಟೈಪ್ ಬ್ಯಾಂಕ್ ಅಲ್ಲಿ ಇಡಬಹುದು. ಸೊ ಇದು ನಿಮಗೆ ಅವಧಿ ಮೇಲೆ ಬಡ್ಡಿ ಕೊಡುತ್ತೆ. ಸೊ ದೀರ್ಘಾವಧಿ ಮತ್ತೆ ಅಲ್ಪಾವಧಿ ಅಂತ ಎರಡು ಇರ್ತದೆ. 1-3 ವರ್ಷ ನಾವು ಅಲ್ಪಾವಧಿ ಅಂತ ಕರಿತೀವಿ, 3 ವರ್ಷ ಮೇಲ್ಪಟ್ಟು ಇನ್ವೆಸ್ಟ್ ಮಾಡೋದು ದೀರ್ಘಾವಧಿ ಅಂತಂದು ಬರುತ್ತೆ. ಸೊ ಅಲ್ಪಾವಧಿಗೆ 2.25% ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ದೀರ್ಘಾವಧಿಗೆ 2.50% ರೇಟ್ ಆಫ್ ಇಂಟ್ರೆಸ್ಟ್ ಇದೆ.
1: ಅಂದ್ರೆ ಬಡ್ಡಿದರ.
0: ಬಡ್ಡಿದರ. ಸೊ ಈಗ ಸದ್ಯ ಸರ್ಕಾರ 1-3 ವರ್ಷ ಅಂದ್ರೆ ಅಲ್ಪಾವಧಿಗೆ ಮಾತ್ರ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನ ಸ್ವೀಕರಿಸ್ತಿದೆ.
1: ಹೇಗೆ ಸಾರ್ವಜನಿಕರು ಇದರ ಒಂದು ಪ್ರಯೋಜನ ಪಡ್ಕೊಳ್ತಿದ್ದಾರೆ ಹೇಗೆ, ಅಥವಾ ಅವೇರ್ನೆಸ್ ಹೇಗಿದೆ ತಿಳುವಳಿಕೆ ನಮ್ಮ ಭಾಗದಲ್ಲಿ?
0: ಈಗ ಇದರಲ್ಲಿ ಮೂಲತಃ ಬಂದು ಏನಾಗುತ್ತೆ, ನೀವು ಗಟ್ಟಿ ಬಂಗಾರ ಇದ್ದವರು ಇದ್ರಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಜನರಿಂದ ತಗೊಂಡಿರೋ ಆಭರಣನ ನಾವು ಕರಗಿಸ್ಬಿಟ್ಟು ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟಿಗೆ ಬಿಡ್ತೀವಿ. ಮತ್ತೆ ಅದನ್ನ ಈಗೇನು ಒಂದು ಡೆಟ್ ಕ್ಯಾಪಿಟಲ್ ಅನ್ನ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಹಂಗಾಗಿ ಈಗ ಬಂಗಾರ ಮನೆಯಲ್ಲೇ ಇರ್ತದೆ. ಸೊ ಅದು ಕಸ್ಟಮರಿಗೂ ಅದನ್ನ ಸುರಕ್ಷಿತವಾಗಿಡೋ ಅಂತ ಒಂದು ಪ್ರಮೇಯ ಇರ್ತದೆ. ಅಥವಾ ಕೆಲವೊಬ್ಬರು ಆ ಬಂಗಾರನ ಲಾಕರ್ ಅಲ್ಲಿ ಇಡ್ತಾರೆ. ಸೊ ಅದರಿಂದ ತಿಂಗಳ ತಿಂಗಳ ಅಥವಾ ವರ್ಷ ವರ್ಷ ಲಾಕರ್ ರೆಂಟ್ ಬಾಡಿಗೆ ಕಟ್ಟಬೇಕಾಗುತ್ತೆ. ಸೊ ಅವ್ರ ಈ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಅವರಿಗೆ ಲಾಕರ್ ತಗೊಳ್ಳೋ ಅವಶ್ಯಕತೆನೂ ಇರೋದಿಲ್ಲ, ಮತ್ತೆ ಬಂಗಾರನ ಸುರಕ್ಷಿತವಾಗಿ ಇಡ್ಕೊಳ್ಳೋ ಅಂತ ಒಂದು ಅಪಾಯ ಅಥವಾ ರಿಸ್ಕು ಇರೋದಿಲ್ಲ. ಮತ್ತೆ ಮನೇಲಿದ್ದಾಗ ಬಂಗಾರ ಒಂದು ಡೆಟ್ ಕ್ಯಾಪಿಟಲ್ ಆಗಿರ್ತದೆ, ಅದನ್ನೇ ಅವ್ರು ಇಲ್ಲಿ ಬ್ಯಾಂಕಲ್ಲಿ ಇಟ್ಟಾಗ ಅದೊಂದು ಠೇವಣಿ ರೂಪದಲ್ಲಿ ಅವರಿಗೆ ಬಡ್ಡಿ ಸಮೇತ ಸಿಗುತ್ತೆ. ಸೊ ಇದು ಡೆಟ್ ಕ್ಯಾಪಿಟಲ್ ಇಂದ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕಸ್ಟಮರಿಗೆ ಆರ್ಥಿಕವಾಗಿನೂ ಇದು ಅನುಕೂಲಕರವಾಗಿದೆ. ದೇಶಕ್ಕೂ ಏನಾಗುತ್ತೆ, ಈ ರೀತಿ ಬಂಗಾರನ ನಾವು ಕರಗಿಸಿ ಮತ್ತೆ ಮಾರ್ಕೆಟಿಗೆ ಬಿಡೋದ್ರಿಂದ ಆಮದು ಮತ್ತೆ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಏನಿದೆ ಅದನ್ನು ಕಡಿಮೆ ಆಗುತ್ತೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲೂ ಏನಿದೆ, ನಿಮಗೆ ಸಾಲ ಪಡೆಯೋ ಒಂದು ಅವಕಾಶ ಇದೆ ಬಂಗಾರದ ಮೇಲೆ. ಸೊ ಇದು ಗೋಲ್ಡ್ ಇಡ್ತೀರೋ ಅದ್ರ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಅದೊಂದು ಸರ್ಟಿಫಿಕೇಟ್ ಅಥವಾ ಡಿಮ್ಯಾಟ್ ಫಾರ್ಮ್ ಅಲ್ಲಿ ನಾವು ಕೊಡ್ತೀವಿ. ಸೊ ಅದನ್ನ ನೀವು ಮತ್ತೆ ಪ್ರೈಮರಿ ಸೆಕ್ಯೂರಿಟಿ ಅಥವಾ ಕೊಲಾಟ್ರಲ್ ಸೆಕ್ಯೂರಿಟಿ ಆಗಿ ಬ್ಯಾಂಕ್ಗಳಲ್ಲಿ ಅಡ ಇಟ್ಟು 70-75% ಸಾಲನೂ ನೀಡಲಾಗುತ್ತೆ. ಬಂಗಾರ ಏನು ಬೆಲೆ ಬಲುತ್ತೋ ಅಷ್ಟೇ ವ್ಯಾಲ್ಯೂ ಈ ಸೆಕ್ಯೂರಿಟಿಗೂ ಇರುತ್ತೆ.
1: ಈಗ ಬಂಗಾರ ನಾವು ಮಾನಿಟೈಸೇಷನ್ ಅಥವಾ ನಗದೀಕರಣ ಮಾಡುವಾಗ ಏನೆಲ್ಲ ದಾಖಲೆಗಳನ್ನು ಕೊಡಬೇಕಾಗ್ತದೆ?
0: ನಿಮ್ಮಲ್ಲಿ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಇರಬೇಕಾಗುತ್ತೆ, ಒಂದು ಬ್ಯಾಂಕ್ ಖಾತೆ, ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್.
1: ಹೌದು,
0: ಇವು ಮೂರು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ.
1: ಅಂದ್ರೆ ಅದನ್ನ ಬಂಗಾರವನ್ನ ಪರಿಶೀಲನೆ ಮಾಡ್ತಾರೆ, ಅದಕ್ಕೊಂದು ಸಪರೇಟ್ ಆದಂತಹ ಒಂದು ಶಾಖೆ ಇರ್ತದೆ ಹೇಗೆ?
0: ಸಪರೇಟ್ ಆಗಿ ಶಾಖೆ ಇಲ್ಲ, ಬಟ್ ಕೆಲವೊಂದು ಬ್ಯಾಂಕ್ಗಳನ್ನ ಕೇಂದ್ರ ಸರ್ಕಾರ ಈ ಒಂದು ಸ್ಕೀಮ್ ಅನ್ನ ಅಳವಡಿಸಿದೆ. ಸೊ ಎಲ್ಲಾ ಬ್ಯಾಂಕ್ಗಳಲ್ಲಿ ಈ ಒಂದು ಶಾಖೆ ಯೋಜನೆ ಇರೋದಿಲ್ಲ. ಈಗ ಮುಖ್ಯವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್, ಈ ಆರು ಬ್ಯಾಂಕ್ಗಳನ್ನ ಗುರುತಿಸಿದೆ.
1: ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ
0: ಗುರುತಿಸಿದೆ.

0: ಇದೆ. ಸೊ ಈ 6 ಬ್ಯಾಂಕ್ಗಳಲ್ಲಿ ಮಾತ್ರ ಈ ಒಂದು ಯೋಜನೆ ಲಭ್ಯವಿದೆ.
1: ಸುಧೀಂದ್ರ ಅವರೇ, ಈಗ ಒಂದು ಅಲ್ಪಾವಧಿ ಅಥವಾ ದೀರ್ಘಾವಧಿ ಅವಧಿ ಮುಗಿದ ನಂತರ ಅದನ್ನ ಏನಾದರೂ ಗ್ರಾಹಕರು ಬಿಡಿಸಿಕೊಳ್ಳಿಲ್ಲ ಅಂತಂದ್ರೆ ಏನಾದರೂ ಸಮಸ್ಯೆ?
0: ಆಟೋಮೆಟಿಕ್ ಆಗಿ ರಿನಿವಲ್ ಇದೆ ಇರುತ್ತೆ. ಸೊ ಅವರೆಂದು ಬಿಡಿಸ್ಕೊಳ್ತಾರ ಅವತ್ತಿನ ದಿನದ್ದು ಆ ದಿನದ್ದು ಗೋಲ್ಡ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದ್ರ ವ್ಯಾಲ್ಯೂಗೆ ಲೆಕ್ಕ ಹಾಕಿ ಅಮೌಂಟ್ ಇದು ಕೊಡ್ತೀವಿ. ಗೋಲ್ಡ್ ಬೇಕು ಅಂದ್ರೆ ಗೋಲ್ಡ್ ಕೊಡ್ತೀವಿ, ಇಲ್ಲ ಗೋಲ್ಡ್ ಬೇಡ ಕ್ಯಾಶ್ ಕೊಡ್ರಿ ಅಂದ್ರೆ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನು ಗೋಲ್ಡ್ ಇದೆನಾ ಅದನ್ನ ನಂಬರ್ ಆಫ್ ಗ್ರಾಮು ಇಂಟು ಮಾರ್ಕೆಟ್ ವ್ಯಾಲ್ಯೂ ಲೆಕ್ಕಾಕಿ ಅದನ್ನು ನಾನು ಕೊಡ್ತೀವಿ.
1: ಸುಧೀಂದ್ರ ಅವರೇ, ಈಗ ಬ್ಯಾಂಕುಗಳಲ್ಲಿ ಚಿನ್ನದ ಅಡಮಾನ ಸಾಲವು ಕೂಡ ಸಿಗುತ್ತೆ. ಈಗ ನಾವು ಚರ್ಚೆ ಮಾಡುವ ಹಾಗೆ ಚಿನ್ನದ ನಗದೀಕರಣ ಯೋಜನೆಯು ಕೂಡ ಚಾಲ್ತಿಯಲ್ಲಿದೆ. ಏನು ಚಿನ್ನದ ಅಡಮಾನ ಯೋಜನೆ ಹಾಗೂ ಚಿನ್ನದ ನಗದೀಕರಣ, ಮಧ್ಯದ ಒಂದು ವ್ಯತ್ಯಾಸ ಏನಿದೆ ಅಂತ ತಾವು ಹೇಳ್ತೀರಿ?
0: ಗೋಲ್ಡ್ ನಗದೀಕರಣದಲ್ಲಿ ಏನೈತೆ, ನೀವು ಕೊಟ್ಟಿರೋಂಥ ಗೋಲ್ಡನ್ನು ನಾವು ಕರಗಿಸಿ ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟಿಗೆ ಬಿಡ್ತೀವಿ. ಸೊ ಇದು ಒಂದು ರೀತಿ ಡಿಪಾಸಿಟ್ ಠೇವಣಿ ಇಟ್ಟಂಗೆ. ಬ್ಯಾಂಕ್ಗಳಲ್ಲಿ ಗೋಲ್ಡ್ ಅನ್ನ ಡಿಪಾಸಿಟ್ ಮಾಡಿದ್ದೀರಾ, ಸೊ ಅದನ್ನ ನಾವು ನಿಮಗೆ ನೀವು ಮಾಡಿರೋಂಥ ಗೋಲ್ಡ್ಗೆ ಬ್ಯಾಂಕ್ ಅವರು ಅವಧಿ ಪ್ರಕಾರ ಬಡ್ಡಿಯನ್ನು ಕೊಡ್ತಾರೆ. ಅಂದ್ರಿಂದ 3 ವರ್ಷ ಅಥವಾ 5 ವರ್ಷದವರೆಗೂ ಇಡೋಂಥ ಒಂದು ದೀರ್ಘಾವಧಿ ಠೇವಣಿ ಇದ್ದಂಗೆ. ಗೋಲ್ಡ್ ಲೋನ್ ಏನಿದೆ, ಇದು ನೀವು ಬಂಗಾರನ ನಾವು ಯಥಾ ಪ್ರಕಾರ ಹಂಗೆ ಬ್ಯಾಂಕಲ್ಲಿ ಇಡಲಾಗುತ್ತೆ. ಇದನ್ನ 1 ವರ್ಷದ ಅವಧಿಗೆ ಮಾತ್ರ ಲೋನ್ ಅಂತ ಕೊಟ್ಟಿರ್ತೀವಿ.
1: ಹೌದು.
0: ಸೊ ಇದನ್ನ ನೀವು 1 ವರ್ಷ ಆದ್ಮೇಲೆ ಈಗ ಲೋನು ಬಡ್ಡಿ ಮತ್ತೆ ಅಸಲು ಕಟ್ಟಿ ಆ ಬಂಗಾರನ ಬಿಡಿಸ್ಕೋಬೇಕಾಗುತ್ತೆ.
1: ಅಂದ್ರೆ ಗೋಲ್ಡ್ ಲೋನ್ ಮತ್ತೆ ಗೋಲ್ಡ್ ಈ ಒಂದು ಮಾನಿಟೈಸೇಷನ್ ಎರಡಕ್ಕೂ ಬಡ್ಡಿ ದರ ಬೇರೆ ಬೇರೆ ಇರ್ತದ? ಹೇಗೆ?
0: ಎರಡಕ್ಕೂ ಬೇರೆ ಬೇರೆ ಇರುತ್ತೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲಿ ನಿಮಗೆ 2.5%-2.5% ವರೆಗೂ ಬಡ್ಡಿ ಬರುತ್ತೆ. ಬಂಗಾರದ ರೇಟ್ ಅಲ್ಲಿ ಆವಾ ಬ್ಯಾಂಕಿಂದು ಬೇಸ್ ರೇಟ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ.
1: ಹೇಳಕ್ ಇಷ್ಟಪಡ್ತೀರಿ ಕೊನೆಗೆ, ಮುಖ್ಯವಾಗಿ ಚಿನ್ನ ನಗದೀಕರಣ ಯೋಜನೆ ರಾಷ್ಟ್ರವ್ಯಾಪಿ ಇರುವಂತಹ ಯೋಜನೆ, ನಮ್ಮ ಗ್ರಾಹಕರಿಗೆ ಬಂಗಾರವನ್ನ ಮನೇಲಿ ಇಟ್ಕೊಂಡವರಿಗೆ ಏನು ತಮ್ಮ ಸಲಹೆ?
0: ಬಂಗಾರನ ಮನೇಲಿ ಇಟ್ಕೊಳ್ಳೋ ಬದಲು ಇದನ್ನ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಒಂದು ನೀವು ದೇಶದ ಪ್ರಗತಿಗೂ ಬೆಂಬಲ ಮಾಡ್ದಂಗಾಗುತ್ತೆ, ಎರಡನೇದು ನಿಮಗೂ ಸುರಕ್ಷಿತವಾಗಿರುತ್ತೆ ಬಂಗಾರ. ಆಮೇಲೆ ಇದಕ್ಕೋಸ್ಕರ ಲಾಕರ್ ತೆಗೆದು ಲಾಕರ್ ಅಲ್ಲಿ ಇಡೋಂಥದ್ದು ಮತ್ತೆ ವರ್ಷ ಲಾಕರ್ ರೆಂಟ್ ಕಟ್ಟಂತ ಪ್ರಮೇಯ ಇರೋದಿಲ್ಲ. ಆಮೇಲೆ ಇದರಲ್ಲಿ ಇಡೋದ್ರಿಂದ ನಿಷ್ಕ್ರಿಯ ಚಿನ್ನ ಏನಾಗುತ್ತೆ, ಉತ್ಪಾದಕ ಆಸ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಡೆಡ್ ಕ್ಯಾಪಿಟಲ್ ಆಗಿ ಏನು ಮನೆಯಲ್ಲಿದೆ ಅದು ನೀವು ಇಲ್ಲಿಗೆ ಮಾಡಿದ್ರೆ ಅದೇ ನಿಮಗೆ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ.
1: ಒಳ್ಳೆಯದು ಸುಧೀಂದ್ರ ಅವರೇ, ಇದುವರೆಗೆ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಸವಿಸ್ತಾರವಾದಂಥ ಒಂದು ಮಾಹಿತಿಯನ್ನು ಕೊಟ್ರಿ. ಬಂಗಾರ ಮನೆಯಲ್ಲಿರೋದಕ್ಕಿಂತ ಬ್ಯಾಂಕ್ನಲ್ಲಿರುವುದು ಸೂಕ್ತ, ನಮಗೆ ವಿದೇಶಿ ವಿನಿಮಯವನ್ನು ಕೂಡ ಇಲ್ಲಿ ಉಳಿತಾಯ ಆಗುತ್ತೆ, ದೇಶದ ಆರ್ಥಿಕ ಹಿತದೃಷ್ಟಿಯಿಂದನೂ ಕೂಡ ಇದು ನಮಗೆ ಸಹಕಾರಿ ಅಂತ ವಿಚಾರವನ್ನು ಹೇಳಿಕೊಟ್ಟಿದ್ದಕ್ಕಾಗಿ, ಈ ಯೋಜನೆಯ ಒಂದು ಲಾಭವನ್ನು ಗರಿಷ್ಠ ಮಟ್ಟದಲ್ಲಿ ನಮ್ಮ ದೇಶದ ಎಲ್ಲ ನಾಗರಿಕರು ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ತಮ್ಮ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಓಸ್ಲೋದ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ, ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿ ಇಂದು ರಾಜಸ್ಥಾನ್ ರಾಯಲ್ಸ್, ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ವಾರ್ತೆಗಳ ವಿವರ. ನಾರ್ವೆಗೆ ಭೇಟಿ ನೀಡಿದ 2ನೇ ದಿನದಂದು ಪ್ರಧಾನಿ ಮೋದಿಯವರು 5 ನಾರ್ಡಿಕ್ ರಾಷ್ಟಗಳ ತಮ್ಮ ಸಹವರ್ತಿಗಳೊಂದಿಗೆ ಇಂದು ಓಸ್ಲೋದಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2022 ಡೆನ್ಮಾರ್ಕ್ನ ಕೋಪನ್ಹ್ಯಾಗನ್ನಲ್ಲಿ ನಡೆದ ಹಿಂದಿನ ಶೃಂಗಸಭೆಯ ನಂತರ ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವೆ ಹೆಚ್ಚಿದ ವಲಯ ಸಹಕಾರವನ್ನು ಶೃಂಗಸಭೆಯು ನಿರ್ಮಿಸುತ್ತದೆ. ಟಿಇಪಿಎ ಜಾರಿಯಲ್ಲಿರುವುದರಿಂದ ಶೃಂಗಸಭೆಯು ಆಳವಾದ ವ್ಯಾಪಾರ ಮತ್ತು ಹೂಡಿಕೆ ಸಂಪರ್ಕಗಳನ್ನು ರೂಪಿಸಲು ಪ್ರಯತ್ನಿಸುತ್ತದೆ.

0: ಮಾಡುತ್ತದೆ. ಈ ಬ್ಲಾಕ್ನೊಂದಿಗಿನ ಭಾರತದ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ $19 ಬಿಲಿಯನ್ ಆಗಿದೆ. ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆಯ ನೇಪಥ್ಯದಲ್ಲಿ ಡೆನ್ಮಾರ್ಕ್, ಐಸ್ಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್ ಪ್ರಧಾನಿ ಮಂತ್ರಿಗಳೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಈ ನಡುವೆ ತಮ್ಮ 5 ರಾಷ್ಟ್ರಗಳ ಭೇಟಿಯ ಕೊನೆಯ ಹಂತದಲ್ಲಿ ನರೇಂದ್ರ ಮೋದಿಯವರು ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರ ಆಹ್ವಾನದ ಮೇರೆಗೆ 2 ದಿನಗಳ ರಾಜ್ಯ ಭೇಟಿಗಾಗಿ ಇಂದು ಇಟಲಿಯ ರೋಮ್ಗೆ ಆಗಮಿಸಲಿದ್ದಾರೆ. ಪ್ರಧಾನಿ ಮೆಲೋನಿ ಅವರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅವರು ಇಟಲಿಯ ಅಧ್ಯಕ್ಷ ಸೆರ್ಗಿಯೋ ಮಟರೆಲ್ಲಾ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರುವ ರಕ್ಷಣಾ ಸಚಿವರು ಈ ಸಹಕಾರವು ಉಭಯ ದೇಶಗಳ ನಡುವಿನ ವರ್ಧಿತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ವಿಯೆಟ್ನಾಂ ಪರಸ್ಪರ ನಂಬಿಕೆ, ಹಂಚಿಕೆಯ ಮೌಲ್ಯಗಳು ಮತ್ತು ರಕ್ಷಣೆ, ಭದ್ರತೆ ಹಾಗೂ ಪ್ರಾದೇಶಿಕ ಸ್ಥಿರತೆಯಲ್ಲಿ ನಿಕಟ ಸಹಕಾರದಲ್ಲಿ ಬೇರೂರಿರುವ ಬಲವಾದ ಬಂಧವನ್ನು ಹಂಚಿಕೊಂಡಿವೆ ಎಂದು ಅವರು ಹೇಳಿದ್ದಾರೆ. ಸಚಿವರು ಹನೋಯ್ನಲ್ಲಿ ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಜಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಬೆಳೆಯುತ್ತಿರುವ ಭಾರತ ವಿಯೆಟ್ನಾಂ ರಕ್ಷಣಾ ಪಾಲುದಾರಿಕೆಯನ್ನು ಎರಡೂ ಕಡೆಯವರು ಪರಿಶೀಲಿಸಿದರು ಮತ್ತು ಕಡಲ ಭದ್ರತೆ, ರಕ್ಷಣಾ ಉದ್ಯಮ, ತರಬೇತಿ ಮತ್ತು ಪ್ರಾದೇಶಿಕ ಸ್ಥಿರತೆಯಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದ್ದಾರೆ. ದೆಹಲಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಸುಮಾರು 90 ಪೈಸೆ ಹೆಚ್ಚಾಗಿದೆ. ಇಂಡಿಯನ್ ಆಯಿಲ್ ಪ್ರಕಾರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಹಿಂದಿನ 97.77ರಿಂದ 98.64 ರೂಪಾಯಿಗೆ ಏರಿಕೆಯಾಗಿದ್ದರೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ 90.67ರಿಂದ 91.58 ರೂಪಾಯಿಗೆ ಏರಿದೆ. ಬೆಂಗಳೂರಿನಲ್ಲಿ ಪರಿಷ್ಕೃತ ಪೆಟ್ರೋಲ್ ದರ 106.17ರಿಂದ 107.12 ರೂಪಾಯಿಗೆ ಏರಿಸಲಾಗಿದೆ. ಹಾಗೆಯೇ ಡೀಸೆಲ್ ದರ 94.10ರಿಂದ 95.04 ರೂಪಾಯಿಗೆ ಏರಿಸಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೆಥನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳು ಸಹ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದೀಬ್ರುಗಢವನ್ನು ಯೋಜನೆಯ ಎರಡನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಅನಿಶ್ಚಿತತೆಯ ಈ ಸಂದರ್ಭದಲ್ಲಿ ಸಹಕಾರವು ಹಂಚಿಕೆಯ ಸಮೃದ್ಧಿ ಮತ್ತು ಸುಸ್ಥಿರ ಭವಿಷ್ಯದ ಮಾರ್ಗವನ್ನು ವ್ಯಾಖ್ಯಾನಿಸುತ್ತದೆ ಎಂದು ಭಾರತ ಮತ್ತು ಸ್ವೀಡನ್ ಒತ್ತಿ ಹೇಳಿವೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಸ್ವೀಡನ್ ಸಹವರ್ತಿ ಉಲ್ಫ್ ಕ್ರಿಸ್ಟರ್ಸನ್ ಅವರು ಬರೆದ ಲೇಖನದಲ್ಲಿ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆ, ಇಂಧನ ಅಭದ್ರತೆ ಮತ್ತು ಆರ್ಥಿಕ ವಿಘಟನೆಯ ಸಮಯದಲ್ಲಿ ಜಗತ್ತು ಸಂಕುಚಿತ ರಾಷ್ಟೀಯ ವಿಧಾನಗಳಿಗೆ ಹಿಮ್ಮೆಟ್ಟುವ ಅಥವಾ ಸಹಭಾಗಿತ್ವವನ್ನು ಬಲಪಡಿಸುವ ನಿರ್ಣಾಯಕ ಆಯ್ಕೆಯನ್ನು ಎದುರಿಸುತ್ತಿದೆ ಎಂದು ಬಿಂಬಿಸಲಾಗಿದೆ. ಹೂಡಿಕೆಗಳ ಮೌಲ್ಯದಲ್ಲಿ ಉಂಟಾಗುವ ಕುಸಿತದ ವಿರುದ್ಧ ರಕ್ಷಣೆ ನೀಡಲು ಹೆಚ್ಚುವರಿ ಬಫರ್ ಆಗಿ ಸೃಷ್ಟಿಸಲಾಗಿದ್ದ ಹೂಡಿಕೆ ಏರಿಳಿತ

0: ಮೀಸಲನ್ನು ನಿರ್ವಹಿಸುವ ಅಗತ್ಯತೆಯಿಂದ ವಾಣಿಜ್ಯ ಬ್ಯಾಂಕುಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಿನಾಯಿತಿ ನೀಡಿದೆ. ಐಎಫ್ಆರ್ ನಿರ್ವಹಿಸುವ ಅಗತ್ಯತೆಯನ್ನು ನಿನ್ನೆಯಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ. ಭಾರತದಲ್ಲಿ ಶಾಖೆಯ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದೇಶಿ ಬ್ಯಾಂಕುಗಳಿಗಾಗಿ ಐಎಫ್ಆರ್ನಲ್ಲಿರುವ ಬಾಕಿ ಮೊತ್ತವನ್ನು ಭಾರತೀಯ ಪುಸ್ತಕಗಳಲ್ಲಿ ನಿರ್ವಹಿಸಲಾಗುವ ಶಾಸನಬದ್ದ ಮೀಸಲು ನಿಧಿಗೆ ಅಥವಾ ಭಾರತೀಯ ಪುಸ್ತಕಗಳಲ್ಲಿ ಉಳಿಸಿಕೊಂಡಿರುವ ರವಾನೆ ಮಾಡಬಹುದಾದ ಮಿಗತೆಗೆ ನೇರವಾಗಿ ವರ್ಗಾಯಿಸಲಾಗುವುದು ಎಂದು ಆರ್ಬಿಐ ತಿಳಿಸಿದೆ. ಚೆನ್ನೈ ಉಪನಗರ ರೈಲು ಜಾಲವನ್ನು ಉತ್ತೇಜಿಸಲು ಅರಕೋಣಂ ಚೆಂಗಲ್ಪಟ್ಟು ಡಬ್ಲಿಂಗ್ ಯೋಜನೆಗೆ ಭಾರತೀಯ ರೈಲ್ವೆ 993 ಕೋಟಿ ರೂಪಾಯಿಗಳನ್ನು ಅನುಮೋದಿಸಿದೆ. ಚೆನ್ನೈ ಬೀಚ್, ತಾಂಬರಂ, ಚೆಂಗಲ್ಪಟ್ಟು ಮತ್ತು ಅರಕೋಣಂ ಅನ್ನು ಸಂಪರ್ಕಿಸುವ ಪ್ರಮುಖ ಚೆನ್ನೈ ಉಪನಗರ ವೃತ್ತಾಕಾರದ ರೈಲು ಜಾಲದ ಒಂದು ಭಾಗವಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಾತನಾಡಿ, ಈ ಯೋಜನೆಯು ಕಾರ್ಯನಿರತ ಚೆನ್ನೈ ಉಪನಗರ ರೈಲು ಜಾಲದ ದಟ್ಟಣೆಯನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಹಾಗೂ ಸಮಯ ಪಾಲನೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುತ್ತದೆ ಎಂದು ಹೇಳಿದ್ದಾರೆ. ಇರಾನ್ ಮೇಲಿನ ಮಿಲಿಟರಿ ದಾಳಿಯನ್ನು ಅಮೆರಿಕ ತಾತ್ಕಾಲಿಕವಾಗಿ ತಡೆಹಿಡಿದಿರುವ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆಯ ಆರಂಭಿಕ ವಹಿವಾಟಿನಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ 366 ಅಂಕಗಳ ಏರಿಕೆಯೊಂದಿಗೆ 75,706 ವಹಿವಾಟು ಆರಂಭಿಸಿದೆ. ಹಾಗೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 107 ಅಂಕಗಳ ಜಿಗಿತದೊಂದಿಗೆ 23,760 ಅಂಕಗಳೊಂದಿಗೆ ವಹಿವಾಟು ನಡೆಸಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ದದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ದ ಅವಶ್ಯಕತೆಗಳಿಗಾಗಿ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ ಆಗಸ್ಟ್ 12 ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಜೈಪುರದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ಸಂಜೆ 7:30 ಆರಂಭವಾಗಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ 5 ವಿಕೆಟ್ಗಳ ಜಯ ಸಾಧಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೋಸ್ಲಾದ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ, ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ತರಂಗಾಂತರ ಮೀಡಿಯಂ ವೇವಿನ 225.5 meters 1089 kHz ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 MHz. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಈಗ ಸಮಯ 1:20:40.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18 ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹು

0: ಜೀವನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
0: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: ಸ್ವರ ಮಾಧುರ್ಯ. ಇಂದಿನ ಕಾರ್ಯಕ್ರಮದಲ್ಲಿ HS ಮುಕುಂದ್ ಅವರು ಹಾಡಿರುವ ವಚನಗಳು. ಮೊದಲಿಗೆ ಅಕ್ಕಮ್ಮ ಅವರ ವಚನ.

ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ. ಆಯ್ದಕ್ಕಿ ಲಕ್ಕಮ್ಮ ಅವರ ವಚನ, ಹಾಡಿರುವವರು HS ಮುಕುಂದ್.

0: ಎಚ್ ಎಸ್ ಮುಕುಂದ್ ಅವರು ಹಾಡಿದ ವಚನಗಳನ್ನು ಕೇಳಿದಿರಿ. ಸ್ವರ ಮಾಧುರ್ಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಹೊರಗೆ ಕೂತ ನೆಂಟರನ್ನ ವಿಚಾರಿಸುತ್ತಿದ್ದ ಅಮ್ಮನಿಗೆ ಒಳಗೊಳಗೆ ಪುಕ್ಕು ಪುಕ್ಕು. ಹೆಚ್ಚಿಗೆ ಬೇಕೆಂದು ಕೇಳಿದರೆ ಒಳಗಿದ್ದದ್ದು ಒಂದೇ ದೋಸೆ. ವಿಚಾರಿಸದಿದ್ದರೆ ಹೇಗೆ ಎನ್ನುವ ಗೊಂದಲದಲ್ಲಿರುವಾಗಲೇ ಅಡುಗೆ ಮನೆಯಲ್ಲಿ ಉಣ್ಣಲು ಕೂತ ಶೀಣನ್ನ ಮಣೆ ಸಮೇತ ಹಿಡಿದ ಬಟ್ಟಲಿನೊಂದಿಗೆ ಹೊರಚಾವಡಿಗೆ ಬಂದು ನೆಂಟರ ಬದಿಯಲ್ಲೇ ಕುಳಿತುಕೊಳ್ಳಬೇಕೆ? ತಪ್ಪದೆ ಕೇಳಿ ನಾಳೆ ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.

0: ಆಕಾಶವಾಣಿ ಮಂಗಳೂರು.
1: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
1: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಗು ನಗೆ ಈ ಕುರಿತು ಒಂದಿಷ್ಟು ಮಾತುಗಳೊಂದಿಗೆ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮಾನವನ ಸಹಜ ಪ್ರತಿಕ್ರಿಯೆಗಳಲ್ಲಿ ನಗೆ ಅತ್ಯಂತ ಪ್ರಮುಖವಾದದ್ದು. ಯಾಕೆಂದರೆ ನಗು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಆರೋಗ್ಯವನ್ನು ಕೂಡ ಸುಧಾರಿಸುತ್ತದೆ. ಒಂದು ಸಹಜ ಬಾಂಧವ್ಯವನ್ನು ಸಮಾಜದಲ್ಲಿ ಮೂಡಿಸುವುದು ಮುಖದಲ್ಲಿ ಮೂಡುವ ಒಂದು ಸಹಜ ನಗು. ಮಗುವಿನ ಮುಖದಲ್ಲಿ ಮೂಡುವ ತುಂಟನಗು ಕಿರುನಗು ತಾಯಿಯ ಹೃದಯದಲ್ಲಿ ಮಮತೆಯನ್ನು ಎತ್ತಿ ಹಿಡಿಯುವಂತಹದ್ದು. ಇದೀಗ ವಾಣಿ ಜಯರಾಮ್ ಅವರು ಹಾಡಿರುವ ಕೆಸರಿನ ಕಮಲ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ನಗುವಿಗೆ ಸಮಯವೆಂಬುದಿಲ್ಲ, ಯಾವಾಗ ಬೇಕಾದರೂ ನಗಬಹುದು. ನಗು ದೇಹದ ಸ್ನಾಯುಗಳನ್ನು ಸಡಿಲಗೊಳಿಸುವುದು ಮನಸ್ಸಿಗೆ ಮತ್ತು ದೇಹಕ್ಕೆ ಹೊಸ ಚೈತನ್ಯವನ್ನು ನೀಡುವುದಂತೂ ನಿಜ. ಇದೀಗ ಟಿಪ್ಪು ಹಾಗೂ ಅನುರಾಧ ಭಟ್ ಧ್ವನಿಯಲ್ಲಿ ಕೇಳಿ ರಣತಂತ್ರ ಚಿತ್ರದ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ನೀಡಿದ್ದಾರೆ ಎಂ ಕಾರ್ತಿಕ್.

ಏನೇ ಆಗಲಿ ನಗು ನಗುತ್ತಾ ನಲಿ, ನಲಿವೆಂಬ ನೌಕೆಯಲ್ಲಿ ಬಾಳೂ ಸಾಗಲಿ. ಸುಖ ದುಃಖಗಳಿಗೆ ಹಿಗ್ಗದೆ ಕುಗ್ಗದೆ ನಮ್ಮ ಬದುಕು ಸಾಗಲಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಲ್ಲಿ ಕೇಳಿ ನಗು ನಗುತ್ತಾ ನಲಿ ಚಿತ್ರದ ಗೀತೆ, ಸಾಹಿತ್ಯ ಶ್ಯಾಮಸುಂದರ ಕುಲಕರ್ಣಿ, ಸಂಗೀತ ರಾಜನ್ ನಾಗೇಂದ್ರ.

ಮುಗಿಲಿನ ನಗುವಿಗೆ ಮಳೆಹನಿ ಜನಿಸಿದೆ, ಘಮ ಘಮ ಹೂವಿಗೆ ಗಾಳಿಯ ಗಮನವ ಸೆಳೆವ ತವಕ. ವಿಘ್ನೇಶ್ವರ ವಿಶ್ವ ಅವರ ಈ ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಭಟ್. ಕುಂಭರಾಶಿ ಚಿತ್ರದ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಶ್ರೀವತ್ಸ.

ಕನ್ನಡ ಸಾಹಿತ್ಯ ಹಾಗೂ ಜ್ಞಾನಕೋಶದ ಪ್ರಕಾರ ನಗೆಯಲ್ಲಿ ಹಲವು ವಿಧಗಳಿವೆ. ಮಂದಹಾಸ, ಹೂನಗೆ, ಮುಗುಳು ನಗು, ಅಟ್ಟಹಾಸ, ವ್ಯಂಗ್ಯನಗೆ, ಕುಹಕದ ನಗೆ, ಪರಿಹಾಸ್ಯದ ನಗೆ, ಹೀಗೆ ಹಲವು ವಿಧಗಳು. ಒಟ್ಟಿನಲ್ಲಿ ನಗೆಯೋಗ ಒಂದು ಉದ್ಯೋಗವಾಗಿ ಪರಿವರ್ತನೆಗೊಂಡಿರುವುದಂತೂ ಸತ್ಯ. ಇದೀಗ ಇಳಯರಾಜ ಅವರು ಸಂಗೀತ ನೀಡಿರುವ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ ಆರ್ ಎನ್ ಜಯಗೋಪಾಲ್ ಅವರ ರಚನೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವ ವರವಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ ಎಂದು ಡಿ ವಿ ಜಿಯವರು ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ರಮಣಿ. ಜಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಚಕ್ರವರ್ತಿ.

ನಗುತ್ತಿರುವ ಹೂವಾಗಿ ಮನಸೆಳೆವ ಹಾಡಾಗಿ ಅರಗಿಳಿಯ ಮಾತಾಗಿ ಸುಖದಲ್ಲಿರು ಹಾಯಾಗಿ ನಗುತ್ತಿರುವ ಹೂವಾಗಿ ಮನಸೆಳೆವ ಹಾಡಾಗಿ

ಬಾನು ಮಲಿಕ್ ಸಂಗೀತ ನೀಡಿರುವ ಅಬ್ ಕೆ ಬರಸ್ ಚಿತ್ರದ ಗೀತೆ. ಸಮೀರ್ ಅವರ ಗೀತೆಯನ್ನು ಹಾಡಿದ್ದಾರೆ ಶಾನ್ ಹಾಗೂ ಅನುರಾಧ ಪೌದ್ವಾಲ್.

0: ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಸಮಯ ಸರಿಯಾಗಿ 2:30. ಇನ್ನು ಮುಂದೆ ಪ್ರದೇಶ ಸಮಾಚಾರ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆ. ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಸಲಹೆ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. 1.5 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಭ್ರಷ್ಟಾಚಾರ ಹಣಕಾಸು ದುರುಪಯೋಗವೇ ಸರ್ಕಾರದ ಸಾಧನೆ, ಬಿಜೆಪಿ ವ್ಯಂಗ್ಯ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶ ಹಿಂಪಡೆಯುವುದಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ದುಬಾರೆಯಲ್ಲಿ ಕಾದಾಟದ ವೇಳೆ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವು. 2 ದಿನ ಪ್ರವಾಸಿಗರಿಗೆ ನಿಷೇಧ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ನಾಳೆ ಕರೆ ನೀಡಿರುವ ಮುಷ್ಕರವನ್ನು ಹೈಕೋರ್ಟ್ ತಡೆಹಿಡಿದಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದ್ ರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠವು ಸಾರಿಗೆ ನೌಕರರಿಗೆ ಮುಷ್ಕರ ನಡೆಸದಂತೆ ಸೂಚಿಸಿದೆ. ಇದು ಪ್ರತಿಭಟನೆಗೆ ಕರೆ ನೀಡಿದ್ದ ಸಂಘಟನೆಗಳಿಗೆ ಹಿನ್ನಡೆಯನ್ನುಂಟು ಮಾಡಿದೆ. ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದು ಸಾರಿಗೆ ಸಚಿವರೊಂದಿಗೆ ಸಭೆ ಕರೆಯುವಂತೆ ಸೂಚಿಸಿದೆ. ಸಾರಿಗೆ ಸಂಘಟನೆಗಳು ಮುಷ್ಕರವನ್ನು ಮುಂದುವರೆಸದಂತೆ ನಿರ್ದೇಶನ ನೀಡಿದ ನ್ಯಾಯಾಲಯ ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದೆ. ತುಮಕೂರಿನಲ್ಲಿ ಇಂದು ರಾಜ್ಯ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಧನಾ ಸಮರ್ಪಣಾ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಯಿತು. ಈ ನಡುವೆ ತುಮಕೂರು ಜಿಲ್ಲೆಯು 21,529 ಹಕ್ಕುಪತ್ರಗಳನ್ನು ಯಶಸ್ವಿಯಾಗಿ ಅಪ್ಲೋಡ್ ಮಾಡುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ನೋಂದಾಯಿತವಾಗಿದೆ. ಈ ಸಾಧನೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಧನಾ ಸಮಾವೇಶದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನ ಪ್ರತಿನಿಧಿಗಳು ಪ್ರಮಾಣಪತ್ರ ಹಸ್ತಾಂತರಿಸಿದರು. ಬಳಿಕ ಮುಖ್ಯಮಂತ್ರಿಗಳು ಪ್ರಮಾಣಪತ್ರವನ್ನು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರಿಗೆ ಹಸ್ತಾಂತರಿಸಿದರು. ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಮಕೂರನ್ನು 2ನೇ ಬೆಂಗಳೂರಾಗಿ ರೂಪಿಸುವ ನಿಟ್ಟಿನಲ್ಲಿ

0: ಸಹಕಾರ ನೀಡುವುದಾಗಿ ತಿಳಿಸಿದರು. ಬೆಂಗಳೂರು ನಗರ ದಟ್ಟಣೆ ಕಡಿಮೆ ಮಾಡಲು ಇರುವ ಏಕೈಕ ಮಾರ್ಗ ತುಮಕೂರು ಅಭಿವೃದ್ಧಿಪಡಿಸುವುದು ಎಂದು ಹೇಳಿದರು. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಜನರಲ್ಲಿ ಆರ್ಥಿಕ ಶಕ್ತಿ ಉತ್ತಮಪಡಿಸಿರುವ ಬಗ್ಗೆ ಆಕ್ಸ್‌ಫರ್ಡ್ ವಿಶ್ವವಿದ್ಯಾಲಯದ ಅಧ್ಯಯನದಲ್ಲಿ ಬಯಲಾಗಿದೆ ಎಂದು ತಿಳಿಸಿದರು. ತುಮಕೂರಿಗೆ ಜೂನ್ ಜುಲೈ ವೇಳೆಗೆ ಎತ್ತಿನ ಹೊಳೆ ನೀರು ಹರಿಯಲಿದೆ ಎಂದು ಉಪಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ಸರ್ಕಾರದ ಸಾಧನಾ ಸಮಾವೇಶವನ್ನು ಬಿಜೆಪಿ ಟೀಕಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಅಭಿವೃದ್ಧಿ ಎಂಬುದು ಪೇಪರ್ನಲ್ಲಿ, ಜನರ ಬದುಕು ಕತ್ತಲಲ್ಲಿ ಎಂದು ವ್ಯಂಗ್ಯವಾಡಿದೆ. ಬಿಜೆಪಿ ಹಿರಿಯ ನಾಯಕ ಆರ್ ಅಶೋಕ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು, ಭ್ರಷ್ಟಾಚಾರ, ಹಣಕಾಸು ದುರುಪಯೋಗ ಮತ್ತು ಆಡಳಿತ ವೈಫಲ್ಯ ಸರ್ಕಾರದ ಸಾಧನೆ ಎಂದು ಆರೋಪಿಸಿದ್ದಾರೆ. ಸರ್ಕಾರ ರಾಜ್ಯವನ್ನು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ತಳ್ಳಿದೆ ಎಂದು ಅವರು ದೂರಿದ್ದಾರೆ. ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳು 42,750 ಕೋಟಿ ರೂಪಾಯಿ ಸಾಲದಿಂದ ಬಳಲುತ್ತಿದೆ. ರೈತರ ಸಮಸ್ಯೆಗಳ ಕುರಿತು ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಗಾರರ ಪ್ರತಿಭಟನೆಗಳಿಗೆ ಸ್ಪಂದಿಸಲು ಸರ್ಕಾರ ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ. ಬೀದಿನಾಯಿಗಳ ನಿಯಂತ್ರಣಕ್ಕೆ ಹಾಗೂ ಅವುಗಳನ್ನು ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಲು ಆದೇಶಿಸಿದ್ದ ತನ್ನ ಆದೇಶವನ್ನು ಹಿಂಪಡೆಯುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಈ ಮೂಲಕ ತನ್ನ ಹಿಂದಿನ ಆದೇಶವನ್ನು ತಿದ್ದುಪಡಿ ಮಾಡಬೇಕು ಎಂದು ಸಲ್ಲಿಸಿದ್ದ ಅರ್ಜಿಗಳನ್ನು ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ಪೀಠ ವಜಾಗೊಳಿಸಿದೆ. ಅಂತಹ ನಾಯಿಗಳನ್ನು ಆಶ್ರಯ ತಾಣಗಳಿಗೆ ಸೀಮಿತಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿನಾಯಿಗಳು ಇರುವುದು ಆತಂಕಕಾರಿ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಜನರು ಹಾಗೂ ವಿಶೇಷವಾಗಿ ಮಕ್ಕಳ ಮೇಲೆ ಬೀದಿನಾಯಿ ದಾಳಿ ಮಾಡಿದ ಪ್ರಕರಣಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ನಿಯಮಗಳನ್ನು ಜಾರಿಗೊಳಿಸಬೇಕು. ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಪ್ರಾಣಿ ಜನನ ನಿಯಂತ್ರಣ ವ್ಯವಸ್ಥೆ ಸ್ಥಾಪಿಸಬೇಕು ಎಂದು ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆನಡಾ ದೇಶದ ಹೈಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತು ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರಿಸ್ ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ಸಚಿವರಾದ ಎಂಬಿ ಪಾಟೀಲ್, ಶರಣ ಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಫರ್ವೇಶ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರದಲ್ಲಿ ನಿನ್ನೆ ಕಂಜನ್ ಆನೆಯ ತಿವಿತಕ್ಕೆ ಒಳಗಾಗಿದ್ದ ಸಾಕಾನೆ ಮಾರ್ತಾಂಡ ಇಂದು ಸಾವನ್ನಪ್ಪಿದೆ. ದುಬಾರೆಯ ಕಾವೇರಿ ನದಿಯಲ್ಲಿ ಸ್ನಾನಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಕಂಜನ್ ಹೆಸರಿನ ಸಾಕಾನೆಯೊಂದು ದಿಢೀರ್ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ 34 ವರ್ಷದ ಮಾರ್ತಾಂಡನಿಗೆ ಗಂಭೀರ ಗಾಯಗಳಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮಾರ್ತಾಂಡ ಆನೆ ಕೊನೆ ಉಸಿರೆಳೆದಿದೆ. ಮಾರ್ತಾಂಡ ಮತ್ತು ಕಂಜನ್ ಎಂಬ ಎರಡು ಸಾಕಾನೆಗಳ ನಡುವೆ ಸಂಭವಿಸಿದ್ದ ಸಂಘರ್ಷದಲ್ಲಿ ಆನೆಯ ಕೆಳಗಡೆ ಸಿಲುಕಿ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದರು. ಈ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ದುಬಾರೆ ಶಿಬಿರವನ್ನು ಇಂದು ಮತ್ತು ನಾಳೆ ಪ್ರವಾಸಿಗರಿಗೆ ನಿಷೇಧಿಸಿ ಅರಣ್ಯ ಇಲಾಖೆ ಆದೇಶಿಸಿದೆ. ಮಳೆಗಾಲದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ತಡೆಯಲು ಜಿಲ್ಲಾಡಳಿತ ಸಕಲ ಸಿದ್ಧತೆ ನಡೆಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಗಳೂರಿನ ಪಂಪೆಲ್ ಸೇರಿದಂತೆ ಕೃತಕ ನೆರೆ ಸಂಭವಿಸುವ ಪ್ರದೇಶಗಳ ಒಳಚರಂಡಿಗಳ ಎತ್ತರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ 5 ಕಾಮಗಾರಿಗಳಲ್ಲಿ 3 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ 66, 75 ಹಾಗೂ 73ರಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದಿಂದ ಮಾಹಿತಿ ಪಡೆಯಲಾಗಿದ್ದು, ಸ್ಥಳೀಯ ತಂಡಗಳ ಸಹಕಾರದೊಂದಿಗೆ ತೆರವು ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪರವಾನಗಿ ಪಡೆಯದೆ ತಂಬಾಕು ಉತ್ಪನ್ನಗಳನ್ನು

0: ಮಾರಾಟ ಮಾಡುವವರ ವಿರುದ್ಧ ಗರಿಷ್ಠ ಪ್ರಮಾಣದಲ್ಲಿ ದಂಡ ವಿಧಿಸುವಂತೆ ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿಯಮ ಬಾಹಿರವಾಗಿ ತಂಬಾಕು ಮಾರಾಟ ಮಾಡುವವರ ವಿರುದ್ಧ ಕ್ರಮ ಜರುಗಿಸಬೇಕು. ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವವರು ಪ್ರತ್ಯೇಕ ಪರವಾನಗಿ ಹೊಂದಿರಬೇಕು ಎಂದು ತಿಳಿಸಿದ್ದಾರೆ. ನಗರ ಗ್ರಾಮೀಣ ಪ್ರದೇಶಗಳ ಶಾಲಾ ಶೈಕ್ಷಣಿಕ ಸಂಸ್ಥೆಗಳ ಆವರಣದ 100 ಮೀಟರ್ ಅಂತರದಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶವಿರುವುದಿಲ್ಲ ಎಂದು ಹೇಳಿದ್ದಾರೆ. ಮಾದಕ ವಸ್ತುಗಳ ಸೇವನೆ ಸಮಾಜಕ್ಕೆ ಮಾರಕವಾಗಿದ್ದು ಮೈಸೂರಿನಲ್ಲಿ ಮಾರಾಟ ಮತ್ತು ಸೇವನೆಯನ್ನು ತಡೆಗಟ್ಟಲು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿ ಮಲ್ಲಿಕ್ ತಿಳಿಸಿದ್ದಾರೆ. ಜೂನ್ 26ರಂದು ಮಾದಕ ವಸ್ತು ವಿರೋಧಿ ದಿನಾಚರಣೆ ಆಚರಿಸಲಾಗುತ್ತಿದ್ದು ಕಾಲೇಜು ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ತಿಳಿಸಿದ್ದಾರೆ. ಹಾಸ್ಟೆಲ್ಗಳಲ್ಲಿ ಸಿಸಿಟಿವಿ ಅಳವಡಿಸಿ ವಿದ್ಯಾರ್ಥಿಗಳ ಕಾರ್ಯಚಟುವಟಿಕೆಗಳ ನಿಗಾ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮಳೆಗಾಲ ಪ್ರಾರಂಭವಾಗುವ ಮುನ್ನ ಕುಡಿಯುವ ನೀರಿನ ಮೂಲಗಳು ಮತ್ತು ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಎಲ್ಲಾ ಶಾಲೆ, ಅಂಗನವಾಡಿ ಮತ್ತು ವಸತಿ ನಿಲಯಗಳಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ವ್ಯತ್ಯಯವಾಗದಂತೆ ಎಚ್ಚರ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಲಜೀವನ್ ಮಿಷನ್ ಕಾಮಗಾರಿಗಳು ಪೂರ್ಣಗೊಂಡಿರುವ ಕಡೆ ಹೆಸ್ಕಾಂ ವತಿಯಿಂದ ಶೀಘ್ರವೇ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆ, ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಸಲಹೆ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ, 1.5 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಭ್ರಷ್ಟಾಚಾರ, ಹಣಕಾಸು ದುರುಪಯೋಗವೇ ಸರ್ಕಾರದ ಸಾಧನೆ, ಬಿಜೆಪಿ ವ್ಯಂಗ್ಯ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶ ಹಿಂಪಡೆಯುವುದಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ದುಬಾರೆಯಲ್ಲಿ ಕಾದಾಟದ ವೇಳೆ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವು, 2 ದಿನ ಪ್ರವಾಸಿಗರಿಗೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮಂಗಳೂರು. ಇದೀಗ ಹರಿ ಓಂ ಶರಣ್ ಅವರು ಹಾಡಿರುವ ಸಾಂಪ್ರದಾಯಿಕ ಭಜನ್ಗಳು.

0: ಹರಿ ಓಂ ಶರಣ್ ಅವರು ಹಾಡಿದ ಭಜನ್ಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ನಾಳೆ ಪೂರ್ವಾಹ್ನ 11 ಗಂಟೆಗೆ.
2: ಹೊರಗೆ ಕೂತ ನೆಂಟರನ್ನ ವಿಚಾರಿಸುತ್ತಿದ್ದ ಅಮ್ಮನಿಗೆ ಒಳಗೊಳಗೆ ಪುಕ್ಕುಪುಕ್ಕು. ಹೆಚ್ಚಿಗೆ ಬೇಕೆಂದು ಕೇಳಿದರೆ ಒಳಗಿದ್ದದ್ದು ಒಂದೇ ದೋಸೆ. ವಿಚಾರಿಸದಿದ್ದರೆ ಹೇಗೆ ಎನ್ನುವ ಗೊಂದಲದಲ್ಲಿರುವಾಗಲೇ ಅಡುಗೆ ಮನೆಯಲ್ಲಿ ಉಣ್ಣಲು ಕೂತ ಶೀಣನ್ನ ಮಣೆ ಸಮೇತ ಹಿಡಿದ ಬಟ್ಟಲಿನೊಂದಿಗೆ ಹೊರಚಾವಡಿಗೆ ಬಂದು ನೆಂಟರ ಬದಿಯಲ್ಲೇ ಕುಳಿತುಕೊಳ್ಳಬೇಕೆ?
1: ತಪ್ಪದೆ ಕೇಳಿ ನಾಳೆ ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.
3: ಲಿಡ್ಕರ್ ವತಿಯಿಂದ

0: ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಕೇಳುಗರೆ, ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳ ಪ್ರಸಾರ, 5:30 ಸಂಸ್ಕೃತ ಪಾಠ, ಗುರುಗಳು ಶಂಭು ಭಟ್, ವಿದ್ಯಾರ್ಥಿಗಳು ಅನಂತಮೂರ್ತಿ ಹೊಳ್ಳ ಮತ್ತು ಪಲ್ಲವಿ ಡಿ. 5:45 ಕನ್ನಡ ಚಿತ್ರಗೀತೆಗಳ ಪ್ರಸಾರ, 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಕೃಷಿಯಲ್ಲಿ ಯಂತ್ರಗಳ ಬಳಕೆ ಈ ಕುರಿತು ಪುತ್ತೂರಿನ ಅವಿನಾಶ್ ಮಳಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಗಾಯತ್ರಿ ಎಂ, ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆ ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಇಂದು ರಾತ್ರಿ 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ಚರ್ಮದ ಆರೈಕೆ ಈ ಕುರಿತು ಡಾಕ್ಟರ್ ಶ್ರೀಚರಿತ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 8:30 ಕಾವ್ಯಧಾರೆ, ದಿವಾಕರ ಬಲ್ಲಾಳ್ ಎಬಿ ಅವರಿಂದ ಸ್ವರಚಿತ ಕವನಗಳ ವಾಚನ. 9:15 ಸ್ಪಾಟ್ಲೈಟ್, 9:30 100.3 ಟೆಲಿಕ್ವಿಜ್ ಸರಣಿ ಕಾರ್ಯಕ್ರಮದ ಮೊದಲ ಭಾಗ. ಕ್ವಿಜ್ ಮಾಸ್ಟರ್ ಅಶೋಕ್ ಕೆಜಿ, ಸಹಾಯಕ ಪ್ರಾಧ್ಯಾಪಕರು ವಾಣಿಜ್ಯ ವಿಭಾಗ, ಆಳ್ವಾಸ್ ಕಾಲೇಜು, ಮೂಡಬಿದ್ರೆ. 10:30 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 3:05. ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ ಸಂಜೆ 5:00 ಪ್ರಾರಂಭ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಈಗ ಸಮಯ 5:05. ತರಂಗಾಂತರ 275.5 meters, 1089 kHz ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಕೇಳುಗರಿಗೆಲ್ಲ ಸಾಯಂಕಾಲದ ಈ ಪ್ರಸಾರಕ್ಕೆ ನಿಲಯದ ಪರವಾಗಿ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ನಶ್ಮಿತಾ ಟಿ ನಾರಾಯಣ್. ಇದೀಗ ಹಿಂದಿ ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಫಿರ್ ಭಿ ದಿಲ್ ಹೇ ಹಿಂದೂಸ್ತಾನಿ ಚಿತ್ರಕ್ಕಾಗಿ ಜಸ್ಪಿಂದರ್ ನರೂಲ್ ಆದನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಜಾವೇದ್ ಅಖ್ತರ್ ಅವರದು, ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

ಮುಂದೆ ಕೇಳೋಣ ಅಕೇಲೆ ಹಮ್ ಅಕೇಲೆ ತುಮ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಆದಿತ್ಯ ನಾರಾಯಣ್ ತನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಮಜ್ರು ಸುಲ್ತಾನ್ಪುರಿಯವರದು, ಸಂಗೀತ ನೀಡಿದ್ದಾರೆ ಅನು ಮಲ್ಲಿಕ್.

ಮುಂದೆ ಕೇಳೋಣ ರಂಗೀಲಾ ಚಿತ್ರಕ್ಕಾಗಿ ಹರಿಹರನ್ ಮತ್ತು ಸ್ವರ್ಣಲತಾ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಮೆಹಬೂಬ್ ಅವರದು, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಮುಂದೆ ಕೇಳೋಣ ಕಯಾಮತ್ ಸೇ ಕಯಾಮತ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ತನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಮಜ್ರು ಸುಲ್ತಾನ್ಪುರಿ ಅವರದು, ಸಂಗೀತ ನೀಡಿದ್ದಾರೆ ಆನಂದ್ ಮಿಲೇಂದ್ರ.

ಮುಂದೆ ಕೇಳೋಣ ಕಲ್ ಹೋನಾ ಹೋ ಚಿತ್ರಕ್ಕಾಗಿ ಸೋನು ನಿಗಮ್ ಧ್ವನಿಯಾಗಿರುವ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ಸಂಗೀತ ನೀಡಿದವರು ಶಂಕರ್ ಇಶಾನ್ ಲಾಯ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮೊಹರಾ ಚಿತ್ರಕ್ಕಾಗಿ ಪಂಕಜ್ ಉದಾಸ್ ಮತ್ತು ಸಾಧನಾ ಸರ್ಗಮ್ ತನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಇಂದೀವರ್ ಅವರದು, ಸಂಗೀತ ನೀಡಿದ್ದಾರೆ ವಿಜು ಶಾ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದರೆ ಆಕಾಶವಾಣಿ ಮಂಗಳೂರು ಸಂಸ್ಕೃತ ಪಾಠ. ಗುರುಗಳು ಶಂಭು ಭಟ್, ವಿದ್ಯಾರ್ಥಿಗಳು ಅನಂತಮೂರ್ತಿ ಹುಳ್ಳ ಮತ್ತು ಪಲ್ಲವಿ ಡಿ.

0: ನಮಸ್ತೆ ಶ್ರೀಮನ್.
1: ನಮಸ್ತೆ ನಮಸ್ತೆ
0: ಶ್ರೀಮನ್. ಈ ಬಾರಿ ನಮ್ ಶಾಲೆಯವರು ಕನ್ಯಾಕುಮಾರಿಗೆ ಪ್ರವಾಸ ಇಟ್ಟಿದ್ರು, ನಾನೂ ಹೋಗಿದ್ದೆ. ತುಂಬಾ ಖುಷಿಯಾಯ್ತು. ಅಲ್ಲಿನ ವಿವೇಕಾನಂದ ಸ್ಮಾರಕ ಶಿಲೆಗೂ ಭೇಟಿ ನೀಡಿದ್ವು. ಅದನ್ನು ಏರಿ ಅಗಾಧವಾದ ಜಲರಾಶಿಯನ್ನೇ ಕಾಣ್ತಾ ನಿಂತೆ. ಕಣ್ಣು ಹಾಯಿಸಿದಷ್ಟು ನೀರೇ ನೀರು. ಅಬ್ಬ, ಅಬ್ಬರದಿ ಬೊಬ್ಬಿರುವ ಆ ಅಂಬುದಿಯನ್ನು ಮರೆಯಲೇ ಆಗ್ತಾ ಇಲ್ಲ.
2: ಶರಧಿಯ ತಟದ ಮರಳಲ್ಲಿ ಮರಳಿ ಮರಳಿ ಹೊರಳಾಡಿದಂತೆ ಕಾಣುವ ತೆರೆಗಳು ಮನದಲ್ಲಿ ಚಿಂತನೆಗಳ ಸರಮಾಲೆಯನ್ನೇ ಉಂಟು ಮಾಡುತ್ತವೆ.
1: ಆಹಾ, ಶೋಭನಂ ಶೋಭನಂ. ಭವಂತಃ ಸಮುದ್ರಂ ಬಹು ಇಚ್ಛಂತಿ ಖಲು?
0: ಆಂ ಶ್ರೀಮನ್.
1: ಅತಃ ಅದ್ಯತನ ಪಾಠಸ್ಯ ಆರಂಭಃ ಸಮುದ್ರಸ್ಯ ವಿಷಯೇ ಏವ ಕುರ್ಮಃ.
0: ತಥೈವ ಅಸ್ತು.
1: ವದಾಮಿ ಅನುವದಂತೋ.

0: ಯಃ ಪಾತ್ರ ಮಾಯಾಂತಿ ಸಂಪದಃ.
1: ಪಲ್ಲವಿ, ಪದಚ್ಛೇದಂ ಕರೋತು.
2: ನೋದನ್ವಾನ್.
1: ನ ಉದನ್ವಾನ್ ಇತಿ ಕರೋತು.
2: ನ ಉದನ್ವಾನ್ ಅರ್ಥಿತಾಂ ಏತಿ ಸದಾಂಭೋಭಿಹಿ.
1: ಸದಾ ಅಂಭೋಭಿಹಿ ಇತಿ ವದತು.
2: ಸದಾ ಅಂಭೋಭಿಹಿ ಪ್ರಪೂರ್ಯತೆ ಆತ್ಮ ತೂ ಪಾತ್ರತಾಂ ನೇಯಃ ಪಾತ್ರಂ ಆಯಾಂತಿ ಸಂಪದಃ.
1: ಅನ್ವಯಂ ಪಶ್ಯಾಮಃ.
0: ಅಸ್ತು ಶ್ರೀಮನ್.
1: ಯದ್ಯಪಿ ತಥಾಪಿ ಇತಿ ಪದದ್ವಯಂ ಅತ್ರ ಅವಶ್ಯಕಂ ಭವತಿ. ಯದ್ಯಪಿ ಉದನ್ವಾನ್ ಅರ್ಥಿತಾಂ ನ ಏತಿ ತಥಾಪಿ ಸದಾ ಅಂಭೋಭಿಃ ಪ್ರಪೂರ್ಯತೆ ಆತ್ಮಾತು ಪಾತ್ರತಾಂ ನೇಯಃ ಯತಃ ಸಂಪದಃ ಪಾತ್ರಂ ಆಯಾಂತಿ.
0: ಶ್ರೀಮನ್, ಉದನ್ವಾನ್ ಇತ್ಯಸ್ಯ ಕಃ ಅರ್ಥಃ?
1: ಸಮುದ್ರೋಬ್ಧಿರಕೂಪಾರಃ ಪಾರಾವಾರಃ ಸರಿತ್ಪತಿಃ ಉದನ್ವಾನ್ ಉದಧಿಃ ಸಿಂಧುಃ ಸರಸ್ವಾನ್ ಸಾಗರೋರ್ಣವಃ ಇತಿ ಅಮರಕೋಶೆ ಅಸ್ತಿ ಕಿಲ.
0: ಗೊತ್ತಾಯ್ತು, ಉದನ್ವಾನ್ ಅಂದ್ರೆ ಸಮುದ್ರ ಎಂದು ಅರ್ಥ ಅಲ್ವಾ?

0: ಸಮೀಚೀನಂ. ಇದಾನೀಂ ಅನ್ವಯಾರ್ಥಂ ಪಶ್ಯಾಮಃ. ಉದನ್ವಾನ್
1: ಸಮುದ್ರಃ
0: ಅರ್ಥಿತಾಂ ನ ಏತಿ ಯಾಚನಾಂ ನ ಕರೋತಿ ತಥಾಪಿ ಅಂಭೋಭಿಃ ಸದಾ ಜಲೇನ ಪ್ರಪೂರ್ಯತೆ ಪೂರ್ಣಃ ಭವತಿ.
2: ಸಮುದ್ರವು ಯಾರಲ್ಲಿಯೂ ನೀರಿಗಾಗಿ ಬೇಡದೇ ಇದ್ದರೂ ಸದಾ ನೀರಿನಿಂದ ತುಂಬಿಕೊಂಡೇ ಇರ್ತದೆ.
0: ಹಾ, ಆತ್ಮಾತು ಪಾತ್ರತಾಂ ನೇಯಃ ಸ್ವಯಂ ಯೋಗ್ಯತಾ ಸಂಪಾದನೀಯ ಯತಃ ಸಂಪದಃ ಪಾತ್ರಂ ಆಯಾಂತಿ. ನಾಮ ಯತ್ರ ಯೋಗ್ಯತಾ ಭವತಿ ತತ್ರ ಸಂಪತ್ ಆಗಚ್ಚತಿ. ಅವಗತಂ ವಾ?
2: ಅವಗತಂ ಶ್ರೀಮನ್.
0: ತರ್ಹಿ ಅನಂತ, ಕನ್ನಡೇನ ತಾತ್ಪರ್ಯಂ ವದತು.
1: ಹಾ, ತನಗೆ ನೀರನ್ನು ಕೊಡು ಎಂದು ಸಮುದ್ರವು ಯಾರಲ್ಲಿಯೂ ಬೇಡುವುದಿಲ್ಲ. ಆದರೂ ಅದರಲ್ಲಿ ನೀರು ಸದಾ ತುಂಬಿಕೊಂಡಿರುತ್ತದೆ. ಆದುದರಿಂದ ಸ್ವತಃ ಯೋಗ್ಯತೆಯನ್ನು ಸಂಪಾದಿಸಬೇಕು. ಏಕೆಂದರೆ ಯೋಗ್ಯತೆ ಇರುವಲ್ಲಿ ಮಾತ್ರ ಸಂಪತ್ತು ಬರ್ತದೆ. ಸಮುದ್ರಕ್ಕೆ ಅಷ್ಟೂ ನೀರನ್ನು ಭರಿಸುವ ಯೋಗ್ಯತೆ ಇದೆ. ಆದ್ದರಿಂದ ನೀರು ಅದಕ್ಕೆ ಹರಿದು ಬರ್ತದೆ.
0: ಸಮೀಚೀನಂ. ಅಗ್ರಿಮ ಸುಭಾಷಿತಂ ಪಠಾಮಃ.
1: ಅಸ್ತು ಶ್ರೀಮನ್.
0: ಭಾಗವತಸ್ಯ ದಶಮಸ್ಕಂದೆ ವಿದ್ಯಮಾನಂ ಸುಭಾಷಿತಮಿದಂ. ವದಾಮಿ, ಅನುವದಂತು. ನೈತತ್

0: ದ್ವಿಷಂ
1: ಅನಂತ ಶ್ಲೋಕಂ ಪಠತು.
0: ಅಸ್ತು ಶ್ರೀಮನ್. ನೈತತ್ ಸಮಾಚರೇಜ್ಜಾತು ಮನಸಾಪಿ ಹ್ಯನೀಶ್ವರಃ ವಿನಶ್ಯತ್ಯಾಚರನ್ ಮೌಢ್ಯಾತ್ ಯಥಾ ರುದ್ರೋಬ್ಧಿಜಂ ವಿಷಂ.
1: ಪದಚ್ಛೇದಂ ವದತು ಪಲ್ಲವಿ.
2: ಅಸ್ತು ಶ್ರೀಮನ್. ನ ಏತತ್ ಸಮಾಚರೇತ್ ಜಾತು ಮನಸಾ ಅಪಿ ಹಿ ಅನೀಶ್ವರಃ ವಿನಶ್ಯತಿ ಆಚರನ್ ಮೌಢ್ಯಾತ್ ಯಥಾ ರುದ್ರಃ ಅಬ್ಧಿಜಂ ವಿಷಂ.
1: ಇದಾನಿಂ ಅನ್ವಯಂ ಅರ್ಥಂಚ ಪಶ್ಯಾಮಃ. ಯಥಾ ರುದ್ರಃ ಅಬ್ಧಿಜಂ ವಿಷಂ ಅಪಿಬತ್ ತಥಾ ಅನೀಶ್ವರಃ ಜಾತು ಮನಸಾ ಅಪಿ ಏತತ್ ನ ಸಮಾಚರೇತ್ ಮೌಢ್ಯಾತ್ ಆಚರನ್ ವಿನಶ್ಯತಿ.
0: ಶ್ರೀಮನ್, ಅನ್ವಯಾರ್ಥಃ ಕಃ?
1: ವದಾಮಿ. ಯಥಾ ರುದ್ರಃ ನಾಮ ಈಶ್ವರಃ ಅಬ್ಧಿಜಂ ಸಾಗರಾತ್ ಲಬ್ಧಂ ಸಾಗರದಿಂದ ಹುಟ್ಟಿದ ವಿಷಂ ಅಪಿಬತ್ ವಿಷಂ ಪೀತವಾನ್ ತಥಾ ಅನೀಶ್ವರಃ ನಾಮ ಅಸಮರ್ಥಃ ಸಾಮರ್ಥ್ಯವಿಹೀನಃ ಮನುಷ್ಯಃ ಜಾತು ಕದಾಪಿ ಮನಸಾಪಿ ಏತತ್ ಪೂರ್ವೋಕ್ತಂ ವಿಷಪಾನಾದಿ ಅಯುಕ್ತಂ ಕಾರ್ಯಂ ನ ಸಮಾಚರೇತ್ ಮೌಢ್ಯಾತ್ ಆಚರನ್. ಯದಿ ಮೌಢ್ಯಾತ್ ಆಚರತಿ ತರ್ಹಿ ಸಹ ವಿನಶ್ಯತಿ.
0: ಶ್ರೀಮನ್, ತಾತ್ಪರ್ಯಂ ಕಿಂ?
1: ಮಹಾದೇವಃ ವಿಷಂ ಪೀತವಾನ್, ಜಾನಂತಿ ಖಲು, ತಸ್ಯ ಕಾಪಿ ಹಾನಿಃ ನ ಸಮಭವತ್. ಕಿಮರ್ಥಂ?
0: ಸಹ ದೇವಃ ಕಿಲ, ತಸ್ಯ ತಾವತ್ ಸಾಮರ್ಥ್ಯಂ ಅಸ್ತಿ.
1: ಆಂ, ನಿಶ್ಚಯೇನ. ವಿಷಕಂಠಸ್ಯ ತತ್ ಕಾರ್ಯಂ ದೃಷ್ಟ್ವಾ ಸಾಮರ್ಥ್ಯಹೀನಃ ಕಶ್ಚನ ಮನುಷ್ಯಃ ಅಯುಕ್ತಂ ಅಸಾಧ್ಯಂ ವಾ ತಾದೃಶಂ ಕಾರ್ಯಂ ಕರೋತಿ ಚೇತ್ ತಸ್ಯ ಮರಣಂ ನಿಶ್ಚಿತಂ.
2: ಈಶ್ವರನು ವಿಷ ಕುಡಿದು ಜೀರ್ಣಿಸಿಕೊಂಡ ಅಂತ ಹುಲು ಮಾನವನೊಬ್ಬ ಲೋಕವಿರೋಧಿಯಾದ ಅಂತಹ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಅವನು ನಾಶವಾಗ್ತಾನೆ.
1: ಸಮೀಚೀನ. ಯಾರೋ ಒಬ್ರು ಮಾಡಿದ ಅಸಾಧ್ಯದ ಅಪರೂಪದ ಕಾರ್ಯಗಳನ್ನ ತಾನೂ ಮಾಡ್ತೇನೆ ಅಂತ ಹೊರಟವನಿಗೆ ಉಳಿಗಾಲ ಇಲ್ಲ. ತಮ್ ತಮ್ಮ ಸಾಮರ್ಥ್ಯ ನೋಡಿ ನಿರ್ಧಾರ ಮಾಡುವುದು ಒಳ್ಳೆಯದು.
0: ಹೌದು.
1: ಶ್ಲೋಕಸ್ಯ ಅರ್ಥಃ ಅವಗತೋವಾ?
2: ಆಂ, ಅವಗತಃ ಶ್ರೀಮನ್.
1: ತರ್ಹಿ ಅಗ್ರಿಮ ಶ್ಲೋಕಂ ಪಠಾಮಃ. ವದಾಮಿ, ಅನುವದಂತು.

0: ತಸ್ಕರಸ್ಯ ಅನೃತಂ ಬಲಂ,
1: ತಸ್ಕರಸ್ಯ ಅನೃತಂ ಬಲಂ.
0: ಹಾ ಅನಂತ ಪಠತು.
2: ಹಾ ಪಕ್ಷಿಣಾಂ ಬಲಮಾಕಾಶಂ ಮತ್ಸ್ಯಾನಾಂ ಉದಕಂ ಬಲಂ, ಬಲಂ ಮೂರ್ಖಸ್ಯ ಮೌನಿತ್ವಂ ತಸ್ಕರಸ್ಯ ಅನೃತಂ ಬಲಂ.
3: ಶ್ರೀಮನ್, ಪದಚ್ಛೇದಃ ಸರಳಃ ಅಸ್ತಿ, ಅಹಂ ಕಥಯಾಮಿ ವಾ?
0: ಅವಶ್ಯಂ ಕಥಯತು.
3: ಪಕ್ಷಿಣಾಂ ಬಲಂ ಆಕಾಶಂ ಮತ್ಸ್ಯಾನಾಂ ಉದಕಂ ಬಲಂ, ಬಲಂ ಮೂರ್ಖಸ್ಯ ಮೌನಿತ್ವಂ ತಸ್ಕರಸ್ಯ ಅನೃತಂ ಬಲಂ.
0: ಸಮೀಚೀನಂ
2: ಶ್ರೀಮನ್. ಅನ್ವಯಃ ಅಪಿ ಬಹು ಸರಳಃ ಅಸ್ತಿ, ಅಹಂ ಕಥಯಾಮಿ ವಾ?
0: ಓ ಅವಶ್ಯಂ ಕಥಯತು.
2: ಪಕ್ಷಿಣಾಂ ಆಕಾಶಂ ಬಲಂ, ಮತ್ಸ್ಯಾನಾಂ ಉದಕಂ ಬಲಂ, ಮೂರ್ಖಸ್ಯ ಮೌನಿತ್ವಂ ಬಲಂ, ತಸ್ಕರಸ್ಯ ಅನೃತಂ ಬಲಂ.
0: ಇದಾನೀಂ ಅರ್ಥಂ ಚಿಂತಯಾಮಃ. ಪಕ್ಷಿಣಾಂ ಆಕಾಶಂ ಬಲಂ, ಪಕ್ಷಿಣಾಂ ಆಕಾಶಂ ಏವ ರಕ್ಷಕಂ ಭವತಿ. ಮತ್ಸ್ಯಾನಾಂ ಉದಕಂ ಬಲಂ, ಮೀನಾನಾಂ ಜಲಂ ಏವ ಪ್ರಾಣರಕ್ಷಕಂ ಭವತಿ.
3: ಜಲಂ ವಿನಾ ಮೀನಾಃ ನ ಜೀವಂತಿ.
0: ಸಮೀಚೀನಂ ಪ್ರಸಿದ್ಧವಾಕ್ಯಂ ತತ್. ಮೂರ್ಖಸ್ಯ ಮೌನಿತ್ವಂ ಬಲಂ, ಸಭಾಮಧ್ಯೆ ಮೂರ್ಖಃ ಮೌನೇನ ತಿಷ್ಠತಿ ಚೇತ್ ಸಹ ಅನ್ಯೇಭ್ಯಃ ರಕ್ಷಿತಃ ಭವತಿ, ತಥೈವ ಸಹ ಮಹಾನ್ ಪಂಡಿತಃ ಸ್ಯಾತ್ ಇತಿ ಸರ್ವೇ ಜನಾಃ ಚಿಂತಯಂತಿ.
2: ಮಾತು ಬೆಳ್ಳಿ, ಮೌನ ಬಂಗಾರ, ಮೂರ್ಖನಿಗೆ ಮೌನವೇ ಬಂಗಾರ.
0: ಸತ್ಯಂ. ಅಂತಿಮಂ ಅಸ್ತಿ ತಸ್ಕರಸ್ಯ ಅನೃತಂ ಬಲಂ ಇತಿ, ನಾಮ ಚೋರಸ್ಯ ಅಸತ್ಯವಚನಂ ಏವ ಬಲಂ,
3: ಕಳ್ಳನಿಗೆ ಸುಳ್ಳೇ ಬಲ.
0: ಸಮೀಚೀನಂ. ಅನಂತ ಶ್ಲೋಕಸ್ಯ ಅರ್ಥಂ ಕರ್ನಾಟಕ ಭಾಷಾಯಾಂ ವದತು.
2: ಅವಶ್ಯಂ. ಪಕ್ಷಿಗಳಿಗೆ ಆಕಾಶವೇ ರಕ್ಷಕ, ಮೀನುಗಳಿಗೆ ನೀರೇ ಬಲ, ಮೂರ್ಖನಿಗೆ ಮೌನವೇ ಬಲ, ಮತ್ತು ಕಳ್ಳನಿಗೆ ಸುಳ್ಳೇ ಬಲ.
0: ತರ್ಹಿ ಶ್ಲೋಕಸ್ಯ ಅರ್ಥಃ ಸಮ್ಯಕ್ ಅವಗತಃ ಖಲು?
2: ಆಂ ಶ್ರೀಮನ್.
0: ಶ್ಲೋಕಂ ಏಕವಾರಂ ವದಂತು.
2: ಪಕ್ಷಿ

0: ಬಲಂ.
1: ಸುಭಾಷಿತಂ ಕಥಂ ಅಸ್ತಿ?
0: ಸುಭಾಷಿತಂ ಬಹು ಸರಳಂ ಸುಂದರಂ ಚ.
1: ಏತಾದೃಶ ಸುಭಾಷಿತಾನಾಂ ಸಂಗ್ರಹಂ ಕುರುವಂತು, ಅರ್ಥಂ ಚ ಜ್ಞಾತ್ವಾ ಸದಾಚಾರಿಣಃ ವ್ಯವಹಾರೇ ಕುಶಲಿನಃ ಚ ಭವಂತು. ಅಸ್ತು, ಸಮಯಃ ಸಂಪನ್ನಃ, ಪುನರ್ಮಿಲಾಮಃ.
0: ಧನ್ಯವಾದಾಃ ಶ್ರೀಮನ್.
1: ಅಸ್ತು, ಧನ್ಯವಾದಾಃ.

ಇದುವರೆಗೆ ಸಂಸ್ಕೃತ ಪಾಠ ಕೇಳಿದಿರಿ. ಭಾಗವಹಿಸಿದ ಗುರುಗಳು ಶಂಭುಭಟ್, ವಿದ್ಯಾರ್ಥಿಗಳು ಅನಂತಮೂರ್ತಿ ಹೊಳ್ಳ ಹಾಗೂ ಪಲ್ಲವಿ ಡಿ. ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯದ ಕುರಿತು ಡಾ ಶ್ರೀಚರಿತ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಎಂಟು ಗಂಟೆ 30 ನಿಮಿಷಕ್ಕೆ

ಆಕಾಶವಾಣಿ ಮಂಗಳೂರು. ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಸಿಂಹಾದ್ರಿಯ ಸಿಂಹ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿರುವ ಗೀತೆ ಕೇಳೋಣ. ಈ ಗೀತೆಯ ಸಾಹಿತ್ಯ ಎಸ್ ನಾರಾಯಣ್ ಅವರದು, ಸಂಗೀತ ನೀಡಿದ್ದಾರೆ ದೇವಾ.

0: ಮುಂದೆ ಹೇಳೋಣ. ದಿಗ್ಗಜರು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗಡಿಗರೊಂದಿಗೆ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ ಅವರದು.
1: ನಿಂಗೆ ಶಾನೆ ಕ್ವಾಪ ಕಣ್ಣು

ದಿಗ್ಗಜರು ಚಿತ್ರದ ಗೀತೆ ಕೇಳಿದ್ರಿ. ಮುಂದೆ ಕೇಳೋಣ ಬಡವರ ಬಂಧು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ದನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಆಕಾಶವಾಣಿ ಮಂಗಳೂರು.
1: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
1: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿವೆ. ಇಂದು ಸಂಜೆ 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿ ಯಂತ್ರಗಳ ಬಳಕೆ ಕುರಿತು ಪುತ್ತೂರಿನ ಅವಿನಾಶ್ ಮಳ್ಳಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಆ ಬಳಿಕ ಕೃಷಿ ಮಾಹಿತಿ ಪ್ರಸಾರವಾಗುವುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಚಿತ್ರಗೀತೆಗಳು, 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯದ ಬಗ್ಗೆ ಡಾಕ್ಟರ್ ಶ್ರೀಚರಿತ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 8:30 ಕಾವ್ಯಧಾರೆ, ದಿವಾಕರ ಬಲ್ಲಾಳ್ ಎಬಿ ಅವರಿಂದ ಸ್ವರಚಿತ ಕವನಗಳ ವಾಚನ. 9:15 ಸ್ಪಾಟ್ಲೈಟ್. ಹಂಡ್ರೆಡ್ ಪಾಯಿಂಟ್ 3 ಆಕಾಶವಾಣಿ ಟೆಲಿಕ್ವಿಸ್ ಸರಣಿ ಕಾರ್ಯಕ್ರಮದ ಮೊದಲ ಭಾಗ. ಕ್ವಿಸ್ ಮಾಸ್ಟರ್ ಅಶೋಕ್ ಕೆಜಿ, ಸಹಾಯಕ ಪ್ರಾಧ್ಯಾಪಕರು, ವಾಣಿಜ್ಯ ವಿಭಾಗ, ಆಳ್ವಾಸ್ ಕಾಲೇಜು, ಮೂಡುಬಿದ್ರೆ. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ವಂದನ, 6:30 ಚಿಂತನ, ಜಿಯು ನಾಯಕ್ ಅವರಿಂದ 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಶ್ರಾವ್ಯ ಅವರಿಂದ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸುಧಾರಿತ ಕಂಪ್ಯೂಟರಿಂಗ್ ಅಭಿವೃದ್ಧಿ ಕೇಂದ್ರ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು, 8:30 ಕಾವ್ಯವ್ಯಾನ ಸಂಚಿಕೆ 58 ಬತ್ತಲೀಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ, ವಾಚನಕಾರರು ಧನ್ಯಾ ಪದ್ಯಾಣ, ವ್ಯಾಖ್ಯಾನಕಾರರು ಗುಂಡ್ಯಡ್ಕ ಶ್ರೀ ಕ್ಷಮಿಸಿ ಈಶ್ವರ ಭಟ್. 8:45 ಹಿಂದಿ ಚಿತ್ರಗೀತೆಗಳು, 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವೃಂದಗಾನದಲ್ಲಿ ಭಾವಗೀತೆಗಳನ್ನು ಆಲಿಸುವಿರಿ. 9:20 ಕನ್ನಡ ಚಿತ್ರಗೀತೆಗಳು, 9:30 ನಯೇತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗುವುದು, 10:30 ಎಸ್ಎಂಎಸ್ ಮೆಲೋಡಿ ಶ್ರೋತೃಗಳ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ವನಿತಾವಾಣಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರಿಂದ ಸತ್ಯಕಂಬ ಕಾದಂಬರಿಯ ಓದು ಪ್ರಸ್ತುತಿ ಮಮತಾ ನವೀನ್ ಶೆಟ್ಟಿ.

ಇವು ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಮಂಗಳೂರು, ಈಗ ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದಿಂದ.

ಇದುವರೆಗೆ ವಿದ್ಯಾಭೂಷಣ ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸಿದರೆ. ಆಕಾಶವಾಣಿ ಮಂಗಳೂರು. ಈಗ ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದಿಂದ.

ಶ್ರವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಓಸ್ಲೋ ನಗರೆ ತೃತೀಯೆ ಭಾರತ್ ನಾರ್ಡಿಕ್ ಶಿಖರ ಸಮ್ಮೇಳನೆ ಭಾಗಂ ಭಜಿತವಾನ್. ಯಸ್ಯೋದ್ದೇಶ್ಯಂ ಪ್ರೌದ್ಯೋಗಿಕೀ ಪುನರ್ನವೀಕರಣೀಯೋರ್ಜಾ ರಕ್ಷಾ ವ್ಯಾಪಾರ ಕ್ಷೇತ್ರು ಸಹಕಾರಂ ಸುದೃಢೀಕರಣಮಸ್ತಿ. ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಸ್ವೀಡನ್ ದೇಶಸ್ಯ ಸಮಕಕ್ಷೀಯೇಣ ಉಲ್ಫ್ ಕ್ರಿಸ್ಟರ್ಸನ್ ಇತ್ಯನೇನ ಸಹ ಸಂಯುಕ್ತ ಲೇಖೆ ವೈಶ್ವಿಕ ಅನಿಶ್ಚಿತತಾವಧೌ ಸಹಭಾಗಿತಾಯಾಃ ವಿಷಯೇ ಅವಧಾನಂ ಪ್ರದತ್ತಂ. ಸರ್ವೋಚ್ಚ ನ್ಯಾಯಾಲಯೇನ ಮಾನವ ಜೀವನಸ್ಯ ಸಾರ್ವಜನಿಕ ಸುರಕ್ಷಾಯಾಃ ಚ ಅವಶ್ಯಕತಾಂ ಉಲ್ಲಿಖನ್ ಉನ್ಮತ್ತಾನಾಂ ಅಸಾಧ್ಯ ರೋಗಿಣಾಂ ಅಥವಾ ಪ್ರತ್ಯಕ್ಷತಯ ಅಪಾಯಕಾರಿಣಾಂ ಮಾರ್ಗಭ್ರಷ್ಟ ಸುನಕಾನಾಂ ಕೃತೆ ಪ್ರಥಮವಾರಂ ಯೂಥೇನೇಷಿಯಾ ಮಾಧ್ಯಮೇನ ಮೃತ್ಯೋಃ ಅನುಮತಿ ಪ್ರದತ್ತ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಸಾಯಂಕಾಲೆ ಜಯಪುರೆ ರಾಜಸ್ಥಾನ್ ರಾಯಲ್ಸ್ ದಲಂ ಲಖನೌ ಸೂಪರ್ ಜಾಯಂಟ್ಸ್ ದಲಂ ಸಮ್ಮುಖೀ ಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ತೃತೀಯಂ ಭಾರತ ನಾರ್ಡಿಕ್ ಶಿಖರ ಸಮ್ಮೇಳನಂ ಅದ್ಯ ನಾರ್ವೆ ದೇಶಸ್ಯ ರಾಜಧಾನ್ಯಾಂ ಓಸ್ಲೋ ನಗರೆ ಸಮಾರಬ್ಧಂ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್ ಇತ್ಯೇತೇಷಾಂ ಸಮಕಕ್ಷಿಭಿ ಸಹ ಅಸ್ಮಿನ್ ಶಿಖರ ಸಮ್ಮೇಳನೆ ಭಾಗಂ ಸ್ವೀಕೃತಂ. ದ್ವಾವಿಂಶತ್ಯಧಿಕದ್ವಿಸಹಸ್ರತಮೆ ವರ್ಷೆ ಡೆನ್ಮಾರ್ಕ್ ದೇಶಸ್ಯ ಕೋಪೆನ್ಹೇಗನ್ ನಗರೆ ಆಯೋಜಿತಸ್ಯ ಪೂರ್ವ ಶಿಖರ ಸಮ್ಮೇಳನಾನಂತರಂ ಭಾರತ ನಾರ್ಡಿಕ್ ದೇಶಾನಾಂ ಮಧ್ಯೆ ಕ್ಷೇತ್ರೀಯ ಸಹಕಾರಂ ಸುದೃಢೀಕರಣಂ ಅಸ್ಯ ಸಮ್ಮೇಳನಸ್ಯ ಉದ್ದೇಶ್ಯಮಸ್ತಿ. ತಂತ್ರಜ್ಞಾನಂ ನವಾನ್ವೇಷಣಂ ಚ ಸುಸ್ಥಿರತಾ ಪುನರ್ನವೀಕರಣೀಯೋರ್ಜಾ ಡಿಜಿಟಲೀಕರಣಂ ಚ ಅಸ್ಯ ಸಮ್ಮೇಳನಸ್ಯ ಪ್ರಮುಖಾನಿ ಕ್ಷೇತ್ರಾಣಿ ಸಂತಿ. ವ್ಯಾಪಾರ ಆರ್ಥಿಕ ಸಹಭಾಗಿತ್ವ ಸಂಧಿನ TEPA ಇತ್ಯನೇನ ಸಹ ಅಧುನಾ ಪ್ರವೃತ್ತೇನ ಶಿಖರ ಸಮ್ಮೇಳನಸ್ಯ ಭಾರತ ನಾರ್ಡಿಕ್ ಕ್ಷೇತ್ರಾಣಾಂ ಮಧ್ಯೆ ವ್ಯಾಪಾರ ನಿವೇಶ ಸಂಬಂಧಾಃ ಅಪಿ ಸುದೃಢಾಃ ಭವಿಷ್ಯಂತಿ ಇತಿ ಅಪೇಕ್ಷಾ ಅಸ್ತಿ. ನಾರ್ಡಿಕ್ ಸಮೂಹೇನ ಸಹ ಭಾರತಸ್ಯ ದ್ವೈಪಾಕ್ಷಿಕ ವ್ಯಾಪಾರಃ ಸಂಪ್ರತಿ ಪ್ರಾಯಃ ಏಕೋನವಿಂಶತಿ ಬಿಲಿಯನ್ ಡಾಲರ್ ಮಿತಮಸ್ತಿ. ಅನೇನ ಶಿಖರ ಸಮ್ಮೇಳನೇನ ಭಾರತ ನಾರ್ಡಿಕ್ ದೇಶಯೋಃ ಮಧ್ಯೆ ಬಹುಪಕ್ಷೀಯ ಸಹಕಾರಸ್ಯ ವಿಸ್ತಾರಃ ಭವಿಷ್ಯತಿ ತಥಾ ಚ ಪರಸ್ಪರ ಹಿತಸ್ಯ ಕ್ಷೇತ್ರೀಯ ವೈಶ್ವಿಕ ವಿಷಯೇಷು ಚರ್ಚಾಯಾಃ ಅವಸರಃ ಪ್ರಾಪ್ಯತೆ ಇತ್ಯಪಿ ಅಪೇಕ್ಷಾ ಅಸ್ತಿ. ಶಿಖರ ಸಮ್ಮೇಳನಾತ್ ಪ್ರಾಕ್ ಪೂರ್ವಂ ಪ್ರಧಾನಮಂತ್ರಿ ಮೋದಿ ಐಸ್ಲ್ಯಾಂಡ್ ದೇಶಸ್ಯ ಪ್ರಧಾನಮಂತ್ರಿಣ, ಫಿನ್ಲ್ಯಾಂಡ್ ದೇಶಸ್ಯ ಪ್ರಧಾನಮಂತ್ರಿಣ, ಡೆನ್ಮಾರ್ಕ್ ದೇಶಸ್ಯ ಪ್ರಧಾನಮಂತ್ರಿಣ ಚ ಸಹ ದ್ವೈಪಾಕ್ಷಿಕ ಮೇಲನಂ ಕೃತವಾನ್. ಪ್ರಧಾನಮಂತ್ರಿ ಶ್ರೀಮೋದಿ UAE, ನೆದರ್ಲ್ಯಾಂಡ್ಸ್, ಸ್ವೀಡನ್ ದೇಶಾನಾಂ ಭ್ರಮಣಂ ಸಮಾಪ್ಯ ಹ್ಯಃ ನಾರ್ವೆ ದೇಶಂ ಸಂಪ್ರಾಪ್ತವಾನ್. ಗತಸಾಯಂ ಸಹ ಕ್ರೌನ್ ಪ್ರಿನ್ಸ್ ಹಕೋನ್ ತಥಾ ನಾರ್ವೆ ದೇಶಸ್ಯ ಪ್ರಧಾನಮಂತ್ರಿಣ ಜೋನಾಸ್ ಗಹರ್ ಸ್ಟೋನ್ ಇತ್ಯುಭಾಭ್ಯಾಂ ಸಹ ಭಾರತ್ ನಾರ್ವೆ ವ್ಯಾಪಾರ ಅನುಸಂಧಾನ ಶಿಖರ ಸಮ್ಮೇಳನೆ ಭಾಗಂ ಭಜಿತವಾನ್. ವಾಣಿಜ್ಯ ಅನುಸಂಧಾನ ಸಮುದಾಯಂ ಸಂಬೋಧಯನ್ ಪ್ರಧಾನಮಂತ್ರಿ ಶ್ರೀಮೋದಿ ವ್ಯಾಪಾರ ಆರ್ಥಿಕ ಸಹಭಾಗಿತ್ವ ಸಂಧೇ ಪ್ರಭಾವಾತ್ ಪರಂ ದ್ವೈಪಾಕ್ಷಿಕ ವ್ಯಾಪಾರಸ್ಯ ನಿವೇಶಸ್ಯ ಚ ವೃದ್ಧೇ ಪ್ರಶಂಸಾಂ ಅಕರೋತ್. ಸಹ ಅಧೋರೇಖಿತವಾನ್ ಯತ್ ಉಭಯೋಃ ಪಕ್ಷಯೋಃ ಹಿತಧಾರಕಾಃ ಸತಂ ಬಿಲಿಯನ್ US ಡಾಲರ್ ಇತ್ಯಸ್ಯ ನಿವೇಶ ಲಕ್ಷ್ಯಂ ಸಾಧಯಿತುಂ ಪ್ರಯತ್ನಾನ್ ಕುರ್ಯುಃ. ಪರಿಣಾಮತಃ ಭಾರತೆ ದಶಲಕ್ಷಾಣಿ ಯಾವತ್ ವೃತ್ತ್ಯಾವಸರಾಣಾಂ ಸೃಜನಂ ಚ ಕರಣೀಯಂ. ಪ್ರಧಾನಮಂತ್ರಿ ಶ್ರೀಮೋದಿ ಸ್ವಸ್ಯ ಪಂಚರಾಷ್ಟ್ರಾಣಾಂ ಯಾತ್ರಾಯಾಃ ಪಂಚಮಾಂತಿಮೇ ಚರಣೆ ಚ ಅದ್ಯ ಇಟಲಿ ದೇಶಂ ಗಮಿಷ್ಯತಿ. ಭಾರತ ಸ್ವೀಡನ್ ದೇಶೌ ವೈಶ್ವಿಕ ಅನಿಶ್ಚಿತತಾಯಾಃ ಕ್ಷಣೆ ಸಹಕಾರಃ ಸಹಭಾಗಿ ಸಮೃದ್ಧೇಃ ಸುಸ್ಥಿರಸ್ಯ ಭವಿಷ್ಯಸ್ಯ ಚ ಮಾರ್ಗಂ ನಿರ್ಧಾರಣಾಯ ಅವಧಾನಂ ದತ್ತವಂತೌ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ತಸ್ಯ ಸ್ವೀಡನ್ ದೇಶಸ್ಯ ಸಮಕಕ್ಷೀಯೇಣ ಉಲ್ಫ್ ಕ್ರಿಸ್ಟರ್ಸನ್

ಆಕಾಶವಾಣಿ 2025 ಆರನೇ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳೊಂದಿಗೆ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದ ಕರ್ನಾಟಕ ವಿಷಯದ ಕುರಿತು ಅವಲೋಕನ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಪಂಚಾಯತ್ ರಾಜ್ ಸಚಿವಾಲಯವು 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳನ್ನು ಘೋಷಿಸಿದ್ದು, ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸುದೀರ್ಘ ವಿಕಾಸ ಪುರಸ್ಕಾರದ ಅಡಿಯಲ್ಲಿ 6 ರಾಷ್ಟೀಯ ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ ಕರ್ನಾಟಕ ದೇಶದ ಅಗ್ರಗಣ್ಯ ರಾಜ್ಯಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭ 2026 ಜೂನ್ 3 ನವದೆಹಲಿಯಲ್ಲಿ ನಡೆಯಲಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯಿತಿ ಸುದೀರ್ಘ ವಿಕಾಸ ಪುರಸ್ಕಾರ 2025 ಅಡಿಯಲ್ಲಿ ಕರ್ನಾಟಕ ರಾಜ್ಯವು ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯದ ಪಂಚಾಯಿತಿ, ಆರೋಗ್ಯವಂತ ಪಂಚಾಯಿತಿ, ಮಕ್ಕಳ ಸ್ನೇಹಿ ಪಂಚಾಯತ್, ಜಲಸಮೃದ್ಧ ಪಂಚಾಯಿತಿ, ಪಂಚಾಯಿತಿಯಲ್ಲಿ ಸ್ವಯಂ ಸಂಪೂರ್ಣ ಮೂಲ ಸೌಕರ್ಯ ಮತ್ತು ಸಾಮಾಜಿಕ ನ್ಯಾಯಯುತ ಮತ್ತು ಸುರಕ್ಷಿತ ಪಂಚಾಯಿತಿ ಎಂಬ ವಿಷಯಾಧಾರಿತ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ. ಮೌಲ್ಯಮಾಪನ ವರ್ಷದಲ್ಲಿ ಮುದ್ರಾಡಿ, ವಣ್ಸೆ ಮತ್ತು ಮಾಡಮಕ್ಕಿ ಗ್ರಾಮ ಪಂಚಾಯಿತಿಗಳು ಮಹಿಳಾ ಅಧ್ಯಕ್ಷರ ನೇತೃತ್ವದಲ್ಲಿದ್ದವು ಎಂಬುದು ಗಮನಾರ್ಹ. ಮುದ್ರಾಡಿ ಗ್ರಾಮ ಪಂಚಾಯಿತಿ 650 ಮಹಿಳೆಯರನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸಿದ್ದು, ಶೇಕಡ 100% ಬ್ಯಾಂಕ್ ಸಂಪರ್ಕ ಮತ್ತು 100 ಲಕ್ಷಕ್ಕೂ ಅಧಿಕ ಸಾಲದ ಸದ್ಬಳಕೆ ಮಾಡಿಕೊಂಡಿದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ 28,500 ಮಾನವ ದಿನಗಳನ್ನು ಸೃಜಿಸಿದೆ ಮತ್ತು ಶೇಕಡ 100% ಮನೆ ಮನೆಗೆ ನಲ್ಲಿ ಸಂಪರ್ಕವನ್ನು ಪಂಚಾಯಿತಿ ಸಾಧಿಸಿದೆ. ಅಲ್ಲದೆ ಎಲ್ಲಾ ರೈತರನ್ನು ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಾಯಿಸುವುದನ್ನು ಖಚಿತಪಡಿಸಿದೆ ಮತ್ತು ಜೇನು ಸಾಕಣೆ, ಆಹಾರ ಸಂಸ್ಕರಣೆ, ಹೊಲಿಗೆ ಮತ್ತು ಹೈನುಗಾರಿಕೆಯಂತಹ ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಉತ್ತೇಜಿಸಿದೆ. ವಣ್ಸೆ ಗ್ರಾಮ ಪಂಚಾಯಿತಿ ನಿರಾಮಯ ಟ್ರಸ್ಟ್ ಮೂಲಕ ಸಮುದಾಯ ಮುಂದಾಳತ್ವದ ಆರೋಗ್ಯ ರಕ್ಷಣಾ ವ್ಯವಸ್ಥೆಯನ್ನು ಸ್ಥಾಪಿಸಿದ್ದು, ವೃದ್ಧರು, ರೋಗಿಗಳು ಮತ್ತು ದುರ್ಬಲರಿಗೆ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದೆ. ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯು ಸಾರ್ವತ್ರಿಕ ಶಾಲಾ ದಾಖಲಾತಿಗಳು ಗಣನೀಯವಾಗಿ ಏರಿಕೆಯಾಗಿದೆ. ಸ್ಮಾರ್ಟ್ ಅಂಗನವಾಡಿಗಳು ಮತ್ತು ಡಿಜಿಟಲ್ ತರಗತಿಗಳನ್ನು ಸ್ಥಾಪಿಸಿದ್ದು, ಶಾಲಾ ಮಕ್ಕಳಿಗೆ ಕೋಡಿಂಗ್ ಮತ್ತು ಡಿಜಿಟಲ್ ಕಲಿಕಾ ಉಪಕ್ರಮಗಳನ್ನು ಪರಿಚಯಿಸಿದೆ. ಮಡಾಮಕ್ಕಿ ಗ್ರಾಮ ಪಂಚಾಯಿತಿ ಜಲಜೀವನ್ ಮಿಷನ್ ಮೂಲಕ ಶೇಕಡ 100% ಮನೆ ಮನೆಗೆ ನಲ್ಲಿ ಸಂಪರ್ಕವನ್ನು ಕಲ್ಪಿಸಿದೆ. ಸಾರ್ವತ್ರಿಕ ನೀರು ಮಾಪನ ಪದ್ಧತಿಯನ್ನು ಪರಿಚಯಿಸಿದ್ದು, 6.5 ಲಕ್ಷಕ್ಕೂ ಅಧಿಕ ಮೊತ್ತದ ಮೀಸಲು ಕಾರ್ಯಾಚರಣೆ ಮತ್ತು ನಿರ್ವಹಣಾ ನಿಧಿಯನ್ನು ಸ್ಥಾಪಿಸಿದೆ. ಅಲ್ಲದೆ ಮಹಡಿ ಮನೆಗಳ ಮಳೆ ನೀರು ಕೊಯ್ಲು, ಸಮುದಾಯ ಇಂಗುಗುಂಡಿಗಳು ಮತ್ತು ಅಂತರ್ಜಲ ಮರುಪೂರಣ ವ್ಯವಸ್ಥೆಗಳನ್ನು ಅನುಷ್ಠಾನಗೊಳಿಸಿದೆ. ಸಾಣೂರು ಗ್ರಾಮ ಪಂಚಾಯಿತಿ ಶೇಕಡ 100% ಸರ್ವಋತು ರಸ್ತೆ ಸಂಪರ್ಕವನ್ನು ಕಲ್ಪಿಸಿದ್ದು, ವೈಜ್ಞಾನಿಕ ತ್ಯಾಜ್ಯ ಸಂಸ್ಕರಣೆಗಾಗಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ SLRM ಘಟಕವನ್ನು ಸ್ಥಾಪಿಸಿದೆ. ಪಂಚಾಯಿತಿ ವೈಫೈ ಸೌಲಭ್ಯದೊಂದಿಗೆ ಡಿಜಿಟಲ್ ಗ್ರಂಥಾಲಯವನ್ನು ಅಭಿವೃದ್ಧಿಪಡಿಸಿದೆ. ಹರ್ಗರ್ ಜಲ್ ಅಡಿಯಲ್ಲಿ ನಳದ ನೀರಿನ ಸಾರ್ವತ್ರಿಕ ಸಂಪರ್ಕವನ್ನು ಖಚಿತಪಡಿಸಿದೆ ಮತ್ತು ODF ಪ್ಲಸ್ ಸ್ಥಾನಮಾನವನ್ನು ಸಾಧಿಸಿದೆ. ಹಕ್ಲಾಡಿ ಗ್ರಾಮ ಪಂಚಾಯಿತಿ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಅಡಿಯಲ್ಲಿ ಪಿಂಚಣಿ ಯೋಜನೆಗಳ ಶೇಕಡ 100% ವ್ಯಾಪ್ತಿಯನ್ನು ಸಾಧಿಸುವ ಮೂಲಕ ಸಮಗ್ರ ಸಾಮಾಜಿಕ ಭದ್ರತೆ ಮತ್ತು ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿದೆ. ಇದರಿಂದಾಗಿ ಹೆಚ್ಚಿನ ಸಂಖ್ಯೆಯ ಅರ್ಹ ಫಲಾನುಭವಿಗಳಿಗೆ ಪ್ರಯೋಜನವಾಗಿದೆ. ನೋಂದಾಯಿತ ಎಲ್ಲ ವಿಶೇಷಚೇತನರಿಗೆ UDID ಕಾರ್ಡ್ಗಳನ್ನು ನೀಡಲಾಗಿದೆ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸಲು ನರೇಗಾ ಮೂಲಕ ಜೀವನೋಪಾಯದ ಅವಕಾಶಗಳನ್ನು ಒದಗಿಸಲಾಗಿದೆ. ಆಯುಷ್ಮಾನ್ ಭಾರತ್ ಕಾರ್ಡ್ಗಳ ವ್ಯಾಪಕ ವಿತರಣೆಯ ಮೂಲಕ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಬಲಪಡಿಸಲಾಗಿದೆ ಮತ್ತು SC/ST ದುರ್ಬಲ ಕುಟುಂಬಗಳಿಗೆ ವಿಶೇಷ ವಸತಿ ನೀಡಲಾಗಿದೆ. ಹಾಸಿಗೆ ಹಿಡಿದ ವ್ಯಕ್ತಿಗಳಿಗೆ ಪಡಿತರ ಮತ್ತು ಪಿಂಚಣಿಯನ್ನು ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯನ್ನು ಪಂಚಾಯಿತಿ ಸಂಸ್ಥೀಕರಿಸಿದ್ದು, ಕಟ್ಟಕಡೆಯ ವ್ಯಕ್ತಿಗೂ ಸೇವೆ ತಲುಪುವುದನ್ನು ಖಚಿತಪಡಿಸಿದೆ. ಕರ್ನಾಟಕದ ಈ 6 ಪಂಚಾಯಿತಿಗಳು ಲಭ್ಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗಮನಾರ್ಹ ಸಾಧನೆ ಮಾಡಿವೆ. ಪ್ರಶಸ್ತಿಗೆ ಆಯ್ಕೆಯಾಗುವ ಮೂಲಕ ಇತರೆ ಗ್ರಾಮ ಪಂಚಾಯಿತಿಗಳಿಗೂ ಪ್ರೇರಣೆಯಾಗಿವೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕ

0: ಶಿಕ್ಷಕರಾದ ಸುಹಾಸ್ ಆರ್. ಆಕಾಶವಾಣಿ ಮಂಗಳೂರು.
1: ಏನಪ್ಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಏನಪ್ಪೋಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಬ್ದುಲ್ ಅಜೀಜ್ ಹಾಗೂ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೆ ಕೇಳಿ ಏನಪ್ಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪ್ಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.

ಆಕಾಶವಾಣಿ ಮಂಗಳೂರು, ಈಗ ಸಮಯ 6:37 ಆಗುತ್ತಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ವಾರ್ತಾ ಪ್ರಸಾರ ಕೇಳುವಿರಿ. ಕ್ಷಮಿಸಿ, ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
3: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
3: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
3: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ವಾರ್ತೆಗಳ ವಿವರ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290ಕ್ಕೂ ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ.
1: ನಾವು 3 ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನ ಕೊಟ್ಟಿದ್ದೆವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250ಕ್ಕೂ ಹೆಚ್ಚು ಭರವಸೆಗಳನ್ನ ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಯಾವ್ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆ ಎಲ್ಲ ಕಾಲದಲ್ಲೂ ಕೂಡ ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ.
0: ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಬಳಿಕ ದೇಶದಲ್ಲಿ ಡೀಸೆಲ್, ಪೆಟ್ರೋಲ್, ಚಿನ್ನದ ಬೆಲೆ ಆಕಾಶಕ್ಕೆ ಏರಿದೆ. ಬಡವರು ಮತ್ತು ಮಧ್ಯಮ ವರ್ಗದವರ ಆದಾಯ ಮತ್ತು ಬದುಕು ನೆಲ ಕಚ್ಚಿದೆ ಎಂದು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉಸ್ತುವಾರಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಎಲ್ಲಾ ಸಚಿವರು ಹಾಗೂ ಶಾಸಕರು ಉಪಸ್ಥಿತರಿದ್ದರು. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ನಡೆದ ಕಾಳಗದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಶೋಕ ವ್ಯಕ್ತಪಡಿಸಿದ್ದಾರೆ. ಅನಿರೀಕ್ಷಿತವಾದ ಮತ್ತು ಊಹಿಸಲೂ ಆಗದ ಈ ದುರ್ಘಟನೆಯಲ್ಲಿ ಒಬ್ಬ ಪ್ರವಾಸಿ ಮಹಿಳೆ ಮತ್ತು ಒಂದು ಆನೆ ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಎಳಸೂರಿನ ಬಳಿ 2014ರಲ್ಲಿ ಸೆರೆ ಹಿಡಿಯಲಾಗಿದ್ದಂತಹ 26 ವರ್ಷದ ಕಂಜನ್ 3 ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ. ಇನ್ನು ಮುಂದೆ ದಸರಾ ಮಹೋತ್ಸವಕ್ಕೆ ಈ ಆನೆಯನ್ನು ಬಳಸದಂತೆ ಸೂಚಿಸುವುದಾಗಿಯೂ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಆನೆಗಳ ನಡುವೆ ಘರ್ಷಣೆ ವೇಳೆ ಮಹಿಳಾ ಪ್ರವಾಸಿಗರೊಬ್ಬರು ಸಾವನ್ನಪ್ಪಿರುವುದಕ್ಕೆ ಮಡಿಕೇರಿ ಉಸ್ತುವಾರಿ ಸಚಿವ ಎನ್ಎಸ್ ಭೋಸರಾಜು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಪ್ರವಾಸಿಗರು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಮಡಿಕೇರಿ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದ್ದಾರೆ. ಘಟನೆಗೆ ನಿಖರವಾದ ಕಾರಣ ಮತ್ತು ಪ್ರವಾಸಿ ಮಾರ್ಗಸೂಚಿಗಳ ನಿರ್ವಹಣೆಯಲ್ಲಿ ಯಾವುದಾದರೂ ಲೋಪವಾಗಿದೆಯೇ ಎಂಬುದರ ಕುರಿತು ಸಮಗ್ರ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸಿಗರು ಪ್ರಾಣಿಗಳಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಸರ್ಕಾರ ಮುಚ್ಚಿಟ್ಟಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಅಪರಾಧ ದಾಖಲೆ ಬ್ಯೂರೋ ವರದಿಯ ಪ್ರಕಾರ ರಾಜ್ಯಗಳಲ್ಲಿ ಕಳೆದ 2 ವರ್ಷಗಳಲ್ಲಿ 5,394 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಆಹ್ವಾನಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸವಾಲನ್ನು ಸ್ವೀಕರಿಸಿದ ಅವರು, ಚರ್ಚೆಗೆ ತಯಾರಾಗಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶೀಘ್ರವೇ 2 ಬಾರಿ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಜೆಡಿಎಸ್ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ 3 ವರ್ಷ ಪೂರೈಸುತ್ತಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ನಡೆದಂತಹ ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಟೀಕಿಸಿದೆ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಸಂಕಷ್ಟಗಳಿಗೆ ಸ್ಪಂದಿಸದ ಕಾಂಗ್ರೆಸ್ ಸರ್ಕಾರ ಈಗ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದ ಜನರ ಬದುಕು ಅಭದ್ರತೆಯಿಂದ ಕೂಡಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಗುಂಡಿಗಳನ್ನು ಮುಚ್ಚುವುದಕ್ಕೂ ಸರ್ಕಾರ ಆಗುತ್ತಿಲ್ಲ. ಆಸ್ಪತ್ರೆ, ಶಾಲಾ ಕಾಲೇಜುಗಳಿಗೆ ಸರ್ಕಾರ ಏನಾದರೂ ಆದ್ಯತೆ ನೀಡಿದೆಯೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ದಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ.

0: ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಲೆ ಮಹದೇಶ್ವರ ಬೆಟ್ಟದ ಇಂಡಿಗ ನತ್ತ ಬಳಿ ಚಿರತೆ ದಾಳಿಯಿಂದ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂಬಂಧ ಕಾವೇರಿ ವನ್ಯಜೀವಿಧಾಮ ಮತ್ತು ಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ 4 ಅರಣ್ಯ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಮಾಧ್ಯಮ ವರದಿಗಳನ್ನು ಉಲ್ಲೇಖಿಸಿ ಅರಣ್ಯಾಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದ್ದು ಪ್ರಕರಣದ ಮುಂದಿನ ವಿಚಾರಣೆಯನ್ನು 17 ನಿಗದಿಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇದೇ 25 ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಗದ್ದೆಯಿಂದ ನ್ಯಾಯದ ಗಡಿಯವರೆಗೆ ಎಂಬ ಘೋಷವಾಕ್ಯದೊಂದಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸುಮಾರು 4,000 ಹೆಚ್ಚು ಪರವಾನಗಿ ಭೂಮಾಪಕರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪರವಾನಗಿ ಭೂಮಾಪಕರ ಸೇವೆಯನ್ನು ತಕ್ಷಣವೇ ಕಾಯಂಗೊಳಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ತತ್ವದಡಿ ಗೌರವಧನ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಆರೋಗ್ಯವಂತ ಮತ್ತು ಸುರಕ್ಷಿತ ಸಮಾಜ ನಿರ್ಮಾಣಕ್ಕಾಗಿ ಬಾಲ್ಯ ವಿವಾಹ ಪೋಕ್ಸೋ ಪ್ರಕರಣಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದಾಗಿ ಜಿಲ್ಲೆಯ 127 ಮನೆಗಳಿಗೆ ಹಾನಿಯಾಗಿದ್ದು 1,235 ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿ 66 ಬರುವ 2 ಪ್ರಮುಖ ಜಂಕ್ಷನ್ಗಳಲ್ಲಿ ವಾಹನಗಳ ಸುಗಮ ಸಂಚಾರಕ್ಕಾಗಿ ಅಂಡರ್ಪಾಸ್ ನಿರ್ಮಾಣಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಒಟ್ಟು 11,63,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ 314,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವು 28 ನಡೆಯಲಿದ್ದು 5 ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಕಾಶವಾಣಿ ಮೈಸೂರು ಕೇಂದ್ರ ಇದೇ 21 ಮಂಡ್ಯದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಬಾನುಲಿ ಬರವಣಿಗೆ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಮುಖ್ಯ ಅತಿಥಿಗಳಾಗಿ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಭಾಗಿಯಾಗಲಿದ್ದಾರೆ. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ವತಿಯಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದವರು ವಾಸಿಸುವ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಅಭಿಯಾನದಡಿ ಇಂದಿನಿಂದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ವಿಶೇಷ ಜಾಗೃತಿ ಶಿಬಿರ ಹಮ್ಮಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:00

0: ಇಪ್ಪತ್ತೈದು ನಿಮಿಷಕ್ಕೆ.
1: ಈಗ ಸಮಯ 6:05:20 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕೃಷಿಕ ಬಂಧುಗಳಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಯಂತ್ರಗಳ ಬಳಕೆ ಕುರಿತು ಪುತ್ತೂರಿನ ಅವಿನಾಶ್ ಮಳಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಗಾಯತ್ರಿ ಎಂ.
3: ಹೆಚ್ಚುತ್ತಿರುವ ಕಾರ್ಮಿಕರ ಕೊರತೆ, ಸಮಯದ ಅಭಾವ, ಉತ್ಪಾದನಾ ವೆಚ್ಚದ ನಡುವೆ ರೈತರು ಕೃಷಿಯಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸುತ್ತಿರುವುದು ಇಂದಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಇಂತಹ ಸಂದರ್ಭಗಳಲ್ಲಿ ಕೃಷಿಯಲ್ಲಿ ಯಾಂತ್ರೀಕರಣ ಮಹತ್ವದ ಪಾತ್ರ ವಹಿಸುತ್ತದೆ. ಈ ಹಿನ್ನೆಲೆಯಲ್ಲಿ ನಾವಿವತ್ತು ಕೃಷಿಯಲ್ಲಿ ಯಾಂತ್ರೀಕರಣದ ಬಳಕೆ, ಅದರ ಲಾಭಗಳು, ಸವಾಲುಗಳು ಹಾಗೂ ಭವಿಷ್ಯದ ಸಾಧ್ಯತೆಗಳ ಕುರಿತು ಯುವ ಕೃಷಿಕರಾದ ಅವಿನಾಶ್ ಮಳಿ ಅವರನ್ನು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್.
4: ನಮಸ್ಕಾರ
3: ಸರ್. ನಮ್ಮ ಕೇಳುಗರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ ಕೊಡ್ಬೋದಾ?
4: ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನನ್ನ ಊರು. ನಾನು BBM ಡಿಗ್ರಿ ಮತ್ತು LLB 3 ವರ್ಷದ ಕೋರ್ಸ್, MBA ಫಿನಾನ್ಸ್, ಅದೇ ರೀತಿ MCOM ಕರೆಸ್ಪಾಂಡೆನ್ಸ್ ಮೂಲಕ ಕೂಡ ನಾನು ಮಾಡಿದ್ದೇನೆ. ಕೃಷಿಯಲ್ಲಿ ನನಗೆ ಸಣ್ಣದಿರುವಾಗಿಂದನೇ ಬಹಳ ಆಸಕ್ತಿ, ಅದನ್ನು ಈಗಲೇ ಮುಂದುವರಿಸಿಕೊಂಡು ಮಾಡ್ತಾ ಇದ್ದೇನೆ.
3: ನೀವು ಯಾವುದೆಲ್ಲ ಕೃಷಿ ಮಾಡಿಕೊಂಡಿದ್ದೀರಿ ಇವಾಗ?
4: ನಾವು ಮುಖ್ಯವಾಗಿ ಬಾಳೆ ಕೃಷಿ ಇದೆ, ತೆಂಗು, ಅಡಿಕೆ, ಕಾಳುಮೆಣಸು, ಅದೇ ರೀತಿ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಾಫಿಯನ್ನು ಬೆಳೀತಾ ಇದ್ದೀವಿ. ಕೊಕ್ಕೋ ಇದೆ, ಈ ರೀತಿ ಮಿಶ್ರ ಬೆಳೆಯನ್ನು ಮಾಡ್ತಾ ಇದ್ದೀವಿ.
3: ಎಷ್ಟು ಜಾಗದಲ್ಲಿ ಮಾಡ್ತಾ ಇದ್ದೀರಿ?
4: ಇದು ನಮ್ಮದು 2 ಸ್ಥಳಗಳಲ್ಲಿ, ಒಂದು ಸ್ಥಳದಲ್ಲಿ ಒಂದು 15 ಎಕರೆ ಜಾಗ ಇದೆ ಅಲ್ಲಿ, ಮತ್ತೆ ಇನ್ನೊಂದು ಪುತ್ತೂರಿನ ಹತ್ರ ಅಲ್ಲೊಂದು 40 ಸೆಂಟ್ಸ್ ಜಾಗ. ಇಲ್ಲಿ ಬಾಳೆ ಕೃಷಿ ಮುಖ್ಯವಾಗಿ ಮಾಡ್ತಾ ಇದ್ದೀವಿ.
3: ಈಗ ಕೃಷಿಯಲ್ಲಿ ಯಾಂತ್ರೀಕರಣ ಬಳಸಿಕೊಂಡು ನೀವು ಕೃಷಿ ಮಾಡುವಂಥದ್ದು ಅಂದರೆ, ನಿಮ್ಮ ಪ್ರಕಾರ ಈಗ ಕೃಷಿಯಲ್ಲಿ ಯಾಂತ್ರೀಕರಣದ ಬಳಕೆ ಯಾವ ರೀತಿ ಅಂತ ಹೇಳ್ಬೋದು?
4: ಇವಾಗ ಕೃಷಿಯಲ್ಲಿ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದರೆ ಕಾರ್ಮಿಕರ ಕೊರತೆ. ಈ ಪ್ರತಿ ಕೆಲಸಕ್ಕೆ ಕೂಡ ಮನೆಯವರಿಗೆ ಮಾಡಲಿಕ್ಕೆ ಆಗದೇ ಇರುವಂಥ ಕೆಲಸಗಳಿಗೆ ಕಾರ್ಮಿಕರು ಬೇಕೇ ಬೇಕು. ಸೊ ಕಾರ್ಮಿಕರ ಇಲ್ಲದೇ ಇರುವಾಗ ಯಾಂತ್ರೀಕರಣಕ್ಕೆ ನಾವು ಅದನ್ನು ಮಾಡಬೇಕಾದ ಒಂದು ಬಹಳ ಅನಿವಾರ್ಯತೆ ಈಗ ಬರ್ತಾ ಇದೆ. ಲೇಬರ್ಸ್ ಪ್ರಾಬ್ಲಮ್ ಬಹಳ ಇದೆ. ಕಾರ್ಮಿಕರು ಇದ್ದರೂ ಅವರ ಸಂಬಳ ಬಹಳ ಜಾಸ್ತಿ ಆಗಿದೆ. ಸೊ ಕೃಷಿಯಲ್ಲಿ ನಮಗೆ ಬರುವ ಆದಾಯ, ಅದರ ಖರ್ಚನ್ನು ಕಳೆದ್ರೆ ನಮಗೆ ಕೊನೆಯಲ್ಲಿ ಏನೂ ಉಳಿಯೋದಿಲ್ಲ ಅಂತ ಹೇಳುವ ಸ್ಥಿತಿ ಬಂದಾಗ ನಾವು ಯಾಂತ್ರೀಕರಣಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಕೂಡ ಈಗ ಸೃಷ್ಟಿಯಾಗಿದೆ.
3: ಈಗ ನಿಮ್ಮ ಕೃಷಿಯಲ್ಲಿ ನೀವು ಯಾವ ರೀತಿ ಬಳಕೆ ಮಾಡ್ತಾ ಇದ್ದೀರಿ ಯಂತ್ರಗಳದ್ದು ಸಾಮಾನ್ಯವಾಗಿ ಅಂತ ಹೇಳ್ಬೋದು?
4: ನಾವು ಬೇರೆ ಬೇರೆ ರೀತಿಯಾದಂತಹ ಯಂತ್ರಗಳನ್ನು ಉಪಯೋಗ ಮಾಡ್ತೇನೆ. ನಮಗೆ ಮಾತ್ರ ಅಲ್ಲದೆ ನಮ್ಮ ಆಸಕ್ತ ಕೃಷಿಕರು ಅಥವಾ ನಮ್ಮ ಪರಿಚಯದವರು ಯಾರಿಗೆ ಬೇಕಾದರೂ ಆ ಯಂತ್ರಗಳನ್ನು ನಾವು ಬಾಡಿಗೆ ಕೂಡ ಕೊಡ್ತಾ ಇದ್ದೇವೆ. ನಮಗೆ ಉಪಯೋಗ ಮಾಡಿ ಆದ್ಮೇಲೆ ಉಳಿದ ಸಮಯದಲ್ಲಿ ನನ್ನ ಬಾಡಿಗೆ ಕೂಡ ನಾವು ಕೊಡ್ತೇವೆ. ಅದರಲ್ಲಿ ಮುಖ್ಯವಾಗಿ ನನ್ನ ಹತ್ರ 55 HP ಟ್ರ್ಯಾಕ್ಟರ್ ಇದೆ. ಸೊ ಅದರಲ್ಲಿ ನಾನು ತೆಂಗಿನ ಸಿಪ್ಪೆಯನ್ನು ಪುಡಿ ಮಾಡುವಂತ ಶ್ರೆಡ್ಡರ್ ಅಂತ ಕರಿತೀವಿ ಅದನ್ನ ಉಪಯೋಗ ಮಾಡ್ತೀವಿ. ತೆಂಗಿನ ಸಿಪ್ಪೆಯನ್ನ ಇಡಿಯಾಗಿ ಗಿಡದ ಬುಡಕ್ಕೆ ಹಾಕಿದ್ರೆ ಅದೊಂದು 2 ವರ್ಷ ಬೇಕು ಮಣ್ಣಿಗೆ ಸೇರ್ಲಿಕ್ಕೆ. ಅದನ್ನ ಪುಡಿ ಮಾಡಿ ಹಾಕಿದ್ರೆ ಒಂದು 6 ತಿಂಗಳ ಒಳಗಡೆ ಅದು ಜೈವಿಕ ಕ್ರಿಯೆ ಮೂಲಕ ಮಣ್ಣಿಗೆ ಸೇರ್ತದೆ. ಸೊ ಅದನ್ನ ಪುಡಿ ಮಾಡಿ ಹಾಕುವಂಥದ್ದು

0: ಬಹಳ ಒಳ್ಳೆಯ ವಿಧಾನ. ಸೊ ಅದನ್ನ ಈ ಶ್ರಡ್ಡರ್ ಪುಡಿ ಮಾಡಿ ಕೊಡುತ್ತೆ. ಸೊ ಅದನ್ನ ಆಪರೇಟ್ ಮಾಡುವಂಥದ್ದು ಕರೆಂಟ್ ಅಲ್ಲಿ ಮಾಡಬಹುದು, ಡೀಸೆಲ್ ಅಲ್ಲಿ ಮಾಡಬಹುದು, ಅಥವಾ ಟ್ರ್ಯಾಕ್ಟರ್ ಅಲ್ಲಿ ಮಾಡಬಹುದು. ನನ್ನ ಹತ್ರ ಇರುವಂತಹ ಟ್ರ್ಯಾಕ್ಟರ್ ನ ಮೂಲಕ ನಾನು ಆ ಶ್ರಡ್ಡರ್ ಅನ್ನು ಆಪರೇಟ್ ಮಾಡಿ ತೆಂಗಿನ ಸಿಪ್ಪೆಯನ್ನು ಪುಡಿ ಮಾಡುತ್ತೇನೆ. ಅದೇ ಟ್ರ್ಯಾಕ್ಟರ್ ನ ಬಳಸಿಕೊಂಡು ನಮ್ಮ ಜಮೀನನ್ನ ಉಳುಮೆ ಮಾಡುವಂತಂದ್ರೆ ರೋಟ್ರಿ ಅಂತ ಕರಿತೀವಿ, ರೋಟೋವೇಟರ್ ಅಂತ. ಸೊ ಅದನ್ನು ಕೂಡ ಇದೇ ಟ್ರ್ಯಾಕ್ಟರಿಗೆ ಅಳವಡಿಸಿಕೊಂಡು ಅದನ್ನು ಉಪಯೋಗ ಮಾಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ತೋಟವನ್ನು ಉಳುಮೆ ಮಾಡಲಿಕ್ಕೆ ಎರಡು ಮೆಷಿನ್ ಇದೆ ನನ್ನ ಹತ್ರ. ಒಂದು 5 HP ರೋಟೋವೇಟರ್ ಇದೆ, ಅದು ಬಹಳ ಸಣ್ಣ ಜಾಗದಲ್ಲಿ ಅಂದರೆ ಒಂದು 2 ರಿಂದ 2.5 ಅಡಿ ಒಳಗಡೆ ಜಾಗದಲ್ಲಿ ಅದು ಆ ಮೆಷಿನನ್ನು ತಗೊಂಡು ಹೋಗಿ ಉಳುಮೆ ಮಾಡ್ಬೋದು. ಇನ್ನೊಂದು ಮಿನಿ ಟ್ರ್ಯಾಕ್ಟರ್ ಇದೆ, 18 HP ಇದ್ದು. ಸೊ ಅದು ಸ್ವಲ್ಪ ಅಗಲದ ಜಾಗ ಇದ್ದರೆ ಬಹಳ ವೇಗವಾಗಿ ಅದನ್ನು ಉಳುಮೆ ಮಾಡಿಕೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದನ್ನು ಕೂಡ ನಾನು ಉಪಯೋಗ ಮಾಡ್ತಾ ಇದ್ದೇನೆ. ಅದಲ್ಲದೆ ಕಳೆ ನಿರ್ವಹಣೆ ಮಾಡಲಿಕ್ಕೆ ವೀಡ್ ಕಟ್ಟಿಂಗ್ ಮೆಷಿನ್ ಇದೆ. ಅದು ನನಗಾದ್ಮೇಲೆ ನಮ್ಮ ಜಮೀನಲ್ಲಿ ಕೆಲಸ ಆದ್ಮೇಲೆ ಬೇರೆಯವರಿಗೆ ಕೂಡ ಅದನ್ನು ಬಾಡಿಗೆ ನಾನು ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ತೋಟದ ಸುತ್ತ ಮರಗಳು ಬಹಳ ಜಾಸ್ತಿ ಆದರೆ ಯಾವುದೇ ಬೆಳೆ ಚೆನ್ನಾಗಿ ಬರೋದಿಲ್ಲ, ಬಿಸಿಲು ಗಾಳಿ ಚೆನ್ನಾಗಿ ಬರಬೇಕು. ಸೊ ಈ ಮರಗಳ ಗಿಲ್ಲುಗಳನ್ನು ಅಥವಾ ಮರಗಳನ್ನು ತೋಟಕ್ಕೆ ಯಾವ ರೀತಿ ತೊಂದರೆ ಆಗುತ್ತೆ ಆ ರೀತಿಯ ಮರಗಳನ್ನು ತುಂಡು ಮಾಡಲಿಕ್ಕೆ ನನ್ನ ಹತ್ರ ಮರ ಕಟ್ ಮಾಡೋ ಮಿಷನ್ ಕೂಡ ಇದೆ. ಇದನ್ನು ಕೂಡ ಜಾಬ್ ವರ್ಕ್ ಆಗಿ ಮಾಡ್ತಾ ಇದ್ದೇನೆ. ನಮ್ಮ ತೋಟದಲ್ಲಿ ಕೂಡ ಆ ಮಿಷನ್ನ ಮೂಲಕವೇ ನಾವು ಕಟ್ ಮಾಡುವಂಥದ್ದು. ಅದೇ ರೀತಿ ಅಡಿಕೆನ ಸುಲಿಲಿಕ್ಕೆ ಮ್ಯಾನುವಲ್ ಆಗಿ ಗಂಟೆ ಲೆಕ್ಕದಲ್ಲಿ ಜನ ಬರ್ತಾರೆ, ಆದರೆ ಕಾಸ್ಟ್ ವೈಸ್ ನಮಗೆ ನೋಡುವಾಗ ನಾವು ಮನೆಯಲ್ಲಿ ನಾವೇ ಅದನ್ನು ಸುಲಿಯುವಂಥ ಹಳೆ ವಿಧಾನ ಇದೆ. ಅದರ ಬದಲಾಗಿ ಇವಾಗ ಹೊಸದು ಒಂದು ಉಪಕರಣ ಬಂದಿದೆ ಅಡಿಕೆ ಸುಲಿಯುವಂಥದ್ದು, ಅದು ಮ್ಯಾನುವಲ್ ಆಗಿ ಕೈಯಲ್ಲಿ ಸುಲಿಯುವಂಥದ್ದು. ಸೊ ಅದನ್ನು ಉಪಯೋಗ ಮಾಡ್ತಾ ಇದ್ವಿ. ಅದು ಬಹಳ ವೇಗವಾಗಿ ಅಡಿಕೆಯನ್ನು ಸುಲಿಲಿಕ್ಕೆ ಆಗ್ತದೆ. ಸ್ವಲ್ಪ ಪ್ರಾಯದವರಿಗೆ ಕೂಡ ಸುಲಿಲಿಕ್ಕೆ ಅನುಕೂಲ ಆಗ್ತದೆ, ಮಕ್ಕಳಿಗೆ ಕೂಡ ಸುಲಿಬಹುದು. ಕೈಗೆ ಯಾವುದೇ ರೀತಿಯ ಗಾಯ ಆಗುವಂಥದ್ದು, ಸ್ಟ್ರೈನ್ ಒತ್ತಡ ಈ ರೀತಿ ಯಾವ ರೀತಿ ಆಗದೆ ಇರುವಂತಹ ಒಂದು ಉಪಕರಣ ಅದು, ಅದರಲ್ಲಿ ಸುಲಿತೇವೆ.
1: ಇದು ನೋಡ್ಲಿಕ್ಕೆ ಯಾವ ರೀತಿ ಇರುತ್ತೆ?
0: ಅದು ಒಂದು 2 ಅಡಿ ಉದ್ದ, ಒಂದು 1/2 ಅಡಿ ಆಗಲ್ಲ. ಅದರ ಪ್ರೆಸ್ಸಿಂಗ್ ಮೂಲಕ ಆಗುವಂಥದ್ದು. ಅದರಲ್ಲಿ 4 ಮುಳ್ಳಿದೆ. ಆ ಮುಳ್ಳುಗಳು ಅಡಿಕೆಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಮೇಲಿಂದ ಒತ್ತಡವನ್ನು ಕೊಟ್ಟಾಗ ಅದರ ಸಿಪ್ಪೆ ಬೇರೆ ಆಗಿ ಅಡಿಕೆ ಅದು ಕೆಳಗಡೆ ಬೀಳುತ್ತೆ. ಆ ರೀತಿಯಾದಂಥ ಉಪಕರಣ. ಅದೇ ರೀತಿ ಅಡಿಕೆ ಮರ ಹತ್ತಲಿಕ್ಕೆ ಸರಳವಾದ ಉಪಕರಣ ಇದೆ. ತೆಂಗಿನ ಮರ ಹತ್ತಲಿಕ್ಕೆ ಕೂಡ ಬಹಳ ಸರಳವಾದ ಉಪಕರಣ ಇದೆ. ಸಣ್ಣ ಸಣ್ಣ ಗಿಡಗಳು ಮರಗಳಿದ್ರೆ ನಮಗೆ ಹತ್ತುವಂಥದ್ದು, ಬಹಳ ಎತ್ತರವಾದ ಗಿಡಗಳಿದ್ದಾಗ ಅದನ್ನು ಕಾರ್ಮಿಕರ ಮೂಲಕ ನಾವು ಮಾಡ್ತೇವೆ.
1: ನೀವು ಇದನ್ನೆಲ್ಲ ಎಲ್ಲಿಂದ ಸಂಘಟಿಸಿದ್ರಿ?
0: ಇದು ಈ ಟ್ರ್ಯಾಕ್ಟರ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡೀಲರ್ಸ್ ಬಹಳ ಕಡಿಮೆ ಇದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ನಾನು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ನ ಮೈಸೂರು ಭಾಗದಿಂದ ತಂದದ್ದು. ಹೊಸ ಟ್ರ್ಯಾಕ್ಟರ್ಗೆ ಗೌರ್ಮೆಂಟ್ ಸಬ್ಸಿಡಿ ಕೂಡ ಸಿಗುತ್ತೆ, ಅದನ್ನು ಕೂಡ ಉಪಯೋಗ ಮಾಡಿಕೊಂಡು ತರ್ಬೋದು. ಮತ್ತು ಬೇರೆ ಅಡಿಕೆ ಮರ ಹತ್ತುವಂಥದ್ದು, ತೆಂಗಿನ ಮರ ಹತ್ತುವಂಥದ್ದು, ಈ ಉಪಕರಣಗಳೆಲ್ಲ ನಮ್ಮ ಊರಲ್ಲೇ ಸಿಗುತ್ತೆ. ಅದನ್ನು ತಂದು ನಾನು ಉಪಯೋಗ ಮಾಡ್ತಾ ಇರುವಂಥದ್ದು. ಆಮೇಲೆ ಅಡಿಕೆ ಸುಲಿಯುವಂಥ ಉಪಕರಣ ಅದು ಕೇರಳದ ತ್ರಿಶೂರ್ ಭಾಗದಿಂದ ಒಬ್ಬರು ತಯಾರು ಮಾಡುವವರಿದ್ದಾರೆ. ಅಲ್ಲಿಗೆ ಹೋಗಿ ನೋಡಿ ಅದನ್ನು ನನಗೆ ಅನುಕೂಲ ಅಂತ ಕಂಡು ಅದನ್ನು ತಗೊಂಡು ಬಂದಿದ್ದೇನೆ. ವೀಡ್ ಕಟ್ಟಿಂಗ್ ಮೆಷಿನ್ ಅದು ಇಲ್ಲೇ ನಮ್ಮ ಊರಲ್ಲೇ ಸಿಗುತ್ತೆ, ಅದಕ್ಕೆ ಸಬ್ಸಿಡಿ ಕೂಡ ಬರುತ್ತೆ, ಅದನ್ನು ಆ ಮೂಲಕ ತಗೊಂಡಂಥದ್ದು.
1: ಸಣ್ಣ ಹಿಡುವಳಿದಾರರಿಗೆ ಯಾಂತ್ರೀಕರಣ ಲಾಭದಾಯಕ ಆಗಬಹುದಾ?
0: ಈ ಸಣ್ಣ ಬೆಳೆಗಾರರಿಗೆ ಪ್ರಾರಂಭಿಕವಾಗಿ ಒಂದು ಸ್ವಲ್ಪ ಕಾಸ್ಟ್ಲಿ ಅಂದರೆ ದೊಡ್ಡ ಮೊತ್ತ ಬೇಕಾಗುತ್ತೆ ಈ ಯಾಂತ್ರೀಕರಣ ಮಾಡುವಾಗ. ಆದರೆ ಇದರಿಂದ ನಮಗೆ ದೂರಗಾಮಿ ಪ್ರಯೋಜನ ಇದೆ. ಅಂದರೆ ಒಂದು 3 ರಿಂದ 4 ವರ್ಷದಲ್ಲಿ ನಾವು ಹಾಕಿದಂಥ ಬಂಡವಾಳವನ್ನು ನಾವು ಅದರಲ್ಲಿ ಅದರ ಉಪಯೋಗ ಮಾಡಿ ಅದನ್ನು ಪಡ್ಕೊಳ್ಬೋದು, ಹಿಂಪಡ್ಕೊಳ್ಬೋದು. ಇದು ಸಣ್ಣ ಬೆಳೆಗಾರರಿಗೂ ದೊಡ್ಡ ಬೆಳೆಗಾರರಿಗೂ ಎಲ್ಲರಿಗೂ ಇದು ಬಹಳ ಒಳ್ಳೆಯದು, ಬಹಳ ಅನಿವಾರ್ಯ ಕೂಡ.
1: ಈಗ ಯಂತ್ರೋಪಕರಣಗಳಿಗೆ ಹೆಚ್ಚಿನ ಬೆಲೆ ರೈತರಿಗೆ ಕೊಡುವಂಥ ಪರಿಸ್ಥಿತಿಯಲ್ಲಿ ಕೃಷಿ ಇಲಾಖೆಯಿಂದ ಯಾವುದಾದ್ರೂ ಯೋಜನೆಗಳು ಸಿಗುವಂಥ ಸಾಧ್ಯತೆಗಳಿವೆಯಾ? ಹೇಗೆ
0: ಕೃಷಿ ಯಂತ್ರಗಳಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಹಾಗೆ ರಾಜ್ಯ ಸರ್ಕಾರದಿಂದ ಸಬ್ಸಿಡಿಗಳು ಸಿಗುತ್ತೆ. ಕೃಷಿ ಇಲಾಖೆಯ ಮೂಲಕ ಅದು ಆ ಸಬ್ಸಿಡಿಗಳು ಸಿಗುವಂಥದ್ದು. ಅದಕ್ಕೆ 50%ದಿಂದ 90% ವರೆಗೂ ಅದಕ್ಕೆ ಸಬ್ಸಿಡಿಗಳು ಸಿಗುತ್ತೆ. ಅದರ ಪ್ರಯೋಜನ ನಾನು ಕೂಡ ಪಡ್ಕೊಂಡಿದ್ದೇನೆ. ಒಂದೊಂದು ಮೆಷಿನ್ಗೆ ಒಂದೊಂದು ರೀತಿಯಾದಂಥ ಪರ್ಸೆಂಟೇಜಲ್ಲಿ ಆ ಸಬ್ಸಿಡಿಗಳು ಸಿಗುತ್ತೆ.
1: ನಿಮ್ಮ ಕೃಷಿಯಲ್ಲಿ ಯಾಂತ್ರೀಕರಣದಿಂದಾಗಿ ಯಾವ ರೀತಿಯ ಬದಲಾವಣೆಗಳನ್ನು ನೀವು ಕಂಡುಕೊಂಡಿದ್ದೀರಿ? ಅಂದರೆ ಉತ್ಪಾದನೆಯಲ್ಲಿ ಆಗ್ಬೋದು, ಖರ್ಚು ವೆಚ್ಚದಲ್ಲಾಗ್ಬೋದು, ಯಾವ ರೀತಿ?

0: ಯಾಂತ್ರೀಕರಣ ಮಾಡಿದಾಗ, ಅಂದ್ರೆ ಈಗ ಲೇಬರ್ ಮೂಲಕ ಮಾಡಿದಾಗ ಯಾವ ರೀತಿ ಹಿಂದೆ ಮಾಡ್ತಾ ಇದ್ರು, ಸೊ ಅದರಿಂದ ಬಹಳ ವೇಗವಾಗಿ ಯಾಂತ್ರೀಕರಣದಲ್ಲಿ ಆಗುತ್ತೆ. ಈಗ ಒಂದು ಇಡೀ ತೋಟವನ್ನು ಉಳುಮೆ ಮಾಡಲಿಕ್ಕೆ ಲೇಬರ್ ಮೂಲಕ ಮಾಡಿದರೆ ನಮಗೆ ಒಂದು 15-20 ದಿನ ಬೇಕಾಗುತ್ತೆ. ಅದೇ ಈ ಯಾಂತ್ರೀಕರಣದ ಮೂಲಕ, ಯಂತ್ರದ ಮೂಲಕ ಮಾಡಿದಾಗ ಇದು ಕೆಲವೇ ಗಂಟೆಗಳಲ್ಲಿ ಕೆಲಸ ಮುಗಿದೋಗುತ್ತೆ. ಅದು ಟೋಟಲ್ ಖರ್ಚು ನಾವು ಲೆಕ್ಕ ಮಾಡಿದರೆ ಲೇಬರ್ ಉಪಯೋಗ ಮಾಡಿ ಮಾಡೋದ್ರ ಒಂದು ಕಾಲು ಭಾಗದಷ್ಟು ಖರ್ಚಿನಲ್ಲಿ ಈ ಯಾಂತ್ರೀಕರಣದ ಮೂಲಕ ನಾವು ಮಾಡ್ಬೋದು.
1: ಈಗ ಭವಿಷ್ಯದಲ್ಲಿ ಯಾಂತ್ರೀಕರಣ ಇಲ್ಲದೆ ಕೃಷಿ ಸಾಧ್ಯತೆ ಅಂತ ಹೇಳ್ಬೋದಾ? ಹೇಗೆ?
0: ಭವಿಷ್ಯದಲ್ಲಿ ಯಾಂತ್ರೀಕರಣ ಇದು ಬಹಳ ಅನಿವಾರ್ಯವಾಗಿ ಬರ್ತಾ ಇದೆ. ಯಾಕಂದ್ರೆ ಕಾರ್ಮಿಕರ ಕೊರತೆ ಬಹಳ ಜಾಸ್ತಿ ಇರೋದ್ರಿಂದ ಯಂತ್ರಗಳ ಮೂಲಕ ಖರ್ಚು ಕೂಡ ಕಡಿಮೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಒಂದು ಸಾರಿ ದುಡ್ಡು ಹಾಕಿದಾಗ ನಮಗೆ ಕಾಸ್ಟ್ ಅಂತ ಅನಿಸಿದ್ರು, ಅದರ ರಿಟರ್ನನ್ನು ನಾವು 3-4 ವರ್ಷದೊಳಗೆ ನಾವು ಪಡಿತೀವಿ. ಸೊ ಮುಂದೆ ಲೇಬರ್ ಪ್ರಾಬ್ಲಮ್ ಇದು ಬರುವಂಥದ್ದು, ಈಗ ದಿನದಿನಕ್ಕೆ ಇದು ಜಾಸ್ತಿ ಆಗ್ತಾ ಇದ್ದಾರೆ ಲೇಬರ್ ಸಮಸ್ಯೆ ಅಂತ ಹೇಳಿದ್ರೆ. ಸೊ ಆವಾಗ ಈ ಯಂತ್ರೀಕರಣದ ಇದಕ್ಕೆ ನಾವು ಹೋಗಲೇಬೇಕು. ಪ್ರತಿಯೊಂದಕ್ಕೆ ಯಂತ್ರದ ಬಳಕೆ ಎಲ್ಲ ಕಡೆ ಬರ್ತಾ ಇದೆ, ಇದು ಅನಿವಾರ್ಯ ಆಗ್ತಾ ಇದೆ. ಇವಾಗ ಉದಾಹರಣೆಗೆ ಹೇಳೋದಿದ್ರೆ ಭತ್ತದ ಬೆಳೆಯನ್ನು ನಾನು ಸಣ್ಣ ಜಾಗದಲ್ಲಿ ಮಾಡಿದ್ದೇನೆ. ಸೊ ಇದರಲ್ಲಿ ಭತ್ತ ಮಾಡುವಾಗ ಉಳುಮೆ ಮಾಡಬೇಕಾಗುತ್ತೆ ನೆಲವನ್ನು. ಲೇಬರ್ ಮೂಲಕ ಮಾಡೋದಾದರೆ ನೆಲ ಭಾಳ ಗಟ್ಟಿಯಾಗಿರುತ್ತೆ, ಹೊಸ ಜಾಗದಲ್ಲಿ ಮಾಡುವಾಗ ಇನ್ನೂ ಗಟ್ಟಿಯಾಗಿರುತ್ತೆ. ಸೊ ಅದರಲ್ಲಿ ಆರೆ ಗುದ್ದಲಿ ಪಿಕಾಸು ಏನು ಹಿಡ್ಕೊಂಡು ತೆಗೆದರೂ ಭಾಳ ಶ್ರಮ ಬೇಡುವಂಥ ಕೆಲಸ ಅದು. ಅದೇ ಈ ಟ್ರ್ಯಾಕ್ಟರ್ ಮೂಲಕ ರೋಟವೇಟರ್ ಅಂತ ಕರಿತೀವಿ, ಅದನ್ನು ಉಪಯೋಗ ಮಾಡಿದರೆ ಇದು 1/2 ಗಂಟೆಯಲ್ಲಿ ನನ್ನ ಕೆಲಸ ಮುಗಿದು ಹೋಗಿತ್ತು. ಅಂದರೆ ಅಷ್ಟು ಬೇಗ ಅದನ್ನು ಕೆಲಸವನ್ನು ಮಾಡಿ ಮುಗಿಸುವಂಥ ಇದು ಯಾಂತ್ರೀಕರಣದ ಮೂಲಕ ಆಗಿದೆ. ಈ ಭತ್ತದ ಬೆಳೆಗೆ ಕೀಟನಾಶಕಗಳನ್ನು ಸ್ಪ್ರೇ ಮಾಡುವಂಥ ಅನಿವಾರ್ಯತೆ ಇದೆ. ಸೊ ಅದಕ್ಕೆ ಕೂಡ ನಾನು ಮೆಷಿನ್ಗಳ ಮೂಲಕ ಸ್ಪ್ರೇಯನ್ನು ಮಾಡ್ತೇನೆ. ಮ್ಯಾನ್ಯಲಿ ಮಾಡೋದಾದರೆ ಅದರ ಪ್ರತಿಯೊಂದರ ಹತ್ತಿರ ಹೋಗಿ ಮಾಡಬೇಕು. ಇದಕ್ಕೆ ಡ್ರೋನ್ ಸ್ಪ್ರೇ ಬರುತ್ತೆ ಇವಾಗ, ಸೊ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಮೆಷಿನ್ ಮೂಲಕ ಔಷಧಿಯನ್ನು ಸ್ಪ್ರೇ ಮಾಡ್ಬೋದು, ಅದನ್ನು ನಾನು ಮೆಷಿನ್ ಮೂಲಕ ಸ್ಪ್ರೇ ಮಾಡುವಂಥದ್ದು. ಅದು ಪೆಟ್ರೋಲ್ ಆಪರೇಟೆಡ್ ಮೆಷಿನ್, ಅದನ್ನು ಸ್ವಲ್ಪ ದೂರದಿಂದನೇ ಅದನ್ನು ಸ್ಪ್ರೇ ಮಾಡ್ಬೋದು. ಸೊ ಅದು ಭಾಳ ಅನುಕೂಲ ಆಗುತ್ತೆ.
1: ಆಮೇಲೆ ಭತ್ತದ ಕೊಯ್ಲಿಗೂ ಮೆಷಿನ್ಗಳು ಬರ್ತವಲ್ಲ, ನೀವು ಉಪಯೋಗ ಮಾಡಿಕೊಂಡಿದ್ದೀರಾ?
0: ಹೌದು, ಭತ್ತದ ದೊಡ್ಡ ಜಮೀನು ಇದ್ದಾಗ, ಅಂದರೆ 1 ಎಕರೆ 2 ಎಕರೆ 5 ಎಕರೆ ಈ ಥರ ಜಾಸ್ತಿ ಎಕರೆಗಟ್ಟಲೆ ಭತ್ತದ ಬೆಳೆ ಇದ್ದಾಗ ಯಂತ್ರಗಳನ್ನು ಬಳಸುವುದು ಅನುಕೂಲ ಆಗುತ್ತೆ. ಯಾಕಂದರೆ ಅದಕ್ಕೆ ಹೋಗಲಿಕ್ಕೆ ಅಷ್ಟೇ ದೊಡ್ಡ ದಾರಿ ಬೇಕು, ಮತ್ತು ಒಂದು ಕೆಲವೇ ಗಂಟೆಗಳಲ್ಲಿ ಎಕರೆಗಟ್ಟಲೆ ಜಾಗವನ್ನು ಅದು ಕೊಯ್ಲು ಮಾಡುತ್ತೆ. ಸೊ ಭಾಳ ಸಣ್ಣ ಜಮೀನವರಿಗೆ ಭತ್ತದ ಕೊಯ್ಲಿಗೆ ಯಂತ್ರಗಳನ್ನು ಅವಲಂಬಿಸಬೇಕಾದ ಅಗತ್ಯ ಇರುವುದಿಲ್ಲ. ದೊಡ್ಡ ಜಮೀನು ಎಕರೆಗಟ್ಟಲೆ ಇರುವಂಥವರಿಗೆ ಯಂತ್ರದ ಮೂಲಕವೇ ಇವಾಗ ಎಲ್ಲ ಕಡೆಗಳಲ್ಲೂ ಕೊಯ್ಲಾಗುವಂಥದ್ದು.
1: ಯುವಕರು ಕೃಷಿಗೆ ಬರುವಂತಹ ಸಾಧ್ಯತೆಗಳು ಈಗ ತುಂಬ ಕಡಿಮೆ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ನೀವು ಯಾವ ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ?
0: ಕೃಷಿ ಅಂತ ಹೇಳೋದು ಈಗ ಆಹಾರ ಬೆಳೆ ಮತ್ತೊಂದು ವಾಣಿಜ್ಯ ಬೆಳೆ ಎರಡಿದೆ. ಸೊ ಆಹಾರದ ಬೆಳೆಗೆ ದಿನಕ್ಕೆ ರೇಟ್ ಬಹಳ ಜಾಸ್ತಿ ಆಗ್ತಾ ಇದೆ. ಈಗ ತರಕಾರಿ ಇರ್ಬೋದು, ಬೇರೆ ಯಾವುದೇ ಆಹಾರ ಇರ್ಬೋದು, ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನು ಬೆಳೆಯೋರು ಕಡಿಮೆ ಆಗ್ತಾ ಇದೆ. ಸೊ ಇದು ರೇಟ್ ಇನ್ನೂ ದಿನ ಹೋದಾಗ ಇನ್ನೂ ಜಾಸ್ತಿ ಆಗುವುದಲ್ಲದೆ ಕಡಿಮೆ ಆಗುವಂಥ ಅಂಶ ಭಾಳ ಕಡಿಮೆ. ಇವಾಗ ರೈತರು ಅಲ್ಲದೆ ಯುವಕರು ಕೂಡ ಇದನ್ನು ಜಾಸ್ತಿ ಬೆಳೆದ್ರೆ ಇದನ್ನು ಕೂಡ ಲಾಭದಾಯಕವಾಗಿ ಮಾಡುವಂಥ ಅವಕಾಶಗಳು ಬಹಳವಾಗಿದೆ. ಸೊ ಈ ರೀತಿ ಮಾಡಿಕೊಂಡು ಬರೀ ಈ ಪಟ್ಟಣಗಳಿಗೆ ಹೋಗಿ ಯಾವುದೇ ಕೆಲಸಗಳು, ಅಲ್ಲಿಯ ಕೆಲಸದ ಒತ್ತಡ, ಅದೇ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ, ಈ ರೀತಿ ತುಂಬ ಒತ್ತಡಗಳು ಬರುತ್ತೆ ಅದರಲ್ಲಿ ಕೆಲಸದಲ್ಲಿ. ಅಲ್ಲಿಯ ಶ್ರಮ ಇಲ್ಲಿಯ ಶ್ರಮ ಕಂಪೇರ್ ಮಾಡಿದಾಗ ಈ ಕೃಷಿಯಲ್ಲಿ ಮಾಡಿದ ನೆಮ್ಮದಿ ಜಾಸ್ತಿ ಸಿಗ್ತಾ ಇದೆ. ಇದು ನನ್ನ ಅನುಭವ ಆಗಿರುವಂಥದ್ದು. ಅದೇ ರೀತಿ ಯುವಕರು ಈ ರೀತಿಯಾದ ಕೃಷಿಯನ್ನು ಮಾಡಿದರೆ ಅದರಲ್ಲಿ ಲಾಭದಾಯಕವಾಗಿ ನಾವು ಪೇಟೆಯಲ್ಲಿ ಏನು ನಾವು ಕೆಲಸವನ್ನು ಮಾಡಿ ನಮ್ಮ ದುಡಿಮೆ ಹಣ ಏನು ಗಳಿಸ್ತೀವಿ, ಸಾಲ ಸಂಬಳ ಏನು ಸಿಗುತ್ತೆ, ಅದಕ್ಕಿಂತ ಜಾಸ್ತಿಯಾಗಿ ಕೃಷಿಯಲ್ಲಿ ಗಳಿಸುವಂಥ ಅವಕಾಶ ಕೂಡ ಇದೆ.
1: ಈಗ ಅಡಿಕೆ ಕೃಷಿಯಲ್ಲಿ ಯಾವ ರೀತಿ ನೀವು ಯಾಂತ್ರೀಕರಣವನ್ನು ಅಳವಡಿಸಿಕೊಂಡಿದ್ದೀರಿ?
0: ಈಗ ಅಡಿಕೆ ಕೃಷಿಯಲ್ಲಿ ಮುಖ್ಯವಾಗಿ ಔಷಧಿ ಸ್ಪ್ರೇ ಮಾಡುವಂಥದ್ದು, ಅಲ್ಲದೆ ಅಡಿಕೆಯ ಕೊಯ್ಲು ಮಾಡುವಂಥದ್ದು. ಅಡಿಕೆ ಮರ ಹತ್ತಲಿಕ್ಕೆ ಮ್ಯಾನ್ಯುವಲ್ ಉಪಕರಣವೂ ಇದೆ, ಅಂದರೆ ಯಂತ್ರ ಇಲ್ಲದೆ ಒಂದು ಉಪಕರಣದ ಮೂಲಕ ಮೇಲೆ ಹತ್ತುವಂಥದ್ದು ಇದೆ. ಅದೇ ರೀತಿ ಪೆಟ್ರೋಲ್ ಹಾಕಿ ಚಾಲನೆ ಮಾಡುವಂಥ ಉಪಕರಣ ಕೂಡ ಇದೆ, ಅದನ್ನು ಟ್ರೀ ಸೈಕಲ್ ಅಂತ ಕರಿತೀವಿ. ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಅಡಿಕೆ ಮರದಲ್ಲಿ ಕಾಳುಮೆಣಸು ನಾಟಿ ಮಾಡಿಲ್ಲ ಅಂತಿದ್ರೆ

0: ಸೊ ಅದಕ್ಕೆ ಟ್ರೀ ಸೈಕಲ್ನ ಮೂಲಕ ಒಂದು 10 ರಿಂದ 20 ಸೆಕೆಂಡ್ನ ಒಳಗೆ ಒಂದು ಅಡಿಕೆ ಮರದ ತುತ್ತ ತುದಿಗೆ ಕೂಡ ಹೋಗಿ ಇಳಿಬಹುದು. ಅಷ್ಟು ವೇಗವಾಗಿ ಹತ್ತಿ ಕೆಳಗೆ ಬರುವಂಥ ಬಹಳ ಸುಲಭವಾದಂಥ ಸೈಕಲ್ ರೀತಿಯ ಸೀಟ್ ಇದೆ ಅದರಲ್ಲಿ. ಅದರಲ್ಲಿ ಎಕ್ಸಲೇಟರ್ ಇದೆ, ಅದನ್ನು ಕೊಟ್ಕೊಂಡು ಮೇಲೆ ಹೋಗಿ ಅಡಿಕೆ ಕೊಯ್ಲು, ಔಷಧಿ ಸ್ಪ್ರೇ ಇದನ್ನು ಮಾಡಿ ಕೆಳಗೆ ಬರಬಹುದು. ಅದು ಭಾಳ ಸೇಫ್ಟಿ ಇದರಲ್ಲಿ ಕೂಡ ಅದಕ್ಕೆ ಬೇಕಾದ ಲಾಕಿಂಗ್ ವ್ಯವಸ್ಥೆ ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಉಪಯೋಗ ಮಾಡಿ ಬೇಗ ಬೇಗ ಕೆಲಸವನ್ನು ಮುಗಿಸ್ಬೋದು. ಅಡಿಕೆಗೆ ರೋಗ ಬರುವಂಥ ಸಮಯದಲ್ಲಿ ಸಿಂಪರಣೆ ಮಾಡಲಿಕ್ಕೆ ಉಪಕರಣಗಳ ಮೂಲಕ ಮರ ಹತ್ತುವಂಥದ್ದು ಬಹಳ ಅನುಕೂಲವಾಗಿರುತ್ತೆ. ಮಳೆಗಾಲದಲ್ಲಿ ಕೂಡ ಔಷಧಿ ಸ್ಪ್ರೇ ಮಾಡಲಿಕ್ಕೆ ಅಡಿಕೆ ಮರದ ಜಾರುವಂಥ ಸಂದರ್ಭ ಇದೆ. ಅದರಲ್ಲಿ ಕೂಡ ಈ ಟ್ರೀ ಸೈಕಲ್ ಬಹಳ ಅನುಕೂಲಕರವಾಗಿ ಮೇಲೆ ಹೋಗುತ್ತೆ. ಜಾರುವಂಥ ಯಾವುದೇ ಸಮಸ್ಯೆಗಳು ಅದರಲ್ಲಿಲ್ಲ. ಸೊ ಅದರಲ್ಲಿ ಹೋಗಿ ನಾವು ಔಷಧಿಯನ್ನು ಸ್ಪ್ರೇ ಮಾಡಿ ಬರ್ಬೋದು. ಅದೇ ರೀತಿ ತೆಂಗಿನ ಮರಕ್ಕೆ ಕೂಡ ಇದೇ ರೀತಿಯಾದ ಉಪಕರಣದಲ್ಲಿ ಹತ್ತುವಂಥ ಟ್ರೀ ಸೈಕಲ್ಲು, ಮರ ಹತ್ತುವಂಥ ಉಪಕರಣಗಳು ಬೇರೆ ಬೇರೆ ಮಾದರಿಯಲ್ಲಿ ಇದೆ. ಅದರಲ್ಲಿ ಕೆಲವು ಇದನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಅಡಿಕೆ ಕೊಯ್ಲೋತ್ತರವಾಗಿ ಅದನ್ನು ಸುಲಿಬೇಕು ಮಾರುಕಟ್ಟೆಗೆ ಕೊಡುವ ಮೊದಲು. ಸೊ ಆ ಸುಲಿವಂಥ ಇದಕ್ಕೆ ಲೇಬರ್ ಇದರಲ್ಲಿ ಅವರು ಗಂಟೆ ಲೆಕ್ಕದಲ್ಲಿ ಮಾಡಿಕೊಡ್ತಾರೆ, ಅದಕ್ಕೆ ಭಾಳ ಸಮಯ ತಗಲುತ್ತೆ. ಅದೇ ಯಂತ್ರಗಳ ಮೂಲಕ ಆದರೆ ಒಂದು ಗಂಟೆಯಲ್ಲಿ ಕೆಲವು ಕ್ವಿಂಟಲ್ಗಳನ್ನು ಸುಲಿಲಿಕ್ಕೆ ಆಗ್ತದೆ. ಬೇರೆ ಬೇರೆ ಮಾದರಿಯಲ್ಲಿ ಅಡಿಕೆ ಸುಲಿವಂಥ ಉಪಕರಣಗಳು ಈಗ ಮಾರುಕಟ್ಟೆಯಲ್ಲಿ ಬಂದಿದೆ. ಈಗ ಕೆಂಪು ಅಡಿಕೆ ಸುಲಿವಂಥ ಉಪಕರಣದ ಸಾಗರ, ಶಿವಮೊಗ್ಗ ಈ ಭಾಗದಲ್ಲೆಲ್ಲ ಕೆಂಪು ಅಡಿಕೆಯನ್ನು ಸುಲಿಯುವಂಥದ್ದು. ಸೊ ಇದನ್ನು ಸುಲಿಯುವಂಥ ಮೆಷಿನ್ಗಳು ಬೇರೆ ರೀತಿಯಾದಂಥ ವಿಧಾನದಲ್ಲಿ ಅದರಲ್ಲಿರುವ ಬ್ಲೇಡ್, ಅದರಲ್ಲಿರುವಂಥ ಬೆಲ್ಟ್ಗಳ ಅದರ ಚಲನೆಯ ವಿಧಾನಗಳು ಬೇರೆ ರೀತಿ ಇರುತ್ತೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡದ ಭಾಗದಲ್ಲಿ ಒಣಗಿದ ಅಡಿಕೆಯನ್ನು ಸುಲಿಯುವಂಥ ವಿಧಾನ. ಸೊ ಅದಕ್ಕೆ ಬೇಕಾದಂಥ ಮೆಷಿನ್ಗಳು ಬೇರೆ ಬೇರೆ ರೀತಿಯಾದಂಥ ಮಾಡೆಲ್ಗಳಲ್ಲಿ ಲಭ್ಯ ಇದೆ. ಒಂದು ಚಾನಲಲ್ಲಿ ಅಂದರೆ ಒಂದೊಂದೇ ಅಡಿಕೆ ಹೋಗುವಂಥದ್ದು, ಎರಡು ಲೈನಲ್ಲಿ ಅಡಿಕೆ ಹೋಗುವಂಥದ್ದು, 4, 8, 12 ಈ ರೀತಿ ಬೇರೆ ಬೇರೆ ಚಾನಲ್ಗಳಲ್ಲಿ ಅಡಿಕೆ ಮೆಷಿನ್ ಒಳಗಡೆ ಹೋಗಿ ಅಲ್ಲಿ ಸುಲಿದು ಅಡಿಕೆ ಬೇರೆ, ಅದರ ಸಿಪ್ಪೆ ಬೇರೆ ಆಗಿ ಬರುವಂಥದ್ದು, ಧೂಳು ರಹಿತವಾಗಿ ಬರುವಂಥದ್ದು, ಈ ರೀತಿ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ಮಾಡೆಲ್ಗಳಲ್ಲಿ ಮೆಷಿನ್ಗಳು ಬಂದಿದೆ. ಇದನ್ನು ಜಾಬ್ ವರ್ಕ್ ಮಾಡುವಂಥ ತಂಡಗಳು ಕೂಡ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದೆ. ಸೊ ಅದನ್ನು ಕೂಡ ನಾವು ಉಪಯೋಗ ಮಾಡ್ಬೋದು. ಅದು ಗಂಟೆ ಲೆಕ್ಕದಲ್ಲಿ ಅವರ ಚಾರ್ಜ್ ಇರುತ್ತೆ. ಸೊ ಇದಕ್ಕೆ ಒಂದು 5 ಕಿಲೋ 10 ಕಿಲೋ ಈ ರೀತಿ ಕೊಟ್ಟರೆ ಅವರು ಬರಲಿಕ್ಕಿಲ್ಲ. ಅದಕ್ಕೆ ಕ್ವಿಂಟಾಲ್ ಗಟ್ಟಲೆ ನಾವು ಅಡಿಕೆಯನ್ನು ಒಂದೊಂದು ಗಂಟೆಯಲ್ಲಿ ಸುಲಿಯುವಂಥ ಕಾರಣ ಒಂದು 5 ಕ್ವಿಂಟಾಲ್ 10 ಕ್ವಿಂಟಾಲ್ ಈ ರೀತಿ ಅಡಿಕೆಯನ್ನು ರೆಡಿ ಮಾಡಿಕೊಂಡು ಆ ತಂಡವನ್ನು ಕರೆದರೆ ಅವರು ಸುಲಿದು ಬಹಳ ಬೇಗವಾಗಿ ಹೋಗ್ತದೆ. ಇದೊಂದು ಯಾಂತ್ರೀಕರಣದ ಬಹಳ ಒಳ್ಳೆಯ ಒಂದು ಉಪಯೋಗ. ಹಾಗೆ ಬೇಗ ಕೆಲಸ ಮಾಡ್ಬೋದು, ಅದೇ ರೀತಿ ಅದರ ಮೂಲಕ ನಾವು ಲಾಭವನ್ನು ಕೂಡ ಗಳಿಸ್ಕೊಳ್ಬೋದು. ಅಡಿಕೆಯ ಜೊತೆಗೆ ಉಪಬೆಳೆಯಾಗಿ ಕಾಳುಮೆಣಸನ್ನು ನಾವು ಬೆಳೀತಾ ಇದ್ದೇವೆ. ಸೊ ಅದರ ಕಾಳುಮೆಣಸನ್ನು ಕೊಯ್ಲೋತ್ತರವಾಗಿ ಒಣಗಿಸಿ ಆದಮೇಲೆ ಅದನ್ನು ಬಿಡಿಸುವಂಥದ್ದು, ಕೊಯ್ದ ತಕ್ಷಣ ಬಿಡಿಸುವಂಥದ್ದು, ಈ ರೀತಿ ಅದಕ್ಕೆ ಉಪಕರಣಗಳು ಯಂತ್ರಗಳು ಬರುತ್ತೆ. ಸಣ್ಣ ರೈತರಿಗೆ ಸಣ್ಣ ಮಿಷನ್ ಬರುತ್ತೆ, ದೊಡ್ಡ ಬೆಳೆಗಾರರಿಗೆ ದೊಡ್ಡ ರೀತಿಯ ಮಿಷನ್ಗಳು ಬರುತ್ತೆ. ಕಾಳುಮೆಣಸನ್ನು ಅದನ್ನು ಮ್ಯಾನುವಲ್ ಆಗಿ ಕೈಯಲ್ಲಿ ಎತ್ಕೊಂಡು ಆ ಮಿಷನ್ ಒಳಗೆ ಹಾಕಿದರೆ ಅದರ ಕಾಳು ಬೇರೆ, ಅದರ ಕಡ್ಡಿಗಳು ಬೇರೆ ಆಗಿ ಅದರಲ್ಲಿ ಬರುತ್ತೆ. ಆ ಬಂದಂಥ ಕಾಳುಗಳನ್ನು ಅದರಲ್ಲಿ ಧೂಳಿನ ಅಂಶ ಇರುತ್ತೆ, ಆ ಧೂಳನ್ನು ಕೂಡ ಬೇರೆ ಮಾಡಿ ಬರೀ ಕಾಳುಮೆಣಸು ಮಾತ್ರ ಧೂಳು ರಹಿತವಾಗಿ ಮಾಡಲಿಕ್ಕೆ ಅದಕ್ಕೆ ಕೂಡ ಒಂದು ಮಿಷನ್ ಈಗ ಆಲ್ರೆಡಿ ಬಂದಿದ್ದಾರೆ, ಉಪಯೋಗ ಕೂಡ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಬಹಳ ವೇಗವಾಗಿ ಕಾಳುಮೆಣಸನ್ನು ಸ್ವಚ್ಛ ಮಾಡ್ಬೋದು. ಸ್ವಚ್ಛ ಮಾಡಿದ ನಂತರ ಅದನ್ನು ಬಿಸಿಲಿಗೆ ಹಾಕಿ ಒಣಗಿಸಿ ಅದನ್ನು ಶೇಖರಣೆ ಮಾಡಿ ಅದನ್ನು ಬೇಕಾದಾಗ 1 ವರ್ಷ 2 ವರ್ಷ ನಂತರ ಕೂಡ ಅದನ್ನು ಮಾರಾಟ ಮಾಡಿ ಲಾಭ ಗಳಿಸ್ಬೋದು.
1: ಈಗ ಈ ಯಂತ್ರೋಪಕರಣಗಳ ಬಳಕೆಯಲ್ಲಿ ರೈತರು ಎದುರಿಸುವಂತಹ ಸವಾಲುಗಳು ಯಾವುವು?
0: ಈ ಯಂತ್ರಗಳಂತ ಹೇಳಿದಾಗ ಅದರಲ್ಲಿ ಮೇಂಟೆನೆನ್ಸ್ ಬಂದೇ ಬರುತ್ತೆ. ಅದಕ್ಕೆ ಪ್ರತಿದಿನ ಈಗ ಉಪಯೋಗ ಮಾಡಿ ಅದರಲ್ಲಿರುವಂಥ ಪೆಟ್ರೋಲ್ ಡೀಸೆಲ್ ಏನಿದೆ ಅದನ್ನು ಖಾಲಿ ಮಾಡಿ ಟ್ಯಾಂಕನ್ನು ಖಾಲಿ ಮಾಡಿ ಇಡಬೇಕಾಗುತ್ತೆ. ಇಲ್ಲಾಂದರೆ ಮರುದಿನ ಅದನ್ನು ಸ್ಟಾರ್ಟ್ ಮಾಡಿದರೆ ಆ ಮೆಷಿನ್ ಸ್ಟಾರ್ಟ್ ಆಗಲಿಕ್ಕಿಲ್ಲ. ಸೊ ಪ್ರತಿದಿನ ಪೆಟ್ರೋಲನ್ನು ಖಾಲಿ ಮಾಡಿ ಇಡುವಂಥದ್ದು, ಆಮೇಲೆ ಉಪಯೋಗ ಆದಮೇಲೆ ಉಪಯೋಗಕ್ಕಿಂತ ಮೊದಲು ಅದಕ್ಕೆ ಗ್ರೀಸ್ ಎಲ್ಲ ಏನು ಹಾಕಬೇಕು, ಆಯಿಲ್ ಏನು ಹಾಕಬೇಕು, ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ ಆ ಯಂತ್ರಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದರ ಬೆಲ್ಟ್ಗಳನ್ನೆಲ್ಲ ಚೆಕ್ ಮಾಡಿಕೊಂಡು ಇರಬೇಕಾಗುತ್ತೆ. ಬೆಲ್ಟ್ಗಳೇನಾದರೂ ಹರಿದು ಹೋಗಿದ್ದರೆ ಅಥವಾ ಅದರ ನೂಲುಗಳು ಎದ್ದಿದ್ದರೆ ಸೊ ಅದನ್ನು ಬದಲಿಸಿ ಬೇರೆ ಬೆಲ್ಟ್ಗಳನ್ನು ಹಾಕಬೇಕು. ಸೊ ಈ ರೀತಿಯಾಗಿ ಅದರ ಮೇಂಟೆನೆನ್ಸ್ ಕೂಡ ಆವಾಗ ಮಾಡಬೇಕು. ಪ್ರತಿ ಸಲ ಉಪಯೋಗ ಮಾಡುವಾಗ ಯಂತ್ರಗಳನ್ನು ಪರಿಶೀಲನೆ ಮಾಡಬೇಕು, ಅದರ ಮೇಂಟೆನೆನ್ಸ್ ಅನ್ನು ಕೂಡ ಮಾಡಬೇಕಾಗುತ್ತೆ.
1: ಈಗ ನಾವು ಕೆಲವು ಮಾಧ್ಯಮಗಳ ಮೂಲಕ ಎಲ್ಲ ವಿದೇಶದಲ್ಲೆಲ್ಲ ಹೆಚ್ಚಿನ ಯಂತ್ರೋಪಕರಣಗಳ ಬಳಕೆಯನ್ನು ಕೃಷಿಯಲ್ಲಿ ಉಪಯೋಗಿಸುವಂಥದ್ದನ್ನು ನಾವು ಕಾಣ್ತೇವೆ. ಈಗ ಅದೇ ಥರ ನಮ್ಮ

0: ಇಲ್ಲಿ ದಕ್ಷಿಣ ಕನ್ನಡದಲ್ಲಿಯೂ ನಾವು ಅದರ ಬಳಕೆಗಳನ್ನು ಮಾಡಬಹುದು, ಅದನ್ನು ತರಿಸುವಂತಹ ಸಾಧ್ಯತೆಗಳು ಇವೆಯಾ, ಹೇಗೆ ನಿಮ್ಮ ಪ್ರಕಾರ?
1: ವಿದೇಶಗಳಲ್ಲಿ ದೊಡ್ಡ ಬೆಳೆಗಾರರು ಹಾಗೂ ಸಣ್ಣ ಬೆಳೆಗಾರರು ಬೇರೆ ಬೇರೆ ರೀತಿಯಾದಂತಹ ಆಧುನಿಕ ಉಪಕರಣಗಳನ್ನು ಈಗ ಉಪಯೋಗ ಮಾಡ್ತಾ ಇದ್ದಾರೆ ಈ ಕೃಷಿಯಲ್ಲಿ. ಈ ಉಪಕರಣಗಳನ್ನು ನಾವು ಯಂತ್ರಗಳನ್ನು ನಾವು ತರಿಸ್ಬೋದು. ನಮ್ಮ ಗೌರ್ಮೆಂಟ್ ಅದಕ್ಕೆ ಇಂಪೋರ್ಟ್ ಡ್ಯೂಟಿ ಅಂತ ಏನು ಹಾಕ್ತಾರೆ, ಸೊ ಅದು ಸ್ವಲ್ಪ ಜಾಸ್ತಿ ಇದೆ. ಸೊ ಅದರಿಂದ ಇಲ್ಲಿಗೆ ತರುವಾಗ ನಮಗೆ ಸಿಕ್ಕಾಪಟ್ಟೆ ಅದರ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಖರ್ಚು ಜಾಸ್ತಿ. ಆದರೆ ನಮ್ಮ ಸರ್ಕಾರಕ್ಕೊಂದು ನಮ್ಮ ರೈತರ ಕಡೆಯಿಂದ ಬೇಡಿಕೆ ಅಂದರೆ ಈ ಕೃಷಿ ಉಪಕರಣಗಳ ಇಂಪೋರ್ಟ್ ಮಾಡುವಾಗ ಅದಕ್ಕೆ ಆದಷ್ಟು ಕಡಿಮೆ ಟ್ಯಾಕ್ಸನ್ನು ಹಾಕಿದರೆ ನಮಗೆ ಅದನ್ನು ಅಳವಡಿಸಿಕೊಂಡು ಜಾಸ್ತಿ ಉತ್ಪಾದನೆಯನ್ನು ಮಾಡಿ ಅದರಿಂದ ಗೌರ್ಮೆಂಟಿಗೆ ಕೂಡ ಇಂಡೈರೆಕ್ಟ್ ಆಗಿ ಅದರಿಂದ ಬೆನಿಫಿಟ್ ಇದೆ. ಅಂದರೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಜಾಸ್ತಿ ಕಲೆಕ್ಟ್ ಆಗುತ್ತೆ, ಈ ರೀತಿಯಾದಂಥ ಇದೆ. ಜಾಸ್ತಿ ಉತ್ಪಾದನೆ ಆಗುತ್ತೆ, ಉತ್ಪಾದನೆ ಜಾಸ್ತಿ ಆದಷ್ಟು ಒಟ್ಟಿನಲ್ಲಿ ದೇಶಕ್ಕೆ ಅದು ಒಳ್ಳೆಯದು ಆಗುವಂಥದ್ದು. ಸೊ ಆ ರೀತಿ ಆ ಉಪಕರಣ ಇಲ್ಲಿ ತರಿಸಿ ವೇಗವಾಗಿ ಕೆಲಸಗಳನ್ನು ಮಾಡುವಂಥದ್ದು, ಪರಿಣಾಮಕಾರಿಯಾಗಿ ಕೃಷಿಯನ್ನು ಬೆಳೆಯುವಂಥದ್ದು, ಸೊ ಈ ರೀತಿ ಅದನ್ನು ಮಾಡಲಿಕ್ಕೆ ಆ ಯಂತ್ರಗಳನ್ನು ಬಳಕೆ ಮಾಡಬಹುದು.
0: ಈಗ ನಮ್ಮ ಕೇಳುಗರಿಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ನಿಮ್ಮ ಫೋನ್ ನಂಬರ್ ಅನ್ನು ಕೊಡಬಹುದಾ?
1: 9844974402, ಹಾಗೆ ಇನ್ನೊಂದು ನಂಬರು 9484845139, ಇದರಲ್ಲಿ ನನ್ನನ್ನು ಸಂಪರ್ಕ ಮಾಡಬಹುದು.
0: ಕೃಷಿಯಲ್ಲಿ ಯಾಂತ್ರೀಕರಣವು ಅನಿವಾರ್ಯವಾಗಿದೆ. ಹೊಸ ಹೊಸ ತಂತ್ರಜ್ಞಾನಗಳನ್ನು ಜವಾಬ್ದಾರಿಯೊಂದಿಗೆ ಬಳಸಿಕೊಂಡ್ರೆ ಕೃಷಿ ಲಾಭದಾಯಕವಾಗಬಹುದು ಅಂತ ನೀವು ತಿಳಿಸಿಕೊಟ್ರಿ ಸರ್. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ.
2: ಇದುವರೆಗೆ ಕೃಷಿಯಲ್ಲಿ ಯಂತ್ರಗಳ ಬಳಕೆ ಕುರಿತು ಪುತ್ತೂರಿನ ಅವಿನಾಶ್ ಮಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ, ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-180-1501 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈಗ ಕೃಷಿ ಮಾಹಿತಿ ಕೇಳೋಣ.
6: ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಎನ್ನುವಂತೆ ಧರ್ಮ ಅರ್ಥ ಕಾಮ ಮೋಕ್ಷ ಸಾಧನೆಗೆ ಶರೀರ ಅತ್ಯಗತ್ಯ. ಶರೀರದ ಆರೋಗ್ಯಕ್ಕಾಗಿ ಉತ್ತಮ ಪೋಷಕಾಂಶವಿರುವ ಆಹಾರವನ್ನು ನಾವು ತೆಗೆದುಕೊಳ್ಳುತ್ತೇವೆ. ಹಾಗೆಯೇ ಉತ್ತಮ ಫಸಲನ್ನು ಪಡೆಯಲು ಆರೋಗ್ಯಪೂರ್ಣ ಗಿಡಗಳೊಂದಿಗೆ ಉತ್ತಮ ಪೋಷಕಾಂಶವಿರುವ ಆಹಾರವನ್ನು ಗಿಡಗಳಿಗೆ ನೀಡಬೇಕಾಗುತ್ತದೆ. ಮನೆಯಲ್ಲಿ ಒಂದು ಪುಟ್ಟ ಮಗುವಿನ ಆರೈಕೆಯನ್ನು ಎಷ್ಟೊಂದು ಕಾಳಜಿಯಿಂದ ಮಾಡುತ್ತೇವೋ, ಈ ಸಸಿಗಳಿಗೂ ಪ್ರೀತಿಯಿಂದ ಸರಿಯಾದ ಕ್ರಮದಲ್ಲಿ ಆರೈಕೆ ಮಾಡಿದರೆ ಮಾತ್ರ ಉತ್ತಮ ಫಸಲನ್ನು ನಿರೀಕ್ಷಿಸಬಹುದಾಗಿದೆ. ಇದಕ್ಕಾಗಿ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು ಇವರು ಇತ್ತೀಚೆಗೆ ಹಮ್ಮಿಕೊಂಡ ಕೈತೋಟ ಕ್ರಾಂತಿ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಸಾವಯವ ರೀತಿಯಲ್ಲಿ ಉತ್ತಮ ಫಸಲನ್ನು ಪಡೆಯಲು ಅನುಸರಿಸಬೇಕಾದ ಕ್ರಮಗಳನ್ನು ಕೂಡ ತಿಳಿಸಿದ್ದರು. ಇದಕ್ಕಾಗಿ 100 ಕಡೆ ಕಾರ್ಯಕ್ರಮಗಳನ್ನು ನಡೆಸಿರುತ್ತಾರೆ. ಮೊದಲನೆಯದಾಗಿ, ನೈಸರ್ಗಿಕವಾಗಿ ಸಿಗುವಂತಹ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಪರಿಪೂರ್ಣವಾಗಿ ಬಳಕೆ ಮಾಡಿಕೊಂಡು ಕೃಷಿ ಮಾಡುವುದು ಅತಿ ಮುಖ್ಯ. ಬೆಳೆ ಉತ್ಕೃಷ್ಟವಾಗಿ ಬರಬೇಕೆಂದರೆ ಗಾಳಿ ಬಹಳ ಮುಖ್ಯ. ಈ ಗಾಳಿ ಬೆಳೆಗಳ ಮಧ್ಯದಲ್ಲಿ ಓಡಾಡಬೇಕು, ಇಲ್ಲದಿದ್ದರೆ ರೋಗಕ್ಕೆ ತುತ್ತಾಗ್ತದೆ. ತರಕಾರಿಗಳ ಸಾಲು ತೆಗೆಯುವಾಗ ಅದನ್ನು ಉತ್ತರ ದಕ್ಷಿಣವಾಗಿ ತೆಗೆದಾಗ ಗಾಳಿ ಬೆಳಕು ಬೇರಿಗೆ ಚೆನ್ನಾಗಿ ಸಿಗುತ್ತದೆ. ಇದರಿಂದ ಕೇಶಾಕರ್ಷಣೆಯಾಗಿ ಮತ್ತು ಬಾಷ್ಪೀಭವನದಿಂದ ಈ ಕ್ರಿಯೆ ನಡೆದರೆ ಸೂಕ್ಷ್ಮಾಣು ಜೀವಿಗಳಿಗೆ ಉಪಯೋಗವಾಗುತ್ತದೆ. ಸೂರ್ಯನ ಬೆಳಕಿಲ್ಲದೆ ಭೂಮಿಯಲ್ಲಿ ಯಾವ ಜೀವಿಯೂ ಇರುವುದು ಸಾಧ್ಯವಿಲ್ಲ. ಆದ್ದರಿಂದ ಗಿಡದಿಂದ ಗಿಡಕ್ಕೆ ಅಂತರವನ್ನು ಕೊಡಬೇಕು.

ಆಗ ಗಾಳಿ ಬೆಳಕು ಹರಿದು ತುಂಬ ಚೆನ್ನಾಗಿ ಬೆಳೆದು ಆರೋಗ್ಯಯುತ ಬೆಳೆ ಬರುತ್ತದೆ. ನಿಸರ್ಗ ಸಂಪತ್ತು ಮಳೆ ಅಥವಾ ನೀರು. ನೀರು ಹೆಚ್ಚಾದಾಗ ಮಣ್ಣಿನ ಉಪಕಾರಿ ಜೀವಿಗಳು ನಿಷ್ಕ್ರಿಯಗೊಂಡು ಅಪಕಾರಿ ಜೀವಿಗಳ ವೃದ್ಧಿಯಾಗುತ್ತದೆ. ಉಪಕಾರಿ ಜೀವಿ ನಿಷ್ಕ್ರಿಯಗೊಂಡಾಗ ಮಣ್ಣಿನ ಮೇಲ್ಪದರ ಗಟ್ಟಿಯಾಗಿ ಮಣ್ಣಿನೊಳಗೆ ಗಾಳಿ ಹೋಗುವುದಿಲ್ಲ. ಆಗ ಅಲ್ಲಿ ಅಪಾಯಕಾರಿ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿಯಾಗಿ ಅವುಗಳಿಂದ ಗಿಡದ ಬೇರಿಗೆ ರೋಗ ಬರುತ್ತದೆ. ಅತಿ ಯಾವಾಗಲೂ ವರ್ಜ್ಯ ಎನ್ನುವಂತೆ ನೀರು ಅತಿಯಾದಾಗ ಉಪಕಾರಿ ಜೀವಿಗೆ ಮಾರಕ ಮತ್ತು ಅಪಕಾರಿಗೆ ಪೂರಕ ಆಗುತ್ತದೆ. ಹಾಗೆ ಅಂತ ನೀರೇ ಇಲ್ಲದಿದ್ರೆ ಕೂಡ ಮಣ್ಣು ಗಟ್ಟಿಯಾಗುತ್ತದೆ. ಆಗ ಹಸಿರೆಲೆ, ಒಣ ಎಲೆ, ತ್ಯಾಜ್ಯ ಬಳಸಿ ಹಿತಮಿತವಾಗಿ ನೀರನ್ನು ಉಣಿಸಬೇಕಾಗುತ್ತದೆ. ಇನ್ನು ಮುಂದೆ ಮಣ್ಣಿನ ಸಂಪತ್ತು ಅಥವಾ ಮಣ್ಣಿನ ರಕ್ಷಣೆ. ಕಾಡುಗಳಲ್ಲಿ ಬೆಳೆದ ಹಣ್ಣುಗಳು ಏನು ಹಾಕದೆ ನಿಸರ್ಗದ ಸಂಪತ್ತು ಉಪಯೋಗಿಸಿಕೊಂಡು ವಿಷಮುಕ್ತ ಹಣ್ಣುಗಳನ್ನು ನಮಗೆ ನೀಡುತ್ತದೆ. ಆದರೆ ನಮ್ಮ ತೋಟದಲ್ಲಿ ಯಾಕಿಲ್ಲ? ಅಂದರೆ ರಾಸಾಯನಿಕ ಗೊಬ್ಬರ ಉಪಯೋಗಿಸಿ ಬೆಳೆಸಿದ ಪರಿಣಾಮ ಮಣ್ಣಿನಲ್ಲಿರುವ ಸಂಪತ್ತು ನಾಶ ಮಾಡಿದ್ದೇವೆ. ಬೇಲಿಯ ಗಿಡ ದಟ್ಟವಾಗಿ ಬೆಳೆಯುತ್ತದೆ, ಆದರೆ ಬೇಲಿಯ ಒಳಗೆ ಯಾಕಿಲ್ಲ? ಏಕೆಂದರೆ ಬೇಲಿಗೆ ಎಂದೂ ರಾಸಾಯನಿಕ ಗೊಬ್ಬರ ನಾವು ನೀಡಿಲ್ಲ, ಆದರೂ ಅದು ಚೆನ್ನಾಗಿ ಬೆಳೆಯುತ್ತದೆ. ಆದುದರಿಂದ ನೈಸರ್ಗಿಕ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸಿಕೊಂಡು ಮಣ್ಣಿನ ಉಪಕಾರಿ ಸೂಕ್ಷ್ಮ ಜೀವಿಗಳಿಗೆ ಪೂರಕವಾದಂತಹ ವಾತಾವರಣ ಕಲ್ಪಿಸಿಕೊಡುವುದು ನಮ್ಮ ಕರ್ತವ್ಯ. ಇದಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವ್ ಸಾಯಿಲ್ ಚಳವಳಿಯನ್ನು ಕೂಡ ಜಗ್ಗಿ ವಾಸುದೇವರವರು ಮಾಡಿದ್ದರು. ಉತ್ತಮ ಫಸಲನ್ನು ಪಡೆಯಲು ಇನ್ನೂ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಪಾಲಿಸಬೇಕಾಗುತ್ತದೆ. ಋತುಮಾನಕ್ಕನುಗುಣವಾಗಿ ಉತ್ತಮ ಬೀಜಗಳನ್ನು ಆಯ್ಕೆ ಮಾಡಿ ಬಿತ್ತನೆ ಮಾಡಬೇಕು. ಏಕೆಂದರೆ ಚಳಿಗಾಲದ ಬೆಳೆ ಬೇರೆ, ಮಳೆಗಾಲದ ಬೆಳೆಯೇ ಬೇರೆ. ಉದಾಹರಣೆಗೆ ಟೊಮೆಟೊ, ಕ್ಯಾಬೇಜ್, ಕಾಲಿಫ್ಲವರ್, ಬೀಟ್ರೂಟ್, ಕ್ಯಾರೆಟ್, ಬ್ರೊಕೊಲಿ, ಕ್ಯಾಪ್ಸಿಕಂ, ಚೌಳಿಕಾಯಿ, ಬೀನ್ಸ್, ಇವುಗಳೆಲ್ಲ ಚಳಿಗಾಲದಲ್ಲಿ ಬೆಳೆಯಬಹುದಾದ ತರಕಾರಿಗಳು. ಹಾಗೆಯೇ ವರ್ಷಪೂರ್ತಿ ಬೆಳೆಯುವಂತಹ ತರಕಾರಿಗಳೆಂದರೆ ಬೆಂಡೆಕಾಯಿ, ಸೋರೆಕಾಯಿ, ಅಲಸಂಡೆ, ಪಡುವಲಕಾಯಿ. ಇವುಗಳಿಗೆ ಸ್ವಲ್ಪ ಸ್ವಲ್ಪ ನೀರುಣಿಸಿ ವರ್ಷವಿಡೀ ಬೆಳೆಸಬಹುದು. ಋತುಗಳಿಗನುಗುಣವಾಗಿ ಬೆಳೆದರೆ ರೋಗಗಳು, ಕೀಟಬಾಧೆಗಳು ತುಂಬ ಕಡಿಮೆ ಇರುತ್ತದೆ. ಬಹುವಾರ್ಷಿಕ ಬೆಳೆಯನ್ನು ಪೂರ್ವ ಪಶ್ಚಿಮವಾಗಿ ನೆಡುವುದರಿಂದ ಫಲದಾಯಕ ಬೆಳೆ ಪಡೆಯಬಹುದು. ಒಂದು ಬೆಳೆದ ನಂತರ ಮುಂದಿನ ಮತ್ತೊಂದು ಬೆಳೆ ಬೆಳೆಯಬೇಕು. ಮೊದಲು ಏಕದಳ ಧಾನ್ಯ ಬೆಳೆದು ಅದರ ಕಟಾವಿನ ನಂತರ ದ್ವಿದಳ ಧಾನ್ಯವನ್ನು ಅದೇ ಜಾಗದಲ್ಲಿ ಬಿತ್ತುವುದರಿಂದ ಉತ್ತಮ ಫಲ ಕಾಣಬಹುದು. ಬೆಳೆ ಪರಿವರ್ತನೆ ಮಾಡಿದಾಗ ಏಕದಳ ಸಸ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಹೀರುತ್ತದೆ, ಆದರೆ ದ್ವಿದಳ ಧಾನ್ಯಗಳು ಭೂಮಿಯಲ್ಲಿ ಪೋಷಕಾಂಶಗಳನ್ನು ಸ್ಥಿರವಾಗಿ ಇಡುವ ಕಾರ್ಯವನ್ನು ಮಾಡುತ್ತದೆ. ಇದರಿಂದಾಗಿ ಆ ಜಾಗದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹಾಗೂ ಭೂಮಿಯ ಇಂಗಿಸುವ ಶಕ್ತಿ ಜಾಸ್ತಿಯಾಗುತ್ತದೆ. ಅಲ್ಲದೆ ಮೊದಲು ಬೆಳೆದ ಏಕದಳ ಧಾನ್ಯ ಬೆಳೆಗಳಿಗೆ ಬಂದಂತಹ ಕೀಟಗಳಿಗೆ ಎರಡನೆಯ ಸಲ ಬೆಳೆದ ದ್ವಿದಳ ಧಾನ್ಯದೊಂದಿಗೆ ಹೊಂದಾಣಿಕೆ ಆಗದೆ ಅವುಗಳಿಗೆ ಅವುಗಳ ಜೀವನೋಪಾಯಕ್ಕೆ ಬೇಕಾದ ಪೋಷಕಾಂಶ ದೊರೆಯದೆ ಆ ಕೀಟಗಳ ಸಂತಾನವೇ ನಿರ್ನಾಮವಾಗಬಹುದು, ನಾಶವಾಗಬಹುದು. ಇನ್ನೊಂದು ವಿಚಾರ, ಜೇನು ಸಾಕಾಣಿಕೆಯನ್ನು ತೋಟದ ಮಧ್ಯೆ ಮಾಡಿದಾಗ ಪರಾಗಸ್ಪರ್ಶ ಚೆನ್ನಾಗಿ ಆಗಿ ಉತ್ತಮ ಫಸಲು ಬರಲು ಸಹಕಾರಿಯಾಗುತ್ತದೆ. ನಿತ್ಯ ಸಂಭವನ ಗಿಡದೊಂದಿಗೆ ಮಾಡುವುದು ಒಂದು ಉತ್ತಮ ವಿಚಾರವಾಗಿದೆ. ಅಲ್ಲದೆ ಗಿಡಗಳಿಗೆ ಶಾಸ್ತ್ರೀಯ ಸಂಗೀತವನ್ನು ಕೇಳಿಸಿದರೆ ಹೆಚ್ಚಿನ ಫಸಲನ್ನು ಪಡೆಯಬಹುದು ಎಂದು ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಗಿಡದೊಂದಿಗೆ ಉತ್ತಮವಾದಂತಹ ಬಾಂಧವ್ಯವನ್ನು ನಾವು ಇಟ್ಟುಕೊಂಡು ಮಾತಾಡುವಾಗ ನಮ್ಮೊಳಗಿರುವ ಒತ್ತಡವೂ ಕಡಿಮೆಯಾಗಿ ಎಂಡೋರ್ಫಿನ್, ಡೋಪಮಿನ್, ಆಕ್ಸಿಟೋಸಿನ್ ಮುಂತಾದ ಶರೀರಕ್ಕೆ ಬೇಕಾದ ಹಾರ್ಮೋನುಗಳು ಉತ್ಪತ್ತಿಯಾಗಿ ಗಿಡಗಳ ಆರೋಗ್ಯದೊಂದಿಗೆ ನಮ್ಮ ಆರೋಗ್ಯವು ವೃದ್ಧಿಯಾಗುತ್ತದೆ. ನಮ್ಮ ನಮ್ಮ ಮನೆಗಳಲ್ಲಿ ನಮಗೆ ದಿನನಿತ್ಯಕ್ಕೆ ಬೇಕಾಗುವಷ್ಟು ಹೂವು, ತರಕಾರಿಗಳನ್ನು ನಾವೇ ಬೆಳೆಯಬೇಕು. ಇದನ್ನು ಮನೆಯ ಅಂಗಳದಲ್ಲಿ, ಬಾಲ್ಕನಿ ಅಥವಾ ತಾರಸಿಯಲ್ಲಿ, ಮಣ್ಣಿನ ಚಟ್ಟಿ ಅಥವಾ ಗ್ರೋ ಬ್ಯಾಗಲ್ಲಿ ಬೆಳೆಯಬಹುದು. ಹೆಚ್ಚಿನ ಇಳುವರಿಗಾಗಿ ಜೀವಾಮೃತವನ್ನು 15 ದಿನಕ್ಕೊಮ್ಮೆ ಉಣಿಸಬೇಕು.
ಪ್ರತಿ ಸಲ ಹೂವು ತರಕಾರಿ ಹಣ್ಣುಗಳನ್ನು ಕೊಯ್ದ ನಂತರ ಪುನಃ

0: ಗೊಬ್ಬರ ಹಾಕಿದರೆ ಮುಂದಿನ ಹಂತದ ಹೂವು ಬಿಡಲು ಪೌಷ್ಟಿಕಾಂಶ ನೀಡಿದಂತಾಗುತ್ತದೆ. ಕೈತೋಟದಲ್ಲಿ ಬಹು ಬೆಳೆ ಪದ್ಧತಿಯನ್ನು ಅನುಸರಿಸಿ ಇಳುವರಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಉದಾಹರಣೆಗೆ, ತರಕಾರಿ ಗಿಡ ಬೆಳೆಸಿದ ಪ್ರತಿ ಕುಂಡದಲ್ಲಿ ಒಂದೆಲಗ, ಪುದೀನ, ಹೊನ್ನಂಗನಿ ಇತ್ಯಾದಿ ಸೊಪ್ಪುಗಳನ್ನು, ಚಿಕ್ಕ ಚಿಕ್ಕ ಗಿಡಗಳನ್ನು, ಚಿಕ್ಕ ಚಿಕ್ಕ ಸೊಪ್ಪುಗಳನ್ನು ಬೆಳೆಯಬಹುದು. ತರಕಾರಿ ಗಿಡ ಅಥವಾ ಬಳ್ಳಿ ತರಕಾರಿ ಬೆಳೆಸಿದ ಪ್ರತಿ ಕುಂಡದಲ್ಲಿ ಅರಶಿನ, ಶುಂಠಿ, ಮಾವು ಶುಂಠಿ ಇತ್ಯಾದಿ ಗಡ್ಡೆಗಳನ್ನು ಬೆಳೆಯಬಹುದು. ಕೆಲವೊಂದು ತರಕಾರಿಗಳಿಗೆ ನಡು ಮಧ್ಯಾಹ್ನದ ಬಿಸಿಲ ಝಳ ತಾಳಿಕೊಳ್ಳಲು ಆಗುವುದಿಲ್ಲ, ಅವುಗಳಿಗೆ ತಲೆನೆರಳು ಅಗತ್ಯವಿರುತ್ತದೆ. ಅಂತಹ ತರಕಾರಿಗಳು ತೊಂಡೆ, ಪಡುವಲ, ಹೀರೆಕಾಯಿ ಮುಂತಾದ ತರಕಾರಿಗಳ ಚಪ್ಪರದ ಅಡಿಯಲ್ಲಿ ಬೆಳೆಯಬೇಕು. ಉದಾಹರಣೆಗೆ, ದೊಡ್ಡಪತ್ರೆ, ಗರಿಕೆ, ಮಜ್ಜಿಗೆ ಹುಲ್ಲು, ನೆಲನೆಲ್ಲಿ, ಅಲೋವೇರಾ, ಭೃಂಗರಾಜ ಮುಂತಾದವುಗಳನ್ನು ನೆರಳಲ್ಲೂ ಬೆಳೆಸಬಹುದು. ಈ ರೀತಿ ತರಕಾರಿ ಬೆಳೆಯುವಾಗ ಅವುಗಳಿಗೆ ಸಾವಯವ ಗೊಬ್ಬರವನ್ನು ಉಪಯೋಗಿಸೋಣ. ಇದರಿಂದ ಹಾನಿಕಾರಕ ಬ್ಯಾಕ್ಟೀರಿಯಾದ ಸಂತಾನೋತ್ಪತ್ತಿಯು ತಡೆಯುತ್ತದೆ. ಇದರಿಂದ ಮಣ್ಣು ಸಡಿಲವಾಗಿ ಬೇರಿನ ವ್ಯವಸ್ಥೆ ಮತ್ತು ಬೇರಿನ ಬೆಳವಣಿಗೆಯನ್ನು ಉತ್ತೇಜಿಸಿ ಉತ್ತಮ ತಾಜಾ ಇಳುವರಿಗೆ ಕಾರಣವಾಗುತ್ತದೆ. ಈ ರೀತಿಯ ಇಳುವರಿಯು ಸುರಕ್ಷಿತ ಮತ್ತು ನಿರುಪದ್ರವ, ವಿಷಕಾರಿಯಲ್ಲದ, ಮಾಲಿನ್ಯರಹಿತ ಪದಾರ್ಥಗಳನ್ನೊಳಗೊಂಡಿದೆ. ಇದು ಸ್ವಚ್ಛ ಭಾರತ, ಸ್ವಸ್ಥ ಭಾರತಕ್ಕೆ ಪೂರಕವಾಗಿದೆ. ಒಟ್ಟಿನಲ್ಲಿ ನಾವು ಮಣ್ಣಿನ ಫಲವತ್ತತೆಯನ್ನು ಅಥವಾ ಮಣ್ಣಿನ ಸಾರವನ್ನು ಹೆಚ್ಚಿಸಿ ನಮಗೆ ನಮ್ಮ ಹಿರಿಯರು ಹಣ್ಣು ಹಂಪಲಿನ ಮರವನ್ನು ಬಿಟ್ಟು ಹೋದಂತೆ ನಾವೂ ನಮ್ಮ ಮುಂದಿನ ಪೀಳಿಗೆಗೆ ಬೆಳೆಸಿ ಉಳಿಸಿ ಹೋಗಬೇಕಾಗಿದೆ. ಇದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕೂಡ. ಆದುದರಿಂದ ವಿಷಮುಕ್ತ ಅನ್ನದ ಬಟ್ಟಲಿಗಾಗಿ ಇಂದೇ ತೋಟಗಳಿಗೆ ರಾಸಾಯನಿಕ ಬಳಸುವುದನ್ನು ಬಿಡುವುದಾಗಿ ಪಣ ತೊಡೋಣ. ಭಾರತ ಮಾತೆಯ ಮಣ್ಣಿನ ಪವಿತ್ರತೆಯನ್ನು ಕಾಪಾಡೋಣ.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ.
2: ಕಿಸಾನ್ ವಾಣಿ.

0: ಆಕಾಶವಾಣಿ ಮಂಗಳೂರು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
0: ಆಕಾಶವಾಣಿ ಮಂಗಳೂರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಗಳೂರು ಇಲ್ಲಿನ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರೂಪಾಯಿಯಿಂದ 54,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರೂಪಾಯಿಯಿಂದ 47,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 25,000 ರೂಪಾಯಿಯಿಂದ 34,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರೂಪಾಯಿಗಳಿಂದ 18,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000 30,000 40,000 ರೂಪಾಯಿಗಳು, 2ನೇ ವರ್ಗ 1,000 25,000 35,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲ್ಗೆ 4,600 ರೂಪಾಯಿಯಿಂದ 5,500 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಾಲ್ಗೆ 3,500 ರೂಪಾಯಿಗಳಿಂದ 4,500 ರೂಪಾಯಿಗಳು, IR8 ಕ್ವಿಂಟಾಲ್ಗೆ 3,800 ರೂಪಾಯಿಗಳಿಂದ 4,500 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,350 ರೂಪಾಯಿಗಳಿಂದ 2,500 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 ರೂಪಾಯಿಗಳಿಂದ 5,400 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 ರೂಪಾಯಿಗಳಿಂದ 5,000 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 ರೂಪಾಯಿಗಳಿಂದ 5,500 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 17,000 ರಿಂದ 24,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಾಲ್

ಗೆ 13,000 ರೂಪಾಯಿಗಳಿಂದ 69,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,000 ರೂಪಾಯಿಗಳಿಂದ 14,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ರೂಪಾಯಿಗಳಿಂದ 6,500 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 5,800 ರೂಪಾಯಿಗಳಿಂದ 7,000 ರೂಪಾಯಿಗಳು, ಗಾಳಿ ಕ್ವಿಂಟಾಲಿಗೆ 6,000 ರೂಪಾಯಿಗಳಿಂದ 6,500 ರೂಪಾಯಿಗಳು, ನೇಂದ್ರ ಕ್ವಿಂಟಾಲಿಗೆ 7,000 ರೂಪಾಯಿಯಿಂದ 8,000 ರೂಪಾಯಿಗಳು. ಇವು ಮಂಗಳೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು.

0: ಇದುವರೆಗೆ ಅಜಯ್ ವಾರಿಯರ್ ಹಾಡಿರುವ ಭಕ್ತಿಗೀತೆಯನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು.
1: ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ನಾಳೆ ಪೂರ್ವಾಹ್ನ 11 ಗಂಟೆಗೆ.
2: ಹೊರಗೆ ಕೂತ ನೆಂಟರನ್ನ ವಿಚಾರಿಸುತ್ತಿದ್ದ ಅಮ್ಮನಿಗೆ ಒಳಗೊಳಗೆ ಪುಕ್ಕುಪುಕ್ಕು. ಹೆಚ್ಚಿಗೆ ಬೇಕೆಂದು ಕೇಳಿದರೆ ಒಳಗಿದ್ದದ್ದು ಒಂದೇ ದೋಸೆ. ವಿಚಾರಿಸದಿದ್ದರೆ ಹೇಗೆ ಎನ್ನುವ ಗೊಂದಲದಲ್ಲಿರುವಾಗಲೇ ಅಡುಗೆ ಮನೆಯಲ್ಲಿ ಉಣ್ಣಲು ಕೂತ ಶೀಣನ್ನ ಮಣೆ ಸಮೇತ ಹಿಡಿದ ಬಟ್ಟಲಿನೊಂದಿಗೆ ಹೊರಚಾವಡಿಗೆ ಬಂದು ನೆಂಟರ ಬದಿಯಲ್ಲೇ ಕುಳಿತುಕೊಳ್ಳಬೇಕೆ?
1: ತಪ್ಪದೆ ಕೇಳಿ ನಾಳೆ ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.

ಕೇಳುಗರೇ, ಇಂದು ರಾತ್ರಿ 8:30 ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ದಿವಾಕರ ಬಲ್ಲಾಳ್ ಎಬಿ ಅವರಿಂದ ಸ್ವರಚಿತ ಕವನಗಳ ವಾಚನ ಪ್ರಸಾರವಾಗುವುದು. ಒಂಬತ್ತು ಗಂಟೆ 9:30 100.3 ಆಕಾಶವಾಣಿ ಟೆಲಿಕ್ವಿಸ್ ಸರಣಿ ಕಾರ್ಯಕ್ರಮದ ಮೊದಲ ಭಾಗ. ಕ್ವಿಸ್ ಮಾಸ್ಟರ್ ಅಶೋಕ್ ಕೆಜಿ, ಸಹಾಯಕ ಪ್ರಾಧ್ಯಾಪಕರು ವಾಣಿಜ್ಯ ವಿಭಾಗ ಆಳ್ವಾಸ್ ಕಾಲೇಜು ಮೂಡುಬಿದಿರೆ.

ಆಕಾಶವಾಣಿ ಮಂಗಳೂರು, ಈಗ ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು, ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ, ವೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭನ್ ಗಿಲ್ ನಾಯಕ. ವಾರ್ತೆಗಳ ವಿವರ.

ಇಂಡಿಯಾ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾರ್ಡಿಕ್ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇಂಡಿಯಾ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಂಡು ನಂತರ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವಿನ ಬದ್ಧತೆಯು ಪ್ರಜಾಪ್ರಭುತ್ವ, ಕಾನೂನು ಆಧಾರಿತ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಆಧರಿಸಿದ್ದು, ಇದು ನಮ್ಮನ್ನು ಸಹಜ ಪಾಲುದಾರರನ್ನಾಗಿ ಮಾಡಿದೆ. ಈ ಹಂಚಿಕೆಯ ಮೌಲ್ಯಗಳೇ ಉಭಯ ಪ್ರದೇಶಗಳ ನಡುವಿನ ಬಾಂಧವ್ಯಕ್ಕೆ ಅಡಿಪಾಯ ಎಂದು ಹೇಳಿದ್ದಾರೆ. ಇಂದಿನ ಸಭೆಯಲ್ಲಿ ಕಾನೂನು ಆಧಾರಿತ ಆಡಳಿತಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಉಕ್ರೇನ್, ರಷ್ಯಾ ಅಥವಾ ಪಶ್ಚಿಮ ಏಷ್ಯಾದಂತಹ ಸಂಘರ್ಷಗಳು ಶೀಘ್ರವಾಗಿ ಕೊನೆಗಾಣಿಸುವ ಹಾಗೂ ಶಾಂತಿ ಸ್ಥಾಪಿಸುವ ಪ್ರಯತ್ನಗಳಿಗೆ ಎಲ್ಲಾ ನಾಯಕರು ಎಂದಿಗೂ ಬೆಂಬಲ ನೀಡುವುದಾಗಿ ತಿಳಿಸಿದ್ದಾರೆ. ಭಯೋತ್ಪಾದನೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂಬುದು ಎಲ್ಲರ ಒಂದು ಸ್ಪಷ್ಟ ಮತ್ತು ಒಗ್ಗಟ್ಟಿನ ನಿಲುವಾಗಿದೆ ಎಂದು ನುಡಿದಿದ್ದಾರೆ. 2025 ಅಕ್ಟೋಬರ್ನಿಂದ ಭಾರತವು ನಾರ್ವೆ, ಐಸ್ಲ್ಯಾಂಡ್ ಸೇರಿದಂತೆ ಇತರ ನಾರ್ಡಿಕ್ ದೇಶಗಳೊಂದಿಗೆ ಪ್ರಮುಖ ವ್ಯಾಪಾರ ಮತ್ತು ಆರ್ಥಿಕ ಒಪ್ಪಂದಗಳಿಗೆ ಸಹಿ ಹಾಕಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ. ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳು ತಮ್ಮ ಸಂಬಂಧಗಳಿಗೆ ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತಾ ಕಾರ್ಯತಂತ್ರದ ಪಾಲುದಾರಿಕೆಯ ರೂಪ ನೀಡಲು ನಿರ್ಧರಿಸಿವೆ ಎಂದು ಹೇಳಿದ್ದಾರೆ. ಜಂಟಿ ಸುದ್ದಿಗೋಷ್ಠಿಯಲ್ಲಿ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಪ್ರಧಾನಮಂತ್ರಿಗಳು ಪಾಲ್ಗೊಂಡಿದ್ದರು. 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟುನ್ ಫ್ರಾಸ್ತಾ ಡೊಟ್ಟಿರ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟರಿ ಒರ್ಪೋ ಹಾಗೂ ಡೆನ್ಮಾರ್ಕ್ ಪ್ರಧಾನಿ ಮೆಟ್ ಫ್ರೆಡ್ರಿಕ್ಸನ್ ಅವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಈ ವೇಳೆ ಆಯಾ ರಾಷ್ಟಗಳಿಗೆ ಭಾರತ ಹೊಂದಿರುವ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಸಾರ್ವಜನಿಕರ ಜೀವರಕ್ಷಣೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಹುಚ್ಚು ಹಿಡಿದಿರುವಂತಹ, ಗುಣಪಡಿಸಲಾಗದಂತಹ, ಖಾಯಿಲೆಯಿಂದ ಬಳಲುತ್ತಿರುವಂತಹ ಅಥವಾ ಅತ್ಯಂತ ಅಪಾಯಕಾರಿ ಎಂದು ಸಾಬೀತಾಗಿರುವಂತಹ ಬೀದಿನಾಯಿಗಳಿಗೆ ದಯಾಮರಣ ನೀಡಲು ಸುಪ್ರೀಂಕೋರ್ಟ್ ಇದೇ ಮೊದಲ ಬಾರಿಗೆ ಅನುಮತಿ ನೀಡಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್, ಸಂದೀಪ್ ಮೆಹ್ತಾ ಮತ್ತು ಎನ್ವಿ ಅನ್ಸಾರಿಯಾ ಅವರನ್ನೊಳಗೊಂಡಂತಹ ಪೀಠವು ದೇಶಾದ್ಯಂತ ಹೆಚ್ಚುತ್ತಿರುವಂತಹ ಬೀದಿನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಈ ಮಹತ್ವದ ನಿರ್ದೇಶನಗಳನ್ನು ನೀಡಿದೆ. ಬೀದಿನಾಯಿಗಳ ಸಂಖ್ಯೆ ಆತಂಕಕಾರಿಯಾಗಿ ಹೆಚ್ಚುತ್ತಿರುವ ಮತ್ತು ನಾಯಿ ಕಡಿತ ಅಥವಾ ಆಕ್ರಮಣಕಾರಿ ದಾಳಿಗಳಿಂದ ಸಾರ್ವಜನಿಕ ಸುರಕ್ಷತೆಗೆ ಪದೇ ಪದೇ ಧಕ್ಕೆ ಉಂಟಾಗುತ್ತಿರುವ ಪ್ರದೇಶಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಈ ಕ್ರಮ ಕೈಗೊಳ್ಳಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ದೇಶದ ರಾಜಧಾನಿಯಲ್ಲಿ ಮಕ್ಕಳು ಸೇರಿದಂತೆ ಅನೇಕರು ನಾಯಿ ಕಡಿತಕ್ಕೆ ತುತ್ತಾದ ಬಗ್ಗೆ ಮಾಧ್ಯಮಗಳಲ್ಲಿ ಬಂದ ವರದಿಗಳನ್ನು ಆಧರಿಸಿ ಕಳೆದ ವರ್ಷ ಜುಲೈ 28 ಸುಪ್ರೀಂಕೋರ್ಟ್ ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು. ಇದೇ ವೇಳೆ ಬೀದಿನಾಯಿಗಳ ಸ್ಥಳಾಂತರ ಮತ್ತು ಸಂತಾನ ಶಕ್ತಿ ಹರಣ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ನೀಡಲಾಗಿದ್ದಂತಹ ಆದೇಶವನ್ನು ಹಿಂಪಡೆಯುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಮುಂಬರುವ ನೀಟ್ ಮರುಪರೀಕ್ಷೆಯ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದರು. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಸಚಿವರು, ಈ ಹಿಂದಿನ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಗುರುತಿಸಲಾದಂತಹ ಎಲ್ಲ ಲೋಪದೋಷಗಳನ್ನು ಸಮಗ್ರವಾಗಿ ಪರಿಹರಿಸಬೇಕು ಮತ್ತು ಅವುಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಟ್ಟುನಿಟ್ಟಾದ ಭದ್ರತಾ ನಿಯಮಗಳ ಅಡಿಯಲ್ಲಿ ಮರುಪರೀಕ್ಷೆಯನ್ನು ಯಾವುದೇ ಅಡೆತಡೆಗಳು ಇಲ್ಲದೆ ಮತ್ತು ಸುರಕ್ಷಿತವಾಗಿ ನಡೆಸಬೇಕು ಎಂದು ಅವರು ಸೂಚನೆ ನೀಡಿದ್ದಾರೆ. ಪರೀಕ್ಷಾ ವ್ಯವಸ್ಥೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಉಸ್ತುವಾರಿಗಾಗಿ ಎಲ್ಲ ರಾಜ್ಯಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷರ ಜೊತೆಗೆ ಸಮನ್ವಯ ಸಭೆಗಳನ್ನು ನಡೆಸುವಂತೆ ಸಭೆಯಲ್ಲಿ ಆದೇಶ ನೀಡಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ, ಮಿಲಿಟರಿ ನಿಖರತೆ, ಮಾಹಿತಿ ನಿಯಂತ್ರಣ, ರಾಜತಾಂತ್ರಿಕ ಸಂಕೇತ ಹಾಗೂ ಆರ್ಥಿಕ ದೃಢ ಸಂಕಲ್ಪದ ಒಂದು ಸುಸಂಬದ್ಧ ರಾಷ್ಟೀಯ ಕ್ರಮವಾಗಿ ಮೂಡಿಬಂದಿದೆ ಎಂದು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿರುವಂತಹ ಭೂ ಯುದ್ಧ ಅಧ್ಯಯನ ಕೇಂದ್ರ ಹಮ್ಮಿಕೊಂಡಿದ್ದಂತಹ ಭದ್ರತೆಯಿಂದ ಸಮೃದ್ಧಿಯತ್ತ ರಾಷ್ಟೀಯ ಪ್ರಗತಿಗಾಗಿ ಸ್ಮಾರ್ಟ್ ಶಕ್ತಿ ಎಂಬ ವಿಷಯದ ಕುರಿತಾದಂತಹ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ಕಾರ್ಯಾಚರಣೆಯು ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಧ್ವಂಸಗೊಳಿಸಿದೆ ಮತ್ತು ದೀರ್ಘಕಾಲದ ಕಾರ್ಯತಂತ್ರಗಳನ್ನು ವಿಫಲಗೊಳಿಸಿದೆ ಎಂದು ಶ್ಲಾಘಿಸಿದ್ದಾರೆ. ಜಾಗತಿಕ ವಿದ್ಯಮಾನಗಳ ಕುರಿತು ಮಾತನಾಡಿದ ಜನರಲ್ ದ್ವಿವೇದಿ, ಪ್ರಸ್ತುತ ಜಗತ್ತು ಸಂಕೀರ್ಣ ಸವಾಲುಗಳನ್ನು ಎದುರಿಸುತ್ತಿದೆ. ಸೆಮಿಕಂಡಕ್ಟರ್ಗಳ ಲಭ್ಯತೆಯು ಇಂದು ರಾಷ್ಟೀಯ ಮಟ್ಟದಲ್ಲಿ ಪ್ರಭಾವ ಬೀರುವ ಸಾಧನವಾಗಿದ್ದು, ಹಾರ್ಮೋನ್ ಜನಸಂಧಿಯು ಸಂಘರ್ಷದ ವಲಯವಾಗಿ ಬದಲಾಗಿದೆ ಎಂದು ಎಚ್ಚರಿಸಿದ್ದಾರೆ. ವಿಶ್ವದ ಒಟ್ಟು ರಕ್ಷಣಾ ವೆಚ್ಚವು $2.7 trillion ದಾಟಿದ್ದು, ಇದು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಟ್ಟು ಬಜೆಟ್ಗಿಂತಲೂ ಹೆಚ್ಚಾಗಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಮುಂದಿನ 5 ಛತ್ತೀಸ್ಗಢದ ಬಸ್ತಾರ್ ವಲಯವು ದೇಶದ ಅತ್ಯಂತ ಅಭಿವೃದ್ಧಿ ಹೊಂದಿದ ಬುಡಕಟ್ಟು ಪ್ರದೇಶವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಇಂದು ಛತ್ತೀಸ್ಗಢದ ಜಗದಲ್ಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, 2031 ವೇಳೆಗೆ ಇಲ್ಲಿನ ಜನರ ಆದಾಯವನ್ನು 6 ಪಟ್ಟು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ.
ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು

0: ಅಮೆರಿಕದ ಪರಮಾಣು ಇಂಧನ ಉದ್ಯಮದ ಉನ್ನತ ಮಟ್ಟದ ನಿಯೋಗದೊಂದಿಗೆ ನವದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಿದರು. ಈ ನಿಯೋಗದಲ್ಲಿ ಅಮೆರಿಕದ ಪರಮಾಣು ಶಕ್ತಿ ಸಂಸ್ಥೆ ಮತ್ತು ಅಮೆರಿಕ ಭಾರತ ಕಾರ್ಯತಂತ್ರ ಪಾಲುದಾರಿಕೆ ವೇದಿಕೆಯ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಶಾಂತಿ ಕಾಯ್ದೆಯಡಿ ತರಲಾದಂತಹ ಸುಧಾರಣೆಗಳು ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಹೇಗೆ ವೇಗಗೊಳಿಸಲಿವೆ ಎಂಬುದನ್ನು ವಿವರಿಸಿದರು. ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಬಿಸಿ ಖಂಡೂರಿ ಸುದೀರ್ಘ ಅನಾರೋಗ್ಯದಿಂದ ಇಂದು ಡೆಹ್ರಾಡೂನ್ನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ಭಾರತೀಯ ಸೇನೆಯಲ್ಲಿ ಮೇಜರ್ ಜನರಲ್ ಆಗಿ ನಿವೃತ್ತರಾಗಿದ್ದಂತಹ ಖಂಡೂರಿ ಅವರು 2 ಬಾರಿ ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿಯೂ ಅವರು ಸೇವೆ ಸಲ್ಲಿಸಿದ್ದರು. ಖಂಡೂರಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಕ್ಷಿಣ ಕೊರಿಯಾದ ಸಿಯಾಲ್ಗೆ ತಲುಪಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು ಈ ಭೇಟಿ ಭಾರತ ದಕ್ಷಿಣ ಕೊರಿಯಾ ನಡುವೆ ರಕ್ಷಣಾ ಸಹಕಾರ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಈ ಭೇಟಿ ಅವಕಾಶ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ. ವಾಯುಪಡೆ ಸಿಬ್ಬಂದಿ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ದ್ವಿಪಕ್ಷೀಯ ರಕ್ಷಣಾ ಸಂಬಂಧ ಮತ್ತು ಮಿಲಿಟರಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ 3 ದಿನಗಳ ಅಧಿಕೃತ ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಭೇಟಿಯ ಭಾಗವಾಗಿ ಇಂದು ಐಪಿಕೆಎಫ್ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಕೊಲಂಬೋದಲ್ಲಿರುವಂತಹ ಶ್ರೀಲಂಕಾ ವಾಯುಪಡೆಯ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀಲಂಕಾ ವಾಯುಪಡೆ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವುದರ ಜೊತೆಗೆ ಅಲ್ಲಿನ ರಕ್ಷಣಾ ಕಾರ್ಯದರ್ಶಿ ಮತ್ತು ಉಪರಕ್ಷಣಾ ಸಚಿವರನ್ನು ಅವರು ಭೇಟಿ ಮಾಡಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ಸರ್ಕಾರ ಮತ್ತು ಉದ್ಯಮ ವಲಯದ ನಡುವೆ ಹೆಚ್ಚಿನ ಸಹಯೋಗದ ಅಗತ್ಯವಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಇಂಡಿಯಾ ಬಿಸಿನೆಸ್ ರಿಫಾರ್ಮ್ ಶೃಂಗಸಭೆ 2026ರಲ್ಲಿ ಮಾತನಾಡಿದ ಅವರು, ವ್ಯವಹಾರ ಸುಲಭತೆ ಮತ್ತು ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಕೈಗಾರಿಕಾ ವಲಯ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಜಾಗತಿಕ ಅನಿಶ್ಚಿತತೆಗಳ ಸುಧಾರಣೆ ಮತ್ತು ಪೂರೈಕೆ ಸರಪಳಿ ಬಲಪಡಿಸಲು ಇದನ್ನು ಒಂದು ಅವಕಾಶವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ದೇಶದಲ್ಲಿರುವಂತಹ 1800 ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಸುಮಾರು 20 ಲಕ್ಷ ನೇರ ಉದ್ಯೋಗಗಳನ್ನು ಸೃಷ್ಟಿಸಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟೀಯ ಉದ್ಯಾನವನದ ಗರ್ಜಿಯಾ ವಲಯದಲ್ಲಿ ಕಾಡಾನೆಯೊಂದು 2 ಆರೋಗ್ಯವಂತ ಅವಳಿ ಮರಿಗಳಿಗೆ ಜನ್ಮ ನೀಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ತಿಳಿಸಿದ್ದಾರೆ. ಈ ಅಪರೂಪದ ವಿದ್ಯಮಾನದ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಆನೆಗಳಲ್ಲಿ ಅವಳಿ ಮರಿಗಳ ಜನನ ಅತ್ಯಂತ ಅಪರೂಪವಾಗಿದ್ದು ವಿಶ್ವಾದ್ಯಂತ ಆನೆಗಳ ಗರ್ಭಧಾರಣೆಯ 1% ಕಡಿಮೆ ಪ್ರಮಾಣದಲ್ಲಿ ಇಂತಹ ಘಟನೆಗಳು ಸಂಭವಿಸುತ್ತವೆ ಎಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರುವಂತಹ ಆಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಹಾಗೂ ಏಕದಿನ ಸರಣಿಗೆ ಭಾರತ ತಂಡವನ್ನು ಘೋಷಣೆ ಮಾಡಲಾಗಿದೆ. ಎರಡೂ ತಂಡಗಳನ್ನು ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಟೆಸ್ಟ್ ತಂಡದ ಉಪನಾಯಕತ್ವದಿಂದ ರಿಷಭ್ ಪಂತ್ ಅವರನ್ನು ಕೈಬಿಟ್ಟು ಕೆಎಲ್ ರಾಹುಲ್ ಅವರನ್ನು ಉಸ್ತುವಾರಿಯನ್ನಾಗಿ ವಹಿಸಲಾಗಿದೆ. ಏಕದಿನ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಉಪನಾಯಕನನ್ನಾಗಿ ನೇಮಕಗೊಂಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ ಅವರಿಗೆ ವಿಶ್ರಾಂತಿ ನೀಡಲಾಗಿದ್ದು, ಮಾನವ್ ಸುತಾರ್ ಮತ್ತು ಗುರ್ನೂರ್ ಬಾರ್ ಟೆಸ್ಟ್ ತಂಡಕ್ಕೆ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಜೂನ್ 6ರಿಂದ ಮುಲ್ಲಾನ್ಪುರದಲ್ಲಿ ಟೆಸ್ಟ್ ಪಂದ್ಯ ಹಾಗೂ ಜೂನ್ 14ರಿಂದ ಧರ್ಮಶಾಲಾ, ಲಕ್ನೌ ಮತ್ತು ಚೆನ್ನೈನಲ್ಲಿ ಏಕದಿನ ಸರಣಿ ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು. ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ. ಟೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭ್ಮನ್ ಗಿಲ್ ನಾಯಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮಂಗಳೂರು ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳೋಣ ಯಾರಿವನು ಚಿತ್ರಕ್ಕಾಗಿ ಮಾಸ್ಟರ್ ಲೋಹಿತ ಧನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಜಿ ಉದಯಶಂಕರ್ ಅವರದು. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಮುಂದೆ ಕೇಳೋಣ ಅಪೂರ್ವ ಸಂಗಮ ಚಿತ್ರಕ್ಕಾಗಿ ವಾಣಿ ಜಯರಾಮ್ ತನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಅಪೂರ್ವ ಸಂಗಮ ಚಿತ್ರದ ಗೀತೆ ಕೇಳಿದಿರಿ. ಮುಂದೆ ಕೇಳೋಣ ಗಾಳಿ ಮಾತು ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಆಕಾಶವಾಣಿ ಮಂಗಳೂರು. ಯುವವಾಣಿ ಕೇಳುಗರೆ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ತ್ವಚೆಯ ಆರೋಗ್ಯ ಈ ಕುರಿತು ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಶ್ರೀಚರಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸಲಿದ್ದಾರೆ ನಮಿತಾ ಆಂತರ್ಯ ಶೆಟ್ಟಿ.
1: ಎಲ್ಲಿಗೂ ನಮಸ್ತೆ, ನಾನು ನಮಿತಾ ಆಂತರ್ಯ ಶೆಟ್ಟಿ. ಇಂದಿನ ವೇಗದ ಜೀವನ ಶೈಲಿ, ಆಹಾರ ಪದ್ಧತಿ, ಒತ್ತಡ, ಮಾಲಿನ್ಯ ಹಾಗೂ ಸೋಷಿಯಲ್ ಮೀಡಿಯಾ ಪ್ರಭಾವದಿಂದ ಚರ್ಮದ ಆರೋಗ್ಯದ ಬಗ್ಗೆ ಜನರಲ್ಲಿ ಸಾಕಷ್ಟು ಪ್ರಶ್ನೆ ಮತ್ತು ಗೊಂದಲ ಇರುತ್ತೆ. ಸುಂದರವಾದ ಚರ್ಮ ಅಂದ್ರೆ ಕೇವಲ ಬಾಹ್ಯ ಸೌಂದರ್ಯ ಮಾತ್ರ ಅಲ್ಲ, ಅದು ನಮ್ಮ ಆರೋಗ್ಯ, ಜೀವನ ಶೈಲಿ ಮತ್ತು ಆತ್ಮವಿಶ್ವಾಸದ ಪ್ರತಿಬಿಂಬ ಕೂಡ ಹೌದು. ಹಾಗಾದ್ರೆ ಉತ್ತಮ ಚರ್ಮದ ಆರೋಗ್ಯವನ್ನ ಹೇಗೆ

0: ಪಡ್ಕೋಬೇಕು. ಸಾಮಾನ್ಯವಾಗಿ ಜನರು ಮಾಡುವಂತಹ ತಪ್ಪು ಏನು? ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ಸ್ಕಿನ್ ಕೇರ್ ಟ್ರೆಂಡ್ ಎಷ್ಟು ಸುರಕ್ಷಿತ? ಇಂತಹ ಅನೇಕ ಮಹತ್ವದ ವಿಷಯದ ಬಗ್ಗೆ ಮಾತಾಡೋಕೆ ಇವತ್ತು ನಮ್ಮೊಂದಿಗೆ ವಿಶೇಷವಾದ ಅತಿಥಿ ಇದ್ದಾರೆ. ಡಾಕ್ಟರ್ ಶ್ರೀ ಚರಿತ್ ಶೆಟ್ಟಿ, ಅಸೋಸಿಯೇಟ್ ಪ್ರೊಫೆಸರ್, ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜು ಮತ್ತು ಪಲ್ ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್ ನ ವ್ಯವಸ್ಥಾಪಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಸರ್ ನಮಸ್ತೆ.
1: ನಮಸ್ಕಾರ.
0: ಸೂಪರ್ ಸರ್. ಡೈರೆಕ್ಟ್ ಆಗಿ ಪ್ರಶ್ನೆ ಶುರು ಮಾಡೋಣ ಸರ್. ಇವಾಗ ಸಾಮಾನ್ಯವಾಗಿ ಹೆಚ್ಚಿನವರಲ್ಲಿ ಚರ್ಮದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಏನು ಸರ್?
1: ಹೌದು, ಅಂದ್ರೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆಯೋ ಅಥವಾ ಜನರಿಗೆ ಅದ್ರ ಬಗ್ಗೆ ನಾಲೆಜ್ ಜಾಸ್ತಿ ಆಗಿದೆಯೋ ಅದೊಂದು ಪ್ರಶ್ನೆ. ಚರ್ಮದ ಸಮಸ್ಯೆ ಮುಂಚೆಯಿಂದ ಇತ್ತು, ಬಟ್ ಇತ್ತೀಚಿನ ದಿನಗಳಲ್ಲಿ ಮೇಬಿ ನಾವು ನಮ್ಮ ಜೀವನ ಶೈಲಿ ಬದಲಾಗ್ತಾ ಇದೆ, ಲೈಫ್ ಸ್ಟೈಲ್ ಅಂತೇನು ಹೇಳ್ತೀವಿ. ಹಾಗಾಗಿ ಕೆಲವೊಂದು ಕಾಯಿಲೆಗಳು ಯಾವ್ದು ನಾವು ಮುಂಚೆ ಜಾಸ್ತಿ ನೋಡ್ತಾ ಇದ್ದಿಲ್ಲ ಅದನ್ನ ಈಗ ತುಂಬಾ ಜಾಸ್ತಿ ನೋಡ್ತಾ ಇದೀವಿ. ಎಸ್ಪೆಷಲಿ ಈ ಜೀವನ ಶೈಲಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್, ಸ್ಕಿನ್ ಪ್ರಾಬ್ಲಮ್ಸ್. ಈಗ ಹೇಗೆ ನಮ್ಮ ಸ್ಕಿನ್ ಅಲ್ಲದೆ ಬೇರೆದ್ ನೋಡಿದ್ರೆ ಡಯಾಬಿಟೀಸ್ ಆಗಲಿ, ಹೈಪರ್ ಟೆನ್ಷನ್ಗೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಅಂತ. ಅದೇ ರೀತಿ ಚರ್ಮದ ಸಂಬಂಧಪಟ್ಟ ಕೆಲವೊಂದು ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇರಲಿ, ಯಾವುದು ಅವರ ಜೀವನ ಶೈಲಿ ಚೇಂಜ್ ಆಗೋದ್ರಿಂದ ಹೆಚ್ಚಾಗಬಹುದು ಕೆಲವೊಂದು ಚರ್ಮದ ಕಾಯಿಲೆ, ಅಂಥ ಕಾಯಿಲೆಗಳನ್ನ ಮೇಬಿ ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಗುಡ್ ಪಾಯಿಂಟ್ ಏನಂತಂದ್ರೆ ಜನರಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಅರಿವಳಿಕೆನು ಜಾಸ್ತಿ ಆಗಿದೆ, ಮೇಬಿ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾದಿಂದ ಮತ್ತೆ ಈ ತರ ಮೀಡಿಯಾದು ಒಂದು ಯೂಸ್ಫುಲ್ನೆಸ್ ಇಂದ. ಹಾಗಾಗಿ ಜನರು ಚರ್ಮದ ಬಗ್ಗೆ ಜಾಸ್ತಿ ಕಾಳಜಿ, ಅದೇ ರೀತಿಯಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಆದಾಗ ಡಾಕ್ಟರ್ನ ಬಂದು ಮೀಟ್ ಮಾಡೋದು ಮುಂಚಿನಗಿಂತ ಈಗ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು.
0: ಇವಾಗ ಸಾಮಾನ್ಯವಾಗಿ ಎಲ್ರಿಗೂ ಇರುವಂತದ್ದು ಫುಲ್ ಗ್ಲೋಯಿಂಗ್ ಸ್ಕಿನ್ ಬೇಕು, ಇನ್ನು ಈ ಗ್ಲೋಯಿಂಗ್ ಸ್ಕಿನ್ ಪಡ್ಕೋಬೇಕು ಅನ್ನೋದಾಗಿದ್ರೆ ಏನ್ ಮಾಡ್ಕೋಬೇಕು?
1: ಅದೇ ಈಗ ನೀವು ಫಸ್ಟ್ ಕ್ವಶನ್ ಕೇಳಿದಾಗ ನೀವು ಹೇಳಿದ್ರಿ ಚರ್ಮದ ಪ್ರಾಬ್ಲಮ್ಸ್ ಅಂತ. ಇದು ಇನ್ನೊಂದು ಸ್ಪೆಕ್ಟ್ರಮ್ ಅಂತಂದ್ರೆ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತ. ಅವ್ರಿಗೇನು ಪ್ರಾಬ್ಲಮ್ ಇರೋದಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ನಂಗೆ ಗ್ಲೋಯಿಂಗ್ ಸ್ಕಿನ್ ಬೇಕಂತ. ಇದು ಕೆಲವೊಂದ್ಸತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು, ಅವ್ರಿಗೆ ಪ್ರಾಬ್ಲಮ್ ಇಲ್ಲದೆ ಇರೋರಿಗೆ ಒಂದು ಹೊಸ ಪ್ರಾಬ್ಲಮ್ ಬರ್ಬೋದು. ಸೊ ಗ್ಲೋಯಿಂಗ್ ಸ್ಕಿನ್ ಅಂತಂದ್ರೆ ಏನು? ನಾವು ನೋಡೋದು ಪ್ರಕಾರ ಅಂತಂದ್ರೆ ಒನ್ ಸ್ಕಿನ್ ವಿಚ್ ಇಸ್ ಹೆಲ್ದಿ ಅಂತಂದ್ರೆ ಅದರದ್ದು ಮಾಯಿಶ್ಚರೈಸಿಂಗ್ ಕಂಟೆಂಟ್ ಕರೆಕ್ಟ್ ಇದ್ರೆ, ಸ್ಕಿನ್ ಅದು ಮಾಯಿಶ್ಚರೈಸಿಂಗ್ ಕಂಟೆಂಟ್ ಮತ್ತೆ ಅದರದ್ದು ಆಯಿಲಿನೆಸ್ ಕರೆಕ್ಟ್ ಉಂಟು, ಡ್ರೈ ಇಲ್ಲ, ಮತ್ತೆ ಏನು ಬ್ರೇಕ್ಔಟ್ಸ್ ಪಿಂಪಲ್ಸ್ ಆಗ್ತಾರ ಆಗ್ತಾ ಇಲ್ಲ, ನಾರ್ಮಲ್ ಸ್ಕಿನ್ಗೆ ನಮಗೆ ಹೆಲ್ದಿ ಸ್ಕಿನ್ ಅಂತ ಹೇಳ್ಬೋದು. ಈ ಗ್ಲೋಯಿಂಗ್ ಸ್ಕಿನ್ ಅನ್ನೋದು ಒಂಥರ ಇಟ್ಸ್ ಕರೆಕ್ಟ್ ಟರ್ಮ್ ಅಲ್ಲ ಅಂತ ಹೇಳ್ಬೋದು. ಗ್ಲೋಯಿಂಗ್ ಸ್ಕಿನ್ ಇಸ್ ಸಮಥಿಂಗ್ ಫಾರ್ ಅಸ್ ವಿಚ್ ಅವರ್ ಇಸ್ ಅ ಹೆಲ್ದಿ ಸ್ಕಿನ್ ಇಸ್ ಎ ಗ್ಲೋಯಿಂಗ್ ಸ್ಕಿನ್. ಬಟ್ ಜನರಿಗೇನು ಗ್ಲೋಯಿಂಗ್ ಸ್ಕಿನ್ ಅಂತಂದರೆ ತುಂಬಾ ಎಸ್ಪೆಷಲಿ ಫೇರ್ ಆಗಿ ಕಾಣಿಸ್ಬೇಕು ಅವರು, ಮತ್ತು ಸ್ಕಿನ್ ಸ್ಮೂತ್ ಆಗಿರಬೇಕು, ಶೈನಿಂಗ್ ಇರಬೇಕು. ಹೆಚ್ಚಿನ ಸಲ ಇದು ಸೋಷಿಯಲ್ ಮೀಡಿಯಾ ಅಥವಾ ಟಿ ವಿಯಿಂದ ನೋಡಿ ಪ್ರಭಾವಿತ ಆಗಿ ಬರುವವರೇ ಜಾಸ್ತಿ ಇರ್ತಾರೆ. ಸೊ ಆ ಥರ ಸ್ಕಿನ್ ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ, ಬಟ್ ಆ ಥರ ಸ್ಕಿನ್ ಬೇಕು ಅಂತ ನಾವು ನಮಗೆ ಬೇಡದೇ ಇರುವ ವಸ್ತುಗಳನ್ನ ಯೂಸ್ ಮಾಡಿ ಸ್ಕಿನ್ನ ಹಾಳು ಮಾಡ್ಕೊಂಡಿರೋರೇ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಉಂಟು. ಯಾಕಂದರೆ ಟಿವಿಯಲ್ಲಿ, ಮೊಬೈಲಲ್ಲಿ, ಇಂಟರ್ನೆಟ್ಟಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇದೆ ಅಂತಂದರೆ ಅದು ಎಲ್ಲರಿಗೂ ಸೂಟ್ ಆಗದೇ ಇರ್ಬೋದು, ಬಟ್ ಹೆಚ್ಚಿನ ಜನ ಇತ್ತೀಚಿನ ರೀಲ್ಸ್ ನೋಡಿ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಾರ್ಮಲ್ ಆಗಿದ್ದ ಚರ್ಮನ ಹಾಳು ಮಾಡಿರೋರೇ ಹೆಚ್ಚಾಗ್ತಾ ಉಂಟು. ಸೊ ಈ ಗ್ಲೋಯಿಂಗ್ ಸ್ಕಿನ್ ಕಾನ್ಸೆಪ್ಟ್ನ ಬಹಳ ಕೇರ್ಫುಲ್ ಆಗಿ ಆ ಟರ್ಮ್ ನಾವು ತಗೊಬೇಕಾಗ್ತದೆ. ಎಲ್ಲರಿಗೂ ನಮಗೆ ಗ್ಲೋಯಿಂಗ್ ಸ್ಕಿನ್ ಬೇಕು, ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತ ಇರೋ ಪ್ರಾಡಕ್ಟ್ಸ್ನೆಲ್ಲ ಮಾರ್ಕೆಟಲ್ಲಿರೋನ್ನ ಟ್ರೈ ಮಾಡೋದು ವಿದೌಟ್ ಅಡ್ವೈಸ್, ಈ ವೇರಿಯಸ್ ಟೈಪ್ ಆಫ್ ಆ್ಯಸಿಡ್ಸ್ ಆಗಲಿ, ಲೋಷನ್ಸ್, ಸಿರಮ್ಸ್ನ ಟ್ರೈ ಮಾಡೋದು ಇಟ್ಸ್ ಟ್ರಿಕಿ ಮತ್ತು ಒಂದು ಸ್ವಲ್ಪ ಪ್ರಾಬ್ಲಮೆಟಿಕ್ ಸಿಚುವೇಶನ್ ಆಗ್ತದೆ.
0: ಓಕೆ, ಯಾವ ರೀತಿ ನಿಮ್ಮ ಪ್ರಕಾರ ಯಾವ ರೀತಿ ತಪ್ಪು ಹೆಜ್ಜೆ ಇರ್ತಾ ಇದ್ದಾರೆ, ಏನನ್ನೆಲ್ಲ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಬರ್ತಾ ಇದೆ ನೀವು ನೋಡಿರುವಂಥ ಕೇಸಸ್ಸಲ್ಲಿ?
1: ನಾವು ಬೇಸಿಕಲಿ ನೋಡೋದೆ ಅಂತ, ನಾವು ಈಗ ಯಾರಾದರೂ ಹೆಚ್ಚಿನ ಸಲ ನಮ್ಮ ಹತ್ರ ಬಂದಾಗ ಏನಾದರೂ ಪ್ರಾಬ್ಲಮ್ ಆಗಿ ಬರೋರು ಹೆಚ್ಚಿರ್ತಾರೆ, ಸ್ಮಾಲ್ ಪರ್ಸೆಂಟೇಜ್ ಅಡ್ವೈಸ್ ಕೇಳಲಿಕ್ಕೆ ಬರೋರು ಇರ್ತಾರೆ. ಸೊ ಪ್ರಾಬ್ಲಮ್ ಆಗಿ ಬಂದಾಗ ಏನಿರ್ತದೆ ಅಂತಂದರೆ ಈ ಕಂಟೆಂಟ್ ಯಾವುದು, ಈಗ ಸಿರಮ್ಸ್ ಆಗಲಿ, ಕ್ರೀಮ್ಸ್ ಈಸಿಲಿ ಅವೈಲೇಬಲ್ ಇರೋದು ಮಾರ್ಕೆಟಲ್ಲಿ, ನಿಮ್ಮ ಆನ್ಲೈನ್ ಒಂದು ಕ್ಲಿಕ್ ಮಾಡಿದ್ರೆ ಮನೆಗೆ ಬರುವಂಥ ಪ್ರಾಡಕ್ಟ್ಸ್ ಎಲ್ಲ ತುಂಬ ಇದೆ ಇವತ್ತು. ಇಂಥ ಪ್ರಾಡಕ್ಟ್ಸ್ಗಳಲ್ಲಿ ಅವರು ಒಂದು ಜನರಲ್ ಆಗಿ ಮಾಡಿರ್ತಾರೆ, ಇಟ್ಸ್ ಮೇ ನಾಟ್ ಸೂಟ್ ಎವ್ರಿ ಸ್ಕಿನ್, ಅಂತಂದರೆ ಎಲ್ಲರ ಸ್ಕಿನ್ಗೂ ಅದು ಸೂಟ್ ಆಗೋ ಹಾಗೆ ಇರೋದಿಲ್ಲ. ಯಾವ ಸ್ಕಿನ್ಗೆ ಅದು ಸೂಟ್ ಸೂಟ್ ಆಗುದಿಲ್ಲ. ಆವಾಗ ಅದನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡದ ಒಂದು ವಾರ ಅಥವಾ ಎರಡು ವಾರದಲ್ಲಿ ಸ್ವಲ್ಪ ಚರ್ಮ ಕೆಂಪ್ ಕೆಂಪ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಕೆಲವರಿಗೆ ಪಿಂಪಲ್ಸ್ ಇಲ್ದೇ ಇರೋ

0: ಅವ್ರಿಗೆ ಪಿಂಪಲ್ಸ್ ಬರ್ಲಿಕ್ಕೆ ಶುರು ಆಗ್ಬೋದು.
1: ಹ್ಮ್
0: ಇನ್ನು ಕೆಲವರಿಗೆ ಸೆನ್ಸಿಟಿವಿಟಿ ಅಂತಂದ್ರೆ ಹಾಕಿ ಒಂದ್ ಎರಡು ಮೂರು ವಾರ ಆದ ನಂತರ ಸ್ವಲ್ಪ ಬಿಸಿಲಿಗೆ ಹೋದ್ರು ಕೆಂಪಾಗೋದು, ಉರಿಯಾಗೋದು, ಮುಖಕ್ಕೆ ನೀರು ಹಾಕಿದ್ರು ಉರಿಯಾಗೋದು. ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ಕೆಲವರಿಗೆ ಸ್ಟಾರ್ಟ್ ಆಗ್ಲಿಕ್ಕೆ ಬರ್ತದೆ, ಎಸ್ಪೆಷಲಿ ತುಂಬಾ ಪ್ರಾಡಕ್ಟ್ಸ್ ಟ್ರೈ ಮಾಡಿದಾಗ. ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಅಲ್ಲಿ ಏನಾಗ್ತದೆ, ಒಂದೇ ಪ್ರಾಡಕ್ಟ್ ಅಲ್ಲಿ ಒಂದು 10 ಕಂಟೆಂಟ್ ಇರ್ತದೆ. ಸೊ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ದ ಪ್ರಾಬ್ಲಮ್ಯಾಟಿಕ್ ಕಂಟೆಂಟ್ ಹೆಚ್ಚಿನ ಸಲ. ಸೊ ಎರಡು ಮೂರು ಪ್ರಾಡಕ್ಟ್ಸ್ ನ ಒಂದೇ ಟೈಮ್ ಯೂಸ್ ಮಾಡೋದು, ಬಿಸಿಲಲ್ಲಿ ತಿರುಗುದು, ಅದ್ರ ಜೊತೆ ಜೊತೆಗೆ ಅವರ ಹೆಲ್ತ್ ನ ಸರಿ ನೋಡದೆ ಇರೋದು, ನಿದ್ದೆ ಕಮ್ಮಿ, the food is not right, ಪೌಷ್ಟಿಕಾಂಶದ ಆಹಾರ ಇಲ್ಲ, ನೀರು ಕುಡಿಯೋದು ಕಮ್ಮಿ. ಸೊ ಈ ತರ ಹೆಲ್ತ್ ನ ಕೇರ್ ತಗೊಳ್ಳದೆ ಮಾರ್ಕೆಟ್ ಅಲ್ಲಿರೋ ಪ್ರಾಡಕ್ಟ್ಸ್ ನೆಲ್ಲ ಟ್ರೈ ಮಾಡಿ ಗ್ಲೋ ಬರ್ಲಿ ಅಂತ ಯೂಸ್ ಮಾಡಿರೋರಲ್ಲೇ ಪ್ರಾಬ್ಲಮ್ ನಾವು ಹೆಚ್ಚಾಗಿ ನೋಡೋದು.
1: ಓಕೆ, ಇವಾಗ ನಿದ್ದೆ ಬಗ್ಗೆ ಮಾತಾಡಿದ್ರಿ, ಆಹಾರದ ಬಗ್ಗೆ ಮಾತಾಡಿದ್ರಿ, ಎಷ್ಟು ಗಂಟೆ ನಿದ್ದೆ ಬೇಕಾಗುತ್ತೆ ಅಂಡ್ ಎಷ್ಟು ಆಹಾರ ಪದ್ಧತಿ ಯಾವ ರೀತಿ ಇರಬೇಕಾಗುತ್ತೆ ಸರ್, ಚರ್ಮದ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದಾಗಿದೆ?
0: ಈ ನಿದ್ದೆ ಅಂದಾಗ ಸಮಥಿಂಗ್ ವಿಚ್ ಇಸ್ ಎಲ್ಲರೂ ಅದನ್ನ ಇಗ್ನೋರ್ ಮಾಡಿರೋರೇ ಜಾಸ್ತಿ.
1: ಹೌದು ಹೌದು,
0: ರಾತ್ರಿ ಆದ್ರೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ್ರೆ ಅದು ಎಷ್ಟು ಗಂಟೆ ಹೋಗ್ತದೆ ಅಂತ ಯಾರಿಗೂ
1: ಗೊತ್ತಾಗುದಿಲ್ಲ.
0: ಸೊ ನಿದ್ದೆ ಇಸ್ ಮೋಸ್ಟ್ ಕ್ರೂಷಿಯಲ್. ನಾವು ಹೇಳೋದು ಒಂದು ಅಟ್ಲೀಸ್ಟ್ ಒಂದು 7 to 8 hours ಆದರೂ ಒಂದು ಒಳ್ಳೆ ನಿದ್ದೆ ಇದ್ದರೆ ಒಳ್ಳೇದಂತ. ಟೈಮಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಕೆಲವರು ಏನು ಹೇಳ್ತಾರೆ ಅಂತಂದರೆ, ನಾನು ಇವತ್ತು 8 hours ಮಧ್ಯಾಹ್ನದ ಹೊತ್ತು ಮಲಗಿದೆ, ಅಲ್ಲ ಸಂಜೆ ಸ್ಟಾರ್ಟ್ ಮಾಡಿ ರಾತ್ರಿ ಮಧ್ಯರಾತ್ರಿ ಎದ್ದೆ, ನಾಳೆ ಮಧ್ಯರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದೆ, ಸೊ ಟೈಮ್ ಚೇಂಜ್ ಆಗ್ತದೆ, ಬಟ್ ಐ ಆಮ್ ಗೆಟಿಂಗ್ 8 hours ಸ್ಲೀಪ್ ಅಂತ. ಅದು ಹೆಚ್ಚಿನ ಸಲ ಪ್ರಾಬ್ಲಮೆಟಿಕ್ ಆಗಿರ್ತದೆ. ಸೊ ಇದು ಒಂದು ಸ್ವಲ್ಪ ಕೆಲವರಿಗೆ ಕಷ್ಟ ಆಗ್ತದೆ, ಎಸ್ಪೆಷಲಿ ಶಿಫ್ಟ್ ವರ್ಕ್ ಮಾಡೋರಿಗೆಲ್ಲ ಈ ಥರ ಟೈಮ್ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಾವು ಎಷ್ಟಾಗುತ್ತಷ್ಟು ಒಂದು ಸ್ವಲ್ಪ ಗುಡ್ ಸ್ಲೀಪ್ ಎಲ್ಲ ಸಿಕ್ಕಿದ್ರೆ ಬಹಳ ಒಳ್ಳೇದು. ವಿ ಸೇ ಇಟ್ ಇಸ್ 8 hours ಅಂತ. ಎರಡನೇದು ನೀವು ಹೇಳಿದ್ದು ಫುಡ್. ಫುಡ್ ಅಂತ ಬಂದಾಗ ಇದಕ್ಕೇನು ತುಂಬ ಹೆಚ್ಚು ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ನೀವು ಊಟ ಮಾಡ್ತಾ ಇದ್ದೀರಾ ಅಂತಂದ್ರೆ ನಮ್ಗೆಲ್ಲರಿಗೂ ಸಹ ಬೇಕಾದ ಪೌಷ್ಟಿಕಾಂಶ ಹೆಚ್ಚಿನ ಸಲ ಸಿಕ್ಕೇ ಸಿಗ್ತದೆ, ಎಸ್ಪೆಷಲಿ ಇಫ್ ಯು ಆರ್ ಈಟಿಂಗ್ ವೆಜಿಟೇಬಲ್ಸ್ ಅಂಡ್ ನಾನ್ ವೆಜಿಟೇರಿಯನ್ಸ್ ಆದ್ರೆ ನಾನ್ ವೆಜಿಟೇರಿಯನ್ ಸೋರ್ಸ್ ಆಫ್ ನ್ಯೂಟ್ರಿಷನ್ ಇದ್ರೂ ಸಹ ಹೆಚ್ಚಿನ ನ್ಯೂಟ್ರಿಷನ್ ನಮ್ಮ ಮನೆಯಲ್ಲಿರುವಂತ ಫುಡ್ ಅಲ್ಲೇ ಅವೈಲೇಬಲ್ ಇದ್ದೇ ಇರ್ತದೆ. ಕೆಲವೊಂದು ಟೈಮಲ್ಲಿ ಕೆಲವರಿಗೆ ಮನೆ ಊಟ ತಿನ್ಲಿಕ್ಕೆ ಆಗದೆ ಇರ್ಬೋದು, ಹೆಚ್ಚಿನ ಸಲ ಹೊರಗಡೆ ಅರ್ಜೆಂಟಲ್ಲಿ ಫಾಸ್ಟ್ ಫುಡ್ಸ್ ಜಂಕ್ ಫುಡ್ಸ್ ತಿನ್ನುವ ಅಭ್ಯಾಸನೇ ಹೆಚ್ಚಾಗಿರುತ್ತದೆ, ಅಲ್ಲಿ ಕೆಲವರಿಗೆ ಪೌಷ್ಟಿಕಾಂಶಗಳ ಕೊರತೆಯ ಲಕ್ಷಣಗಳು ಕಂಡು ಬರ್ಬೋದು. ಸೊ ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅನ್ನೋದು ನಮ್ಮ ಇಂದಿನ ದಿನದಲ್ಲಿ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಹೆಚ್ಚಿನವರು ಪೌಷ್ಟಿಕಾಂಶ ತಿಂತಾರೆ, ಬಟ್ ರೇರ್ಲಿ ಕೆಲವರು ಜಂಕ್ ಫುಡ್ಡೇ ಜಾಸ್ತಿ ತಿನ್ನೋರು, ಟೈಮ್ ಕರೆಕ್ಟಾಗಿ ಫುಡ್ ತಿನ್ನೋದಿಲ್ಲ, ಫಾಸ್ಟ್ ಫುಡ್ಸ್ ತರದ್ದು ಪ್ರೊಸೆಸ್ಡ್ ಫುಡ್ಸ್ ಜಾಸ್ತಿ ತಿನ್ನೋದು, ಫ್ರೆಶ್ ಫ್ರೂಟ್ ಕಮ್ಮಿ ಆಗಿದೆ, ಅಂತವರಲ್ಲಿ ನಾವು ಸ್ಕಿನ್ ಪ್ರಾಬ್ಲಮ್ಸ್ ಕೆಲವೊಂದು ನೋಡಬಹುದು.
1: ನೋಡಬಹುದು ಸರ್. ಇವಾಗ ನೀವ್ ಅಂದ್ರಿ ಈ ಆಯಿಲ್ ಸ್ಕಿನ್ ಮತ್ತೆ ಡ್ರೈ ಸ್ಕಿನ್ ನ ಕೆಲವರಿಗೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ರೆ, ಇವಾಗ ಈ ಸೀಸನ್ ವೈಸ್ ಕೂಡ ಸ್ಕಿನ್ ಟೈಪ್ ಚೇಂಜ್ ಆಗುತ್ತೆ, ಕೆಲವೊಂದು ಸೀಸನ್ ಅಲ್ಲಿ ಜಾಸ್ತಿ ಆಯಿಲಿ ಆಗುತ್ತೆ, ಕೆಲವೊಂದು ಸೀಸನ್ ಅಲ್ಲಿ ಜಾಸ್ತಿ ಡ್ರೈ ಆಗುತ್ತೆ. ಸೊ ಇದನ್ನ ಗೊತ್ತಮಾಡೋದು ಹೇಗೆ?
0: ಹೆಚ್ಚಿನವ್ರಿಗೆ ನಮ್ಗೆಲ್ಲ ಏನು ದೊಡ್ಡ ವೇರಿಯೇಷನ್ ಇರೋದಿಲ್ಲ, ಮೇ ಬಿ ನಮ್ಮ ಮುಖದ ಮಧ್ಯಭಾಗದಲ್ಲಿ ಸ್ವಲ್ಪ ಆಯಿಲಿ ಅನ್ಸಿದ್ರೆ ಸೈಡ್ ಅಲ್ಲಿ ಸ್ವಲ್ಪ ಡ್ರೈ ಇರ್ಬೋದು, ಈ ತರ ವೇರಿಯೇಷನ್ ಸ್ಮಾಲ್ ವೇರಿಯೇಷನ್ ಎಲ್ಲರಿಗೂ ಇರ್ತದೆ. ಬಟ್ ಕೆಲವರಿಗೆ ವಿಪರೀತ ಆಯಿಲಿನೆಸ್ ಇರ್ತದೆ, ಅವ್ರಿಗೆ ಗೊತ್ತಾಗ್ತದೆ ಮುಖ ತೊಳ್ಕೊಂಡು ಒಂದು 2 hours ಅಲ್ಲಿ ಮುಖ ಪುನಃ ಎಣ್ಣೆ ಪಸೆ ತರ ಕಾಣಿಸೋದು, ಜಸ್ಟ್ ವೈಪ್ ಮಾಡಿದ್ರೆ ಅದರಲ್ಲಿ ಒಂದು ಅಂಶ ತರ ಸಿಗೋದು, ದಟ್ ಈಸ್ ಅನ್ ಆಯಿಲಿ ಸ್ಕಿನ್. ಅಂತವರು ಹೆಚ್ಚಾಗಿ ಪಿಂಪಲ್ಸ್ಗೆ ಪ್ರೋನ್ ಇರ್ತಾರೆ, ಅಂತಂದ್ರೆ ಅವ್ರಿಗೆ ಬೇಗ ಬೇಗ ಪಿಂಪಲ್ಸ್ ಆಗೋದು, ಮುಖ ಆಯಿಲಿ ಅನ್ಸೋದು, ಅದು ದಟ್ ಈಸ್ ಅನ್ ಆಯಿಲಿ ಸ್ಕಿನ್. ಸೊ ಅಂತವ್ರಿಗೆ ಫೇಸ್ ವಾಶ್ ಮೇ ರಿಕ್ವೈರ್ ಸ್ವಲ್ಪ ಸ್ಟ್ರಾಂಗ್ ಫೇಸ್ ವಾಶ್ ಬೇಕಾಗ್ಬೋದು ಆಯಿಲ್ನೆಸ್ ತೆಗಿಯುವಂಥದ್ದು, ಆ್ಯಂಡ್ ದೇ ಮೇ ರಿಕ್ವೈರ್ ಅವ್ರಿಗೊಂದು ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಫೇಸ್ ವಾಶ್ ಮಾಡೋ ಅವಶ್ಯಕತೆ ಬೀಳ್ಬೋದು. ಆಕ್ನೆ ಇದೆ, ಆಕ್ನೆ ಟ್ರೀಟ್ಮೆಂಟ್ ಅವ್ರದೇ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿರ್ತದೆ. ಇನ್ನೊಂದು ಸ್ಪೆಕ್ಟ್ರಮ್ ಅಂತ ಡ್ರೈ ಸ್ಕಿನ್, ಅವ್ರಿಗೆ ಸೋಪ್ ಹಾಕಿದಷ್ಟು ಇನ್ನೂ ಟೈಟ್ ಅನ್ಸೋದು ಮುಖ, ಅವ್ರು ಎಷ್ಟು ಸಲ ಫೇಸ್ ವಾಶ್ ಮಾಡ್ತಾರೆ ಅಷ್ಟು ಸಲ ಫೇಸ್ ವಾಶ್ ಮಾಡಿ ಬಂದ ನಂತರ ಮುಖ ತುಂಬ ಟೈಟ್ ಅನ್ಸೋದು, ಡ್ರೈ ಅನ್ಸೋದು, ಸ್ವಲ್ಪ ಏನಾದರೂ ಹಚ್ಚಿದ್ರು ರೆಡ್ನೆಸ್ ಬರೋದು. ಸೊ ದೇ ವಿಲ್ ಬಿ ಆನ್ ದ ಅದರ್ ಸ್ಪೆಕ್ಟ್ರಮ್, ಡ್ರೈನೆಸ್ ಜಾಸ್ತಿ ಇರ್ತದೆ. ಸೊ ಅಲ್ಲಿ ನಾವು ಮುಖ ತೊಳಿಲಿಕ್ಕೆ ಸೋಪ್ ಅಥವಾ ಫೇಸ್ ವಾಶ್ ತರದ್ ಯೂಸ್ ಮಾಡಲೇಬೇಡಿ, ನೀವು ಕ್ಲೆನ್ಸರ್ಸ್ ಯೂಸ್ ಮಾಡಿ ಆ ತರ ಹೇಳಬೇಕಾಗ್ತದೆ. ಸೊ ದ ಪ್ರಾಡಕ್ಟ್ಸ್ ವೇರಿ ಅಪಾನ್ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಸ್ಕಿನ್. ಸೊ ಅದು ನಮ್ಗೆ ಅದು ಯೂಶಲಿ ಹಿಸ್ಟ್ರಿ ಅಂತಂದ್ರೆ ಅವ್ರ ಹತ್ರ ಮಾತಾಡಿದಾಗಲೇ ಗೊತ್ತಾಗ್ತದೆ, ಅಥವಾ ಸಿಂಪಲ್ ನಾವು ಸ್ಕಿನ್ ಅನ್ನ ಒಂದು ಟೆಸ್ಟ್ ಮಾಡಿ ನೋಡಿದ್ರು
1: ಗೊತ್ತಾಗ್ತದೆ. ಈ ಸೀಸನ್ ಪ್ರಕಾರ ಯಾವಾಗ ಸ್ಕಿನ್ ಟೈಪ್ ಚೇಂಜ್ ಆಗುತ್ತೋ ಅವಾಗ ಮಾಯಿಶ್ಚರೈಸರ್ ಕೂಡ ಚೇಂಜ್ ಮಾಡಬೇಕಾಗತ್ತಾ?
0: ಹೌದು, ಮಾಯಿಶ್ಚರೈಸರ್ ಮಾಯಿಶ್ಚರೈಸರ್ ಇಸ್ ಇಂಪಾರ್ಟೆಂಟ್. ಹೆಚ್ಚಿನ ಸಲ ಜನರು ಏನ್ ಕೇಳೋದು ಬಂದಾಗ ನಂಗೊಂದು ರುಟೀನ್ ಬೇಕು, ರುಟೀನ್ ಬೇಕು ಅಂತಾನೆ ಹೇಳೋದು ಕಾಮನ್. ಈಗ ಸ್ಕಿನ್ ರುಟೀನ್ ಈ ಟರ್ಮ್ ನಾವೇನ್ ಮುಂಚೆ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದಿಲ್ಲ, ಈಗ ಈ ಸೋಷಿಯಲ್ ಮೀಡಿಯಾ ಬಂದು

0: ಇನ್ಫ್ಲುಯೆನ್ಸರ್ಸ್ ಹೇಳಿ ಹೇಳಿ ಸ್ಕಿನ್ ರುಟೀನ್ ಏನು ಬೇಕನ್ನೋದೇ ಈಗ ಒಂದು ಪ್ರಶ್ನೆ ಆಗಿದೆ. ಸೊ ನೀವು ಹೇಳಿದ್ದು ಮಾಯಿಶ್ಚರೈಸರ್ ಅಂತ ಹೇಳಿದರೆ, ಮಾಯಿಶ್ಚರೈಸರ್ ವಿಲ್ ಕಮ್ ಇನ್ ಎ ರುಟೀನ್ ಅಂತಂದರೆ ನಮಗೊಂದು ಮಾಯಿಶ್ಚರೈಸರ್ ಹೆಚ್ಚಿನವ್ರಿಗೆ ಬೇಕಾಗ್ತದೆ. ಬಟ್ ಕೆಲವೊಂದು ಸೀಸನ್ ಅಥವಾ ಕೆಲವೊಂದು ಪ್ರದೇಶದಲ್ಲಿ, ಎಸ್ಪೆಷಲಿ ಎಲ್ಲಿ ತುಂಬ ಬೆವರ್ತಾರೆ ಮತ್ತು ಹ್ಯೂಮಿಡಿಟಿಯೇ ಜಾಸ್ತಿ ಉಂಟು, ಅಲ್ಲಿ ಅಷ್ಟು ಮಾಯಿಶ್ಚರೈಸರ್ದ ಅವಶ್ಯಕತೆ ಕಾಣಿಸ್ತಾ ಇರ್ಬೋದು. ಅನ್ಲೆಸ್ ಈ ಪರ್ಸನ್ ಇಸ್ ವೆರಿ ಆಯಿಲಿ, ಆಯಿಲ್ ಬೇಸ್ಡ್ ಮಾಯಿಶ್ಚರೈಸರ್, ಆಯಿಲ್ ಕಂಟ್ರೋಲ್ ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು. ಬಟ್ ಡ್ರೈ ಸ್ಕಿನ್ ಇದ್ದವ್ರಿಗೆ ಮತ್ತು ನಾರ್ಮಲ್ ಅವ್ರಿಗೂ ಮಾಯಿಶ್ಚರೈಸರ್ ಯೂಸ್ ಮಾಡೋದು ಬಹಳ ಹೆಲ್ಪ್ ಆಗ್ತದೆ. ಸೊ ಮಾಯಿಶ್ಚರೈಸರ್ ಫಾರ್ಮ್ಸ್ ಒನ್ ಆಫ್ ದ ರುಟೀನ್ ಅಂತ ಹೇಳೋದು ನಾವು. ಸೊ ಅಟ್ ಲೀಸ್ಟ್ ಇನ್ ದ ಮುಖ ತೊಳ್ಕೊಂಡ್ಮೇಲೆ ಸ್ಮಾಲ್ ಅಮೌಂಟ್ ಆಫ್ ಮಾಯಿಶ್ಚರೈಸರ್ ಅಟ್ ನೈಟ್ ಶುಡ್ ಬಿ ಗುಡ್ ಎನಫ್. ಅದಕ್ಕಂತ ಏನು ಹೆಚ್ಚು ನಾವು ಕೊಡ್ಬೇಕಂತಿಲ್ಲ. ಮಾಯಿಶ್ಚರೈಸರ್ ಯಾವ್ದು ಸೂಟ್ ಚೂಸ್ ಮಾಡ್ಬೇಕನ್ನೋದು ಪ್ರಶ್ನೆ ಆಗ್ತದೆ ಕೆಲವರಿಗೆ. ಸಿಂಪ್ ಒಂದ್ ಸ್ವಲ್ಪ ಥಿಕ್ ಆಗಿರ್ಬೇಕಾ ಮಾಯಿಶ್ಚರೈಸರ್ ಅಥವಾ ಲಿಕ್ವಿಡ್ ಆಗಿರ್ಬೇಕಾ? ಸೊ ಯಾರಿಗೆ ತುಂಬಾ ಡ್ರೈ ಸ್ಕಿನ್ ಇದೆ, ದೇ ಕ್ಯಾನ್ ಯೂಸ್ ಸಮಥಿಂಗ್ ಇನ್ ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್.
1: ಆಯಿಲ್ ಕಂಟೆಂಟ್ ಇರೋ ಮಾಯಿಶ್ಚರೈಸರ್,
0: ಹೌದು ಜಾಸ್ತಿ ಇರುವಂತದ್ದು. ಅದೇ ಒಂದ್ ಸ್ವಲ್ಪ ಆಯಿಲ್ನೆಸ್ ನಾರ್ಮಲ್ ಸ್ಕಿನ್ ಗೆ ಬೇಕಿದ್ರೆ ನಾವು ಒಂದ್ ಸ್ವಲ್ಪ ಲಿಕ್ವಿಡ್ ಅಥವಾ ಸಿರಮ್ ಬೇಸ್ಡ್ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ರು
1: ಸಾಕಾಗುತ್ತೆ. ಸರಿ, ಇವಾಗ ಡೈಲಿ ರುಟೀನ್ ಬಗ್ಗೆ ಹೆಚ್ಚಾಗಿ ಪ್ರಶ್ನೆ ಬರುತ್ತೆ ಅಂದ್ರೆ ಹೇಗಿರ್ಬೇಕು ಡೈಲಿ ರುಟೀನ್?
0: ಡೈಲಿ ರುಟೀನ್ ಫಸ್ಟ್ ಸ್ಕಿನ್ ರುಟೀನ್ ಶುಡ್ ಸ್ಟಾರ್ಟ್ ಫ್ರಮ್ ಫುಡ್ ಅಂಡ್ ಸ್ಲೀಪ್. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ನಾನು ಎಷ್ಟು ಸಲ ಜನರು ಬಂದು ಕೇಳಿದ್ರು ನಾನು ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದೆ ಅವರ ಲೈಫ್ ಸ್ಟೈಲ್ಗೆ. ಸೊ ಅವರ ನಿದ್ದೆ, ಅವರ ಊಟ ಸರಿ ಇಲ್ಲದೆ, ಎಸ್ಪೆಷಲಿ ಸ್ಟ್ರೆಸ್. ಇಂದಿನ ದಿನದಲ್ಲಿ ಹೆಚ್ಚಿನವರು ದೇ ಫೀಲಿಂಗ್ ಸ್ಟ್ರೆಸ್ಡ್ ಔಟ್. ಸೊ ನಿದ್ದೆ ಹಾಳಾಗ್ತಾ ಉಂಟು, ಫುಡ್ ಸರಿ ಇಲ್ಲ. ಅಲ್ಲಿ ಅಂಥವ್ರಿಗೆ ನೀವು ಯಾವುದೇ ರುಟೀನ್ ಹೇಳಿ, ಇಟ್ ವಿಲ್ ನೆವರ್ ವರ್ಕ್. ಬಿಕಾಸ್ 90% ಆಫ್ ದ ಸ್ಕಿನ್ ಗ್ಲೋ ಕಮ್ಸ್ ಫ್ರಮ್ ಯುವರ್ ಇಂಟರ್ನಲ್ ಚೇಂಜಸ್. ಅಂದರೆ ನಿಮ್ಮ ಹೈಡ್ರೇಷನ್ ಸರಿ ಇಲ್ಲ, ನ್ಯೂಟ್ರಿಷನ್ ಸರಿ ಇಲ್ಲ ಅಂತಂದರೆ ನೀವು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಯು ವಿಲ್ ನೆವರ್ ಗೆಟ್ ದ ಡಿಸೈಡ್ ರಿಸಲ್ಟ್. ಸೊ ದ ಫಸ್ಟ್ ಫೋರ್ಮೋಸ್ಟ್ ಇಸ್ ಸ್ಕಿನ್ ರುಟೀನಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡೋದು. ದೆನ್ ಕಮ್ಸ್ ದ 10-20% ಫ್ರಮ್ ದ ಪ್ರಾಡಕ್ಟ್ಸ್, ಅಂದರೆ ನೀವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸಲ್ಲಿ. ಈ ಪ್ರಾಡಕ್ಟ್ಸ್ ಚೂಸ್ ಮಾಡುವಾಗ ಎಲ್ಲರಿಗೂ ಹೋಗಿ ಪ್ರತಿ ಡರ್ಮಟಾಲಜಿಸ್ಟ್ಗೆ ಹೋಗಿ ಕೇಳಲಿಕ್ಕೆ ಕಷ್ಟ ಆಗ್ತದೆ. ಸೊ ಮೋಸ್ಟ್ ಆಫ್ ದೆಮ್ ವಿಲ್ ಡಿಪೆಂಡ್ ಆನ್ ದ ಈಸಿ ಸೋಷಿಯಲ್ ಮೀಡಿಯಾ ಅಥವಾ ರೀಲ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಸಿಂಪಲ್ ಆಗಿ ಹೇಳೋದು ಅಂತಂದ್ರೆ, ನಮ್ಗೆ ಬೇಕಾಗಿರೋದು ಒಂದು ಸನ್ ಪ್ರೊಟೆಕ್ಷನ್. ಸನ್ ಪ್ರೊಟೆಕ್ಷನ್ ಅಂದ್ರೆ ಸನ್ಸ್ಕ್ರೀನ್ ಒಂದೇ ಅಲ್ಲ, ಸನ್ಸ್ಕ್ರೀನ್ ಇಂದ ಒಂದು 50% ಪ್ರೊಟೆಕ್ಷನ್ ಸಿಗ್ಬಹುದು. ಅದ್ರ ಜೊತೆ ಜೊತೆಗೆ ನೀವು ಬಿಸಿಲಲ್ಲಿ ಹೆಚ್ಚು ತಿರುಗುವವರಾಗಿದ್ರೆ ಕೊಡೆ ಉಪಯೋಗಿಸೋದು, ಕ್ಯಾಪ್ ಹಾಕೊಳ್ಳೋದು, ಎಸ್ಪೆಷಲಿ ಮಧ್ಯಾಹ್ನ ಒಂದು 10 ಬೆಳಿಗ್ಗೆ 10 ಮಧ್ಯಾಹ್ನ 3 ಒಳಗೆ ಜಾಸ್ತಿ ಎಕ್ಸ್ಪೋಸ್ ಆಗದೆ ಅವಾಯ್ಡ್ ಮಾಡೋದು ಆ ಥರದೊಂದು ಸನ್ಲೈಟ್, ಈ ಥರದ ಜೊತೆಗೆ ಒಂದು ಒಳ್ಳೆ ಸನ್ಸ್ಕ್ರೀನ್ ಹಾಕೋದು, ಇಟ್ ಮೇಕ್ ಸೆನ್ಸ್. ಬರೇ ಸನ್ಸ್ಕ್ರೀನ್ ಹಾಕೊಂಡು ಬಿಸಿಲಲ್ಲಿ ಓಡಾಡ್ತಾ ಇದ್ರೆ ಇಟ್ ಹಾರ್ಡ್ಲಿ ಗಿವ್ಸ್ ಎನಿ ಪ್ರೊಟೆಕ್ಷನ್, ಮೇ ಬಿ ಒಂದು 50% ಕೊಡ್ಬೋದು. ಸೊ ಸನ್ಸ್ಕ್ರೀನ್ ಪ್ಲಸ್ ಫಿಸಿಕಲ್ ಪ್ರೊಟೆಕ್ಷನ್ ಅಂತ ಹೇಳೋದು, ಇದೆರಡೂ ಮಾಡಿದ್ರೆ ಅವ್ರಿಗೆ ತುಂಬ ಬೆನಿಫಿಟ್ ಸಿಗ್ತದೆ. ಯಾಕಂದ್ರೆ ಸನ್ ಪ್ರೊಟೆಕ್ಷನ್ ಇಂದ ಏನಾಗ್ತದೆ, ಸ್ಕಿನ್ ಏಜಿಂಗ್ ಕಮ್ಮಿ ಆಗ್ತದೆ, ರಿಂಕಲ್ಸ್ ಬರೋದು ಅಲ್ಲಿಗೆ ಕಮ್ಮಿ ಆಗ್ತದೆ. ಸೊ ದ ಓವರ್ಆಲ್ ಏಜಿಂಗ್ ಡಿಪೆಂಡ್ಸ್ ಆನ್ ಸನ್ ಎಕ್ಸ್ಪೋಷರ್. ಸೊ ಸನ್ ಪ್ರೊಟೆಕ್ಷನ್ ಇಸ್ ದ ಬೇಸಿಕ್ ಥಿಂಗ್ ರುಟೀನಲ್ಲಿ. ಒಂದು ಕ್ಲೆನ್ಸಿಂಗ್, ಪ್ರಾಪರ್ ಆಗಿ ಫೇಸ್ ವಾಶ್ ಮಾಡಬೇಕು. ತುಂಬ ಓಡಾಡ್ತಾ ಇದ್ದಾರೆ ಹೊರಗಡೆ, ಆಯಿಲಿ ಫೇಸ್ ಇದೆ ಅಂತಂದರೆ ವಿ ಕ್ಯಾನ್ ಚೂಸ್ ಎ ಸ್ಲೈಟ್ಲಿ ಸ್ಟ್ರಾಂಗರ್ ಫೇಸ್ ವಾಶ್ ವಿಚ್ ಹ್ಯಾಸ್ ಅಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುವಂಥದ್ದು ಎಲ್ಲ ಯೂಸ್ ಮಾಡ್ಬೋದು. ತುಂಬ ಡ್ರೈ ಇದೆ, ಜಾಸ್ತಿ ಔಟ್ಡೋರ್ ಆ್ಯಕ್ಟಿವಿಟೀಸ್ ಇಲ್ಲ, ಆಯಿಲ್ನೆಸ್ ಇಲ್ಲ ಅಂತಂದರೆ ನಾವು ಸಿಂಪಲ್ ಕ್ಲೆನ್ಸರ್ಸ್ ಯೂಸ್ ಮಾಡಿ ಅಂತ ಹೇಳೋದು. ಥರ್ಡ್ ಇಸ್ ಅ ಮಾಯಿಶ್ಚರೈಸರ್, ನಾನು ಅದು ಆಲ್ರೆಡಿ ಹೇಳಿದ್ದೀನಿ. ಇದಕ್ಕಿಂತ ಮೇಲೆ ಏನಾದರೂ ಯೂಸ್ ಮಾಡಬೇಕಂತಂದಾಗ ದಟ್ ಅಲ್ಲಿ ಟ್ರಿಕ್ಕಿ ಆಗೋದು. ಯಾಕಂದ್ರೆ ಅಲ್ಲಿ ಆ್ಯಕ್ಟಿವ್ಸ್ ಬರ್ತದೆ, ಲೈಕ್ ಈ ವೈಟಮಿನ್ ಸಿ, ರೆಟಿನಾಲ್, ಈ ಥರ ಎಲ್ಲ ತುಂಬ ಐಟಮ್ಸ್ ಈಗ ಮಾರ್ಕೆಟಲ್ಲಿದೆ ಸೀರಮ್ ಬೇಸ್ಡ್ ಎಲ್ಲ. ಅಲ್ಲಿ ಯೂಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕಾಗ್ತದೆ, ಎಸ್ಪೆಷಲಿ ಸೆನ್ಸಿಟಿವ್ ಸ್ಕಿನ್ ಇದ್ದವರು. ಅಲ್ಲಿ ಮಾರ್ಕೆಟಲ್ಲಿ ದೇರ್ ಆರ್ ಸೋ ಮೆನಿ ಬ್ರ್ಯಾಂಡ್ಸ್ ಆಫ್ ವೈಟಮಿನ್ ಸಿ, BHA ಆ್ಯಸಿಡ್ಸ್ ಅಂತ ದೇರ್ ಇಸ್ ಟುಡೇ ದ ಮಾರ್ಕೆಟ್ ಇಸ್ ಫಿಲ್ಡ್ ವಿತ್ ದಿಸ್ ಪ್ರಾಡಕ್ಟ್, ಕಾಸ್ಮೆಟಿಕ್ ಪ್ರಾಡಕ್ಟ್. ಅದರಿಂದ ಸ್ವಲ್ಪ ಯೂಸ್ ಮಾಡುವಾಗ ಬರುವಂಥ ಪ್ರಾಬ್ಲಮ್ ಬಗ್ಗೆ ಎಚ್ಚರವಾಗಿರಬೇಕು. ಯೂಸ್ ಮಾಡಬಹುದು, ಮಾಡಬಾರ್ದು ಅಂತಿಲ್ಲ. ಐ ಕ್ಯಾನ್ ಸೇ 70%ಗೆ ಏನೂ ಆಗ್ಲಿಕ್ಕಿಲ್ಲ ಯೂಸ್ ಮಾಡಿದಾಗ, ಸ್ಕಿನ್ ವಿಲ್ ಬೇರ್ ಇಟ್. ಬಟ್ ಅದ್ರದ್ದು ಪ್ರಾಬ್ಲಮ್ ಇಮಿಡಿಯೇಟ್ಲಿ ಬರದೇ ಇರ್ಬೋದು, ಎಸ್ಪೆಷಲಿ ಕೆಲವೊಂದು ಪ್ರಾಡಕ್ಟ್ಸಲ್ಲಿ ಎಲ್ಲಾದರೂ. ಯಾಕಂದರೆ ಎಂಡ್ ರಿಸಲ್ಟ್ ಜನರಿಗೆ ಹೇಗಿರ್ತದೆ ಅಂತಂದರೆ, ಸ್ಕಿನ್ ಸ್ವಲ್ಪ ಫೇರ್ ಆಗಬೇಕಂತ ಇರ್ತದೆ. ಐಡಿಯಲಿ ವಿ ಡೋಂಟ್ ಅಡ್ವೈಸ್ ಫೇರ್ನೆಸ್ ಅಂತಂದರೆ, ಯಾರೇ ನಮಗೆ ಬಂದು ನಾ ಬಿಳಿ ಆಗಬೇಕಂತಂದರೆ ವಿಲ್ ಟೆಲ್ ದಟ್ಸ್ ನಾಟ್ ರೈಟ್. ಯಾರು ಅವರ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ, ಸ್ಕಿನ್ ಹೆಲ್ದಿ ಇದ್ದರೆ ದಟ್ ಈಸ್ ಮೋರ್ ದೆನ್ ಎನಫ್. ಸ್ವಲ್ಪ ಡಾರ್ಕರ್ ಕಾಂಪ್ಲೆಕ್ಷನ್ ಇದ್ದವ್ರು ನನಗೆ ಬಿಳಿ ಆಗಬೇಕಂತ ಬರೋದು, ಸೊ ಆ ಮೆಂಟಾಲಿಟಿ ಇಟ್ ಸೆಲ್ಫ್ ಇಸ್ ರಾಂಗ್. ಬಿಕಾಸ್ ನಥಿಂಗ್ ಸ್ಟೇಸ್ ಫಾರ್ ಎವರ್, ವಾಟ್ ಎವರ್ ಕಲರ್ ಅವ್ರಿಗಿದೆ ಅದೇ ಇರ್ತದೆ. ಮೇ ಬಿ ಸ್ಮಾಲ್ ಅಮೌಂಟ್ ಆಫ್ ಸ್ಕಿನ್ ಹೆಲ್ದಿ ಕಾಣಿಸ್ತದೆ ಅಷ್ಟೇ. ಯಾರಾದರೂ ಏನಾದರೂ ಒಂದು ಪ್ರಾಡಕ್ಟಿಂದ ಅವ್ರು ಬಿಳಿ ಆಗ್ತಾರೆ

0: ಅಂತ ಹೇಳ್ತಾ ಇದ್ರೆ ದಟ್ ವಿಲ್ ಬಿ ಎ ಸ್ಕ್ಯಾಮ್. ಯಾಕಂದ್ರೆ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಯಾವ್ದು ಬಿಳಿ ಮಾಡ್ತದೆ ಅಂತ ಇರ್ತದೆ, ಅದ್ರಲ್ಲಿ ಏನಾದರೂ ಒಂದು ಡೇಂಜರಸ್ ಕೆಮಿಕಲ್ ಇದ್ದೇ ಇರ್ತದೆ. ಎಸ್ಪೆಷಲಿ ನಾವು, ನಮಗೆ ಡರ್ಮಟಾಲಜಿಸ್ಟ್ಗೆ ದೊಡ್ಡ ಹೆದರಿಕೆ ಇರೋದೇ ಪ್ರಾಡಕ್ಟಲ್ಲಿ ಸ್ಟಿರಾಯ್ಡ್ ಇದ್ರೆ. ಸೊ ಸ್ಟಿರಾಯ್ಡ್ ಇರುವಂಥ ಕ್ರೀಮ್ ಹಾಕಿದವರೆಲ್ಲ ದೇ ಲುಕ್ ವೆರಿ ಫೇರ್, ಅಂತಂದ್ರೆ ಬಿಳಿ ಕಾಣಿಸ್ತಾರೆ. ಅದನ್ನ ಅವು ಒಬ್ರು ಯೂಸ್ ಮಾಡಿರೋದನ್ನ ನೋಡಿ ಇನ್ನೊಬ್ರು ಹೋಗಿ ಅದೇ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ಸೊ ಇಟ್ ಟರ್ನ್ಸ್ ಲೈಕ್ ಎ ಚೈನ್. ಸೊ ದಟ್ ಅದು ತುಂಬ ಡೇಂಜರಸ್, ಯಾಕಂದ್ರೆ ಆಸ್ ದ ಇಯರ್ ಅಂದ್ರೆ ಇಯರ್ಸ್ ಮುಂದೆ ಹೋಗ್ತಾ ಹೋಗ್ತಾ ಅವರ ಸ್ಕಿನ್ ತುಂಬನೇ ತೆಳು ಆಗ್ತದೆ, ಕೆಂಪಾಗ್ತದೆ, ಮೊಡವೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮುಖದಲ್ಲಿ ಕೂದಲು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ತರ ಪ್ರಾಬ್ಲಮ್ಸ್ ಒಂದೆರಡು ವರ್ಷ ಆದ್ಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅವ್ರ ಪ್ರಾಡಕ್ಟ್ ಯೂಸ್ ಮಾಡುವಾಗ ಅವ್ರಿಗೆ ಏನು ಗೊತ್ತೇ ಆಗ್ಲಿಕ್ಕಿಲ್ಲ, ದ ಪ್ರಾಬ್ಲಮ್ಸ್ ಎಲ್ಲ ಬರೋದು 1 ವರ್ಷ 2 ವರ್ಷ ಆದ್ಮೇಲೆ. ಸೊ ಯಾವುದೇ ಪ್ರಾಡಕ್ಟ್ ಒಂದು ಫೇರ್ನೆಸ್ ಕ್ರಿಯೇಟ್ ಮಾಡ್ತದೆ, ಸಡನ್ ಆಗಿ ಅವರ ಕಲರ್ ಚೇಂಜ್ ಆಗ್ತದೆ ಅಂತ ಇರುವಂತ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋ ಮುಂಚೆ ಬಹಳ ಬಹಳ ಹುಷಾರಾಗಿರ್ಬೇಕು.
1: ಹಾಗಾದ್ರೆ ಈ ಸ್ಟಿರಾಯ್ಡ್ಸ್ ನ ಯೂಸ್ ಮಾಡ್ಲೇಬಾರ್ದ ಅಥವಾ ಡಾಕ್ಟರ್ಸ್ ಜೊತೆ ಸಜೆಷನ್ ತಗೊಂಡು ಯೂಸ್ ಮಾಡಬಹುದಾ?
0: ಸ್ಟಿರಾಯ್ಡ್ಸ್ ಅನ್ನೋದು ಒಂದು ವಂಡರ್ ಡ್ರಗ್, ಅದು
1: ಓಕೆ,
0: ಅದು ವೆರಿ ಇಂಪಾರ್ಟೆಂಟ್ ನಮ್ಮ ಫೀಲ್ಡ್ ಅಲ್ಲಿ ಎಸ್ಪೆಷಲಿ. ಬಟ್ ಯಾವುದಕ್ಕೆ? ಇನ್ಫ್ಲಮೇಷನ್ ಅಥವಾ ಏನಾದರೂ ಪ್ರಾಬ್ಲಮ್ಯಾಟಿಕ್ ಸಿಚುವೇಷನ್ಸ್ ಅಲ್ಲಿ ಯೂಸ್ ಮಾಡೋದನ್ನ. ಸೊ ಸ್ಟಿರಾಯ್ಡ್ನ ಯೂಸ್ ಮಾಡ್ತಾರೆ, ಸ್ಟಿರಾಯ್ಡ್ನ ಮುಖದ ಮೇಲೆ ಯೂಸ್ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಬಟ್ ಯಾವಾಗ ಅಲ್ಲಿ ಬೇಕಾದಾಗ, ಅಂದರೆ ಮುಖದ ಮೇಲೆ ಏನೋ ಪ್ರಾಬ್ಲಮ್ ಇದೆ, ಇನ್ಫ್ಲಮೇಟರಿ ಕಂಡೀಷನ್ ಇದೆ, ಅಲ್ಲಿ ಮುಖ ಕೆಂಪಾಗಿದೆ, ಅಲ್ಲಿ ಏನೋ ಒಂದು ಅಲರ್ಜಿ ಥರ ನಡೀತಾ ಉಂಟು, ಆ ಟೈಮಲ್ಲಿ ಒಂದು 5 ದಿನ ಅಥವಾ 6 ದಿನ ಅಥವಾ ಒಂದು ಮ್ಯಾಕ್ಸಿಮಮ್ 2 ವಾರಕ್ಕೆ ಆಗೋ ಅಷ್ಟು ಬಹಳ ಮೈಲ್ಡ್ ಆದ ಒಂದು ಸ್ಟಿರಾಯ್ಡ್ ಯೂಸ್ ಮಾಡ್ಬೋದು. ಬಟ್ ಸ್ಟಿರಾಯ್ಡ್ನೇ ದಿನ ಒಂದು ಡೈಲಿ ಕ್ರೀಮ್ ತರ ಹಚ್ಚೋದ್ರಿಂದ ಈ ತರ ಪ್ರಾಬ್ಲಮ್ಸ್ ಎಲ್ಲ ಹೆಚ್ಚಾಗ್ತದೆ.
1: ಇನ್ನು AHA BHA ರೆಟಿನಾಲ್ ಬಗ್ಗೆ ಮಾತಾಡಿದ್ರಿ, ಇದನ್ನ ಡಾಕ್ಟರ್ ಸಜೆಷನ್ಸ್ ತಗೊಂಡು ಯೂಸ್ ಮಾಡ್ಕೋಬಹುದಾ?
0: ಹೌದು, ವಿ ಯೂಸ್ ಇಟ್. ಅಂತಂದ್ರೆ ನಾವು ಕ್ಲಿನಿಕಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ರೆಟಿನಾಲ್ಸ್ನ ನಾವೊಂದು ಆಂಟಿ ಏಜಿಂಗ್ ಅಂತಲೂ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ರೆಟಿನಾಲ್ಸ್ ಇಸ್ ವಂಡರ್ಫುಲ್ ಪ್ರಾಡಕ್ಟ್. ಅಂತಂದ್ರೆ ಈ ಫೈನ್ ಪಿಗ್ಮೆಂಟೇಷನ್ ಮತ್ತೆ ರಿಂಕಲ್ಸ್ನ ಎಲ್ಲ ಆಗದೆ ಇರೋ ಹಾಗೆ ನೋಡ್ಕೊಳ್ಲಿಕ್ಕೆ ರೆಟಿನಾಲ್ ತುಂಬಾ ಹೆಲ್ಪ್ ಆಗ್ತದೆ. ಬಟ್ ಅಟ್ ದ ಸೇಮ್ ಟೈಮ್ ರೆಟಿನಾಲ್ ಇಂದ ಇರಿಟೇಷನ್ ತುಂಬಾ ಹೈ. ಸೊ ಕರೆಕ್ಟ್ ಆದ ರೆಟಿನಾಲ್ ಮತ್ತೆ ರೆಟಿನಾಲ್ ಹಾಕೊಂಡು ನೆಕ್ಸ್ಟ್ ಡೇ ತುಂಬಾನೇ ಬಿಸಿಲಲ್ಲಿ ಓಡಾಡೋದು ಈ ತರ ಎಲ್ಲ ಮಾಡಿದ್ರೆ ರೆಟಿನಾಲ್ ದ ಪ್ರಾಬ್ಲಮ್ಸ್ಗಳು ಇನ್ನೂ ಜಾಸ್ತಿ ಆಗ್ತದೆ. ಸೊ ಅದು ಸಹ ರೆಟಿನಾಯಿನ್ ಆಗ್ಲಿ ಯಾವುದೇ ತರದ ರೆಟಿನಾಲ್ಸ್ ಮಾರ್ಕೆಟ್ ಅಲ್ಲಿ ಈಸಿಯಲ್ಲಿ ಸಿಗ್ತದೆ. ಈಗ ಅದನ್ನ ತಗೊಂಡು ಮುಖಕ್ಕೆ ಹಾಕೊಂಡು ಬರ್ನ್ಸ್ ಆಗಿ ಬಂದಿರೋರು ತುಂಬಾ ಜನ ಇರ್ತಾರೆ.
1: ಸೊ ಹಾಗಿದ್ರೆ ಪ್ರಾಪರ್ ಸನ್ಸ್ಕ್ರೀನ್
0: ಹಾಕ್ಲೇಬೇಕು. ಸೊ ದಟ್ಸ್ ಅದು ಹಾಕಿದ ನಂತರ ಹೆಚ್ಚು ಬಿಸಿಲಲ್ಲೆಲ್ಲ ಓಡಾಡ್ಲಿಕ್ಕಿಲ್ಲ, ತುಂಬಾ ಪ್ರೊಟೆಕ್ಷನ್
1: ತಗೋಬೇಕಾಗುತ್ತೆ. ಎಷ್ಟು ದಿನ? ಇವಾಗ ಒಂದಿನ ರೆಟಿನಾಲ್ ಯೂಸ್ ಮಾಡಿದ್ರೆ
0: ನೆಕ್ಸ್ಟ್ ಡೇ ತಗೊಳ್ಳೇಬೇಕು. ಸೊ ನೀವು ಡೈಲಿ ರೆಟಿನಾಲ್ ಮಾಡ್ತೀರಾ ಅಂತಂದ್ರೆ ಇಮ್ಯಾಜಿನ್ ನಿಮ್ ಸನ್ ಪ್ರೊಟೆಕ್ಷನ್ ಎಷ್ಟು ಕರೆಕ್ಟ್ ಇರ್ಬೇಕಂತ. ಸೊ ಆತರ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಒಂದೇ ಅಲ್ಲ, ಅದ್ರದ್ದು ಫಾಲೋ ಅಪ್ ಅಂತಂದ್ರೆ ಹೇಗೆ ನೆಕ್ಸ್ಟ್ ಡೇ ನೀವು ಫಾಲೋ ಅಪ್ ಮಾಡ್ತೀರಾ, ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಅದ್ರ ಮೇಲೆ ಡಿಪೆಂಡೆಂಟ್ ಆಗಿ ನೀವು ಪ್ರಾಡಕ್ಟ್ ಯೂಸ್ ಮಾಡೋದು ಒಳ್ಳೆ. ಸ್ಕಿನ್ ಇಸ್ ವೆರಿ ಈಸಿ, ನಿಮ್ಗೆ ತುಂಬಾ ಪ್ರಾಡಕ್ಟ್ಸ್ ಮಾರ್ಕೆಟ್ ಅಲ್ಲಿ ಇದೆ, ನಿಮ್ಗೆ ಹಾಕೊಂಡ್ಲಿಕ್ಕೂ ಸುಲಭ, ಈಸಿಲಿ ಅಬ್ಯೂಸ್ ಆಗುವಂತ ಒಂದು ಆರ್ಗನ್. ಸೊ ಬಹಳ ಕೇರ್ಫುಲ್ ಆಗಿರ್ಬೇಕು, ಅದು ಹಾಕುವಾಗ ನಮ್ಗೆ ಗೊತ್ತಾಗುದಿಲ್ಲ ತುಂಬಾ ಪ್ರಾಡಕ್ಟ್ಸ್ ಇದೆ ಈಸಿಲಿ ತಗೊಂಡ್ಬಂದು ಹಾಕೊಂಡ್ಬಿಡುವ ಅಂತ. ಬಟ್ ಪ್ರಾಬ್ಲಮ್ಸ್ ಆದ್ಮೇಲೆ ಅದನ್ನ ಕರೆಕ್ಟ್ ಮಾಡೋದು ಬಹಳ ಕಷ್ಟ.
1: ಕರೆಕ್ಟ್. ಇವಾಗ ರೆಟಿನಾಲ್ ಯೂಸ್ ಮಾಡಿ ಮರುದಿನ ಹೊರಗೆ ಹೋಗದೆ ಅದಾದ ನಂತರ ಮತ್ತೆ ಒಂದೆರಡು ದಿನ ಬಿಟ್ಟು ಹೊರಗಡೆ ಹೋದ್ರೆ ಪ್ರಾಬ್ಲಮ್ ಆಗುತ್ತಾ?
0: ಯಾ, 1 to 2 days ಅಂತ ಹೇಳೋದು ನಾವು. ಬಟ್ ಐಡಿಯಲಿ ಇನ್ ಸನ್ ಪ್ರೊಟೆಕ್ಷನ್ ಇಸ್ ಇಂಪಾರ್ಟೆಂಟ್ ಥ್ರೂ ಔಟ್ ದ ಯೂಸೇಜ್. ಯಾಕಂದ್ರೆ ರೆಟಿನಾಲ್ ಅನ್ನೋದು ಯಾರು ಒಂದಿನ ಯೂಸ್ ಮಾಡಿ ಬಿಡೋರು ಇರೋದಿಲ್ಲ, ಇಟ್ಸ್ ಅ ಡೈಲಿ ಯೂಸ್ ಥಿಂಗ್, ದೇ ವಿಲ್ ಡೂ, ಇಟ್ಸ್ ಅ ಮೈಂಟೆನೆನ್ಸ್ ಅಲ್ಲ. ಸೊ ಸನ್ ಪ್ರೊಟೆಕ್ಷನ್ ಇಸ್ ಈಕ್ವಲಿ ಇಂಪಾರ್ಟೆಂಟ್.
1: ಇನ್ನು ಈ ಚಿಕ್ಕ ವಯಸ್ಸಲ್ಲಿ ಸ್ಕಿನ್ ಕೇರ್ ಅನ್ನೋದು ಶುರು ಆಗ್ಬಿಟ್ಟಿದೆ. ಚಿಕ್ಕ ಮಕ್ಕಳು ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಇಟ್ಕೊಂಡು ಲುಕ್ ಎಟ್ ಮೈ ಸ್ಕಿನ್ ಕೇರ್ ಅಂತ ವಿಡಿಯೋಸ್ ಮಾಡೋದು ಇದೆ. ಸೊ ಚಿಕ್ಕ ಮಕ್ಕಳಿಗೆ ಸ್ಕಿನ್ ಕೇರ್ ಅವಶ್ಯಕತೆ ಇದೆಯಾ?
0: ಕೆಲವೊಂದು ಸ್ಕಿನ್ನಲ್ಲಿ ಬೇಕಾಗ್ಬೋದು. ಮಕ್ಕಳಲ್ಲೂ ಕೆಲವೊಂದ್ಸತಿ ಬಹಳ ಡ್ರೈನೆಸ್ ಇರಿಟೇಷನ್ ಎಲ್ಲ ಇರ್ತದೆ, ಅಲ್ಲಿ ಸ್ವಲ್ಪ ಮಾಯಿಶ್ಚರೈಸರ್ಸ್ ಆ ಥರ ಬೇಕಾಗ್ಬೋದು. ಕೆಲವು ಮಕ್ಕಳು ದೇ ಆರ್ ಇನ್ ಟು ದ ಸ್ಪೋರ್ಟ್ಸ್, ಇಲ್ಲಿ ನಾವು ಒಂದು ಸ್ವಲ್ಪ ಫಿಸಿಕಲ್ ಸನ್ಸ್ಕ್ರೀನ್ಸ್ ಕೊಡೋ ಅವಶ್ಯಕತೆ ಬೀಳ್ಬೋದು. ಬಟ್ ಇನ್ ಜನರಲ್ ನಾನು ಯಾವುದೇ ಪ್ರಾಡಕ್ಟ್ಸ್ ಅಡ್ವೈಸ್ ಮಾಡೋದಿಲ್ಲ. ಮೇ ಬಿ ಟಿಲ್ ದೇ ಆರ್ 13, 14, 15 ಇಯರ್ಸ್ ವರೆಗೂ ನಾವೇನು ಹಾಕೋದು ಬೇಡ ಅಂತಲೇ ಹೇಳೋದು, ಸಿಂಪಲ್ ಮಾಯಿಶ್ಚರೈಸರ್ಸ್ ಅಷ್ಟೇ ಹೇಳೋದು. ಬಟ್ ಅವ್ರು ಏನಾದರೂ ವಿಪರೀತ ಸನ್ ಎಕ್ಸ್ಪೋಷರ್ ಇರುವಂಥ ಸ್ಪೋರ್ಟ್ಸಲ್ಲಿದ್ದಾರೆ ಅಂತಂದರೆ ಫಿಸಿಕಲ್ ಸನ್ಸ್ಕ್ರೀನ್ಸ್ ಅಂತ ಸಿಗ್ತದೆ. ಸೊ ಆ ಥರದ್ದು ಸನ್ಸ್ಕ್ರೀನ್ ಹಾಕೋದು ಬೆಟರ್
1: ಅಂತ. ಇನ್ನು ಈ ಸನ್ಸ್ಕ್ರೀನ್ ಅಲ್ಲಿ ಎರಡು ಟೈಪ್ ಇದು ಸನ್ಸ್ಕ್ರೀನ್ ಇದೆ ಅಲ್ವಾ, ಫಿಸಿಕಲ್ ಸನ್ಸ್ಕ್ರೀನ್ ಮತ್ತೆ ಕೆಮಿಕಲ್ ಸನ್ಸ್ಕ್ರೀನ್. ಈ ಕೆಮಿಕಲ್ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ?
0: ಮೆಜಾರಿಟಿ ಆಫ್ ದ ಟೈಮ್ಸ್ ಏನು ಪ್ರಾಬ್ಲಮ್ ಆಗೋದಿಲ್ಲ. ಕೆಲವರು ಸೆನ್ಸಿಟಿವ್ ಇರ್ತಾರೆ, ಸನ್ಸ್ಕ್ರೀನ್ಗೆ ಸೆನ್ಸಿಟಿವ್ ಇರ್ತಾರೆ. ಸನ್ಸ್ಕ್ರೀನ್ನಲ್ಲಿ ಇರುವಂಥ ಕೆಮಿಕಲ್ಸ್ಗೆ ಅವರು ಸೆನ್ಸಿಟಿವ್ ಇದ್ದು ರ್ಯಾಶಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು 3-4 weeks ಆಫ್ ಯೂಸೇಜ್ ನಂತರ. ಸೊ ದಟ್ ಈಸ್ ಆಲ್ಸೋ ಅನದರ್ ಟ್ರಿಕಿ. ನಾನು ಏನು ಯೂಸ್ ಮಾಡ್ತಾ ಇಲ್ಲ, ಬರೀ ಸನ್ಸ್ಕ್ರೀನ್ ಯೂಸ್ ಮಾಡ್ತೇನೆ, ಆದರೂ ನನ್ನ ಮುಖದ ಮೇಲೆ ರ್ಯಾಶಸ್ ಬರ್ತಾ ಇದೆ ಅಂತ ಹೇಳೋರು

0: ಇರ್ತಾರೆ. ಸೊ ಕೆಮಿಕಲ್ಸ್, ಮಲ್ಟಿಪಲ್ ಕೆಮಿಕಲ್ಸ್ ಅದರಲ್ಲಿ ಇರೋದ್ರಿಂದ ಸೊ ದಟ್ ಕುಡ್ ಬಿ ಆಲ್ಸೋ ಬಿ ಎ ಸೋರ್ಸ್ ಆಫ್ ಇರಿಟೇಷನ್ ಸಮ್ಟೈಮ್ಸ್. ಸೊ ಆ ಥರ ಇದ್ದಾಗ ನಾವು ಒಂದು ಸ್ವಲ್ಪ ಬೇರೆ ಟೈಪ್ ಆಫ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗ್ತದೆ ವಿತ್ ಮಾಯಿಶ್ಚರೈಸರ್ ಆ ಥರ.
1: ಓಕೆ, ಇನ್ನು ಸ್ಕಿನ್ ಕೇರ್ಗೆ ಮನೆಯಲ್ಲಿ ಒಂದಷ್ಟು ಕಿಚನ್ ಸಾಮಗ್ರಿನ ಉಪಯೋಗಿಸಿ ಮಾಡುವಂಥ ಸ್ಕಿನ್ ಕೇರ್, ಇದು ಎಷ್ಟು ಉತ್ತಮ
0: ಅಂದರೆ ಹೆಚ್ಚಿನ ಸಲ ಏನೂ ಆಗೋದಿಲ್ಲ, ಬಟ್ ಕೆಲವೊಂದರಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರೋದು ನೋಡಿದೀವಿ ನಾವು. ಕೆಲವರು ಏನು ಮಾಡ್ತಾರೆ ಅಂತಂದರೆ ಪಿಂಪಲ್ಸ್ ಆದಾಗ ಟೂತ್ ಪೇಸ್ಟ್ ಯೂಸ್ ಮಾಡೋದು, ಲೆಮನ್ನ ಹಚ್ಕೊಳ್ಳೋದು ಮುಖಕ್ಕೆ, ಬೇರೆ ಬೇರೆ ಥರ
1: ಟೊಮ್ಯಾಟೊ ಜೊತೆ ಶುಗರ್ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು,
0: ಸೊ ಬೇರೆ ಬೇರೆ ಥರ ಮಿಕ್ಸ್ ಆಫ್ ಫ್ರೂಟ್ಸ್ ಪ್ಯಾಕ್ ಮಾಡ್ಕೊಳ್ಳೋದು, ಸೊ ಈ ಥರದೆಲ್ಲ ಇರ್ತದೆ. ಹೆಚ್ಚಿನ ಸಲ ಏನಾಗೋದಿಲ್ಲ, ಬಟ್ ಕೆಲವೊಂದ್ಸಲ ಅದರದ್ದು ಕಾನ್ಸಂಟ್ರೇಷನ್ ನಮ್ಗೆ ಗೊತ್ತಿರೋದಿಲ್ಲ, ಅವರು ಅದರದ್ದೇ ಇರಿಟೇಷನ್ ಆಗಿರ್ತದೆ. ಟರ್ಮರಿಕ್ ಪೇಸ್ಟ್ ಮಾಡಿ ಹಾಕಿರ್ತಾರೆ, ಎಷ್ಟು ಒಳ್ಳೆ ಟರ್ಮರಿಕ್ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ದಟ್ ಇಟ್ ಸೆಲ್ಫ್ ಮೇ ಬಿ ಅನ್ ಅಡಲ್ಟ್ರೇಟೆಡ್ ಟರ್ಮರಿಕ್. ಸೊ ಮನೆಯಲ್ಲಿ ಸಿಗುವಂಥ ಪ್ರಾಡಕ್ಟ್ ಎಷ್ಟು ಒಳ್ಳೆಯದೆ ಅಂತಲೂ ಹೆಚ್ಚಿನವ್ರಿಗೆ ಗೊತ್ತಾಗೋದಿಲ್ಲ. ಸೊ ಆ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ನಿಮ್ಮ ಮುಖದ ಸ್ಕಿನ್ ಮೇಲಂತೂ ಮಾಡೋದೇ ಬೇಡ ಅಂತ ನಾವು ಹೇಳೋದು.
1: ಓಕೆ, ನೀವು ಅವಾಗ ಸ್ಟ್ರೆಸ್ ಬಗ್ಗೆ ಮಾತಾಡಿದ್ರಿ, ಒತ್ತಡದ ಬಗ್ಗೆ. ಈ ಒತ್ತಡದಿಂದ ಸಾಮಾನ್ಯವಾಗಿ ಚರ್ಮದ ಸಮಸ್ಯೆ ಆಗುತ್ತೆ ಅಂತ ಗೊತ್ತು, ಆದರೆ ಯಾಕೆ ಆಗುತ್ತೆ? ಒತ್ತಡದಿಂದ ಚರ್ಮಕ್ಕೆ ಯಾವ ರೀತಿ ಕನೆಕ್ಷನ್ ಇರುತ್ತೆ?
0: ಹೆಚ್ಚಿನ ಸಲ ನಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡ್ತದೆ ಈ ಸ್ಟ್ರೆಸ್ಗೆ ಅಂತಂದರೆ, ಕೆಲವೊಂದು ಹಾರ್ಮೋನ್ಸ್ನ ರಿಲೀಸ್ ಮಾಡಿ ದೇಹದೊಳಗೆ, ಸ್ಟ್ರೆಸ್ ಬೇಸ್ಡ್ ಹಾರ್ಮೋನ್ಸ್ ಅಂತ ಇರ್ತದೆ. ಈ ಹಾರ್ಮೋನ್ಸ್ದು ಒಂಥರ ಏನಂತಾರೆ ಸೈಡ್ ಎಫೆಕ್ಟ್ ಅಂತಾನೆ ಹೇಳ್ಬೋದು. ಆ ಹಾರ್ಮೋನ್ ಇರೋದು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸ್ಟ್ರೆಸ್ಫುಲ್ ಬೇಸ್ ಸಿಚುವೇಶನ್ ಅಲ್ಲಿ, ಬಟ್ ಆ ಅದೇ ಹಾರ್ಮೋನ್ಗಳ ಒಂದು ಸ್ವಲ್ಪ ಸೈಡ್ ಎಫೆಕ್ಟ್ ಆಗಿ ಸ್ಕಿನ್ ಅಲ್ಲಿ ಈ ಪ್ರಾಬ್ಲಮ್ಸ್ ಎಲ್ಲ ಕಾಣಿಸ್ಕೊಬಹುದು. ಆ ಥರ ಪಿಂಪಲ್ಸ್ ಬರೋದು, ಕೆಲವೊಂದು ಇದ್ದ ಪ್ರಾಬ್ಲಮ್ ಜಾಸ್ತಿ ಆಗೋದು, ಕೂದಲು ಉದುರುವುದು, ಈ ತರ ಬೇರೆ ಬೇರೆ ತರ ಪ್ರಾಬ್ಲಮ್ಸ್ ಸ್ಕಿನ್ ಅಂಡ್ ಹೇರ್ ಅಲ್ಲಿ ಬರ್ಬೋದು. ಸ್ಟ್ರೆಸ್ ಬೇಸ್ಡ್
1: ಇವಾಗ ಹೇರ್ ಬಗ್ಗೆ ಮಾತಾಡಿದ್ರೆ, ಕೂದಲಿನ ಸಮಸ್ಯೆ ಬಗ್ಗೆ ಮಾತಾಡೋದಾದ್ರೆ, ಈ ಕೂದಲಿಗೆ ಸ್ಪೆಸಿಫಿಕ್ ಆಗಿ ಇಂಥದ್ದೇ ಫುಡ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಏನಾದ್ರೂ ಇದೆಯಾ?
0: ಇಟ್ ಅಗೇನ್ ಗೋಸ್ ಸೇಮ್ ವೇ, ನ್ಯೂಟ್ರಿಷಿಯಸ್ ಫುಡ್ ಇಸ್ ದ ಕೀ ಎಲ್ಲರಿಗೂ.
1: ಯಾವುದೇ ನ್ಯೂಟ್ರಿಷನ್ ಫುಡ್,
0: ಬಟ್ ಕೂದಲಿಗೆ ಅಂತ ಬಂದಾಗ ಕೆಲವೊಂದು ಐರನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಎಸ್ಪೆಷಲಿ ಇಂಡಿಯನ್ ಫೀಮೇಲ್ಸ್ ಅಲ್ಲಿ ಐರನ್ ಇಸ್ ಆಲ್ವೇಸ್ ಆನ್ ದ ಲೋವರ್ ಸೈಡ್. ಸೊ ಐರನ್ ವೆರಿ ಇಂಪಾರ್ಟೆಂಟ್ ಕೂದಲದ್ದು ಬೆಳವಣಿಗೆಗೆ, ಕರೆಕ್ಟ್ ಬೆಳವಣಿಗೆಗೆ. ಇನ್ನೊಂದು ಹೊಸ ಟ್ರೆಂಡ್ ಏನು ಯಂಗ್ಸ್ಟರ್ಸ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ, ದೇಹಕ್ಕೆ ಬೇಕಾದ ಪ್ರೋಟೀನ್ಗಿಂತ ವಿಪರೀತ ಜಾಸ್ತಿ ಅಮೌಂಟ್ ಆಫ್ ಪ್ರೋಟೀನ್ನ ಕನ್ಸ್ಯೂಮ್ ಮಾಡೋದು. ನಾರ್ಮಲಿ ನಾವು ಹೇಳೋದು ರೆಕಮೆಂಡೆಡ್ ಡೈಲಿ ಅಲೋಯನ್ಸ್, ಅವರ ದೇಹದ ತೂಕ ಎಷ್ಟಿದೆ ಅಷ್ಟೇ ಗ್ರಾಮ್ ಪ್ರೋಟೀನ್ ಇದ್ರೆ ಅದಕ್ಕಿಂತ ಒಂದು 50% ಎಕ್ಸ್ಟ್ರಾ ತಗೊಬೋದು ಅಂತ. ಬಟ್ ಕೆಲವರು ಈ ಮಸಲ್ ಮಾಸ್ ಬಿಲ್ಡ್ ಮಾಡ್ಬೇಕಂತ ಜಿಮ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ 2 ಪಟ್ಟು ಅಥವಾ 3 ಪಟ್ಟು ಪ್ರೋಟೀನ್ ತಗೊಳ್ಳೋದು, ಅವರ ದೇಹದ 2 ಪಟ್ಟಿಗಿಂತ ಜಾಸ್ತಿ ಪ್ರೋಟೀನ್ ಅಂಶ ತಗೊಳ್ಳೋದು ನಾವು ನೋಡಿದ್ವಿ. ಅಂಥವರಲ್ಲಿ ಸ್ವಲ್ಪ ಕೆಲವೊಂದು ಈ ಹಾರ್ಮೋನ್ ಬೇಸ್ಡ್ ಪ್ರಾಬ್ಲಮ್ಸ್ ಎಲ್ಲ ಕಂಡುಬರ್ಬೋದು. ಹೇರ್ ಥಿನ್ನಿಂಗ್ ಜಾಸ್ತಿ ಇರ್ತದೆ, ಮತ್ತೆ ಪಿಂಪಲ್ಸ್ ಬರೋದು ಸ್ವಲ್ಪ ಸಡನ್ ಆಗಿ ಜಾಸ್ತಿ ಆಗ್ಬೋದು, ಡ್ಯಾಂಡ್ರಫ್ ವಿಪರೀತ ಜಾಸ್ತಿ ಆಗ್ಬೋದು. ಸೊ ಕೆಲವೊಂದು ಫುಡ್ ಇಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು ವೆನ್ ಯು ಟೇಕ್ ಮೋರ್, ಬೇಕಾದಿಗಿಂತ ಜಾಸ್ತಿ ತಗೊಂಡಾಗ.
1: ಇನ್ನು ಈ ಮೊಡವೆ ಬಂದಾಗ ಅದನ್ನ ಕೂಡಲೇ ಮಾಯ ಮಾಡಬೇಕು, ನೆಕ್ಸ್ಟ್ ಡೇ ಫಂಕ್ಷನ್ ಇದೆ ಅಂತ ಅನ್ಕೊಂಡು ಏನಾದ್ರೂ ಟ್ರೈ ಮಾಡ್ತಾರೆ, ಒಂದೇ ದಿನದಲ್ಲಿ ಮೊಡವೆ ಮಾಯ ಮಾಡ್ಕೋಬಹುದಾ? ಅದು ಉತ್ತಮನ?
0: ಒಂದೇ ದಿನದಲ್ಲಿ ಮಾಡೋದು ಇಟ್ಸ್ ಕಷ್ಟ. ಹೆಚ್ಚಿನ ಸಲ ನಾವು ಇಮಿಡಿಯೇಟ್ ಕಮ್ಮಿ ಆಗಬೇಕಂತ ಕೆಲವೊಂದು ಮಾತ್ರ ಯೂಸ್ ಮಾಡ್ಬೋದು, ಬಟ್ ಇಮಿಡಿಯೇಟ್ಲಿ ಒಂದು ದಿನದಲ್ಲಿ ಅದು ಬಂದದ್ದು ಕಂಪ್ಲೀಟ್ ಹೋಗಿ ನಾರ್ಮಲ್ ಸ್ಕಿನ್ ಆಗೋದು ಎಲ್ಲ ಇಟ್ಸ್ ನಾಟ್ ಸೋ ಟ್ರೂ. ಹೆಚ್ಚಿನ ಸಲ ಏನಾದರೂ ಒಂದು ಕಲೆ ಉಳ್ಕೊಳ್ಳುತ್ತಲ್ಲಿ ವೆರಿ ಕಾಮನ್ಲಿ ನಮಗೆ ಪಿಂಪಲ್ ಪ್ಯಾಚಸ್ ಅಂತೆಲ್ಲ ಸಿಗ್ತದೆ. ಸೊ ಕಾನ್ಸಂಟ್ರೇಟೆಡ್ ಫಾರ್ಮ್ ಮೆಡಿಸಿನ್ದೆ ಡೈರೆಕ್ಟ್ಲಿ ಪ್ಯಾಚ್ಗೆ ಹಚ್ಕೊಳ್ಳೋದು ಏನು ತೊಂದರೆ ಇಲ್ಲ, ಬಟ್ ಕೆಲವರಿಗೆ ಸ್ವಲ್ಪ ಅಲ್ಲಿ ಬರ್ನಿಂಗ್ ಆಗೋದು, ಇರಿಟೇಷನ್ ಆಗೋದೆಲ್ಲ ಆಗ್ಬೋದು. ನಾವು ಏನು ಹೇಳೋದು ಅಂತಂದರೆ, ಯಾವುದೇ ಪಿಂಪಲ್ಸ್ ಬರಲಿ ಅದನ್ನ ನೀವು ಓಪನ್ ಮಾಡೋದಾಗಲಿ, ಅದನ್ನ ಮೆಡಲ್ ಮಾಡೋದು, ಟ್ವೀಸ್ ಮಾಡೋದೆಲ್ಲ ಅವಾಯ್ಡ್ ಮಾಡೋದೇ ಬೆಟರ್. ಯಾಕಂದರೆ ಅದರಿಂದ ಉಳಿಯುವಂಥ ಒಂದು ಕಲೆನ ತೆಗೆಯೋದುಂಟಲ್ಲ, ಇಟ್ ಟೇಕ್ಸ್ ಲಾಂಗರ್ ಟೈಮ್. ವೆನ್ ಇಟ್ ಹೀಲ್ಸ್ ನಾರ್ಮಲಿ ಆ ಕಲೆ ಹೋಗೋ ಚಾನ್ಸಸ್ ತುಂಬ ಹೈ. ಅದನ್ನ ಮುಟ್ಟಿ ನಾವೇನೋ ಓಪನ್ ಮಾಡಿ ಕಲೆ ಮಾಡಿ ಅದನ್ನ ಉಳಿಯುವಂಥ ಕಲೆ, ಇಟ್ ಟೇಕ್ಸ್ ಲಾಂಗರ್ ಟೈಮ್ ಟು ಹೀಲ್.
1: ಓಕೆ, ಇನ್ನು ಈ ತುಟಿ ಕಪ್ಪಾಗೋದು, ಇದಕ್ಕೆ ಕಾರಣ ಏನು ಡಾಕ್ಟರ್?
0: ಕಾರಣಗಳು ಅದೇ, ಇಟ್ಸ್ ನಾಟ್ ಒನ್ ಸಿಂಗಲ್ ರೀಸನ್, ಒಂದು ನ್ಯೂಟ್ರಿಷನಲ್ ಕಲೆ. ಹೆಚ್ಚಿನವ್ರಿಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ತುಟಿ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ಬೋದು. ಕೆಲವರಿಗೆ ಕಾನ್ಸ್ಟಿಟ್ಯೂಷನಲ್ ಅಂದರೆ ಅದು ಹಾಗೆ ಇರ್ತದೆ ಅವ್ರಿಗೆ, ಅದೇ ನಾರ್ಮಲ್ ಕಲರ್ ಆಫ್ ಲಿಪ್ ಇಟ್ ಸೆಲ್ಫ್ ವಿಲ್ ಬಿ ಸ್ಲೈಟ್ಲಿ ಡಾರ್ಕ್ ಇರುತ್ತದೆ. ಇನ್ನು ಕೆಲವೊಂದ್ಸಲ ಈ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇಂದ ಕೆಲವೊಂದ್ಸತಿ ಲಿಪ್ಸ್ ಡಾರ್ಕ್ ಆಗ್ತಾ ಹೋಗ್ತದೆ ಹೀಟ್ ಇಂದ. ಕೆಲವೊಂದ್ಸತಿ ಪ್ರಾಡಕ್ಟ್ಸ್ ಗೆಲ್ಲ ಅಲರ್ಜಿಯಿಂದ ಆಗ್ಬೋದು, ಲೈಕ್ ಲಿಪ್ ಕಲರ್ಸ್ ಅದು. ಬಟ್ ಅಲ್ಲಿ ಅವ್ರಿಗೆ ಜಸ್ಟ್ ಡಾರ್ಕ್ ಆಗೋದಿಲ್ಲ, ಅದಕ್ಕಿಂತ ಅದ್ರ ಜೊತೆಗೆ ಅಲ್ಲಿ ರ್ಯಾಶಸ್ ಬರೋದು, ಇಚ್ಚಿಂಗ್ ಬರೋದು, ಈ ತರ ಏನಾದ್ರೂ ಇದ್ದೇ ಇರ್ತದೆ. ಸೊ ದೇರ್ ಆರ್ ಮೆನಿ ರೀಸನ್ಸ್ ಲಿಪ್ ಡಾರ್ಕ್ನಿಂಗ್ಗೆ. ಹೆಚ್ಚಿನವ್ರು ಬರ್ತಾರೆ, ಬಟ್ ವಿ ಕ್ಯಾನ್ ಯೂಸ್ ಪ್ರಾಡಕ್ಟ್ಸ್ ಅದನ್ನ ಲೈಟನ್ ಮಾಡಿ.

0: ಮಾಡಲಿಕ್ಕೆ ನಾವು ಕ್ರೀಮ್ಸ್ ಅಥವಾ ಏನಾದರೂ ಕೊಡ್ಬೋದು, ಅಥವಾ ನಾವು ಮೆನಿ ಟೈಮ್ಸ್ ನಾವು ಲೇಸರ್ ಮುಖಾಂತರ ಅದನ್ನ ಲೈಟ್ ಮಾಡ್ತೀವಿ, ಪ್ರೊವೈಡೆಡ್ ಅವರು ಅದು ಆಗ್ತಾ ಇರೋ ರೀಸನ್ನ ಕರೆಕ್ಟ್ ಮಾಡಬೇಕಾಗ್ತದೆ. ಇಫ್ ಇಟ್ ಈಸ್ ಬಿಕಾಸ್ ಆಫ್ ಸ್ಮೋಕಿಂಗ್ ಎಕ್ಸಾಂಪಲ್, ನೀವು ಈ ಕಡೆಯಿಂದ ಟ್ರೀಟ್ಮೆಂಟ್ ಕೊಟ್ಟು ಆ ಕಡೆ ಸ್ಮೋಕಿಂಗು ಇದ್ದರೆ ಇಟ್ ವಿಲ್ ನೆವರ್ ಗೆಟ್ ಕರೆಕ್ಟೆಡ್. ಕಾರಣಗಳನ್ನ ಫಸ್ಟ್ ನೋಡಬೇಕಾಗ್ತದೆ ಯಾಕಾಗ್ತಾ ಇದೆ ಅಂತ, ದೆನ್ ವಿ ಕ್ಯಾನ್.
1: ಓಕೆ, ಇದುವರೆಗೂ ಬ್ಯೂಟಿ ಬಗ್ಗೆ ಮಾತಾಡಿದ್ವಿ ಸರ್, ಇನ್ನು ಮುಖದ ಚರ್ಮದ ಹೊರತಾಗಿಯೂ ಸಾಕಷ್ಟು ಚರ್ಮದ ಸಮಸ್ಯೆ ಇರುತ್ತೆ, ಅದರ ಬಗ್ಗೆ ಮಾತಾಡೋದಾದ್ರೆ.
0: ಬ್ಯೂಟಿ ಹೊರತುಪಡಿಸಿದ್ರೆ ಚರ್ಮದಲ್ಲಿ ನಾವು ನೋಡೋದಂತಂದ್ರೆ

0: ಮುಖದ ಚರ್ಮದ ಹೊರತಾಗಿಯೂ ಸಾಕಷ್ಟು ಚರ್ಮದ ಸಮಸ್ಯೆ ಇರುತ್ತೆ, ಅದರ ಬಗ್ಗೆ ಮಾತಾಡೋದಾದ್ರೆ.
1: ಬ್ಯೂಟಿ ಹೊರತುಪಡಿಸಿದ್ರೆ ಚರ್ಮದಲ್ಲಿ ನಾವು ನೋಡೋದಂತಂದ್ರೆ ಇನ್ಫೆಕ್ಷನ್ಸ್ ಒಂದು, ಎಸ್ಪೆಷಲಿ ನಮ್ಮ ಕರಾವಳಿಯಲ್ಲಿ ಇಲ್ಲಿ ಬೆವರು ಎಲ್ಲ ಜಾಸ್ತಿ ಇರ್ತದೆ, ಹೀಟ್ ಜಾಸ್ತಿ ಇರ್ತದೆ, ಹ್ಯುಮಿಡಿಟಿ ಜಾಸ್ತಿ ಇರುವಾಗ ಫಂಗಲ್ ಇನ್ಫೆಕ್ಷನ್ಸ್ ಆರ್ ಕ್ವೈಟ್ ಕಾಮನ್. ಟೀನಿಯಾ ಅಂತ, ರಿಂಗ್ ವರ್ಮ್ ಅಂತ ಹೇಳ್ತೀವಲ್ಲ ಕಾಮನ್ಲಿ, ದಟ್ ಇಸ್ ವೆರಿ ಕಾಮನ್. ಅದು ಬಿಟ್ಟರೆ ಸಣ್ಣ ಮಟ್ಟದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರ್ತದೆ, ಏನಂತಾರೆ ಫಾಲಿಕ್ಯುಲೈಟಿಸ್, ಕ್ಯೂ ಆಗೋದು, ಕುರ ಆಗೋದು, ಈ ಥರದೆಲ್ಲ ಇನ್ಫೆಕ್ಷನ್ಸ್ ಇರ್ತದೆ. ಮತ್ತು ಇನ್ಫ್ಲಮೇಷನ್ ಅಂತ ಹೇಳೋದು, ಇನ್ಫ್ಲಮೇಷನ್ ಅಂತ ಬಂದಾಗ ಈ ಸೋರಿಯಾಸಿಸ್, ಅಟೋಪಿಕ್ ಡರ್ಮಟೈಟಿಸ್, ಈ ಥರ ಅಲರ್ಜಿಕ್ ಕಂಡೀಷನ್ಸ್, ಈ ಥರ ಪ್ರಾಬ್ಲಮ್ಸ್ಗೆಲ್ಲ ಇನ್ನೊಂದು ಕೆಲವೊಂದು ಸ್ಕಿನ್ ಸ್ಪೆಕ್ಟ್ರಮ್ ಡಿಸೀಸಸ್ಸಲ್ಲಿ ಬರ್ತದೆ. ಬಟ್ ಹೆಚ್ಚಿನ ಸಲ ನಾವು ನೋಡೋದು ಕಾಮನ್ಲಿ ಅಂತ ಹೇಳ್ಬೋದು ಒಂದು ಬ್ಯೂಟಿಗೆ ರಿಲೇಟ್ ಪಟ್ಟದ್ದು, ಯಾವ್ದು ನಮ್ಗೆ ಹೊರಗಡೆಯಿಂದ ಕಾಣಿಸ್ತದೆ, ಮೊಡವೆ ಆಗಿರ್ಬೋದು, ಕೂದಲುದುರುವುದು, ಈ ಥರದೆಲ್ಲ. ಇನ್ನು ಕೆಲವು ಇಡೀ ಬಾಡಿ ಇನ್ವಾಲ್ವ್ ಆಗುವಂಥದ್ದು, ಅದು ಯಾವುದು ಸೋರಿಯಾಸಿಸ್ ಆಗಿರ್ಬೋದು, ಇನ್ಫ್ಲಮೇಷನ್, ಅಟೋಪಿಕ್ ಡರ್ಮಟೈಟಿಸ್ ಆಗ್ಬೋದು, ಕೆಲವೊಂದು ರೇರ್ಲಿ ಕ್ಯಾನ್ಸರಸ್ ಕಂಡೀಷನ್, ಸ್ಕಿನ್ ಕ್ಯಾನ್ಸರ್ಸ್ ಅಂತ ಇರ್ತದಲ್ಲ, ಇಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಕೆಲವು ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂತ ಇರ್ತದೆ, ವಿಟ್ಟಿಲಿಗೋ ನೀವು ಕೇಳಿರ್ಬೋದು, ತೊನ್ ಅಂತ ಹೇಳ್ತೀವಲ್ಲ, ಅಂಥ ಕಂಡೀಷನ್ಸು ಹೆಚ್ಚಾಗಿ
0: ನೋಡ್ಬೋದು. ಓಕೆ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಸರ್. ಇವಾಗ ಒಂದು ಟಿಪ್ಸ್ ಅಂತ ಕೊಡೋದಾದ್ರೆ ಏನಂತೀರಾ?
1: ಈ ಏಜ್ ಎಸ್ಪೆಷಲಿ ಮೇ ಬಿ 18 to 25 ಏನಿರ್ತಾರೆ, ದಟ್ ಆ ಏಜಲ್ಲಿ ಹೆಚ್ಚಿನವ್ರು ಏನು ಮಾಡ್ತಾರೆ ಅಂತಂದರೆ ಪ್ರಾಡಕ್ಟ್ಸ್ ಟ್ರೈ ಮಾಡೋದು ಭಾಳ ಕ್ಯೂರಿಯಾಸಿಟಿ ಇರ್ತದೆ. ಸೊ ದೇ ವಿಲ್ ಬಿ ಟ್ರೈಯಿಂಗ್ ಲಾಟ್ ಆಫ್ ಪ್ರಾಡಕ್ಟ್ಸ್. ಇವತ್ತಿನ ದಿನದಲ್ಲಿ ನಾನೊಂದು ಹೇಳಬೇಕಂತಂದರೆ ಪ್ರಾಡಕ್ಟ್ಸ್ ಯೂಸ್ ಮಾಡೋ ಬಗ್ಗೆ ಟ್ವೈಸ್ ಥ್ರೈಸ್ ಆರ್ 4 times ರಿಸರ್ಚ್ ಮಾಡಲಿ, ಅವರು ಕಣ್ಣಿಗೆ ಕಾಣಿಸೋದೆಲ್ಲ ಹೋಗಿ ಆರ್ಡರ್ ಮಾಡಿ ತೊಗೊಳೋದನ್ನ ಒಂದು ಸ್ವಲ್ಪ ಕಮ್ಮಿ ಮಾಡಲಿ. ಅವರ ಕಾನ್ಸಂಟ್ರೇಷನ್ ಶುಡ್ ಶಿಫ್ಟ್ ಸ್ಲೋಲಿ ಟುವರ್ಡ್ಸ್ ದೇರ್ ಫುಡ್ ಆ್ಯಂಡ್ ಸ್ಲೀಪ್. ಅವರು ಹೆಚ್ಚಿನ ಸಲ ಫುಡ್ನ ಇಗ್ನೋರ್ ಆಗ್ತಾ ಇದೆ, ಮೋರ್ ಕಾನ್ಸಂಟ್ರೇಷನ್ ಇಸ್ ಗೋಯಿಂಗ್ ಆನ್ ಈಸಿಲಿ ಅವೈಲಬಲ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದ್ರಲ್ಲಿ. ಫುಡ್ ಮತ್ತು ಸ್ಲೀಪ್ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ, ಅದ್ರ ಜೊತೆಗೆ ಒಂದು 1/2 hour ಆಫ್ ಎಕ್ಸಸೈಸ್ ಆರ್ ಸಮ್ ಫಿಸಿಕಲ್ ಆ್ಯಕ್ಟಿವಿಟಿ, ಇಟ್ ಮೇ ಬಿ ಅದು 1 hour ಜಿಮ್ಗೆ ಹೋಗಿ ಮಾಡಬೇಕಂತನೂ ಇಲ್ಲ, ಒಂದು 20 minutes ಮನೆಯಲ್ಲೇ ಒಂದೊಂದು ಏನಾದರೂ ಸಿಂಪಲ್ ಗ್ರೌಂಡ್ ಎಕ್ಸಸೈಸ್ ಏನಾದರೂ ದಿನಕ್ಕೊಂದು ವಾರದಲ್ಲಿ ಒಂದು 3 days ಮಾಡಿದ್ರೂ ಸಾಕು, ಅಲಾಂಗ್ ವಿತ್ ಪ್ರಾಪರ್ ಫುಡ್ ಆ್ಯಂಡ್ ಸ್ಲೀಪ್, ದಟ್ ಶುಡ್ ಗಿವ್ ಎ ವಂಡರ್ಫುಲ್ ಸ್ಕಿನ್. ದಟ್ ವಿಲ್ ಬಿ ಎ 1 key ಮೆಸೇಜ್ ನಾನು ಈ ಏಜ್ ಗ್ರೂಪ್ ಅಲ್ಲಿ ಕೊಡ್ಬೇಕಂತಿರೋದು.
0: ಧನ್ಯವಾದ ಸರ್, ತುಂಬಾನೇ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಧನ್ಯವಾದ.
2: ಕೇಳುಗರೆ, ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ತ್ವಚೆಯ ಆರೋಗ್ಯ ಈ ಕುರಿತು KS ಹೆಗಡೆ ಮೆಡಿಕಲ್ ಕಾಲೇಜಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಶ್ರೀಚರಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನಮಿತಾ ಆಂತರ್ಯ ಶೆಟ್ಟಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ದಿವಾಕರ ಬಲ್ಲಾಳ್ ಎಬಿ ಅವರಿಂದ ಸ್ವರಚಿತ ಕವನಗಳ ವಾಚನ ಕೇಳುವಿರಿ.
1: ನನ್ನ ಕವನದ ಶೀರ್ಷಿಕೆ ಗೋಸುಂಬೆ. ಬಿಸಿ ಇಲ್ಲದೆ ಕರಗದೆಂಬುದನ್ನು ಮಿಥ್ಯವಾಗಿಸುವಷ್ಟು ಶಕ್ತನಾತ. ಬಾಣಲೆಗೆ ಹಾಕಿ ಬೇಯಿಸಿಕೊಂಡು ಕರ್ರಗಾದಾಗ ಕಾಲ್ಕಿತ್ತ ಸುಪರಿಚಿತ. ನಾನಿನ್ನೂ ನೋವಿನ ತೈಲ ಸವರಿ ಬಿಸಿನೀರ ಶಾಖ ನೀಡುತ್ತಲೇ ಇದ್ದೇನೆ. ಬೆನ್ನು ನೋವು ವಾಸಿಯಾಗಲಿಲ್ಲ. ಕೈ ಹಿಡಿದವಳಿಗೆ ಕೆಲಸವೂ ತಪ್ಪಿಲ್ಲ. ಎಲುಬಿಲ್ಲದ ತನ್ನ ನಾಲಗೆಯನ್ನು ಅಗ್ಗಿಟಿಕೆಯಲ್ಲಿ ಚೆನ್ನಾಗಿ ಕಾಯಿಸಿ ತಟ್ಟಿ ಹದವಾಗಿಸಿದ್ದಾನೆ ಮಹಾನುಭಾವ. ಆ ಪ್ರಹಾರ ನನ್ನೆದೆಯ ಎರಡಾಗಿಸಿತು. ಬೆನ್ನು ನೋವು ಸರಿ ಹೋದೀತು. ವಾಸಿಯಾಗದ ಘಾಸಿ ಮನಸ್ಸಿನದು. ಅದಕ್ಕೆ ಸವರುವುದಾದರೂ ಏನನ್ನು? ಕಜ್ಜ ಮುಗಿಸಿ ಹೋದಾತ ಬರುವನೇ ಇನ್ನು? ಬೆನ್ನು ನೋವು ಸರಿ ಹೋದೀತು. ವಾಸಿಯಾಗದ ಘಾಸಿ ಮನಸ್ಸಿನದು. ಅದಕ್ಕೆ ಸವರುವುದಾದರೂ ಏನನ್ನು? ಕಜ್ಜ ಮುಗಿಸಿ ಹೋದಾತ ಬರುವನೇ ಇನ್ನು? ಸೊಪ್ಪು ಹೊರುವಂತಾಗಿದೆ ಎಂದು ಭಾರವಿಳಿಸಲು ಹೋಗಿ ಅವನಿಗಂದು. ಬಣ್ಣ ಬದಲಿಸಿದ್ದಾನೆ ಆ ನನ್ನ ಬಂಧು. ಅಪರಿಚಿತನಾಗಿದ್ದೇನೆ ನಾನಿಂದು. ಬಣ್ಣ ಬದಲಿಸಿದ್ದಾನೆ ಆ ನನ್ನ ಬಂಧು. ಅಪರಿಚಿತನಾಗಿದ್ದೇನೆ ನಾನಿಂದು. ಕವನದ ಶೀರ್ಷಿಕೆ ಪ್ರಕೃತಿ ಸಂಸ್ಕಾರ.

ಅಬ್ಬರಿಸಿದವರ ಅಬ್ಬರ ಗೊಬ್ಬರವಾಗಿ ಗಬ್ಬು ವಾಸನೆ ಬೀರುತ್ತಿದೆ ಎಂದು. ಅಬ್ಬರಿಸಿದವರ ಅಬ್ಬರ ಗೊಬ್ಬರವಾಗಿ ಗಬ್ಬು ವಾಸನೆ ಬೀರುತ್ತಿದೆ ಎಂದು ಮಬ್ಬುಗತ್ತಲಲ್ಲಿ ತಬ್ಬಲಿಗಳಂತೆ ನಿಬ್ಬೆರಗಾಗಿ ಮೂಲೆ ಸೇರಿದ್ದಾರೆ. ಸಂಸಾರದಲ್ಲಿ ತೆರೆಗಳಾರ್ಭಟವಿಲ್ಲ. ಕಳೆದುಕೊಂಡಿದೆ ಭೋಗ ಜೀವನ ಅದರ ಬಣ್ಣ. ಎಲ್ಲೆಡೆ ಸ್ಮಶಾನ ಮೌನ. ಐಷಾರಾಮಿ ಕಾರುಗಳ ಓಡಾಟವಿಲ್ಲ. ಪಾರ್ಕು ಪಾರ್ಟಿ ಪಬ್ಬುಗಳ ನೆನಪಿಲ್ಲ. ಸ್ಟಾರ್ ಹೋಟೆಲು ಸಿನಿಮಾ ಬೆಲೆ ಬಾಳುವ ವಸ್ತುಗಳ ಅಕಾರಣ ಪ್ರದರ್ಶನವಿಲ್ಲ. ದೇವರ ದರ್ಶನವಿಲ್ಲ. ಬಡವ ಬಲ್ಲಿದನಿಲ್ಲ. ನಾನೆಂಬುದಿಲ್ಲ. ಬದುಕಿದರೆ ಇದೆಲ್ಲ. ಒಂದಾಗಿದ್ದಾರೆ ದೂರಾದವರೆಲ್ಲ. ಗೊತ್ತಿಲ್ಲವೇನೆಂಬುದು ಇದರ ಮೂಲ. ಆಗಸದಲ್ಲಿ ಹಾರಿ ಮೀನಿನಂತೆ ಈಜಿ ಮಂಗಳನ ಅಂಗಳಕ್ಕೆ ಧುಮುಕಿ ಚಂದ್ರನಲ್ಲಿಗೂ ಪಯಣ ಬೆಳೆಸಿ ಅಂಗೈಯೊಳಗೆ ಜಗವ ಬಿಗಿದವನು ತನ್ನಿಂದ ಸೃಷ್ಟಿಯಾದ ಬಂಧೀಖಾನೆಯಲ್ಲಿ ಕಣ್ಣಿಗೆ ಕಾಣದ ವೈರಸ್ಸಿನಿಂದಾಗಿ ತಾನೇ ಬಂಧಿಯಾದ ಬೂದಿಯಾದ. ತನ್ನಿಂದ ಸೃಷ್ಟಿಯಾದ ಬಂಧೀಖಾನೆಯಲ್ಲಿ ಕಣ್ಣಿಗೆ ಕಾಣದ ವೈರಸ್ಸಿನಿಂದಾಗಿ ತಾನೇ ಬಂಧಿಯಾದ ಬೂದಿಯಾದ. ಜಾತಿ ಮತ ಧರ್ಮ ತತ್ವಗಳು ಗುಡಿ ಮಸೀದಿ ಚರ್ಚು ಗ್ರಂಥಗಳು ವಿಧ ವಿಧದ ಸಿದ್ಧಾಂತಗಳು ಸತ್ಯಗಳು ರಾಜಕೀಯ ದರ್ಪದಾಟಗಳು ಕರೆವಂತಾಯಿತೆಲ್ಲ ಮಿಥ್ಯೆಗಳು. ಪ್ರಕೃತಿಯ ವಿಕೃತಿಯಾಗಿಸಿ ಸಂಸ್ಕೃತಿಯ ಮರೆತಾಗ ಪ್ರಕೃತಿಯದನು ಸಂಸ್ಕರಿಸುವುದು. ಪ್ರಕೃತಿಯ ವಿಕೃತಿಯಾಗಿಸಿ ಸಂಸ್ಕೃತಿಯ ಮರೆತಾಗ ಪ್ರಕೃತಿ ಅದನ್ನು ಸಂಸ್ಕರಿಸುವುದು. ಕವನದ ಶೀರ್ಷಿಕೆ ನ ಬರೆದ ಕಥೆ ನ ಬರೆಯದ ಕಥೆ. ಹೇಳುತ್ತಿದ್ದಾರೆ ನಮ್ಮವರು, ಓದಿ ತಿಳಿದುಕೊಂಡವರು, ಸರಸ್ವತಿಯವರ ಪುತ್ರರು. ಕತೆ ವಸ್ತು ಶೈಲಿ ಚೆನ್ನಾಗಿದೆ, ಮತ್ತೆ ಮತ್ತೆ ಓದಿಸುತ್ತದೆ. ಕರುಣ ಹಾಸ್ಯ ಗಂಭೀರ ಎಲ್ಲದರ ಮಿಶ್ರಣದ ಸಾರ. ಮನಕ್ಕೆ ರಸಾಯನ ಮಲ್ತೆ ಬೆನ್ನು ತಟ್ಟಿ ಕೈಕೊಟ್ಟರು. ಅವರ ಅಭಿಪ್ರಾಯಕ್ಕೆ ಸ್ವಾಗತ. ಕೃತಜ್ಞತೆಯ ನಗೆ ಸೂಸಿದೆ, ಸೃಷ್ಟಿಕರ್ತನ ಸ್ಮರಿಸಿದೆ, ಸಾರ್ಥಕತೆಯಿಂದ ಬೀಗಿದೆ. ಸೋಲು ಕಾಣದ ನಾಯಕ, ಜನಸೇವೆಯ ಕಾಯಕ, ಪ್ರೀತಿ ಪ್ರೇಮ ಐಷಾರಾಮ ಕಂಡಿಲ್ಲ ಬಾಳಲ್ಲಿ ನರಕ. ಇದು ನಾ ಬರೆದ ಕತೆ. ವಿಧಿ ಬರೆದುದು ಬೇರೊಂದಿದೆ. ಯಾರು ಓದದ ನೋಡದ ಪ್ರದರ್ಶನವಾಗದ ಕಥೆ. ನಾಯಕನಲ್ಲ, ಗೆಲುವಿಲ್ಲ, ಗುರಿಯಿಲ್ಲ, ಸುಖವಿಲ್ಲ, ಬಾಳ ಬಟ್ಟೆಯಲ್ಲಿ ಹೂವಿಲ್ಲ, ಆದರೂ ದೋಣಿ ಮುಳುಗಿಲ್ಲ. ಚಾಪ್ಲಿನ್ ಕೀಟ್ಸ್ ಡಿವಿಜಿ ಕಲಾಂ ಅಂಬೇಡ್ಕರರು ಕಣ್ಣೆದುರಲ್ಲಿ ಸುಳಿದರು. ಮನ ಹಗುರವಾಯಿತು. ಚಾಪ್ಲಿನ್ ಕೀಟ್ಸ್ ಡಿವಿಜಿ ಕಲಾಂ ಅಂಬೇಡ್ಕರರು ಕಣ್ಣೆದುರಲ್ಲಿ ಸುಳಿದರು. ಮನ ಹಗುರವಾಯಿತು. ಕವನದ ಶೀರ್ಷಿಕೆ ಯಾನ. ಹೃದಯ ಭಾರವಾದಾಗಲೆಲ್ಲ ಇತಿಹಾಸದ ಪುಟಗಳು ಕಣ್ಣೆದುರು ತೆರೆದುಕೊಳ್ಳುತ್ತದೆ. ಕಾಲ ಗರ್ಭದೊಳಡಗಿದ ಮತ್ತೆ ನೆನಪಿಸಲಾಶಿಸದ ಬೇವು ಬೆಲ್ಲಗಳೆಲ್ಲ ಸುಳಿ ಸುಳಿದು ಹಿಂಡಿ ಹಿಪ್ಪೆಯಾಗಿಸಿ ಮನವ ಒಮ್ಮೆಲೆ ಮಾಯವಾಗುತ್ತದೆ. ಕಾಲಗರ್ಭದೊಳಡಗಿದ ಮತ್ತೆ ನೆನಪಿಸಲಾಶಿಸದ ಬೇವು ಬೆಲ್ಲಗಳೆಲ್ಲ ಸುಳಿ ಸುಳಿದು ಹಿಂಡಿ ಹಿಪ್ಪೆಯಾಗಿಸಿ ಮನವ ಒಮ್ಮೆಲೆ ಮಾಯವಾಗುತ್ತದೆ. ಏರಿದ ಮೆಟ್ಟಿಲುಗಳೆಷ್ಟೋ, ಏರಿದ ಮೆಟ್ಟಿಲುಗಳೆಷ್ಟೋ, ಕೇಳಿದ ಚಪ್ಪಾಳಿಗಳೆಷ್ಟೋ, ಬೆನ್ನು ತಟ್ಟಿದ ಕೈಗಳೆಷ್ಟೋ, ನನ್ನಾಕೆ ಹೆತ್ತ ಮಕ್ಕಳಿಗಾಗಿ ನಷ್ಟವಾದ ಬೆವರ ಹನಿಗಳೆಷ್ಟೋ. ಹೆಸರು ಸಾಧನೆ ಪ್ರಶಸ್ತಿ ಪ್ರಶಂಸೆ ಇಂದೆಲ್ಲವೂ ಗೌಣ, ನಾನು ಮೌನ. ಕಾಲ ಮಸುಕಾಗುತ್ತಿದೆ ಕ್ಷಣಕ್ಷಣ, ಕಾಲ ಮಸುಕಾಗುತ್ತಿದೆ ಕ್ಷಣಕ್ಷಣ, ನಾಲ್ಕು ಗೋಡೆಗಳ ಮಧ್ಯೆ ನಾನಾ ನೀನ. ಸವೆದ ಚಪ್ಪಲಿಗಳ ತಿಪ್ಪೆಗೆಸೆವಾಗ ಯಾವ ಭಾವವೂ ಮೂಡಲಿಲ್ಲ. ನನ್ನವರೆಂದು ನಾ ಭ್ರಮಿಸಿದವರಿಗೂ ನಾ ಕ್ರಮಿಸಿದ ಹಾದಿ ಕಾಣಲಿಲ್ಲ. ಸವೆದ ಚಪ್ಪಲಿಗಳ ತಿಪ್ಪೆಗೆಸೆವಾಗ ಯಾವ ಭಾವವೂ ಮೂಡಲಿಲ್ಲ. ನನ್ನವರೆಂದು ನಾ ಭ್ರಮಿಸಿದವರಿಗೂ ನಾ ಕ್ರಮಿಸಿದ ಹಾದಿ ಕಾಣಲಿಲ್ಲ. ಚಿತ್ರಿತ ಭೂತದ ನೆನಪುಗಳು ಕಲ್ಪಿತ ಭವಿಷ್ಯದಿ ಭವಿಸುವುದೇ. ಸರಿಯಿತು ನೂರಾರು ಯೋಜನ, ಗುರಿ ಸೇರೆ ತವಕಿಸುತ್ತಿದೆ ಈ ಮನ. ಕ್ರಮಿಸಿದ ಕ್ರಮಿಸಬೇಕಾದ ಹೂ ಮುಳ್ಳುಗಳ ಹಾದಿಯದೆಷ್ಟೋ, ಕ್ರಮಿಸಿದ ಕ್ರಮಿಸಬೇಕಾದ ಹೂ ಮುಳ್ಳುಗಳ ಹಾದಿಯದೆಷ್ಟೋ. ಕಾಲ ಧರ್ಮದೊಳಡಗಿದ ಮರ್ಮ ಮಾಡಲೇಬೇಕು ಅವರವರ ಕರ್ಮ. ಕಾಲ ಧರ್ಮದೊಳ ಅಡಗಿದ ಮರ್ಮ ಮಾಡಲೇಬೇಕು ಅವರವರ ಕರ್ಮ. ಹರಿಯಬೇಕು ದಡಗಳ ಇಕ್ಕಟ್ಟಿನಲ್ಲಿ ಚಳಿ ಮಳೆ ಗಾಳಿ ಬಂದರೂ ಸಾಗಲೇಬೇಕು ಈ ಯಾನ. ನಿಲ್ಲುವವರೆಗೆ ಜೀವನಗಾನ.

ಸಾಗಲೇಬೇಕು ಈ ಯಾನ ನಿಲ್ಲುವವರೆಗೆ ಜೀವನಗಾನ. ಸಾಧನೆಯೊಂದೇ ಹೋದ ಮೇಲೂ ಚಿರವಾಗಿ ಉಳಿಯುವ ಆಭರಣ. ಸಾಧನೆಯೊಂದೇ ಹೋದ ಮೇಲೂ ಚಿರವಾಗಿ ಉಳಿಯುವ ಆಭರಣ. ಕವನದ ಶೀರ್ಷಿಕೆ ಸೂತ್ರಧಾರಿಗಳು. ಸರಿಸಿಬಿಡಿ ನೀವೊಮ್ಮೆ ಆ ರಂಗ ಪರದೆಯನು, ನಿಶೆಯ ನಪ್ಪಿದ ರಂಗ ಇನಿತು ಬೆಳಕಾಗಲಿ. ಸರಿಸಿಬಿಡಿ ನೀವೊಮ್ಮೆ ಆ ರಂಗ ಪರದೆಯನು, ನಿಶೆಯ ನಪ್ಪಿದ ರಂಗ ಇನಿತು ಬೆಳಕಾಗಲಿ. ನೀವೆಲ್ಲಿ ಸರಿಸುವಿರಿ ಕಪಟಧಾರಿಗಳು, ನೀವೆಲ್ಲಿ ಸರಿಸುವಿರಿ ಕಪಟಧಾರಿಗಳು, ನಾಟಕದ ರೂವಾರಿ ಸೂತ್ರಧಾರಿಗಳು. ಕೇಳುತ್ತಿದೆ ಒಳಗಿಂದ ಕೂಸಿನ ರೋದನ, ಬದುಕುವ ಹಂಬಲದ ಆರ್ತತೆಯ ನರ್ತನ. ಕೇಳುತ್ತಿದೆ ಒಳಗಿಂದ ಕೂಸಿನ ರೋದನ, ಬದುಕುವ ಹಂಬಲದ ಆರ್ತತೆಯ ನರ್ತನ. ಮತ್ತೆ ಕೇಳುತ್ತಲಿಹುದು ಬಾಲೆಯ ರಂಪಾಟ, ಕೀಚಕ ಕೌರವನ ಅನುಜ ನಟ್ಟಹಾಸ. ಮತ್ತೆ ಕೇಳುತ್ತಲಿಹುದು ಬಾಲೆಯ ರಂಪಾಟ, ಕೀಚಕ ಕೌರವನ ಅನುಜ ನಟ್ಟಹಾಸ. ಸ್ಥಾಯಿಯನು ತಟ್ಟದ ವಿಭಾವದನುಭಾವ, ಸ್ಥಾಯಿಯನು ತಟ್ಟದ ವಿಭಾವದನುಭಾವ, ಮೂಕವಾಗಿಸಿದೆಲ್ಲ ಅಧಿಕಾರದಾಹ, ಮೂಕವಾಗಿಸಿದೆಲ್ಲ ಅಧಿಕಾರದಾಹ. ಕುರ್ಚಿಯಲ್ಲಿ ಕೂತವರು ಭರ್ಚಿಯಲ್ಲಿ ಚುಚ್ಚುವರು, ಕುರ್ಚಿಯಲ್ಲಿ ಕೂತವರು ಭರ್ಚಿಯಲ್ಲಿ ಚುಚ್ಚುವರು, ಲಾಂಗು ಮಚ್ಚುಗಳನ್ನು ಉಣಿಸಿ ಸಾಕುವರು. ಕಾವ ಕೈಗಳೇ ಕತ್ತು ಹಿಚುಕುವ ಭಾವ, ಕಾವ ಕೈಗಳೇ ಕತ್ತು ಹಿಚುಕುವ ಹಾವ, ತನ್ನಂತೆ ಪರರೆಂಬ ಭಾವದ ಅಭಾವ. ಕಾವ ಕೈಗಳೇ ಕತ್ತು ಹಿಚುಕುವ ಹಾವ, ತನ್ನಂತೆ ಪರರೆಂಬ ಭಾವದ ಅಭಾವ. ಕವನದ ಶೀರ್ಷಿಕೆ ರಾಧೆಯಳಲು. ಕೊಳಲನೂದಿ ಸೆಳೆದೆಯೆನ್ನ ಗೋಪಬಾಲನೆ, ತುಡಿಯುತ್ತಿಹುದು ಅಂತರಂಗ ಬಾರೋ ಬೇಗನೆ. ಕೊಳಲನೂದಿ ಸೆಳೆದೆಯೆನ್ನ ಗೋಪಬಾಲನೆ, ತುಡಿಯುತ್ತಿಹುದು ಅಂತರಂಗ ಬಾರೋ ಬೇಗನೆ. ಮುರಳಿಗಾನ ಕೇಳಿ ಮನವು ವಿವಶವಾಗಿದೆ, ಗತಿಸಿ ಹೋದ ನೆನಪ ವರಸೆ ಗರಿಯ ಬಿಚ್ಚಿದೆ. ಗೋಪಿಕೆಯ ಹೃದಯ ಕಮಲ ಅರಳಿ ನಿಂತಿದೆ, ಕಾಣಲೆಂದು ಕಣ್ಣೆರಡು ತವಕಿಸುತ್ತಿದೆ. ಕೊಡಗಳಲ್ಲಿ ಹಯನ ತುಂಬಿ ನಿನಗೆ ಕಾದಿದೆ, ದನದ ಹಿಂಡು ಮೇವ ಮರೆತು ಓಡಿ ಬಂದಿದೆ. ಮರೆತು ಹೋದ ನಾಟ್ಯವನ್ನು ನವಿಲು ಸ್ಮರಿಸಿದೆ, ವೈರ ಮರೆತು ಖಗ ಮಿಗಗಳು ಒಟ್ಟು ಸೇರಿದೆ. ಮಧುಮಾಸ ಧರೆಗೆ ಮತ್ತೆ ಮರಳಿ ಬಂದಿದೆ, ಇಳೆಯ ಸೊಗದ ಸಂಪದವು ಮಿತಿಯ ಮೀರಿದೆ. ಆತಿಥ್ಯಕ್ಕಾಗಿ ವೈನದಲ್ಲಿ ಸುಮವು ಅರಳಿದೆ, ಅದರ ಗಂಧವನ್ನು ವಾತ ಹೊತ್ತು ತಂದಿದೆ. ಕಜ್ಜ ಮರೆತು ಪಕ್ಷಿಗಡಣ ರಾಗ ಬೆರೆಸಿದೆ, ರಾಧೆ ಕೃಷ್ಣ ಸಂಗಮಕ್ಕೆ ಸ್ವಾಗತವ ಕೋರಿದೆ. ರಾಧೆಯೊಲವು ಭಾವಪಾಕದಲ್ಲಿ ಬೆಂದಿದೆ, ಸಡಗರ ಬೃಂದಾವನದಿ ಮೈಯ ತಾಳಿದೆ. ಸುಪ್ರೀತ ಸುಭಗ ವಾಸುದೇವ ನಿನ್ನ ಬೇಡುವೆ, ನನ್ನ ಮನದ ದುಗುಡವೆಂದು ದೂರ ಮಾಡುವೆ. ಸುಪ್ರೀತ ಸುಭಗ ವಾಸುದೇವ ನಿನ್ನ ಬೇಡುವೆ, ನನ್ನ ಮನದ ದುಗುಡವೆಂದು ದೂರ ಮಾಡುವೆ. ಕವನದ ಶೀರ್ಷಿಕೆ ಮೂಲೆ ಸೇರಿದವರು. ಸತ್ಯ, ಓ ಸತ್ಯ, ನೀನೇಕೆ ಕಗ್ಗತ್ತಲೆಯಲ್ಲಿ ಏಕಾಂತವಾಗಿ ಮೂಲೆಯಲ್ಲಿ ಸದ್ದಿಲ್ಲದೆ ಕುಳಿತಿರುವೆ? ಹೊರಬರಬಾರದೇಕೆ? ಇಲ್ಲ ಸ್ವಾಮಿ, ನಾನು ಹೊರಗಿದ್ದವನೇ, ಆದುದರಿಂದ ಇಂದು ಮೂಲೆ ಸೇರಿದ್ದೇನೆಯಷ್ಟೇ. ಒಂದು ಕಾಲದಲ್ಲಿ ನನಗಾಗಿ, ನನ್ನುಳಿವಿಗಾಗಿ ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧರಿದ್ದ ಕೋಟಿ ಕೋಟಿ ಅಭಿಮಾನಿಗಳನ್ನು ಹೊಂದಿದ್ದೆ. ನನ್ನನ್ನು ಬಿಟ್ಟು ಬಾಳಲು ಹೇಸುತ್ತಿದ್ದರು, ಅವರ ಬೆಂಗಾವಲಾಗಿ ನಾನು ಸದಾ ಇದ್ದೆ. ರಾಜ ಮಹಾರಾಜರೆಲ್ಲ ನನ್ನ ತಪ್ಪಿ ನಡೆದವರಲ್ಲ. ಹಾಗಾದರೆ ನಿಮಗಿನ್ನು ಭವಿಷ್ಯವಿಲ್ಲವೇ? ಗೊತ್ತಿಲ್ಲ ಸ್ವಾಮಿ, ನಮ್ಮುಳಿವಿಗಾಗಿ ಕೆಲವರ ಪ್ರಾಮಾಣಿಕ ಪ್ರಯತ್ನ ನಡೆಯುತ್ತಲೇ ಇದೆ. ಹರಿಶ್ಚಂದ್ರ, ಗಾಂಧೀಜಿ ಮೊದಲಾದವರ ಯುಗ ಕಳೆದ ಮೇಲೆ ನಮಗೆ ಈ ದುಸ್ಥಿತಿ ಬಂತು. ನಮ್ಮ ವಿರೋಧಿಗಳೇ ನಮ್ಮ ಮುಖವಾಡ ಧರಿಸಿ ಸಮಾಜದಲ್ಲಿಂದು ಲಗಾಮಿಲ್ಲದೆ ಮೆರೆಯುತ್ತಿದ್ದಾರೆ. ಜಾಣರೆಂಬ ಭ್ರಮೆಯಲ್ಲಿರುವ ಜನರು ಅದೇ ನಿಜಸ್ವರೂಪವೆಂದು ಭಾವಿಸಿದ್ದಾರೆ. ನಿನ್ನ ಗೆಳೆಯರು ಧರ್ಮ, ನ್ಯಾಯ, ನೀತಿ, ಅಹಿಂಸಾ ಪ್ರಾಮಾಣಿಕರೆಲ್ಲ ಎಲ್ಲಿ ಹೋದರು? ಅವರೆಲ್ಲಿ ಹೋಗುತ್ತಾರೆ? ಪಕ್ಕದ ಕೋಣೆಯಲ್ಲಿ ತಬ್ಬಲಿಗಳಂತೆ ತಬ್ಬಿಬ್ಬಾಗಿ ಬಿದ್ದಿದ್ದಾರೆ. ಯಾರಿಗೂ ಬೇಡವಾದವೆಂಬ ನೋವಿನಿಂದ ಕೊರಗಿ ಕೊರಗಿ ಸೊರಗಿ ಹೋಗಿದ್ದಾರೆ. ಇಲ್ಲಿ ಕುಳಿತು ಏನು ಚಿಂತಿಸುತ್ತಿರುವೆ? ನಾವಿಂದು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದೇವೆ. ಭಯ

0: ಭೀತರಾಗಿ ಇನ್ನೆಷ್ಟು ದಿನ ನಾನು ನನ್ನವರು ಇರಬಹುದೆಂಬ ಚಿಂತೆಗೊಳಗಾಗಿದ್ದೇವೆ. ನಾವಿಂದು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದೇವೆ. ಭಯಭೀತರಾಗಿ ಇನ್ನೆಷ್ಟು ದಿನ ನಾನು ನನ್ನವರು ಇರಬಹುದೆಂಬ ಚಿಂತೆಗೊಳಗಾಗಿದ್ದೇವೆ. ಕವನದ ಶೀರ್ಷಿಕೆ ಒಳಗಿರುವ ಬಾಹುಬಲಿ. ತಾಳು ಮನವೇ ತಾಳು, ಸಮಯ ಕಾದಿದೆ, ಎಲ್ಲವನ್ನೂ ತುಳಿದು ನಿಲ್ಲುವ ದಿನವೂ ಬರಲಿದೆ. ಭಾರವಾದೆ ಏಕೆ ನೀನು ನನ್ನ ಒಡಲಿಗೆ, ಹನುಮನಂತೆ ಹಾರಬಲ್ಲೆ ಕಡಲಿನಾಚೆಗೆ. ಭಾರವಾದೆ ಏಕೆ ನೀನು ನನ್ನ ಒಡಲಿಗೆ, ಹನುಮನಂತೆ ಹಾರಬಲ್ಲೆ ಕಡಲಿನಾಚೆಗೆ. ಸೋಲಿನಲ್ಲಿ ಇರುವ ಗೆಲುವ ಅರಿಯಬೇಕಿದೆ, ಗೆಲುವಿಗಾಗಿ ಶ್ರಮದ ಬೆವರ ಸುರಿಸಬೇಕಿದೆ. ಸಣ್ಣತನದ ಬೇರುಗಳನ್ನು ಕಡಿಯಬೇಕಿದೆ, ಒಳಗೆ ಇರುವ ನಿನ್ನ ಕಸುವ ಅರಸಬೇಕಿದೆ. ಸಣ್ಣತನದ ಬೇರುಗಳನ್ನು ಕಡಿಯಬೇಕಿದೆ, ಒಳಗೆ ಇರುವ ನಿನ್ನ ಕಸುವ ಅರಸಬೇಕಿದೆ. ಹಾದಿಯಲ್ಲಿ ಗೋಡೆ ಬರಲು ಕೆಡವಬೇಕಿದೆ, ಪವನಕ್ಕೆ ಅಭಿಮುಖವಾಗಿ ಚಲಿಸಬೇಕಿದೆ. ನಟಿಸಿ ನಗುವ ನರರ ನಶೆಯ ನೀಗಬೇಕಿದೆ, ಎಲ್ಲದಕ್ಕೂ ತಾಳ್ಮೆ ಮಂತ್ರ ಕಲಿಯಬೇಕಿದೆ. ನಟಿಸಿ ನಗುವ ನರರ ನಶೆಯ ನೀಗಬೇಕಿದೆ, ಎಲ್ಲದಕ್ಕೂ ತಾಳ್ಮೆ ಮಂತ್ರ ಕಲಿಯಬೇಕಿದೆ.
1: ಇದುವರೆಗೆ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ದಿವಾಕರ ಬಲ್ಲಾಳ್ ಅವರಿಂದ ಸ್ವರಚಿತ ಕವನಗಳ ವಾಚನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಹೊರಗೆ ಕೂತ ನೆಂಟರನ್ನ ವಿಚಾರಿಸುತ್ತಿದ್ದ ಅಮ್ಮನಿಗೆ ಒಳಗೊಳಗೆ ಪುಕ್ಕು ಪುಕ್ಕು. ಹೆಚ್ಚಿಗೆ ಬೇಕೆಂದು ಕೇಳಿದರೆ ಒಳಗಿದ್ದದ್ದು ಒಂದೇ ದೋಸೆ. ವಿಚಾರಿಸದಿದ್ದರೆ ಹೇಗೆ ಎನ್ನುವ ಗೊಂದಲದಲ್ಲಿರುವಾಗಲೇ ಅಡುಗೆ ಮನೆಯಲ್ಲಿ ಉಣ್ಣಲು ಕೂತ ಶೀಣನ್ನ ಮಣೆ ಸಮೇತ ಹಿಡಿದ ಬಟ್ಟಲಿನೊಂದಿಗೆ ಹೊರಚಾವಡಿಗೆ ಬಂದು ನೆಂಟರ ಬದಿಯಲ್ಲೇ ಕುಳಿತುಕೊಳ್ಳಬೇಕೆ?
2: ತಪ್ಪದೆ ಕೇಳಿ ನಾಳೆ ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.

ಆಕಾಶವಾಣಿ ಮಂಗಳೂರು, ಈಗ ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾನು ಗೀತಾ ಅಂತ.
0: ಗೀತಾ ಅಂತ, ಎಲ್ಲಿಂದ ಮಾತಾಡುದು? ಬಜ್ಪೇ ಕರ್ಮಾರಿಂದ. ನಿಮಗೆ 100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ಪ್ರೀತಿಯ ಸ್ವಾಗತ. ಮತ್ತು ನೀವು ಇವತ್ತಿನ ಲಕ್ಕಿ ಕಾಲರ್, ಯಾಕೆಂದ್ರೆ ಮೊತ್ತ ಮೊದಲ ಕರೆ ಈ ಕಾರ್ಯಕ್ರಮದ ನಿಮ್ಮದು.
1: ಥ್ಯಾಂಕ್ ಯು, ನನಗೆ ತುಂಬಾ ಖುಷಿ ಆಯ್ತು ಮೊದಲ ಕರೆ ಅಂತ.
0: ಹೌದಾ, ನಮಗೂ ಕೂಡ. ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಒಂದಷ್ಟು ನಿಯಮಗಳನ್ನು ನಾವು ಹಾಕೊಂಡಿದ್ದೇವೆ. ಏನ್ ಗೊತ್ತಾ, ಫಸ್ಟ್ ಕ್ವಶನ್ ಆಕಾಶವಾಣಿ ಬಗ್ಗೆ, ಅದು ಪ್ರವೇಶ ಪ್ರಶ್ನೆ. ಆ ಪ್ರಶ್ನೆಗೆ ಸರಿ ಉತ್ತರ ಕೊಟ್ರೆ ಮತ್ತೆ ಎರಡು ಪ್ರಶ್ನೆಯನ್ನು ನಮ್ಮ ಕ್ವಿಜ್ ಮಾಸ್ಟರ್ ಕೇಳ್ತಾರೆ.
1: ಈಸಿ ಇರ್ತದ ಕಷ್ಟ
0: ಇರ್ತದೆ? ಈಸಿ ಇರ್ತದೆ, ಸುಲಭ ಇರ್ತದೆ.
1: ಹೌದು, ಬೆಳಿಗ್ಗೆಯಿಂದ ಕೇಳ್ತಾ ಇದ್ದೆ, ಈಗ ಸಹಿತ ಹಿಂದಿ ಚಿತ್ರಗೀತೆ ಕೇಳ್ತಾ ಇದ್ದೆ.
0: ಹೌದಾ, ಮತ್ತೆ ಕಾಲ್ ಮಾಡಿದ್ರಿ ಅಲ್ವಾ. ಈಗ ತಿಂಡಿ ಎಲ್ಲ ಆಗಿದೆ ಅಲ್ವಾ ನಿಮಗೆ?
1: ತಿಂಡಿ ಆಯ್ತು, ಗಂಜಿ ಊಟ ಆಯ್ತು.
0: ಸಮಾಧಾನದಲ್ಲಿದ್ದೀರಿ ಅಲ್ವಾ?
1: ಹೌದು, ಮಳೆಗೆ ಒಂದು ಮಾತಾಡ್ಲಿಕ್ಕೆ ಖುಷಿ.
0: ಮಳೆ ಬಂತ ನಿನ್ನೆ?
1: ನಿನ್ನೆ ಸ್ವಲ್ಪ ಬಂದಿತ್ತು.
0: ಏನ್ ಮಾಡ್ತಾ ಇದ್ದೀರಿ ನೀವು ಗೀತಾ?
1: ನಾವು ಮನೆಯಲ್ಲಿ ಇರುದು, ಮನೆ ಕೆಲಸ ಮಾಡ್ತಾ ಇರುದು. ಇಲ್ಲಿ ತರಕಾರಿ ಹೂವೆಲ್ಲ ಉಂಟು, ಬೆಳೆಸ್ತೇನೆ.
0: ಹೌದಾ, ಓ, ಅದರೊಟ್ಟಿಗೆಲ್ಲ ಖುಷಿ ಖುಷಿಯಾಗಿರ್ತೀರಿ ಒಟ್ಟು. ಈಗ ನಾವು ಸಹ ಬಹಳ ಖುಷಿಯಾಗಿ ನಿಮಗೆ ಮೊದಲಿನ ಪ್ರಶ್ನೆ ಕೇಳ್ತೇನೆ, ಅದು ಪ್ರವೇಶ ಪ್ರಶ್ನೆ. ನೀವು ಅದಕ್ಕೆ ಉತ್ತರ ಕೊಟ್ರೆ ಮತ್ತೆ ಮುಂದೆ ಹೋಗ್ಬೋದು. ಈಗ ಮೊದಲನೇ ಪ್ರಶ್ನೆ ಗೀತಾವ್ರೆ, ನಮ್ಮಲ್ಲಿ ಬೆಳಗ್ಗೆ ಪ್ರಸಾರ ಆಗ್ತದಲ್ಲ ಉದಯ ಮಂಗಳ ಗಾನ, ಸುಪ್ರಭಾತ ಪ್ರಸಾರ ಆಗ್ತದೆ. ಹಾಗೆ ಆ ಬೆಳಗ್ಗೆ ಪ್ರಸಾರ ಆಗುವಂತಹ ಉದಯ ಮಂಗಳ ಗಾನ ಸುಪ್ರಭಾತ ಗೀತೆಯನ್ನು ಬರೆದ ನಮ್ಮ ಕರಾವಳಿಯ ಕವಿಯ ಹೆಸರು ಏನು? ಅದನ್ನು ಬರೆದವರು ಯಾರು? ಅವರು ನಮ್ಮ ಸೋಮೇಶ್ವರದವರು.
1: ಅಮೃತ ಸೋಮೇಶ್ವರ.
0: ವೆರಿ ಗುಡ್. ಅಮೃತ ಸೋಮೇಶ್ವರರು, ವೆರಿ ಗುಡ್. ನೀವೀಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀರಿ, ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಪ್ರಶ್ನೆಯನ್ನು ಕೇಳ್ತಾರೆ ಅಶೋಕ್ ಕೆಜಿ ಅಂತ. ಅವರು ಮಿಜರ್ನವರು, ಮೂಡುಬಿದ್ರೆಯಲ್ಲಿ ಅವರು ಆಳ್ವಾಸ್ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದಾರೆ.
2: ಗೀತಾ ಅವರೇ.
1: ಕೆಜಿ ಸರ್, ನಮಸ್ತೆ.
2: ನಮಸ್ತೆ. ತರಕಾರಿಗಳನ್ನ ಬೆಳೀತೀರಿ ಅಂತೇಳಿ ಹೇಳಿದ್ರಲ್ವಾ, ಯಾವ್ದೆಲ್ಲ ತರಕಾರಿಗಳನ್ನ ಬೆಳೀತೀರ ನೀವು?
1: ಸೋರೆಕಾಯಿ, ಬದನೆ, ಬಸಳೆ, ಪಪ್ಪಾಯಿ, ಮತ್ತೆ ಫ್ರೂಟ್ಸ್ ಎಲ್ಲ, ಎಗ್ ಫ್ರೂಟ್, ಮ್ಯಾಂಗೋ, ಹಲಸಿನ ಹಣ್ಣು, ಮತ್ತೆ ಇದು ಲಕ್ಷ್ಮಣ ಫಲ.
2: ಓಕೆ ಓಕೆ, ಬೇರೆ ಬೇರೆ ತರಕಾರಿಗಳನ್ನು ಬೆಳೀತೀರಾ?
1: ಹೌದು.
2: ಈಗ ನಾನು ನಿಮ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಇದು ಗೋವಾ ರಾಜ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. ಗೋವಾದ ಮುಖ್ಯ ಭಾಷೆ ಯಾವುದು?
1: ಕೊಂಕಣಿ.
2: ಕೊಂಕಣಿ, ಓಕೆ.
1: ಕೊಂಕಣಿ.
2: ನಿಮ್ಮ ಭಾಷೆ ಕೊಂಕಣಿ. ಓಕೆ ಓಕೆ, ಕಂಗ್ರ್ಯಾಚುಲೇಷನ್ಸ್. ಈಗ ನೀವು ತರಕಾರಿಗಳನ್ನು ಬೆಳೀತೀರಾ, ಮತ್ತೆ ಈ ಬೇರೆ ಬೇರೆ ಹಣ್ಣುಗಳ ಬಗ್ಗೆ ನಿಮ್ಗೆ ಗೊತ್ತುಂಟು ಅಂತ ಹೇಳಿದ್ರಲ್ವಾ?
1: ಸರಿ,
2: ಆಯ್ತು ಆಯ್ತು, ಪರವಾಗಿಲ್ಲ. ನೀವು ದಿನಪತ್ರಿಕೆ ಓದ್ತೀರಾ?
1: ಈಗ ಸ್ವಲ್ಪ ಕಮ್ಮಿ ಆಗಿದೆ, ಈಗ ಮೊಬೈಲ್ ಅಲ್ಲಿ ಸ್ವಲ್ಪ ನ್ಯೂಸ್ ನೋಡಿ.
2: ಮೊಬೈಲ್ ಅಲ್ಲಿ ನ್ಯೂಸ್ ನೋಡಿ. ಈಗ ನಿಮ್ಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ ನಾನು. ಇದು ಈಗ ಕಡೆಯ ಪ್ರಶ್ನೆ ಆಗಿರ್ತದೆ ನಿಮ್ಗೆ, ಸ್ವಲ್ಪ ಕಷ್ಟ ಇರುವಂತ ಪ್ರಶ್ನೆ.
1: ಆಪ್ಷನ್ ಕೊಡಿ ಸರ್.
0: ಏನು ಹೆದರ್ಬೇಡಿ ಗೀತಾವ್ರೆ, ಉತ್ತರ ಕೊಡಿ, ನೀವೀಗ ವಿನ್ ಆಗ್ತಾ ಇದ್ದೀರಿ.
2: ಇತ್ತೀಚೆಗೆ ಸುದ್ದಿಗಳಲ್ಲಿ ಪ್ರಸ್ತುತವಾಗಿದ್ದಂತಹ ಪನಾಮಾ ರೋಗ ಅಂತೇಳಿ ಒಂದಿತ್ತು. ಪನಾಮಾ ರೋಗ ಮುಖ್ಯವಾಗಿ ಯಾವ ಬೆಳೆ ಹಾನಿಗೆ ಉಂಟಾಗ್ತದೆ ಅಂತ?
0: ಅಂದ್ರೆ ಪನಾಮಾ ರೋಗ ಯಾವ ಬೆಳೆಯನ್ನು ಬಾಧಿಸ್ತದೆ ಅಂತ.
2: ಇತ್ತೀಚೆಗೆ ಅದು ಸುದ್ದಿ ತುಂಬಾ ಪ್ರಕಟವಾಗಿತ್ತು, ಎಲ್ಲಾ ದಿನಪತ್ರಿಕೆಗಳಲ್ಲಿ ಅಥವಾ ವಾರ್ತೆಗಳಲ್ಲಿ ಬಂದಿತ್ತು. ಯಾವ ಬೆಳೆಗೆ ಮುಖ್ಯವಾಗಿ ಇದು ಹಾನಿ ಮಾಡ್ತದೆ ಅಂತೇಳಿ?
0: ಪನಾಮಾ ಎಂಬ ರೋಗ
2: ಕೃಷಿಗೆ ಸಂಬಂಧಪಟ್ಟ. ಹೌದು ಹೌದು, ಮೊದಲ ಎರಡು ನಿಮ್ಗೆ ಸುಲಭದ ಪ್ರಶ್ನೆ ಇರ್ತದೆ. ಹೌದೌದು, ಮತ್ತೆ ಕೊನೆಗೆ ಆಗ್ಬೇಕಾದ್ರೆ ನಿಮ್ಗೆ ಕಷ್ಟದ ಪ್ರಶ್ನೆ ಒಂದು ಇರ್ತದಲ್ವಾ? ಮೇಡಮ್, ಇನ್ನೊಮ್ಮೆ ನಾನು ಇದೇ ಪ್ರಶ್ನೆಯನ್ನ ಕೇಳ್ತೇನೆ. ಇತ್ತೀಚೆಗೆ ಸುದ್ದಿಗಳಲ್ಲಿ ಪ್ರಸ್ತುತವಾದಂತ ಪನಾಮಾ ರೋಗ ಇದು ಯಾವ ಬೆಳೆಗೆ ಹಾನಿ ಉಂಟು ಮಾಡ್ತದೆ ಅಂತೇಳಿ? ಆಪ್ಷನ್ ಕೊಡ್ತೇನೆ. ಅಡಿಕೆ, ಬಾಳೆ, ತೆಂಗು.
1: ಬಾಳೆ.
2: ನಿಮ್ಮ ಉತ್ತರ ಸರಿಯಾಗಿದೆ.
0: ಅಭಿನಂದನೆಗಳು.
2: ಅಭಿನಂದನೆಗಳು.
1: ಓಕೆ, ಥ್ಯಾಂಕ್ ಯು.

0: ಇಂದಿನ ಕ್ವಿಜ್ ಮಾಸ್ಟರ್ ಕೆಜಿ ಅಶೋಕ್, ಸಹ ಪ್ರಾಧ್ಯಾಪಕರು ಆಳ್ವಾಸ್ ಕಾಲೇಜು ಮಂಗಳೂರು, ನಿರೂಪಕರು ಸಾವಿತ್ರಿ ಪೂರ್ಣಚಂದ್ರ.
1: 100.3 ಆಕಾಶವಾಣಿ ಟೆಲಿಕ್ವಿಸ್.
0: ಪರಿಕಲ್ಪನೆ ಹಾಗೂ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್.

0: 100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ. ಹಲೋ,
1: ಹಲೋ,
0: ನಮಸ್ತೆ. ಯಾರು ಮಾತಾಡೋದು? ಸಂಜನಾ ಅಂತಲ. ಸಂಜನಾ, ಮಂಗಳೂರಲ್ಲಿ ಎಲ್ಲಿ ವಾಸ ಮಾಡ್ತೀರಿ? ನೀವು ರೇಡಿಯೋ ಕೇಳ್ತೀರ ಯಾವಾಗ್ಲೂ ನಮ್ಮ ಮಂಗಳೂರು ಆಕಾಶವಾಣಿ?
1: ಹೌದು ಮೇಡಮ್, ಬೆಳಿಗ್ಗೆ ವಂದನಾ ಕಾರ್ಯಕ್ರಮದಿಂದ ಪ್ರಾರಂಭ ಆಗುತ್ತೆ.
0: ವೆರಿ ನೈಸ್. ಮತ್ತೆ
1: ಅಲ್ಲಿಂದ 8 ಗಂಟೆವರೆಗೂ ಚಿತ್ರಗೀತೆ ಮುಗಿಯುವವರೆಗೂ ನಮಗೆ ರೇಡಿಯೋ ಅಂದ್ರೆ ಒಂದ್ ರೀತಿ ಟೈಮಿಂಗ್ ಕೂಡ ಮೇಡಮ್.
0: ಹೌದೌದು, ಮೊದಲಿಂದ ಕೂಡ ಹಾಗೆ
1: ನಮ್ಮ ಜೊತೆಗೆ ಎಷ್ಟ ಗಂಟೆ ಆಯ್ತು, ನಾವು ಇಷ್ಟೊತ್ತಿಗೆ ಇದನ್ನ ಮಾಡ್ಬೇಕು, ರುಟೀನ್ ಇರ್ತಾರೆ ನಮಗೆ ರೇಡಿಯೋ.
0: ಹೌದು, ಎಂತ ಮಾಡ್ಕೊಂಡಿದ್ದೀರಿ ಸಂಜನಾ ನೀವು?
1: ಮೇಡಮ್, ನಾನು ಯೋಗ ಟ್ರೈನರ್.
0: ಹೌದಾ, ಓಕೆ. ಓಕೆ, ಇವತ್ತಾಯ್ತಾ? ಇವತ್ತು ನಿಮ್ಮ ಯೋಗ ಶಿಬಿರ ಎಲ್ಲ ಆಯ್ತಾ?
1: ಒಂದಾಯ್ತು.
0: ಎಷ್ಟು ಗಂಟೆಗೆ ಹೇಳ್ತೀರಿ ಬೆಳಿಗ್ಗೆ? ಏಳುದು. ಸರಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯೋಗಾಸನ ಶುರು ಮಾಡ್ತೀರಿ ಹಾಗಿದ್ರೆ, ಅಲ್ವಾ? ಹಾಗಿದ್ರೆ ಇವತ್ತಿನ ನಮ್ಮ ಕ್ವಿಸ್ ಸ್ಪರ್ಧೆಯಲ್ಲಿ 100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಪ್ರೀತಿಯ ಸ್ವಾಗತ ಸಂಜನಾ. ನೀವು ರೆಡಿ ಆಗಿದ್ದೀರಾ? ಮೊದಲಿಗೊಂದು ಪ್ರವೇಶ ಪ್ರಶ್ನೆ ಇರ್ತದೆ, ಅದು ಆಕಾಶವಾಣಿಯ ಬಗ್ಗೆ ಆಗಿರ್ತದೆ. ಆಮೇಲೆ ಇನ್ನೆರಡು ಪ್ರಶ್ನೆಗಳನ್ನು ನಮ್ಮ ಕ್ವಿಸ್ ಮಾಸ್ಟರ್ ಇಲ್ಲಿದ್ದಾರೆ, ಅಶೋಕ್ KG ಅಂತ, ಅವರು ಕೇಳ್ತಾರೆ. ಆಯ್ತಾ? ಈಗ ಮೊದಲನೇ ಪ್ರಶ್ನೆ, ನಮ್ಮ ಆಕಾಶವಾಣಿಯಲ್ಲಿ ಬೆಳಗ್ಗೆ 6:10 ಪ್ರಸಾರವಾಗುವ ಭಕ್ತಿ ಗೀತೆಗಳ ಕಾರ್ಯಕ್ರಮದ ಹೆಸರು ಏನು? ಅದಕ್ಕೊಂದು ಟೈಟಲ್ ಇದೆ ಆ ಕಾರ್ಯಕ್ರಮಕ್ಕೆ. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. ವಂದನಾ ಕಾರ್ಯಕ್ರಮ, ವಂದನಾ ಕಾರ್ಯಕ್ರಮದಲ್ಲಿ ನೀವು ಭಕ್ತಿ ಗೀತೆಗಳನ್ನು ಕೇಳ್ತೀರಿ ಅಲ್ವಾ? ಸರಿ, ಮುಂದಿನ ಪ್ರಶ್ನೆಯನ್ನು ಅಶೋಕ್ KG ಅವರು ಕೇಳ್ತಾರೆ, ಉತ್ತರಿಸಿ.
2: ಸಂಜನಾ ಅವರೇ, ಈಗ ನಾನು ಕೇಳುವಂತ ಪ್ರಶ್ನೆ, ನೀವು ದಿನ ವೃತ್ತಪತ್ರಿಕೆಯನ್ನ ಓದ್ತಾ ಇದ್ರೆ ನಿಮ್ಗೆ ತುಂಬಾ ಸುಲಭ ಆಗುವಂತ ಪ್ರಶ್ನೆ ಇದು. ಈಗ ಇದು ಭಾರತ ರತ್ನ ಬಿರುದಿನ ಬಗ್ಗೆ ಇರುವಂತದ್ದು. ಭಾರತ ರತ್ನ ಬಿರುದು ಪಡೆದಂತ ಮೊಟ್ಟ ಮೊದಲ ಸಂಗೀತ ವಿದುಷಿ ಯಾರು? ತುಂಬಾ ಚೆನ್ನಾಗಿದೆ ಉತ್ತರ, ನೀವು ಉತ್ತರನ ಕರೆಕ್ಟ್ ಆಗಿ ಹೇಳಿದ್ರ.
0: MS ಸುಬ್ಬಲಕ್ಷ್ಮಿ ಅವರು. ಸರಿ, ಅಭಿನಂದನೆ. ಮುಂದಿನ ಪ್ರಶ್ನೆ.
2: ಮುಂದಿನ ಪ್ರಶ್ನೆ ನಿಮ್ಗೆ ಕಟ್ಟ ಕಡೆಯ ಪ್ರಶ್ನೆ ಆಗಿರ್ತದೆ. ಈ ಪ್ರಶ್ನೆ ಸ್ವಲ್ಪ ಟಫ್ ಇದೆ. 2036 ಒಳಗೆ ಚಂದ್ರನ ಮೇಲೆ ಅಣು ವಿದ್ಯುತ್ ಸ್ಥಾವರ ನಿರ್ಮಿಸ್ತೇವೆ ಅಂತೇಳಿ ಹೇಳಿದಂತ ಯೋಜನೆಯನ್ನ ಹಾಕೊಂಡಿರುವಂತ ದೇಶ ಯಾವುದು? 2036 ಒಳಗೆ ಚಂದ್ರನ ಮೇಲೆ ನಾವು ಅಣು ವಿದ್ಯುತ್ ಸ್ಥಾವರವನ್ನ ನಿರ್ಮಿಸ್ತೇವೆ ಅಂತೇಳಿ ಯೋಜನೆ ಹಾಕೊಂಡಿರುವಂತ ದೇಶ ಯಾವುದು?
0: ಸಂಜನಾ ಅವರೇ, ಆಲೋಚನೆ ಮಾಡಿ.
2: ಕಷ್ಟ ಆಗ್ತಾ ಇದೆಯಾ ನಿಮ್ಗೆ?
0: ಸುಳಿವು ಬೇಕಾ ಸಂಜನಾ?
2: ಓಕೆ, ಈಗ ಮೊದಲನೇ ಸುಳಿವು ಅಮೇರಿಕಾ, ಎರಡನೇ ಸುಳಿವು ಆಫ್ರಿಕಾ, ಮೂರನೇ ಸುಳಿವು ರಷ್ಯಾ. ಅಮೇರಿಕಾ ಉತ್ತರ ತಪ್ಪಾಗಿದೆ. ನೋಡುವ. ಓಕೆ
0: ಸಂಜನಾ, ಮುಂದಿನ ಬಾರಿ ಕರೆ ಮಾಡಿ, ನೀವು ಖಂಡಿತ ವಿನ್ ಆಗ್ತೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನಿಮಗೆ ಧನ್ಯವಾದಗಳು ಸಂಜನಾ. ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಸರಿನಾ?
3: ಸರಿ, ನೀವು ಕೇಳ್ತಾ ಇದ್ರಿ
4: 100.3 ಆಕಾಶವಾಣಿ ಟೆಲಿಕ್ವಿಸ್.

0: 100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ. ಮತ್ತೊಂದು ಕರೆ ಬರ್ತಾ ಇದೆ, ಯಾರು ಮಾತಾಡ್ತಾರೆ ನೋಡೋಣ. ಯಾರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಮೂರನೆಯವರಾಗಿ ಭಾಗಿಯಾಗಿದ್ದಾರೆ ನೋಡೋಣ. ಹಲೋ,
1: ಹಲೋ,
0: ಹಾಂ,
1: ನಮಸ್ತೆ ಮೇಡಮ್.
0: ನಮಸ್ತೆ, ನಮಸ್ತೆ. ಯಾರು ಮಾತಾಡೋದು?
1: ಹರಿಶ್ಚಂದ್ರ ಅಂತ.
0: ಹರಿಶ್ಚಂದ್ರ ಎಲ್ಲಿಂದ?
1: ಮಂಗಳೂರು, ಊರ್ವ ಸ್ಟೋರ್.
0: ಮಂಗಳೂರಿನಿಂದ, ಊರ್ವ ಸ್ಟೋರಿನಿಂದ. ಏನ್ ಮಾಡ್ಕೊಂಡಿದ್ದೀರಿ ಹರಿಶ್ಚಂದ್ರ ಅವರೇ?
1: ನಾನು ರಿಟೈರ್ಡ್, ಮುಂಚೆ BEML ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ.
0: ಓಹೋಹೋ,

0: ರೆಗ್ಯುಲರ್ ಆಗಿ ರೇಡಿಯೋ ಕೇಳ್ತೀನಿ ಅಲ್ವಾ?
1: ಹೌದು.
0: ಮನೆಯಲ್ಲಿ ಯಾರೆಲ್ಲ ಇದ್ದಾರೆ?
1: ನಾನು, ನನ್ನ ಶ್ರೀಮತಿ, ಮಗಳು ಮದುವೆ ಆಗಿದ್ದಾರೆ, ಮುಂಬೈಯಲ್ಲಿದ್ದಾರೆ.
0: ಮುಂಬೈಗೆ ಆಗಾಗ ಹೋಗ್ತಾ ಇರ್ತೀರಾ ನೀವು?
1: ವರ್ಷದಲ್ಲಿ ಒಂದು ದಿನ, ಒಂದ್ ಸಲ, ಎರಡ್ ಸಲ.
0: ಈ ಬಾರಿ ಹೋಗಿದ್ದೀರಾ?
1: ಈ ಬಾರಿ ಇಲ್ಲ, 26ರಲ್ಲಿ ಹೋಗಿಲ್ಲ ಇನ್ನು.
0: ಹೌದಾ? ಆದ್ರೆ ಹೋಗಿ ಗಮ್ಮತ್ತು ಮಾಡಿ ಮಗಳ ಮನೆಯಲ್ಲಿ. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ಅಥವಾ ಉತ್ಸಾಹ ತೋರಿದ್ದಕ್ಕೆ ನಮಗೆ ತುಂಬಾ ಖುಷಿಯಾಗಿದೆ. ಸರಿಯಾ, ಈಗ ಮೊದಲ ಪ್ರಶ್ನೆ ಆಕಾಶವಾಣಿ ಬಗ್ಗೆ, ಅದರಲ್ಲಿ ನೀವು ಪ್ರವೇಶ ಪಡೆದ್ರೆ ಮುಂದೆ ಹೋಗ್ಬೋದು. ಕೇಳಲ ಹಾಗಿದ್ರೆ ಪ್ರಶ್ನೆಯನ್ನು, ರೆಡಿ ಇದ್ದೀರಾ? ಏನ್ ತಿಂಡಿ ಇವತ್ತು ಬೆಳಿಗ್ಗೆ?
1: ಪೊಂಗಲ್.
0: ಓಹೋ, ಸರಿ. ಪೊಂಗಲ್ ತಿಂದು ಈಗ ನೀವು ನೀಡಬೇಕಾದಂತ ಉತ್ತರ, ಬೆಳಿಗ್ಗೆ ನಮ್ಮಲ್ಲಿ ರಾಗರಂಜನಿ ಅಂತ ಒಂದು ಕಾರ್ಯಕ್ರಮ ಬರ್ತದೆ 7:45 ಅಪರೂಪದಲ್ಲಿ ಒಮ್ಮೆ 7:50. ಆ ರಾಗರಂಜನಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವಂತ ಗೀತೆಗಳು ಯಾವ ಪ್ರಭೇದದ್ದು? ಎಂಥ ಗೀತೆಗಳು ಪ್ರಸಾರ ಆಗ್ತವೆ ರಾಗರಂಜನಿ ಕಾರ್ಯಕ್ರಮದಲ್ಲಿ? ಎಸ್, ಚಿತ್ರಗೀತೆಗಳು ಪ್ರಸಾರವಾಗ್ತವೆ ರಾಗರಂಜನಿ ಕಾರ್ಯಕ್ರಮದಲ್ಲಿ. ವೆರಿ ನೈಸ್, ನೀವು ಮುಂದೆ ಹೋಗಿದ್ದೀರಿ. ಮುಂದಿನ ಪ್ರಶ್ನೆಯನ್ನು ಕೇಳಲಾಗ್ತದೆ, ನೀವು ಸರಿ ಉತ್ತರ ನೀಡಿ.
2: ಹರಿಶ್ಚಂದ್ರ ಅವರೇ,
1: ನಮಸ್ತೆ.
2: ಹಾ, ನಮಸ್ತೆ. ಈಗ ವಿಶ್ರಾಂತ ಜೀವನ ಹೇಗಿದೆ?
1: ಚೆನ್ನಾಗಿದೆ ಸರ್.
2: ಹಾಗೆ.
1: ಹಾ, ಚೆನ್ನಾಗಿದೆ.
2: ಓಕೆ, ಈಗ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಆರ್ಟ್ ಆಫ್ ಲಿವಿಂಗ್ ಇಂಡಿಯಾ ಇದನ್ನು ಸ್ಥಾಪಿಸಿದವರು ಯಾರು?
1: ರವಿಶಂಕರ್ ಗುರುಜಿ.
2: ರವಿಶಂಕರ್ ಗುರುಜಿ,
0: ಅಭಿನಂದನೆಗಳು.
2: ನಿಮ್ಮ ಉತ್ತರ ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ಕೇಳ್ತೇನೆ. ಈ ಮುಂದಿನ ಪ್ರಶ್ನೆ ಕೇಳೋ ಮೊದಲು ನನಗೆ ಒಂದು ದಿನಪತ್ರಿಕೆ ಓದ್ತೀರಾ ಸರ್ ನೀವು? ಹಾ, ಹಾಗಾದ್ರೆ ನೀವು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಿಮಗೆ ಗೊತ್ತಿರ್ತದೆ ಅಲ್ಲ ಸರ್? ಓಕೆ, ಈಗ ಒಂದು ವಿಶೇಷವಾದಂಥ ಪ್ರಶ್ನೆ ಏನಂತ ಹೇಳಿದ್ರೆ, 2036 ಒಳಗೆ ಚಂದ್ರನ ಮೇಲೆ ಅಣು ವಿದ್ಯುತ್ ಸ್ಥಾವರ ನಿರ್ಮಿಸ್ತೇವೆ ಅಂತೇಳಿ ಯೋಜನೆಯನ್ನು ಘೋಷಿಸಿ ಮಾಡಿದಂಥ ದೇಶ ಯಾವುದು? ನಾನೊಮ್ಮೆ ಪ್ರಶ್ನೆಯನ್ನು ಉತ್ತರ ಹೇಳೋ ಮುಂಚೆ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. 2036 ಒಳಗೆ ಚಂದ್ರನ ಮೇಲೆ ಅಣು ವಿದ್ಯುತ್ ಸ್ಥಾವರ ನಿರ್ಮಿಸಲು ಯೋಜನೆ ಘೋಷಿಸಿದ ದೇಶ ಯಾವುದು?
0: ಅಂದ್ರೆ ಚಂದ್ರನ ಮೇಲೆ ಅಣು ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿದ ದೇಶ
1: ರಷ್ಯಾ.
2: ರಷ್ಯಾ. ಓಕೆ, ಸರಿಯಾಗಿದೆ ಸರ್ ನಿಮ್ಮ ಉತ್ತರ.
0: ಅಭಿನಂದನೆಗಳು
2: ಸರ್.
0: ನಮ್ಮ 100.3 ಆಕಾಶವಾಣಿ ಟೆಲಿಫೀಸ್ ಸ್ಪರ್ಧೆಯನ್ನು ಗೆದ್ದಿದ್ದೀರಿ, ನಿಮಗೆ ಅಭಿನಂದನೆಗಳು ಹರಿಶ್ಚಂದ್ರ ಅವರೇ.

0: 100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನೀರಜ ಕಿನ್ನಿಗೋಳಿಯಿಂದ. ವಿನೂತನ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇವೆ. 100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ. ನೀರಜ, ತಿಂಡಿ ಅದೆಲ್ಲ ಆಯ್ತಾ? ಸರಿ, ರೆಡಿ ನೀವು ಹಾಗಿದ್ರೆ. ಈಗ ನಮ್ಮಲ್ಲಿ ಬೆಳಗ್ಗೆ 8 ಗಂಟೆಗೆ ಪ್ರಸಾರವಾಗುವಂತಹ ವಾರ್ತೆ ಯಾವ ಭಾಷೆಯಲ್ಲಿ ಇರುತ್ತದೆ?
1: ಹಿಂದಿ ಮತ್ತು ಇಂಗ್ಲಿಷ್.
0: ಇಲ್ಲ, ಕರೆಕ್ಟ್ ಆಗಿ ಹೇಳಬೇಕು.
1: 8 ಗಂಟೆಗೆ ಹಿಂದಿ.
0: ಹಾ, ಸರಿಯಾಗಿದೆ ಉತ್ತರ. ಹಿಂದಿ ವಾರ್ತೆಗಳು ಅಲ್ವಾ, ಸಮಾಚಾರ ಪ್ರಭಾತ್, ಸರಿಯಾದ ಉತ್ತರ. ಮುಂದೆ ಸಾಕ್ತಾ ಇದ್ದೀರಿ.
2: ಮೇಡಮ್ ನಮಸ್ತೆ.
1: ನಮಸ್ತೆ ಸರ್.
2: ಏನ್ ಮಾಡ್ತಾ ಇದ್ರಿ ಬೆಳಗಿಂದ?
1: ನಾನು ಮನೆಯಲ್ಲಿ ಎಲ್ಲ ಅಡಿಗೆ ಕೆಲಸ, ಅದು ಮತ್ತೆ ರೇಡಿಯೋ ಕೆಲಸ ಮಾಡಿ.
2: ಓಕೆ, ನೀವು ಚಲನಚಿತ್ರಗಳನ್ನು ನೋಡ್ತೀರಾ?
1: ಸೀರಿಯಲ್.
2: ಧಾರಾವಾಹಿಗಳನ್ನು ನೋಡ್ತೀರಾ? ಓಕೆ, ಈಗ ಈ ಭಾರತದಲ್ಲಿ ಅತಿ ದೊಡ್ಡ ಚಲನಚಿತ್ರ ನಿರ್ಮಾಣ ಸ್ಥಳ ಹೊಂದಿದೆ, ಅದು ರಾಮೋಜಿರಾವ್ ಫಿಲಮ್ ಸ್ಟುಡಿಯೋ ಅಂತ. ಇದು ಎಲ್ಲಿದೆ ಅಂತ ಗೊತ್ತಾ ನಿಮಗೆ? ಗುಜರಾತ್. ನಿಮ್ಮ ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಹೈದರಾಬಾದ್.
0: ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದ್ನಲ್ಲಿರುವಂಥದ್ದು. ನೀರ್ಜಾ ಅವರೇ, ಮತ್ತೊಮ್ಮೆ ನೀವು ಏನು ನಿರಾಶೆ ಆಗೋದು ಬೇಡ, ಇನ್ನೊಂದ್ಸಲ ಭಾಗವಹಿಸಿ ಆಯ್ತಾ?

0: 100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ. ಮುಂದಿನ ಕರೆ ಎತ್ತ ಹೋಗೋಣ. ಹಲೋ, ಯಾರು ಕರೆ ಮಾಡ್ತಾ ಇದ್ದೀರಿ?
1: ನಾನು ಸದಾನಂದ, ಮಂಟಕಲ್ಲಿಂದ.
0: ತುಂಬಾ ದಿನದಿಂದ ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ಲಿಕ್ಕೆ ಕಾಯ್ತಾ ಇದ್ದೀರಿ ಅಂತ ಅನಿಸ್ತದೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
1: ಧನ್ಯವಾದಗಳು.
0: ಪ್ರವೇಶ ಪ್ರಶ್ನೆ ಒಂದು, ಆ ಬಳಿಕದ ಎರಡು ಪ್ರಶ್ನೆಗಳು. ಸರಿ, ಆರಾಮದಲ್ಲಿ ಕೂತಿದ್ದೀರಿ ಅಂತ ಭಾವಿಸ್ತೇನೆ. ನಮ್ಮಲ್ಲಿ ಪ್ರಗತಿ ಪಥ ಅಂತ ಮಧ್ಯಾಹ್ನ 1 ಗಂಟೆಗೆ ಒಂದು ಕಾರ್ಯಕ್ರಮ ಪ್ರಸಾರ ಆಗ್ತದೆ, ಪ್ರಗತಿ ಪಥ. ಇದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಪರಿಚಯವೇ? ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ?
1: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ.
0: ವೆರಿ ನೈಸ್. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಈ ಪರಿಚಯ ಕಾರ್ಯಕ್ರಮ ಪ್ರಗತಿ ಪಥ ಸರಿಯಾಗಿದೆ ಉತ್ತರ. ಮುಂದಿನ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಈಗ ನಮ್ಮ ಅಶೋಕ್ ಕೆಜಿ ಅವರು.
2: ಸದಾನಂದ ನಾಯ್ಕ ಅವರೇ,
1: ನಮಸ್ಕಾರ.
2: ನಮಸ್ಕಾರ, ಏನ್ ಮಾಡ್ಕೊಂಡಿದ್ದೀರಿ?
1: ಬೇಸಾಯಗಾರರು, ಗದ್ದೆ ಎಲ್ಲ ಉಂಟು, ಹಾಗೆ ಉಂಟು ಕೆಲವು ದಿನಗಳಿಂದ.
2: ಓಕೆ, ಮಳೆ ಬರ್ತಾ ಇದೆಯಾ?
1: ಮಳೆ ಇಲ್ಲ ಸರ್, ಮೊನ್ನೆ 2-3 ದಿನ ಮಳೆ ಇತ್ತು, ಅನಂತರ ಇಲ್ಲ. ಈಗ ಸಂಜೆ ಗುಡುಗು ಬರ್ತದೆ, ಮೋಡ ಆಗ್ತದೆ.
2: ಹಾಗೆ ಸರಿ, ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ. ಕರ್ನಾಟಕದ ಚಿರಾಪುಂಜಿ ಎಂದು ಯಾವ ಸ್ಥಳವನ್ನು ಕರೆಯಲಾಗ್ತದೆ?
1: ಕರ್ನಾಟಕದ ಚಿರಾಪುಂಜಿ ಹಾಸನ ಜಿಲ್ಲೆ.
2: ಇನ್ನೊಮ್ಮೆ ಆಲೋಚನೆ ಮಾಡಿ ಉತ್ತರ ಕೊಡಿ. ಕರ್ನಾಟಕದ ಚಿರಾಪುಂಜಿ ಎಂದು ಯಾವ ಸ್ಥಳವನ್ನು ಕರೆಯಲಾಗ್ತದೆ?
0: ಇಲ್ಲ,
2: ತಪ್ಪಾದಂತ ಉತ್ತರ. ನೀವು ಯಾವಾಗಾದ್ರೂ ಶಿವಮೊಗ್ಗದ ಕಡೆ ಹೋಗಿದ್ದೀರಾ? ಇಲ್ಲ. ಓಕೆ, ಆಗುಂಬೆಯನ್ನ ಕರ್ನಾಟಕದ ಚಿರಾಪುಂಜಿ ಅಂತಲೇ ಕರೀತೇವೆ.
0: ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಪ್ರದೇಶವನ್ನು, ಅದು ಕರ್ನಾಟಕದ ಚಿರಾಪುಂಜಿ, ಹೆಚ್ಚು ಮಳೆ ಬೀಳುವಂತಹ ಜಾಗೆ. ಸರಿ ಸದಾನಂದ ನಾಯಕ್ ಬಂಟಕಲ್ಲು ಅವರೇ, ಮುಂದೆ ನಿಮಗೆ ಅವಕಾಶವಿದೆ. ಸರಿ,
3: ನೀವು ಕೇಳ್ತಾ ಇದ್ರಿ
4: 100.3 ಆಕಾಶವಾಣಿ ಟೆಲಿಕ್ವಿಸ್.

0: 100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ. ಮುಂದಿನ ಕರೆಯತ್ತ ಹೋಗೋಣ. ಹಲೋ ಹಲೋ.
1: ಕುಂದಾಪುರದಿಂದ ಸುನಿಲ್ ಹಳೆಪೈದ.
0: ಕುಂದಾಪುರದಿಂದ ಸುನಿಲ್
1: ಹಳೆಪೈದ.
0: ಸರಿ ಸುನಿಲ್ ಅವರೇ, ಈಗ ಕುಂದಾಪುರದಲ್ಲಿ ಮಳೆ ಉಂಟಾ?
1: ಇಲ್ಲ, ಇಲ್ಲವೇ ಇಲ್ಲ.
0: ಬಂದಿತ್ತು, ಕಾಯೋಣ. ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಈಗ ಒಂದು ಪ್ರಶ್ನೆ ಕೇಳ್ತೇನೆ ಆಕಾಶವಾಣಿ ಬಗ್ಗೆ. ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ನೀವು ಕೇಳುವ ಕಾರ್ಯಕ್ರಮ ಯಾವುದು? NRCRT ಉಮಂಗ್ ಕಾರ್ಯಕ್ರಮ. ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ನೀವು ಕೇಳುವ ಕಾರ್ಯಕ್ರಮ, ಸರಿ ಉಮಂಗ್. ಮುಂದೆ ಸಾಗಿ ಮುಂದಿನ ಪ್ರಶ್ನೆ ಕೇಳ್ತಾ ಇದ್ದಾರೆ, ಉತ್ತರ ಕೊಡಿ ಮತ್ತು ವಿನ್ ಆಗಿ.
2: ಸುನಿಲ್ ಅವರೇ,
1: ಓಕೆ ಹೇಳಿ ಸರ್.
2: ಈಗ ನಾನು ಪ್ರಶ್ನೆ ಕೇಳುವಂಥದ್ದು ಕರ್ನಾಟಕದ ಬಗ್ಗೆ. ಕರ್ನಾಟಕದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ?
1: ಕೈಗ
2: ಉತ್ತರ ಕನ್ನಡ. ಓಕೆ, ಇದು ಯಾವ ನದಿ ದಡದಲ್ಲಿದೆ ಅಂತ ಗೊತ್ತಲ್ಲ ನಿಮಗೆ? ಕಾಳಿ ನದಿ ದಡದಲ್ಲಿದೆ. ಓಕೆ,
0: ಕಂಗ್ರಾಚುಲೇಷನ್ಸ್
2: ಸುನಿಲ್ ಅವರೇ. ಇನ್ನು ಮುಂದಿನ ಪ್ರಶ್ನೆಯನ್ನು ಕೇಳ್ತೇನೆ, ಇದು ಕಡೆಯ ಪ್ರಶ್ನೆ. ವಿಶ್ವ ಜಲ ದಿನ ಇದನ್ನ ಪ್ರತಿ ವರ್ಷ. ಓಕೆ, ನಾನು ಪ್ರಶ್ನೆ ಕೇಳುವ ಮುಂಚೆನೆ ನೀವು ಉತ್ತರ ಕೊಟ್ಟಿದ್ದೀರಿ. ಹೌದು, ಕಂಗ್ರಾಚುಲೇಷನ್ಸ್.
0: ಈ ಸ್ಪರ್ಧೆಯಲ್ಲಿ ನೀವು ಇವತ್ತು ವಿನ್ ಆಗಿದ್ದೀರಿ, ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು.

0: 100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ.
1: ನಮಸ್ತೆ
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಿ? ಇಸ್ಮಾಯಿಲ್ ಕಲ್ಲಾಡಿ ಅವರು. ಬಹಳ ಖುಷಿಯಾಯಿತು ನಿಮ್ಮ ಕರೆ ಬಂದು ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತೀರಿ ಅಂತ ಹೇಳುವಂಥದ್ದು ನಮಗೆ ಬಹಳ ಹೆಮ್ಮೆ ಕೂಡ. ಇಸ್ಮಾಯಿಲ್ ಅವರೇ, ಆಯ್ತಾ ಅಕ್ಕ ತಿಂಡಿ ಕಾಫಿ ಎಲ್ಲ? ಮಳೆ ಬರ್ಲಿಕ್ಕೆ ಕಾಯ್ತಾ ಇದ್ದೀರಿ ಅಂತ ಕಾಣ್ತದೆ ಅಲ್ವಾ? ಹೌದಾ, ಸರಿ, ಒಳ್ಳೇದಾಯ್ತು ಹಾಗಿದ್ರೆ. ಮಳೆ ಬರ್ಲಿ, ಬೆಳೆ ಬೆಳಿಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೆ ನೀವು ಕೂಡ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಇವತ್ತು ವಿನ್ ಆಗಿ ಅಂತ ಹಾರೈಸಿಕೊಂಡು, ಮೊದಲನೇ ಪ್ರಶ್ನೆ ಆಕಾಶವಾಣಿ ಬಗ್ಗೆ, ಮತ್ತೆರಡು ಪ್ರಶ್ನೆಗಳನ್ನು ಕ್ವಿಜ್ ಮಾಸ್ಟರ್ ಕೇಳ್ತಾರೆ, ಅದು ಸಾಮಾನ್ಯ ಪ್ರಶ್ನೆಗಳಾಗಿರ್ತದೆ. ಆಯ್ತು, ನಿಮಗೀಗ ಮೊದಲನೇ ಪ್ರಶ್ನೆ ಆಕಾಶವಾಣಿಯ ಬಗ್ಗೆ. ಕಿಣಿ ಮೇಡಮ್ ಅಂತ ಪ್ರಖ್ಯಾತರಾಗಿದ್ದ ನಿಲಯದ ನಿವೃತ್ತ ಉದ್ಘೋಷಕಿಯ ಪೂರ್ತಿ ಹೆಸರು ಏನು? ಕಿಣಿ ಮೇಡಮ್ ಅಂತ ಅವರನ್ನು ಕರೀತಿದ್ರು. ಕಂಗ್ರಾಚುಲೇಷನ್ಸ್ ಶಕುಂತಲಾ ಆರ್ ಕಿಣಿ. ಕಿಣಿ ಮೇಡಮ್ ಅಂತ ಪ್ರಖ್ಯಾತರಾಗಿದ್ದಂತ ನಿವೃತ್ತ ಉದ್ಘೋಷಕಿ ಆಕಾಶವಾಣಿಯದ್ದು. ನೀವು ಪ್ರವೇಶ ಪ್ರಶ್ನೆಯನ್ನು ಜಯಿಸಿದಿರಿ.
2: ನಮಸ್ಕಾರ. ಹಲೋ, ಈಗ ನಿಮ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಸಿನಿಮಾ ಬಗ್ಗೆ ಕೇಳಿದ್ರೆ ಉತ್ತರಿಸಬಹುದಾ? ಈಗ ಸಿನಿಮಾ ಬಗ್ಗೆ ಅಲ್ಲದೆ ಬೇರೆ ಯಾವ್ದಾದ್ರು ಕೇಳಿದ್ರೆ, ಬೇರೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರೆ? ಹೌದಾ?
0: ಏನು ಹೆದರ್ಬೇಡಿ ಇಸ್ಮಾಯಿಲ್ ಅವರ, ನೀವು ಈಗ ಉತ್ತರ ಕೊಡುತ್ತೀರಿ, ಪ್ರಶ್ನೆ ಕೇಳ್ತಾರೆ.
2: ನೋಡಿ, ನಮ್ಮ ಮಾನವ ದೇಹದಲ್ಲಿ ಪಕ್ಕೆಲುಬುಗಳು ಇದೆ, ಆ ಪಕ್ಕೆಲುಬುಗಳ ಸಂಖ್ಯೆ ಎಷ್ಟು ಅಂತ ಗೊತ್ತಾ ನಿಮ್ಗೆ? ಕೇಳಿದ್ದೀರಿ, ಮರ್ತೋಗ್ತದೆ. ಹಾಗೆ ಆಯ್ತು.
0: ಇಸ್ಮಾಯಿಲ್ ಕಲ್ಲಾಡಿ ಅವರು ನಮ್ಮ ಬಹುಕಾಲದ ತುಂಬಾ ಹಿರಿಯ ಕೇಳುಗರು ಅಲ್ವಾ? ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ನೀವು ಗೆಲ್ಲಬಹುದಲ್ವಾ? ಅಭಿನಂದನೆಗಳು.
3: ನೀವು ಕೇಳ್ತಾ ಇದ್ರಿ
4: 100.3 ಆಕಾಶವಾಣಿ ಟೆಲಿಕ್ವಿಸ್.

100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ. ಮುಂದಿನ ಕದೆಯತ್ತ ಹೋಗೋಣ. ನಮಸ್ತೆ, ಪೂರ್ಣಿಮಾ ಸಾಲೆತ್ತೋರು ಅವರು ನಮಗೆ ಪರಿಚಿತವಾದಂಥ ಹೆಸರು. ಇವತ್ತು ಕರೆ ಸಿಕ್ಕಿದೆ ಅಲ್ವಾ, ನಿಮಗೆ ಅಭಿನಂದನೆಗಳು. ಹಾಗೆ ನಮ್ಮ ಕಾರ್ಯಕ್ರಮಕ್ಕೂ ಕೂಡ, ಈ 100.3 ಆಕಾಶವಾಣಿ ಕ್ವಿಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಿಮಗೆ. ಕಾರ್ಯಕ್ರಮದ ನಿಯಮಗಳ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿದೆ. ಮೊದಲೊಂದು ಪ್ರಶ್ನೆ ಆಕಾಶವಾಣಿ ಬಗ್ಗೆ, ಮತ್ತೆರಡು ಪ್ರಶ್ನೆಗಳನ್ನು ಕ್ವಿಸ್ ಮಾಸ್ಟರ್ ಹೇಳ್ತಾರೆ, ಮೂರರಲ್ಲಿ ಕೂಡ ವಿನ್ ಆದರೆ ನೀವು ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮದ ವಿನ್ನರ್ ಆಗಿರ್ತೀರಿ. ಆಯ್ತಾ? ಸರಿ, ಈಗ ಕಾಫಿ ತಿಂಡಿ ಎಲ್ಲ ಆಗಿದೆ, ಸುಮ್ಮನೆ ಕೂತಿದ್ದೀರಾ ರೇಡಿಯೋ ಕೇಳಿಕೊಂಡು? ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಪೂರ್ಣಿಮಾ? ಏನ್ ಮಾಡ್ತಾರೆ ಅತ್ತೆ? ಕೆಲಸ ಕೆಲಸ ಇರ್ತಾರ? ಹೌದಾ, ಸರಿ. ಸಾಲೆತ್ತೂರಿನಲ್ಲಿ ಮನೆ ನಿಮ್ಮದು? ಅಭಿನಂದನೆಗಳು ಪೂರ್ಣಿಮಾ. ಸರಿ, ಈಗ ಮೊದಲನೇ ಪ್ರಶ್ನೆ, ನೀವು ಎಷ್ಟು ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ದೀರಿ? ಸರಿ, ಹಾಗಿದ್ರೆ ಮೊದಲನೇ ಪ್ರಶ್ನೆ ಆಕಾಶವಾಣಿ ಬಗ್ಗೆ ನಾನು ಕೇಳ್ತೇನೆ, ಉತ್ತರ ಕೊಡಬೇಕು ನೀವು. ನಮ್ಮಲ್ಲಿ ಕಥಾಮೃತ ಅಂತ ಒಂದು ಕಾರ್ಯಕ್ರಮ ಪ್ರಸಾರ ಆಗ್ತದಲ್ವಾ, ಅದರ ನಿರೂಪಣೆಯನ್ನು ಮಾಡುವವರು ಯಾರು, ಯಾರ ಧ್ವನಿ ಅದರಲ್ಲಿರುವಂಥದ್ದು? ಕಥಾಮೃತವನ್ನು

0: ಅಥವಾ ಕಥೆಯನ್ನು ಹೇಳುವವರ ಹೆಸರೇನು? ಆಲೋಚನೆ ಮಾಡಿ. ಅಲ್ಲ, ತಪ್ಪಾಗಿದೆ ಪೂರ್ಣಿಮಾ. ಕಥಾಮೃತ ನಿರೂಪಣೆ ಮಾಡುವವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ ಅಲ್ವಾ? ಹಾ, ಅಭಿನಂದನೆ ನಿಮಗೆ. ಆಯ್ತಾ, ಸರಿ, ನಾವು ಮುಂದೆ ಹೋಗುದಾ?
1: ನೀವು ಕೇಳ್ತಾ ಇದ್ರಿ
2: 100.3 ಆಕಾಶವಾಣಿ ಟೆಲಿಕ್ವಿಸ್.

0: ಹಲೋ
1: ಹಲೋ
0: ನಮಸ್ತೆ
1: ನಮಸ್ತೆ
0: ನಮಸ್ತೆ ರಸಪ್ರಶ್ನೆ ಅಥವಾ ನಮ್ಮ 100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ ಸರ್. ಯಾರು ಮಾತಾಡೋದು?
1: ಸುನಿಲ್
0: ಅತ್ತಾವರ. ಎಲ್ಲಿ, ಮಂಗಳೂರಿಂದ ಮಾತಾಡ್ತಾ ಇದ್ದೀರಾ? ಸರಿ, ಕಾರ್ಯಕ್ರಮದ ಬಗ್ಗೆ ನಮ್ಮ ರೇಡಿಯೋ ಕೇಳಿ ಗೊತ್ತಾಯ್ತು ಅಲ್ವಾ? ತುಂಬಾ ದಿನದಿಂದ ಕಾಯ್ತಾ ಇದ್ದೀರಾ ಇವತ್ತೊಂದು ಕರೆ ಮಾಡಬೇಕು. ಒಳ್ಳದಾಯ್ತು ಒಳ್ಳದಾಯ್ತು, ಭಾರಿ ಉತ್ಸಾಹದಲ್ಲಿ ಪಾಲ್ಗೊಂಡಿದ್ದೀರಿ ಅಂತ ಭಾವಿಸ್ತೇನೆ. ಏನ್ ಮಾಡ್ಕೊಂಡಿದ್ದೀರಿ ಸುನಿಲ್ ಅವರು? ನೀವು ಹೌದಾ, ಒಳ್ಳೇದಾಯ್ತು. ಮತ್ತೆ ಚೆನ್ನಾಗಿದ್ದೀರಲ್ವಾ? ಮೊದಲನೇ ಪ್ರಶ್ನೆಯನ್ನು ಕೇಳಿ ಹಾಗಿದ್ರೆ, ಮೊದಲನೇ ಪ್ರಶ್ನೆ ಆಕಾಶವಾಣಿ ಬಗ್ಗೆ ಇರ್ತದೆ, ಮತ್ತೆರಡು ಪ್ರಶ್ನೆಗಳನ್ನು ಕ್ವಿಜ್ ಮಾಸ್ಟರ್ ಕೇಳ್ತಾರೆ. ಸರಿ, ಈಗ ಮೊದಲನೇ ಪ್ರಶ್ನೆ ಆಕಾಶವಾಣಿಯ ಬಗ್ಗೆ. ಅದು ನೋಡಿ, ನಮ್ಮಲ್ಲಿ ರಾತ್ರಿ 9:30 ಈ ಕೂಡ ಯಕ್ಷಗಾನ ತಾಳಮದ್ದಳೆ ಪ್ರಸಾರ ಆಗ್ತದೆ. ಆಗ ಅದಕ್ಕೊಂದು ಹೆಸರಿತ್ತು. ಯಕ್ಷಗಾನ ತಾಳಮದ್ದಳೆಯ ಹೆಸರು ಏನೆಂದು ಇತ್ತು? ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮಕ್ಕೆ ಒಂದು ನಿರ್ದಿಷ್ಟ ಹೆಸರಿತ್ತು. ಯಕ್ಷ ಪ್ರಪಂಚ ಅಲ್ಲ, ಸ್ವಲ್ಪ ತಿದ್ದಬೇಕಾಗ್ತದೆ. ನೀವು ಆಲೋಚನೆ ಮಾಡಿ. ಎರಡು ಅಕ್ಷರ ಸರಿ ಹೇಳಿದಿರಿ, ಹಾಗಾಗಿ ನಾನೇ ಅದನ್ನು ಮುಂದುವರಿಸ್ತೇನೆ. ಯಕ್ಷ ಸಿರಿ. ಮುಂದಿನ ಪ್ರಶ್ನೆಗಳನ್ನು ಕ್ವಿಜ್ ಮಾಸ್ಟರ್ ಕೇಳ್ತಾರೆ.
2: ಸುನೀಲ್ ಅವರೇ
1: ನಮಸ್ತೆ.
2: ಹಾ, ಏನ್ ಮಾಡ್ಕೊಂಡಿದ್ರಿ? ಹಾ ಸರಿ, ಈಗ ನಿಮ್ಗೆ ಒಂದು ಭಾರತದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ಸಾಮಾನ್ಯ ಪ್ರಶ್ನೆ.
1: ಸರಿ,
2: ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು?
1: ರಾಜಸ್ಥಾನ.
2: ರಾಜಸ್ಥಾನ, ಓಕೆ, ನಿಮ್ಮ ಉತ್ತರ ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇದು ಮೂರನೇ ಪ್ರಶ್ನೆ ಆಗಿರ್ತದೆ, ಸ್ವಲ್ಪ ಕಷ್ಟ ಇರ್ತದೆ.
0: ಸುನಿಲ್ ಅವರಿಗೆ ಸುಲಭ ಆಗ್ಲಿ ಅಂತ ಹಾರೈಸ್ತೇನೆ.
2: ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪ್ರದಾನ ಮಾಡಲು ಆರಂಭಿಸಿದ ವರ್ಷ ಯಾವುದು?
1: ಮರಣೋತ್ತರವಾಗಿ
2: 2003. ಅಲ್ಲ, ತಪ್ಪಾಗಿದೆ ಉತ್ತರ. ಹೌದು, ಓಕೆ, ನಾನು ಒಂದು ಸುಳಿವು ಕೊಡ್ತೇನೆ ನಿಮಗೆ. 1998, 1955, 1975.
1: 98
2: ಇದು ಕೂಡ ತಪ್ಪಾದಂತಹ ಉತ್ತರ. 1955.
0: ಸುನಿಲ್, ಏನು ನಿರಾಶೆ ಪಡಬೇಡಿ, ಮುಂದಿನ ಸಲ ನೀವು ವಿನ್ ಆಗ್ತೀರಿ, ಆಯ್ತಾ? ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಸರಿ ಸುನಿಲ್, ಮುಂದಿನ ಕರೆ ಎತ್ತ ಹೋಗ್ತೇನೆ.
3: ನೀವು ಕೇಳ್ತಾ ಇದ್ರಿ
4: 100.3 ಆಕಾಶವಾಣಿ ಟೆಲಿಕ್ವಿಸ್.

0: 100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ. ಮುಂದಿನ ನಮ್ಮ ಕರೆ ಯಾರ್ದು ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡುದು? ಕಾರ್ಕಳದಿಂದ ಅಮ್ಮಣ್ಣಿ ಅವರು. ನಿಮಗೆ ಕರೆ, ನಿಮಗೆ ಆಗಿಂದ ಕಾಯ್ತಾ ಇದ್ದೀರಾ ಕಾಲಿಗೆ?
1: ಹೌದು, ಆಗದಿಂದ ಕರೆ ಮಾಡಿ ಈಗ ಸಿಕ್ಕಿತ್ತು.
0: ಅಂತೂ ಸಿಕ್ಕಿತ್ತು ಅಲ್ವಾ?
1: ಹೌದು.
0: ಈಗ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ ಅಮ್ಮಣ್ಣಿ ಅವರೇ.
1: ಧನ್ಯವಾದಗಳು ಮೇಡಮ್.
0: ಮೊತ್ತ ಮೊದಲಿಗೆ ಒಂದು ಪ್ರಶ್ನೆ ಆಕಾಶವಾಣಿ ಬಗ್ಗೆ ಕೇಳುವಾಗ ನೀವು ಅದಕ್ಕೆ ಉತ್ತರ ಹೇಳಬೇಕು. ಎಷ್ಟು ಸುಲಭದ್ದು ಕೇಳಲಿ ನಾನು?
1: ಅಯ್ಯೋ, ನಂಗೆ ಗೊತ್ತಿರೋ ಹಾಗೆ ಕೇಳಬೇಕು. ನಾನು 4 ವರ್ಷದಿಂದ ಸ್ವಲ್ಪ ರೇಡಿಯೋ ಕೇಳಲಿಕ್ಕೆ ಆಗ್ಲಿಲ್ಲ ನಂಗೆ. 4 ವರ್ಷದಿಂದ ಇತ್ತೀಚೆಗೆ ಸಾಧಾರಣ ಕೇಳ್ತಾ ಇದ್ದೇನೆ, ಅದು ಕೂಡ ಜಾಸ್ತಿ ಇಲ್ಲ.

0: ಶುರು ಮಾಡಿ ಒಂದು ತಿಂಗಳಾಯ್ತು.
1: ಸರಿ, ಒಂದೂವರೆ ತಿಂಗಳು. ಸರಿ, ಒಂದೂವರೆ ತಿಂಗಳಾಗಿದ್ರೆ ನಿಮಗೆ ಈಗ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬಹುದು. ಏನು ಪ್ರಶ್ನೆ ಗೊತ್ತಾ? ನಮ್ಮಲ್ಲಿ ಪ್ರತಿ ಸೋಮವಾರ ಮಧ್ಯಾಹ್ನ, ಪ್ರತಿ ಸೋಮವಾರ ಗಮನಿಸಿ, ಸೋಮವಾರ ಮಧ್ಯಾಹ್ನ 1:30 ಒಂದು ಹೊಸ ಕಾರ್ಯಕ್ರಮ, ವಿನೂತನ ಕಾರ್ಯಕ್ರಮ, ಗೀತೆಗಳನ್ನು ಆಧರಿಸಿದ್ದು ಪ್ರಸಾರ ಆಗ್ತಾ ಉಂಟು. ಯಾವುದು ಹೇಳಿ? ಅದು ಕೇಳುಗರೇ ಪ್ರಸ್ತುತಪಡಿಸುವಂತ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮಕ್ಕೊಂದು ಹೆಸರಿದೆ, ಏನ ಹೆಸರು?
0: ಅದರಲ್ಲಿ ಬಂದು ನಮ್ಮದೇ ಅಂದ್ರೆ 5 ಹಾಡುಗಳನ್ನು, ನಮ್ಗೆ ಗೊತ್ತಿರುವಂತಹ ಸಿನಿಮಾಗಳದ್ದು ಹಾಡನ್ನು ಕಳಿಸಿ ಅದರಕ್ಕೆ ಒಂದು ಕಾರ್ಯಕ್ರಮ ಕೇಳುಗರ ಆಯ್ಕೆ ಅಂತ.
1: ಅಲ್ಲ, ಒಂದು ಶಬ್ದ ಹೇಳ್ತೇನೆ ಅದರದ್ದು, ಕೊನೆಯ ಶಬ್ದ ಆ ಹೆಸರಿನದ್ದು ಪಲ್ಲವಿ ಅಂತ.
0: ಕೇಳುಗರ ಪಲ್ಲವಿ, ಕೇಳು ಪಲ್ಲವಿ.
1: ಇಲ್ಲ, ನನ್ನ ರಾಗತಾಣ ಪಲ್ಲವಿ.
0: ನಂದ ರಾಗತಾಣ.
1: ಹಾ, ನೆನಪಾಯ್ತಾ?
0: ಹೋಗ್ಲಿಕ್ಕೆ ಬರ್ತಾ ಉಂಟು.
1: ಏನು ಮಾಡೋಣ ಹಾಗಿದ್ರೆ, ಮುಂದೆ ಇನ್ನೊಂದ್ಸಲ ಕರೆ ಮಾಡಿ. ಮುಂದಿನ ಇನ್ನು ಕಾರ್ಯಕ್ರಮ ಪ್ರತಿ ವಾರ ಪ್ರಸಾರ ಆಗ್ತದೆ, 1 ಕಾರ್ಯಕ್ರಮ ಇದು. ಹಾಗಾಗಿ ನಿಮಗೆ ಮತ್ತೆ ಕೂಡ ಅವಕಾಶ ಸಿಗ್ತದೆ, ಏನು ಹೆದರಬೇಡಿ, ಮತ್ತೊಮ್ಮೆ ಕಾಲ್ ಮಾಡಬಹುದು. ಅಲ್ಲಿವರೆಗೂ ಕೂಡ ಸ್ವಲ್ಪ ಚೆನ್ನಾಗಿ ರೇಡಿಯೋ ಕೇಳಿ, ಮುಂದೆ ಭಾಗವಹಿಸಿ ಪೂರ್ಣಿಮಾ ಜಯಮಣಿ ಅವರೇ.
0: ಮತ್ತೆ
1: ಬೇಜಾರು ಸಂತೋಷಕ್ಕೆ ಮೆಟ್ಟಿಲು ಅಲ್ವಾ? ಹಾ, ಸರಿ, ಮುಂದೆ ನಿಮಗೆ ಸಂತೋಷ ಸಿಗಲಿ ಮುಂದಿನ ಕರೆಯಲ್ಲಿ. ಆಯ್ತಾ?
2: ಸರಿ, ನೀವು ಕೇಳ್ತಾ ಇದ್ರಿ
3: 100.3 ಆಕಾಶವಾಣಿ ಟೆಲಿಕ್ವಿಸ್.

0: ಹಲೋ.
1: ಹಲೋ,
0: ನಮಸ್ತೆ. ಮಾತಾಡಿ ಮಾತಾಡಿ. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಯಾರು ಮಾತಾಡ್ತಾ ಇದ್ದೀರಿ?
1: ನಾಗರತ್ನ.
0: ಎಲ್ಲಿಂದ ನಾಗರತ್ನ ಮಾತಾಡೋದು?
1: ಇಲ್ಲಿ ಕಲಾಯಿಕಂಡೆಯಿತ್ತು.
0: ಮಂಗಳೂರಿಂದ ಅಲ್ವಾ? ಸರಿ. ಏನ್ ಮಾಡ್ಕೊಂಡಿದ್ದೀರಿ ನಾಗರತ್ನ?
1: ಏನಿಲ್ಲ, ಮನೆಯಲ್ಲಿ.
0: ಹೌದಾ? ಅಡುಗೆ ಅಡುಗೆಲ್ಲ ಆಯ್ತಾ? ಆಲೋಚನೆ ಮಾಡಿ ಹೇಳುವಾಗ ಅಲ್ಲ, ದೋಸೆ ಸ್ವಲ್ಪ ಚಿಕ್ಕ ತಿಂಡಿ ಅಂತ ಅನ್ನಿಸಿತ. ಸರಿ, ಹೇಗೋ ಒಂದು ಚೆನ್ನಾಗಿ ಹೊಟ್ಟೆ ತುಂಬಿದ್ರೆ ಆಯ್ತಲ್ವಾ?
1: ನಾನು ಸುರಾಗದಿಂದ ಕೇಳ್ತಾ ಇದ್ದೇನೆ, ಆಕಾಶವಾಣಿ ಆರಂಭದಿಂದ.
0: ಹೌದಾ?
1: ಅಂದ್ರೆ ಎಲ್ಲ ಕಾರ್ಯಕ್ರಮ, ಎಲ್ಲ ಚಿತ್ರಗೀತೆ, ಭಕ್ತಿ ಗೀತೆ ಅಂತದ ಕಾರ್ಯಕ್ರಮ.
0: ಸರಿ ಸರಿ ಸರಿ ಸರಿ. ಆದ್ರೆ ನಾನು ನಮ್ಮಲ್ಲಿ ಈ ಹಿಂದೆ ಪ್ರಸಾರ ಆಗ್ತಿದ್ದ ಒಂದು ಪ್ರಖ್ಯಾತ ಕಾರ್ಯಕ್ರಮದ ಬಗ್ಗೆ ನಿಮಗೆ ಕೇಳ್ತೇನೆ, ಉತ್ತರ ಕೊಟ್ಟರೆ ಮತ್ತೆ ಮುಂದಿನ ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನೀವು ಈ ಕಾರ್ಯಕ್ರಮವನ್ನು ಗೆಲ್ಲಬಹುದು. ಆಯ್ತಾ? ಮೊದಲು ಪ್ರಸಾರ ಆಗ್ತಿತ್ತಲ್ಲ ನಮ್ಮಲ್ಲಿ ಬಹಳ ಖ್ಯಾತಿಯನ್ನು ಪಡೆದಂತ ಕಾರ್ಯಕ್ರಮ ಕೆಂಚನ ಕುರ್ಲರಿ, ಅದು ಯಾವ ಭಾಷೆಯಲ್ಲಿತ್ತು?
1: ತುಳು.
0: ನೈಸ್, ವೆರಿ ಗುಡ್. ತುಳು ಭಾಷೆಯಲ್ಲಿ ಕೆಂಚನ ಕುರ್ಲರಿ. ಈಗ ಮುಂದಿನ ಪ್ರಶ್ನೆಯನ್ನು ನಮ್ಮ ಕ್ವಿಸ್ ಮಾಸ್ಟರ್ ಕೇಳ್ತಾರೆ, ಉತ್ತರ ಕೊಡಿ.
2: ನಾಗರತ್ನ ಅವರೇ, ನಿಮಗೆ ಬಹಳ ಸುಲಭದ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಇದು ಬಹುಶಃ ಎಲ್ಲರಿಗೆ ಸಾಮಾನ್ಯವಾಗಿ ಗೊತ್ತಿರತಕ್ಕಂಥ ಪ್ರಶ್ನೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನ ಮತ್ತೆ ಇಸವೆಯನ್ನು ಹೇಳಬೇಕು ನೀವು.
0: ವೆರಿ ಗುಡ್.
1: ಯಾವ್ದು ಓದುದಿಲ್ಲ ಈಗ, ಮೊದಲೆಲ್ಲ ಓದ್ತಿದ್ದೆ, ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ.
0: ಏನು ಗೊತ್ತಿಲ್ಲದ್ರೆ ಇದೊಂದು ಗೊತ್ತಿರಬೇಕಲ್ವಾ ನಮಗೆ, ಸ್ವಾತಂತ್ರ್ಯ ಬಂದದ್ದು ಅಲ್ಲ. ಸರಿ, ಮುಂದಿನ ಪ್ರಶ್ನೆ ಅಂತ ಹೋಗೋಣ.
2: ಮುಂದಿನ ಪ್ರಶ್ನೆ ನಿಮ್ಗೆ, ಜಯ ಭಾರತ ಜನನೀಯ ತನುಜಾತಿ ಅಂತ ನೀವು ಗೀತೆಯನ್ನು ಕೇಳಿದಿರಲ್ವಾ? ಈ ಗೀತೆಯನ್ನು ಬರೆದವರು ಯಾರು ಅಂತ ಗೊತ್ತಾ ನಿಮ್ಗೆ?
1: ಕುವೆಂಪು
2: ಅವರು.
0: ಅಭಿನಂದನೆಗಳು ನಾಗರತ್ನ ಅವರಿಗೆ, ಇವತ್ತು ನೀವು ಒಳ್ಳೆ ಗಳಿಗೆಯಲ್ಲಿ ಎದ್ದಿದ್ರಿ ಅಂತ ಅನ್ನಿಸ್ತದೆ. ಸರಿ, ಮೂರು ಪ್ರಶ್ನೆಗಳನ್ನು
2: ಉತ್ತರ ಚೆನ್ನಾಗಿ ನೀಡಿದಿರಿ ನೀವು.
0: ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ವಿನ್ ಆಗಿದ್ದೀರಿ, ಗೆದ್ದಿದ್ದೀರಿ. ನಾಗರತ್ನ ಅವರಿಗೆ ಅಭಿನಂದನೆಗಳು. Welcome to the show.

0: 100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ. ಮುಂದಿನ ಕರೆ ಅಂತ ಹೋಗೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ಜಾರ್ಖಂಡ್
0: ಕರೆ ಸಿಕ್ಕಿತ್ತಲ್ಲ, ತುಂಬಾ ಖುಷಿ ನಮಗೆ. ಆಕಾಶವಾಣಿಯ ಹೆಮ್ಮೆಯ ಕೇಳುಗರು. ಸರಿ ಗಣೇಶ್ ಅವರೇ, ಇವತ್ತಿನ ಮೂರು ಪ್ರಶ್ನೆಗಳನ್ನು ಗೆದ್ದು ನಮ್ಮ ಕ್ವಿಜ್ ಸ್ಪರ್ಧೆಯಲ್ಲಿ ನೀವು ವಿಜಯಿಯಾಗಿ ಅಂತ ಹಾರೈಸಿಕೊಂಡು, ಮೊದಲ ಪ್ರಶ್ನೆಯನ್ನು ನಿಮಗೆ ಕೇಳುದ ನಾನು ಆಕಾಶವಾಣಿ ಬಗ್ಗೆ, ಮತ್ತೆರಡು ಪ್ರಶ್ನೆಗಳನ್ನು ಕ್ವಿಜ್ ಮಾಸ್ಟರ್ ಕೇಳ್ತಾರೆ. ಈಗ ಮೊದಲನೇ ಪ್ರಶ್ನೆ ಆಕಾಶವಾಣಿಯ ಬಗ್ಗೆ. ನಮ್ಮಲ್ಲಿ ಬೆಳಗ್ಗೆ 6:30 ಒಂದು ಕಾರ್ಯಕ್ರಮ ಪ್ರಸಾರ ಆಗ್ತದೆ, ಸ್ವಲ್ಪ ಸೆಕೆಂಡ್ಸ್ ಆಚೀಚೆ ಆಗ್ಬಹುದು, 6:30 ಅದರ ಹೊತ್ತು ಬೆಳಗ್ಗೆ. ಆ ಕಾರ್ಯಕ್ರಮದ ಹೆಸರೇನು ಅಂತ?
1: ಚಿಂತನ.
0: ವೆರಿ ಗುಡ್, ಚಿಂತನ. ಬೆಳಗ್ಗೆ 6:30 ಚಿಂತನ. ಸರಿ, ಮುಂದಿನ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡುವಂತೆ ಆಗಲಿ.
2: ನಮಸ್ಕಾರ.
1: ನಮಸ್ಕಾರ.
2: ಹಾ, ನಿಮಗೆ ನಾನು ಎರಡು ಪ್ರಶ್ನೆಗಳನ್ನು ಕೇಳ್ತೇನೆ.
1: ಆಯಿತು.
2: ಹಾ, ಈಗ ಮೊದಲನೇ ಪ್ರಶ್ನೆ, ಶಂಕರಾಚಾರ್ಯರು 4 ಮಠಗಳನ್ನು ಸ್ಥಾಪಿಸಿದರು, ಅದರಲ್ಲಿ ಮೊದಲನೇ ಮಠವನ್ನು ಎಲ್ಲಿ ಸ್ಥಾಪಿಸಿದರು?
1: ಶೃಂಗೇರಿ.
2: ಶೃಂಗೇರಿ. ಓಕೆ,
0: ಉತ್ತರ
2: ಸರಿಯಾಗಿದೆ. ಹಾ, ಮುಂದಿನ ಪ್ರಶ್ನೆ ನಿಮ್ಗೇನು ಅಂತ ಹೇಳಿದ್ರೆ, ನಮ್ಮ ಮಾನವ ದೇಹದ ಬಗ್ಗೆ ಇರುವಂತಹ ಪ್ರಶ್ನೆ ಒಂದು. ಮಾನವನ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು? ಕ್ಲೂ ಬೇಕಾ ನಿಮ್ಗೆ? ಒಂದು ಕೈ ಮೂಳೆ, ಬೆನ್ನು ಮೂಳೆ, ತೊಡೆ ಮೂಳೆ.
1: ತೊಡೆ ಮೂಳೆ.
2: 19.9 ಉದ್ದ ಆಗಿರಬಹುದು ಅಂತೇಳಿ ಒಂದು ಲೆಕ್ಕಾಚಾರ ಇದೆ. ಹೌದು.
0: ನೀವು ಈ ಕ್ವಿಜ್ ಸ್ಪರ್ಧೆಯನ್ನು ಗೆದ್ದಿದ್ದೀರಿ ಗಣೇಶಾಚಾರ್ಯ, ನಿಮಗೆ ಅಭಿನಂದನೆಗಳು.

0: 100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ. ಮುಂದಿನ ಕಡೆ ಎತ್ತ ಹೋಗ್ತಾ ಇದ್ದೇವೆ. ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ದೇಲಂಪಾಡಿಯಿಂದ ಸದಾನಂದ.
0: ದೇಲಂಪಾಡಿಯಿಂದ ಸದಾನಂದ, ಇದು ಯಾವ ದೇಲಂಪಾಡಿ? ನಮ್ಮ ಮುಳ್ಳೇರಿಯ ಹತ್ರದ ಅಲ್ಲ ಸುಳ್ಯ ಹತ್ರದ? ಅಲ್ಲಿಂದ ಇಲ್ಲಿಗೆ ಕರೆ ಬಂತು, ಭಾರಿ ಖುಷಿ ಆಯ್ತು ನಮಗೆ. ಸದಾನಂದ ಅಂತ ಹೇಳಿದ್ರಿ ಅಲ್ವಾ, ಸದಾ ಆನಂದದಲ್ಲಿರ್ತೀರಾ? ಹಾಗೆ ಇರಿ ಅಂತ ಹರಿಸಿಕೊಂಡು ನಮ್ಮ ಕಾರ್ಯಕ್ರಮ ನಿಮಗೆ ಆತ್ಮೀಯವಾದಂತ ಸ್ವಾಗತ. ರೇಡಿಯೋ ಕೇಳ್ತೀರಾ ನೀವು ಆಕಾಶವಾಣಿ?
1: ಹೌದು ಮ್ಯಾಮ್, ಕೇಳ್ತಾ ಇರ್ತೀವಿ.
0: ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಿ? ರೆಗ್ಯುಲರ್ ಆಗಿ ಕೇಳ್ತೀರಾ?
1: ರೆಗ್ಯುಲರ್ ಆಗಿ ಕೇಳ್ತೀವಿ.
0: ಹೌದೌದು, ನಿಮ್ಮ ಹೆಸರು ಕೇಳಿದ ನೆನಪಿದೆ ನನಗೆ ಕೂಡ.
1: ಹೌದು, ಲೈನ್ ಎಲ್ಲ ಸಿಕ್ಕುದಿಲ್ಲ, ಹಾಗೆ ನಾವು ಸ್ವಲ್ಪ ಫೋನ್ ಮಾಡೋದ್ರಲ್ಲಿ ಹಿಂದೆ ಸಿಕ್ಕಿತ್ತು, ಹಾಗೆ ಒಂದು ನೋಡುವ ಅಂತ ಹೇಳಿ.
0: ಖುಷಿ ಆಯ್ತು ನಮಗೆ ಕೂಡ.
1: ಹೌದು, ನಾವು ಫಸ್ಟ್ ಟೈಮ್ ಮಾತಾಡುದು ಈಗ.
0: ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ ಆಕಾಶವಾಣಿ ಬಗ್ಗೆ, ಅದರಲ್ಲಿ ನೀವು ಆ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟರೆ ಮತ್ತೆ ಮುಂದೆ ಹೋಗಬಹುದು. ಮತ್ತೆರಡು ಪ್ರಶ್ನೆಗಳನ್ನು ಕ್ವಿಜ್ ಮಾಸ್ಟರ್ ಕೇಳ್ತಾರೆ, ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಬೇಕಾಗ್ತದೆ. ಆಯ್ತಾ? ಸರಿ ಆಕಾಶ, ನೀವು ಮೊದಲಿಂದ ಕೇಳ್ತಾ ಇದ್ರಲ್ವಾ? ಸಂಜೆ 6:50 ನಮ್ಮಲ್ಲಿ ಯಾವ ವಿಷಯಕ್ಕೆ ಸಂಬಂಧಿಸಿ ಕಾರ್ಯಕ್ರಮ ಪ್ರಸಾರ ಆಗ್ತದೆ? ಸಂಜೆ 6:50 ವೆರಿ ಗುಡ್, ಕಿಸಾನ್ ವಾಣಿ ಅಥವಾ ಕೃಷಿ ರಂಗ. ನೀವೇನ್ ಮಾಡ್ಕೊಂಡಿದ್ದೀರಿ ಸದಾನಂದ?
1: ಹವ್ಯಾಸದಲ್ಲಿ ಯಕ್ಷಗಾನ ಕಲಾವಿದರು ಮತ್ತೆ ಕೃಷಿ ಇದೆ.
0: ಯಕ್ಷಗಾನ ಮತ್ತೆ ಕೃಷಿ, ಎರಡು ಕೂಡ ಕೃಷಿಯೇ. ಹಾಗಾಗಿ ನಿಮಗೆ ಕಿಸಾನ್ ವಾಣಿ ಕೃಷಿ ರಂಗ ತುಂಬಾ ಹತ್ತಿರವಾಗಿರುವಂತದ್ದು ಅಲ್ವಾ? ಅದಕ್ಕೆ ನೀವು ಈ ಪ್ರಶ್ನೆಯನ್ನು ಗೆದ್ದಿದ್ದೀರಿ ಕೂಡ. ಮುಂದೆ ನಿಮಗೆ ಹೋಗ್ಲಿಕ್ಕೆ ಅವಕಾಶ ಇದೆ, ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಹೇಳ್ತಾರೆ ಕ್ವಿಜ್ ಮಾಸ್ಟರ್
2: ನಿಮ್ಗೆ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೇನೆ. ಹಂಪಿ ನಗರ ಬಗ್ಗೆ ಗೊತ್ತಲ್ವಾ ನಿಮ್ಗೆ? ಹೌದು. ಈ ಹಂಪಿ ನಗರ ಯಾವ ನದಿಯ ದಂಡೆಯಲ್ಲಿದೆ? ನಿಮ್ಗೆ ಒಂದು ಆಪ್ಷನ್ಸ್ ಕೊಡ್ಲಾ ನಾನು?
1: ಹೇಳಿ ಸರ್.
2: ಕಾಳಿ ನದಿ, ತುಂಗಭದ್ರಾ ನದಿ, ಶರಾವತಿ ನದಿ.
1: ತುಂಗಭದ್ರಾ ನದಿ.
2: ಸರಿ,
0: ತುಂಗಭದ್ರಾ. ನೀವು

0: ಗೆಸ್ ಮಾಡಿ ಹೇಳಿದ್ರು ಕೂಡ ಕರೆಕ್ಟ್ ಆಗಿದೆ ಉತ್ತರ. ಹಂಪಿ ನಗರವನ್ನು ತುಂಗಭದ್ರಾ ನದಿಯ ದಡದಲ್ಲಿ ಸ್ಥಾಪಿಸಲಾಯಿತು. ಸರಿ, ಮುಂದಿನ ಪ್ರಶ್ನೆ.
1: ಮುಂದಿನ ಪ್ರಶ್ನೆ ಕನ್ನಡ ಭಾಷೆಗೆ ಸಂಬಂಧಪಟ್ಟದ್ದು. ಈಗ ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂತು, ಗೊತ್ತಲ್ವ ನಿಮಗೆ? ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು?
2: ಕುವೆಂಪು
1: ಅವರು.
0: ಕಂಗ್ರಾಚುಲೇಷನ್ಸ್.
1: ಕುವೆಂಪು ಅವರ ಪೂರ್ತಿ ನಾಮಧಿ ಆಗುತ್ತೆ ನಿಮಗೆ? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಂತ ವರ್ಷ ಯಾವ್ದು ಗೊತ್ತಾ ನಿಮ್ಗೆ? 1967 ಅವರಿಗೆ ದೊರೆತದ್ದು. ಅದು ಶ್ರೀ ರಾಮಾಯಣ ದರ್ಶನಂ ಅನ್ನುವ ಕೃತಿಗೆ.
0: ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಮೊತ್ತ ಮೊದಲ ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭ್ಯವಾಯಿತು. ಸರಿ, 100.3 ಆಕಾಶವಾಣಿ ಟೆಲಿಕ್ವಿಸ್ನಲ್ಲಿ ನೀವು ಇವತ್ತು ವಿಜಯಶಾಲಿ ಆಗಿದ್ದೀರಿ. ಸದಾನಂದ ಅವರು ಹೀಗೆ ಕರೆ ಮಾಡ್ತಾ ಇರಿ.

0: 100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ. ಮುಂದಿನ ಕರೆ.
1: ಹಲೋ ಹಲೋ.
0: ಹಾ ಮಾತಾಡಿ ಮಾತಾಡಿ. ಯಾರು ಮಾತಾಡುದು?
1: ಪವಿತ್.
0: ಪವಿತ್ ಅಂತ. ಎಲ್ಲಿಂದ ಮಾತಾಡುದು?
1: ಮಂಗಳೂರು.
0: ಮಂಗಳೂರಿನಿಂದ. ಎಷ್ಟನೇ ಕ್ಲಾಸ್ ನೀನು? ನನ್ನ ನೈನ್ತಾ. ಈಗ ಏನು ಗೊತ್ತಾ, ನಾವು ಕೇಳೋ ಪ್ರಶ್ನೆಗಳಿಗೆ ನೀನೇ ಉತ್ತರ ಕೊಡಬೇಕು ಪವಿತ್. ಆಯ್ತಾ? ನೀನು ರೇಡಿಯೋ ಕೇಳ್ತೀಯಾ? ಮ್ಯೂಸಿಕ್ ಕೇಳ್ತಿ ರೇಡಿಯೋದಲ್ಲಿ? ಚಿತ್ರಗೀತೆ, ಶಾಸ್ತ್ರೀಯ ಸಂಗೀತ? ಸರಿ, ಹಾಗಿದ್ರೆ ಒಂದು ಪ್ರಶ್ನೆ ಕೇಳ್ತೇನೆ ಪವಿತ್. ಆಯ್ತಾ? ಮಧ್ಯಾಹ್ನದ ಕನ್ನಡ ವಾರ್ತೆಗಳು ವಾರ್ತಾ ಪ್ರಸಾರ ಎಷ್ಟು ಅವಧಿಯದು? ಎಷ್ಟು ಅವಧಿ, ಎಷ್ಟು ಅಂದ್ರೆ ಎಷ್ಟು ನಿಮಿಷ ಪ್ರಸಾರ ಆಗ್ತದೆ ಮಧ್ಯಾಹ್ನ ಕನ್ನಡ ವಾರ್ತೆಗಳು? 1 ಗಂಟೆ 10 ನಿಮಿಷಕ್ಕೆ. 15 ಮಿನಿಟ್ಸ್ ಅಲ್ಲ, 10 ನಿಮಿಷ. ಪ್ರವೇಶ ಪ್ರಶ್ನೆ ಇಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ, ನಿರಾಶೆ ಪಡಬೇಡ. ಮುಂದಿನ ಸಲ ಕರೆ ಮಾಡು, ಪ್ರಯತ್ನಿಸು. ಸರಿಯಾ?
2: ನೀವು ಕೇಳ್ತಾ ಇದ್ರಿ
3: 100.3 ಆಕಾಶವಾಣಿ ಟೆಲಿಕ್ವಿಸ್.

0: 100.3 ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ.
1: ಹಲೋ.
0: ಹಾ ಹಲೋ, ಮಾತಾಡಿ. ಯಾರು ಕರೆ ಮಾಡ್ತಾ ಇದ್ದೀರಿ?
1: ನಾನು ಸತೀಶ್ ಅಂತೇಳಿ, ಕಾರ್ಕಳ ನಿಟ್ಟೆಯಿಂದ.
0: ಹಾ ಸತೀಶ್, ಕಾರ್ಕಳ ನಿಟ್ಟೆಯಿಂದ. ಎಂತ ಮಾಡ್ಕೊಂಡಿದ್ದೀರಿ ಸತೀಶ್ ಅವರೇ?
1: ಜ್ಯುವೆಲ್ಲರಿ.
0: ಹಾ, ಜ್ಯುವೆಲ್ಲರಿ ಇಟ್ಕೊಂಡಿದ್ದೀರಿ. ಸರಿ, ಕಾರ್ಯಕ್ರಮದಲ್ಲಿ ಗೆಲ್ಲುವಂತ ಅವಕಾಶ ಸಿಗಲಿ ಅಂತ ಹಾರೈಸಿಕೊಂಡು ಮೊದಲ ಪ್ರಶ್ನೆಯನ್ನು ಕೇಳ್ತೀನಿ ಸತೀಶ್ ಅವರೇ. ರೇಡಿಯೋ ಕೇಳ್ತಾ ಇರ್ತೀರ ಯಾವಾಗ್ಲೂ? ಮೊದಲನೇ ಪ್ರಶ್ನೆ ರೇಡಿಯೋದ ಬಗ್ಗೆ ಅಥವಾ ನಮ್ಮ ಆಕಾಶವಾಣಿಯ ಬಗ್ಗೆ ಆಗಿರ್ತದೆ. ನಮ್ಮಲ್ಲಿ ಮಧ್ಯಾಹ್ನ 1:20 ಒಂದು ಕಾರ್ಯಕ್ರಮ ಪ್ರಸಾರ ಆಗ್ತದೆ, 1:20 ಭಕ್ತಿಗೀತೆಗಳ ಕಾರ್ಯಕ್ರಮ. ಅದರ ಹೆಸರೇನು?
1: ಸ್ವರಮಾಧುರ್ಯ.
0: ವೆರಿ ಗುಡ್, ಸ್ವರಮಾಧುರ್ಯ. ಮಧ್ಯಾಹ್ನ 1:20 ಪ್ರಸಾರ ಆಗುವಂತ ಈ ಪ್ರಶ್ನೆಯನ್ನು ಗೆದ್ದಿದ್ದೀರಿ. ಮುಂದಿನ ಪ್ರಶ್ನೆಯನ್ನು ಕ್ವಿಜ್ ಮಾಸ್ಟರ್ ಕೇಳ್ತಾರೆ.
2: ಸತೀಶ್ ಅವರೇ, ನಿಮಗೆ ಒಂದು ಸುಲಭದ ಪ್ರಶ್ನೆಯನ್ನು ಕೇಳ್ತೇನೆ. ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ಕರ್ನಾಟಕದ ಯಾವ ಪಟ್ಟಣವನ್ನು ಸಿಲ್ಕ್ ಟೌನ್ ಅಂತೇಳಿ ಕರೆಯಲಾಗ್ತದೆ? ಇದಕ್ಕೊಂದು ಕಾರಣ ಇದೆ. ಏನಂತ ಹೇಳಿದ್ರೆ, ರೇಷ್ಮೆ ಗೂಡುಗಳನ್ನು ಜಾಸ್ತಿ ಬೆಳೆಯುವಂಥ ಪಟ್ಟಣ ಇದು.
0: ಆಲೋಚನೆ ಮಾಡಿ ಸತೀಶ್ ಅವರೇ, ಉತ್ತರ ಕೊಡಿ. ರೇಷ್ಮೆ ಪಟ್ಟಣ ಅಂತ ಯಾವ ಪಟ್ಟಣವನ್ನು ಕರೀತಾರೆ?
2: ಈ ಊರು ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿದೆ.
1: ರಾಮನಗರ
2: ಸರಿಯಾದಂತ ಉತ್ತರ. ರೇಷ್ಮೆ ಗೂಡುಗಳನ್ನು ಜಾಸ್ತಿಯಾಗಿ ಬೆಳೀತಾರೆ. ಸೊ ಅದೇ ಮಾತ್ರ ಅಲ್ಲದೆ, ಇದು ನಮ್ಮ ಏಷ್ಯಾದಲ್ಲೇ ಜಾಸ್ತಿಯಾಗಿ ರೇಷ್ಮೆ ಗೂಡುಗಳನ್ನು ಬೆಳೆಯುವಂಥ ಪ್ರದೇಶ. ಅದು ಅಲ್ಲದೆ ಮೈಸೂರು ಸಿಲ್ಕ್ ಸಾರಿಗಳಿಗೆ ಈ ರೇಷ್ಮೆ ಗೂಡುಗಳನ್ನು ಬಳಸ್ತಾರೆ ಜಾಸ್ತಿಯಾಗಿ. ಹೌದು,
0: ರಾಮನಗರದ ರೇಷ್ಮೆ ಗೂಡುಗಳು ಮೈಸೂರಿನ ಸಿಲ್ಕ್ ಸೀರೆಯಲ್ಲಿ ಕಾಣಸಿಗ್ತವೆ. ಸತೀಶ್ ಅವರಿಗೆ ಅಭಿನಂದನೆ. ಮುಂದಿನ ಪ್ರಶ್ನೆ ಅಂತ ಹೋಗೋಣ. ಅಶೋಕ್ ಕೆ ಜೆ ಕ್ವಿಸ್ ಮಾಸ್ಟರ್ ಮುಂದಿನ ಪ್ರಶ್ನೆ ಅಂತ ಹೋಗ್ತಾ

0: ಇದು ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹದ್ದೇ ಪ್ರಶ್ನೆ. ಭಾರತರತ್ನ ಪ್ರಶಸ್ತಿಯನ್ನು ಕರ್ನಾಟಕದಿಂದ ಮೊತ್ತ ಮೊದಲು ಪಡೆದವರು ಯಾರು? ಭಾರತರತ್ನ ಪ್ರಶಸ್ತಿಯನ್ನು ಕರ್ನಾಟಕದಿಂದ ಮೊತ್ತ ಮೊದಲು ಪಡೆದಂಥ ವ್ಯಕ್ತಿ ಯಾರು?
1: ಸರಿ, ವಿಶ್ವೇಶ್ವರ.
2: ಸರಿ, ಅಭಿನಂದನೆಗಳು ಸತೀಶ್ ಕಾರ್ಕಳ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಆಕಾಶವಾಣಿ ಟೆಲಿಕ್ವಿಸ್ ಸ್ಪರ್ಧೆಗೆ ನಿಮಗೆ ಸ್ವಾಗತ. ಮುಂದಿನ ಕರೆ ಎತ್ತ ಹೋಗ್ತಾ ಇದ್ದೇವೆ. ಹಲೋ, ಮಾತಾಡಿ, ಯಾರು ಮಾತಾಡ್ತಿದ್ದೀವಿ?
3: ಸುಜಾತಾ
2: ಅತ್ತಾವರ. ಅತ್ತಾವರಂದ ಇವತ್ತು ಕರೆಗಳು ಬರ್ತಾ ಇವೆ. ಸುನೀಲ್ ಅತ್ತಾವರ್ ಅಂತ ಒಂದು ಕರೆ ಬಂದಿತ್ತು.
3: ಸುನೀಲ್ ಅತ್ತಾವರ್ ನನ್ನ ಅಣ್ಣ.
2: ಓಹೋಹೋ,
3: ಫೋನ್ ಮಾಡಿದ್ರು.
2: ಹೌದಾ?
3: ಕಾಂಪ್ಲೇಷನ್ ಅಷ್ಟು ಅಂತ ಕಾಲ್ ಮಾಡಿದ್ರು.
2: ಥ್ಯಾಂಕ್ ಯು ಇಬ್ಬರಿಗೂ ಕೂಡ. ಆಯ್ತಾ,
3: ಥ್ಯಾಂಕ್ ಯು ಮ್ಯಾಮ್.
2: ಹ್ಮ್, ಎಂತ ಮಾಡ್ಕೊಂಡಿದ್ದೀರಿ ಸುಜಾತ ಅವರು?
3: ನಾನು ಮನೆ ಬರ್ತೆ.
2: ಒಳ್ಳೇದು. ಮನೆಯಲ್ಲಿ ಯಾರೆಲ್ಲ ಇದ್ದೀರಿ?
3: ನಾನು ಮತ್ತೆ ಅಮ್ಮ.
2: ಓಹೋ,
3: ಮತ್ತೆ ಯಜಮಾನರು.
2: ಹ್ಮ್, ಅಮ್ಮ ಏನು ಮಾಡ್ತಾರೆ? ಚೆನ್ನಾಗಿದ್ದಾರಾ?
3: ಅವರಿಗೆ
2: ಕೂಡ ನಾವು ಕೇಳಿದೇವೆ ಅಂತ ಹೇಳಿ ಮತ್ತೆ ಅವರನ್ನು ಕೂಡ ಟ್ರೈ ಮಾಡ್ಲಿಕ್ಕೆ ಹೇಳಿ ಫೋನಿಗೆ ಇನ್ನೊಂದ್ಸಲ. ಸುಜಾತ ಅವರು, ಏನು ಹೆದರ್ಬೇಕಾಗಿಲ್ಲ, ರೇಡಿಯೋ ಕೇಳ್ತಾ ಇರ್ತೀರಾ?
3: ರೇಡಿಯೋ ಸಂಗೀತ ಮಾತ್ರ ಕೇಳುದು.
2: ಮತ್ತೆ ಯಾವ ಕಾರ್ಯಕ್ರಮವನ್ನು ಕೇಳುದಿಲ್ವಾ ನೀವು? ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ಆಕಾಶವಾಣಿ ಸಂಗೀತದ ಬಗ್ಗೆಯೇ. ಆಕಾಶವಾಣಿ ನಿಲಯದಲ್ಲಿ ಇರುವಂತಹ ಸಂಗೀತ ನಿರ್ದೇಶಕರು ಯಾರು?
3: ನಮ್ಮ ಆಕಾಶವಾಣಿ.
2: ಹೌದು, ಮಂಗಳೂರು ಆಕಾಶವಾಣಿ ನಿಲಯದ ಸಂಗೀತ ನಿರ್ದೇಶಕರು ಒಬ್ಬರಿದ್ದಾರೆ. ಯಾರವರು? ಸಂಗೀತ ನಿರ್ದೇಶಕರು, ಆಕಾಶವಾಣಿ ಕಲಾವಿದರು. ಅವರ ಹೆಸರು ಉಸ್ತಾದ್ ರಫೀಕ್ ಖಾನ್, ಪ್ರಖ್ಯಾತ ಸಿತಾರ್ ವಾದಕರು. ಹೌದು. ಸುಜಾತ, ಮುಂದಿನ ಸಲ ಭಾಗವಹಿಸಿ ಅಂತ ಹಾರೈಸ್ತೇನೆ. ಸರಿ, ಖಂಡಿತವಾಗಿ ಕೂಡ ನಿರಾಶೆ ಪಡಬೇಡಿ, ಮುಂದಿನ ಸಲ ನೀವು ಇನ್ನಾಗ್ತೀರಿ. ಸರಿಯಾ?
4: ನೀವು ಕೇಳ್ತಾ ಇದ್ರಿ
5: 100.3 ಆಕಾಶವಾಣಿ ಟೆಲಿಕ್ವಿಸ್.

0: ನೀವೀಗ ಕೇಳ್ತಾ ಇರುವಂತದ್ದು 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂತಹ ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿದ್ದೀರಿ?
1: ಯೋಗೀಶ್
0: ಕಾಶಿಪಟ್ನ. ನಿಮ್ಮದು ಕರೆ, ಪತ್ರ ಎಲ್ಲ ಬರ್ತಾ ಇರ್ತದೆ, ಅಭಿನಂದನೆಗಳು. ರೇಡಿಯೋ ನಿರಂತರವಾಗಿ ಕೇಳ್ತೀರಿ? ನಿರಂತರ ಕೇಳ್ತೀರಿ. ಹಾಗಿದ್ರೆ ಒಂದು ಪ್ರಶ್ನೆ ಕೇಳ್ತೇನೆ ಆಕಾಶವಾಣಿ ಬಗ್ಗೆ, ಮತ್ತೆರಡು ಪ್ರಶ್ನೆಗಳನ್ನು ನೀವು ಇನ್ನಾದ್ರೆ ನೀವು ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಗೆದ್ದ ಹಾಗೆ. ನಮ್ಮಲ್ಲಿ ಬೆಳಗ್ಗೆ 6:50 ಪ್ರಸಾರ ಆಗುವಂತಹ ಕಾರ್ಯಕ್ರಮದ ಹೆಸರು ಏನು? 6:50 ಬೆಳಗ್ಗೆ ಕಾರ್ಯಕ್ರಮದ ಹೆಸರು? ವೆರಿ ಗುಡ್, ರೈತರಿಗೆ ಸಲಹೆ. ನೆನಪಾಯ್ತು ನಿಮಗೆ. ನೀವು ಏನು ಮಾಡಿಕೊಂಡಿರೋದು ಯೋಗೀಶ್ ಅವರು? ಟೈಲರಿಂಗ್ ಮಾಡ್ತಾ ರೇಡಿಯೋ ಕೇಳಲಿಕ್ಕೆ ಒಳ್ಳೇದು ಅಲ್ವಾ? ಶಾಂತವಾಗಿ ಕೇಳ್ತಾ ಇದ್ರೆ ಆಯ್ತು,
1: ತುಂಬಾನೇ ಖುಷಿ ಆಗ್ತದೆ, ಏಕಾಗ್ರತೆ ಬರುತ್ತೆ.
0: ಹೌದೌದು, ಕೃತಜ್ಞತೆಗಳು ನಿಮಗೆ. ಹಾಗೆ ಈಗ ಈ ಪ್ರಶ್ನೆಯನ್ನು ನೀವು ಗೆದ್ದಿದ್ದೀರಿ, ಮುಂದಿನ ಪ್ರಶ್ನೆಯನ್ನು ನಮ್ಮ ಕ್ವಿಜ್ ಮಾಸ್ಟರ್ ಅಶೋಕ್ ಕೆಜಿ ಅವರು ಕೇಳ್ತಾರೆ.
2: ಯೋಗೀಶ್ ಅವರೇ,
1: ನಮಸ್ತೆ ಸರ್.
2: ಈಗ ನಾನು ಕೇಳ್ತಾ ಇರುವಂತ ಪ್ರಶ್ನೆ ಒಂದು ನದಿಗಳ ಬಗ್ಗೆ, ನಮ್ಮ ಭಾರತದ ನದಿಗಳ ಬಗ್ಗೆ. ಈ ಅಲಹಾಬಾದಿನಲ್ಲಿ ಗಂಗಾ ನದಿಯೊಂದಿಗೆ ಕೂಡಿಕೊಳ್ಳುವಂತ ನದಿ ಯಾವುದು? ಪ್ರಶ್ನೆಯನ್ನು ಇನ್ನೊಮ್ಮೆ ಕೇಳ್ತೇನೆ. ಅಲಹಾಬಾದಿನಲ್ಲಿ ಗಂಗಾ ನದಿಯೊಂದಿಗೆ ಕೂಡಿಕೊಳ್ಳುವಂತ ನದಿ ಯಾವುದು?
0: ಅವಳಿ ನದಿಗಳು ಅಂತ ಕೂಡ ಹೇಳ್ತಾರೆ.
2: ಯಮುನಾ ನದಿ,
0: ಗಂಗಾ ಯಮುನಾ. ಅದರೊಟ್ಟಿಗೆ ಇನ್ನೊಂದು ಗುಪ್ತಗಾಮಿನಿಯಾಗಿ ಹರಿವಂತ ನದಿ ಇದೆ ಅಂತ ಹೇಳ್ತಾರೆ, ಯಾವ್ದದು ಗೊತ್ತಾ?
1: ಸರಸ್ವತಿ.
0: ಹೌದು, ಗಂಗಾ ಯಮುನಾ ಸರಸ್ವತಿ.
2: ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಯಾವುದು?
0: ಎಲ್ಲಿ ಸ್ಥಾಪನೆ ಆಯಿತು ಮೊದಲ ಹೈಕೋರ್ಟ್ ನಮ್ಮ ದೇಶದಲ್ಲಿ?
2: ಕ್ಲೂ ಬೇಕಾ ನಿಮಗೆ? ಈಗ ಭಾರತದಲ್ಲಿ ಮೊದಲ ಸ್ಥಾಪನೆಯಾದ ಹೈಕೋರ್ಟ್ ಯಾವುದು? ಮುಂಬೈ, ದೆಹಲಿ, ಕಲ್ಕತ್ತಾ?
1: ಮುಂಬೈ.
2: ತಪ್ಪಾದಂತಹ ಉತ್ತರ. ಓಕೆ, ಸರಿಯಾದಂತಹ ಉತ್ತರ ಕಲ್ಕತ್ತಾ ಹೈಕೋರ್ಟ್.

0: ಯೋಗೀಶ್ ಅವರೇ, ಎರಡು ಉತ್ತರ ಸರಿಯಾಗಿತ್ತು, ಕೊನೆಯ ಉತ್ತರ ಏನು ತಪ್ಪಾಗಿ ಹೋಯಿತು. ಬೇಸರ ಮಾಡಬೇಡಿ, ಪುನಃ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸರಿ,
1: ನೀವು ಕೇಳ್ತಾ ಇದ್ರಿ
2: 100.3 ಆಕಾಶವಾಣಿ ಟೆಲಿಕ್ವಿಸ್.

0: 100.3 ಟೆಲಿ ಕ್ವಿಜ್ ಕಾರ್ಯಕ್ರಮಕ್ಕೆ ಮುಂದಿನ ಕರೆ ಯಾರ್ದು ನೋಡೋಣ. ಮೊಹಮ್ಮದ್ ಇಕ್ಬಾಲ್ ಮಂಜನಾಡಿಯಿಂದ. ಏನ್ ಮಾಡ್ಕೊಂಡಿದ್ದೀರಿ ಸರ್ ನೀವು? ಉತ್ಸಾಹದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ ಅಂತ ಭಾವಿಸ್ತೇನೆ. ಮೊದಲ ಪ್ರಶ್ನೆ ಆಕಾಶವಾಣಿಯ ಬಗ್ಗೆ. ಕೆಂಪು ಕಳವೆ ಧಾರಾವಾಹಿಯನ್ನು ರಚಿಸಿದವರು ಯಾರು? ಪ್ರತಿ ವಾರ ಪ್ರಸಾರ ಆಗ್ತದಲ್ವಾ ಗುರುವಾರ ಕೆಂಪು ಕಳವೆ, ಅದರ ರಚನೆ ಯಾರ್ದು, ಯಾರು ಬರೆದದ್ದು ಅದನ್ನು? ಈಗ ಏನ್ ಮಾಡೋಣ, ಮುಂದೆ ನಿಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಮುಂದಿನ ಪ್ರಶ್ನೆಗಳ ಆಚೆಗೆ. ಇನ್ನೊಂದ್ಸಲ ಕರೆ ಮಾಡ್ತೀರಾ? ಖಂಡಿತ ಮಾಡಿ, ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮೊಹಮ್ಮದ್ ಇಕ್ಬಾಲ್ ಅವರೇ ಅಭಿನಂದನೆಗಳು.
1: ಪ್ರಿಯ ಶ್ರೋತೃಗಳೇ, 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ ಮೊದಲ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಇಂದಿನ ಈ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಕೆಜಿ ಅಶೋಕ್, ಸಹ ಪ್ರಾಧ್ಯಾಪಕರು ಆಳ್ವಾಸ್ ಕಾಲೇಜು ಮಂಗಳೂರು, ನಿರೂಪಕರು ಸಾವಿತ್ರಿ ಪೂರ್ಣಚಂದ್ರ.
2: 100.3 ಆಕಾಶವಾಣಿ ಟೆಲಿಕ್ವಿಸ್
1: ವಿಜೇತರಿಗೆಲ್ಲ ಅಭಿನಂದನೆಗಳು. ನಿಲಯದಿಂದ ಇಂದಿನ ಕಾರ್ಯಕ್ರಮದ ವಿಜೇತರನ್ನು ನೇರವಾಗಿ ಸಂಪರ್ಕಿಸಲಾಗುವುದು. ಇಂದು ಬೆಳಗ್ಗೆ 10 ಗಂಟೆಗೆ ಧ್ವನಿ ಮುದ್ರಣ ಮಾಡಿದ ಕಾರ್ಯಕ್ರಮವನ್ನು ಮುಂದಿನ ಮಂಗಳವಾರ ರಾತ್ರಿ 9:30 ಪ್ರಸಾರ ಮಾಡಲಿದ್ದೇವೆ. ನಮ್ಮ ಮುಂದಿನ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತರಿರುವವರು ಗಮನಿಸಬೇಕಾದ ಕ್ವಿಜ್ ಕಾರ್ಯಕ್ರಮದ ನಿಯಮಗಳು ಹೀಗಿವೆ. ಒಟ್ಟು 3 ಪ್ರಶ್ನೆಗಳು ಇರಲಿವೆ. ಅದರಲ್ಲಿ ಮೊದಲನೆಯದು ಪ್ರವೇಶ ಪ್ರಶ್ನೆ. ಸರಿಯಾದ ಉತ್ತರಗಳನ್ನು ನೀಡಿದವರು ವಿಜೇತರೆಂದು ಘೋಷಿಸಲಾಗುವುದು. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 2211999 ಅಥವಾ 2222611 ಎಸ್ಟಿಡಿ ಸಂಖ್ಯೆ 0824. ಮತ್ತೊಮ್ಮೆ 2211999 ಅಥವಾ 2222611. ನಮ್ಮ ಮೊಬೈಲ್ ಸಂಖ್ಯೆ 8277038000.
2: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. 100.3 ಕ್ವಿಸ್ ಟೀಮ್: ಸಾವಿತ್ರಿ ಪೂರ್ಣಚಂದ್ರ, ಸ್ನೇಹಾ ಭಟ್, ರಜನಿ ಭಟ್, ಗೌತಮಿ, ದಿವ್ಯಾ ಎ ಗಿರೀಶ್, ಗಾಯತ್ರಿ ಲೋಕೇಶ್, ಶ್ವೇತಾ ಇಂದಾಜಿ.
3: ತಾಂತ್ರಿಕ ನೆರವು ಸಿನಿಪೋಲ್ ಮನೋಜ್ ಕುಮಾರ್.
2: 100.3 ಆಕಾಶವಾಣಿ ಟೆಲಿಕ್ವಿಸ್.

0: ಆಕಾಶವಾಣಿ ಮಂಗಳೂರು.
1: ಏನಪ್ಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಏನಪ್ಪೋಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಬ್ದುಲ್ ಅಜೀಜ್ ಹಾಗೂ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕೇಳಿ ಏನಪ್ಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪ್ಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.

ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ನಾಳೆ ಪೂರ್ವಾಹ್ನ 11 ಗಂಟೆಗೆ.

0: ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ನಾಳೆ ಪೂರ್ವಾಹ್ನ 11 ಗಂಟೆಗೆ.
1: ಹೊರಗೆ ಕೂತ ನೆಂಟರನ್ನ ವಿಚಾರಿಸುತ್ತಿದ್ದ ಅಮ್ಮನಿಗೆ ಒಳಗೊಳಗೆ ಪುಕ್ಕು ಪುಕ್ಕು. ಹೆಚ್ಚಿಗೆ ಬೇಕೆಂದು ಕೇಳಿದರೆ ಒಳಗಿದ್ದದ್ದು ಒಂದೇ ದೋಸೆ. ವಿಚಾರಿಸದಿದ್ದರೆ ಹೇಗೆ ಎನ್ನುವ ಗೊಂದಲದಲ್ಲಿರುವಾಗಲೇ ಅಡುಗೆ ಮನೆಯಲ್ಲಿ ಉಣ್ಣಲು ಕೂತ ಶೀಣನ್ನ ಮಣೆ ಸಮೇತ ಹಿಡಿದ ಬಟ್ಟಲಿನೊಂದಿಗೆ ಹೊರಚಾವಡಿಗೆ ಬಂದು ನೆಂಟರ ಬದಿಯಲ್ಲೇ ಕುಳಿತುಕೊಳ್ಳಬೇಕೆ?
0: ತಪ್ಪದೆ ಕೇಳಿ ನಾಳೆ ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.

ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು ಮೊದಲಿಗೆ ಕೇಳೋಣ. ಯಾರಾ ದಿಲ್ದಾರ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌತ್ವಾಲ್ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಮಜ್ರೂ ಸುಲ್ತಾನ್ಪುರಿಯವರದು, ಸಂಗೀತ ನೀಡಿದ್ದಾರೆ ಜತೀನ್ ಲಲಿತ್.

ಮುಂದೆ ಕೇಳೋಣ ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಧ್ವನಿಯಾಗಿರುವ ಗೀತೆ. ಸುಧಾಕರ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಹಿಮೇಶ್ ರೇಷಮಿಯಾ.

ಮುಂದೆ ಕೇಳೋಣ ಖಾಮೋಶಿ ಚಿತ್ರಕ್ಕಾಗಿ ಕವಿತಾ ಕೃಷ್ಣಮೂರ್ತಿ ಮತ್ತು ಶ್ರದ್ಧಾ ದನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಮಜ್ರು ಸುಲ್ತಾನ್ಪುರಿಯವರದು, ಸಂಗೀತ ನೀಡಿದ್ದಾರೆ ಜತಿನ್ ಲಲಿತಾ.

ಮುಂದೆ ಕೇಳೋಣ ಪರ್ದೇಸ್ ಚಿತ್ರಕ್ಕಾಗಿ ಚಿತ್ರ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಆನಂದ್ ಭಕ್ಷಿ ಅವರದು, ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

ಕಿಲಾಡಿ ಚಿತ್ರದ ಈ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿವೆ. ಬೆಳಗಿನ ಪ್ರಸಾರದಲ್ಲಿ 6:10 ವಂದನ, 6:30 ಚಿಂತನ ಜಿಯು ನಾಯಕ್ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಶ್ರಾವ್ಯ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿ ಡ್ಯಾಕ್ ಜೊತೆ, ಪ್ರಾಯೋಜಕರು ಸುಧಾರಿತ ಕಂಪ್ಯೂಟರಿಂಗ್ ಅಭಿವೃದ್ಧಿ ಕೇಂದ್ರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು, 8:30 ಕಾವ್ಯಯಾನ ಸಂಚಿಕೆ 58, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ, ವಾಚನಕಾರರು ಧನ್ಯಾ ಪದ್ಯಾಣ, ವ್ಯಾಖ್ಯಾನಕಾರರು ಗುಂಡೇಡ್ಕ ಈಶ್ವರ ಭಟ್ಟ. 8:45 ಹಿಂದಿ ಚಿತ್ರಗೀತೆಗಳು, 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವೃಂದಗಾನದಲ್ಲಿ ಭಾವಗೀತೆಗಳನ್ನು ಆಲಿಸುವಿರಿ. 9:20 ಕನ್ನಡ ಚಿತ್ರಗೀತೆಗಳು, 9:30 ನಯೇತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಎಸ್ಎಂಎಸ್ ಮೆಲೋಡಿಸ್ ಶ್ರೋತೃಗಳ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ವನಿತಾವಾಣಿ ಕಾರ್ಯಕ್ರಮದಲ್ಲಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿಯ ಓದು ಪ್ರಸ್ತುತಿ ಮಮತಾ ನವೀನ್ ಶೆಟ್ಟಿ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾದ್ರಿ ಮಂಗಲಂ ರಾಮಚಂದ್ರನ್ ಅವರ ಹಾಡುಗಾರಿಕೆ, 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅರುಣಾ ಶ್ರೀನಿವಾಸ್ ಅವರಿಂದ ಭಾಷಣ, ವಿಷಯ ಕಷ್ಟದ ಬಾಗಿಲಿಗೆ ನಗುವಿನ ತೋರಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆಯುರ್ವೇದ ಅಂದು ಎಂದು

ಡಾ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ನೈಸರ್ಗಿಕ ಕೃಷಿಯ ರಾಷ್ಟೀಯ ಮಿಷನ್ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಓಂಕಾರನಾಥ್ ಹವಾಲ್ದಾರ್ ಹಾಡಿರುವ ವಚನಗಳನ್ನು ಕೇಳುವಿರಿ. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು.

0: ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕಾನೂನು ಸಲಹೆ ಸಂಚಿಕೆ 31 ವಿಷಯ ಲೈಂಗಿಕ ದೌರ್ಜನ್ಯ ತಡೆ ಕಾಯಿದೆ ಮತ್ತು ಹನಿ ಟ್ರ್ಯಾಪ್. ಭಾಗವಹಿಸುವವರು ಸುಷ್ಮಾ ಭಂಡಾರಿ, ವಕೀಲರು ಮೂಡುಬಿದಿರೆ, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ಐದು ಗಂಟೆ 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗುರು ಗಣೇಶ ಅವರಿಂದ ಕವನ ವಾಚನ, ಆ ಬಳಿಕ ರೂಪಶ್ರೀ ಬಿಆರ್ ಅವರಿಂದ ಭಾವಗೀತೆ. 6:10 ಭಕ್ತಿಗೀತೆಗಳು. 6:30 ರಸವಾರ್ತೆ. 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮಾ ನರಸಿಂಹ ಭಟ್ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳು. 8:00 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ದೀಪ, ನೇರ ಫೋನಿನ್ ಕಾರ್ಯಕ್ರಮ. ಪ್ರಾಯೋಜಕರು ಯನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ. 8:30 ಕನ್ನಡ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್. 9:30 ಕ್ರೀಡಾಲೋಕ, ಕರ್ನಾಟಕ ರಾಜ್ಯ ಸೀನಿಯರ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ 2026 ಬಾನುಲಿ ವರದಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಶಾಸ್ತ್ರೀಯ ಸಂಗೀತ, ಟಿಎನ್ ಕೃಷ್ಣನ್ ಅವರ ಪಿಟೀಲು ವಾದನ ಕೇಳುವಿರಿ. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಮಂಗಳೂರು, ಈಗ ಸಮಯ 11:05 ಆಗುತ್ತಲಿದೆ. ಇದೀಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದಿಂದ.
1: Akashwani, the news read by Renuka. Endra and the Nordic nations comprising Norway, Sweden, Denmark, Finland and Iceland have elevated their bilateral ties to a green technology and innovation strategic partnership. Mr. Modi made the announcement while addressing a joint press meet with leaders of Nordic nations after attending the third India-Nordic summit in Norwegian capital Oslo today. Prime Minister Modi said investments from Nordic countries in India rose by 200% in past decade.
2: 10 वर्षों में हमारा बायलेटरल ट्रेड लगभग 4 गुना बढ़ा है. नॉर्डिक देशों के इन्वेस्टमेंट फंड भी भारत की रैपिड ग्रोथ में अहम साझेदार बन रहे हैं. पिछले एक दशक नॉर्डिक देशों से भारत में निवेश में लगभग 200% की बढ़ोतरी हुई है. तेजी से बढ़ते ट्रेड एंड इन्वेस्टमेंट ने भारत की ग्रोथ स्टोरी में तो योगदान दिया ही है. साथ ही नॉर्डिक देशों की अर्थव्यवस्थाओं में भी बहुत सकारात्मक भूमिका निभाई है और हजारों नए जॉब्स क्रिएट किए हैं.
1: Prime Minister Modi affirmed that the relations between India and the Nordic countries are set to usher in a new golden era with the recently concluded trade agreements including Trade and Economic Partnership and India-EU Free Trade Deal. On terrorism, Mr. Modi said the two sides have a clear and united stand, no compromise, no double standards. Speaking on the occasion, the Prime Ministers of Norway, Sweden, Iceland, Finland and Denmark reiterated their commitment to shared values of democracy, a rules-based global order and urgent reforms in multilateral institutions in today's changing world. Acknowledging India's global stature, they stressed the need for enhanced cooperation with New Delhi as countries sharing similar values, particularly to address the challenges of conflict and global disruptions. Prime Minister Modi has since left for Italy on the fifth and final leg of his five-nation tour after concluding his visits to Norway, Sweden, the Netherlands and UAE. Mr. Modi is set to arrive in Italy's capital Rome later tonight. Union Education Minister Dharmendra Pradhan today chaired a high-level meeting in New Delhi to assess preparations for the